ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ರಾಷ್ಟೀಯ ಪಂಚಾಂಗದ ಪ್ರಕಾರ ಇಂದು 1948ನೇ ಶಕವರ್ಷ ಜ್ಯೇಷ್ಠ ಮಾಸದ 8ನೇ ದಿನ ಅಂದರೆ 2026ನೇ ಇಸ್ವಿ ಮೇ ತಿಂಗಳ 29ನೇ ತಾರೀಕು ಶುಕ್ರವಾರ. ನಿಲಯದ ಬೆಳಗಿನ ಪ್ರಸಾರ ಕಾರ್ಯವನ್ನು ತರಂಗಾಂತರ 444.44 ಮೀಟರ್ಗಳು ಅಂದರೆ 675 ಕಿಲೋ ಹರ್ಟ್ಸ್, ಎಫ್ಎಂ ಕಂಪನಾಂಕ 103.5 ಮತ್ತು 101.4 ಮೆಗಾಹರ್ಟ್ಸ್ಗಳಲ್ಲಿ ಆರಂಭ ಮಾಡುತ್ತಿದ್ದೇವೆ. ಈಗ ವೇಳೆ 5:58:30. ಆತ್ಮೀಯ ಶ್ರೋತೃಗಳಿಗೆಲ್ಲ ವಿದ್ಯಾ ಕಾರಂತ್ ಮಾಡುವ ನಮಸ್ಕಾರ. ಶುಭೋದಯ ನಿಲಯದ ಇಂದಿನ ಎಲ್ಲ ಕಾರ್ಯಕ್ರಮಗಳಿಗೂ ಆತ್ಮೀಯವಾದ ಸ್ವಾಗತ.

ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರಣೆ ಹೀಗಿದೆ. ಕೆಳಗಡೆ ಗಮನಿಸಿ, ಇಂದು ರಾತ್ರಿ 8 ಗಂಟೆಗೆ ಗೌರವಾನ್ವಿತ ಉಪರಾಷ್ಟಪತಿಗಳಾದ ಶ್ರೀ ರಾಧಾಕೃಷ್ಣನ್ ಅವರು ದಾವಣಗೆರೆ ಬಿಡಿಟಿ ಕಾಲೇಜಿನ 75ನೇ ವಾರ್ಷಿಕೋತ್ಸವ ಆಚರಣೆಯಲ್ಲಿ ಭಾಗವಹಿಸಿದ ಕುರಿತು ಬಾನುಲಿ ವರದಿ ಕೇಳುವಿರಿ. ರಾಜ್ಯವ್ಯಾಪಿ ಪ್ರಸಾರವಾಗುವ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. ಕಾರ್ಯಕ್ರಮ ಪ್ರಸಾರವಾಗುವ ಸಮಯ ಇಂದು ರಾತ್ರಿ 8 ಗಂಟೆ. ಇನ್ನು ಈ ಬೆಳಗ್ಗೆ 6:10 ಗೀತಾರಾಧನಾ, 6:30 ಚಿಂತನ ಡಾಕ್ಟರ್ ಲೋಕೇಶ್ ಅವರಿಂದ, 6:35 ಕರುಣಾಳು ಬಾ ಬೆಳಗ್ಗೆ ಡಾಕ್ಟರ್ ಗುರುರಾಜ ಕರಜಗಿ ಅವರಿಂದ ಕಥನಗಳ ಪ್ರಸ್ತುತಿ ನಿರ್ಮಾಣ ಎಸ್ಆರ್ ಭಟ್, 6:40 ನೇಗಿಲ ಮಿಡಿತ, 6:45 ಹಾಗೂ ಇಂದು ಸಂಜೆ 6:15 ತುಮಕೂರು ಜಿಲ್ಲೆ ತಿಪಟೂರಿನ ಶ್ರೀ ಕೆರೆಗೋಡಿ ರಂಗಾಪುರ ಶ್ರೀಮಠದ ಸೇವಾ ಕಾರ್ಯ ಚಟುವಟಿಕೆಗಳ ಕುರಿತು ಪ್ರಾಯೋಜಿತ ಕಾರ್ಯಕ್ರಮ ಕೇಳಲಿದ್ದೀರಿ. 6:55 ಹೆಲ್ತ್ ಹಿಂಟ್ಸ್, ಆರೋಗ್ಯ ಸೂತ್ರ, ಮಕ್ಕಳಲ್ಲಿ ಅತಿಯಾದ ತೂಕ ನಿರ್ವಹಣೆ ಕುರಿತು ಡಾಕ್ಟರ್ ವಿನೋದ್ ಕುಮಾರ್ ಅವರಿಂದ ಮಾಹಿತಿ ಕೇಳಿವ್ರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸರ್ಜಿ ಆಸ್ಪತ್ರೆ ಶಿವಮೊಗ್ಗ. 6:50 ಸುದ್ದಿ ಮಿಂಚು, 7:15 ಭಾವಗೀತೆಗಳು, 7:45 ಚಿತ್ರಗೀತೆಗಳ ಕಾರ್ಯಕ್ರಮ.

0: 8:30ಕ್ಕೆ ಮಿಕ್ಸ್ ಮೆಲೋಡಿ ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳು. 9:05ಕ್ಕೆ ಗೆಲುವಿನ ಗುಟ್ಟು ಕನಸುಗಾರ ಜಾನ್ ಗೊಗಾರ್ಡ್ ಕುರಿತು ಪಿಇಎಸ್ ಪಬ್ಲಿಕ್ ಶಾಲೆಯ ಪ್ರಾಂಶುಪಾಲರಾದ ಸೋಮಶೇಖರಯ್ಯ ಹೆಚ್ಎಂ ಅವರಿಂದ ಮಾಹಿತಿ ಕೇಳುವರಿ. ಕಾರ್ಯಕ್ರಮದ ಪ್ರಾಯೋಜಕರು ಪೆಸಿಟ್ ಶಿವಮೊಗ್ಗ. 9:20ಕ್ಕೆ ಗಾಂಧಿ ಸ್ಮೃತಿ ಸಾಪ್ತಾಹಿಕ ಕಾರ್ಯಕ್ರಮ. 9:30ಕ್ಕೆ ಸಿನಿ ತರಂಗದಲ್ಲಿ ಸಂಗೀತಾ ಕಟ್ಟಿ ಅವರ ಕುರಿತು ಮಾಹಿತಿ ನೀಡುತ್ತಾರೆ ರಾಣಿ ಬಾಳೆಕೊಪ್ಪ. 10:00ಗೆ ಕ್ಯಾಂಪಸ್ ಕಟ್ಟೆ ವಿದ್ಯಾರ್ಥಿಗಳಿಂದ ಸಾಧಕರ ಪರಿಚಯದ ನೇರ ಪ್ರಸಾರದ ಕಾರ್ಯಕ್ರಮ ಕೇಳಲಿದ್ದೀರಿ. ಭಾಗವಹಿಸುತ್ತಾರೆ ಕುವೆಂಪು ವಿಶ್ವವಿದ್ಯಾನಿಲಯದ ಪತ್ರಿಕೋದ್ಯಮ ಮತ್ತು ಸಮೂಹ ಸಂವಹನ ವಿಭಾಗದ ವಿದ್ಯಾರ್ಥಿಗಳು. ಇವರೊಂದಿಗೆ ಆರ್ಜೆ ಬಸವರಾಜ್. 11:00ಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಶ್ರೀಮತಿ ಎಚ್ ಕೆ ಚಿತ್ಕಲಾ ಅವರ ಹಾಡುಗಾರಿಕೆ ಪ್ರಸಾರವಾಗಲಿದೆ. ಕ್ಕೆ ಸೇವಾ ಮಾಹಿತಿ, ನಂತರ ಭಾವಗೀತೆಗಳು. 11:45ಕ್ಕೆ ಜನಪದ ಸಂಗೀತ. ಮಾಳೇನಹಳ್ಳಿ ಶಂಕರಘಟ್ಟದ ಶ್ರೀಮತಿ ಪಾರ್ವತಮ್ಮ ಮತ್ತು ಸಂಗಡಿಗರಿಂದ ಸೋಬಾನೆ ಪದ ಕೇಳಲಿದ್ದೀರಿ. 12:05ಕ್ಕೆ ವನಿತಾ ವಿಹಾರ. 12:35ಕ್ಕೆ ಆರೋಗ್ಯ ಸಂಚಿಕೆಯಲ್ಲಿ ಹರ್ನಿಯಾ ಅಥವಾ ಅಂಡವಾಯು ಕುರಿತು ಡಾಕ್ಟರ್ ಸುಶ್ರುತ ಅವರೊಂದಿಗೆ ಸಂದರ್ಶನ ಕೇಳಲಿದ್ದೀರಿ. ಸಂದರ್ಶಕರು ಸುಜಾತ ಎಫ್ ತಳವಾರ್. ಕಾರ್ಯಕ್ರಮ ಹಾಸನ ಕೇಂದ್ರದ ಕೊಡುಗೆ. 1:00ಗೆ ಪ್ರಗತಿ ಪಥದಲ್ಲಿ ಪಿಎಂ ಕೃಷಿ ಸಿಂಚಾಯಿ ಯೋಜನೆ ಕುರಿತು ಮಾಹಿತಿ ಕೇಳಲಿದ್ದೀರಿ. 1:20ಕ್ಕೆ ಚಿತ್ರಗೀತೆಗಳು. 2:40ಕ್ಕೆ ಭಾವಗೀತೆಗಳು. 3:00ಗೆ ಚಾಟ್ ಶೋ. 4:00ಗೆ ಮಿಕ್ಸ್ ಮೆಲೋಡಿ. 5:00ಗೆ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಆರು 6:00ಗೆ ಸೇವಾ ಮಾಹಿತಿ. 6:30ಕ್ಕೆ ಅವಲೋಕನ. 6:51ಕ್ಕೆ ಕೃಷಿರಂಗದಲ್ಲಿ ವೈಜ್ಞಾನಿಕ ಅಡಿಕೆ ತೋಟದ ನಿರ್ವಹಣೆ ಕುರಿತು ಶಿವಮೊಗ್ಗ ನವಿಲೆ ಕೃಷಿ ವಿಜ್ಞಾನ ಕೇಂದ್ರದ ತೋಟಗಾರಿಕಾ ವಿಜ್ಞಾನಿ ಡಾಕ್ಟರ್ ಭರತ್ ಕುಮಾರ್ ಎಂವಿ ಅವರೊಂದಿಗೆ ಡಾಕ್ಟರ್ ಎಸ್ಎಂ ಸುಧಾಕರ್ ಅವರು ನಡೆಸಿದ ಸಂದರ್ಶನದ ಮರು ಪ್ರಸಾರ. ಬಳಿಕ ಕೃಷಿ ಮಾಹಿತಿ ಪ್ರಸಾರವಾಗಲಿದೆ. ರಾತ್ರಿ 7:45ಕ್ಕೆ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. 8:30ಕ್ಕೆ ಕನ್ನಡ ಚಿತ್ರಗೀತೆಗಳು. 9:15ಕ್ಕೆ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು. 9:30ಕ್ಕೆ ಕರೆಂಟ್ ಅಫೇರ್ಸ್. 10:00ಗೆ ನಾಟಕ. 10:30ಕ್ಕೆ ಸವಿನೆನಪು. ಇದುವರೆಗೂ ನಿಲಯವು ಪ್ರಸಾರ ಮಾಡುವ ಇಂದಿನ ಕಾರ್ಯಕ್ರಮಗಳ ವಿವರಣೆ ಕೇಳಿದಿರಿ. ಈ ವಿವರವನ್ನು ಆಕಾಶವಾಣಿ ಭದ್ರಾವತಿಯ ಫೇಸ್ಬುಕ್ ಅಕೌಂಟ್ನಲ್ಲಿಯೂ ತಿಳಿಯಬಹುದು. ಸಮಯ 6:05ವಾಗಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರ.
1: Prime Minister Narendra Modi met the representatives of the Tribal Security Forum in New Delhi yesterday. In a social media post, Mr. Modi said their dedication to the tribal community is truly commendable. He stated that during the meeting, meaningful discussions were held on various topics related to the development of tribal communities and their empowerment. Union Home Minister Amit Shah held a meeting yesterday to review preparations for the Commonwealth Games and proposed Olympics to be hosted in Ahmedabad. Union Sports Minister Mansukh Mandaviya, Gujarat Chief Minister Bhupendra Patel, Deputy Chief Minister Harsh Sanghvi and senior officials were present at the meeting. In a social media post, Mr. Shah said, Modi government is expanding world-class sports infrastructure and state-of-the-art training facilities in India. He said, keeping in mind the proposed world-class sporting events in Ahmedabad, sports facilities are being developed in accordance with global standards. Ahmedabad would be hosting the 2030 Commonwealth Games and has officially submitted a bid for the 2036 Olympics. The National Testing Agency, NTA, has released revised examination dates and admit cards for the Common University Entrance Test Undergraduate CUET UG 2026 examinations for admission to programs across central and participating universities. The examinations will now be conducted on the 31st of this month and 6th and 7th of next month. The examination, which was scheduled for yesterday, was rescheduled due to Eid ul-Adha. NTA said that admit cards for candidates appearing for the test on Sunday can be downloaded from the official website of NTA, cuet.nta.nic.in. The CBI has arrested Giribala Singh in the Trisha Sharma death case. Giribala is Trisha's mother-in-law and a retired district and sessions judge. The arrest was made in Bhopal yesterday. Earlier, a CBI team questioned and searched Giribala's home for nearly 7 hours, following which she was arrested. Air India has extended suspension of its flights to Israel till July end amid continued geopolitical uncertainties in West Asia. The airlines had earlier suspended flight operations on Tel Aviv-Delhi route till June end. A senior Air India official said that flights have been further suspended, keeping in mind the geopolitical situation in the region. In the wake of the West Asia conflict, airlines have been facing multiple headwinds, including costlier fuel and airspace curbs, which pushed up their operational costs. Vice President C.P. Radhakrishnan will undertake a three-day visit to Karnataka, Goa and Kerala beginning today. The Vice President will attend the global celebration marking 45 years of the Art of Living Foundation in Bengaluru, Karnataka today. Later in the day, he will attend the Platinum Jubilee celebrations of University BDT College of Engineering at Davangere, Karnataka. National Security Advisor Ajit Doval called for decisive action against terrorism and said there cannot be double standards in the fight against it. Addressing an international security forum in Russia, Mr. Doval said responsible nations have to evaluate their choices and decide whether they support sponsors of terrorism or counter them with decisive action. Iran's Islamic Revolutionary Guard Corps, IRGC, has said it targeted an American airbase in the region after fresh U.S. strikes on southern Iran overnight. Kuwait, which hosts a U.S. base, said it had intercepted hostile missile and drone threats, but did not confirm the target. The Iranian missile launch came after the U.S. shot down Iranian drones over the Strait of Hormuz and struck a military site in Bandar Abbas, a strategic port city in southern Iran. In IPL cricket, Gujarat Titans and Rajasthan Royals will meet in the all-important qualifier 2 at the Maharaja Yadavindra Singh International Cricket Stadium, New Chandigarh this evening. The match will start at 7:30 p.m. The winner will take on Royal Challengers Bengaluru in the final on Sunday at Narendra Modi Stadium in Ahmedabad. And that is the end of this news bulletin.
0: ಸಮಯ 6:10 ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಗೀತಾರಾಧನಾ ಭಕ್ತಿಗೀತೆಗಳ ಕಾರ್ಯಕ್ರಮದಲ್ಲಿ ಸುಭಾಷಿತದೊಂದಿಗೆ ಭಕ್ತಿ ರಚನೆಯನ್ನ ಕೇಳೋಣ. ತಪಃ ಪರಂ ಕೃತಯುಗೆ ತ್ರೇತಾಯಾಂ ಜ್ಞಾನಮುಚ್ಯತೆ ದ್ವಾಪರೇ ಯಜ್ಞಮಿತ್ಯುಚುಃ ದಾನಮೇಕಂ ಕಲವ್ಯುಗೆ. ಇದರ ತಾತ್ಪರ್ಯ, ಕೃತಯುಗದಲ್ಲಿ ತಪವು ಉತ್ತಮವಾಗಿದ್ರೆ ತ್ರೇತಾಯುಗದಲ್ಲಿ ಜ್ಞಾನವೇ ಉತ್ತಮವಾಗಿರುತ್ತಂತೆ. ಹಾಗೆ ದ್ವಾಪರದಲ್ಲಿ ಯಜ್ಞವೇ ಶ್ರೇಷ್ಠವಾಗಿದ್ರೆ ಕಲಿಯುಗದಲ್ಲಿ ದಾನವೇ ಶ್ರೇಷ್ಠವಾದುದು ಅಂತ ಹೇಳುತ್ತೆ ಈ ಒಂದು ಸುಭಾಷಿತ. ಹಾಗಿದ್ರೆ ಗಣಪತಿ ಸ್ತುತಿಯೊಂದಿಗೆ ನಮ್ಮ ಗೀತಾರಾಧನಾ ಕಾರ್ಯಕ್ರಮದ ಪ್ರಾರಂಭದ ಗೀತೆಯನ್ನ ಪ್ರಾರಂಭ ಮಾಡೋಣ. ಒಂದಿಪೆ ನಿನಗೆ ಗಣನಾಥ.

குணாதிகான் முதம் லிப்சே தனுக்ரோஷம் குணாதமாத் மைத்ரீம் சமானாத விச்சேர்னா தாப்பைரபிபூயதே. ಗುಣಶೀಲನಿಂದ ಆನಂದವನ್ನು, ಸದ್ಗುಣ ಇಲ್ಲದವನಿಂದ ದಯೆಯನ್ನ, ಹಾಗೆಯೇ ಸಮಾನ ಮನಸ್ಕನಿಂದ ಮೈತ್ರಿಯನ್ನ ನಿರೀಕ್ಷಿಸಬೇಕಂತೆ. ಆಗ ಯಾವ ತೊಂದರೆಗೂ ಸಿಲುಕಿಕೊಳ್ಳುವುದಿಲ್ಲ ಅಂತ ಹೇಳುತ್ತೆ ಈ ಒಂದು ಸುಭಾಷಿತ. ಹಾಗಿದ್ರೆ ಇದೀಗ ಕೇಳೋಣ ನಮಸ್ತೆ ತ್ರೈಲೋಕ್ಯ ಖ್ಯಾತೆ. ಜಿ ಸದಾಶಿವಯ್ಯ ಅವರ ರಚನೆಯನ್ನು ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್.

ఉత్సాహసంపన్నం అదీర్ఘసూత్రం క్రియావిధిజ్ఞం వ్యసనేష్వసక్తం శూరం కృతజ్ఞం దృఢసౌహృదం చ లక్ష్మీ స్వయం యాతి నివాసహేతో. ಅಂತಂದ್ರೆ ಉತ್ಸಾಹದಿಂದಿರುವ ಆಲಸಿಯಲ್ಲದ ಕ್ರಿಯಾಶೀಲನಾಗಿರುವ ಯಾವುದೇ ಕೆಟ್ಟ ವ್ಯಸನಗಳೂ ಇಲ್ಲದಂತಹ ಶೂರನು ಕೃತಜ್ಞನು ದೃಢವಾದ ಸ್ನೇಹಜೀವಿಯೂ ಆಗಿರುವಂತಹವನಲ್ಲಿ ಲಕ್ಷ್ಮಿಯು ಸ್ವತಃ ತಾನೇ ಬಂದು ನೆಲೆಸುತ್ತಾಳೆ ಅಂತ ಹೇಳುತ್ತೆ ಈ ಒಂದು ಸುಭಾಷಿತ. ಹಾಗಿದ್ರೆ ನಮ್ಮ ಗೀತಾರಾಧನಾ ಕಾರ್ಯಕ್ರಮದಲ್ಲಿ ಹಿರಿಗುಡ್ಡದ ಯಲ್ಲಮ್ಮ ವೃಂದಗಾನದಲ್ಲಿ ಭಕ್ತಿ ರಚನೆಯೊಂದನ್ನು ಕೇಳೋಣ.

ಗೀತಾರಾಧನಾ ಕಾರ್ಯಕ್ರಮದ ಕಡೆಯದಾಗಿ ಕೇಳಿ ಎನ್ ಪದ್ಮಶ್ರೀ ಮತ್ತು ಎನ್ ಸೌಮ್ಯ ಅವರ ಧ್ವನಿಗಳಲ್ಲಿ ವಿಜಯದಾಸರ ರಚನೆ ಶಾರದೆಯೇ ಕರುಣಾವಾರಿಧಿಯೇ.

ಗೀತಾರಾಧನಾ ಕಾರ್ಯಕ್ರಮದಲ್ಲಿ ಇದುವರೆಗೂ ಭಕ್ತಿ ರಚನೆಗಳನ್ನ ಆಲಿಸಿದ್ರಿ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ, ಸಮಯ 6:30 ವಾಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಚಿಂತನಾ

0: ಸಮಯ ಸರಿಯಾಗಿ 6:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಚಿಂತನ ಡಾಕ್ಟರ್ ಲೋಕೇಶ್ ಅವರಿಂದ.
1: ಅನುಭಾವಿಗಳೊಬ್ಬರು ತಮ್ಮೊಂದಿಗಿನ ಅನುಸಂಧಾನಿಗಳಿಗೆ ಒಂದು ಕಿವಿಮಾತನ್ನು ಹೇಳುತ್ತಿದ್ದರು. ನಿಮ್ಮ ವಿಚಾರಗಳನ್ನು ಕನಸುಗಳನ್ನು ನೀವು ಹೇಳುವುದಿದ್ದರೆ ಯುವಕರಿಗೆ ಹೇಳಿ, ಮಧ್ಯವಯಸ್ಕರಿಗೆ ವೃದ್ಧರಿಗೆ ಹೇಳಬೇಡಿ, ಅದು ಅಪ್ರಯೋಜಕ. ಜೀವನ ಸಂಧ್ಯಾಕಾಲದಲ್ಲಿರುವ ವೃದ್ಧರು ಹರಿದ ಗೋಣಿಲವಿದ್ದಂತೆ, ಅವರಿಗೆ ಹೇಳಿದ ಒಂದೂ ಮಾತು ಉಳಿಯುವುದಿಲ್ಲ, ಎಲ್ಲ ಸೋರಿ ಹೋಗುತ್ತದೆ. ಇನ್ನು ಮಧ್ಯವಯಸ್ಕರದು ತುಂಬಿದ ಚೀಲ, ಬೇಕಾದದ್ದು ಬೇಡವಾದ್ದರಿಂದ ಅದು ತುಂಬಿ ಹೋಗಿದೆ. ನೀವು ಮತ್ತೆ ತುಂಬಲೆತ್ನಿಸಿದರೆ ಅದು ಹೊರಚೆಲ್ಲುತ್ತದೆ, ಇದು ಅಪ್ರಯೋಜನವೇ. ಇನ್ನುಳಿದ ಯುವಕರದ್ದು ಖಾಲಿ ಚೀಲ, ಅದರಲ್ಲಿ ನೀವು ಎಷ್ಟು ಸುವಿಚಾರ ಹೇಳಿದರೂ ತುಂಬುತ್ತದೆ. ಅವರನ್ನು ಗುರಿಯಾಗಿರಿಸಿಕೊಂಡು ನೀವು ಕಾರ್ಯಪ್ರವೃತ್ತರಾಗಿರಿ ಎನ್ನುತ್ತಿದ್ದರು. ಈ ಮಾತಿನ ಹಿಂದಿರುವ ಸೂಕ್ಷ್ಮತೆಯನ್ನು ಗಮನಿಸಿದರೆ ಇದು ಎಷ್ಟೊಂದು ಸತ್ಯ ಎಂದೆನಿಸುವುದಿಲ್ಲವೇ? ಪ್ರತಿಯೊಬ್ಬ ವ್ಯಕ್ತಿಯು ತನಗೆ ಬೇಕಾದದ್ದನ್ನೋ ಬೇಡವಾದದ್ದನ್ನೋ ತನ್ನ ಸ್ಮೃತಿಕೋಶದಲ್ಲಿ ತುಂಬಿಕೊಳ್ಳುವ ಪ್ರಯತ್ನವನ್ನು ನಿರಂತರವಾಗಿ ಮಾಡುತ್ತಲೇ ಬಂದಿದ್ದಾನೆ. ಅದು ಅವನ ಅಭಿರುಚಿ ಮತ್ತು ಸಂಸ್ಕಾರದಿಂದ ಆಗುವ, ಅದರಿಂದ ತುಂಬಿ ಹೋಗಿರುವ ಭಂಡಾರ. ಈ ಭಂಡಾರದಲ್ಲಿ ರತ್ನವಿದೆಯೋ, ಮುತ್ತು ಹವ ಪಚ್ಚೆ ಏನಿದೆಯೋ ಎಂಬುದನ್ನು ತಿಳಿಯಬೇಕಾದರೆ ಅವನು ಬಾಯ್ಬಿಡಬೇಕಷ್ಟೇ. ಅವನು ಮಾತಾಡತೊಡಗಿದನೆಂದರೆ ಅವನ ವ್ಯಕ್ತಿತ್ವ ಅಭಿವ್ಯಕ್ತಗೊಳ್ಳುತ್ತಿರುತ್ತದೆ. ಬಹುತೇಕ ತನಗೆ ತನ್ನ ಸಮಾಜಕ್ಕೆ ಪೂರಕವಾಗದ ಎಷ್ಟೋ ವಿಚಾರಗಳನ್ನು ತಲೆಯ ತುಂಬ ತುಂಬಿಕೊಂಡಿರುತ್ತಾರೆ. ಸ್ಮಶಾನದಲ್ಲಿ ಹೂತು ಹಾಕಲು ಯೋಗ್ಯವಾದ ವಿಚಾರಗಳನ್ನು ಅವನು ತನ್ನ ಸ್ಮೃತಿಕೋಶದಲ್ಲಿ ಸಮಾಧಿ ಮಾಡಿಕೊಂಡಿರುತ್ತಾನೆ. ಅವು ಆಗಾಗ ಎದ್ದಹಗಹಿಸುತ್ತಿರುತ್ತವೆ, ನಾರುತ್ತಿರುತ್ತವೆ, ಗಬ್ಬು ವಾಸನೆಯನ್ನು ಹೊಡೆಸುತ್ತಿರುತ್ತವೆ. ಅದನ್ನವರು ಅಮೂಲ್ಯವೆಂದೇ ಭಾವಿಸಿ ಕಾಪಾಡಿಕೊಂಡಿರುತ್ತಾರೆ. ಪಕ್ಕದ ಮನೆಯವನು ಯಾರೋ ಒಬ್ಬಳೊಂದಿಗೆ ನಕ್ಕನೆಂದು, ರಾತ್ರಿ ತಡವಾಗಿ ಬರುತ್ತಾನೆಂದು, ಅವನು ಜಾಸ್ತಿ ಗೊರಕೆ ಹೊಡೆಯುತ್ತಾನೆಂದು ಪುಂಕಾನುಪುಂಕ ವಿಚಾರಗಳು ಸ್ಪರ್ಧೆಗಳು ಹೊರಬರುತ್ತಿರುತ್ತವೆ. ಇದರಿಂದ ಏನು ಪ್ರಯೋಜನ? ಇಂಥ ವಿಚಾರಗಳ ಹಳವಂಡಗಳಾಗಿ ಎಲ್ಲ ಸ್ಮೃತಿಕೋಶಗಳು ತುಂಬಿ ಹೋಗಿವೆ. ಉತ್ತಮ ವಿಚಾರ, ಉತ್ತಮ ಗುಣ ಸ್ವಭಾವಗಳಿಗೆ ಪೂರಕವಾದದ್ದು ಏನಾದರೂ ಇದೆಯೇ ಎಂದು ನಮಗೆ ನಾವೇ ಆಲೋಚಿಸಿಕೊಳ್ಳಬೇಕಾದ ಎಚ್ಚರ ಬರಬೇಕಾಗಿದೆ. ಇದು ಸಾಮಾನ್ಯರ ವಿಚಾರ ಬಿಡಿ, ಮಹಾಜ್ಞಾನಿಗಳೆನಿಸಿಕೊಂಡವರು ಹೀಗಿರುತ್ತಾರಲ್ಲ ಎಂದು ನೀವನ್ನಬಹುದು. ಮಹಾಜ್ಞಾನಿಗಳೆಂದು ಕೊಂಡವರಲ್ಲಿರುವ ಮಹಾದುರಹಂಕಾರವು ಅವರ ಎರಡೂ ಕಿವಿಗಳನ್ನ ಮುಚ್ಚಿಬಿಟ್ಟಿರುತ್ತದೆ. ಈಗಾಗಲೇ ತಾವು ಯಾವ ಗಹನ ವಿಚಾರಗಳನ್ನು ತುಂಬಿಕೊಂಡಿದ್ದಾರೋ ಅದಕ್ಕಿಂತ ಘನವಾದದ್ದು ಬೇರೆ ಯಾವುದೂ ಇಲ್ಲವೆನ್ನುವ ಪೂರ್ವಗ್ರಹವು ಅವರ ವಿವೇಚನೆಯ ಬಾಗಿಲನ್ನೇ ಮುಚ್ಚಿಬಿಟ್ಟಿರುತ್ತದೆ. ಯಾರು ಏನೇ ಹೇಳಿದರೂ ಅದು ಅವರ ಸ್ಮೃತಿಕೋಶಕ್ಕೆ ಹೋಗುವುದಿಲ್ಲ. ವಿವೇಚನಾ ರಂಗಶಾಲೆಯಲ್ಲಿ ಮಂಥನವೆಂಬ ನಾಟಕವೂ ಸಂಭವಿಸುವುದಿಲ್ಲ. ಲೋಕಪ್ರಳಯವಾದರೂ ವಿಚಾರಗಳ ತೊತ್ತಿನತನವನ್ನು ಬಿಟ್ಟುಕೊಟ್ಟಿರುವುದಿಲ್ಲ. ಹಾಗೆಯೇ ವಿಚಾರ ಮಾಡೋಣ. ಎಷ್ಟೋ ವರ್ಷಗಳಿಂದ ನಮ್ಮಲ್ಲಿ ಭದ್ರವಾಗಿ ಕುಳಿತಿರುವ ವಿಚಾರಗಳ ಬುಡ ಅಲುಗದೆ ಹೇಗೆ ಮತ್ತು ಯಾಕೆ ಕುಳಿತಿದ್ದಾವೆಂದು, ಮತ್ತು ಅದರಿಂದ ನಮಗಾಗಿರುವ ಲಾಭವೇನು, ನಮಗೆ ದೊರೆತಿರುವ ಬೆಳಕೇನು, ಬೆಳಕನ್ನು ಒದಗಿಸುವಷ್ಟು ಪ್ರಬಲವಾದ ವಿಚಾರಗಳೇ ಅವು? ಕೆಎಸ್ ನರಸಿಂಹಸ್ವಾಮಿಯವರು ತಮ್ಮ ಒಂದು ಪದ್ಯದಲ್ಲಿ, ತಳವಿರದ ಗೂಡೆಗಳು, ತಿರುಪಿರದ ಲಾಂದ್ರಗಳು, ಹರಿದ ತೊಟ್ಟಿಲು, ಒನಕೆ, ಇವುಗಳದೇ ಮೆರವಣಿಗೆ, ಸರಕು ಸುಮ್ಮನೆ ಭಾರ ಎಸೆಯಬಾರದೆ ಹೇಳು ಎನ್ನುತ್ತಾರೆ. ಪ್ರಯೋಜನಕ್ಕೆ ಬಾರದ ಇಂಥ ವಿಚಾರಗಳು ಮನುಷ್ಯನ ಸಾವಿನವರೆಗೂ ಬೆಂಬಿಡದ ಭೂತದಂತೆ ಹಿಂಬಾಲಿಸುತ್ತವೆ. ಮಳೆ ಹೊಯ್ದು ಹೊಸ ನೀರು ಬಂದಂತೆ, ಪಾತ್ರದಲ್ಲಿದ್ದ ಹಳೆಯ ನೀರು ಹೊರಹರಿದು ಹೊಸ ನೀರಿಗೆ ಜಾಗ ಮಾಡಿಕೊಡುತ್ತದೆ. ಗಿಡದಲ್ಲಿ ಅರಳಿ ನಕ್ಕ ಹೂವು ಮರುಗಳಿಗೆ ತನ್ನ ಪಕ್ಕದಲ್ಲರಳೆದ ಮೊಗ್ಗಿಗೆ ದಾರಿ ಮಾಡಿಕೊಡುತ್ತದೆ. ಹೊಸದು ಬಾಗ ಹಳೆಯದು ಕೊಚ್ಚಿ ಹೋಗಲೇಬೇಕೆಂಬ ಸತ್ಯವನ್ನ ಪ್ರಕೃತಿಯೇ ಸಾರಿ ಹೇಳುತ್ತಿದೆ. ಆದರೆ ಮನುಷ್ಯನ ಆಲೋಚನೆಗಳಿಗೆ ಜಡತ್ವ ಬಂದೊದಗಿದೆ. ಇದರಿಂದ ಬಂದೊದಗುವ ಆಪತ್ತೆಂದರೆ ತಲೆಮಾರುಗಳ ಮಧ್ಯೆ ಸಂಬಂಧದ ಕೊಂಡಿ ಕಳಚಿ ಬೀಳುವುದು. ದೇಶ ದೇಶಗಳ ನಡುವಣ, ಜಾತಿ ಮತ ಧರ್ಮಗಳ ನಡುವಿನ ಸಾಮರಸ್ಯ ಮತ್ತು ಸಹಬಾಳ್ವೆ ಕೊಂಡಿ ಕಳಚಿ ಬೀಳುವುದರಿಂದ ನಿರಂತರ ಸಂಘರ್ಷಕ್ಕೆ ಅವಕಾಶವಾಗುತ್ತದೆ. ಸದಾ ದಳ್ಳುರಿ, ತಳಮಳ, ಖಿನ್ನತೆಗಳಿಂದ ತಲೆಮಾರುಗಳು ನರಳುತ್ತವೆ. ಇನ್ನೊಬ್ಬನ ವಿಚಾರ, ಮತ್ತೊಂದು ಮತದ ನಿಲುವು, ಒಂದು ಗ್ರಂಥದ ತಿಳಿವಿನ ಮೆಟ್ಟಿಲುಗಳನ್ನು ಏರಬೇಕಾದರೆ ಅತ್ಯಂತ ಅಗತ್ಯವಾದ್ದು ವಿನಯ ಮತ್ತು ಗೌರವ. ಹೇಳುವವನ ಬಗೆಗೊಂದು ಗೌರವ ಮತ್ತು ವಿನಯವನ್ನಿಟ್ಟುಕೊಂಡು ಸಂಬಂಧ ಸ್ಥಾಪಿಸಿಕೊಳ್ಳದೆ ಹೋಗುವ ದುರಹಂಕಾರದ ಸ್ಥಿತಿಯಿಂದಾಗಿಯೇ ಎಲ್ಲರ ತಲೆಗಳು ಹಳವಂಡಗಳಾಗುತ್ತಿವೆ. ಅಲ್ಲಿ ಹಂಸ ತೊರೆಗಳು ಅರಳಿ ಆಡಬೇಕೆಂದು ಬಯಸಿದರೆ ಹೇಗೆ ಸಾಧ್ಯ? ಹೆಚ್ಚೆಂದರೆ ಕಪ್ಪೆ, ಚೇಳು, ಹಾವುಗಳು ಪರಸ್ಪರ ಒಂದನ್ನೊಂದು ಹಣಿಯಲು ಯತ್ನಿಸಬಹುದು. ನಮ್ಮ ಸ್ಮೃತಿಕೋಶಗಳು ಹೀಗಾಗಬೇಕೇ? ನಲ್ಲಿ ನೀರು ಬರುತ್ತಿದೆ, ಕೊಡದಲ್ಲಿ ತುಂಬಿದ ಹಳೆ ನೀರನ್ನು ಚೆಲ್ಲಿ ಹೊಸ ನೀರನ್ನು ತುಂಬಿಕೊಳ್ಳೋಣ. ತುಂಬಿಕೊಳ್ಳುವ ಉತ್ಸಾಹ ಜೀವನ ಪೂರ್ತಿ ಹೀಗೇ ಇರಲೆಂದು ಆಶಿಸೋಣ.
0: ಇದುವರೆಗೂ ಡಾಕ್ಟರ್ ಲೋಕೇಶ್ ಅವರಿಂದ ಚಿಂತನ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ.
2: ಸಮಯ 6:35. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ.
3: ಆಕಾಶವಾಣಿ ಕರುನಾಡು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗಿ.
4: ಇಂಗ್ಲೆಂಡ್ನಲ್ಲಿ ಒಂದು ಊರಿನಲ್ಲಿ ಎಡ್ವಿನ್ ಬಡಿಂಗ್ ಅಂತ ಹುಡುಗ ಇದ್ದ. ಒಂದು ಬಟ್ಟೆ ತಯಾರಿ ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಿದ್ದ. ಆಗಿನ ಕಾಲದಲ್ಲಿ ಯಂತ್ರಗಳ ಬಳಕೆ ಹೆಚ್ಚಿರಲಿಲ್ಲ. ಬಟ್ಟೆ ತಯಾರಾದ್ಮೇಲೆ ನುಣುಪು ಮಾಡ್ಬೇಕಲ್ಲ ಬಟ್ಟೆನ, ಯಾಕಂದ್ರೆ ಬಟ್ಟೆ ಮೇಲೆ ಸಣ್ಣ ಸಣ್ಣ ದಾರದ ಗಂಟು ಬರ್ತವೆ, ಬಿಡಿ ದಾರದ ಎಳೆ ಬರ್ತವೆ ಎಣಿಕೆ ಮಾಡಿದಾಗ, ನೇಯ್ಗೆ ಮಾಡಿದಾಗ. ಅವನು ತೆಗೆಯೋದು ಹೇಗೆ? ಅದು ಬಡಿಗನ ಕೆಲಸ ಆಗಿತ್ತು. ಮೊದಲು ಒಂದು ರೇಸರ್ ಬ್ಲೇಡ್ ಇಟ್ಕೊಂಡು ಒಂದೇ ಕತ್ತರಿಸ್ತಾ ಇದ್ರು, ಅದು ಸರಿ ಆಗ್ಲಿಲ್ಲ ಅಂತ ಒಂದು ಮಷೀನ್ ಮಾಡಿದ್ರು. ಆ ಮಷೀನ್ ಹೇಗಿತ್ತು ಅಂದ್ರೆ, ನಮ್ಮ ಪಂಚಿಂಗ್ ಮಷೀನ್ ಇದೆಯಲ್ಲ ಅದೇ ತರ ಮಷೀನ್. ಆದ್ರೆ ನಾಲ್ಕು ಗಾಲಿ, ಅದಕ್ಕೆ ಒಂದೆರಡು ಹಿಂದೆರಡು ಗಾಲಿ, ಆ ಗಾಲಿ ನಡುವೆ ಒಂದು ಪಟ್ಟಿಯೊಳಗೆ ಒಂದು ತಿರುಗುವಂತ ಬ್ಲೇಡ್, ರೊಟೇಟಿಂಗ್ ಬ್ಲೇಡ್ ಅಂತಾರೆ, ಒಂದು ಬ್ಲೇಡ್ ತಿರುಗ್ತಾ ಇರ್ತದೆ. ಅವ್ರೇನ್ ಮಾಡೋರು, ಬಟ್ಟೆ ಹಿಂಗೆ ಹಾಸಿಬಿಡೋದು ಟೇಬಲ್ ಮೇಲೆ, ಆ ಕಡೆ ಒಬ್ಬರು ಈ ಕಡೆ ಒಬ್ಬರು ಕೂತ್ಕೊಂಡು ಈ ಮಷೀನ್ ಹಿಡ್ಕೊಂಡು ಆ ಬಟ್ಟೆ ಮೇಲೆ ಹೀಗೆ ಹೀಗೆ ಎಳಿತಾ ಇರ್ಬೇಕು. ಹೀಗೆ ಎಳೆದಾಗ ಆ ಗಾಲಿ ಬಟ್ಟೆ ಮೇಲೆ ಉರುಳಿದಾಗ ಆ ನಡುವಿತ್ತಲ್ಲ ಬ್ಲೇಡ್ ಗುಂಡು ತಿರುಗೋದು, ತಿರುಗಿದಾಗ ಬಟ್ಟೆ ಮೇಲೆ ಟಕ್ ಟಕ್ ಕತ್ತರಿಸ್ತಾ ಹೋಗ್ತಾ ಇತ್ತದು. ಕತ್ತರಿಸಿಕೊಂಡು ಹೋದಾಗ ದಾರದ ಗಂಟು ಆ ಬ್ಲೇಡಿಗೆ ಸಿಕ್ಕಿ ಕತ್ತರಿಸಿ ಹೋಗ್ತಿದ್ದು. ಇಡೀ ದಿವಸ ಹೀಗೆ ಮಾಡ್ತಾನೆ ಇರ್ಬೇಕು, ಬಲಗೈಯಿಂದ ಹೀಗೆ ಹೀಗೆ ಹೀಗೆ ಎಳಿತಾನೆ ಇರ್ಬೇಕು ಬಟ್ಟೆ ಮೇಲೆ. ಮಾಡಿ ಮಾಡಿ ಕೈ ಸೋತ್ ಹೋಗ್ತಾ ಇತ್ತು, ಒಂದು ಕೈ ಬಿದ್ದೇ ಹೋಗ್ತಿತ್ತು. ಅವನಿಗೆ ಭಾನುವಾರ ಬಂತು ಅಂದ್ರೆ ಸಾಕಪ್ಪ, ಕೈಗೊಂದು ವಿಶ್ರಾಂತಿ ಕೊಡ್ಬೇಕಲ್ವಾ, ಬರೀ ನಿದ್ದೆ ಮಾಡೋನು, ಕೈಗೆ ರೆಸ್ಟ್ ಕೊಡಬೇಕು ಅಂತ. ಇಂಗ್ಲೆಂಡ್ ಅಲ್ಲಿ ಯಾವಾಗಲೂ ಮಳೆ ತಾನೆ, ತುಂಬಾ ಹುಲ್ಲು ಬೆಳೆದು ಬಿಡುತ್ತದೆ ಮನೆ ಸುತ್ತಮುತ್ತಲ. ಬಡಿಂಗ್ ಅಂತ ತಾಯಿ ಒಂದೇ ದೂರು ಮಾಡೋಳು, ಎಡ್ವಿನ್ ಬರೀ ನಿದ್ದೆ ಮಾಡ್ತೀಯಲ್ಲೋ ಮಾರಾಯ, ನೀನು ಉಳಿದ ದಿವಸ ಕೆಲ್ಸಕ್ಕೆ ಹೋಗ್ತೀಯ, ಮನೆ ಕೆಲ್ಸಕ್ಕೆ ಸಿಗಲ್ಲ, ಭಾನುವಾರ ಮಲ್ಕೊಂಡ್ಬಿಡ್ತೀಯ. ಆ ಹುಲ್ಲು ಹೇಗೆ ಬಂದಿದೆ ನೋಡು, ಕಾಡಾದಂಗಾಗಿದೆ, ಎಷ್ಟೆತ್ತರ ಬಂದಿದೆ ಅದು, ಒಳಗಡೆ ಹಾವು ಸೇರ್ಕೊಂಡ್ರು ಗೊತ್ತಾಗಲ್ಲಪ್ಪ, ಕತ್ತರಿಸೋದನ, ಆಲಸ್ಯ ಮಾಡಬೇಡ ಅಂತ ದಿನ ತಾಯಿ ಭಾನುವಾರ ಹೇಳೋರು. ಇವನು ಆಲಸ್ಯ ತಲ್ಲೋನು, ಹುಲ್ಲು ಕತ್ತರಿಸೋದು ಆಗಿನ ಕಾಲದಲ್ಲಿ ಸುಲಭ ಆಗಿರಲಿಲ್ಲ. ಸ್ನೇಹಿತರೆ ಹೇಗೆ ಮಾಡ್ತಿದ್ರು ಅಂದ್ರೆ, ಉದ್ದವಾದೊಂದು ಕತ್ತಿ ಇರಬೇಕು ಕೈಯಲ್ಲಿ, ಕೆಳಗಡೆ ಮೊಣಕಾಲು ಊರು ಕೂತ್ಕೋಬೇಕು, ಕೈಯಿಂದ ಹೊಡೆದು ಹೊಡೆದು ಹೊಡೆದು ಹೊಡೆದು, ಈಗಾದ್ರೂ ಹಳ್ಳಿ ಕಡೆ ಹಾಗೆ ಮಾಡ್ತಾರೆ, ಸಣ್ಣ ಕತ್ತಿಯಿಂದ ಹುಲ್ಲು ಕತ್ತರಿಸ್ತಾರೆ, ಅವನು ಹಾಗೆ ಹೊಡೆದು ಹೊಡೆದು ಕತ್ತರಿಸಬೇಕು. ಆಮೇಲೆ ಹೊಡೆದು ತಗೊಂಡು ಹೋಗಿ ಹುಲ್ಲೆಲ್ಲ ಹೊರಗೆ ಚೆಲ್ಲಿ ಬರಬೇಕು. ಇದು ಮತ್ತೆ ಕೈ ನೋವಿನ ಕೆಲಸಾನೆ, ಹೊಡೆಯೋದಕ್ಕೆ ಸುಲಭನಾ ಅದು. ಒಂದ್ ದಿವಸ ಬಡಿಂಗಿಗೆ ಯೋಚನೆ ಬಂತು, ಏನಾದ್ರೂ ಮಾಡ್ಬೇಕ್ರಿ, ಹೊಡೆದು ಹೊಡೆದು ಕೈ ನೋಯಿಸುತ್ತೆ, ಹಾದಿ ಹುಡುಕ್ಬೇಕು ಅಂದ. ಮನೆ ಅಟ್ಟದ ಮೇಲೆ ಹತ್ತಿದ. ಇವನು ಬಾಲಕನಾಗಿದ್ದಾಗ ಇವನು ಕೂಡಿಸ್ಕೊಂಡು ತಿರುಗಾಡಕ್ ಹೋಗ್ಬೇಕಾದ್ರೆ ಒಂದು ತಳ್ಳು ಬಂಡಿ ಇತ್ತಲ್ಲ ಪೆರಾಂಬುಲೇಟರ್ ಅಂತ,

0: ಬೇಡ ತರ ಮಾಡಿ ತಿರುಗಿಸ್ಬಿಟ್ಟು ಮುರುಗೆ ಮಾಡಿ ಎರಡು ಗಾಲಿ ನಡು ಕೂಡಿಸ್ಬಿಟ್ಟ. ವೆಡ್ಡಿಂಗ್ ಏನ್ ಮಾಡದ ಗೊತ್ತಾ, ಅದನ್ನ ತಗೊಂಡು ಹೋಗಿ ಆಫೀಸ್ ಅಲ್ಲಿ ಮಾಡ್ತಾ ಇದ್ನಲ್ಲ ಮಷಿನ್ ಹಿಂಗೆ ಹೀಗೆ ತಳ್ಳಿದಾಗ ಆ ದಾರದ ಗಂಟು ಕತ್ತರಿಸ್ತಿರ್ಲಿಲ್ವಾ, ಇವನ್ ಇಟ್ಕೊಂಡು ಏನ್ ಮಾಡದ, ಆ ಪೆರಾಂಬುಲೇಟರ್ ಇಟ್ಕೊಂಡು ಆ ಹುಲ್ಲಲ್ಲಿ ಹಿಂಗೆ ತಳ್ಕೊಂಡು ಹೋದ. ತಳ್ಳದಂಗೆ ತಳ್ಳದಂಗೆ ಆ ತಿರುಗೋ ಬ್ಲೇಡ್ ಗರಗರ ತಿರುಗಿ ಹುಲ್ಲೆಲ್ಲ ಕತ್ತರಿಸಾಕ್ತಾ ಇತ್ತು. ಎಷ್ಟು ಚೆನ್ನಾಗಿ ಕತ್ತರಿಸ್ತಾ ಇತ್ತು ಅಂದ್ರೆ ಒಂದೇ ಮಟ್ಟಕ್ಕೆ ಕತ್ತರಿಸೋದು, ಏನ್ ಜಮಖಾನೆ ಹಾಸದಂಗೆ ಆಗ್ಬೇಕು, ಮತ್ತೆ ಶ್ರಮ ಇಲ್ಲ, ತಳ್ಕೊಂಡು ಹೋಗೋದಷ್ಟೇನೆ. ಆಮೇಲೆ ಕಸ ತೆಗೆದು ಎತ್ತ ಹಾಕ್ಬಿಟ್ಟ. ಎಷ್ಟು ಚಂದ ಆಯ್ತು ಅಂದ್ರೆ ಅವನೇನ್ ಮಾಡ್ದ, ಮತ್ತೊಂದು ಕಂಬಾರ ಕಡೆ ಹೋದ. ಆ ಎತ್ತರ ಹೆಚ್ಚು ಕಡಿಮೆ ಬರಕ್ ಬರುತ್ತಾ ಗಾಲಿನ, ಆ ಬ್ಲೇಡ್ ಇದೆಯಲ್ಲ ಗಾಲಿ ನಡುವೆ, ಅದನ್ನ ಎತ್ತರ ಹೆಚ್ಚು ಕಡಿಮೆ ಮಾಡಕ್ ಆಗತ್ತೆ, ಮಾಡಕ್ಬಹುದು, ಎರಡ್ ಮೂರು ಹಂತ ಮಾಡಬಹುದು ಅಂದ. ಹಂಗಾರೆ ಮಾಡಿಕೊಡು ಅಂದ. ಒಂದ್ ಹಂತಕ್ಕೆ ಪೂರ ನೆಲಕ್ಕೆ ಹತ್ತಿರ ಇರಬೇಕು, ಇನ್ನೊಂದ್ ಸ್ವಲ್ಪ ಮೇಲೆ, ಇನ್ನೊಂದ್ ಸ್ವಲ್ಪ ಮೇಲೆ. ಅದನ್ ತಂದು ಏನ್ ಮಾಡ್ದ ಗೊತ್ತಾ, ಹುಲ್ಲಲ್ಲಿ ಪೂರ್ತಿ ಕೆಳಗಿಟ್ಟು ಹೊತ್ತಿದಾಗ ಒಂಥರ ಕಟ್ಟಾಯ್ತು. ಅದ್ರ ಮಗ್ಗಲಿಗಿನ ಪ್ಯಾಚನ್ನ ಸ್ವಲ್ಪ ಎತ್ತರದಲ್ಲಿ ಮಾಡಿದ. ನೋಡಿದ್ರೆ ಜಮಖಾನ ಹಾಸಿದ ಚಂದ ಕಾಣಿಸೋಕ್ ಶುರು ಆಯ್ತು. ಎಲ್ಲಿ ತೀರಾ ತೆಳುವಾಗಿ ಕತ್ತರಿಸಿದಾನೋ ಬೆಳ್ಳಗ್ ಕಾಣಿಸೋದು, ಸ್ವಲ್ಪ ಜಾಸ್ತಿ ಹಸಿರು ಇಲ್ಲದಲ್ಲಿ ಹಸಿರು ಕಾಣಿಸೋದು. ತಾವು ನೋಡಿರ್ಬೇಕು ಕ್ರಿಕೆಟ್ ಮೈದಾನದಲ್ಲೆಲ್ಲ ಜಮಖಾನ ಹಾಸ್ದಂಗೆ ಕಾಣುತ್ತಲ್ಲ ಅದೇ ಅದು ಇದ್ದದ್ದು. ಅವನು ಮೂರ್ ಹಂತ ಮಾಡ್ಕೊಂಡು ಗ್ರಾಸ್ ಕತ್ತರಿಸೋಕ್ ಶುರು ಮಾಡ್ದ. ಅವನ ಶ್ರಮನು ಕಮ್ಮಿ ಆಯ್ತು. ಪಕ್ಕದ ಮನೆಯವ್ರು ನೋಡಿದ್ರು, ಏನ್ ಚೆನ್ನಾಗಿದೆಯಲ್ಲೋ, ನಮ್ಮ ಮನೆಗೆ ಮಾಡ್ಕೊಡ್ತೀಯಾ ಅಂತ ಕೇಳಿದ್ರು. ಮಾಡ್ತೀವಿ, ಆದ್ರೆ ಒಂದ್ ತಾಸಿಗೆ 5 ಪೌಂಡ್ ಆಗ್ತದೆ ಅಂದ. ಮಾಡು ಅಂದ್ರು. ಅವನು ಹೋದ. ಎಷ್ಟು ಡಿಮಾಂಡ್ ಬರೋಕ್ ಶುರು ಆಯ್ತು ಅಂದ್ರೆ, ನಮ್ಮನೆ ಹುಲ್ ಕತ್ತರಿಸು, ನಮ್ಮನೆ ಹುಲ್ ಕತ್ತರಿಸು. ಅವನು ಆ ಇದನ್ನ ಬಿಟ್ಟೆ ಬಿಟ್ಟ, ತನ್ನ ಬಟ್ಟೆ ಫ್ಯಾಕ್ಟ್ರಿ ಹೋಗೋದೇ ಬಿಟ್ಬಿಟ್ಟ. ಇಂಥದ್ ಇನ್ನೊಂದ್ 3-4 ಹಳೆ ಪೆರಾಂಬುಲೇಟರ್ ತಗೊಂಬಂದ, ಅವಕ್ಕೆಲ್ಲ ಬ್ಲೇಡ್ ಕೂಡಿಸಿದ, ಇನ್ನೊಂದ್ 4 ಜನ ಹುಡುಗರನ್ನ ಇಟ್ಕೊಂಡ, ನೀ ಆ ಮನೆಗೆ ಹೋಗು, ನೀ ಈ ಮನೆಗೆ ಹೋಗು ಅಂತ ಹೇಳಿ ದುಡ್ಡು ಕಲೆಕ್ಟ್ ಮಾಡಿ ದುಡ್ಡು ಗಳಿಸೋಕ್ ಶುರು ಮಾಡ್ಬಿಟ್ಟ. ಚೆನ್ನಾಗಿ ಶ್ರೀಮಂತ ಆಗ್ಬಿಟ್ಟ. ಎಲ್ಲಿವರೆಗೂ ಮನೆ ಒಂದ್ ಬೋರ್ಡ್ ಬರ್ಕೊಂಡ್ಬಿಟ್ಟ, ಎಡ್ವಿನ್ ಬಡಿಂಗ್ ದ ಗ್ರಾಸ್ ಕಟರ್ ಅಂತ ಬೋರ್ಡ್ ಹಾಕೊಂಡ್ಬಿಟ್ಟ. 10-6 ಮಷಿನ್ ಇಟ್ಕೊಂಡ, ಧನಿಕಾದ. ನೋಡಿ, ಅದು ಹುಲ್ ಕತ್ತರಿಸೋ ಮಷಿನ್ ಬಂತು. ಇವತ್ತಿಗಾದ್ರೂ ಲಾನ್ ಮೋವರ್ ಅಂತ ಕರಿತೇವೆ ನಾವು ಹುಲ್ ಕತ್ತರಿಸುವಂತ ಮಷಿನ್. ಇದು ಬಂದದ್ದು ಎಡ್ವಿನ್ ಬಡಿಂಗ್ ನಿಂದ ಬಂದದ್ದು. ನಾ ಯಾವುದೇ ಕೆಲಸ ಮಾಡುವಾಗ ಈ ಕೆಲಸದ ಮತ್ತೇನಾದ್ರೂ ಮಾಡಬಹುದಾ, ಮತ್ತೇನಾದ್ರೂ ಮಾಡಬಹುದಾ, ಈ ಮಾಡ್ತಿರುವಂತ ತತ್ವ ಬೇರೆ ಕಡೆ ಬಳಸಬಹುದಾ ಅಂತ ಒಂದ್ ಚೂರು ಉತ್ಸಾಹದಿಂದ ಕುತೂಹಲದಿಂದ ನೋಡಿದಾಗ ಬಹುದೊಡ್ಡ ಆವಿಷ್ಕಾರ ಆಗೋಕ್ ಸಾಧ್ಯ ಇದೆ. ಒಂದು ಚಿಂತನೆಯ ದೀಪ ಮತ್ತಷ್ಟು ದೀಪಗಳನ್ನ ಬೆಳಗಿಸುತ್ತೆ. ಅದರಿಂದ ಒಂದು ಸಿದ್ಧಾಂತ ಮತ್ತೊಂದು ಆವಿಷ್ಕಾರಕ್ಕೆ ಕಾರಣ ಆಗ್ತದೆ ಅನ್ನೋದು ಯಾವಾಗ ಅಂದ್ರೆ, ನಮ್ಮ ಮನಸ್ಸನ್ನು ತೆರೆದಿಟ್ಕೊಂಡಾಗ.
1: ಕರುನಾಡು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಗಿ, ನಿರ್ಮಾಣ ಎಸ್ಆರ್ ಭಟ್, ಪ್ರಸಾರ ಸಂಯೋಜನೆ ಎಂಜಿ ರವಿ. ಕರುನಾಡು ಬಾಬೆಳಕೆ ಸರಣಿಯು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿ ಲಭ್ಯವಿದೆ. ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಕಥನಗಳನ್ನು ಕೇಳಿ.
2: ಇದೀಗ ನೇಗಿಲ ಮಿಡಿತ ಕಾರ್ಯಕ್ರಮದಲ್ಲಿ ಅಡಿಕೆ ಸುಧಾರಿತ ತಳಿಗಳ ಕುರಿತು ಮಾಹಿತಿ ನೀಡುತ್ತಾರೆ ಇರುವಕ್ಕಿ ಕೃಷಿ ವಿಜ್ಞಾನಗಳ ಮಹಾವಿದ್ಯಾಲಯದ ವಿದ್ಯಾರ್ಥಿಯಾದ ಬಸವರಾಜ್.
3: ಮಣ್ಣಿನ ಮಕ್ಕಳ ಕಣ್ಣಲ್ಲಿ ಬೆಳಕು, ನೀರಿನ ಹೂಡಲು ಮಾಹಿತಿ ಬೇಕು.
4: ಎಲ್ಲ ರೈತ ಬಂದವರಿಗೂ ನಮಸ್ಕಾರ. ನನ್ನ ಹೆಸರು ಬಸವರಾಜ್, ನಾನು ಅಂತಿಮ ವರ್ಷದ ಕೃಷಿ ವಿದ್ಯಾರ್ಥಿ. ಇಂದು ನಾನು ನಿಮಗೆ ಅಡಿಕೆ ಸುಧಾರಿತ ತಳಿಗಳ ಬಗ್ಗೆ ಮಾಹಿತಿಯನ್ನು ನೀಡುತ್ತೇನೆ. ಅಡಿಕೆ ಕರ್ನಾಟಕದ ರಾಜ್ಯದ ಒಂದು ಪ್ರಮುಖ ವಾಣಿಜ್ಯ ಬೆಳೆ. ಅಡಿಕೆಯನ್ನು ರಾಜ್ಯ ಕರಾವಳಿ, ಘಟ್ಟ ಪ್ರದೇಶ ಮತ್ತು ಮೈದಾನ ಪ್ರದೇಶಗಳಾದ ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಜಿಲ್ಲೆಗಳಲ್ಲಿ ವ್ಯಾಪಕವಾಗಿ ಬೆಳೆಯಲಾಗುತ್ತಿದೆ. ಈ ಅಡಿಕೆಯನ್ನು ಸೇವಿಸುವುದರಿಂದ ಜೀರ್ಣಶಕ್ತಿ ಹೆಚ್ಚಾಗುತ್ತದೆ. ಅಡಿಕೆಯನ್ನು ಬೇಯಿಸುವಾಗ ಬರುವ ಟ್ಯಾನಿನ್ ಎಂಬ ವಸ್ತುವನ್ನು ಚರ್ಮ ಹದ ಮಾಡುವ ಕೈಗಾರಿಕೆಯಲ್ಲಿ ಹೆಚ್ಚಾಗಿ ಬಳಸಲಾಗುತ್ತದೆ. ಹಲವಾರು ಔಷಧಿ ಗುಣಗಳು ಸಹ ಇರಲಿದೆ. ಮರದ ಕಾಂಡವನ್ನು ಮನೆ ಕಟ್ಟಲು ಉಪಯೋಗಿಸುತ್ತಾರೆ. ಅಡಿಕೆ ಪಟ್ಟೆಯಿಂದ ದೊನ್ನೆ ಮತ್ತು ತಟ್ಟೆ ಮಾಡಿ ಉಪಯೋಗಿಸಲಾಗುತ್ತದೆ. ಈ ಎಲ್ಲಾ ಅಧಿಕ ಇಳುವರಿ ಮತ್ತು ಉತ್ತಮ ಆದಾಯಕ್ಕಾಗಿ ಅಡಿಕೆ ಬೆಳೆಯಲ್ಲಿ ಸುಧಾರಿತ ತಳಿಗಳನ್ನು ಆಯ್ಕೆ ಮಾಡಿಕೊಳ್ಳುವುದು ಅವಶ್ಯಕವಾಗಿದೆ. ಅದರಲ್ಲಿ ಮುಖ್ಯವಾದದ್ದು ಸುಮಂಗಳ. ಇದು ಭಾಗಶಃ ಇಳಿಬೀಳುವ ಕಿರೀಟವನ್ನು ಹೊಂದಿರುವ ಎತ್ತರದ ವಿಧವಾಗಿದೆ. ಉತ್ತಮ ನಿರ್ವಹಣೆಯಲ್ಲಿ 4-5 ವರ್ಷಗಳಲ್ಲಿ ಹೂ ಬಿಡಲು ಪ್ರಾರಂಭಿಸುತ್ತದೆ. ಮಾಗಿದ ಬೀಜಗಳ ಬಣ್ಣವು ಆಳವಾದ ಹಳದಿಯಿಂದ ಕಿತ್ತಳೆ ಮತ್ತು ಆಯತಾಕಾರದಿಂದ ದುಂಡಗಿನ ಆಕಾರವನ್ನು ಹೊಂದಿದೆ. ವೈವಿಧ್ಯವು ಸರಾಸರಿ 3.28 kg ಚಾಲಿ ಇಳುವರಿಯನ್ನು ದಾಖಲಿಸಿದೆ. ಈ ತಳಿಯನ್ನು ಕರಾವಳಿ ಕರ್ನಾಟಕ ಮತ್ತು ಕೇರಳಕ್ಕೆ ಶಿಫಾರಸು ಮಾಡಲಾಗಿದೆ. ಮುಂದಿನದು ಶ್ರೀಮಂಗಳ. ಅಂಗೈ ಉದ್ದವಾದ ಮಧ್ಯಂತರಗಳು ಮತ್ತು ಗಟ್ಟಿಮುಟ್ಟಾದ ಕಾಂಡದೊಂದಿಗೆ ಭಾಗಶಃ ಇಳಿಬೀಳುವ ಕಿರೀಟವನ್ನು ಹೊಂದಿದೆ. ಇದು 4-5 ವರ್ಷಗಳಲ್ಲಿ ಹೂ ಬಿಡಲು ಪ್ರಾರಂಭಿಸುತ್ತದೆ. ವರ್ಷಕ್ಕೆ ಸರಾಸರಿ 3.18 kg ಚಾಲಿ ಇಳುವರಿಯೊಂದಿಗೆ ಅಧಿಕ ಇಳುವರಿ ನೀಡುತ್ತದೆ. ಮಾಗಿದ ಬೀಜಗಳು ಸಾಮಾನ್ಯವಾಗಿ ಆಯತಾಕಾರದಿಂದ ದುಂಡಗಿನ ಆಕಾರದಲ್ಲಿ ಆಳವಾದ ಹಳದಿ ಬಣ್ಣವನ್ನು ಹೊಂದಿರುತ್ತದೆ. ಕರ್ನಾಟಕದ ಮತ್ತು ಕೇರಳ

ಕೇರಳದವರ ಕರಾವಳಿ ಪ್ರದೇಶಗಳಿಗೆ ಈ ತಳಿಯನ್ನು ಶಿಫಾರಸು ಮಾಡಲಾಗಿದೆ. ಮುಂದೆ ಅದು ಸ್ವರ್ಣ ಮಂಗಳ. ಈ ಸ್ವರ್ಣ ಮಂಗಳವು ಏಕರೂಪದ ಕಾಯಿಗಳ ಸಂಖ್ಯೆಯೊಂದಿಗೆ ಎತ್ತರ ಬೆಳೆಯುವುದು ಹೆಚ್ಚು ಇಳುವರಿ ನೀಡುವ ವಿಧವಾಗಿದೆ. ಚಾಲಿ ಅಥವಾ ಒಣ ಕರ್ನಲ್ ಹೆಚ್ಚಿನ ಚೇತರಿಕೆಯೊಂದಿಗೆ ಬೀಜಗಳು ದೊಡ್ಡದಾಗಿರುತ್ತವೆ ಮತ್ತು ಭಾರವಾಗಿರುತ್ತವೆ. ಈ ತಳಿಯ ಸರಾಸರಿ 3.88 kg ಚಾಲಿ ಇಳುವರಿಯನ್ನು ದಾಖಲಿಸಿದೆ. ಇದನ್ನು ಕರ್ನಾಟಕ ಮತ್ತು ಕೇರಳದಲ್ಲಿ ಬೆಳೆದು ಶಿಫಾರಸು ಮಾಡಲಾಗಿದೆ. ಮುಂದಿನದು ಮೋಹಿತ್ ನಗರ. ಮೋಹಿತ್ ನಗರ ತಳಿಯನ್ನು 1991 ವಾಣಿಜ್ಯ ಕೃಷಿಯಾಗಿ ಬಿಡುಗಡೆ ಮಾಡಲಾಗಿತ್ತು. ಈ ವಿಧದ ಪ್ರಮುಖ ಲಕ್ಷಣವೆಂದರೆ ಅದರ ಹೆಚ್ಚಿನ ಏಕರೂಪತೆ ಇರುತ್ತದೆ. ಸರಾಸರಿ 3.67 kg ಚಾಲಿ ಇಳುವರಿಯನ್ನು ಹೊಂದಿದೆ. ಈ ತಳಿಯನ್ನು ಪಶ್ಚಿಮ ಬಂಗಾಳ ಮತ್ತು ಕರ್ನಾಟಕ ಕೇರಳದ ಕರಾವಳಿ ಪ್ರದೇಶಗಳಿಗೆ ಶಿಫಾರಸು ಮಾಡಲಾಗಿದೆ. ಕೊನೆಯದಾಗಿ ಮಂಗಳ. ಈ ವಿಧವು ಹೂ ಬಿಡುವ ಆರಂಭದಲ್ಲಿ ಪ್ರತಿ ಗೊಂಚಲು ಹೆಚ್ಚಿನ ಸಂಖ್ಯೆಯ ಹೆಣ್ಣು ಹೂವುಗಳು, ಹೆಚ್ಚಿನ ಕಾಯಿ, ಉತ್ಪಾದನೆಯ ತ್ವರಿತ ಸ್ಥಿರತೆ ಮತ್ತು ಎಸ್ಕೆ ಸ್ಥಳೀಯ ತಳಿಗೆ ಹೋಲಿಸಲಿದ್ದಾರೆ. ಕಡಿಮೆ ಎತ್ತರದಂತಹ ಗುಣಲಕ್ಷಣಗಳನ್ನು ಹೊಂದಿದೆ. ಸರಾಸರಿ ಇಳುವರಿ 2.9 kg ನೀಡುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ನೀವು ನಿಮ್ಮ ಹತ್ತಿರದ ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ಸಂಪರ್ಕಿಸಿರಿ. ಹೆಚ್ಚಿನ ಮಾಹಿತಿಗಾಗಿ ನೀವು ಈ ಸಂಖ್ಯೆಯನ್ನು ಕರೆ ಮಾಡಿ 6362304. ಧನ್ಯವಾದಗಳು.

0: ಸಮಯ 6:45 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ
1: ಭರವಸೆಯ ಪ್ರವಾದಿ. ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಶ್ರೀಮಠವು ಬಡತನದ ಮತ್ತು ಅನಾಥ ಹಿನ್ನೆಲೆಯ ಮಕ್ಕಳಿಗೆ ನೀಡುವ ಉಚಿತ ಶಿಕ್ಷಣ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೆರೆಗೋಡಿ ರಂಗಾಪುರ ಶ್ರೀಮಠ.
2: ಸದ್ಭಕ್ತರೇ, ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರಗೋಡಿ ರಂಗಾಪುರ ಸುಕ್ಷೇತ್ರ ಅಧ್ಯಕ್ಷರಾದ ಶ್ರೀ ಗುರು ಪರದೇಶಿಕೇಂದ್ರ ಸ್ವಾಮೀಜಿಯವರು ಮಾತನಾಡುತ್ತಿರುವುದೇನೆಂದರೆ, ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡಿಸ್ತಕ್ಕಂಥದ್ದಾಗ್ಲಿ, ಅವರ ಪೋಷಣೆ ಮಾಡತಕ್ಕಂಥದ್ದಾಗ್ಲಿ ಬಹಳ ಕಠಿಣವಾದ ಸನ್ನಿವೇಶವಾಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ಶ್ರೀ ಕೆರಗೋಡಿ ರಂಗಾಪುರ ಸುಕ್ಷೇತ್ರದಲ್ಲಿ ಅನಾಥಾಲಯ, ಕುಟೀರಗಳು, ಹಾಸ್ಟೆಲ್ಗಳನ್ನ, ಪೂರ್ವ ಪ್ರಾಥಮಿಕ ಶಾಲೆ, ಮಾಧ್ಯಮಿಕ ಶಾಲೆ, ಪ್ರೌಢಶಾಲೆ, ಕಾಲೇಜುಗಳು, ಕೈಗಾರಿಕಾ ತರಬೇತಿ ಕೇಂದ್ರ, ಪಾಲಿಟೆಕ್ನಿಕ್, ಸುಮಾರು 19 ಕೇಂದ್ರಗಳನ್ನ ತೆರೆದು ಮಕ್ಕಳಿಗೆ ಅನುಕೂಲ ಆಗತಕ್ಕಂತ ಒಂದು ವ್ಯವಸ್ಥೆಯನ್ನ ನಡೆಸಿಕೊಂಡು ಬಂದಿರತಕ್ಕಂಥದ್ದನ್ನ ಗಮನಕ್ಕೆ ತರಬಯಸುತ್ತೇವೆ. ಬಡ ಮಕ್ಕಳ ರೈತಾಪಿ ಜನದ ಕಷ್ಟವನ್ನು ಅರಿತು ಕೆರಗೋಡಿ ರಂಗಾಪುರ ಸುಕ್ಷೇತ್ರದಲ್ಲಿ ಹಾಸ್ಟೆಲ್, ಪುಸ್ತಕ, ಬಟ್ಟೆ ಎಲ್ಲವನ್ನು ಉಚಿತವಾಗಿ ಕೊಟ್ಟು ಅವ್ರಿಗೆ ಅನುಕೂಲವನ್ನು ಮಾಡಿಕೊಳ್ತಕ್ಕಂತ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ. ಅದನ್ನ ನೀವೆಲ್ಲರೂ ಸದುಪಯೋಗ ಪಡಿಸಿಕೊಳ್ತಕ್ಕಂಥದ್ದಾಗಬೇಕು. ಸುಮಾರು 450 ವರ್ಷಗಳ ಇತಿಹಾಸವನ್ನು ಹೊಂದಿರತಕ್ಕಂಥ ಈ ಕ್ಷೇತ್ರ ಭಿಕ್ಷಾಟನೆಯಿಂದಲೇ ನಡೆಯತಕ್ಕಂಥದ್ದು. ಆಧುನಿಕ ಕಾಲ ಬಂದರೂ ಸಹ ಇವತ್ತು ಭಿಕ್ಷಾಟನೆಯನ್ನು ಮಾಡಿ ಈ ಕ್ಷೇತ್ರವನ್ನು ಅಭಿವೃದ್ಧಿ ಪಥದಲ್ಲಿ ಕೊಂಡೊಯ್ಯತಕ್ಕಂಥದ್ದಕ್ಕೆ ತಮ್ಮೆಲ್ಲರ ಸಹಕಾರ ಅಗತ್ಯವಾಗಿರ್ತಕ್ಕಂಥದ್ರ ಜೊತೆಗೆ ನಮ್ಮ ರೈತಾಪಿ ಜನದ ಕಷ್ಟ ಸುಖಗಳನ್ನು ಅರಿತು ಅವರಿಗೆ ತೊಂದರೆ ಆಗಿರ್ತಕ್ಕಂಥದ್ದನ್ನ ನಾವು ನಿಗ್ರಹಿಸಬೇಕು, ಅವ್ರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತಕ್ಕಂಥ ಸದುದ್ದೇಶದಿಂದ ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರಗೋಡಿ ರಂಗಾಪುರ ಕ್ಷೇತ್ರಾಧ್ಯಕ್ಷರಾದ ಗುರು ಪರದೇಶಿಕೇಂದ್ರ ಸ್ವಾಮೀಜಿಗಳಾದ ನಾವು ಹಾಸ್ಟೆಲ್ ವ್ಯವಸ್ಥೆ, ಸ್ಕೂಲ್ಗಳ ವ್ಯವಸ್ಥೆ ಎಲ್ಲ ಮಾಡ್ತಾ ಇದ್ದ ಅದನ್ನ ನೀವು ಸದುಪಯೋಗ ಪಡಿಸಿಕೊಂಡು ಮಕ್ಕಳನ್ನ ಈ ಉಚಿತ ವಿದ್ಯಾರ್ಥಿ ನಿಲಯಕ್ಕೆ ಸೇರಿಸಿ ಅವರನ್ನು ವಿದ್ಯಾವಂತರನ್ನಾಗಿ ಮಾಡತಕ್ಕಂತಹದ್ದು.
3: ಕೇಳುಗರೆ, ನೀವು ಆರ್ಥಿಕವಾಗಿ ಕಷ್ಟದಲ್ಲಿದ್ದೀರಾ? ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಯೋಚನೆ ಮಾಡುತ್ತಿರುವಿರಾ? ಇಲ್ಲಿದೆ ಪರಿಹಾರ. ತಿಪಟೂರು ತಾಲೂಕು ಕೆರಗೋಡಿ ರಂಗಾಪುರ ಶ್ರೀಮಠವು ಬಡತನದ ಅನಾಥ ಹಿನ್ನೆಲೆಯುಳ್ಳ ಮಕ್ಕಳಿಗೆ ಉಚಿತ ಹಾಸ್ಟೆಲ್ನೊಂದಿಗೆ ಶಿಕ್ಷಣವನ್ನು ನೀಡುತ್ತಿದೆ. ವಿವರಗಳಿಗೆ ಸಂಪರ್ಕಿಸಿ 9972623390 ಮತ್ತೊಂದು 9845454395.
2: ಇವತ್ತು ಈ ಕ್ಷೇತ್ರದಲ್ಲಿ ಸುಮಾರು 850 ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಈ ಕ್ಷೇತ್ರದಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳು ನಾನಾ ಕಡೆ ಉದ್ಯೋಗದಲ್ಲಿದ್ದು ಅವರೆಲ್ಲರೂ ಸಹ ಸುಸಂಸ್ಕೃತವಾಗಿ ಅವ್ರ ಜೀವನವನ್ನು ನಡೆಸ್ತಾ ಇದ್ದಾರೆ. ಅದನ್ನೆಲ್ಲ ನೋಡಿದಾಗ ನಮ್ಮ ರೈತರ ಮಕ್ಕಳಿಗೂ ಅದು ಅನುಕೂಲ ಆಗಬೇಕು, ಅವರ ಜೀವನ ಹಸನ ಆಗ್ತದೆ ಅಂತಕ್ಕಂಥ ಸದುದ್ದೇಶದಿಂದ ಈ ಒಂದು ವ್ಯವಸ್ಥೆಯನ್ನ ಕಲ್ಪಿಸಿ ಉಚಿತ ಹಾಸ್ಟೆಲ್ನ, ಉಚಿತ ಬಟ್ಟೆ, ಪುಸ್ತಕ ಎಲ್ಲವನ್ನ ವ್ಯವಸ್ಥೆ ಮಾಡಿರ್ತಕ್ಕಂಥದ್ದನ್ನ ನೀವು ಮನಗಾಣಬೇಕು. ಹಿರಿಯ ವಿದ್ಯಾರ್ಥಿಗಳು, ಕ್ಷೇತ್ರಾಭಿಮಾನಿಗಳ ಸಂಘ, ಅವರ ಸಹಕಾರವೂ ಸಹ ನಮ್ಮ ಬಡ ಮಕ್ಕಳಿಗೆ ಬಹಳಷ್ಟು ಇದೆ. ನಮ್ಮ ಮಕ್ಕಳ ಭವಿಷ್ಯ ಉಜ್ವಲ ಆಗಬೇಕು, ವಿದ್ಯಾವಂತರ ಆಗಬೇಕು, ಅವರ ಮುಖಾಂತರ ನಾವು ಸುಖಿಗಳಾಗಿ ಬಾಳತಕ್ಕಂಥದ್ದಾಗಬೇಕು, ನಮ್ಮ ರೈತಾಪಿ ಜನ ಅನುಕೂಲ ಪಡ್ಕೊಳ್ಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ತಿಪಟೂರು ತಾಲೂಕು ಕೆರಗೋಡಿ ರಂಗಾಪುರ ಕ್ಷೇತ್ರದಲ್ಲಿ ವಿದ್ಯಾರ್ಥಿ ನಿಲಯವನ್ನ, ಪ್ರೌಢಶಾಲೆಗಳನ್ನ ಎಲ್ಲಾ ವ್ಯವಸ್ಥೆ ಮಾಡಿರ್ತಕ್ಕಂಥ ಈ ಸದುಪಯೋಗವನ್ನ ತಾವು ಬಳಸಿಕೊಳ್ಳಿ, ಆ ಮುಖಾಂತರ ಪರಮಾತ್ಮ ಕೂಗೆ ಪಾತ್ರರಾಗಿ ಅಂತ ಆಶಿಸುತ್ತೇವೆ.
3: ಕೇಳುಗರೆ, ತಿಪಟೂರು ತಾಲೂಕು ಕೆರಗೋಡಿ ರಂಗಾಪುರ ಶ್ರೀಮಠವು ಬಡತನದ ಅನಾಥ ಹಿನ್ನೆಲೆಯುಳ್ಳ ಮಕ್ಕಳಿಗೆ ಉಚಿತ ಹಾಸ್ಟೆಲ್ನೊಂದಿಗೆ ಶಿಕ್ಷಣವನ್ನು ನೀಡುತ್ತಿದೆ. ವಿವರಗಳಿಗೆ ಸಂಪರ್ಕಿಸಿ 9972623390 ಮತ್ತೊಂದು
4: 9845454395.
0: ಇದುವರೆಗೆ ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಶ್ರೀಮಠವು ಬಡತನದ ಮತ್ತು ಅನಾಥ ಹಿನ್ನೆಲೆಯ ಮಕ್ಕಳಿಗೆ ನೀಡುತ್ತಿರುವ ಉಚಿತ ಶಿಕ್ಷಣ ಕುರಿತ ಪ್ರಾಯೋಜಿತ ಕಾರ್ಯಕ್ರಮವನ್ನು ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು
1: ಕೆರೆಗೋಡಿ ರಂಗಾಪುರ ಶ್ರೀಮಠ.
4: ಸಮಯ 6:50 ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.
5: ಆಕಾಶವಾಣಿ ಭದ್ರಾವತಿ ಹೆಲ್ತ್ ಹಿಟ್ಸ್ ಆರೋಗ್ಯ ಸೂತ್ರ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಜ್ಜಿ ಆಸ್ಪತ್ರೆ ಶಿವಮೊಗ್ಗ.
6: ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿನೋದ್ ಕುಮಾರ್ ಎಂಕೆ, ಮಕ್ಕಳ ತಜ್ಞರಾಗಿ ಸರ್ಜಿ ಮಕ್ಕಳ ಮತ್ತು ತಾಯಂದ್ರ ಆಸ್ಪತ್ರೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಇವತ್ತು ನಾನು ಮಾತಾಡ್ಲಿಕ್ಕೆ ಹೊರಟಿರೋ ವಿಚಾರ ಬಂದು ಮಕ್ಕಳಲ್ಲಿ ಓವರ್ ವೇಟ್ ಮತ್ತೆ ಒಬೆಸಿಟಿ ಸ್ಥೂಲಕಾಯ ಇದೆ, ಅದನ್ನ ಹೇಗೆ ನಿರ್ವಹಣೆ ಮಾಡೋದು ಅಂತ ಹೇಳಿ. ಈಗ ಸ್ಥೂಲಕಾಯ ಅಂತಂದ್ರೆ ಕೇವಲ ಬರೀ ತೂಕ ಇಳಿಸೋದೊಂದೇ ಗುರಿ ಅಂತ ಅಲ್ಲ, ಮಕ್ಕಳಲ್ಲಿ ಕೆಲವೊಮ್ಮೆ ತೂಕ ಸ್ಥಿರವಾಗಿರಲು ಪ್ರಯತ್ನಿಸೋದು ಕೂಡ ಅದರದೊಂದು ಭಾಗ ಆಗುತ್ತೆ. 5 ವರ್ಷಕ್ಕಿಂತ ಹೆಚ್ಚಿನ ಮಕ್ಕಳಲ್ಲಿ ನಿಧಾನವಾಗಿ BMI ಕಡಿಮೆ ಮಾಡುವಂತದ್ದು ಕೂಡ ಒಂದು ಗುರಿ. ಹೆಚ್ಚಿನ ತೂಕ ಇರುವಂತ ಮಕ್ಕಳು ಮತ್ತೆ 12 ವರ್ಷದ ಹೆಚ್ಚಿರೋ ಮಕ್ಕಳಲ್ಲಿ ಗಂಭೀರ ಸ್ಥೂಲತೆ ಇದ್ರೆ ನಿಯಂತ್ರಿತವಾಗಿ ತೂಕ ಇಳಿಸೋದು ಕೂಡ ಒಂದು ಮುಖ್ಯವಾದ ಗುರಿ ಆಗುತ್ತೆ. ಇದರ ಜೊತೆಗೆ ಸಹವ್ಯಾಧಿಗಳು ಹೇಳದಂತೆ ಅವುಗಳನ್ನ ಕೂಡ ನಿಯಂತ್ರಣ ಮಾಡೋದು ಮುಖ್ಯ ಇದೆ. ಜೀವನ ಶೈಲಿಯಿಂದ ಬಂದಿರೋ ಕಾಯಿಲೆ ಆಗಿರೋದ್ರಿಂದ ತೊಂದರೆ ಆಗಿರೋದ್ರಿಂದ ಸೊ ಜೀವನ ಶೈಲಿ ಬದಲಾವಣೆನೆ ಮುಖ್ಯ ಆಧಾರವಾಗಿರುತ್ತೆ ಇದರಲ್ಲಿ. ಆಹಾರ ನಿರ್ವಹಣೆ ಬಂದು ಹೇಗಿರಬೇಕು, ಸ್ಥೂಲಕಾಯ ಇರುವಂತ ಮಕ್ಕಳಲ್ಲಿ ಸಮತೋಲನ ಆಹಾರ ಇರಬೇಕು. ಒಂದು ತಟ್ಟೆಯಲ್ಲಿ ಅರ್ಧದಷ್ಟು ಭಾಗ ತರಕಾರಿ ಮತ್ತು ಹಣ್ಣುಗಳಿಂದ ಕೂಡಿರಬೇಕು. ಒಂದು ಕಾಲು ಭಾಗದಷ್ಟು ಕೂಡ ಹೋಲ್ ಗ್ರೈನ್ಸ್ಗಳು ಅಂದ್ರೆ ಸಂಪೂರ್ಣ ಧಾನ್ಯಗಳು ತುಂಬಿರಬೇಕು. ಇನ್ನ ಕಾಲು ಭಾಗದಷ್ಟು ಪ್ರೋಟೀನ್ ಆಹಾರಗಳು ಅಂದ್ರೆ ಕಾಳುಗಳು, ಬೇಳೆಗಳು, ಮೊಟ್ಟೆ, ಮೀನುಗಳು ಬಯಸಿದಲ್ಲಿ. ಕಂಪ್ಲೀಟ್ ಆಗಿ ನಿಯಂತ್ರಿಸಬೇಕಾದದ್ದು, ನಿಷೇಧಿಸಬೇಕಾದದ್ದು ಏನೇನು, ನಾವು ಸಿಹಿ ಪಾನೀಯಗಳನ್ನು, ಜಂಕ್ ಫುಡ್ ಅನ್ನು, ಡೀಪ್ ಫ್ರೈಡ್ ಆಹಾರಗಳನ್ನು, ಬೇಕರಿ ಪದಾರ್ಥಗಳನ್ನು ಮತ್ತೆ ಕೆಲವೊಂದು ಅಭ್ಯಾಸಗಳನ್ನು ಕೂಡ ನಾವು ಪ್ರಾಯೋಗಿಕ ಕ್ರಮಗಳನ್ನ ಬಳಸಬೇಕಾಗುತ್ತೆ. ಸ್ಕ್ರೀನ್ ಮುಂದೆ ತಿನ್ನಬಾರದು ಅಂದ್ರೆ TV ಫೋನ್ಗಳನ್ನ ಇಟ್ಕೊಂಡು ತಿನ್ನಬಾರದು. ಪೋರ್ಷನ್ ಕಂಟ್ರೋಲ್ ಅನ್ನು ಮಕ್ಕಳಿಗೆ ಮತ್ತು ನಾವು ಕಲಿಯಬೇಕಾಗುತ್ತೆ. ರಿವಾರ್ಡ್ ಆಗಿ, ಬಹುಮಾನ ಆಗಿ ಆಹಾರ ಯಾವುದೇ ಕಾರಣಕ್ಕೂ ಕೊಡಬೇಡಿ. ನೀನು ಈ ಸರಿ ಇದನ್ನ ಮಾಡಿದ್ರೆ ನಾನು ನಿಮಗೊಂದು ದೊಡ್ಡ ಚಾಕ್ಲೇಟ್ ತಂದು ಕೊಡ್ತೀನಿ, ಆ ರೀತಿಯನ್ನ ಆಹಾರನ ರಿವಾರ್ಡ್ ಆಗಿ ಕೊಡಬೇಡಿ. ಇದು ಹೊರತುಪಡಿಸಿ ದೈಹಿಕ ಚಟುವಟಿಕೆಗಳು ಕೂಡ ಮುಖ್ಯ ಆಗುತ್ತೆ. ದಿನಕ್ಕೆ ಕನಿಷ್ಠ 60 ನಿಮಿಷ ಅಂದ್ರೆ ಸರಾಸರಿ 1/2 ಗಂಟೆ ಮಧ್ಯಮ ಅಥವಾ ತೀವ್ರ ವ್ಯಾಯಾಮ ಬೇಕಾಗುತ್ತೆ. ಓಡೋದಿರ್ಲಿ, ಸೈಕ್ಲಿಂಗ್ ಇರ್ಲಿ, ಈಜು ಇರ್ಲಿ, ಹೊರಾಂಗಣ ಕ್ರೀಡೆಗಳಲ್ಲಿ ಉತ್ತೇಜಿಸಬೇಕಾಗುತ್ತೆ ಮಕ್ಕಳನ್ನ. ಇದು ಹೊರತುಪಡಿಸಿ ಸ್ಕ್ರೀನ್ ಟೈಮ್ ಅನ್ನು ನಿಯಮಿತವಾಗಿಸಬೇಕಾಗುತ್ತೆ. TV ಮತ್ತೆ ಫೋನು, ಲ್ಯಾಪ್ಟಾಪ್ ಎಲ್ಲಾ ಕೂಡಿ 3 ವರ್ಷದೊಳಗಿನ ಮಕ್ಕಳಲ್ಲಿ TV ಫೋನು ತೋರಿಸೋ ಹಾಗೆ ಇಲ್ಲ. 3-5 ವರ್ಷದ ಒಳಗಿನ ಮಕ್ಕಳಲ್ಲಿ 1 ಗಂಟೆಗಿಂತ ಕಡಿಮೆ, 5 ವರ್ಷಕ್ಕಿಂತ ಹೆಚ್ಚಿನ ಮಕ್ಕಳಲ್ಲಿ 2 ಗಂಟೆಗಿಂತ ಕಡಿಮೆ ಸ್ಕ್ರೀನ್ ಟೈಮ್ ಇರಬೇಕಾಗುತ್ತೆ. ನಿದ್ರೆ ಸುಧಾರಣೆ ಕೂಡ ಬಹು ಮುಖ್ಯ ಭಾಗವಾಗಿದೆ ಸ್ಥೂಲಕಾಯ ಕಂಟ್ರೋಲ್ ಮಾಡೋದ್ರಲ್ಲಿ. ನಿದ್ರೆಹೀನತೆಯನ್ನು ಕೂಡ ಮಕ್ಕಳ ವೆಯ್ಟ್ ಹೆಚ್ಚಾಗಬಹುದು. 5 ವರ್ಷದ ಒಳಗಿನ ಮಕ್ಕಳಲ್ಲಿ ಮಿನಿಮಮ್ 10 ಗಂಟೆವರೆಗೂ ಮಕ್ಕಳು ಮಲಗಬಹುದು. 5-ಹೆಚ್ಚು ವರ್ಷದಲ್ಲಿ ಮಿನಿಮಮ್ 8 ಗಂಟೆ ಮಲಗ್ತಾರೆ. ನಿಯಮಿತವಾಗಿ ಮಲಗೋದು, ಎದ್ದೇಳುವ ಸಮಯವನ್ನು ಮಾಡಬೇಕಾಗುತ್ತೆ. ಕೌಟುಂಬಿಕ ಪಾತ್ರ ಕೂಡ ಮುಖ್ಯವಾಗಿದೆ. ಪೋಷಕರು ಮಾದರಿಯಾಗಬೇಕು, ಮನೆಯಲ್ಲೇ ಆರೋಗ್ಯಕರ ಆಹಾರ ಲಭ್ಯವಿರುವಂತೆ ನೋಡ್ಕೋಬೇಕು, ಎಲ್ಲರೂ ಒಟ್ಟಾಗಿ ವ್ಯಾಯಾಮ ಮಾಡಬೇಕು. ಮಗುವೇ ತಪ್ಪು ಮಾಡ್ತಿದೆ ಅನ್ನೋ ಮನೋಭಾವ ಇದ್ರೆ ಅದನ್ನ ತಪ್ಪಿಸ್ಬೇಕು. ಸಹವ್ಯಾಧಿಗಳು ಅಂತ ಹೇಳಿದ್ವಿ, BP ಆಗ್ಲಿ, ಶುಗರ್ ಆಗ್ಲಿ, ಲಿವರ್ ಅಲ್ಲಿ ಫ್ಯಾಟ್ ತುಂಬಿಕೊಂಡಿರೋದಾಗ್ಲಿ, ಅದಕ್ಕೆ ಬೇಕಾಗಿರೋ ಜೀವನ ಶೈಲಿ ಮತ್ತೆ ವೈದ್ಯರನ್ನ ಸಂಪರ್ಕಿಸಿ ಔಷಧವನ್ನ ತಗೋಬೇಕಾಗತ್ತೆ. ಹಾಗಿದ್ರೆ ಸ್ಥೂಲಕಾಯಕ್ಕೆ ಏನಾದ್ರೂ ಔಷಧಿ ಇದೆಯಾ, ಮೆಡಿಸಿನ್ಸ್ ಮಾತ್ರೆ ಇದೆಯಾ, ಸರ್ಜರಿ ಇದೆಯಾ? ಇಲ್ಲ. ಅತಿಯಾದ ತೂಕ ಮತ್ತೆ ಗಂಭೀರ ಸಹವ್ಯಾಧಿ ಇರೋ 12 ವರ್ಷಕ್ಕಿಂತ ಹೆಚ್ಚಿರೋ ಮಕ್ಕಳಲ್ಲಿ ಕೆಲವೊಮ್ಮೆ ಬೇಕಾಗಬಹುದು. ಹಾಗಾಗಿ ಆಹಾರ, ವ್ಯಾಯಾಮ ಮತ್ತು ಕುಟುಂಬ ಬೆಂಬಲದ ಸಮನ್ವಯದಿಂದ ಮಾತ್ರ ದೀರ್ಘಕಾಲದ ಯಶಸ್ಸು ಈ ಸ್ಥೂಲಕಾಯದ ನಿರ್ವಹಣೆಯಲ್ಲಿ ಸಾಧ್ಯ. ಔಷಧ ಮತ್ತು ಶಸ್ತ್ರಚಿಕಿತ್ಸೆ ಏನಿದೆ ಅಪರೂಪದ ಆಯ್ದ ಪ್ರಕರಣದಲ್ಲಿ ಮಾತ್ರ. ಧನ್ಯವಾದಗಳು.
7: ಶಿವಮೊಗ್ಗದ ಸರ್ಜಿ ಆಸ್ಪತ್ರೆಯಲ್ಲಿ ಮೂಳುವೆ, ಡ್ಯಾಂಡ್ರಫ್, ಭಂಗು, ಹುಳುಕಡ್ಡಿ, ಅಲರ್ಜಿ, ಪೊನ್ನು, ಇಸುಬು, ಸರ್ಪ ಹುಣ್ಣು, ನರಗುಳ್ಳೆ ತಗ್ಸೋದು, ಹಂಗೆ ಮುಖದಲ್ಲಿರೋ ಕೂದಲು ತೆಗೆಯೋದು, ಹಿಂಗೆ ಎಲ್ಲಾ ರೀತಿಯ ಚಿಕಿತ್ಸೆ ಮಾಡ್ತಾರೆ.
8: ಹೌದು, ಹಲವಾರು ವರ್ಷಗಳಿಂದ ಗುಣಮಟ್ಟದ ಆರೋಗ್ಯ ಸೇವೆ ನೀಡುತ್ತಾ ಬಂದಿರುವ ಸರ್ಜಿ ಆಸ್ಪತ್ರೆಯಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನದಿಂದ, ನುರಿತ ವೈದ್ಯರ ತಂಡದಿಂದ, ಕೈಗೆಟಕುವ ಬೆಲೆಯಲ್ಲಿ ನಿಮ್ಮ ಚರ್ಮ ಮತ್ತು ಸೌಂದರ್ಯ ಸಂಬಂಧಿಸಿದ ಎಲ್ಲಾ ಬಗೆಯ ಚಿಕಿತ್ಸೆ ಲಭ್ಯ. ಇಂದೇ ಭೇಟಿ ಕೊಡಿ ಸರ್ಜಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ರಾಘವೇಂದ್ರ ಸ್ವಾಮಿ ಮಠದ ಹತ್ತಿರ, ಶಿವಮೊಗ್ಗ.
5: ಹೆಲ್ತ್ ಹಿಟ್ಸ್ ಆರೋಗ್ಯ ಸೂತ್ರ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸರ್ಜಿ ಆಸ್ಪತ್ರೆ ಶಿವಮೊಗ್ಗ.
9: ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ. ಪ್ರವಾಚಕ ದಿವ್ಯಾನಂದ ಝಾ. अथ वार्ताः. प्रधानमंत्री नरेंद्र मोदी गतदिने जनजातीय प्रतिनिधिभिः सह मिलितवान्. ह्यः नवदिल्ल्याम् आयोजितस्य जनजातीय सुरक्षा कल्याण मंचस्य विषये सामाजिक संचार माध्यमेन श्री मोदी उक्तवान् यत् आदिवासी समुदायं प्रति तस्य समर्पणं यथार्थतया प्रशंसनीयम्. केन्द्रीयः गृह सहकारिता मंत्री अमित शाहः पुनरेकदा अवैध प्रवासिनाम् अभिज्ञानार्थं निर्वासनार्थं सीमा सुरक्षां च सुदृढीकर्तुं सर्वकारस्य प्रतिबद्धतां दृढतया प्रतिपादितवान्. गतवासरे गुजराते गांधीनगरे 43,00,000,000,000,000 रूप्यकाणां विकास परियोजनानां उद्घाटनस्य शिलान्यासस्य च अनन्तरं जनसभां संबोधयन् श्री शाहः पश्चिम बंगाल सर्वकारस्य अपि प्रशंसाम् अकरोत्, यतः शासनेन एक सप्ताहाभ्यन्तरे सीमा सुरक्षा बलाय 600 हेक्टर परिमिता भूमिः प्रदत्ता. वीर सावरकर महोदयस्य जन्मवार्षिक्याः अवसरे गृहमंत्री तस्य योगदानाय त्यागाय च तस्मै श्रद्धांजलिं प्रदत्तवान्. गुजरात राज्यस्य त्रिदिवसीय यात्रायां श्री शाहः अनेकेषां सार्वजनिक सौकर्याणाम् उद्घाटनम् अकरोत्. अत्रान्तरे सः अहमदाबाद नगरे आगामिनि ओलंपिक क्रीडानां कॉमनवेल्थ क्रीडानां विश्व रक्षक क्रीडानां अग्निक्रीडानां च सज्जतायाः समीक्षाम् अकरोत्. राष्ट्रपति पदासीना द्रौपदी मुर्मूः आरक्षक बलाय बोधितवती यत् आरक्षकाः अधिकं नागरिकाभिमुखाः भवेयुः, अपि च समाजस्य दुर्बलवर्गाणां विशेषतः महिलानां निर्धनानां बालकानां च विषये संवेदनशीलतां धारयेयुः. राष्ट्रपतिः गतवासरे गंतुक नगरे आयोजिते अलंकरण संचलने सिक्किमा रक्षक दलाय प्रतिष्ठितं राष्ट्रपति ध्वज सम्मानं प्रदाय एवं उक्तवती. तया राज्ये विधि व्यवस्थायाः पालने सहैव आपत प्रबंधने सिक्किमा रक्षक दलस्य भूमिकायाः भूरिशः प्रशंसा कृता. उपराष्ट्रपतिः सीपी राधाकृष्णन अद्य आरभ्य अस्य मासस्य 31 दिनांक पर्यन्तं कर्णाटक गोवा

ಕೇಳಿದ್ರೆ ಇಂದು ಬೆಳಿಗ್ಗೆ 8:30 ಮಿಕ್ಸ್ ಮೇಲ್ನೋಡಿ ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ. 10:00 ಪ್ರಸಾರವಾಗುವ ಕ್ಯಾಂಪಸ್ ಕಟ್ಟೆ ಕಾರ್ಯಕ್ರಮದಲ್ಲಿ ಕುವೆಂಪು ವಿಶ್ವವಿದ್ಯಾನಿಲಯದ ಪತ್ರಿಕೋದ್ಯಮ ಮತ್ತು ಸಂವಹನ ವಿಭಾಗದ ವಿದ್ಯಾರ್ಥಿಗಳು ಸಾಧಕರ ಪರಿಚಯದ ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಒಂಬತ್ತು ಗಂಟೆ 30 ನಿಮಿಷಕ್ಕೆ ಸಿನಿ ತರಂಗದಲ್ಲಿ ಸಂಗೀತ ಕಟ್ಟಿ ಅವರ ಕುರಿತು ಮಾಹಿತಿ ನೀಡಲಿದ್ದಾರೆ ರಾಣಿ ಬಾಳೆಕೊಪ್ಪ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ FM 103.5 ಹಾಗೂ 101.4. ಇದೀಗ ಸಮಯ 7:02 ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರ, ಕೆಲವು ಪ್ರಕಟಣೆಗಳು, ನಂತರ 7:05 ಸರಿಯಾಗಿ ಪ್ರದೇಶ ಸಮಾಚಾರ.

ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ ಸಿಬಿಎಸ್ ವಿಎಲ್ಆರ್

0: ಮಾಡುವೆ.
1: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ. ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ, ದರಾ ಬೇಂದ್ರೆ ಅವರ 4 ತಂತಿ ಕವನ ಸಂಕಲನಕ್ಕೆ, ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ, ಮಾಸ್

ಸಿ ವೆಂಕಟೇಶಯ್ಯಂಗಾರವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ, ವಿಕ್ರು ಗೋಕಾಕ್ರವರ ಭಾರತ ಸಿಂಧು ರಶ್ಮಿಗೆ, ಯು ಆರ್ ಅನಂತಮೂರ್ತಿ, ಗಿರೀಶ್ ಕಾರ್ನಾಡ್, ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ, 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು ಕನ್ನಡಿಗರಿಗೆ ಅಭಿಮಾನದ ಸಂಗತಿ. ಸಿರಿಗನ್ನಡಂ ಗೆಲುಗೆ, ಸಿರಿಗನ್ನಡಂ.

ಹೆಣ್ಣು ಹೆಣ್ಣೆಂದೇಕೆ ಬೀಳುಗೊಳುವಿರಿ? ಕಣ್ಣು ಕಾಣದ ಗಾವಿಲರೆ, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಹೆತ್ತವಳು, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಪೊರೆದವಳು. ಇದು ಸಂಚಿ ಹೊನ್ನಮ್ಮನ ನುಡಿ. ಹೆಣ್ಣು ಹೆಣ್ಣಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂದು ಸಿದ್ದರಾಮೇಶ್ವರರು ತಮ್ಮ ವಚನದಲ್ಲಿ ಉಲ್ಲೇಖಿಸಿದ್ದಾರೆ. ಹೆಣ್ಣು ಸಂಸಾರದ ಕಣ್ಣು ಎಂಬ ಮಾತು ಸತ್ಯ. ತೊಟ್ಟಿಲು ತೂಗುವ ಕೈ ರಾಜ್ಯವನ್ನೂ ಆಳಬಲ್ಲದು. ಹೆಣ್ಣನ್ನು ಗೌರವಿಸೋಣ. ಹೆಣ್ಣು ಮಗುವನ್ನು

0: ಕನ್ನಡ ನಾಡಿನ ಕರಾವಳಿ, ಕನ್ನಡ ದೇಶದ ಪ್ರಭಾವಳಿ.
1: ಕಡಲ ತೀರ ಭಾರ್ಗವ, ನಡೆದಾಡುವ ಜ್ಞಾನಕೋಶ, ನೂರರ ಆಸುಪಾಸಿನಲ್ಲೂ ಕಾಲಿಗೆ ಗೆಜ್ಜೆ ಕಟ್ಟಿ ಯಕ್ಷಗಾನದ ಹೆಜ್ಜೆಗಳನ್ನು ಹಾಕಿದ ಅಪ್ರತಿಮ ಯಕ್ಷಗಾನ ಕಲಾವಿದರಾದ ಡಾಕ್ಟರ್ ಶಿವರಾಮ ಕಾರಂತರ ನಾಡು
0: ನಮ್ಮ ಕನ್ನಡ ನಾಡು.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು. ದಾವಣಗೆರೆ ಯುಬಿಡಿಟಿ ಇಂಜಿನಿಯರಿಂಗ್ ಕಾಲೇಜಿಗೆ ವಜ್ರ ಮಹೋತ್ಸವ ಸಂಭ್ರಮ, ಇಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಭಾಗಿ. ವಿಶ್ವ ಋತುಚಕ್ರ ನೈರ್ಮಲ್ಯ ದಿನ, ಮೌಢ್ಯ ನಿರ್ಮೂಲನೆ, ಪರಿಸರ ಸ್ನೇಹಿ ಮುಟ್ಟಿನ ಉತ್ಪನ್ನಗಳ ಬಳಕೆ ಕುರಿತು ಜಾಗೃತಿ. ಚಾಮರಾಜನಗರ ಜಿಲ್ಲೆಯಲ್ಲಿ ವನ್ಯಜೀವಿಗಳ ಚಲನವಲನದ ಮೇಲೆ ನಿಗಾಕ್ಕೆ ಕೃತಕ ಬುದ್ಧಿಮತ್ತೆ ಕ್ಯಾಮೆರಾ ಕಣ್ಗಾವಲು. ಮಂಡ್ಯದ ಪಿಇಟಿ ಕ್ರೀಡಾಂಗಣದಲ್ಲಿ ಜೂನ್ 14ರಿಂದ ರಾಜ್ಯ ರ್ಯಾಂಕಿಂಗ್ ಬ್ಯಾಡ್ಮಿಂಟನ್ ಪಂದ್ಯಾವಳಿ. ಈಗ ವಾರ್ತೆಗಳ ವಿವರ. ಬೆಳಗಾವಿಯ ವಿಶ್ವೇಶ್ವರಾಯ ತಾಂತ್ರಿಕ ವಿಶ್ವವಿದ್ಯಾಲಯದ ಅಂಗಸಂಸ್ಥೆಯಾದ ದಾವಣಗೆರೆಯ ಯುಬಿಡಿಟಿ ಇಂಜಿನಿಯರಿಂಗ್ ಕಾಲೇಜಿನ 75 ವರ್ಷಗಳ ಶೈಕ್ಷಣಿಕ ಸೇವೆಯ ಸ್ಮರಣಾರ್ಥ ಇಂದು ಮಧ್ಯಾಹ್ನ 12:30ಕ್ಕೆ ಆಯೋಜಿತ ವಜ್ರ ಮಹೋತ್ಸವ ಸಮಾರಂಭದಲ್ಲಿ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಪಾಲ್ಗೊಳ್ಳಲಿದ್ದಾರೆ. ಉಪಕುಲಪತಿ ಎಸ್ ವಿದ್ಯಾಶಂಕರ್ ಮಾಹಿತಿ ನೀಡಿ, ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ಅಖಿಲ ಭಾರತ ತಾಂತ್ರಿಕ ಶಿಕ್ಷಣ ಮಂಡಳಿ ಅಧ್ಯಕ್ಷ ಪ್ರೊಫೆಸರ್ ಟಿಜಿ ಸೀತಾರಾಮ್ ಅತಿಥಿಯಾಗಿ ಪಾಲ್ಗೊಳ್ಳಲಿದ್ದು, ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧಿಪತಿ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ ಸಾನ್ನಿಧ್ಯ ವಹಿಸಲಿದ್ದಾರೆ ಎಂದರು. 1500 ಸಂಸ್ಥೆಯ ಹಿರಿಯ ವಿದ್ಯಾರ್ಥಿಗಳು ಭಾಗವಹಿಸಲಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ 3 ಕಿರು ಎಫ್ಎಂ ಆಕಾಶವಾಣಿ ಕೇಂದ್ರಗಳ ಸ್ಥಾಪನೆಗೆ ಕೇಂದ್ರ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯಕ್ಕೆ ಮನವಿ ಸಲ್ಲಿಸಿದ್ದಾಗಿ ಉಡುಪಿ ಚಿಕ್ಕಮಗಳೂರು ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ತಿಳಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆ ದತ್ತಪೀಠ ಗಿರಿಧಾಮದಲ್ಲಿ 10 ಕೆವಿ ಸಾಮರ್ಥ್ಯದ ಎಫ್ಎಂ ಕೇಂದ್ರ, ಮೂಡಿಗೆರೆ ಹಾಗೂ ಶೃಂಗೇರಿ ಭಾಗದಲ್ಲಿ 2 ಕಿರು ಎಫ್ಎಂ ಕೇಂದ್ರಗಳ ಸ್ಥಾಪನೆಗೆ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ಅವರಿಗೆ ಮನವಿ ಸಲ್ಲಿಸಿದ್ದಾಗಿ ಮಾಹಿತಿ ನೀಡಿದ್ದಾರೆ. ಮೇ 28 ವಿಶ್ವ ಋತುಚಕ್ರ ನೈರ್ಮಲ್ಯ ದಿನದ ಹಿನ್ನೆಲೆ ಋತುಚಕ್ರದ ಅವಧಿಯಲ್ಲಿ ಶುಚಿತ್ವ ವಿಧಾನಗಳ ಅನುಸರಣೆ, ಗ್ರಾಮೀಣ ಮಹಿಳೆಯರು ತಮ್ಮ ಆರೋಗ್ಯವನ್ನು ಸುರಕ್ಷಿತವಾಗಿ ಕಾಪಾಡಿಕೊಳ್ಳಲು ಮಾರ್ಗದರ್ಶನ, ಮುಟ್ಟಿನ ಕುರಿತು ಸಮಾಜದಲ್ಲಿರುವ ಮೌಢ್ಯಗಳ ನಿರ್ಮೂಲನೆ, ಪರಿಸರ ಸ್ನೇಹಿ ಮುಟ್ಟಿನ ಉತ್ಪನ್ನಗಳ ಬಳಕೆ ಕುರಿತು ಮಹಿಳಾ ಜಾಗೃತಿ ಅಭಿಯಾನಗಳು ಜರುಗಿದವು. ಸ್ತ್ರೀ ಆರೋಗ್ಯ ಹಾಗೂ ಪ್ರಸೂತಿಯ ಹಿರಿಯ ತಜ್ಞೆ ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಡಾ ಲೀಲಾದೇವಿ ನವಲ್ಗುಂದ್ ಪ್ರದೇಶ ಸಮಾಚಾರಕ್ಕಾಗಿ

0: ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
1: ಋತುಚಕ್ರ ಅಂದರೆ ಸಾಮಾನ್ಯ ಭಾಷೆಯಲ್ಲಿ ಹುಟ್ಟು ಅಥವಾ ಪೀರಿಯಡ್ಸ್ ಅನ್ನುತ್ತಾರೆ. ಇದನ್ನು ಪ್ರತಿ ವರ್ಷ ಮೇ 28ನೇ ತಾರೀಖಿಗೆ ಆಚರಿಸುತ್ತಾರೆ. ಏಕೆಂದರೆ ಪ್ರತಿ ಋತುಚಕ್ರ ಸಾಮಾನ್ಯವಾಗಿ 28 ದಿನಗಳಿಗೊಮ್ಮೆ ಬರುತ್ತದೆ ಮತ್ತು ಋತುಸ್ರಾವ ಅಂದರೆ ಬ್ಲೀಡಿಂಗ್ ಸುಮಾರು 5 ದಿನಗಳವರೆಗೆ ಇರುತ್ತದೆ. ಈ ದಿನಾಚರಣೆಯನ್ನು ಮೊಟ್ಟ ಮೊದಲ ಬಾರಿಗೆ ಜರ್ಮನ್ ಎನ್ಜಿಒ ವಾಶ್ ಯುನೈಟೆಡ್ 2013ರಲ್ಲಿ ಋತುಚಕ್ರದ ಬಗ್ಗೆ ಇದ್ದ ಮೂಢನಂಬಿಕೆಗಳು ಮತ್ತು ನಿಷೇಧಗಳು, ಅಂದರೆ ಆ ಸಮಯದಲ್ಲಿ ಏನನ್ನು ಮುಟ್ಟಬಾರದು, ಯಾವ ಕೆಲಸವನ್ನೂ ಮಾಡಬಾರದು, ಇಂಥ ವಿಚಾರಗಳನ್ನು ದೂರ ಮಾಡಲು, ಋತುಚಕ್ರ ನೈರ್ಮಲ್ಯದ ಪ್ರಾಮುಖ್ಯತೆಯನ್ನು ತಿಳಿಸಲು, ಸ್ವಚ್ಛತಾ ವಿಧಾನಗಳನ್ನು ಅನುಸರಿಸುವ ಬಗೆಗೆ ತಿಳಿಸಲು ಈ ದಿನಾಚರಣೆಯನ್ನು ಪ್ರಾರಂಭ ಮಾಡಿತು. 2014ರಲ್ಲಿ ಪ್ರಥಮ ಬಾರಿಗೆ ವಿಶ್ವ ಋತುಚಕ್ರ ನೈರ್ಮಲ್ಯ ದಿನಾಚರಣೆಗೆ ಒತ್ತು ನೀಡಲಾಯಿತು. ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಮಹಿಳೆಯರು ಋತುಚಕ್ರದ ಅವಧಿಯಲ್ಲಿ ಸುರಕ್ಷಿತ ನೈರ್ಮಲ್ಯವನ್ನು ಕಾಪಾಡಿಕೊಳ್ಳಲು ಹರಸಾಹಸ ಪಡುತ್ತಿದ್ದಾರೆ. ಈ ಬಗ್ಗೆ ಜನಜಾಗೃತಿ ಮೂಡಿಸುವ ಅವಶ್ಯಕತೆ ಇದೆ. ಋತುಚಕ್ರ ನೈರ್ಮಲ್ಯವನ್ನು ಕಾಪಾಡದಿದ್ದರೆ ಗರ್ಭಾಶಯ, ಗರ್ಭನಾಳ, ಅಂಡಾಶಯಗಳ ಸೋಂಕುಗಳಾಗಿ ಸಂತಾನಹೀನತೆಯ ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು. ಪರಿಸರ ಸ್ನೇಹಿ ಮುತ್ತಿನ ಉತ್ಪನ್ನಗಳನ್ನು ಬಳಸೋಣ.
0: ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರ ತಾಲೂಕು ಚಂದಗುಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೆಳಸೂರು ಗ್ರಾಮದ ರಾಮಚಂದ್ರ ಗೋಪಾಲ ಭಟ್ ಹೆಜ್ಜೆನು ರಕ್ಷಣೆಯಲ್ಲಿ ಕಳೆದ 5 ದಶಕಗಳಿಂದ ತೊಡಗಿಸಿಕೊಂಡಿದ್ದಾರೆ. ಹೊಸದಿಲ್ಲಿಯ ಭಾರತೀಯ ಜೇನು ಮಂಡಳಿ ಹಾಗೂ ಕೈಗಾರಿಕಾ ಇಲಾಖೆಯಿಂದ ವೈಜ್ಞಾನಿಕ ಹೆಜ್ಜೆನು ಕೊಯ್ಲು ತರಬೇತಿ ಪಡೆದಿದ್ದು 5,000ಕ್ಕೂ ಹೆಚ್ಚು ಜನರಿಗೆ ಜೇನು ಸಾಕಣೆ, ಹೆಜ್ಜೆನು ಪುನರ್ವಸತಿ ಹಾಗೂ ಜೇನು ಕೃಷಿ ತರಬೇತಿ ನೀಡಿದ್ದಾರೆ. ಜೇನು ಕೃಷಿಕ ಆರ್ಜಿ ಭಟ್ ಬೆಳಸೂರು ಹೆಜ್ಜೆನುಗಳ ರಕ್ಷಣೆಗೆ ಆಕಾಶವಾಣಿ ಮೂಲಕ ಜನರಲ್ಲಿ ಮನವಿ ಮಾಡಿದ್ದಾರೆ.
2: ನಾವು ಹೆಜ್ಜೆನು ಸಂತತಿಯನ್ನ ಕಳೆದ 55 ವರ್ಷದಿಂದ ಸಂರಕ್ಷಿಸ್ತಾ ಇದ್ದೇವೆ. ಈ ಹೆಜ್ಜೆನು ಸಂರಕ್ಷಣೆ ಯಾಕೆ ಮಾಡಬೇಕು ಅಂತಂದ್ರೆ, ಜೇನು ಹುಳುಗಳ ಪರಾಗಸ್ಪರ್ಶದಿಂದ ನಮ್ಮ ಭಾರತ ದೇಶದಲ್ಲಿ 4,000 ಕೋಟಿ ನಷ್ಟ ಅಂತ ಹೇಳಿ ಒಂದು ಅಂದಾಜಿಸಿದ್ದಾರೆ. ಹಾಗಾಗಿ ಯಾರು ಕೂಡ ಜೇನನ್ನ ಅಲಕ್ಷಿ ಮಾಡದೆ, ಬೆಂಕಿ ಹಾಕಿ ಸುಡದೆ, ಔಷಧಿ ಹಾಕಿ ಕೊಲ್ಲದೆ ಹೆಜ್ಜೆನನ್ನ ಎಲ್ಲರೂ ಸಂರಕ್ಷಣೆ ಮಾಡಬೇಕು. ಹೆಜ್ಜೆನು ದೊಡ್ಡ ದೊಡ್ಡ ಬಿಲ್ಡಿಂಗು, ಅಣೆಕಟ್ಟು, ಪವರ್ ಹೌಸ್, ಮೊಬೈಲ್ ಟವರ್, ದೊಡ್ಡ ದೊಡ್ಡ ಮರಗಳು, ಕಲ್ಲು ಬಂಡೆ, ಯಾರು ಮನೆಗೂ ಬಂದು ಗೂಡನ್ನು ಕಟ್ಟಬಹುದು. ಅದಕ್ಕೆ ಯಾವುದೇ ತೊಂದರೆ ಕೊಡಬೇಡಿ. ಹೆಜ್ಜೆನನ್ನು ಸಂರಕ್ಷಣೆ ಮಾಡಿ ಮುಂದಿನ ಪೀಳಿಗೆಯವರಿಗೆ ನಾವು ಕಲಿಸಿಕೊಡೋಣ.
0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
3: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಚಾಮರಾಜನಗರ ಜಿಲ್ಲೆ ಬಿಳಿಗಿರಿ ರಂಗನಾಥ ಸ್ವಾಮಿ ಹುಲಿ ಸಂರಕ್ಷಿತ ಅಭಯಾರಣ್ಯದಲ್ಲಿ ವನ್ಯಜೀವಿಗಳ ಚಲನವಲನದ ಮೇಲೆ ನಿಗಾವಹಿಸಲು ಕೃತಕ ಬುದ್ಧಿಮತ್ತೆ ಆಧಾರಿತ ಅತ್ಯಾಧುನಿಕ ಕ್ಯಾಮರಾ ಅರಣ್ಯ ಇಲಾಖೆ ಅಳವಡಿಸಿದೆ. ಸುವರ್ಣಾವತಿ ಜಲಾಶಯದ ಗಣೇಶನ ಗುಡಿ ಹತ್ತಿರ ಆನೆಗಳು ಬಂದಾಗ ತಕ್ಷಣ ಕ್ಯಾಮರಾ ಸೆರೆ ಹಿಡಿದು ಸಂಬಂಧಪಟ್ಟ ಅರಣ್ಯಾಧಿಕಾರಿಗಳ ಮೊಬೈಲ್ಗೆ ಸಂದೇಶ ರವಾನಿಸುತ್ತದೆ. ಜೊತೆಗೆ ಸೈರನ್ ಮೊಳಗಿ ಆನೆಗಳು ಮತ್ತೆ ಕಾಡಿಗೆ ಹಿಂತಿರುಗುತ್ತವೆ. ದೇಶದಲ್ಲಿ ಅತಿ ಹೆಚ್ಚು ಆನೆಗಳನ್ನು ಹೊಂದಿರುವ ಹೆಗ್ಗಳಿಕೆ ಕರ್ನಾಟಕಕ್ಕೆ ಸಲ್ಲುತ್ತದೆ. ಅತಿ ಹೆಚ್ಚು ಆನೆಗಳನ್ನು ಹೊಂದಿರುವ ಜಿಲ್ಲೆ ಚಾಮರಾಜನಗರ. ಅಳಿವಿನಂಚಿನಲ್ಲಿರುವ ಜೀವವೈವಿಧ್ಯದ ದಾಖಲಾತಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಕೈಗೊಳ್ಳಬೇಕು. ಪಶ್ಚಿಮ ಘಟ್ಟಗಳ ಔಷಧೀಯ ಸಸ್ಯಗಳ ಸಮೀಕ್ಷೆ ಹಾಗೂ ಸಂರಕ್ಷಣೆಗೆ ಆದ್ಯತೆ ನೀಡಬೇಕು ಎಂದು ಜೀವ ವೈವಿಧ್ಯ ಮಂಡಳಿ ರಾಜ್ಯಾಧ್ಯಕ್ಷ ವಡ್ನಾಳ್ ಜಗದೀಶ್ ಹೇಳಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರದಲ್ಲಿ ಪಶ್ಚಿಮ ಘಟ್ಟದ ಜೀವ ವೈವಿಧ್ಯ ಕಾರ್ಯಾಗಾರ ಉದ್ಘಾಟಿಸಿ ಮಾತನಾಡಿದರು. ಪಂಚನದಿಗಳ ಉತ್ತರ ಕನ್ನಡ ಜಿಲ್ಲೆ ನಾಡಿನ ಅಭಿವೃದ್ಧಿ ಯೋಜನೆಗಳಿಗಾಗಿ ಅನೇಕ ತ್ಯಾಗ ಮಾಡಿದೆ ಎಂದರು.
6: ಕೇಂದ್ರ ಭೇಟಿಯಲ್ಲಿ ಒಂದು 5-10 ಜೀವ ವೈದ್ಯ ನಿರ್ವಹಣೆಗೋಸ್ಕರ ಜೀವ ಕಲಿತಿಗೋಸ್ಕರ 5 ನಿಮಿಷ ನೀವು ಅದನ್ನು ಮೀಸಲಿಟ್ಟು ನಮ್ಮ ಜೀವ ವಿಚಾರವಾಗಿ ಚರ್ಚೆ ಮಾಡಬೇಕು ಅಂತ ತಮ್ಮಲ್ಲಿ ಕೇಳ್ತೀನಿ. ಯಾಕೆ ನಾನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅಥವಾ ಸಚಿವರಿಗೂ ನಾನು ಹೇಳಿಕೊಟ್ಟಿದ್ದೇನೆ, ಮಾಡಲೇಬೇಕು, ಒಬ್ಬರು ದಾಟಬೇಕು ಅಂತ ಒಂದು ವಿಚಾರ ನಾನು ಈಗಾಗಲೇ ನಾವು ಮಾಡಿದ್ದೇವೆ. ಯಾಕೆಂದ್ರೆ ಒಂದು ಚರ್ಚೆ ಆಗಿ ಯಾವ

0: ವಿಷಯ ಹಂಗೆ ಅಷ್ಟೇ ಹೋಗೋಣ. ಈ ಪರಿಸರ, ಈ ವಾತಾವರಣ ಮತ್ತೆ ಒಂದು ವಿಚಿತ್ರ ವಿಚಾರ ತುಂಬಾ ಚೆನ್ನಾಗಿ ಒಳ್ಳೆ ಲೈಫ್ ಅಲ್ಲಿ ಎಂಜಾಯ್ ಮಾಡಕ್ಕೆ ಲೈಫ್ ಬರ್ತದೆ. ಮುಂದಿನ ಮಕ್ಕಳು ಬರ್ತಾರೆ, ಮೊಮ್ಮಕ್ಕಳು ಬರ್ತಾರೆ, ಅವ್ರಿಗೂ ನಾವು ತಿಳ್ಕೊಂಡು ಹೋಗಬೇಕಲ್ಲ, ಅವ್ರಿಗೂ ಇದನ್ನ ಬಿಟ್ಕೊಳ್ಬೇಕಲ್ಲ, ನಾವು ಹಿಂಗೆ ಉಳಿಸ್ಕೊಳ್ಬೇಕು, ಅವ್ರಿಗೆ ಹೆಚ್ಚಿಸ್ಕೋಬೇಕು.
1: ಕರ್ನಾಟಕ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ರಾಜ್ಯ ಮಟ್ಟದ ಯುನಿಕ್ಸ್ ಸನ್ರೈಸ್ ರ್ಯಾಂಕಿಂಗ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯನ್ನು ಜೂನ್ 14ರಿಂದ 20ರವರೆಗೆ ಮಂಡ್ಯದ ಪಿಇಟಿ ಕ್ರೀಡಾಂಗಣದಲ್ಲಿ ಆಯೋಜಿಸಿದೆ ಎಂದು ಅಸೋಸಿಯೇಷನ್ ಅಧ್ಯಕ್ಷ ಕುಮಾರ್ ಬಂಗಾರಪ್ಪ ತಿಳಿಸಿದ್ದಾರೆ. ಮಂಡ್ಯದಲ್ಲಿ ಮಾತನಾಡಿದ ಅವರು, 19 ವರ್ಷದೊಳಗಿನವರು ಹಾಗೂ ಹಿರಿಯರ ವಿಭಾಗಗಳಲ್ಲಿ ಸ್ಪರ್ಧೆ ನಡೆಯಲಿದ್ದು 700ಕ್ಕೂ ಹೆಚ್ಚು ಕ್ರೀಡಾಪಟುಗಳು ಭಾಗವಹಿಸಲಿದ್ದಾರೆ ಎಂದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಜನಪ್ರಿಯ ಮನ್ ಕಿ ಬಾತ್ನ 134ನೇ ಆವೃತ್ತಿ ನಾಡಿದ್ದು 31ರಂದು ಭಾನುವಾರ ಬೆಳಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ. ನಾಗರಿಕರು ತಮ್ಮ ಅಭಿಪ್ರಾಯಗಳನ್ನು mygov.in ಜಾಲತಾಣ ಅಥವಾ 1800117800ಗೆ ಕರೆ ಮಾಡಿ ಹಂಚಿಕೊಳ್ಳಲು ಇಂದು ಕೊನೆ ದಿನ. ಈಗ ಸಂಕ್ಷಿಪ್ತ ಸುದ್ದಿಗಳು. ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ ಬಳಿಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೊಸದಿಲ್ಲಿ ತಲುಪಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆ ಭಟ್ಕಳಕ್ಕೆ ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಇಂದು ಭೇಟಿ ನೀಡಿ ಕಪ್ಪೆ ಚಿಪ್ಪು ಹೆಕ್ಕುತ್ತಾ ಜಲಸಮಾಧಿಯಾದ 11 ಜನರ ಕುಟುಂಬಗಳಿಗೆ ಸಾಂತ್ವನ ಹೇಳಲಿದ್ದಾರೆ. ವಿಶ್ವಸಂಸ್ಥೆಯ ಕಾರ್ಯಾಚರಣೆಗಳಲ್ಲಿ ಸೇವಾನಿರತ ಶಾಂತಿಪಾಲಕರ ಧೈರ್ಯ ಮತ್ತು ತ್ಯಾಗವನ್ನು ಗೌರವಿಸುವ ಅಂತಾರಾಷ್ಟೀಯ ದಿನಾಚರಣೆ ಇಂದು. ಅಂತಾರಾಷ್ಟೀಯ ಮೌಂಟ್ ಎವರೆಸ್ಟ್ ದಿನವಿಂದು. 1953ರ ಮೇ 29ರಂದು ನ್ಯೂಜಿಲೆಂಡ್ ಪರ್ವತಾರೋಹಿ ಸರ್ ಎಡ್ಮಂಡ್ ಹಿಲರಿ ಮತ್ತು ನೇಪಾಳದ ಶರ್ಪಾ ತೆನ್ಸಿಂಗ್ ನೋರ್ಗೆ ಮೌಂಟ್ ಎವರೆಸ್ಟ್ ಯಶಸ್ವಿ ಚಾರಣವನ್ನು ಇಂದು ಸ್ಮರಿಸಲಾಗುತ್ತದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದಾವಣಗೆರೆ ಯುಬಿಡಿಟಿ ಇಂಜಿನಿಯರಿಂಗ್ ಕಾಲೇಜಿಗೆ ವಜ್ರ ಮಹೋತ್ಸವ ಸಂಭ್ರಮ, ಇಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಭಾಗಿ. ವಿಶ್ವ ಋತುಚಕ್ರ ನೈರ್ಮಲ್ಯ ದಿನ, ಮೌಢ್ಯ ನಿರ್ಮೂಲನೆ, ಪರಿಸರ ಸ್ನೇಹಿ ಮುಟ್ಟಿನ ಉತ್ಪನ್ನಗಳ ಬಳಕೆ ಕುರಿತು ಜಾಗೃತಿ. ಚಾಮರಾಜನಗರ ಜಿಲ್ಲೆಯಲ್ಲಿ ವನ್ಯಜೀವಿಗಳ ಚಲನವಲನದ ಮೇಲೆ ನಿಗಾಕ್ಕೆ ಕೃತಕ ಬುದ್ಧಿಮತ್ತೆ ಕ್ಯಾಮೆರಾ ಕಣ್ಗಾವಲು. ಮಂಡ್ಯದ ಪಿಇಟಿ ಕ್ರೀಡಾಂಗಣದಲ್ಲಿ ಜೂನ್ 14ರಿಂದ ರಾಜ್ಯ ರ್ಯಾಂಕಿಂಗ್ ಬ್ಯಾಡ್ಮಿಂಟನ್ ಪಂದ್ಯಾವಳಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35ಕ್ಕೆ.
2: ಸಮಯ 7:16, ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ, ಎಫ್ಎಂ 103.5 ಹಾಗೂ 101.4.

0: ಕೇಳಿದರೆ ನಾವು ವಿದ್ಯಾಭ್ಯಾಸ ಮುಗಿಸಿದೀವಿ, ಕೆಲಸ ಇಲ್ಲ ಅಂತ ಯೋಚಿಸ್ತಾ ಇದ್ದೀರಾ?
1: ವಿವಿಧ ಕೆಲಸಗಳಿಗೆ ನೈಪುಣ್ಯತೆ ಬೇಕು ಅಂತ ಹೇಳ್ತಾ ಇದ್ದೀರಾ?
0: ಕೌಶಲ್ಯ ಇಲ್ಲದೆ ಕೆಲಸ ಇಲ್ಲ, ಕೌಶಲ್ಯ ಪಡೆಯೋದು ಹೇಗೆ ಅಂತ ಯೋಚಿಸ್ತಾ ಇದ್ದೀರಾ?
1: ಯಶಸ್ಸಿಗೆ ಏನೆಲ್ಲ ಸಾಧನೆ ಮಾಡಬೇಕು ಅಂತ ಚಿಂತಿಸ್ತಾ ಇದ್ದೀರಾ?

0: ಹಲವು ಸಾಧಕರ ಮಾರ್ಗದರ್ಶನ ಬೇಕು ಅಂತ ಆಲೋಚಿಸ್ತಾ ಇದ್ರೆ
1: ಆಕಾಶವಾಣಿ ಭದ್ರಾವತಿಯಲ್ಲಿ ಇದೆ ಉತ್ತರ.
0: ನೈಪುಣ್ಯತೆ,
1: ಕೌಶಲ್ಯ
0: ಹಾಗೂ ಯಶೋಗಾಥೆ ಒಳಗೊಂಡ ಕಾರ್ಯಕ್ರಮ ಸರಣಿ ಗೆಲುವಿನ ಗುಟ್ಟು.
1: ಗೆಲುವಿನ ಗುಟ್ಟು
2: ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ.
0: ಪ್ರತಿ ಶುಕ್ರವಾರ ಬೆಳಗ್ಗೆ 9:05 ಪ್ರಸಾರ.
1: ಪ್ರಾಯೋಜಕರು ಪಿಎಸ್ ಸಮೂಹ ಶಿಕ್ಷಣ ಸಂಸ್ಥೆ ಶಿವಮೊಗ್ಗ.
3: ಆಕಾಶವಾಣಿಗೆ 90ರ ಸಂಭ್ರಮ, ಭದ್ರಾವತಿ ಕೇಂದ್ರಕ್ಕೆ 60ರ ಸಂತಸ.
0: ಆಕಾಶವಾಣಿ ಭಾರತೀಯರು ನಂಬಿಕೆ ಇಡುವ ಸುದ್ದಿ ಮಾಧ್ಯಮವಾಗಿದೆ. ದಿನದ 4 ಬಾರಿ ಶುದ್ಧ ಹಾಗೂ ನಿಖರ ಸುದ್ದಿಗಳನ್ನ ವಿವಿಧ ಭಾಷೆಗಳಲ್ಲಿ ಪ್ರಸಾರ ಮಾಡಲಾಗುತ್ತೆ. ಯಾವುದೇ ವದಂತಿಗಳಿಗೆ ಅವಕಾಶವಿಲ್ಲದೆ ಸರ್ಕಾರದ ದೃಷ್ಟಿಕೋನದಿಂದ ಮಾಹಿತಿ ನೀಡುವಲ್ಲಿ ಇದು ಮುಂಚೂಣಿಯಲ್ಲಿದೆ. ಪ್ರದೇಶ ಸಮಾಚಾರ, ರಾಷ್ಟ್ರೀಯ ವಾರ್ತೆ ಇವು ಉದಾಹರಣೆಗಳು. ತುರ್ತು ಪರಿಸ್ಥಿತಿಗಳಲ್ಲಿ ಜನತೆಗೆ ಸರಿಯಾದ ಮಾರ್ಗದರ್ಶನ ನೀಡಲು ಇದು ಅತ್ಯಂತ ಉಪಯುಕ್ತವಾಗಿದೆ.
4: ಇದೀಗ ಭಾವಗೀತೆಗಳ ಕಾರ್ಯಕ್ರಮ. ಎಂಕೆ ಜಯಶ್ರೀ ಅವರ ಧ್ವನಿಯಲ್ಲಿ ಕೇಳಿ ಜಯ ಸುದರ್ಶನ ಅವರ ರಚನೆ ನನ್ನ ಒಳಗಿನ ಬೆಳಕೆ.

ಮುಂದಿನ ಭಾವಗೀತೆಯನ್ನು ಕೇಳಿ. ಬಾ ಮಲ್ಲಿಗೆ ಬಾ ಮೆಲ್ಲಗೆ. ಚನ್ನವೀರ ಕಣವಿ ಅವರ ರಚನೆಯನ್ನು ಹಾಡಿದ್ದಾರೆ ಶ್ರೀನಿವಾಸ ಉಡುಪ ಮತ್ತು ಇಂದು ವಿಶ್ವನಾಥ್.

ಪ್ರತಿಯೊಬ್ಬರು ಇದರ ಕುರಿತು ಎಚ್ಚರ ವಹಿಸಲೇಬೇಕು. ಯಾಕಂದ್ರೆ ಬ್ಯಾಕ್ಟೀರಿಯಾದಿಂದ ಅಥವಾ ಅನೈರ್ಮಲ್ಯದಿಂದ ಉಂಟಾಗುವ ರೋಗಗಳನ್ನ ತಡೆಗಟ್ಟಿ ಆರೋಗ್ಯವಂತ ಸಮಾಜ ಸೃಷ್ಟಿಯಾಗಬೇಕು ಅಂತಂದ್ರೆ ಈ ಎಲ್ಲದರ ಮುನ್ನೆಚ್ಚರಿಕೆಯನ್ನ ವಹಿಸಬೇಕಾಗತ್ತೆ ಅಲ್ವಾ ಕೇಳಿದ್ರೆ. ಹಾಗಿದ್ರೆ ಭಾವಗೀತೆಗಳ ಕಾರ್ಯಕ್ರಮದ ಕಡೆಯದಾಗಿ ಕೇಳೋಣ ವೃಂದಗಾನದಲ್ಲಿ ಚನ್ನವೀರ ಕಣಿವೆಯವರ ರಚನೆ ಬಾನಂಗಣದಲ್ಲಿ ಕಂಕಣ ಕಟ್ಟಿದೆ.

0: ಭಾವಗೀತೆಗಳನ್ನು ಕೇಳಿದ್ರಿ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಎಫ್ಎಂ 103.5 ಹಾಗೂ 101.4.
1: ಎಸ್ಎಸ್ಎಲ್ಸಿ ಮುಗಿಸಿ ಪಿಯುಸಿಯುಟಿಗೆ ಐಐಟಿ ಹಾಗೂ ನೀಟ್ ಕೋಚಿಂಗ್ ಇರುವ ಕಾಲೇಜ್ಗಾಗಿ ಹುಡುಕಾಟ ನಡೆಸ್ತಾ ಇದ್ದೀರಾ? ಗೊಂದಲ ಬೇಡ. ಶಿವಮೊಗ್ಗದ ವೇದಿಕ್ ಎಕ್ಸ್ಪರ್ಟ್ ಪಿಯು ಕಾಲೇಜ್ನಲ್ಲಿ 100,000+ ಅಧಿಕ ಐಐಟಿಎನ್ ಹಾಗೂ ವೈದ್ಯರನ್ನ ಸೃಷ್ಟಿಸಿದ ರಾಜಸ್ಥಾನದ ಕೋಟಾದ ಸುಪ್ರಸಿದ್ಧ ಸಂಸ್ಥೆ ಬನ್ಸಲ್ ಕ್ಲಾಸಸ್ ಈಗ ವೇದಿಕ್ ಎಕ್ಸ್ಪರ್ಟ್ ಪಿಯು ಕಾಲೇಜಿನ ಅಕಾಡೆಮಿಕ್ ಪಾರ್ಟ್ನರ್ ಆಗಿ ರಾಷ್ಟ ಮಟ್ಟದ ಕಲಿಕೆಯನ್ನ ನೀಡ್ತಾ ಇದೆ. ಅಡ್ಮಿಷನ್ ಪ್ರಾರಂಭ ಆಗಿದೆ. ತಕ್ಷಣವೇ ಸಂಪರ್ಕಿಸಿ ವೇದಿಕ್ ಎಕ್ಸ್ಪರ್ಟ್ ಪಿಯು ಕಾಲೇಜ್ ವಾಸವಿ ಶಿಕ್ಷಣ ಸಂಸ್ಥೆ ಆವರಣ ಕೋಟೆ ರಸ್ತೆ ಶಿವಮೊಗ್ಗ. ದೂರವಾಣಿ ಸಂಖ್ಯೆ 9036054071 ಅಥವಾ 9036054072.
2: ನಮಸ್ಕಾರ, ದಿ ಒರಿಜಿನಲ್ ಆಭರಣ ಉಡುಪಿ ನಿಮಗಾಗಿ ತಂದಿದೆ ನೇಷನ್ ಫಸ್ಟ್ ಗೋಲ್ಡನ್ ಆಫರ್. ಚಿನ್ನಾಭರಣಗಳ ಮೇಕಿಂಗ್ ಚಾರ್ಜಸ್ ಮೇಲೆ ಪ್ರತಿ ಗ್ರಾಮ್ಗೆ 1,250 ರೂಪಾಯಿವರೆಗೆ ರಿಯಾಯಿತಿ. ವಜ್ರಾಭರಣಗಳ ಮೇಲೆ ಪ್ರತಿ ಕ್ಯಾರೆಟ್ಗೆ 15,000 ರೂಪಾಯಿವರೆಗೆ ರಿಯಾಯಿತಿ. ಬೆಳ್ಳಿಯ ಸಾಮಗ್ರಿಗಳ ಮೇಲೆ ಪ್ರತಿ ಕಿಲೋಗೆ ಫ್ಲಾಟ್ 7,000 ರೂಪಾಯಿ ರಿಯಾಯಿತಿ. ನಿಮ್ಮ ಹಳೆಯ ಚಿನ್ನವನ್ನು ವಿನಿಮಯ ಮಾಡಿ ಪ್ರತಿ ಗ್ರಾಮ್ಗೆ 250 ರೂಪಾಯಿ ಹೆಚ್ಚುವರಿ ಪಡೆಯಿರಿ. ಈ ಆಫರ್ ಜೂನ್ 7ರವರೆಗೆ ಮಾತ್ರ. ನಿಯಮಗಳು ಅನ್ವಯಿಸುತ್ತವೆ. ನಿಮ್ಮ ಹತ್ತಿರದ ದಿ ಒರಿಜಿನಲ್ ಆಭರಣ ಶೋರೂಮ್ಗೆ ಭೇಟಿ ನೀಡಿ.
3: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6ರಂದು ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
4: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
3: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30ನೇ ತಾರೀಕು.
4: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
3: ಲಿಡ್ಕರ್, ನಂಬಿಕೆ ನಿರಂತರ.
5: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
6: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
5: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
6: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್.
7: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ಕೆಳಗ್ರೆ 8:30 ಮಿಕ್ಸ್ ಮೆಲೋಡಿ ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳನ್ನು ಆಲಿಸಲಿದ್ದೀರಿ. 9:05 ಗೆಲುವಿನ ಗುಟ್ಟು ಕನಸುಗಾರ ಜಾನ್ ಗೊಗಾರ್ಡ್ ಕುರಿತು ಪಿಇಎಸ್ ಪಬ್ಲಿಕ್ ಶಾಲೆಯ ಪ್ರಾಂಶುಪಾಲರಾದ ಸೋಮಶೇಖರಯ್ಯ ಹೆಚ್ಎಂ ಅವರಿಂದ ಮಾಹಿತಿ ಕೇಳಲಿದ್ದೀರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪೆಸಿಟ್ ಶಿವಮೊಗ್ಗ. ಹತ್ತು ಗಂಟೆಗೆ ಕ್ಯಾಂಪಸ್ ಕಟ್ಟೆ ವಿದ್ಯಾರ್ಥಿಗಳಿಂದ ಸಾಧಕರ ಪರಿಚಯದ ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ಕುವೆಂಪು ವಿಶ್ವವಿದ್ಯಾನಿಲಯದ ಪತ್ರಿಕೋದ್ಯಮ ಮತ್ತು ಸಮೂಹ ಸಂವಹನ ವಿಭಾಗದ ವಿದ್ಯಾರ್ಥಿಗಳು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಇವರೊಂದಿಗೆ ಆರ್ಜೆ ಬಸವರಾಜ್. ಸಮಯ 7:34 ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರ. 7:35 ಸರಿಯಾಗಿ ಕನ್ನಡದಲ್ಲಿ ವಾರ್ತೆಗಳು.
8: ಆಕಾಶವಾಣಿ, ಸಮಯ 7:34. ಈಗ ಒಂದು ಪ್ರಕಟಣೆ, ನಂತರ 7:35 ಸರಿಯಾಗಿ ಕನ್ನಡದಲ್ಲಿ ವಾರ್ತೆಗಳು.
9: ಇವನಮ್ಮವ ಇವನಮ್ಮವ ಎಂದು ಜಾತಿ ಕುಲ ಪಂಥಗಳಲ್ಲಿದ್ದ ಭೇದಗಳನ್ನು ಅಳಿಸಿ ಸಾಮಾಜಿಕ ಪರಿವರ್ತನೆಗೈದ ಅಣ್ಣ ಬಸವಣ್ಣ.
10: ಇವನಮ್ಮವ ಇವನಮ್ಮವ ಇವನಮ್ಮವ ಎಂದೆನಿಸಯ್ಯ.
11: ಅಕ್ಕ ಮಹಾದೇವಿ ಆದಿ ಶಿವ ಶರಣರ ನಾಡು
9: ನಮ್ಮ ಕನ್ನಡನ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಗಿರೀಶ್ ನೆರ್ವೆ. ಮುಖ್ಯಾಂಶಗಳು. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಇಂದಿನಿಂದ ಕರ್ನಾಟಕ, ಗೋವಾ, ಕೇರಳಂ ಪ್ರವಾಸ. ಬೆಂಗಳೂರು, ದಾವಣಗೆರೆಗೆ ಇಂದು ಭೇಟಿ. ಬುಡಕಟ್ಟು ಭದ್ರತಾ ವೇದಿಕೆಯ ಪ್ರತಿನಿಧಿಗಳೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಮಾತುಕತೆ. ಸಮುದಾಯದ ಸಬಲೀಕರಣದ ಕುರಿತು ಚರ್ಚೆ. ಭಯೋತ್ಪಾದನೆ ವಿರುದ್ದ ನಿರ್ಣಾಯಕ ಕ್ರಮಕ್ಕೆ ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಕರೆ. ಇಸ್ರೇಲ್ಗೆ ವಿಮಾನಯಾನ ಸೇವೆಗಳ ಅಮಾನತನ್ನು ಜುಲೈ ಅಂತ್ಯದವರೆಗೆ ವಿಸ್ತರಿಸಿದ ಏರ್ ಇಂಡಿಯಾ ಸಂಸ್ಥೆ. ಹಾಗೂ ಭಾರತ ಇಂಗ್ಲೆಂಡ್ ಮಹಿಳಾ ಟಿ20 ಕ್ರಿಕೆಟ್ ಸರಣಿ. ಮೊದಲ ಪಂದ್ಯದಲ್ಲಿ ಭಾರತಕ್ಕೆ 38 ರನ್ಗಳ ಜಯ. ವಾರ್ತೆಗಳ ವಿವರ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಇಂದಿನಿಂದ 31ರವರೆಗೆ ಕರ್ನಾಟಕ, ಗೋವಾ ಮತ್ತು ಕೇರಳಂ ರಾಜ್ಯಗಳ ಪ್ರವಾಸ ಕೈಗೊಳ್ಳಲಿದ್ದಾರೆ. ಇಂದು ಬೆಂಗಳೂರಿಗೆ ಆಗಮಿಸಲಿರುವ ಅವರು ಆರ್ಟ್ ಆಫ್ ಲಿವಿಂಗ್ ಫೌಂಡೇಶನ್ನ 45ನೇ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ನಂತರ ಅವರು ದಾವಣಗೆರೆಯಲ್ಲಿ ಬಿಡಿಟಿ ಇಂಜಿನಿಯರಿಂಗ್ ಕಾಲೇಜು ವಿಶ್ವವಿದ್ಯಾಲಯದ ಅಮೃತ ಮಹೋತ್ಸವದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಇದೇ 30ರಂದು ಗೋವಾಗೆ ತೆರಳಿ ಪಣಜಿಯಲ್ಲಿ ಗೋವಾ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದು ಸಿಎಸ್ಐಆರ್ ರಾಷ್ಟೀಯ ಸಾಗರ ಶಾಸ್ತ್ರ ಸಂಸ್ಥೆಗೆ ಭೇಟಿ ನೀಡಲಿದ್ದಾರೆ. ಇದೇ 31ರಂದು ಉಪರಾಷ್ಟಪತಿಗಳು ಕರ್ನಾಟಕದ ಬೆಳ್ತಂಗಡಿಯಲ್ಲಿ ಸಿರಿ ಕೈಗಾರಿಕಾ ಪಾರ್ಕ್ ಉದ್ಘಾಟಿಸಲಿದ್ದು ಬಳಿಕ ಶ್ರೀಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಲಿದ್ದಾರೆ. ಅದೇ ದಿನ ಅವರು ಕೇರಳಂಗೆ ತೆರಳಿ ಕೊಟ್ಟಾಯಂನಲ್ಲಿ ಮಲಯಾಳಂ ದಿನಪತ್ರಿಕೆ ದೀಪಿಕಾದ 140ನೇ ವಾರ್ಷಿಕೋತ್ಸವವನ್ನು ಉದ್ಘಾಟಿಸಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ನಿನ್ನೆ ನವದೆಹಲಿಯಲ್ಲಿ ಬುಡಕಟ್ಟು ಭದ್ರತಾ ವೇದಿಕೆ ಪ್ರತಿನಿಧಿಗಳನ್ನು ಭೇಟಿ ಮಾಡಿ ಮಾತುಕತೆ ನಡೆಸಿದರು. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ಬುಡಕಟ್ಟು ಸಮುದಾಯದ ಏಳಿಗೆಗಾಗಿ ಪ್ರತಿನಿಧಿಗಳು ಹೊಂದಿರುವ ಸಮರ್ಪಣಾ ಭಾವದ ಕುರಿತು ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ. ಭೇಟಿಯ ವೇಳೆ ಬುಡಕಟ್ಟು ಸಮುದಾಯಗಳ ಸರ್ವತೋಮುಖ ಅಭಿವೃದ್ಧಿ ಮತ್ತು ಸಬಲೀಕರಣಕ್ಕೆ ಸಂಬಂಧಿಸಿದ ವಿವಿಧ ವಿಷಯಗಳ ಕುರಿತು ಅರ್ಥಪೂರ್ಣ ಚರ್ಚೆಗಳನ್ನು ನಡೆಸಲಾಗಿದೆ ಎಂದು ತಿಳಿಸಿದರು. ಭಯೋತ್ಪಾದನೆ ವಿರುದ್ದ ನಿರ್ಣಾಯಕ ಕ್ರಮಕ್ಕೆ ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಕರೆ ನೀಡಿದ್ದು, ಈ ಹೋರಾಟದಲ್ಲಿ ಯಾವುದೇ ರೀತಿಯ ದ್ವಿಮುಖ ನೀತಿ ಇರಬಾರದು ಎಂದು ಪ್ರತಿಪಾದಿಸಿದ್ದಾರೆ. ರಷ್ಯಾದಲ್ಲಿ ಆಯೋಜಿಸಲಾಗಿದ್ದ ಅಂತಾರಾಷ್ಟೀಯ ಭದ್ರತಾ ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಜವಾಬ್ದಾರಿಯುತ ರಾಷ್ಟಗಳು ತಮ್ಮ ಆಯ್ಕೆಗಳನ್ನು ಮರುಪರಿಶೀಲಿಸಬೇಕಿದ್ದು, ತಾವು ಭಯೋತ್ಪಾದನೆಯ ಪ್ರಾಯೋಜಕರನ್ನು ಬೆಂಬಲಿಸುತ್ತೇವೆಯೋ ಅಥವಾ ಅದರ ವಿರುದ್ದ ಕಠಿಣ ಕ್ರಮದ ಮೂಲಕ ಹೋರಾಡುತ್ತೇವೆಯೋ ಎಂಬುದನ್ನು ನಿರ್ಧರಿಸಬೇಕು ಎಂದರು. ಮಾಸ್ಕೋದಲ್ಲಿ ಅಜಿತ್ ದೋವಲ್ ಮೊದಲ ಅಂತಾರಾಷ್ಟೀಯ ಭದ್ರತಾ ವೇದಿಕೆ ಹಾಗೂ ಭದ್ರತಾ ವಿಷಯಗಳ ಉನ್ನತ ಪ್ರತಿನಿಧಿಗಳ 14ನೇ ಸಭೆಯಲ್ಲಿ ಪಾಲ್ಗೊಂಡಿದ್ದರು ಎಂದು ಮಾಸ್ಕೋದಲ್ಲಿರುವ ಭಾರತೀಯ ರಾಯಭಾರ ಕಚೇರಿ ತಿಳಿಸಿದೆ. ಈ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಅಜಿತ್ ದೋವಲ್ ರಷ್ಯಾ ಭದ್ರತಾ ಸಮಿತಿಯ ಕಾರ್ಯದರ್ಶಿ ಸರ್ಗೈ ಶೋಯ್ಗು ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು. ಈ ವೇಳೆ ರಕ್ಷಣಾ

0: ಮಿಶ್ರಾ, ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ದೇಶದಲ್ಲಿ ಜಾಗತಿಕ ಮಟ್ಟದ ಕ್ರೀಡಾ ಮೂಲಸೌಕರ್ಯ ಮತ್ತು ಅತ್ಯಾಧುನಿಕ ತರಬೇತಿ ಸೌಲಭ್ಯಗಳನ್ನು ವಿಸ್ತರಿಸುತ್ತಿದೆ ಎಂದರು. ಅಂತಾರಾಷ್ಟೀಯ ಮಾನದಂಡಗಳಿಗೆ ಅನುಗುಣವಾಗಿ ಕ್ರೀಡಾ ಸೌಲಭ್ಯ ಅಭಿವೃದ್ಧಿಪಡಿಸಲಾಗುತ್ತಿದ್ದು, ಇದಕ್ಕೆ ಪೂರಕವಾಗಿ ಪ್ರಗತಿಯಲ್ಲಿರುವ ಕ್ರೀಡಾ ಮೂಲಸೌಕರ್ಯ ಮತ್ತು ಸಂಬಂಧಿತ ಯೋಜನೆಗಳ ಕುರಿತು ಪ್ರಗತಿ ಪರಿಶೀಲನಾ ಸಭೆ ನಡೆಸಲಾಗಿದೆ ಎಂದು ತಿಳಿಸಿದ್ದಾರೆ. ಅಹಮದಾಬಾದ್ ನಗರ 2030 ಕಾಮನ್ವೆಲ್ತ್ ಗೇಮ್ಸ್ಗೆ ಆತಿಥ್ಯ ವಹಿಸಲು ಉತ್ಸುಕವಾಗಿದ್ದು, 2036 ಒಲಿಂಪಿಕ್ಸ್ ಕ್ರೀಡಾಕೂಟದ ಆತಿಥ್ಯಕ್ಕಾಗಿ ಈಗಾಗಲೇ ಅಧಿಕೃತವಾಗಿ ಬಿಡ್ ಸಲ್ಲಿಸಿದೆ. ಪಶ್ಚಿಮ ಏಷ್ಯಾದಲ್ಲಿ ಮುಂದುವರೆದಿರುವ ಬಿಕ್ಕಟ್ಟು ಹಾಗೂ ಅನಿಶ್ಚಿತತೆಯ ಹಿನ್ನೆಲೆಯಲ್ಲಿ ಏರ್ ಇಂಡಿಯಾ ಸಂಸ್ಥೆ ಇಸ್ರೇಲ್ಗೆ ವಿಮಾನಯಾನ ಸೇವೆಗಳ ಅಮಾನತನ್ನು ಜುಲೈ ಅಂತ್ಯದವರೆಗೆ ವಿಸ್ತರಿಸಿದೆ. ಈ ಹಿಂದೆ ಜೂನ್ ಅಂತ್ಯದವರೆಗೆ ಟೆಲ್ ಅವೀವ್ ಮತ್ತು ದೆಹಲಿ ಮಾರ್ಗದ ವಿಮಾನ ಸಂಚಾರವನ್ನು ಏರ್ ಇಂಡಿಯಾ ಸಂಸ್ಥೆ ಸ್ಥಗಿತಗೊಳಿಸಿದ್ದು, ಪ್ರಸ್ತುತ ಪರಿಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಂಡು ಅಮಾನತು ಅವಧಿಯನ್ನು ವಿಸ್ತರಿಸಿದೆ. ಪಶ್ಚಿಮ ಏಷ್ಯಾ ಸಂಘರ್ಷದ ಪರಿಣಾಮವಾಗಿ ವಿಮಾನಯಾನ ಸಂಸ್ಥೆಗಳು ದುಬಾರಿ ಇಂಧನ ಬೆಲೆ ಮತ್ತು ವೈಮಾನಿಕ ವಲಯದ ಮೇಲಿನ ನಿರ್ಬಂಧಗಳು ಸೇರಿದಂತೆ ಹಲವು ಸವಾಲುಗಳನ್ನು ಎದುರಿಸುತ್ತಿದ್ದು, ಇದು ಅವುಗಳ ಕಾರ್ಯಾಚರಣೆಯ ವೆಚ್ಚವನ್ನು ಗಣನೀಯವಾಗಿ ಹೆಚ್ಚಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದಕ್ಷಿಣ ಇರಾನ್ ಮೇಲಿನ ಅಮೆರಿಕದ ಇತ್ತೀಚಿನ ವಾಯುದಾಳಿಗಳಿಗೆ ಪ್ರತಿಯಾಗಿ ಪ್ರಾದೇಶಿಕ ಅಮೆರಿಕ ವಾಯುನೆಲೆಯನ್ನು ಗುರಿಯಾಗಿಸಿಕೊಂಡು ದಾಳಿ ನಡೆಸಿರುವುದಾಗಿ ಇರಾನ್ನ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕೋರ್ IRGC ತಿಳಿಸಿದೆ. ಅಮೆರಿಕದ ಸೇನಾ ನೆಲೆ ಹೊಂದಿರುವ ಕುವೈತ್ ತನ್ನ ವಲಯಕ್ಕೆ ಬಂದ ಶತ್ರು ಕ್ಷಿಪಣಿ ಮತ್ತು ಡ್ರೋನ್ಗಳನ್ನು ಹೊಡೆದುರುಳಿಸಿರುವುದಾಗಿ ಹೇಳಿದ್ದು, ದಾಳಿಯ ನಿಖರ ಗುರಿಯನ್ನು ಖಚಿತಪಡಿಸಿಲ್ಲ. ಕೇಂದ್ರ ಮತ್ತು ಇತರ ಪಾಲುದಾರ ವಿಶ್ವವಿದ್ಯಾಲಯಗಳ ಪದವಿ ಕೋರ್ಸ್ಗಳ ಪ್ರವೇಶಾತಿಗಾಗಿ ನಡೆಯುವ ಸಾಮಾನ್ಯ ವಿಶ್ವವಿದ್ಯಾಲಯ ಪ್ರವೇಶ ಪರೀಕ್ಷೆ CUET UG 2026 ಪರಿಷ್ಕೃತ ಪರೀಕ್ಷಾ ವೇಳಾಪಟ್ಟಿ ಮತ್ತು ಪ್ರವೇಶ ಪತ್ರಗಳನ್ನು ರಾಷ್ಟೀಯ ಪರೀಕ್ಷಾ ಸಂಸ್ಥೆ NTA ಬಿಡುಗಡೆ ಮಾಡಿದೆ. ಈ ಪರೀಕ್ಷೆಗಳು ಇದೇ 31 ಹಾಗೂ ಮುಂದಿನ ತಿಂಗಳ 6 ಮತ್ತು 7 ನಡೆಯಲಿದೆ. ನಿನ್ನೆ ನಡೆಯಬೇಕಿದ್ದ ಈ ಪರೀಕ್ಷೆಯನ್ನು ಈದ್ ಉಲ್ ಅಜಾ ಹಬ್ಬದ ಹಿನ್ನೆಲೆಯಲ್ಲಿ ಮುಂದೂಡಲಾಗಿತ್ತು. ಅಭ್ಯರ್ಥಿಗಳು ತಮ್ಮ ಪ್ರವೇಶ ಪತ್ರಗಳನ್ನು NTA ಅಧಿಕೃತ ಜಾಲತಾಣ CUET.NTA.NIC.IN ಮೂಲಕ ಪಡೆಯಬಹುದಾಗಿದೆ ಎಂದು ಸುದ್ದಿ ಸಂಸ್ಥೆ ತಿಳಿಸಿದೆ. ಕೇಂದ್ರ ಕ್ರೀಡಾ ಸಚಿವ ಮನ್ಸುಖ್ ಮಾಂಡವೀಯ ಇಂದಿನಿಂದ ಮೇಘಾಲಯಕ್ಕೆ 3 ಭೇಟಿ ನೀಡಲಿದ್ದಾರೆ. ಈ ಭೇಟಿಯ ಸಂದರ್ಭದಲ್ಲಿ ಯುವ ವ್ಯವಹಾರಗಳು, ಕ್ರೀಡಾ ಮೂಲಸೌಕರ್ಯ ಅಭಿವೃದ್ಧಿ ಮತ್ತು ಕೇಂದ್ರ ಪರಿಷ್ಕೃತ ಯೋಜನೆಗಳ ಪರಿಶೀಲನೆಗೆ ಸಂಬಂಧಿಸಿದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿದ್ದಾರೆ. ಯುವ ವ್ಯವಹಾರಗಳ ಇಲಾಖೆಯ ವಿಚಾರ ಸಂಕಿರಣ ಸಭೆಯಲ್ಲೂ ಅವರು ಪಾಲ್ಗೊಳ್ಳಲಿದ್ದಾರೆ. ನಾಳೆ ಮುಖ್ಯಮಂತ್ರಿ ಕನ್ರಾಡ್ ಕೆ ಸಂಗ್ಮಾ ಅವರೊಂದಿಗೆ ರಾಜ್ಯದ ರಾಜಧಾನಿಯಲ್ಲಿ 132.9 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದ ಸಂಯೋಜಿತ ಬಹುಪಯೋಗಿ ಒಳಾಂಗಣ ಕ್ರೀಡಾ ಸಂಕೀರ್ಣವನ್ನು ಉದ್ಘಾಟಿಸಲಿದ್ದಾರೆ. ಈ ಭೇಟಿಯ ಸಮಯದಲ್ಲಿ ಭಾರತೀಯ ಒಲಿಂಪಿಕ್ ಅಸೋಸಿಯೇಷನ್ನ ಪ್ರತಿನಿಧಿಗಳು ಮತ್ತು ಇತರ ಗಣ್ಯರ ಸಮ್ಮುಖದಲ್ಲಿ ಮೇಘಾಲಯದೊಂದಿಗೆ 39 ರಾಷ್ಟೀಯ ಕ್ರೀಡಾಕೂಟ 2026 ಆತಿಥೇಯ ರಾಜ್ಯದ ಒಪ್ಪಂದಕ್ಕೆ ಸಹಿ ಹಾಕಲಾಗುವ ನಿರೀಕ್ಷೆ ಇದೆ. ಲಂಡನ್ನ ಚೆಲ್ಮ್ಸ್ಫೋರ್ಡ್ನಲ್ಲಿ ನಿನ್ನೆ ನಡೆದ 3 ಮಹಿಳಾ ಟಿ20 ಕ್ರಿಕೆಟ್ ಸರಣಿಯ ಮೊದಲ ಪಂದ್ಯದಲ್ಲಿ ಭಾರತದ ವನಿತೆಯರ ತಂಡ ಇಂಗ್ಲೆಂಡ್ ತಂಡವನ್ನು 38 ಮಣಿಸಿ ಸರಣಿಯಲ್ಲಿ ಮುನ್ನಡೆ ಕಾಯ್ದುಕೊಳ್ಳುವಲ್ಲಿ ಸಫಲವಾಗಿದೆ. ಭಾರತ ನೀಡಿದ 189 ಗುರಿಯನ್ನು ಬೆನ್ನತ್ತಿದ ಇಂಗ್ಲೆಂಡ್ ನಿಗದಿತ 20 ಓವರ್ಗಳಲ್ಲಿ 8 ವಿಕೆಟ್ ನಷ್ಟಕ್ಕೆ 150 ಗಳಿಸಲಷ್ಟೇ ಶಕ್ತವಾಯಿತು. ಸರಣಿಯ 2 ಪಂದ್ಯ ಬ್ರಿಸ್ಟಲ್ನಲ್ಲಿ ನಾಳೆ ಭಾರತೀಯ ಕಾಲಮಾನ ಸಂಜೆ 7 ನಡೆಯಲಿದೆ. March 28 ನಡೆಯುತ್ತಿರುವ IPL T20 ಕ್ರಿಕೆಟ್ ಟೂರ್ನಿ ಅಂತಿಮ ಘಟ್ಟ ತಲುಪುತ್ತಿದ್ದು, ಇಂದು ನಡೆಯಲಿರುವ 2 ಕ್ವಾಲಿಫೈಯರ್ನ ಪ್ರಮುಖ ಹಣಾಹಣಿಯಲ್ಲಿ ಗುಜರಾತ್ ಟೈಟನ್ಸ್ ಹಾಗೂ ರಾಜಸ್ಥಾನ್ ರಾಯಲ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ರಾತ್ರಿ 7:30 ಆರಂಭವಾಗಲಿದೆ. ಫೈನಲ್ಗೆ ಇರುವ ಮತ್ತೊಂದು ಅವಕಾಶವಾಗಿ ಗುಜರಾತ್ ಟೈಟನ್ಸ್ ಮೊದಲನೇ ಕ್ವಾಲಿಫೈಯರ್ನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವಿರುದ್ದ ಸೋತು ಈ ಪಂದ್ಯದ ಮೂಲಕ ಫೈನಲ್ಗೆ ಇರುವ ತವಕದಲ್ಲಿದ್ದರೆ, ಎಲಿಮಿನೇಟರ್ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡವನ್ನು ಮಣಿಸಿ ಗೆಲುವಿನ ಭರವಸೆಯೊಂದಿಗೆ ರಾಜಸ್ಥಾನ ರಾಯಲ್ಸ್ ತಂಡ ಕಣಕ್ಕಿಳಿಯುತ್ತಿದೆ. ಈ ಪಂದ್ಯದಲ್ಲಿ ಗೆಲ್ಲುವ ತಂಡ ಇದೇ 31ರಂದು ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ನಡೆಯಲಿರುವ

0: ಫೈನಲ್ನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವಿರುದ್ದ ಐಪಿಎಲ್ 2026 ಟ್ರೋಫಿಗಾಗಿ ಸೆಣಸಾಟ ನಡೆಸಲಿದೆ. ಹಾಂಕಾಂಗ್ನಲ್ಲಿ ನಿನ್ನೆ ಆರಂಭವಾದ 20 ವರ್ಷದೊಳಗಿನ ಮರ ಏಷ್ಯನ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನ ಮೊದಲ ದಿನವೇ ಭಾರತದ ಯುವ ಓಟಗಾರ್ತಿ ನಿಪಂ 100 ಮೀಟರ್ ಓಟದ ಸ್ಪರ್ಧೆಯಲ್ಲಿ ಕಂಚಿನ ಪದಕ ಗೆದ್ದಿದ್ದಾರೆ. ಮಹಿಳೆಯರ 100 ಮೀಟರ್ ಓಟದ 20 ವರ್ಷದೊಳಗಿನವರ ವಿಭಾಗದಲ್ಲಿ ರಾಷ್ಟೀಯ ದಾಖಲೆ ಹೊಂದಿರುವ 18 ವರ್ಷದ ನಿಪಂ ನಿಗದಿಪಡಿಸಿದ ದೂರವನ್ನು 11.62 ಸೆಕೆಂಡುಗಳಲ್ಲಿ ಪೂರ್ಣಗೊಳಿಸಿ 3ನೇ ಸ್ಥಾನದೊಂದಿಗೆ ಕಂಚಿನ ಪದಕಕ್ಕೆ ಕೊಳ್ಳೊಡ್ಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಇಂದಿನಿಂದ ಕರ್ನಾಟಕ ಗೋವಾ ಕೇರಳಂ ಪ್ರವಾಸ, ಬೆಂಗಳೂರು ದಾವಣಗೆರೆಗೆ ಇಂದು ಭೇಟಿ. ಬುಡಕಟ್ಟು ಭದ್ರತಾ ವೇದಿಕೆಯ ಪ್ರಧಾನಿಗಳೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಮಾತುಕತೆ, ಸಮುದಾಯದ ಸಬಲೀಕರಣದ ಕುರಿತು ಚರ್ಚೆ. ಭಯೋತ್ಪಾದನೆ ವಿರುದ್ದ ನಿರ್ಣಾಯಕ ಕ್ರಮಕ್ಕೆ ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಕರೆ. ಇಸ್ರೇಲ್ಗೆ ವಿಮಾನಯಾನ ಸೇವೆಗಳ ಅಮಾನತನ್ನು ಜುಲೈ ಅಂತ್ಯದವರೆಗೆ ವಿಸ್ತರಿಸಿದ ಏರ್ ಇಂಡಿಯಾ ಸಂಸ್ಥೆ. ಹಾಗೂ ಭಾರತ ಇಂಗ್ಲೆಂಡ್ ಮಹಿಳಾ ಟಿ20 ಕ್ರಿಕೆಟ್ ಸರಣಿ, ಮೊದಲ ಪಂದ್ಯದಲ್ಲಿ ಭಾರತಕ್ಕೆ 38 ರನ್ಗಳ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12 ಗಂಟೆಗೆ.
1: ಸಮಯ 7:45 ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಎಫ್ಎಂ 103.5 ಹಾಗೂ 101.4.
2: ಹಿಂಗ್ಯಾಕ ಯವ್ವ ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲು ಕುಡಿಸಿ ಸಮಾಧಾನ ಮಾಡು.
3: ಆಶಕ್ಕ ಈ ಕೂಸಿಗೆ ಈಗ 3 ತಿಂಗಳಾಗ್ಯದ, ಆಕಳ ಹಾಲು ಕೊಟ್ರ ಒಲ್ಲಂತ ಹಠ ಮಾಡ್ಲಿಕತ್ತದ.
2: ಎಂಥ ತಪ್ಪು ಮಾಡ್ಲಿಕತ್ತಿದಿ?
3: ಕೂಸಿಗೆ 6 ತಿಂಗಳ ತನಕ ಎದಿ ಹಾಲು ಮಾತ್ರ ಕೊಡ್ಬೇಕು, ಆಮೇಲೆ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
4: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
5: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ?
6: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
5: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
6: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸ್.
7: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
8: ಕಣ್ಣಿದ್ದರೆ ಅಲ್ಲವೇ ಈ ಸುಂದರ ಜಗತ್ತನ್ನು ಸವಿಯಲು ಸಾಧ್ಯ. ಆದರೆ ವಯೋಸಹಜವಾಗಿ ಅಥವಾ ದೃಷ್ಟಿ ದೋಷದಿಂದಾಗಿ ಸಾವಿರಾರು ಬಡವರು ಕತ್ತಲಲ್ಲಿ ಕಳೆಯುತ್ತಿದ್ದಾರೆ. ಅವರ ಬದುಕಿಗೆ ಬೆಳಕಾಗಲೆಂದೇ ಬಂದಿದೆ ಆಶಾಕಿರಣ ಯೋಜನೆ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
9: ಬಡವರ ಬಾಳಿನ ಕತ್ತಲೆ ಅಳಿಸಿ ಹೊಸ ಬೆಳಕು ನೀಡುವುದೇ ನಮ್ಮ ಆಶಾಕಿರಣ ಯೋಜನೆ ಆಶಯ.
8: ಆಶಾಕಿರಣ ಯೋಜನೆಯಡಿ 6 ಲಕ್ಷಕ್ಕೂ ಅಧಿಕ ಜನರಿಗೆ ಉಚಿತ ಕನ್ನಡಕ ನೀಡಲಾಗಿದ್ದು 4 ಲಕ್ಷಕ್ಕೂ ಹೆಚ್ಚು ಜನರಿಗೆ ಉಚಿತ ಶಸ್ತ್ರಚಿಕಿತ್ಸೆ ಮಾಡಲಾಗಿದೆ. ಈ ಸೇವೆಯ ಲಾಭ ಪಡೆಯಲು ನಿಮ್ಮ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಇಂದೇ ಭೇಟಿ ನೀಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಾರಂಭಕ್ಕೆ ಕವಿರತ್ನ ಕಾಳಿದಾಸ ಚಿತ್ರದ ಗೀತೆಯನ್ನು ಕೇಳಿ ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಮಹಾಕವಿ ಕಾಳಿದಾಸ ಮತ್ತು ಜಿ ಉದಯಶಂಕರ್ ಅವರ ರಚನೆಯನ್ನ ಚಿತ್ರಸಂಗೀತಕ್ಕೆ ಅಳವಡಿಸಿದ್ದಾರೆ ಎಂ ರಂಗರಾವ್.

ಕೆಳಗರೆ ಚಿತ್ರಗೀತೆಗಳ ಕಾರ್ಯಕ್ರಮದ ಮುಂದಿನ ಗೀತೆ ಅಂಬರೀಷ್ ಅವರ ಅಭಿನಯದ ಸೋಲಿಲ್ಲದ ಸರದಾರ ಚಿತ್ರದ ಗೀತೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿದೆ. ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದು.

ಗಳನ್ನ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗದಿಂದ ಆಲಿಸಿದ್ರಿ. ಎಫ್ಎಂ 103.5 ಹಾಗೂ 101.4 ಕೆಳಗರಿ ಈ ಬೆಳಿಗ್ಗೆ 8:30 ಮಿಕ್ಸ್ ಮೆಲೋಡಿ ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳನ್ನು ಆಲಿಸಲಿದ್ದೀರಿ. 9:05 ಗೆಲುವಿನ ಗುಟ್ಟು ಕನಸುಗಾರ ಜಾನ್ ಗೊಗಾರ್ಡ್ ಕುರಿತು ಪಿಇಎಸ್ ಪಬ್ಲಿಕ್ ಶಾಲೆಯ ಪ್ರಾಂಶುಪಾಲರಾದ ಸೋಮಶೇಖರಯ್ಯ ಹೆಚ್ಎಂ ಅವರಿಂದ ಮಾಹಿತಿ ಕೇಳಲಿದ್ದೀರಿ. ಪ್ರಾಯೋಜಕರು ಪೆಸಿಟ್ ಶಿವಮೊಗ್ಗ. 10:00 ಕ್ಯಾಂಪಸ್ ಕಟ್ಟೆ ವಿದ್ಯಾರ್ಥಿಗಳಿಂದ ಸಾಧಕರ ಪರಿಚಯಾತ್ಮಕ ನೇರ ಪ್ರಸಾರದ ಕಾರ್ಯಕ್ರಮ. ಭಾಗವಹಿಸಲಿದ್ದಾರೆ ಕುವೆಂಪು ವಿಶ್ವವಿದ್ಯಾನಿಲಯದ ಪತ್ರಿಕೋದ್ಯಮ ಮತ್ತು ಸಮೂಹ ಸಂವಹನ ವಿಭಾಗದ ವಿದ್ಯಾರ್ಥಿಗಳು. ಕ್ಕೆ ಸಿನಿ ತರಂಗ ಸಂಗೀತ ಕಟ್ಟಿ ಅವರ ಕುರಿತು ಮಾಹಿತಿ ನೀಡಲಿದ್ದಾರೆ ರಾಣಿ ಪಾಳೆಕೊಪ್ಪ. ಸಮಯ 8:00 ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರ. ಹಿಂದಿಯಲ್ಲಿ ನಂತರ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆಗಳು.

ಕೆಳಗೆ ಸಮಯ 8:30 ಹಾಗೆ ಕೆಳಗರೆಲ್ಲ ಕುತೂಹಲದಿಂದ ಕಾಯ್ತಾ ಇದ್ದೀರಾ. ಇದೀಗ ಮಿಕ್ಸ್ ಮೆಲೋಡಿ ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಬೇಕಾಗಿದೆ. ಇವತ್ತೇನು ವಿಶೇಷ ಇದೆ, ಹಾಗೆಯೇ ಯಾವ ಹಾಡು ಪ್ರಸಾರ ಆಗ್ಬೋದು ಕಾದು ನೋಡಿ ಕೆಳಗರೆ. ಹಾಗೆಯೇ ಕೆಳಗರೆ ಪ್ರಾರಂಭಕ್ಕೆ ನಾನು ದಿನ ವಿಶೇಷತೆಯೊಂದಿಗೆ ಪ್ರಾರಂಭ ಮಾಡಿಬಿಡ್ತೀನಿ. ನಮ್ಮ ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕು ತಂಗ್ಲಿ ತಾಂಡ್ಯದಲ್ಲಿ ಜನಿಸಿದ್ದಂತಹ ಹಾಗೆಯೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿದ ಮಹಾನ್ ನೃತ್ಯ ಕಲಾವಿದೆಯೊಬ್ಬರ ಕುರಿತಾಗಿ ನಾವು ತಿಳಿಯೋಣ ಕೆಳಗರೆ. ಹಾಗೆ ಕೆಳಗರೆ ಮಿಕ್ಸ್ ಮೆಲೋಡಿ ಕಾರ್ಯಕ್ರಮದಲ್ಲಿ ನಾನು ವಿದ್ಯಾ ಕಾರಂತ್ ನಿಮ್ಮ ಜೊತೆಯಾಗಿದ್ದೀನಿ. ಹಾಗೆಯೇ ನಿಮಗೆ ಒಂದು ಕುತೂಹಲವನ್ನ ಮೂಡಿಸ್ತಾ ಇದ್ದೀನಿ. ಹಾಗೆ ನಿಮ್ಮ ಮನಸ್ಸಲ್ಲಿ ಯೋಚನೆ ಮಾಡ್ತಾ ಇರಿ, ಯಾರಿರಬಹುದು ಈ ಒಂದು ಖ್ಯಾತ ನೃತ್ಯಗಾತಿ ಅಂತ ಹೇಳಿ. ಹಾಗೆ ಅವ್ರ ಬಗ್ಗೆ ತಿಳಿಯೋಣ ಅಂತ ಅಂದ್ರೆ ಈ ಒಂದು ಗೀತೆಯ ನಂತರ ನಾನು ನಿಮಗೆ ಮಾಹಿತಿಯನ್ನ ಕೊಡ್ತೀನಿ. ಬನ್ನಿ ಕೇಳಿದ್ರೆ

ಇದಕ್ಕೆ ಕೇಳಿದ್ರೆ ನೀವು ಕೇಳ್ತಾ ಇದ್ರೆ ಎಫ್ಎಂ 103.5 ಹಾಗೂ 101.4 ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗದ ಕಾರ್ಯಕ್ರಮವನ್ನ ಹಾಗೆ ಮಿಕ್ಸ್ ಮೆಲೋಡಿ ಕಾರ್ಯಕ್ರಮದಲ್ಲಿ ನಾನು ನಿಮ್ ಜೊತೆಗಿದ್ದೀನಿ ನಿತ್ಯಾ ಕಾರಂತ್. ಹಾಗೆ ನಾನು ಹೇಳ್ತಾ ಇದ್ದೆ, ಈಗ ಬ್ರೇಕ್ ತಗೊಳ್ಳೋಕೆ ಮುನ್ನ ಅಗಾಧ ಪ್ರತಿಭೆಯ ನೃತ್ಯ ಕಲಾವಿದೆ ಒಬ್ಬರ ಪರಿಚಯ ಮಾಡ್ಕೊಡ್ತೀನಿ ಅಂತ ಹೇಳಿ. ಹಾಗೆಯೇ ಈ ಒಂದು ಕಲಾವಿದೆ ಏನಿದ್ದಾರೆ, ಅವರು ಏನಿದ್ರು ಅಂತ ಹೇಳ್ತೀನಿ. ಬಾಲ್ಯದಲ್ಲಿಯೇ ಅವರು ತಂದೆಯನ್ನ ಕಳ್ಕೊಳ್ತಾರೆ ಕೇಳಿದ್ರೆ, ಹಾಗೆ ಅಜ್ಜ ಅಜ್ಜಿಯ ಪೋಷಣೆಯಲ್ಲಿ ಅವರು ಬೆಳೀತಾರೆ. ಹಾಗೆಯೇ ಬೆಳೀತಾ ಕಡೆಗೆ ಖ್ಯಾತ ಸಂಸ್ಕೃತ ಉಪಾಧ್ಯಾಯರು ಏನಿರ್ತಾರೆ, ಅನಂತ ಜೋಶಿ ಅಂತ ಹೇಳಿ, ಅವರ ಸಲಹೆಯಂತೆ ಅವರು ವಿದ್ಯಾಭ್ಯಾಸಕ್ಕಾಗಿ ಮೈಸೂರಿಗೆ ತೆರಳುತ್ತಾರೆ ಕೇಳಿದ್ರೆ. ಯಾರಿವರು? ನಮ್ಮ ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕು ತಂಗ್ಲಿ ತಾಂಡ್ಯದಲ್ಲಿ ಜನಿಸಿದ್ದಂತಹ ಈ ಮಹಾನ್ ನೃತ್ಯ ಕಲಾವಿದೆ ಅವ್ರ ಬಗ್ಗೆ ಹೇಳ್ತಾ ಇದ್ದೀವಿ. ಹಾಗೆ ಇವರು ಮೈಸೂರಿಗೆ ತೆರಳಿದ ನಂತರ ಭರತನಾಟ್ಯಕ್ಕೆ ಅವರು ಆ ಬಳಿಕ ಏನಂತೀವಿ 8ನೇ ತರಗತಿ ತನಕ ವಿದ್ಯಾಭ್ಯಾಸ ಮಾಡ್ತಾರೆ. ಆದರೆ ಮೈಸೂರು ಶೈಲಿಯ ಭರತನಾಟ್ಯಕ್ಕೆ ಜಾಗತಿಕ ಮಟ್ಟದಲ್ಲಿ ಅವರು ನಮಗೆ ಹೆಸರನ್ನ ತಂದು ಕೊಡ್ತಾರೆ, ನಮ್ಮ ದೇಶಕ್ಕೆ ಹೆಮ್ಮೆಯನ್ನ ತಂದು ಕೊಡ್ತಾರೆ. ಹಾಗೆ ಈ ಶ್ರೇಷ್ಠ ನೃತ್ಯಗಾರ್ತಿ ಯಾರು ಅಂತ ಹೇಳಿದ್ರೆ, ಅವರೇ ನೃತ್ಯ ಸರಸ್ವತಿ ಅಂತಾನೆ ಹೆಸರಾಗಿದ್ರಲ್ಲ ಜಟ್ಟಿ ತಾಯಮ್ಮ, ಅವರ ಪ್ರಮುಖ ಶಿಷ್ಯ ಕೇಳಿದ್ರೆ ಇವರು. ಅವ್ರು ಯಾರು ಯಾರು ಅಂತ ನಿಮ್ಗೆ ಅನ್ಸಿದ್ರೆ, ಅವರೇ ನೃತ್ಯ ಪಟು, ಖ್ಯಾತ ನೃತ್ಯ ಕಲಾವಿದೆ ಪದ್ಮಭೂಷಣ ಡಾಕ್ಟರ್ ಕೆ ವೆಂಕಟ ಲಕ್ಷ್ಮಮ್ಮ ಅವರು. ಹಾಗೆ ಭಾರತೀಯ ನೃತ್ಯ ಕಲೆಗೆ ಅಪಾರ ಕೊಡುಗೆ ನೀಡಿದಂತಹ ಅವರು. ಇವರು ಶುದ್ಧ ಮೈಸೂರು ಶೈಲಿಯ ನೃತ್ಯವನ್ನೇ ಅವರು ಕರಗತ ಮಾಡಿಕೊಂಡ್ರು. ಹಾಗೆ ಜೊತೆಗೆ ಸಂಗೀತ ಗುರು ದೇವೇಂದ್ರಪ್ಪ ಅವರಿಂದ, ಅಂದ್ರೆ ಗುರು ದೇವೇಂದ್ರಪ್ಪ ಅವರಿಂದ ಶಾಸ್ತ್ರೀಯ ಸಂಗೀತವನ್ನ ಅವರು ಕಲಿತಾರೆ. ಹಾಗೆ ತಮ್ಮ ವಿಶೇಷ ಸಾಧನೆಯಿಂದ ರಾಜ್ಯ ಮಟ್ಟದ ಅನೇಕ ಗೌರವ ಪುರಸ್ಕಾರಗಳನ್ನು ಕೂಡ ಪಡೆದವರು ಇವರು. ಹಾಗೆ ತಮ್ಮ ಕಲಾ ಸೇವೆಗೆ ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಕೂಡ ಪಡೀತಾರೆ. ಯಾರು? ನಮ್ಮ ಡಾಕ್ಟರ್ ಕೆ ವೆಂಕಟ ಲಕ್ಷ್ಮಮ್ಮ ಅವರು. ಹಾಗೆ ಅವರಿಗೆ ಮೈಸೂರು ವಿಶ್ವವಿದ್ಯಾನಿಲಯದಿಂದ ಗೌರವ ಡಾಕ್ಟರೇಟ್ ಕೂಡ ಸಿಗತ್ತೆ. ಹಾಗೆ ಕನ್ನಡ ಜಾವಳಿ ಅಂತ ಏನ್ ಹೇಳ್ತೀವಿ ಅದರಲ್ಲಿ ಇವರು ಆ ಅಭಿನಯಕ್ಕೆ ಅವರು ಹೆಸರುವಾಸಿ. ಅಂದ್ರೆ ಅವರ ಶೈಲಿ ಇಂದಿಗೂ ಜನಮಾನಸದಲ್ಲಿ ಚಿರಸ್ಥಾಯಿಯಾಗಿ ಇದೆ, ಆ ಒಂದು ಏನಂತೀವಿ ಜಾವಳಿಯಲ್ಲಿ ಅವರು ನೃತ್ಯ ಮಾಡುವಂತ ಶೈಲಿ. ಹಾಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ

ಭಂಗಿಗಳನ್ನ ಪ್ರದರ್ಶಿಸ್ತಾ ಮಾರ್ಗದರ್ಶನ ನೀಡ್ತಾ ಇದ್ದವರು ಕೇಳಿದ್ರೆ, ಈ ಒಂದು ಪದ್ಮಭೂಷಣ ಪುರಸ್ಕೃತೆ ರಾಜ್ಯೋತ್ಸವ ಪ್ರಶಸ್ತಿಯಿಂದ ಗೌರವಿತೆ ಡಾಕ್ಟರ್ ಕೆ ವೆಂಕಟ ಲಕ್ಷ್ಮಮ್ಮ ಅವರು ಜುಲೈ 2, 2002 ಅವರು ತಮ್ಮ 96ನೇ ವಯಸ್ಸಿನಲ್ಲಿ ಕಾಲವಾಗ್ತಾರೆ. ಅಂದ್ರೆ ಅವರು ಜನಿಸಿದ ಯಾವಾಗ 1906ರಲ್ಲಿ, 29 ಮೇ 1906ರಲ್ಲಿ ಅವರು ಜನಿಸಿದ್ದು ನಮ್ಮದೇ ಹತ್ತಿರ ಇರುವಂತಹ ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕು ತಂಗ್ಲಿ ತಾಂಡ್ಯದಲ್ಲಿ ಅವರು ಜನಿಸಿದವರು. ಹಾಗೆ 2002ರಲ್ಲಿ ಅವರು ಸುನೀಗ್ತಾರೆ 96ನೇ ವಯಸ್ಸಲ್ಲಿ. ಹಾಗೆ ನಮ್ಮ ಏನಂತೀವಿ, ನಿಮ್ಮ ಎಲ್ಲರ ಮಧ್ಯೆ ಇದ್ದು ಅಂದ್ರೆ ನಮ್ಮದೇ ಸ್ಥಳೀಯ ಪ್ರತಿಭೆ ದೇಶ ವಿದೇಶಗಳಲ್ಲಿ ಹೆಸರು ಮಾಡಿದಂಥವ್ರು, ಅವರಿಗೆ ಅವರ ಆತ್ಮ ಚೇತನಕ್ಕೆ ಅಂದ್ರೆ ತಮ್ಮ ವಿಶೇಷ ನಾಟ್ಯ ಕಲೆಯಿಂದ ಪ್ರಸಿದ್ಧಿ ಹೊಂದಿದಂತಹ ಮಹಾನ್ ಕಲಾವಿದೆಗೆ ನಾವು ಕೂಡ ಗೌರವ ನಮನವನ್ನ ಸಲ್ಲಿಸೋಣ ಕೇಳಿದ್ರೆ. ಹಾಗೆ ನಮ್ಮ ಮಿಕ್ಸ್ ಮೆಲೋಡಿ ಕಾರ್ಯಕ್ರಮದ ಮೂಲಕ ಈಗ ಒಂದು ಹಿಂದಿ ಚಿತ್ರಗೀತೆಯನ್ನ ಕೇಳ್ಕೊಂಡು ಬರೋಣ. ಬನ್ನಿ, ಲಾಗ ಚುನೇರಿ ಮೆದ ದಾಗ ಚುಪಾಯಿ ಕೇಸೆ, ಅದನ್ನ ಕೇಳಿ. ದಿಲ್ ಹಿ ತೋ ಹೇ ಚಿತ್ರದ ಗೀತೆ ಇದು.

ವಾಹ್, ಮನ್ನಾಡೆ ಅವರಿಗೆ ಮನ್ನಾಡೆ ಅವರೇ ಸಾಟಿ ಅಂತ ಹೇಳ್ಬೋದು. ಮಂತ್ರಮುಗ್ಧಗೊಳಿಸುವಂತಹ ಒಂದು ಗಾಯನ ಅಲ್ವಾ ಕೇಳಿದ್ರೆ. ಹಾಗಿದ್ರೆ ನಮ್ಮ ಮಿಕ್ಸ್ ಮೆಲೋಡಿ ಕಾರ್ಯಕ್ರಮದ ಮುಂದಿನ ಏನ್ ಹೇಳ್ತೀವಿ, ವಿಶೇಷತೆ ಏನು ಅಂತ ನೋಡೋದಾದ್ರೆ, ಮಳವಳ್ಳಿ ಹುಚ್ಚೇಗೌಡ ಅಮರನಾಥ್ ಅಂತ ಹೇಳಿದ್ರೆ ತಕ್ಷಣ ಯಾರಿಗೂ ಗೊತ್ತಾಗಲ್ಲ ಅಂತ ಅನ್ಸುತ್ತೆ, ಯಾರಪ್ಪ ಇವರು ಅಂತ ಹೇಳಿ. 7:45 ಯಾರಾದ್ರೂ ಚಿತ್ರಗೀತೆಯನ್ನ ಕೇಳಿದ್ದವರಾಗಿದ್ದಿದ್ರೆ ಅವರಿಗೆ ಖಂಡಿತ ಗೊತ್ತಾಗಿರುತ್ತೆ ಇವತ್ತು ಏನಿರಬಹುದು ದಿನ ವಿಶೇಷತೆ ಅಂತ ಹೇಳಿ ಅಲ್ವಾ. ಹಾಗೆ 1952 May 29 ಇವರು ಜನಿಸ್ತಾರೆ ಮಂಡ್ಯ ಜಿಲ್ಲೆ ದೊಡ್ಡ ಅರಸಿನ ಕೆರೆಯಲ್ಲಿ. ಹಾಗೆ ಖ್ಯಾತ ಪ್ರಸಿದ್ಧ ಪಿಟೀಲು ವಾದಕರಾದ ಪಿ ಚೌಡಯ್ಯ ಅವರ ಮೊಮ್ಮಗ ಕೂಡ ಇವರು. ಗೊತ್ತಾಯ್ತಾ ಕೇಳಿದ್ರೆ ಯಾರು ಅಂತ ಹೇಳಿ ಇಲ್ಲ ಅಲ್ವಾ. ಹಾಗಿದ್ರೆ ಕೇಳಿ, ಕನ್ನಡ ಚಿತ್ರರಂಗದಲ್ಲಿ ತ್ರಿಮೂರ್ತಿಗಳಲ್ಲಿ ಒಬ್ರು ಅಂತ ಅನ್ನಿಸ್ಕೊಂಡವರು ಯಾರು? ತ್ರಿಮೂರ್ತಿಗಳು ಡಾಕ್ಟರ್ ರಾಜ್ಕುಮಾರ್, ವಿಷ್ಣುವರ್ಧನ್ ಹಾಗೂ ಅಂಬರೀಷ್ ಅಲ್ವಾ. ಹಾಗೆ ಇವತ್ತು ಅಂಬರೀಷ್ ಅವರ ಜನ್ಮದಿನ, ಹಾಗಾಗಿ ಅವರ ಕುರಿತಾಗಿ ಸ್ವಲ್ಪ ಮಾಹಿತಿ. ಕೇವಲ 3 ಪ್ರಾಯದಲ್ಲೇ ಶಿವಶರಣೆ ನಂಬಕ್ಕ ಚಿತ್ರದಲ್ಲಿ ಬಾಲ ಕಲಾವಿದರಾಗಿ ಅವರು ಕಾಣಿಸಿಕೊಳ್ತಾರೆ. ಆ ಬಳಿಕ ಪುಟ್ಟಣ ಕಣಗಾಲ್ ಅವರ ನಿರ್ದೇಶನದ ಹಲವಾರು ಚಿತ್ರಗಳಲ್ಲಿ ಅಭಿನಯ ಮಾಡ್ತಾರೆ. ಕೇಳಿದ್ರೆ ನಾಗರಹಾವು ಚಿತ್ರದ ಜಲೀಲ ಗೊತ್ತಲ್ಲ ನಿಮಗೆ, ಬುಲ್ ಬುಲ್ ಮಾತಾಡಕ್ಕಿಲ್ವಾ ಅಂತ ಹೇಳಿ ಫೇಮಸ್ ಡೈಲಾಗ್ ಅಲ್ವಾ. ಓಕೆ, ಕೋಟೆ ಬಾಗ್ಲತ್ರ ನಿಂತ್ಕೊಂಡು ಎಲ್ಲರಿಗೂ ಲೈನ್ ಹೊಡಿತಾ ಇರ್ತಾರೆ. ಆಯ್ತು, ಹಾಗೆ ಆ ಬಳಿಕ ಪಡುವಾರಹಳ್ಳಿ ಪಾಂಡವರು, ಶುಭ ಮಂಗಳ, ಮಸಣದ ಹೂವು, ರಂಗನಾಯಕಿ, ಈ ಎಲ್ಲ ಚಿತ್ರಗಳು ಸೇರಿದಂತೆ ತುಂಬಾ ಪ್ರಸಿದ್ಧ ಚಿತ್ರಗಳು ಸಾಕಷ್ಟು ಸಾಕಷ್ಟು ನೂರಾರು ಇವೆ, ನಿಮಗೆಲ್ಲ ಗೊತ್ತಿದೆ. ಹಿಂದಿ, ತಮಿಳು, ಮಲಯಾಳಂ ಭಾಷೆಗಳಲ್ಲಿ ಕೂಡ ಇವರು ನಟಿಸಿರ್ತಾರೆ. ಹಾಗೆ 200 ಚಿತ್ರಗಳಲ್ಲಿ ಇವರು ನಟಿಸಿದವರು, ಅಂದ್ರೆ ಎಲ್ಲಾ ಭಾಷೆಯನ್ನು ಸೇರಿಸಿ. ಹಾಗೆ ಚಕ್ರವ್ಯೂಹ, ನ್ಯೂಡೆಲ್ಲಿ ಅಂತಹ ಚಿತ್ರಗಳಲ್ಲಿ ಸಹ ಅಭಿನಯ ಮಾಡಿದ್ದಾರೆ. ಹಾಗೆ ಎಲ್ಲ ಸಿನಿ ರಸಿಕರ ಏನಂತೀವಿ ಶ್ರೀನಿ ಪ್ರಿಯರ ಅಲ್ವಾ, ಮನೆಗಳಲ್ಲಿ ಅಚ್ಚಳಿಯದೆ ಉಳಿದಿದೆ ಅವರ ಒಂದು ಅಭಿನಯ. ಹಾಗೆ ಇವರು ಸಹೃದಯಿ, ಕರುಣಾಮಯಿ ಕೂಡ ಅಲ್ವಾ, ನೊಂದವರ ಬದುಕಿಗೆ ಅವರು ನಂದಾದೀಪವಾಗಿರ್ತಾ ಇದ್ರು. ಹಾಗೆಯೇ ನಮ್ಮ ಅಂಬರೀಷ್ ಅವರು ಹಲವಾರು ಪ್ರಶಸ್ತಿಗಳನ್ನ ಮುಡಿಗೇರಿಸಿಕೊಂಡವರು. ಅತ್ಯುತ್ತಮ ನಟ, ಪೋಷಕ ನಟ, ಫಿಲ್ಮ್ ಫೇರ್ ಪ್ರಶಸ್ತಿ, ರಾಜ್ಯ ಪ್ರಶಸ್ತಿ ವಿಜೇತರು, ಜೀವಮಾನ ಸಾಧನೆಗೆ ಪ್ರಶಸ್ತಿಗಳು, ಗೌರವ ಡಾಕ್ಟರೇಟ್ಗಳು, ಪದ್ಮಭೂಷಣ, ಡಾಕ್ಟರ್ ಬಿ ಸರೋಜಾದೇವಿ ಅವರ ರಾಷ್ಟ್ರೀಯ ಪ್ರಶಸ್ತಿ ಕೂಡ ಇವರಿಗೆ ಮರಣೋತ್ತರವಾಗಿ ಇವರಿಗೆ ನೀಡಲಾಯಿತು. ಅಂದ್ರೆ 2018 November 24 ಅವರು ಮರಣಿಸಿದ್ರು ತಮ್ಮ 66 ವಯಸ್ಸಿನಲ್ಲಿ ನಮ್ಮ ಅಂಬರೀಷ್ ಅವರು. ಹಾಗೆ ಏನ್ ಹೇಳ್ತೀವಿ, ಅಂಬರೀಷ್ ಅಂತಾನೆ ಖ್ಯಾತರಾದವರು ಇವರು, ಅದ್ಭುತ ಕಲಾವಿದರು ನಮ್ಮ ಮಳವಳ್ಳಿ ಹುಚ್ಚೇಗೌಡ ಅಮರನಾಥ್ ಅಲ್ವಾ. ನಮ್ಮ ಅಂಬರೀಷ್ ಅವರ ಜನ್ಮದಿನದಂದು ಅವರಿಗೆ ಗೌರವ ನಮನ. ನಾವು 7:45 ಚಿತ್ರಗೀತೆಯಲ್ಲಿ ಅವರು ಕನ್ನಡಕ್ಕೋಸ್ಕರ ಹಾಡಿರುವಂತಹ ಅವರು ಅಭಿನಯಿಸಿದಂತ ಗೀತೆಯನ್ನ ಹಾಕಿದ್ವಿ. ಹಾಗೆ ಈಗ ನಮ್ಮ ಪಡುವಾರಹಳ್ಳಿ ಪಾಂಡವರು ಚಿತ್ರದ ಒಂದು ಗೀತೆಯನ್ನ ಕೇಳ್ಕೊಂಡು ಬರೋಣ. ಇವರ ಅಭಿನಯದಲ್ಲಿ ಈ ಗೀತೆ ಮೂಡಿ ಬಂದಿದೆ.

0: ಮದುವೆಯ ಸಂಬಲ ತಂದೆ ಮರ್ದ ನಂಟು ಕೊಡ್ತೀನಿ ನನ್ನ ನವಿಲು ತಂದೆ ಮರ್ದ ನಂಟು ಕೊಡ್ತೀನಿ ನನ್ನ.
1: ಓಕೆ, ಕೆಳಗ್ರೆ ನೀವು ಕೇಳ್ತಾ ಇದ್ರೆ ಎಫ್ಎಂ 103.5 ಹಾಗೂ 101.4 ಮಿಕ್ಸ್ ಮೆಲೋಡಿ ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು, ಹಾಗೆ ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಹಾಗೆ ಕೆಳಗ್ರೆ ಮುಂದಿನ ದಿನ ವಿಶೇಷತೆ ಏನಿರಬಹುದು ಇವತ್ತಿನ ಮಿಕ್ಸ್ ಮೆಲೋಡಿಯಲ್ಲಿ ನೋಡೋಣ ಬನ್ನಿ. ಇವತ್ತು ಕೆಳಗ್ರೆ ವಿಶ್ವ ಜೀರ್ಣಕಾರಿ ಆರೋಗ್ಯ ದಿನ, ಡೈಜೆಸ್ಟಿವ್ ಹೆಲ್ತ್ ಡೇ, ವರ್ಲ್ಡ್ ಡೈಜೆಸ್ಟಿವ್ ಹೆಲ್ತ್ ಡೇ. ಹಾಗಾಗಿ ದಯವಿಟ್ಟು ಮೈದಾದಂತಹ ಅಜೀರ್ಣಕಾರಿ ವಸ್ತುಗಳನ್ನು ಕಡಿಮೆ ಮಾಡಿ, ಹಾಗೆ ಜೀರ್ಣ ಆಗುವಂತಹ ಆಹಾರ ಪದಾರ್ಥಗಳನ್ನು ಬಳಸಿ ಅಂತ ಒಂದು ಪುಟ್ಟ ಕೋರಿಕೆ ನನ್ನದು ಅಲ್ವಾ. ಸಾಕಷ್ಟು ಜನ ಆರೋಗ್ಯ ಹಾಳು ಮಾಡ್ಕೊಳ್ತಾ ಇದ್ದಾರೆ. ಇಂದಿನ ಕಾಲದಲ್ಲಿ ಹಳೆ ಕಾಲದಂತಹ ಆರೋಗ್ಯ ವಾತಾವರಣ ಇಲ್ಲ ಅಂತ ಗೊತ್ತಿದೆ ತಮಗೆ. ಎಷ್ಟೊಂದು ಸೌಲಭ್ಯಗಳು ಇದ್ದಾಗ ಕೂಡ ಸಾಕಷ್ಟು ಜನ ನರಳ್ತಾ ಇರೋದು ಗೊತ್ತಿದೆ. ಹಾಗಾಗಿ ಬೀದಿ ಬದಿಯ ಆಹಾರಗಳನ್ನು ಕೂಡ ಕಡಿಮೆ ಮಾಡಿ ಅಂತ ಸಲಹೆ ಕೊಡ್ಬೋದು ಅಲ್ವಾ. ಓಕೆ, ಹಾಗಿದ್ರೆ ಕೇಳಿದ್ರೆ ಇವತ್ತು ಪಂಕಜ್ ಕಪೂರ್ ಅಂತ ಹೇಳಿದ ತಕ್ಷಣ ತಮಗೆ ನೆನಪಾಗಲ್ಲ ಅನ್ಸತ್ತೆ. ಶಾಹಿದ್ ಕಪೂರ್ ಅಂತ ಕೂತಲ್ವಾ ನಿಮಗೆ, ಹಿಂದಿ ಚಿತ್ರ ನಟ ಅಲ್ವಾ, ಕಲಾವಿದ. ಹಾಗೆ ಅವರು ಯಾರಂತೀವಿ, ಶಾಹಿದ್ ಕಪೂರ್ ಅವರ ತಂದೆ ಅಂತ ಹೇಳಬಹುದು. ಪಂಕಜ್ ಕಪೂರ್ ಅವರ ಜನ್ಮದಿನ ಇವತ್ತು. ಹಾಗೆ ಅವರು 29 ಮೇ 1954 ಜನಿಸಿದವರು. ಭಾವನಾತ್ಮಕ ಚಿತ್ರಗಳ ಅಮೋಘ ಅಭಿನಯ ಚತುರ ಅವರು. ಹಾಗೆ ಪಂಜಾಬ್ನ ಲೋಧಿಯಾನದಲ್ಲಿ ಅವರು ಜನಿಸಿದ್ದು. ಆ ಬಳಿಕ ಏನ್ ಹೇಳ್ತೀವಿ, ಅವರು ರಂಗಕರ್ಮಿಯಾಗಿದ್ರು. ರಾಷ್ಟ್ರೀಯ ನಾಟಕ ಶಾಲೆಯಲ್ಲಿ ಅವರು ಪದವಿಯನ್ನ ಪಡೆದ್ರು. ನಟ, ಕಥೆಗಾರ, ಚಲನಚಿತ್ರ ಕಥೆಗಾರ ಅಂದ್ರೆ ಚಿತ್ರಕಥೆಯನ್ನ ಕೂಡ ಬರೀತಾರೆ, ಹಾಗೆ ನಿರ್ದೇಶಕ ಕೂಡ. ಹಾಗೆ ಸಿನಿಮಾ, ದೂರದರ್ಶನ ಸರಣಿಗಳಲ್ಲಿ ಕೂಡ ಅವರು ನಟಿಸಿದ್ದಾರೆ. ಹಾಗೆ ಗಾಂಧಿ ಚಿತ್ರದಲ್ಲಿ ಅವರು ಗಾಂಧೀಜಿ ಅವರ ಸಹಾಯಕನ ಪಾತ್ರವನ್ನ ನಿರ್ವಹಿಸಿದಂತಹವರು ಅಲ್ವಾ. ಏಷ್ಯನ್ ಟೆಲಿವಿಷನ್ ಪ್ರಶಸ್ತಿ, ಭಾರತೀಯ ದೂರದರ್ಶನ ಅಕಾಡೆಮಿ ಪ್ರಶಸ್ತಿ, ಭಾರತೀಯ ಟೆಲಿ ಪ್ರಶಸ್ತಿಗಳಿಗೆ ಇವರು ಭಾಜನರಾಗಿದ್ದಾರೆ. ಈಗ ಅವರಿಗೆ ಸುಮಾರು 72 ಪ್ರಾಯದವರು ಅವರು. ಆದರೂ ಉತ್ಸಾಹದಿಂದ ಅವರು ಪೋಷಕ ಪಾತ್ರಗಳಲ್ಲಿ ಅಭಿನಯಿಸ್ತಾ ಇದ್ದಾರೆ. ಅವ್ರು ಯಾವ ಪಾತ್ರ ಕೊಟ್ಟರು ಅಷ್ಟೇ ಸುಲಲಿತವಾಗಿ ಪಾತ್ರಕ್ಕೆ ಅವರು ಏನಂತೀವಿ ಪರಕಾಯ ಪ್ರವೇಶ ಮಾಡಿಬಿಟ್ಟಿದ್ದಾರೆ ಅನ್ನೋ ರೀತಿಯಲ್ಲಿ ಅವರು ನಟಿಸ್ತಾರೆ ಪಂಕಜ್ ಕಪೂರ್ ಅವರು. ಹಾಗಾಗಿ ಅವರಿಗೆ ಹ್ಯಾಪಿ ಬರ್ಡೇ ಅಂತ ಹೇಳ್ಬಿಡೋಣ ಅಲ್ವಾ ಕೆಳಗ್ರೆ. ಹಾಗೆ ನಮ್ಮ ಕೇಳುಗರು ಇವತ್ತು ಸಾಕಷ್ಟು ಸಂದೇಶಗಳನ್ನ ಕಳಿಸಿರ್ತಾರೆ. ಪ್ರಾರಂಭದ ಒಂದು ಸ್ವಲ್ಪ ಸಂದೇಶಗಳನ್ನ ತಗೊಳ್ಳೋಣ, ಯಾಕಂದ್ರೆ ಇವತ್ತು ಕ್ಯಾಂಪಸ್ ಕಟ್ಟೆ ಇರೋ ಕಾರಣ ನಾವು ಹೆಚ್ಚಿನ ಸಮಯ ತಗೊಳಕಾಗಲ್ಲ ಸಂದೇಶಕ್ಕೆ. ಹಾಗಾಗಿ ಬನ್ನಿ ನೋಡೋಣ ಯಾರೆಲ್ಲ ಸಂದೇಶ ಕಳಿಸಿದ್ದಾರೆ. ಆಕಾಶವಾಣಿ ಭದ್ರಾವತಿ ನಿಲಯ ವೃಂದದವರಿಗೆ ಶುಕ್ರವಾರದ ಬೆಳಗಿನ ಶುಭೋದಯ, ಒಂದೇ ಮಾತ್ರ ಎನ್ನೋಣ ಅಂತಾರೆ ಮಂಜುಳಾ ಬಾಯಿ ಚಂದ್ರಹಾಸ ಗಡದೆ ಅವರು ಕೆರೆಬೀರನಹಳ್ಳಿಯಿಂದ. ಹಾಗೆ ಸತ್ತವರನ್ನ ಬೇಕಾದ್ರೆ ಜನರು ಸ್ವಲ್ಪ ದೂರ ಹೊತ್ತು ಸಾಕ್ತಾರೆ, ಆದ್ರೆ ಸೋತವರನ್ನ ಸೋತವರ ಜೊತೆ ಯಾವತ್ತೂ ಜನ ನಿಲ್ಲಲ್ಲ ಅಲ್ಲವೇ ಅಂತೇಳಿ ನಲ್ ನುಡಿಯ ಒಂದನ್ನ ಕಳಿಸ್ತಾ ಇದ್ದಾರೆ. ಶುಭ ಮುಂಜಾನೆ, ಶುಭ ತರಲಿ ಅಂತ ಹೇಳಿ ಹೊನ್ನೂರ ಅಲ್ಲಿ ಅವರು. ಹಾಗೆ ಪ್ರೀತಿಯ ಆಕಾಶವಾಣಿಗೆ ಮುಂಜಾನೆ ಶುಭೋದಯ, ನಮಸ್ಕಾರಗಳು ಎಲ್ಲರಿಗೂ ಅಂತಾರೆ ಕಿಷ್ಕಿಂದ ನಗರ ಗಂಗಾವತಿ ಈರಣ್ಣ ಅವರು. ಹಾಗೆ ಓಕೆ, ಪಿಕ್ಚರ್ ಮೆಸೇಜ್ ಕಳಿಸಬಾರದು ಜನ ದಯವಿಟ್ಟು. ಹಾಗೆ ಶುಭೋದಯ ಆಕಾಶವಾಣಿ, ಹೊಸ ಹೊಸ ಚಿಂತನೆಗಳನ್ನ ತಮ್ಮ ಮನಸ್ಸಿನಲ್ಲಿ ತುಂಬಿಕೊಳ್ಳೋಣ ಎಂದು ಇವತ್ತಿನ ಚಿಂತನೆಯಲ್ಲಿ ಹೇಳಿದ್ರು. ತುಂಬಾ ಚೆನ್ನಾಗಿತ್ತು, ಧನ್ಯವಾದಗಳು ಅಂತ ಹೇಳ್ತಾರೆ ಪ್ರತಿಮಾ ನಾಯಕ್ ಶಿವಮೊಗ್ಗದಿಂದ. ಹಾಗೆ ಇವತ್ತು ಗೀತಾರಾಧನೆಯಲ್ಲಿ ಇವತ್ತು ಏನ್ ಬಂತು, ಇವತ್ತು ಓಕೆ ಸುಭಾಷಿತ ರಸ ಸ್ವಾದವನ್ನ ಅನುಭವಿಸಿದ್ವಿ ಅಲ್ವಾ. ಹಾಗೆ ಶುಭೋದಯ ಮೇಡಮ್, ಬೆಳಗಿನ ಚಿಂತನೆ ಹಾಗೂ ಕರುಣಾಳು ಬಾಬೆಳಿಕೆ ತುಂಬಾ ಅರ್ಥಪೂರ್ಣವಾದ ಮಾಹಿತಿ ನೀಡಿದ್ರು ಅಂತ ದಾವಣಗೆರೆಯಿಂದ ಚಂದ್ರಿಕಾ ನೇರಳಗುಂಡಿ ಹೇಳಿದ್ರೆ. ಸುಮಿತ್ರ ಮಾಂಡ್ರೆ ನಾಗರಾಜ ಶಿವಮೊಗ್ಗದಿಂದ, ನಮಸ್ತೆ ಮೇಡಮ್, ಬೆಳಗಿನ ಶುಭೋದಯ ಎಲ್ಲ ಕಾರ್ಯಕ್ರಮಗಳು ಚೆನ್ನಾಗಿ ಮೂಡ್ ಬರ್ತವೆ, ನಿಮ್ಮ ನಿರೂಪಣೆ ಕೂಡ ಹಿತವಾಗಿದೆ, ಗೀತಾರಾಧನೆ ಮಿಕ್ಸ್ ಮೆಲೋಡಿ ಕಾರ್ಯಕ್ರಮ ಬಹಳ ಚೆನ್ನಾಗಿತ್ತು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಬ್ರಹ್ಮಾನಂದ ರಾನಡೆ ವಿದ್ಯಾನಗರ ಶಿವಮೊಗ್ಗದಿಂದ, ಹಲೋ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ, ಶುಕ್ರವಾರದ ಶುಭ ಮುಂಜಾನೆಗಳು. 7:15 ಒಳ್ಳೆ ಸುಮಧುರ ಭಾವಗೀತೆಗಳು ಪ್ರಸಾರವಾದವು. 7:45 ಮೂಡಿ ಬಂದ ಚಲನಚಿತ್ರ ಗೀತೆಗಳು ತುಂಬಾ ಚೆನ್ನಾಗಿದ್ವು, ಅದರಲ್ಲೂ ಡಾಕ್ಟರ್ ರಾಜ್ಕುಮಾರ್ ಅವರ ಕವಿರತ್ನ ಕಾಳಿದಾಸದ ಸರ್ವಸತ್ಯಾತ್ಮಕ ಹಾಡು ಶ್ಲೋಕ ತುಂಬಾ ಇಷ್ಟ ಆಯಿತು. 8:30 ಮೂಡಿ ಬರ್ತಾ ಇರೋ ದಿನದ ಮಾಹಿತಿಯೊಂದಿಗೆ ಮಿಕ್ಸ್ ಮೆಲೋಡಿ ಚಲನಚಿತ್ರ ಗೀತೆಗಳು ಸೊಗಸಾಗಿ ಮೂಡಿ ಬರ್ತಾ ಇವೆ, ನಾನು ಕೂಡ ಕೇಳ್ತಾ ಎಂಜಾಯ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ಶುಭ ಶುಕ್ರವಾರ, ವಂದನೆಗಳು ಅಂತ ಹೇಳಿದ್ರೆ ಒಳ್ಳೆಯ ಮಾಹಿತಿ ಮೇಡಮ್ ಆರೋಗ್ಯದ ಬಗ್ಗೆ, ಹಾಗೆ ನಟರ ಬಗ್ಗೆ ಅದ್ಭುತ ರೀ ಮೇಡಮ್ ಮಾಹಿತಿ ಅಂತಾರೆ ಕಿಷ್ಕಿಂದ ನಗರ ಗಂಗಾವತಿ ಈರಣ್ಣ. ಹಾಗೆ ಗುಡ್ ಮಾರ್ನಿಂಗ್ ಅಂತಾರೆ ಸಲ್ಮಾ ಟೀಚರ್. ಹಾಗೆ ಶುಭ ಮುಂಜಾನೆ ಆಕಾಶವಾಣಿ, ಬೆಳಗ್ಗೆ ಪ್ರಸಾರವಾದ ಭಕ್ತಿಗೀತೆಗಳು ಕರುನಾಳು ಬಾ ಬೆಳಗ್ಗೆ ಕಾರ್ಯಕ್ರಮ ಚೆನ್ನಾಗಿತ್ತು, ನಂತರ ಪ್ರಸಾರವಾದ ಚಿತ್ರಗೀತೆಗಳು ಚೆನ್ನಾಗಿದ್ವು, ಹಾಗೆಯೇ ಇವತ್ತು ನಮ್ಮ ಅಂಬರೀಷಣ್ಣ ಅವರ ಹುಟ್ಟುಹಬ್ಬ, ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಅಂತಾರೆ ಮಂಜುನಾಥ ಲಕ್ಷ್ಮಿ ಸೈಕಲ್ ಶಾಪ್ ಚೆನ್ನಾಪುರದಿಂದ. ಹಾಗೆ ಸದಾಶಿವಪ್ಪ ಮಂಡಘಟ್ಟ ಶುಭ ಮುಂಜಾನೆ ಸ್ವಾಗತ, ಕರುನಾಳು ಬಾ ಬೆಳಗ್ಗೆ ಚೆನ್ನಾಗಿತ್ತು ಧನ್ಯವಾದಗಳು ಅಂತ ಹೇಳಿದ್ರೆ, ನಮಸ್ತೆ ವಿದ್ಯಾಕ್ಕ ಹೇಗಿದ್ದೀರಿ, ಬೆಳಗಿನ ಶುಭೋದಯ, ಬೆಳಗಿನ ಕಾರ್ಯಕ್ರಮಗಳು ಚೆನ್ನಾಗಿವೆ, ನಿಮ್ಮ ಸ್ವಚ್ಛವಾದ ಸುಂದರವಾದ ನಿರೂಪಣೆಯೊಂದಿಗೆ ಕಾರ್ಯಕ್ರಮಗಳು ತುಂಬಾ ಚೆನ್ನಾಗಿ ಮೂಡಿಬಂದಿವೆ, ಗೀತಾರಾಧನೆಯಲ್ಲಿ ಸುಭಾಷಿತದೊಂದಿಗೆ ಭಕ್ತಿಗೀತೆಗಳು ತುಂಬಾ ಚೆನ್ನಾಗಿದ್ವು, ಪ್ರತಿಯೊಂದು ಸುಭಾಷಿತಗಳು ತುಂಬಾ ಅರ್ಥಮಯವಾಗಿದ್ವು. ಇನ್ನು ನೇಗಿಲೆ ಮಿಡಿತದಲ್ಲಿ ಅಂತಿಮ ವರ್ಷದ ವಿದ್ಯಾರ್ಥಿ ಬಸವರಾಜ್ ಅವರಿಂದ ಅಡಕೆ ಸುಧಾರಿತ ತಳಿಗಳ ಕುರಿತು ಮಾಹಿತಿ, ಹಾಗೆ ಇಂಪಾದ ಭಾವಗೀತೆಗಳು ಮನಸ್ಸಿಗೆ ಖುಷಿ ಕೊಟ್ಟವು, ದಿನದ ಮಾಹಿತಿಯೊಂದಿಗೆ ಮಿಕ್ಸ್ ಮೆಲೋಡಿ ತುಂಬಾ ಚೆನ್ನಾಗಿದೆ, ಅದರಲ್ಲಿ ನೃತ್ಯ ಕಲಾವಿದೆ ಕೆ ವೆಂಕಟ ಲಕ್ಷ್ಮಮ್ಮ ಅವರ ಮಾಹಿತಿ ತುಂಬಾ ಇಷ್ಟ ಆಯ್ತು. ಇನ್ನು ರೆಬಲ್ ಸ್ಟಾರ್ ಅಂಬರೀಶ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು, ಮುಂದಿನ ಕಾರ್ಯಕ್ರಮಗಳು ತುಂಬಾ ಚೆನ್ನಾಗಿ ನೋಡ್ಬರ್ಲಿ, ಧನ್ಯವಾದಗಳು ಅಂತ ಭದ್ರಾವತಿ ಆಕಾಶವಾಣಿ ಅಭಿಮಾನಿ ಅಂತಾರೆ ಅನಿಲ್ ಕುಮಾರ್ ತಡಕನಹಳ್ಳಿ ಹಿರೇಕೆರೂರ್ ತಾಲೂಕಿನಿಂದ. ಹಾಗಿದ್ರೆ ನಾವು ನಮ್ಮ ಮಿಕ್ಸ್ ಮೆಲೋಡಿ ಕಾರ್ಯಕ್ರಮದ ಕಡೆಯ ಗೀತೆಯೊಂದನ್ನು ಕೇಳ್ತಾ ಮಿಕ್ಸ್ ಮೆಲೋಡಿ ಕಾರ್ಯಕ್ರಮವನ್ನು ಕೊನೆಗೊಳಿಸೋಣ.

ನಾನು ಇಷ್ಟೊತ್ತು ನಿಮ್ ಜೊತೆಗಿದ್ದು ವಿದ್ಯಾಕಾರ್ ಅಂತ ಕೇಳಿದ್ರೆ ಇದೀಗ ಬನ್ನಿ ಮೊಹಮ್ಮದ್ ರಫಿ ಹಾಗೂ ಆಶಾ ಭೋಂಸ್ಲೆ ಅವರ ಧ್ವನಿಗಳಲ್ಲಿ ಈ ಗೀತೆಯನ್ನು ಕೇಳಿ. ಚಿತ್ರ ಕುರ್ಬಾನಿ.

ಕೆಲವರಿಗೆ ಹಾಗೆ ಸಂದೇಶಗಳು ಎರಡು ಬಂದಿವೆ ನೋಡೋಣ. ರಾಜು ಶಂಕರಘಟ್ಟದಿಂದ ಕಳಿಸ್ತಾರೆ. ಮಿನುಗುವ ತಾರೆ ಭವಿಯಲ್ಲಿ ಜಳಜಳಿಸುವ ಧಾರೆ ನಮ್ಮ ಬಾನುಲಿಯಲ್ಲಿ ಪೌರ್ಣಮಿ ಚಂದ್ರನ ನಗುಮುಖದ ಸಹೋದರಿ ನಿಮಗೆ ಶುಕ್ರವಾರದ ವಂದನೆಗಳು. ಬೆಳಗಿನ ಗೀತಾರಾಧನದಲ್ಲಿ ಮೂಡಿ ಬಂದ ಗೀತೆಗಳು ಮತ್ತು ಮಾಹಿತಿ, 7:45 ಅಂಬರೀಷ್ ಕುರಿತ ಗೀತೆಗಳು, 8:30 ಅಂಬರೀಷ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ವಿಶೇಷ ಮಾಹಿತಿ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ. ಬೆಳಗಿನ ಎಲ್ಲ ಕಾರ್ಯಕ್ರಮವನ್ನ ನಿಮಗೆ ನಮಗೆ ಸುಂದರ ನಿರೂಪಣೆಯೊಂದಿಗೆ ಕೇಳಿಸಿದ ನಿಮಗೆ ಅನಂತ ವಂದನೆಗಳು ಅಂತ ರಾಜು ಶಂಕರಘಟ್ಟದಿಂದ ಕಳಿಸಿದ್ರೆ, ಕೆಪಿ ದಿನೇಶ್ ಭಟ್, ಅರ್ಚನಾ ಭಟ್, ಆದಿತ್ಯ ಭಟ್ ಕೌರಿ, ವಂಡಗದ್ದೆ ಹೋಬಳಿಯಿಂದ ಶುಭ ಮುಂಜಾನೆ. ಈ ದಿನದ ಕಾರ್ಯಕ್ರಮಕ್ಕೆ ಸ್ವಾಗತ, ನಮಸ್ಕಾರ ಮೇಡಮ್. ಕಾರ್ಯಕ್ರಮಗಳು ಚೆನ್ನಾಗಿ ಮೂಡ್ ಬರ್ತಾ ಇವೆ, ಧನ್ಯವಾದಗಳು ಅಂತ ಹೇಳಿದ್ರೆ, ನನ್ನ ನೆಚ್ಚಿನ ನಾಯಕ ಅಂಬರೀಷ್ ಅವರಿಗೆ ಜನ್ಮದಿನದ ಶುಭಾಶಯಗಳು ಅಂತ ಹೇಳ್ತಾರೆ ಚಂದ್ರಿಕಾ.

0: ಓಕೆ ಕೇಳಿದ್ರೆ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಮಿಕ್ಸ್ ಮೆಲೋಡಿ ಕಾರ್ಯಕ್ರಮ ಇದುವರೆಗೂ ಪ್ರಸಾರವಾಯಿತು. ನಾನು ಇಷ್ಟೊತ್ತು ನಿಮ್ ಜೊತೆಗಿದ್ದು ವಿದ್ಯಾಕಾರಂತ್. ಹಾಗೆ ಕೇಳಿದ್ರೆ ಈ ಸಮಯ 9:03 ಆಗ್ತಾ ಇದೆ. ಇನ್ನೀಗ ಮುಂದಿನ ಕಾರ್ಯಕ್ರಮಕ್ಕೆ ಹೋಗೋಣ. ಇದೀಗ ಒಂದು ಪುಟ್ಟ ಜಾಹೀರಾತು ವಿರಾಮ.
1: ಆಕಾಶವಾಣಿಗೆ 90ರ ಸಂಭ್ರಮ, ಭದ್ರಾವತಿ ಕೇಂದ್ರಕ್ಕೆ 60ರ ಸಂತಸ.
2: ಆಕಾಶವಾಣಿಯು ಶಾಸ್ತ್ರೀಯ ಸಂಗೀತ, ಜನಪದ ಗೀತೆ, ನಾಟಕ ಮತ್ತು ಕಥಾವಾಚನಗಳ ಮೂಲಕ ಭಾರತೀಯ ಸಂಸ್ಕೃತಿಯನ್ನು ಪೋಷಿಸುತ್ತಿದೆ. ಹಲವಾರು ಪ್ರಸಿದ್ಧ ಕಲಾವಿದರು ತಮ್ಮ ಜ್ಞಾನ ಪಾಠವನ್ನು ಆಕಾಶವಾಣಿಯ ಮೂಲಕ ಜನತೆಗೆ ತಲುಪಿಸಿದ್ದಾರೆ. ಹಲವಾರು ಕಲಾವಿದರು ಇದೇ ವೇದಿಕೆಯಿಂದ ಉನ್ನತ ಮಟ್ಟಕ್ಕೆ ಬೆಳೆದಿದ್ದಾರೆ. ಉದಾಹರಣೆಗೆ ಪಂಡಿತ್ ಭೀಮಸೇನ್ ಜೋಶಿ, ಎಂಎಸ್ ಸುಬ್ಬಲಕ್ಷ್ಮಿ ಸೇರಿದಂತೆ ನಾಡಿನ ದೇಶದ ಅನೇಕ ಗಣ್ಯರ ಧ್ವನಿ ಮುದ್ರಕಗಳು ಇಂದಿಗೂ ಆಕಾಶವಾಣಿಯಲ್ಲಿ ಲಭ್ಯ ಇದೆ.
3: ನಮಸ್ಕಾರ, ದಿ ಒರಿಜಿನಲ್ ಆಭರಣ ಉಡುಪಿ ನಿಮಗಾಗಿ ತಂದಿದೆ ನೇಷನ್ ಫಸ್ಟ್ ಗೋಲ್ಡನ್ ಆಫರ್. ಚಿನ್ನಾಭರಣಗಳ ಮೇಕಿಂಗ್ ಚಾರ್ಜಸ್ ಮೇಲೆ ಪ್ರತಿ ಗ್ರಾಮ್ಗೆ 1,250 ರೂಪಾಯಿವರೆಗೆ ರಿಯಾಯಿತಿ. ವಜ್ರಾಭರಣಗಳ ಮೇಲೆ ಪ್ರತಿ ಕ್ಯಾರೆಟ್ಗೆ 15,000 ರೂಪಾಯಿವರೆಗೆ ರಿಯಾಯಿತಿ. ಬೆಳ್ಳಿಯ ಸಾಮಗ್ರಿಗಳ ಮೇಲೆ ಪ್ರತಿ ಕಿಲೋಗೆ ಫ್ಲಾಟ್ 7,000 ರೂಪಾಯಿ ರಿಯಾಯಿತಿ. ನಿಮ್ಮ ಹಳೆಯ ಚಿನ್ನವನ್ನು ವಿನಿಮಯ ಮಾಡಿ ಪ್ರತಿ ಗ್ರಾಮ್ಗೆ 250 ರೂಪಾಯಿ ಹೆಚ್ಚುವರಿ ಪಡೆಯಿರಿ. ಈ ಆಫರ್ June 7ರವರೆಗೆ ಮಾತ್ರ. ನಿಯಮಗಳು ಅನ್ವಯಿಸುತ್ತವೆ. ನಿಮ್ಮ ಹತ್ತಿರದ ದಿ ಒರಿಜಿನಲ್ ಆಭರಣ ಶೋರೂಮ್ಗೆ ಭೇಟಿ ನೀಡಿ.
4: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು June 6ರಂದು ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
1: 18ರಿಂದ 55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
4: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30ನೇ ತಾರೀಕು.
1: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
4: ಲಿಡ್ಕರ್, ನಂಬಿಕೆ ನಿರಂತರ.
5: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
6: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
5: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
6: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
7: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
1: ಆಕಾಶವಾಣಿ ನೈಪುಣ್ಯ ಕೌಶಲ್ಯ ಯಶೋಗಾಥೆ ಒಳಗೊಂಡ ಗೆಲುವಿನ ಗುಟ್ಟು ಕಾರ್ಯಕ್ರಮ ಸರಣಿ. ಪ್ರಾಯೋಜಕರು ಪಿಇಎಸ್ ಸಮೂಹ ಶಿಕ್ಷಣ ಸಂಸ್ಥೆ ಶಿವಮೊಗ್ಗ.
8: ಕನಸುಗಾರ ಜಾನ್ ಗೊಡಾಲ್ಡ್ ಇವರನ್ನು ಕುರಿತು ಈಗ ಮಾಹಿತಿಯನ್ನು ನೀಡುತ್ತಾರೆ ಶಿವಮೊಗ್ಗ ಪಿಇಎಸ್ ಪಬ್ಲಿಕ್ ಶಾಲೆಯ ಪ್ರಾಂಶುಪಾಲರಾದ ಸೋಮಶೇಖರಯ್ಯ ಹೆಚ್.ಎಂ.
9: ಭದ್ರಾವತಿ ಆಕಾಶವಾಣಿಯ ಎಲ್ಲ ಶ್ರೋತೃಗಳಿಗೂ ನಮಸ್ಕಾರಗಳು. ನಾನು ಸೋಮಶೇಖರ್ ಎಚ್.ಎಂ, ಪ್ರಾಂಶುಪಾಲರು ಪಿಎಸ್ ಪಬ್ಲಿಕ್ ಸ್ಕೂಲ್. ಇಂದಿನ ವಿಷಯ ಕನಸುಗಾರ ಜಾನ್ ಗೊಡಾರ್ಡ್ ಎಂಬುದು. ನಮಗೆಲ್ಲ ತಿಳಿದಿರುವ ಹಾಗೆ ಈ ಕನಸುಗಾರ ಜಾನ್ ಗೊಡಾರ್ಡ್ ಎಂಬ ವ್ಯಕ್ತಿಯು ಸಾಮಾನ್ಯರಲ್ಲಿಯೇ ಅಸಾಮಾನ್ಯವಾದಂತಹ ವ್ಯಕ್ತಿ. ನಾವು ಇಂದು ಹೇಳು ಹೊರಟಿರುವಂತಹ ಹೀರೋ ಒಬ್ಬ ಬಾಲಕ. ಅವನು ಎಲ್ಲರಂತನೂ ಅಲ್ಲ, ಅವನು ಕನಸುಗಾರ. ಆತನು ಮಾಡಬೇಕೆಂದಿರುವುದನ್ನು ಪಟ್ಟಿ ಮಾಡಿದ್ದನ್ನೆಲ್ಲ ಬಹುತೇಕ ಯಶಸ್ವಿಯಾಗಿ ಮಾಡಿದ. ನಮಗೆಲ್ಲ ತಿಳಿದಿರುವ ಹಾಗೆ ನಾವುಗಳು ಚಿಕ್ಕಂದಿನಿಂದಲೂ ಚಿಕ್ಕ ಚಿಕ್ಕ ಕನಸುಗಳನ್ನು ಕಂಡಿರುತ್ತೇವೆ. ಆ ಚಿಕ್ಕ ಕನಸುಗಳು ಏನಂದ್ರೆ, ಒಂದು ಮೊಬೈಲ್ ತಗೋಬೇಕು, ಅಥವಾ ಒಂದು ಹೊಸ ಡ್ರೆಸ್ ತಗೋಬೇಕು, ಅಥವಾ ಸೀರಿಯಲ್ ನೋಡಬೇಕು, ರೀಲ್ಸ್ ಮಾಡಬೇಕು, ರೀಲ್ಸ್ ನೋಡಬೇಕು, ಮನೆ ಕಟ್ಟಬೇಕು, ಬೈಕ್ ತಗೋಬೇಕು. ಇಂತಹ ಚಿಕ್ಕ ಚಿಕ್ಕ ಆಸೆಗಳನ್ನು ಅಥವಾ ಗುರಿಗಳನ್ನು ಮಾತ್ರ ಹೊಂದಿರುತ್ತೇವೆ. ಆದರೆ ಇವತ್ತಿನ ಟಾಪಿಕ್ನಲ್ಲಿ ಇರತಕ್ಕಂತಹ ಕನಸುಗಾರ ಜಾನ್ ಗೊಡಾರ್ಡ್ ಅವರು ತಮ್ಮ 15ನೇ ವಯಸ್ಸಿನಲ್ಲಿಯೇ 127 2-ಡೂ ಲಿಸ್ಟ್ ಅಥವಾ ಮೈ ಲೈಫ್ ಲಿಸ್ಟ್ ಎಂಬುವಂತಹ ಲಿಸ್ಟ್ ಅನ್ನು ಮಾಡಿಕೊಂಡರು. ಈ 127 ಕನಸುಗಳನ್ನು ಹೇಗೆ ಅವರು ಅಚೀವ್ ಮಾಡಿದರು ಎಂಬುದೇ ಈ ದಿನದ ಟಾಪಿಕ್. ಜಾನ್ ಗೊಡಾರ್ಡ್ ಅವರು 1924 July 29ರಂದು ಅಮೆರಿಕದ ಸಾಲ್ಟ್ ಲೇಕ್ ಎಂಬ ಸಿಟಿಯಲ್ಲಿ ಜನಿಸಿದರು. ಅವರು ಬೆಳೆದಿದ್ದೆಲ್ಲ ಕ್ಯಾಲಿಫೋರ್ನಿಯಾದ ಲಾಸ್ ಏಂಜಲೀಸ್ ನಗರದಲ್ಲಿ. ಇವರು ತಮ್ಮ 15ನೇ ವಯಸ್ಸಿನಲ್ಲಿ ಒಂದು ದಿನ ಕುಳಿತುಕೊಂಡು ಮೈ ಲೈಫ್ ಲಿಸ್ಟ್ ಎಂಬ 127 ಕನಸುಗಳನ್ನು ಲಿಸ್ಟ್ ಮಾಡಿದರು. ಆ ಲಿಸ್ಟ್ಗಳನ್ನು ಹೇಗೆ ಅವರು ಸಾರ್ಥಕಗೊಳಿಸಿದರು ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ. ಜಾನ್ ಗೊಡಾರ್ಡ್ ಅವರು ಒಬ್ಬ ಆಂಥ್ರೋಪಾಲಜಿಸ್ಟ್, ಒಬ್ಬ ಮೀಟಿರಿಯಾಲಜಿಸ್ಟ್, ಒಬ್ಬ ಹಿಸ್ಟೋರಿಯನ್. ಇವರು ಆಫ್ರಿಕಾದ ಕಾಡುಗಳಿಂದ ಅಂಟಾರ್ಟಿಕಾದವರೆಗೆ ಕ್ರಮಿಸಿರುತ್ತಾರೆ. ಇವರು ತಮ್ಮ 127 ಕನಸುಗಳಲ್ಲಿ ಒಂದಾದ ನಂತರ ಒಂದನ್ನು ಹೇಗೆ ಸೀಮಿತ ಅವಧಿಯಲ್ಲಿ ಪೂರ್ಣಗೊಳಿಸಿದರು ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ. ಅವರು ಮೊದಲನೇ ಕನಸು ಏನಾಗಿತ್ತೆಂದರೆ ನೈಲ್ ನದಿಯನ್ನು ಕ್ರಮಿಸುವುದು. ನೈಲ್ ಉಗಮ ಸ್ಥಾನದಿಂದ ಅದು ಸಮುದ್ರ ಸೇರುವವರೆಗೆ 6,650 ಕಿಲೋಮೀಟರ್ ವರೆಗೆ ವಿಸ್ತರಿಸಿದೆ. ಇದನ್ನು ಅವರು 9 ತಿಂಗಳುಗಳಲ್ಲಿ ಪೂರ್ಣಗೊಳಿಸಿದರು. ನಂತರ ಅಮೆಜಾನ್ ನದಿ, ಕಾಂಗೋ ನದಿ, ಕೊಲಾರ್ಡೋ ನದಿ, ರಿಯೋ ಕೋಕಾ ನದಿ, ಹೀಗೆ ಪ್ರಪಂಚದ ಅತ್ಯಂತ ಉದ್ದವಾದ ಮತ್ತು ಕ್ಲಿಷ್ಟವಾದ ನದಿಗಳಲ್ಲಿ ಪ್ರಯಾಣಿಸಿರುತ್ತಾರೆ. ನಂತರ ಅವರು ಬೇರೆ ಬೇರೆ ದೇಶಗಳಿಗೆ ಸ್ಟಡಿ ಪರ್ಪಸ್ಗಾಗಿ ಹೋಗುತ್ತಾರೆ. 260 ಹೆಚ್ಚು ಟ್ರೈಬಲ್ ಜನಾಂಗಗಳನ್ನು ಕೀನ್ಯಾ, ಕಾಂಗೋ, ಬ್ರೆಜಿಲ್, ಸುಡಾನ್, ಆಸ್ಟ್ರೇಲಿಯಾ, ತಾಂಜೇನಿಯಾ, ಫಿಲಿಪೈನ್ಸ್, ಇಥಿಯೋಪಿಯಾ, ನೈಜೀರಿಯಾ, ಅಲಾಕ್ಸಾಗಳಲ್ಲಿ ಭೇಟಿಯಾಗಿ ಅವರುಗಳ ಬಗ್ಗೆ ಪೂರ್ಣ ಮಾಹಿತಿಯನ್ನು ಇಡೀ ಪ್ರಪಂಚಕ್ಕೆ ಒದಗಿಸುತ್ತಾರೆ. ಅವರ ಕನಸುಗಳಲ್ಲಿ ಪ್ರಪಂಚದ ಅತ್ಯಂತ ಎತ್ತರವಾದ ಶಿಖರಗಳನ್ನು ಕ್ರಮಿಸಬೇಕೆಂದು ಅನಿಸಿಕೊಂಡಿದ್ದರು. ಅವುಗಳಲ್ಲಿ ಮೌಂಟ್ ಕಿಲಿಮಾಂಜರೋ, ಮೌಂಟ್ ಅರಾಟಾ, ಮೌಂಟ್ ಕೀನ್ಯಾ, ಮೌಂಟ್ ಕುಕ್, ಮೌಂಟ್ ರೈನಿಯರ್, ಮೌಂಟ್ ಫಿಜಿ, ಮೌಂಟ್ ವೇಸ್ಯುಯಸ್, ಮೌಂಟ್ ಬಲಾಡಾ, ಹೀಗೆ ಪ್ರಪಂಚದ ಅತ್ಯಂತ ಎತ್ತರವಾದ 12 ಶಿಖರಗಳನ್ನು ಅವರು ಕ್ರಮಿಸಿರುತ್ತಾರೆ. ಮತ್ತೆ ಅವರ ಕನಸುಗಳ ಪಟ್ಟಿ ಅಲ್ಲಿಗೆ ನಿಲ್ಲುವುದಿಲ್ಲ. ಅವರು ಕೋರಲ್ ರೀಫ್ ಫ್ಲೋರಿಡಾದಲ್ಲಿ ಅನ್ವೇಷಿಸುತ್ತಾರೆ, ಗ್ರೇಟ್ ಬ್ಯಾರಿಯರ್ ರೀಫ್ ಆಸ್ಟ್ರೇಲಿಯಾದಲ್ಲಿ ವಿಸಿಟ್ ಮಾಡಿ ಅವುಗಳ ಸುಂದರವಾದ ಫೋಟೋಗಳನ್ನು ತೆಗೆದುಕೊಳ್ಳುತ್ತಾರೆ, ರೆಡ್ ಸೀಗೆ ಭೇಟಿ ನೀಡುತ್ತಾರೆ, ಫಿಜಿ ಐಲ್ಯಾಂಡ್ ಗಳನ್ನು ಕ್ರಮಿಸುತ್ತಾರೆ, ಬಹಮಾಸ್ ಐಲ್ಯಾಂಡ್ ಗಳಲ್ಲಿ ಓಡಾಡಿ ಬರುತ್ತಾರೆ. ಹೀಗೆ ಅತ್ಯಂತ ಸುಂದರವಾದ ಸ್ಥಳಗಳಲ್ಲಿ ಸಂಚರಿಸಿ ಅವುಗಳ ಬಗ್ಗೆ ಅಧ್ಯಯನ ಮಾಡಿ ಅವುಗಳ ಬಗ್ಗೆ ಲೇಖನಗಳನ್ನು, ಫೋಟೋಗ್ರಫಿಗಳನ್ನು ಪ್ರಚುರಪಡಿಸುತ್ತಾರೆ. ಅಷ್ಟೇ ಅಲ್ಲದೆ ಅವರು 160 ದೇಶಗಳಿಗೆ ಭೇಟಿ ನೀಡುತ್ತಾರೆ. ಆ 160 ದೇಶಗಳಲ್ಲಿ ಗ್ರೇಟ್ ವಾಲ್ ಆಫ್ ಚೈನಾ ನೋಡುತ್ತಾರೆ, ಪನಾಮಾ ಮತ್ತು ಸುಯೆಜ್ ಕೆನಲ್ಗಳಲ್ಲಿ ಸಂಚರಿಸುತ್ತಾರೆ, ಈಸ್ಟರ್ ಐಲ್ಯಾಂಡ್ಗೆ ಭೇಟಿ ನೀಡುತ್ತಾರೆ, ವ್ಯಾಟಿಕನ್ ಸಿಟಿ, ತಾಜ್ ಮಹಲ್, ಐಫೆಲ್ ಟವರ್, ಟವರ್ ಆಫ್ ಲಂಡನ್, ಲೀನಿಂಗ್ ಟವರ್ ಆಫ್ ಪೀಸಾ, ಹೀಗೆ ಜಗತ್ತಿನ ಪ್ರಖ್ಯಾತ ಸಿಟಿಗಳನ್ನು, ಪ್ರಖ್ಯಾತ ಹಿಸ್ಟಾರಿಕ್ ಪ್ಲೇಸ್ಗಳನ್ನು ನೋಡಿ, ವಿಸಿಟ್ ಮಾಡಿ, ಅದರ ಬಗ್ಗೆ ತಿಳಿದುಕೊಂಡು ಜನರಿಗೆ ಆ ಮಾಹಿತಿಗಳನ್ನು ನೀಡುತ್ತಾರೆ. ಅಷ್ಟೇ ಅಲ್ಲದೆ ಅವರು ಲೇಕ್ ವಿಕ್ಟೋರಿಯಾ, ಲೇಕ್ ಸುಪೀರಿಯರ್, ಲೇಕ್ ಟಿಟಿಕಾಕ, ಲೇಕ್ ಟ್ಯಾಂಜೇನಿಯಾ ಇಂತಹಗಳಲ್ಲಿ ಅವರು ಈಜು ಸ್ಪರ್ಧೆಯಲ್ಲಿ ಭಾಗವಹಿಸುತ್ತಾರೆ ಮತ್ತು ಅದರಲ್ಲಿ ಯಶಸ್ವಿಯನ್ನು ಗಳಿಸಿಕೊಳ್ಳುತ್ತಾರೆ. ಅವರುಗಳ ಆಸೆಗಳು ಏನಿದ್ದವೆಂದರೆ ತುಂಬಾ ಓದಬೇಕೆಂಬುವ ಆಸೆ ಇತ್ತು. ಹಾಗಾಗಿ ಅವರು 32,000 ಪುಟಗಳ ಬ್ರಿಟಾನಿಕಾ ಎನ್ಸೈಕ್ಲೋಪೀಡಿಯಾವನ್ನು ಓದಿ ಮುಗಿಸುತ್ತಾರೆ. ಅದಲ್ಲದೆ ಅವರು ಶೇಕ್ಸ್ಪಿಯರ್, ಪ್ಲೇಟೋ, ಅರಿಸ್ಟಾಟಲ್, ಡಿಕನ್ಸ್, ಬರೂಸ್, ಟಾಲ್ಮೇಜ್, ಟಾಲ್ಸ್ಟಾಯ್, ಲ್ಯಾಂಗ್ಫೆಲೋ, ಕೀಟ್ಸ್ ಇವರುಗಳ ಎಲ್ಲಾ ಕೃತಿಗಳನ್ನು ಓದಿ ಮುಗಿಸುತ್ತಾರೆ. ಅವರು ಸಮುದ್ರದ ಆಳಗಳನ್ನು ಅನ್ವೇಷಿಸುತ್ತಾರೆ, ಸರಕು ಸಾಗಣೆ ಹಡಗಿನ ನಾವಿಕನಾಗಿ ಕೆಲಸ ಮಾಡುತ್ತಾರೆ, ಅತ್ಯಂತ ಎತ್ತರವಾದ ಪಿರಮಿಡ್ ಅನ್ನು ಹತ್ತಿ ಇಳಿಯುತ್ತಾರೆ, ಹೀಗೆ 1, 2, 3 ಹೀಗೆ ಅವರ ಸಾಧನೆಗಳನ್ನು ಪಟ್ಟಿ ಮಾಡುತ್ತಾ ಹೋದರೆ ಅದು ಎಂದಿಗೂ ಎಂಡ್ ಆಗುವುದೇ ಇಲ್ಲವೇ ಎಂದು ಅನಿಸುತ್ತದೆ. ಜಾನ್ ಗೊಡಾರ್ಡ್ ಅವರು ಇಡೀ ಪ್ರಪಂಚವನ್ನು 4 ಬಾರಿ ಸುತ್ತಿದ್ದಾರೆ. ಅದರಲ್ಲಿ ಮುಖ್ಯವಾದುದು ಎಂದರೆ ಅವರು ಗುಡ್ಡಗಾಡುಗಳಲ್ಲಿ ಓಡಾಡಿ, ನದಿಗಳಲ್ಲಿ ಮುಳುಗೆದ್ದು, ಸಮುದ್ರಗಳಲ್ಲಿ ಈಜಿ ಇಡೀ ಪ್ರಪಂಚವನ್ನು 4 ಬಾರಿ ಸುತ್ತಿ ಬಂದಿರುತ್ತಾರೆ. ಹೀಗೆ ಅವರ ಸಾಧನೆಗಳ ಪಟ್ಟಿಗೆ ಎಂಡ್ ಇಲ್ಲವೆನ್ನುವ ಹಾಗೆ ಅನಿಸುತ್ತದೆ. ಇದೆಲ್ಲವುಗಳನ್ನು ಅವರು ಹೇಗೆ ಸಾಧ್ಯಪಡಿಸಿಕೊಂಡರು ಎಂಬುದೇ ಮುಖ್ಯವಾದ ವಿಷಯ. ಜೀವನದಲ್ಲಿ ವ್ಯಕ್ತಿ ಏನಾದರನ್ನು ಸಾಧಿಸಬೇಕೆಂದರೆ ಅವರಿಗೆ ಒಂದು ವಿಷನ್ ಇರಬೇಕಾಗುತ್ತದೆ. ವಿಷನ್ ಎಂದರೆ ನಮ್ಮ ಜೀವನದ ಅತ್ಯಂತ ಮುಖ್ಯವಾದ ಗುರಿಗಳು ಎಂದು. ಈ ವಿಷನ್ ಅನ್ನು ಗೋಲ್ ಆಗಿ ಕನ್ವರ್ಟ್ ಮಾಡಿಕೊಳ್ಳಬೇಕಾಗುತ್ತದೆ. ಗೋಲ್ಸ್ ಎಂದರೆ ಡ್ರೀಮ್ಸ್ ವಿತ್ ಡೆಡ್ ಲೈನ್ ಎಂದು. ನಾವು ಯಾವುದೇ ಕನಸನ್ನು ಕಂಡರೆ ಅದನ್ನು ಹೇಗೆ, ಎಷ್ಟು ಸಮಯದಲ್ಲಿ ಪೂರ್ಣಗೊಳಿಸುತ್ತೇವೆ ಅನ್ನುವುದನ್ನು ನೋಡಿಕೊಳ್ಳಬೇಕು. ಹಾಗಾಗಿ ನಾವು ಸ್ಮಾರ್ಟ್ ಗೋಲ್ಗಳನ್ನು ಇಟ್ಟುಕೊಳ್ಳಬೇಕಾಗುತ್ತದೆ. ಸ್ಮಾರ್ಟ್ ಎಂದರೆ ಸ್ಪೆಸಿಫಿಕ್, ಮೆಜರಬಲ್, ಅಚೀವೇಬಲ್ ರಿಲೆವೆಂಟ್ ಅಂಡ್ ಟೈಮ್ ಬೌಂಡ್. ಹೀಗೆ ಜಾನ್ ಗೋಡಾರ್ಡ್ ಅವರು 6,650 ಮೈಲಿ ಉದ್ದವಿರುವಂತಹ ನೈಲ್ ನದಿಯನ್ನು 9 ತಿಂಗಳೊಳಗೆ ಕ್ರಮಿಸುತ್ತಾರೆ, ಕಾಂಗೋ ನದಿಯನ್ನು 6 ತಿಂಗಳಲ್ಲಿ ಕ್ರಮಿಸುತ್ತಾರೆ. ಹೀಗೆ ಅವರು ಸ್ಪೆಸಿಫಿಕ್ ಆದಂತಹ ಗೋಲ್ಗಳನ್ನು ಇಟ್ಟುಕೊಂಡು ಅವರ ಎಲ್ಲಾ ಕನಸುಗಳನ್ನು ನನಸಾಗಿ ಮಾಡಿಕೊಳ್ಳುತ್ತಾರೆ. ಆ ನನಸು ಮಾಡಿಕೊಳ್ಳಲು ನಿರಂತರವಾದಂತಹ ಶ್ರಮ, ಕನ್ಸಿಸ್ಟೆಂಟ್ ಲರ್ನಿಂಗ್, ಹಾರ್ಡ್ ವರ್ಕ್ ಇವುಗಳು ಬೇಕಾಗಿರುತ್ತದೆ. ಒಬ್ಬ ವ್ಯಕ್ತಿ ಜೀವನದಲ್ಲಿ ಏನನ್ನೇ ಸಾಧಿಸಬೇಕೆಂದರೆ ಕ್ಯೂರಿಯಾಸಿಟಿ ಮತ್ತು ಅಡ್ವೆಂಚರ್, ಈ ಸ್ವಭಾವಗಳು ಇರಲೇಬೇಕಾಗುತ್ತದೆ. ಅವರು 2-3 ಕೊಟೇಶನ್ಗಳನ್ನು ನೋಡಬಹುದು. ಇಫ್ ಯು ರಿಯಲಿ ನೋ ವಾಟ್ ಯು ವಾಂಟ್ ಔಟ್ ಆಫ್ ಲೈಫ್, ಇಟ್ಸ್ ಅಮೇಜಿಂಗ್ ಹೌ ಆಪರ್ಚುನಿಟೀಸ್ ವಿಲ್ ಕಮ್ ಟು ಎನೇಬಲ್ ಯು ಟು ಕ್ಯಾರಿ ದೆಮ್ ಔಟ್. ಅಂದರೆ ನಾವು ಯಾವುದೇ ಉದ್ದೇಶಗಳನ್ನು, ಗೋಲ್ಗಳನ್ನು ಇಟ್ಟುಕೊಂಡರೆ ಅದು ತಾನಾಗಿಯೇ ಆಪರ್ಚುನಿಟಿಗಳು ಬರ್ತಾ ಹೋಗುತ್ತವೆ. ಹಾಗಾಗಿ ನಮ್ಮ ಗೋಲ್ಗಳನ್ನು, ನಮ್ಮ ಕನಸುಗಳನ್ನು ಸಹಕಾರಗೊಳಿಸಿಕೊಳ್ಳಲು ಇದು ನಮಗೆ ದಾರಿ ಮಾಡಿಕೊಡುತ್ತದೆ. ಲಿವ್ ಈಚ್ ಡೇ ಕಂಪ್ಲೀಟ್ಲಿ, ಲೈಫ್ ವಿಥೌಟ್ ರಿಗ್ರೆಟ್, ಡೇರ್ ಟು ಡೂ ಎನ್ನುವ ಹಾಗೆ ಅವರು ಪ್ರತಿಯೊಂದು ಮಾತುಗಳಲ್ಲಿಯೂ ಎಲ್ಲರಿಗೂ ನಮ್ಮನ್ನು ಎಚ್ಚೆತ್ತಿಸುತ್ತಿದ್ದರು, ಅವರು ನಮ್ಮನ್ನು ಎನ್ಕರೇಜ್ ಮಾಡುತ್ತಿದ್ದರು. ಹಾಗಾಗಿ ಅವರ ಲೈಫ್ ಇಂದ ಬಹಳಷ್ಟು ಕಲಿಯುವಂತಹ ವಿಷಯಗಳು ನಮಗೆ ಇರುತ್ತವೆ. ಹಾಗಾಗಿ ದೊಡ್ಡ ಕನಸುಗಳನ್ನು ಕಾಣಬೇಕು, ಅವುಗಳನ್ನು ನನಸು ಆಗಿ ಮಾಡಿಕೊಳ್ಳಬೇಕು ಎನ್ನುವುದು ಕನಸುಗಾರ ಜಾನ್ ಗೋಡಾರ್ಡ್.

0: ಲೈಫ್ನ ಉದ್ದೇಶವಾಗಿರುತ್ತೆ. ಜಾನ್ ಗೋಡಾರ್ಡ್ ಅವರ ಅತ್ಯಂತ ಪ್ರಮುಖವಾದ ಗೋಲ್ಗಳು ಯಾವವೆಂದರೆ, ಜಗತ್ತಿನ ಅತಿ ಉದ್ದದ ನದಿಗಳನ್ನು ಅನ್ವೇಷಿಸುವುದು, ಜಗತ್ತಿನ ಪ್ರಮುಖ ಪರ್ವತಗಳನ್ನು ಹತ್ತುವುದು, ಅತಿ ವೇಗದ ವಿಮಾನಕ್ಕೆ ಪೈಲಟ್ ಆಗಿ ಕಾರ್ಯನಿರ್ವಹಿಸುವುದು, 5 ನಿಮಿಷದಲ್ಲಿ 1 ಮೈಲಿ ಓಡುವುದು, ಇಡೀ ಬ್ರಿಟಿಷ್ ಎನ್ಸೈಕ್ಲೋಪೀಡಿಯಾವನ್ನು ಪೂರ್ತಿಯಾಗಿ ಓದುವುದು, 1 ನಿಮಿಷದಲ್ಲಿ 50 ಪದಗಳನ್ನು ಟೈಪ್ ಮಾಡುವುದು, ಆನೆ, ಒಂಟೆ, ಆಸ್ಟ್ರಿಚ್ ಮುಂತಾದ ಅನಿಮಲ್ಗಳ ಮೇಲೆ ಸವಾರಿ ಮಾಡುವುದು, ಪ್ರಖ್ಯಾತ ಸಾಹಿತಿಗಳ ಕೃತಿ ಓದುವುದು, ಭೂ ಪ್ರದಕ್ಷಿಣೆ ಮಾಡುವುದು. ಇದರಲ್ಲಿ ಭೂ ಪ್ರದಕ್ಷಿಣೆ ಮಾಡುವುದು ಅವರ ಅತ್ಯಂತ ಮುಖ್ಯವಾದಂತಹ ಗೋಲ್ಗಳಲ್ಲಿ ಒಂದಾಗಿತ್ತು. ಅವರು ಇಡೀ ಭೂಮಿಯನ್ನು 4 ಬಾರಿ ಭೂ ಪ್ರದಕ್ಷಿಣೆಯನ್ನು ಮಾಡಿರುತ್ತಾರೆ. ಜಾನ್ ಗೋಡಾರ್ಡ್ ಅವರು ಕನಸುಗಳಲ್ಲಿ ಅತ್ಯಂತ ಮುಖ್ಯವಾದದ್ದು ಎಂದರೆ ಪಿರಮಿಡ್ ಅನ್ನು ಹತ್ತಿ ಇಳಿಯುವುದು. ಅವರ ಇನ್ನೊಂದು ಮುಖ್ಯವಾದ ಗೋಲ್ ಏನಾಗಿತ್ತಂದರೆ ಮೌಂಟ್ ಎವರೆಸ್ಟ್ ಅನ್ನು ಹತ್ತಿ ಇಳಿಯುವಂತದ್ದಾಗಿತ್ತು. ಆದರೆ ಇನ್ನು ತಮ್ಮ 127 ಗೋಲ್ಗಳಲ್ಲಿ ಮೌಂಟ್ ಎವರೆಸ್ಟ್ ಹತ್ತಿ ಇಳಿಯುವುದು, ಚಂದ್ರನ ಮೇಲೆ ಹೋಗುವುದು, ಈ 2 ಗೋಲ್ಗಳು ಪೂರ್ಣಗೊಳ್ಳಲಿಲ್ಲ. ಏಕೆಂದರೆ ಆವಾಗ ಇದ್ದಂತಹ ತಂತ್ರಜ್ಞಾನಗಳು, ಅವಕಾಶಗಳು ಅದಕ್ಕೆ ಅವರಿಗೆ ಸ್ಫೂರ್ತಿ ನೀಡಿದರೂ ಸಹ ಮಾಡಲು ಆಗಲಿಲ್ಲ. ಆದರೆ ಅವರ 127 ಗೋಲ್ಗಳಲ್ಲಿ 109 ಕನಸುಗಳನ್ನು ಅವರು ಈಡೇರಿಸಿಕೊಂಡಿರುತ್ತಾರೆ. ಅವರು ಒಬ್ಬ ಉತ್ತಮವಾದ ಬರಹಗಾರರು, ಉತ್ತಮವಾದಂತಹ ಮೋಟಿವೇಟಿಂಗ್ ಸ್ಪೀಕರ್ ಆಗಿ ಕೆಲಸ ಮಾಡಿರುತ್ತಾರೆ. ಅವರು ಏನೇ ಮಾಡಿದರೂ ಅದರಲ್ಲಿ ಅತ್ಯಂತ ಉತ್ಸಾಹದಾಯಕವಾಗಿ ಕೆಲಸವನ್ನು ನಿರ್ವಹಿಸಿರುತ್ತಾರೆ. ನಯಾಗ್ರಾ ಫಾಲ್ಸ್, ವಿಕ್ಟೋರಿಯಾ ಫಾಲ್ಸ್, ಇಕಾಗುವಾ ಫಾಲ್ಸ್, ಇಂತಹ ಫಾಲ್ಸ್ಗಳಲ್ಲಿ ಸುಂದರವಾದ ಚಿತ್ರಗಳನ್ನು ತೆಗೆದಿರುತ್ತಾರೆ ಮತ್ತು ಅವುಗಳ ಉದ್ದ ಅಗಲಗಳನ್ನು ಮೆಷರ್ ಮಾಡಿರುತ್ತಾರೆ. ಅವರು 160 ದೇಶಗಳನ್ನು ವಿಸಿಟ್ ಮಾಡಿ ಅಲ್ಲಿರ್ತಕ್ಕಂತಹ ಜಿಯೋಗ್ರಫಿ, ಪೊಲಿಟಿ, ಭೂಮಿ, ಅಲ್ಲಿರ್ತಕ್ಕಂತಹ ಟ್ರೈಬಲ್ ಪೀಪಲ್, ಅಲ್ಲಿರ್ತಕ್ಕಂತಹ ಫ್ಲೋರಾ ಫೌನಾ ಇವುಗಳ ಬಗ್ಗೆ ಅಧ್ಯಯನ ಮಾಡಿ ಹಲವಾರು ಆರ್ಟಿಕಲ್ಗಳನ್ನು ಬರೆದಿರುತ್ತಾರೆ. ಇಂತಹ ಮೇಧಾವಿ, ಇಂತಹ ಅಡ್ವೆಂಚರ್, ಇಂತಹ ಕನಸುಗಾರರನ್ನು ಮತ್ತೆಲ್ಲೂ ನೋಡಲು ಸಿಗುವುದಿಲ್ಲ. ಅವರು ತಮ್ಮ 15ನೇ ವಯಸ್ಸಿನಲ್ಲಿ ಬರೆದಿಟ್ಟಂತಹ ಮೈ ಲೈಫ್ ಲೀಸ್ಟ್, ಅದು ಅತ್ಯಂತ ಮುಖ್ಯವಾದಂತಹ ಲೀಸ್ಟ್ ಆಗಿರುತ್ತದೆ. ಅವರು ತಮ್ಮ ಜೀವನದಲ್ಲಿ ಏನು ಅಳವಡಿಸಿಕೊಂಡರು ಅದನ್ನು ಬೇರೆಯವರು ಅಳವಡಿಸಿಕೊಂಡರೆ ಜೀವನದಲ್ಲಿ ಉನ್ನತ ಮಟ್ಟಕ್ಕೆ ಹೋಗಲು ಸಾಧ್ಯವಾಗುತ್ತದೆ. ಜೀವನದಲ್ಲಿ ಏನನ್ನಾದರೂ ಸಾಧಿಸುವ ತುಡಿತ ನಮಗಿರಬೇಕು. ಐ ಆಮ್ ರೆಡಿ ಟು ಟೇಕ್ ರಿಸ್ಕ್ ಎಂಬ ಆಟಿಟ್ಯೂಡ್ ನಮ್ಮದಾಗಿರಬೇಕು. ಟು ಡೇರ್ ಈಸ್ ಟು ಡೂ, ಟು ಫಿಯರ್ ಈಸ್ ಟು ಫೇಲ್ ಎಂಬ ಗೋಡಾರ್ಡನ ಮಾತನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು. ಏಳಿ, ಎದ್ದೇಳಿ, ನಿಮ್ಮ ಕನಸುಗಳ ಪಟ್ಟಿಯನ್ನು ತಯಾರಿಸಿ ಮತ್ತು ಅವುಗಳನ್ನು ನನಸಾಗಿಸಲು ಹೋರಾಡಿ ಎಂದು ಹೇಳುತ್ತಾ ಕನಸುಗಾರ ಜಾನ್ ಗೋಡಾರ್ಡ್ ಅವರ ಬಗ್ಗೆ ಮಾತುಗಳನ್ನು ಮುಗಿಸುತ್ತೇನೆ. ಇಷ್ಟು ಮಾತನಾಡಲು ಅವಕಾಶ ಮಾಡಿಕೊಟ್ಟಂತಹ ಭದ್ರಾವತಿ ಆಕಾಶವಾಣಿ ಮತ್ತು PES ಟ್ರಸ್ಟ್ಗೆ ವಂದನೆಗಳನ್ನು ಸಲ್ಲಿಸುತ್ತೇನೆ.
1: ಕನಸುಗಾರ ಜಾನ್ ಗೋಡಾರ್ಡ್ ಇವರನ್ನು ಕುರಿತು ಇದುವರೆಗೂ ಮಾಹಿತಿಯನ್ನು ನೀಡಿದವರು ಶಿವಮೊಗ್ಗ PES ಪಬ್ಲಿಕ್ ಶಾಲೆಯ ಪ್ರಾಂಶುಪಾಲರಾದ ಸೋಮಶೇಖರಯ್ಯ HM ಅವರು.
2: ಶಿವಮೊಗ್ಗದ PES ಕಾಲೇಜಿನಲ್ಲಿ ಕಾಲೇಜು ದಾಖಲಾತಿಗಳು ನಡೆಯುತ್ತಿವೆ. PES ಕಾಲೇಜಿನಲ್ಲಿ BBA, BCOM, BSc, BCA, BBA ಟೂರಿಸಂ ಅಂಡ್ ಟ್ರಾವೆಲ್ಸ್, BBA ಹಾಸ್ಪಿಟಾಲಿಟಿ ಅಂಡ್ ಇವೆಂಟ್ ಮ್ಯಾನೇಜ್ಮೆಂಟ್ ಹಾಗೂ MCOM ಕೋರ್ಸ್ಗಳ ದಾಖಲಾತಿಗಾಗಿ ಸಂಪರ್ಕಿಸಿ 8147053084 ಅಥವಾ ಸಾಗರ ರಸ್ತೆಯಲ್ಲಿರುವ PES ನ ಆಹ್ಲಾದಕರ ಕ್ಯಾಂಪಸ್ಗೆ ಖುದ್ದಾಗಿ ಭೇಟಿ ನೀಡಬಹುದು.
3: ಇದುವರೆಗೆ ನೈಪುಣ್ಯ, ಕೌಶಲ್ಯ, ಯಶೋಗಾಥೆ ಒಳಗೊಂಡ ಗೆಲುವಿನ ಗುಟ್ಟು ಕಾರ್ಯಕ್ರಮ ಸರಣಿ ಪ್ರಸಾರವಾಯಿತು. ನಿರ್ವಹಣೆ SR ಭಟ್, ಸಹಕಾರ ಸವಿತಾ, ಪ್ರಾಯೋಜಕರು PES ಸಮೂಹ ಶಿಕ್ಷಣ ಸಂಸ್ಥೆ ಶಿವಮೊಗ್ಗ. ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಮೂಡಿಬಂತು.

ಕೆಳಗಡೆ ಗಮನಿಸಿ, ಇಂದು ರಾತ್ರಿ 8 ಗಂಟೆಗೆ ಗೌರವಾನ್ವಿತ ಉಪರಾಷ್ಟ್ರಪತಿಗಳಾದ ಶ್ರೀ ಸಿಪಿ ರಾಧಾಕೃಷ್ಣನ್ ಅವರು ಇಂದು ದಾವಣಗೆರೆಗೆ ಬಿಡಿಟಿ ಕಾಲೇಜಿನ 75ನೇ ವಾರ್ಷಿಕೋತ್ಸವ ಆಚರಣೆಯಲ್ಲಿ ಭಾಗವಹಿಸಿದ ಕುರಿತು ಬಾನುಲಿ ವರದಿ ಕೇಳಲಿದ್ದೀರಿ. ಕಾರ್ಯಕ್ರಮ ಮೂಡಿಬರುವ ಸಮಯ 8 ಗಂಟೆಗೆ. ರಾಜ್ಯವ್ಯಾಪಿ ಪ್ರಸಾರವಾಗುವ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. ಕೆಳಗಡೆ ಈ ಬೆಳಗ್ಗೆ 10 ಗಂಟೆಗೆ ಕ್ಯಾಂಪಸ್ ಕಟ್ಟೆ ವಿದ್ಯಾರ್ಥಿಗಳಿಂದ ಸಾಧಕರ ಪರಿಚಯದ ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಶಂಕರಘಟ್ಟ ಕುವೆಂಪು ವಿಶ್ವವಿದ್ಯಾನಿಲಯದ ಪತ್ರಿಕೋದ್ಯಮ ಮತ್ತು ಸಮೂಹ ಸಂವಹನ ವಿಭಾಗದ ವಿದ್ಯಾರ್ಥಿಗಳು. ಇವರೊಂದಿಗೆ ಪಾಲ್ಗೊಳ್ಳಲಿದ್ದಾರೆ ಆರ್ಜೆ ಬಸವರಾಜ್. ಸಮಯ 9:20 ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ.

ಕೇಳುವರಿಗೆಲ್ಲ ಇಂದಿನ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಕಳೆದ ಕಾರ್ಯಕ್ರಮದಲ್ಲಿ ನಾವು ಮಹಾತ್ಮ ಗಾಂಧೀಜಿರವರು ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ ಹಿಂದಿರುಗಿರ್ತಾರೆ. ಪ್ರಥಮವಾಗಿ ಅವರು ಕಲ್ಕತ್ತಾದಲ್ಲಿ ಆಗ ನಡೀತಿದ್ದಂತಹ ಕಾಂಗ್ರೆಸ್ ಮಹಾಧಿವೇಶನದಲ್ಲಿ ಭಾಗವಹಿಸ್ತಾರೆ ಮತ್ತು ಇದೇ ಅವಧಿಯಲ್ಲಿ ಅವರು ಕಲ್ಕತ್ತಾದಲ್ಲಿನ ತಮ್ಮ ವಾಸ್ತವ್ಯವನ್ನ ಸ್ವಲ್ಪ ದಿನಗಳ ಮಟ್ಟಿಗೆ ಹೆಚ್ಚು ಮಾಡ್ತಾರೆ. ಅದೇ ಸಮಯದಲ್ಲಿ ಲಾರ್ಡ್ ಕರ್ಜನ್ರ ದರ್ಬಾರು ನಡೆಯಲಿರುತ್ತೆ. ಅದರಲ್ಲಿ ಭಾಗವಹಿಸುವಿಕೆಗಾಗಿ ಭಾರತದ ರಾಜಮಹಾರಾಜರು ಎಷ್ಟೆಲ್ಲ ರೀತಿಯಲ್ಲಿ ತಯಾರಾಗಬೇಕಾಗಿತ್ತು ಅನ್ನೋದ್ರ ಕುರಿತು ಬರೆದಿದ್ದನ್ನ ಕೇಳ್ತಾ ಇದ್ರಿ. ಇದೇ ಘಟ್ಟದಿಂದ ಮುಂದುವರಿತಾ ಮಹಾತ್ಮ ಗಾಂಧೀಜಿರವರು ತಮ್ಮ ಆತ್ಮಚರಿತ್ರೆಯಲ್ಲಿ ಬರೆದಿರೋದು ಹೀಗೆ: ಐಶ್ವರ್ಯ, ಅಧಿಕಾರ ಮತ್ತು ಪ್ರತಿಷ್ಠೆ ಮನುಷ್ಯನಿಂದ ಮಾಡಿಸುವ ಪಾಪ ಅನರ್ಥಗಳು ಎಷ್ಟು ಹೆಚ್ಚು. ನಾನು ಅವರ ಮನೆಗೆ, ಇಲ್ಲಿ ಅವರು ಅಂದ್ರೆ ಗೋಖಲೆಯವರು, ಹೋದ ದಿನದಿಂದಲೇ ನಾನು ಅವರ ಮನೆಯವನೇ ಎಂಬ ಭಾವನೆ ನನಗೆ ಬರುವಂತೆ ಗೋಖಲೆಯವರು ಮಾಡಿದರು. ಅವರು ನನ್ನನ್ನು ತಮ್ಮ ಸ್ವಂತ ತಮ್ಮನಂತೆ ಕಂಡರು. ನನಗೆ ಬೇಕಾದುದೇನು ಎಂಬುದನ್ನೆಲ್ಲ ತಿಳಿದುಕೊಂಡು ಅವೆಲ್ಲವೂ ನನಗೆ ದೊರೆಯುವಂತೆ ಏರ್ಪಡಿಸಿದರು. ಸುದೈವದಿಂದ ನನ್ನ ಅವಶ್ಯಕತೆಗಳು ಕಡಿಮೆಯಾಗಿದ್ದವು. ಇತರರಿಂದ ಸೇವೆ ನನಗೆ ಅಷ್ಟೇನೂ ಅವಶ್ಯಕವಿರಲಿಲ್ಲ. ನನ್ನ ಸ್ವಾವಲಂಬನೆ, ಸ್ವಚ್ಛತೆ, ಉದ್ಯಮಶೀಲತೆ, ನಿಯಮಬದ್ಧ ಜೀವನ ಇವು ಅವರಿಗೆ ಒಪ್ಪಿಗೆಯಾದವು. ಇವನ್ನು ಕಂಡು ಅವರು ನನ್ನನ್ನು ತುಂಬಾ ಹೊಗಳುತ್ತಿದ್ದರು. ನನ್ನಿಂದ ಅವರು ಯಾವುದನ್ನೂ ರಹಸ್ಯವಾಗಿ ಇಟ್ಟಂತೆ ತೋರಲಿಲ್ಲ. ಅವರನ್ನು ನೋಡುವುದಕ್ಕೆ ಬಂದ ಎಲ್ಲ ಪ್ರಮುಖರಿಗೂ ಅವರು ನನ್ನ ಪರಿಚಯವನ್ನು ಮಾಡಿಸುತ್ತಿದ್ದರು. ಅವರ ಪೈಕಿ ನನಗೆ ಚೆನ್ನಾಗಿ ಜ್ಞಾಪಕವಿರುವವರೊಬ್ಬರು ಡಾಕ್ಟರ್, ಈಗ ಸರ್ ಪ್ರಫುಲ್ಲ ಚಂದ್ರ ರಾಯ್. ಅವರು ಗೋಖಲೆಯವರ ಮನೆಯ ಹತ್ತಿರವೇ ಇದ್ದರು ಮತ್ತು ಪದೇ ಪದೇ ಗೋಖಲೆಯವರನ್ನು ನೋಡಲು ಬರುತ್ತಿದ್ದರು. ಅವರು ಡಾಕ್ಟರ್ ರಾಯ್ರನ್ನು ಹೀಗೆ ಪರಿಚಯ ಮಾಡಿಕೊಟ್ಟರು: ಇವರು ಪ್ರೊಫೆಸರ್ ರಾಯ್, ಇವರ ಸಂಬಳ ತಿಂಗಳಿಗೆ 800 ರೂಪಾಯಿ, ಅದರಲ್ಲಿ ಇವರು 40 ರೂಪಾಯಿಗಳನ್ನು ಮಾತ್ರ ಸ್ವಂತಕ್ಕೆ ವೆಚ್ಚ ಮಾಡಿಕೊಂಡು ಉಳಿದುದನ್ನೆಲ್ಲ ಸಾರ್ವಜನಿಕ ಕಾರ್ಯಕ್ಕೆ ವಿನಿಯೋಗಿಸುತ್ತಾರೆ. ಇವರಿಗೆ ಮದುವೆಯಾಗಿಲ್ಲ, ಮಾಡಿಕೊಳ್ಳಲು ಇಷ್ಟವೂ ಇಲ್ಲ. ಇಂದಿನ ಡಾಕ್ಟರ್ ರಾಯರಿಗೂ ಅಂದಿನ ರಾಯರಿಗೂ ನನಗೆ ಏನೇನೂ ವ್ಯತ್ಯಾಸ ಕಾಣುವುದಿಲ್ಲ. ಅವರ ಉಡುಪು ಇಂದು ಇರುವಷ್ಟೇ ಆಗಲೂ ಸರಳವಾಗಿದ್ದಿತು, ಆದರೆ ಒಂದು ವ್ಯತ್ಯಾಸ, ಇಂದು ಅದು ಖಾದಿಯದ್ದಾಗಿದೆ, ಆಗ ಭಾರತದ ಮಿಲ್ ಬಟ್ಟೆಯದ್ದಾಗಿದ್ದಿತು. ಡಾಕ್ಟರ್ ರಾಯ್ ಮತ್ತು ಗೋಖಲೆಯವರ ಸಂಭಾಷಣೆಯನ್ನು ಎಷ್ಟು ಕೇಳಿದರೂ ನನಗೆ ತೃಪ್ತಿಯೇ ಆಗುತ್ತಿರಲಿಲ್ಲ. ಅವು ಯಾವಾಗಲೂ ಸಾರ್ವಜನಿಕ ಹಿತ ಅಥವಾ ಜ್ಞಾನ ಬೋಧೆಯುಳ್ಳವಂತಾಗಿರುತ್ತಿದ್ದವು. ಕೆಲವು ವೇಳೆ ಅವು ದುಃಖದಾಯಕವೂ ಆಗಿರುತ್ತಿದ್ದವು, ಏಕೆಂದರೆ ಅವು ಸಾರ್ವಜನಿಕ ಮುಖಂಡರ ದೋಷಗಳಿಗೆ ಸಂಬಂಧಿಸಿದುದಾಗಿರುತ್ತಿದ್ದವು. ಇದರ ಫಲವಾಗಿ ನಾನು ಮಹಾಯೋಧರೆಂದು ಎಣಿಸಿದ್ದ ಕೆಲವರು ಅಲ್ಪರಾಗಿ ಕಾಣತೊಡಗಿದರು. ಗೋಖಲೆಯವರು ಕೆಲಸ ಮಾಡುವುದನ್ನು ನೋಡುವುದೇ ಒಂದು ಸಂತೋಷವೂ ಶಿಕ್ಷಣಪ್ರದವೂ ಆಗಿದ್ದಿತು. ಅವರು ಒಂದು ನಿಮಿಷವನ್ನೂ ವ್ಯರ್ಥ ಮಾಡುತ್ತಿರಲಿಲ್ಲ. ಜನತೆಯೊಂದಿಗಿನ ಅವರ ಸಂಪರ್ಕ, ಸ್ನೇಹ ಇವೆಲ್ಲ ಸಾರ್ವಜನಿಕ ಒಳಿತಿಗಾಗಿಯೇ ಆಗಿದ್ದವು. ಅವರ ಸಂಭಾಷಣೆ ಯಾವಾಗಲೂ ದೇಶದ ಹಿತಕ್ಕೆ ಸಂಬಂಧಿಸಿದುದಾಗಿದ್ದಿತು. ಅದರಲ್ಲಿ ಅಸತ್ಯ ಅಥವಾ ಕಾಪಟ್ಯದ ಸುಳಿವು ಇರುತ್ತಿರಲಿಲ್ಲ. ಭಾರತದ ದಾರಿದ್ರ್ಯ ಮತ್ತು ಪರತಂತ್ರ ಇವು ಸದಾ ಅವರ ತೀವ್ರ ಚಿಂತೆಗಳಾಗಿದ್ದವು. ಬೇರೆ ಬೇರೆ ಜನರು ಅವರಲ್ಲಿ ಬೇರೆ ಬೇರೆ ಕಾರ್ಯಗಳಲ್ಲಿ ಕುತೂಹಲವನ್ನುಂಟು ಮಾಡಲು ಬರುತ್ತಿದ್ದರು. ಅವರಿಗೆಲ್ಲ ಅವರು ಕೊಡುತ್ತಿದ್ದುದು ಒಂದೇ ಉತ್ತರ: ನಿಮ್ಮ ಕಾರ್ಯವನ್ನು ನೀವು ಮಾಡಿ, ನನ್ನ ಕಾರ್ಯವನ್ನು ನಾನು ಮಾಡುತ್ತೇನೆ. ನನಗೆ ಬೇಕಾಗಿರುವುದು ನಮ್ಮ ದೇಶದ ಸ್ವಾತಂತ್ರ್ಯ. ನನ್ನ ಎಲ್ಲಾ ಕಾಲವನ್ನು, ಶಕ್ತಿಯನ್ನು ವಿನಿಯೋಗಿಸಿದರೂ ಅದಕ್ಕೆ ಸಾಲದಾಗಿದೆ. ರಾನಡೆಯವರ ವಿಷಯದಲ್ಲಿ ಅವರಿಗಿದ್ದ ಪೂಜ್ಯ ಭಾವನೆ ಗಳಿಗೆ ಗಳಿಗೆಗೂ ವ್ಯಕ್ತವಾಗುತ್ತಲೇ ಇದ್ದಿತು. ಎಲ್ಲ ವಿಷಯಗಳಲ್ಲಿಯೂ ರಾನಡೆಯವರ ಮಾತೇ ಅವರಿಗೆ ವೇದವಾಕ್ಯವಾಗಿದ್ದಿತು. ರಾನಡೆಯವರ ಮಾತನ್ನು ಅವರು ಹೆಜ್ಜೆ ಹೆಜ್ಜೆಗೆ ಉದಾಹರಿಸುತ್ತಿದ್ದರು. ನಾನು ಗೋಖಲೆಯವರ ಜೊತೆ ಇದ್ದಾಗ ರಾನಡೆಯವರ ಜಯಂತಿಯೋ ಅಥವಾ ಪುಣ್ಯತಿಥಿಯೋ ನನಗೆ ಸರಿಯಾಗಿ ನೆನಪಿಲ್ಲ ಬಂದಿತು. ಗೋಖಲೆಯವರು ಅದನ್ನು ತಪ್ಪದೆ ಆಚರಿಸುತ್ತಿದ್ದರು. ಆ ಕಾಲದಲ್ಲಿ ಅವರ ಜೊತೆಯಲ್ಲಿ ನಾನಲ್ಲದೆ ಅವರ ಮಿತ್ರರಾದ ಪ್ರೊಫೆಸರ್ ಖತವಟೆ ಮತ್ತು ಮತ್ತಾರೋ ಸಬ್ಜಡ್ಜರು ಒಬ್ಬರು ಇದ್ದರು. ಜಯಂತಿಯ ಉತ್ಸವದಲ್ಲಿ ಭಾಗವಹಿಸಲು ಅವರು ನಮ್ಮನ್ನು ಆಹ್ವಾನಿಸಿದರು. ಆಗ ಅವರು ಮಾಡಿದ ಭಾಷಣದಲ್ಲಿ
ರಾನಡೆಯವರನ್ನು ಕುರಿತು ತಮ್ಮ ಕೆಲವು ನೆನಪುಗಳನ್ನು ಹೇಳಿದರು. ಅವರು ಸ್ವಾಭಾವಿಕವಾಗಿ ರಾನಡೆ, ತೇಲಂಗ್, ಮಾಂಡಲಿಕ್ ಇವರನ್ನು ಹೋಲಿಕೆ ಮಾಡಿದರು. ತೇಲಂಗ್ರ ಮನೋಹರವಾದ ಶೈಲಿಯನ್ನು ಪ್ರಶಂಸಿಸಿದರು. ಮಾಂಡಲಿಕರನ್ನು ದೊಡ್ಡ ಸಾಧಕರೆಂದು ಹೊಗಳಿದರು. ತಮ್ಮ ಕಕ್ಷಿಗಾರರ ವಿಷಯದಲ್ಲಿ ಮಾಂಡಲಿಕರ ಕರ್ತವ್ಯ ಪಾಲನೆಯ ದೃಷ್ಟಾಂತವನ್ನು ಹೇಳಿದರು. ಒಂದು ಸಲ ಕಕ್ಷಿಗಾರರ ಮೊಕದ್ದಮೆಗೆ ಹೋಗಲು ಮಾಂಡಲಿಕರಿಗೆ ರೈಲು ತಪ್ಪಿ ಹೋಯಿತು. ಆಗ ಮಾಂಡಲಿಕರು ಒಂದು ವಿಶೇಷ ರೈಲನ್ನು ಗೊತ್ತು ಮಾಡಿಕೊಂಡು ಸಕಾಲದಲ್ಲಿ ಹೋಗಿ ಕಕ್ಷಿಗಾರರ ಮೊಕದ್ದಮೆಯನ್ನು ನಡೆಸಿದರು. ಆದರೆ ರಾನಡೆ ಇವರನ್ನೆಲ್ಲ ಮೀರಿಸಿದ್ದರು. ಅವರದ್ದು ಸರ್ವತೋಮುಖವಾದ ಶಕ್ತಿಯಾಗಿದ್ದಿತು. ಅವರು ದೊಡ್ಡ ನ್ಯಾಯಾಧಿಪತಿಗಳು ಮಾತ್ರವೇ ಅಲ್ಲ, ಮಹಾನ್ ಇತಿಹಾಸಕಾರರು, ಅರ್ಥಶಾಸ್ತ್ರಜ್ಞರು, ದೊಡ್ಡ ಸಮಾಜ ಸುಧಾರಕರೂ ಆಗಿದ್ದರು. ಅವರು ನ್ಯಾಯಾಧಿಪತಿಗಳಾಗಿದ್ದರೂ ನಿರ್ಭಯವಾಗಿ ಕಾಂಗ್ರೆಸ್ ಮಹಾಸಭೆಗೆ ಬರುತ್ತಿದ್ದರು. ಅವರ ವಿವೇಕದಲ್ಲಿ ಎಲ್ಲರಿಗೂ ಪೂರ್ಣ ನಂಬಿಕೆ ಇದ್ದುದರಿಂದ ಅವರ ನಿರ್ಣಯಗಳನ್ನು ಎಲ್ಲರೂ ಮರು ಮಾತಾಡದೆ ಒಪ್ಪುತ್ತಿದ್ದರು. ಹೀಗೆ ತಮ್ಮ ಗುರುಗಳಲ್ಲಿ ಮಿಲನವಾಗಿದ್ದ ಹೃದಯ ಮತ್ತು ಬುದ್ಧಿಯ ವೈಭವವನ್ನು ವರ್ಣಿಸುವುದರಲ್ಲಿ ಗೋಖಲೆಯವರ ಆನಂದಕ್ಕೆ ಪಾರವೇ ಇರಲಿಲ್ಲ. ಆ ಕಾಲದಲ್ಲಿ ಗೋಖಲೆಯವರು ಒಂದು ಕುದುರೆಗಾಡಿಯನ್ನು ಇಟ್ಟುಕೊಂಡಿದ್ದರು. ಕುದುರೆಗಾಡಿ ಅವರಿಗೆ ಏಕೆ ಅವಶ್ಯಕ ಎಂಬ ಸಂದರ್ಭ ನನಗೆ ಗೊತ್ತಿರಲಿಲ್ಲ. ಆದುದರಿಂದ ನಾನು ಅವರನ್ನು ಹೀಗೆ ಕೇಳಿದೆ, ಸ್ಥಳದಿಂದ ಸ್ಥಳಕ್ಕೆ ಹೋಗಲು ನೀವು ಕಾರನ್ನು ಏಕೆ ಉಪಯೋಗಿಸಬಾರದು? ಅದು ಮುಖಂಡರ ಘನತೆಗೆ ಕಡಿಮೆಯೇ? ಅವರು ಸ್ವಲ್ಪ ಖಿನ್ನರಾಗಿ ಹೀಗೆ ಹೇಳಿದರು, ನೀವು ಕೂಡ ನನ್ನನ್ನು ಅರ್ಥ ಮಾಡಿಕೊಳ್ಳಲಿಲ್ಲ. ನನ್ನ ಕೌನ್ಸಿಲ್ ಸಂಬಳವನ್ನು ನಾನು ನನ್ನ ಸ್ವಂತ ವೆಚ್ಚಕ್ಕೆ ಬಳಸಿಕೊಳ್ಳುವುದಿಲ್ಲ. ನೀವು ಟ್ರಾಮ್ನಲ್ಲಿ ಹೋಗುವುದನ್ನು ನೋಡಿದರೆ ನನಗೆ ಅಸೂಯೆಯುಂಟಾಗುತ್ತದೆ. ಆದರೆ ನಿಮ್ಮ ಹಾಗೆ ಮಾಡಲಾರೆನೆಂದು ನನಗೆ ದುಃಖ. ನನ್ನಷ್ಟೇ ಪ್ರಸಿದ್ಧಿಗೆ ನೀವು ಬಲಿಯಾದಾಗ ಟ್ರಾಮಿನಲ್ಲಿ ಪ್ರಯಾಣ ಮಾಡುವುದು ಅಸಾಧ್ಯವಲ್ಲದಿದ್ದರೂ ಕಷ್ಟವೆಂಬುದು ನಿಮಗೆ ಗೊತ್ತಾಗುವುದು. ಮುಖಂಡರು ಮಾಡುವುದೆಲ್ಲ ಸ್ವಂತ ಸುಖದ ಆಸೆಯಿಂದ ಎಂದು ಭಾವಿಸಲು ಕಾರಣವಿಲ್ಲ. ನಿಮ್ಮ ಸರಳ ಅಭ್ಯಾಸಗಳು ನನಗೆ ಇಷ್ಟ. ಆದರೆ ನಾನು ಸಾಧ್ಯವಾದಷ್ಟು ಸರಳವಾಗಿ ಜೀವಿಸುತ್ತೇನೆ. ಆದರೆ ನನ್ನಂಥವರಿಗೆ ಕೆಲವು ವೆಚ್ಚಗಳು ಅನಿವಾರ್ಯ. ಹೀಗೆ ಅವರು ನನ್ನ ಒಂದು ಆಕ್ಷೇಪಣೆಗೆ ಸಮಾಧಾನ ಹೇಳಿ ನನ್ನನ್ನು ತೃಪ್ತಿಪಡಿಸಿದರು. ಆದರೆ ನಾನು ಎತ್ತಿದ್ದ ಇನ್ನೊಂದು ಆಕ್ಷೇಪಣೆಗೆ ಅವರು ಕೊಟ್ಟ ಸಮಾಧಾನ ನನಗೆ ತೃಪ್ತಿಯಾಗಲಿಲ್ಲ. ಆದರೆ ನೀವು ತಿರುಗಾಡುವುದಕ್ಕೆ ಸಹ ಹೋಗುವುದಿಲ್ಲ. ನೀವು ಯಾವಾಗಲೂ ಕಾಯಿಲೆಯಿಂದ ನರಳುತ್ತಿರುವುದರಲ್ಲಿ ಆಶ್ಚರ್ಯವೇನು? ಸಾರ್ವಜನಿಕ ಕಾರ್ಯಗಳಲ್ಲಿ ವ್ಯಾಯಾಮಕ್ಕೆ ಅವಕಾಶ ದೊರೆಯಬಾರದೆ ಎಂದು ನಾನು ಕೇಳಿದೆನು. ತಿರುಗಾಡಲು ಹೋಗುವುದಕ್ಕೆ ನನಗೆಲ್ಲಿ ಅವಕಾಶವಿದೆ, ನೀವೇ ಹೇಳಿ ಎಂದರು. ಗೋಖಲೆಯವರಲ್ಲಿ ನನಗೆ ಬಹಳ ಗೌರವವಿದ್ದಿತು. ನಾನು ಅವರೊಂದಿಗೆ ಎಂದಿಗೂ ವಾದ ಮಾಡುತ್ತಿರಲಿಲ್ಲ. ಅವರ ಈ ಪ್ರತ್ಯುತ್ತರದಿಂದ ನನಗೆ ಸಮಾಧಾನವಾಗದಿದ್ದರೂ ನಾನು ಮರು ಮಾತಾಡಲಿಲ್ಲ. ಎಷ್ಟೇ ಕೆಲಸವಿದ್ದರೂ ಊಟ ಮಾಡಲು ಸಮಯವನ್ನು ಉಳಿಸಿಕೊಳ್ಳುವಂತೆ ವ್ಯಾಯಾಮಕ್ಕೂ ಸಮಯವನ್ನು ಉಳಿಸಿಕೊಳ್ಳಬೇಕೆಂಬುದು ಆಗ

ನಂಬಿಕೆಯಾಗಿದ್ದಿತು, ಈಗಲೂ ಅದೇ ನನ್ನ ನಂಬಿಕೆ. ಅದು ನಮ್ಮ ಕೆಲಸ ಮಾಡುವ ಶಕ್ತಿಯನ್ನು ಕಡಿಮೆ ಮಾಡುವುದರ ಬದಲು ಹೆಚ್ಚಿಸುತ್ತದೆ ಎಂಬುದು ನನ್ನ ನಮ್ರ ಅಭಿಪ್ರಾಯವಾಗಿದೆ. ಕೇಳುವ್ರೆ, ಇದುವರೆಗೂ ತಾವೆಲ್ಲ ಮಹಾತ್ಮ ಗಾಂಧೀಜಿರವರ ಆತ್ಮಕಥೆ ನನ್ನ ಸತ್ಯಾನ್ವೇಷಣೆ, ಇದರಲ್ಲಿ ಮಹಾತ್ಮ ಗಾಂಧೀಜಿರವರು ಬರೆದಿರುವಂತೆಯೇ ಅವರ ಜೀವನ ಗಾಥೆಯನ್ನ ತಿಳಿದುಕೊಳ್ತಾ ಇದ್ರಲ್ಲ. ಇದು ಇಂದಿನ ಗಾಂಧಿ ಸ್ಮೃತಿ.

0: ಸಮಯ 9:30 ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಎಫ್ಎಂ 103.5 ಹಾಗೂ 101.4.
1: ಅರೇಂಜ್ಮೆಂಟ್ ಆಯ್ತು. ಯಾವ್ದ್ರದ್ದು? ಚಿನ್ನನ ಪೀಸ್ನದ್ದು ತೋರ್ಸು. 20,000 ಲೋನ್ ತಕ್ಷಣ? ಯಾರ್ ಕೊಡ್ತಿದ್ದಾರೆ ಗೊತ್ತಾ? ಬಡ್ಡಿ ಎಷ್ಟು? ಲೋನ್ ನಿಯಂತ್ರಿತ ಸಂಸ್ಥೆಗಳಿಂದಲೇ ತಗೊಳ್ಳಿ. ಅಗತ್ಯವಿರುವಷ್ಟೇ ಸಾಲ ತಗೊಳ್ಳಿ. ಅದು ನೋಡ್ಕೊಂಡು ಅರೇಂಜ್ಮೆಂಟ್ ಆಯ್ತು. ಸಂಬಳ ಅಡ್ವಾನ್ಸ್ ಆಗಿ ಕಳಿಸ್ಬಿಟ್ಟೆ.
2: ಆರ್ಬಿಐ ಹೇಳುತ್ತೆ,
1: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
3: ಆಕಾಶವಾಣಿ ಭದ್ರಾವತಿ

0: ಚಿತ್ರಗೀತೆಗಳನ್ನು ಆಧರಿಸಿದ ವಿಶೇಷ ಕಾರ್ಯಕ್ರಮ ಚಿತ್ರತರಂಗ.
1: ನಮಸ್ಕಾರ ಕೇಳುಗರೆ, ಕಲರ್ಫುಲ್ ಕಹಾನಿಗಳ ಕಲರ್ಫುಲ್ ಕಾರ್ಯಕ್ರಮ ಚಿತ್ರತರಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಾಣಿ ಬಾಳಿಕೊಪ್ಪ. ಇವರು ಗಾಯನ ಕ್ಷೇತ್ರದ ಸವ್ಯಸಾಚಿ. ಎಸ್, ಇವ್ರ ಬಗ್ಗೆ ಹೇಳ್ತೀನಿ ಯಾರು ಅಂತ. ಹುಬ್ಬಳ್ಳಿ ಮತ್ತೆ ಧಾರವಾಡದ ಅವಳಿ ನಗರಗಳು ಶಿಕ್ಷಣ, ಸಾಹಿತ್ಯ ಹಾಗೂ ಸಂಗೀತ ಕ್ಷೇತ್ರಗಳಲ್ಲಿನ ಸಾಧಕರಿಂದಾಗಿ ಇಡೀ ದೇಶದಲ್ಲೇ ಹೆಸರುವಾಸಿ ಅಂತ ಹೇಳ್ಬೋದು. ಅಲ್ಲಿನ ಮಣ್ಣು, ನೀರು, ಗಾಳಿಯಲ್ಲಿ ಇವೆಲ್ಲದರ ಗಂಧ ಇದೆ. ವರಕವಿ ದರಾ ಬೇಂದ್ರೆ, ಭಾರತ ರತ್ನ ಭೀಮಸೇನ್ ಜೋಶಿ, ಮಲ್ಲಿಕಾರ್ಜುನ ಮನ್ಸೂರ್, ಬಸವರಾಜ ರಾಜಗುರು, ಗಂಗೂಬಾಯಿ ಹಾನಗಲ್ ಅವರಂತಹ ಮಹಾನ್ ತಾರೆಗಳು ಈ ನೆಲದಲ್ಲಿ ಉದಯಿಸಿ ಭಾರತವನ್ನ ಬೆಳಗಿದ್ದಾರೆ. ಈ ದಿಗ್ಗಜರು ಜನಿಸಿದ ನಾಡಿನ ಮತ್ತೊಂದು ಮಹಾನ್ ಪ್ರತಿಭೆ ಅಂತ ಹೇಳಿದ್ರೆ ಸಂಗೀತ ಕಟ್ಟಿ ಕುಲಕರ್ಣಿ. ಆಡು ಮುಟ್ಟದ ಸೊಪ್ಪಿಲ್ಲ ಎಂಬಂತೆ ಶಾಸ್ತ್ರೀಯ ಸಂಗೀತ, ಸುಗಮ ಸಂಗೀತ, ಜನಪದ ಗೀತೆ ಹಾಗೂ ಚಿತ್ರಗೀತೆಗಳು ಸೇರಿದಂತೆ ಎಲ್ಲಾ ಪ್ರಕಾರಗಳಲ್ಲೂ ಹಾಡಿ ಮನೆ ಮಾತಾಗಿದ್ದಾರೆ ಈ ಸಂಗೀತ ಕಟ್ಟಿ. ಅವರ ಬದುಕು ಹಾಗೆ ಸಾಧನೆಗಳ ಬಗ್ಗೆ ನಾನು ನಿಮ್ಗೆ ಹೇಳ್ತೀನಿ. ಇನ್ನು ಸಂಗೀತ ಅವರು 1970 ಅಕ್ಟೋಬರ್ 7 ರಾಜ್ಯದ ಸಾಂಸ್ಕೃತಿಕ ರಾಜಧಾನಿ ಎಂದೇ ಕರೆಯಲ್ಪಡುವ ಧಾರವಾಡದಲ್ಲಿ ಜನಿಸುತ್ತಾರೆ. ಅವರ ತಂದೆ ಡಾಕ್ಟರ್ ಹೆಚ್ ಎ ಕಟ್ಟಿ, ತಾಯಿ ಭಾರತಿ. ಅವರು ಹುಟ್ಟಿದ್ದು ದಸರೆಯ ಸರಸ್ವತಿಯ ಪೂಜೆಯ ದಿನ. ಸಂಗೀತ ಪ್ರೇಮಿಗಳಾಗಿದ್ದ ತಂದೆ ತಾಯಿ ಮನೆಯಲ್ಲಿ ರೇಡಿಯೋ ಮತ್ತು ಗ್ರಾಮಫೋನ್ ಮೂಲಕ ಹಾಡುಗಳನ್ನ ಕೇಳ್ತಿದ್ರಂತೆ. ಇವೆಲ್ಲವೂ ತಾನು ಕೇಳಿಸಿಕೊಳ್ತಿದ್ದ ಪುಟ್ಟ ಮಗು ಸಂಗೀತಳ ಬಾಯಿಂದ ಬರುವ ಮತ್ತೆಲ್ಲವೂ ಹಾಡೆ ಆಗಿತ್ತು. ಇನ್ನು ಸಂಗೀತ ಸರಿಗಮ ಪದದ ಆರಂಭಿಕ ಪಾಠಗಳನ್ನ ತಂದೆಯಿಂದಲೇ ಕಲಿತ ಸಂಗೀತ ಹಾಡುವುದನ್ನೇ ತಮ್ಮ ಭಾಷೆ ಮಾಡಿಕೊಳ್ತಾರೆ. ಅವ್ರ ಬಗ್ಗೆ ಇನ್ನೊಂದಷ್ಟು ಇನ್ ಡೀಟೇಲ್ ಆಗಿ ಹೇಳ್ತೀನಿ. ಅದಕ್ಕೂ ಮುನ್ನ ಅಮೆರಿಕ ಚಿತ್ರದಿಂದ 100 ಜನ್ಮಕ್ಕೂ ಈ ಗೀತೆ ಕೇಳಿ ಆನಂದಿಸಿ.

0: ಜನ್ಮಕ್ಕೂ.
1: ಏನೋ ಸಂಗೀತ ಕೇವಲ 4 ವರ್ಷದ ಬಾಲಕಿಯಾಗಿದ್ದಾಗ ಸಿನಿಮಾ ಹಿನ್ನೆಲೆ ಗಾಯನ ಕ್ಷೇತ್ರದಲ್ಲಿ ಹೆಸರಾಗಿದ್ದ ಸಂಗೀತಗಾರ ನೌಶದ್ ಅಲಿಯವರ ಎದುರು ಹಾಡುವ ಅವಕಾಶ ಸಿಗುತ್ತಂತೆ. ಕಾರ್ಯಕ್ರಮವೊಂದಕ್ಕೆ ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯಕ್ಕೆ ಭೇಟಿ ನೀಡಿದ್ದ ನೌಶದ್ ಅಲಿಯವರು ಕಟ್ಟಿ ಅವರ ಮನೆಗೆ ಬರ್ತಾರೆ. ಪ್ರಸಿದ್ಧ ಗಾಯಕಿ ನೂರ್ ಜಹಾನ್ ಅವರು ಹಾಡಿದ ಆವಾಜ್ ದೇ ಕಹಾ ಹೇ ಗೀತೆಯನ್ನ ಬಾಲಕಿ ಸಂಗೀತಾಳ ಕಂಠದಿಂದ ಕೇಳಿ ಖುಷಿಪಟ್ಟ ನೌಶದ್ ಅಲಿ ಅವರು ದೇಶ್ ಕಿ ಬಹುತ್ ಬಡಿ ಗಾಯಕಿಯ ಬನೆಗಿ ಲಡ್ಕಿ ಅಂತ ಹಾಸಿದ್ರಂತೆ. ಅಂದ್ರೆ ಈ ಮಗುವನ್ನ ಒಳ್ಳೆಯ ಗುರುಗಳ ಬಳಿ ಪಾಠಕ್ಕೆ ಸೇರಿಸಿ ಅಂತ ಹೇಳ್ತಂತೆ. ಅಂದ್ರೆ ಈ ದೇಶದ ಅತ್ಯಂತ ಸಂಗೀತಗಾರ್ತಿ ಆಗ್ತಾರೆ ಅಂತ ನೌಶದ್ ಅಲಿ ಅವರು ಅಂದೇ ಭವಿಷ್ಯ ನುಡಿದ್ರಂತೆ. ಇನ್ನು ಆ ಬಳಿಕ ಧಾರವಾಡದ ಮಂಗಳವಾರ ಪೇಟೆಯ ಧರ್ಮಾರ್ಥ ಸಂಗೀತ ಪಾಠಶಾಲೆಯಲ್ಲಿ ಗುರುಗಳಾಗಿದ್ದ ಪಂಡಿತ ಶೇಷಗಿರಿ ದಂಡಾಪುರ್ ಅವರ ಬಳಿ ಸೇರಿದ ಸಂಗೀತ ಸಾಂಪ್ರದಾಯಿಕವಾಗಿ ಸಂಗೀತ ಅಭ್ಯಾಸ ಆರಂಭಿಸ್ತಾರೆ. ಇನ್ನು ಕೆಲವು ವರ್ಷಗಳ ಬಳಿಕ ಪಂಡಿತ ಚಂದ್ರಶೇಖರ್ ಪುರಾಣಿ ಕಮಠ ಅವರಲ್ಲಿ ಹಿಂದೂಸ್ತಾನಿ ಸಂಗೀತಾಭ್ಯಾಸ ಮಾಡ್ತಾರೆ. ಮತ್ತೊಬ್ಬ ಗುರು ಅನಂತಾಚಾರ್ ಕಟ್ಟಿಗೆ ಅವರಿಂದಲೂ ಸಾಕಷ್ಟು ಹಾಡುಗಳನ್ನ ಕಲಿತಾರೆ. ಇನ್ನು ಸಂಗೀತದ ಜೊತೆ ಜೊತೆಗೆ ಶಾಲಾ ಶಿಕ್ಷಣವನ್ನ ಮುಂದುವರಿಸುತ್ತಾರೆ. ಈ ನಡುವೆ ಧಾರವಾಡದ ಆಕಾಶವಾಣಿಯ ಗಿಳಿವಿಂಡು ಇತ್ಯಾದಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಅತ್ಯುತ್ತಮವಾಗಿ ಹಾಡಿ ಕೇಳುಗರನ್ನ ರಂಜಿಸುವ ಮೂಲಕ ಬಾಲ ಪ್ರತಿಭೆಯಾಗಿ ಬೆಳಕಿಗೆ ಬರ್ತಾರೆ. ಅಂತದ್ದೇ ಒಂದು ಸಂದರ್ಭದಲ್ಲಿ ಸಂಗೀತ ಕಟ್ಟಿ ಹಾಡೋದನ್ನ ಮತ್ತು ಹಾಡಿನ ರಾಗ ತಾಳಗಳ ಬಗ್ಗೆ ಖಚಿತವಾಗಿ ಗುರುತಾ ಇದ್ದಿದ್ದನ್ನ ಕೇಳಿ ಪ್ರಖ್ಯಾತ ಗಾಯಕಿ ಗಂಗೂಬಾಯಿ ಹಾನಗಲ್ ಅವರು ಕೂಡ ಬಾಲಕಿ ಸಂಗೀತಳನ್ನ ಪ್ರಶಂಸೆ ಮಾಡ್ತಾರಂತೆ. ಈಗ ಅವರದೇ ಹಾಡು ಅಂಬರೀಶ್ ಅಭಿನಯಿಸಿದ ಮಂಡ್ಯದ ಗಂಡು ಚಿತ್ರದಿಂದ ಗೀತೆ ಕೇಳಿ ಆನಂದಿಸಿ.

ಆ ದಿನಗಳಲ್ಲಿ ಪ್ರಸಿದ್ಧ ಗಾಯಕ ಪದ್ಮಭೂಷಣ ಸಾವಿರ ಚೀಸ್ಗಳ ಸರದಾರ ಎಂಬ ಹೆಗ್ಗಳಿಕೆಯ ಪಂಡಿತ್ ಬಸವರಾಜ ರಾಜಗುರು ಅವರ ಬಳಿ ಸೇರಿಕೊಂಡ ಸಂಗೀತ ಕಟ್ಟಿ ಸುಮಾರು 12 ವರ್ಷಗಳ ಕಾಲ ಅವರ ಶಿಷ್ಯರಾಗಿ ಸಂಗೀತಾಭ್ಯಾಸ ಮಾಡ್ತಾರೆ. ಆದರೆ ದುರಾದೃಷ್ಟವಶಾತ್ ಪಂಡಿತ್ ಬಸವರಾಜ ರಾಜಗುರು ಅವರು 1991 ಹೃದಯಾಘಾತದಿಂದ ನಿಧನರಾಗ್ತಾರೆ. ಆ ಮುಂದಿನ ದಿನಗಳಲ್ಲಿ ಕಲಿಕೆ ಮುಂದುವರಿಸೋದಕ್ಕೆ ಗುರುವಿಗಾಗಿ ಹುಡುಕುತ್ತಾ ಹೋದ ಸಂಗೀತಗೆ ಗುರುವಾಗಿ ದೊರೆತದ್ದು ಹಿಂದೂಸ್ತಾನಿ ಸಂಗೀತದ ಮಹಾನ್ ಕಲಾವಿದೆ ಗಾನ ಸರಸ್ವತಿ ಕಿಶೋರಿ ಅಂಕುನರ್. ಅಲ್ಲಿಂದ ಮುಂದಿನ 5 ವರ್ಷಗಳ ಕಾಲ ಕಿಶೋರಿ ತಾಯಿ ಅವರ ಮುಂಬೈ ಮನೆಯಲ್ಲೇ ಇದ್ದ ಸಂಗೀತ ಗುರುವಿನ ಮಾರ್ಗದರ್ಶನದಲ್ಲಿ ಸಾಣೆ ಹಿಡಿದ ವಜ್ರದಂತಾಗ್ತಾರೆ. ಇನ್ನು ಗುರುವಿನ ಕಣ್ಣೆದುರು ಕುಳಿತು ಸಂಗೀತ ಕಲಿಯುವುದರ ಜೊತೆಗೆ ಸಂಗೀತಕ್ಕೆ ಸಂಬಂಧಿಸಿದ ಎಲ್ಲ ಅಧಿಕೃತ ಪರೀಕ್ಷೆಗಳನ್ನ ಕಟ್ಟುತ್ತಾ ಹೋದ ಸಂಗೀತ ಕೆಟ್ಟಿ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಶಿಕ್ಷಣದ ಜೂನಿಯರ್ ಸೀನಿಯರ್ ಮತ್ತು ವಿದ್ವತ್ ಪರೀಕ್ಷೆಗಳಲ್ಲಿ ರಾಜ್ಯಕ್ಕೆ ಮೊದಲ ರ್ಯಾಂಕ್ ಗಳಿಸುವ ಮೂಲಕ ಸಾಧನೆ ಕೂಡ ಮಾಡುತ್ತಾರೆ. ಈಗ ಅಮೆರಿಕ ಚಿತ್ರದಿಂದ ಯಾವ ಮೋಹನ ಮುರಳಿ ಕರೆಯಿತು ಈ ಗೀತೆ ಕೇಳಿ ಆನಂದಿಸಿ.

1987ರಲ್ಲಿ ನಾಗಪುರದಲ್ಲಿ ನಡೆದ ರಾಷ್ಟ್ರೀಯ ಸಂಗೀತೋತ್ಸವದಲ್ಲಿ ಕರ್ನಾಟಕ ರಾಜ್ಯವನ್ನ ಪ್ರತಿನಿಧಿಸುವ ಅವಕಾಶ ಸಂಗೀತ ಕಟ್ಟಿ ಅವರಿಗೆ ದೊರಕತೆ. ಆ ನಂತರದ ದಿನಗಳಲ್ಲಿ ಹಿಂದೂಸ್ತಾನಿ ಶಾಸ್ತ್ರೀಯ ಮತ್ತು ಸುಗಮ ಸಂಗೀತದ ವಿಭಾಗದಲ್ಲಿ ಆಕಾಶವಾಣಿಯ ವಾರ್ಷಿಕ ಪ್ರಶಸ್ತಿಗಳು ಸಂಗೀತ ಕಟ್ಟಿ ಅವರ ಪಾಲಾಗ್ತವೆ. ಆದ್ರೆ ಸಂಗೀತ ಕಲಿಕೆ, ಸಂಗೀತ ಶಿಕ್ಷಣದ ಜೊತೆಗೆ ಕಾಲೇಜು ಶಿಕ್ಷಣವನ್ನ ಮುಂದುವರೆಸಿದ್ದ ಸಂಗೀತ ಕಟ್ಟಿ ಡಿಸ್ಟಿಂಕ್ಷನ್ ನೊಂದಿಗೆ ಬಿಎಸ್ಸಿ ಪದವಿ ಪಡೆದು ತಾವು ಎಂತಹ ಅದ್ಭುತ ಆಲ್ರೌಂಡರ್ ಅನ್ನೋದನ್ನ ತೋರಿಸಿಕೊಡ್ತಾರೆ. ಇದು ಒಂದ್ ರೀತಿಯಲ್ಲಿ ಖುಷಿ ವಾಕ್ಯದೊಡನೆ ವಿಜ್ಞಾನ ಕಲೆ ಮೇಳವಿಸೆ ಜಸವು ಜನ ಜೀವನಕ್ಕೆ ಮಂಕುತಿಮ್ಮ ಎಂಬ ಡಿವಿಜಿ ಅವರ ಕಗ್ಗದ ಉಕ್ತಿಗೆ ಉದಾಹರಣೆ ಅಂತಾನೆ ಹೇಳ್ಬೋದು. ಇನ್ನು ಬದುಕಿನ ಎಲ್ಲಾ ಕ್ಷೇತ್ರಗಳಲ್ಲೂ ಸಾಧನೆ ಮಾಡಬೇಕು ಎಂಬ ಹಂಬಲ ಹೊಂದಿದ್ದ ಸಂಗೀತ ಕಟ್ಟಿ ಸ್ಪರ್ಧಾತ್ಮಕ ಪರೀಕ್ಷೆ ಬರೆದು ಐಎಎಸ್ ಅಧಿಕಾರಿಯಾಗಿ ಸಮಾಜ ಸೇವೆ ಮಾಡಬೇಕು ಎಂಬ ಆಕಾಂಕ್ಷೆಯನ್ನ ಹೊಂದಿದ್ದಂತೆ. 1975 ಇಸ್ವಿಯಿಂದ ಹಾಡೋದಕ್ಕೆ ಪ್ರಾರಂಭಿಸಿದ ಸಂಗೀತ ಕಟ್ಟಿ ಅಲ್ಲಿಂದ ಇಲ್ಲಿಯವರೆಗೆ ಆ ಸಂಗೀತ ಪ್ರಯಾಣದಲ್ಲಿ ಅಪಾರ ಸಾಧನೆ ಮಾಡಿ ಹಿಂದೂಸ್ತಾನಿ ಸಂಗೀತ ಕ್ಷೇತ್ರದ ಹೊಸ ಪೀಳಿಗೆಯ ದಿಗ್ಗಜರಲ್ಲಿ ಒಬ್ಬರಾಗ್ತಾರೆ. ಇನ್ನು ಆಕಾಶವಾಣಿ ಮತ್ತು ದೂರದರ್ಶನದ ಎ ಗ್ರೇಡ್ ಕಲಾವಿದೆಯಾಗಿ ಮಾನ್ಯತೆ ಪಡೆದಿರುವ ಸಂಗೀತ ಕಟ್ಟಿ ಅವರು ಶಾಸ್ತ್ರೀಯ ಸಂಗೀತ, ವಚನ, ದಾಸರ ಪದ, ಜಾನಪದ ಗೀತೆ, ಭಾವಗೀತೆ, ಚಿತ್ರಗೀತೆ ಸೇರಿದಂತೆ ಎಲ್ಲಾ ಪ್ರಕಾರಗಳಲ್ಲೂ ಹಾಡಿ ಕೇಳುಗರ ಮನಸ್ಸನ್ನ ಗೆದ್ದಿದ್ದಾರೆ. ಈಗ ರೆಡಿಮೇಡ್ ಗಂಡ ಈ ಚಿತ್ರದಿಂದ ನನ್ನ ಪ್ರೀತಿ ದೇವಿ ಈ ಗೀತೆ ಕೇಳಿ ಆನಂದಿಸಿ.

ಹೆಸರಿನ ಹುಲಿ ಸಿನಿಮಾದಿಂದ ಆರಂಭಿಸಿ ಹಲವಾರು ಸಿನಿಮಾ ಹಾಡುಗಳ ಹಿನ್ನೆಲೆ ಗಾಯಕಿಯಾಗಿರುವ ಸಂಗೀತ ಹೆಸರಾಂತ ಸಂಗೀತ ನಿರ್ದೇಶಕರಾದಂತಹ ಉಪೇಂದ್ರ ಕುಮಾರ್, ವಿಜಯ್ ಭಾಸ್ಕರ್, ರಾಜನ್ ನಾಗೇಂದ್ರ, ಸಿ ಅಶ್ವಥ್ ಹೀಗೆ ಮೊದಲಾದವರ ಜೊತೆ ಕೆಲಸ ಕೂಡ ಮಾಡಿದ್ದಾರೆ. ಶಾಸ್ತ್ರೀಯ ಸಂಗೀತದ ದಿಗ್ಗಜರಾದಂತಹ ಡಾಕ್ಟರ್ ಎಂ ಬಾಲ ಮುರಳೀಕೃಷ್ಣ, ಪ್ರಸಿದ್ಧ ಹಿನ್ನೆಲೆ ಗಾಯಕರಾದಂತಹ ಡಾಕ್ಟರ್ ಕೆಜೆ ಯೇಸುದಾಸ್ ಮತ್ತು ದಿವಂಗತ ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರೊಂದಿಗೂ ಕೂಡ ಹಾಡಿದ್ದಾರೆ. ಇನ್ನು ಹಲವಾರು ಟಿವಿ ಧಾರಾವಾಹಿಗಳ ಶೀರ್ಷಿಕೆ ಗೀತೆಗಳನ್ನ ಹಾಡಿ ಸೈ ಎನಿಸಿಕೊಂಡಿರುವ ಸಂಗೀತ ಕಟ್ಟಿ ಅವರು ಮೂಡಲ ಮನೆ ಧಾರಾವಾಹಿಗಾಗಿ ಹಾಡಿರುವ ಡಾಕ್ಟರ್ ಚಂದ್ರಶೇಖರ ಕಂಬಾರ ರಚನೆ ರೆಂಬೆ ಕೊಂಬೆ ಮ್ಯಾಗ ಕೂಡ ಕಟ್ಟಿದ್ದಾವ ರೆಕ್ಕೆ ಬಲಿತ ಹಕ್ಕಿ ಗೂಡಿನಾಗ ಮಲಗ್ಯಾವ ಮರಿ ಹಕ್ಕಿ ಗೀತೆ ಇಂದಿಗೂ ಸಹ ಬಹಳಷ್ಟು ಜನರ ನಾಲಿಗೆಯಲ್ಲಿ ಹರಿದಾಡತ್ತೆ ನಲಿದಾಡತ್ತೆ ಅಂತಾನೆ ಹೇಳ್ಬೋದು. ಏನು ಹೇಳು ಹೇಳಿನ ಮರಿಯೇ, ಕಂಬದ ಮ್ಯಾಲಿನ ಗೊಂಬೆಗೆ ಆ ಅಳುವ ಕಡಲಳು ತೇಲು ಬರ್ತಿದೆ, ನಗಿಯ ಹಾಯ್ದೋಣಿ ಆ ಮುಗಿಲ ಮಾರಿಗೆ ರಾಗರತಿಯ ನಂಜ ಏರಿತ್ತ, ಇತ್ಯಾದಿ ಗೀತೆಗಳನ್ನ ಸಂಗೀತ ಅವರ ಬಾಯಿಂದ ಕೇಳುದು ಕಿವಿಗಳಿಗೆ ಹಬ್ಬ ಅಂತಾನೆ ಹೇಳ್ಬಹುದು. ಈಗ ಅವರ ಹಾಡು ಕಂಬದ ಮ್ಯಾಲಿನ ಗೊಂಬೆ, ಈ ಗೀತೆ ಕೇಳಿ ಆನಂದಿಸಿ.

ಇನ್ನು ಸಂಗೀತಕ್ಕೆ ಭಾಷೆಯ ಹಂಗಿಲ್ಲ ಎಂಬ ಮಾತಿನಂತೆ ಕನ್ನಡದ ಜೊತೆಗೆ ಹಿಂದಿ ಮರಾಠಿ ಭಾಷೆಯಲ್ಲೂ ಹಾಡಬಲ್ಲ ಸಂಗೀತ ಕಟ್ಟಿ ಭಾರತೀಯ ಸಂಗೀತದ ಎಲ್ಲಾ ಪ್ರಕಾರಗಳ ಜೊತೆಗೆ ಜಾಜ್ ಮತ್ತು ಅರೇಬಿಕ್ ಮ್ಯೂಸಿಕ್ ಅನ್ನ ಸಹ ಆಸ್ವಾದಿಸ್ತಾರೆ. ಸೂಫಿ ಗೀತೆಯನ್ನ ಹಾಡಿ ಆನಂದಿಸ್ತಾರೆ. ಭಾರತ ಮತ್ತು ವಿದೇಶಗಳಲ್ಲಿ ಸುಮಾರು 3,000 ಹೆಚ್ಚು ಕಚೇರಿಗಳನ್ನ ನೀಡಿರುವ ಸಂಗೀತ ಕಟ್ಟಿ 500 ಹೆಚ್ಚು ಆಲ್ಬಮ್ಗಳನ್ನ ಹೊರತಂದಿದ್ದಾರೆ. ಇನ್ನು ಸಂಗೀತ ಸರಿತಾ ನಿನಾದ ಬೇಂದ್ರೆ ಗೀತಯಾತ್ರೆ ಇತ್ಯಾದಿ ಕಾರ್ಯಕ್ರಮಗಳ ಮೂಲಕ ನಾಡಿನಾದ್ಯಂತ ಸಂಗೀತ ಪ್ರಸಾರದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಇನ್ನು ಮೈಸೂರು ದಸರಾ ಕಾರ್ಯಕ್ರಮಗಳು, ಪುಣೆಯ ಸವಾಯಿ ಗಂಧರ್ವ ಸಂಗೀತೋತ್ಸವ, ಹಂಪಿ ಉತ್ಸವ, ಸಹ್ಯಾದ್ರಿ ಉತ್ಸವ ಇತ್ಯಾದಿ ಹಲವಾರು ಉತ್ಸವಗಳಲ್ಲಿ ಹಾಡಿರುವ ಸಂಗೀತ ಕಟ್ಟಿಯವರು ಅಮೆರಿಕದ ಕನ್ನಡ ಕೂಟ ಅಕ್ಕ ಸೇರಿದಂತೆ ಇಂಗ್ಲೆಂಡ್, ಕೆನಡಾ, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್, ಹಾಂಗ್ಕಾಂಗ್, ಬರ್ಹೇನ್ ಇತ್ಯಾದಿ ದೇಶಗಳಲ್ಲೂ ಸಂಗೀತದ ರಸದೌತಣವನ್ನ ಬಡಿಸಿದ್ದಾರೆ. ಸಂಗೀತದಲ್ಲಿ ಮಹಿಳೆಯ ಪಾತ್ರ ಮತ್ತು ಭಾರತೀಯ ಸಂಗೀತದ ಪ್ರಾಮುಖ್ಯತೆ ಕುರಿತು ಅಮೆರಿಕದ ಯೂನಿವರ್ಸಿಟಿಯಲ್ಲಿ ಪ್ರಬಂಧ ಕೂಡ ಮಂಡಿಸಿದ್ದಾರೆ. ಈಗ ಅಮೆರಿಕ ಅಮೆರಿಕ ಚಿತ್ರದಿಂದ ಬಾನಲ್ಲಿ ಓಡೋ ಮೇಘ ಈ ಗೀತೆ ಕೇಳಿ ಆನಂದಿಸಿ.

0: ಇನ್ನು ಸಂಗೀತಾ ಕಟ್ಟಿ ಅವರು ತಮ್ಮ ಪತಿ ಮನಮೋಹನ್ ಕುಲಕರ್ಣಿ ಮತ್ತು ಮಗಳಿ ಸಾವನಿ ಹಾಗೆ ಮಗ ನೀನಾ ಜೊತೆಯಲ್ಲಿ ಬೆಂಗಳೂರಿನಲ್ಲಿ ನೆಲೆಸಿದ್ದಾರೆ. ಬೆಂಗಳೂರಿನ ಭಾರತೀಯ ವಿದ್ಯಾಭವನದಲ್ಲಿ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಗಾಯನದ ಗುರುವಾಗಿ ಸಂಗೀತಾಸಕರಿಗೆ ಮಾರ್ಗದರ್ಶನ ನೀಡುತ್ತಿದ್ದಾರೆ. ಇನ್ನು ಸಂಗೀತ ಭಾರತಿ ಎಂಬ ಬಿರುದು ಪಡೆದಿರುವ ಸಂಗೀತಾ ಕಟ್ಟಿ ಅವರಿಗೆ 2007 ಸುವರ್ಣ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ದೊರೆತಿದೆ. 2012 ತಮ್ಮ ಗುರು ಬಸವರಾಜ ರಾಜ್ಗುರು ಹೆಸರಿನಲ್ಲಿ ಸ್ಥಾಪಿತ ಆಗಿರುವ ರಾಷ್ಟ್ರೀಯ ಪ್ರಶಸ್ತಿ ಸಂಗೀತಾ ಕಟ್ಟಿ ಅವರಿಗೆ ಸಂದಿದೆ. 2016 ರಮಣಶ್ರೀ ಪ್ರಶಸ್ತಿಗೆ ಕೂಡ ಪಾತ್ರರಾಗಿದ್ದಾರೆ. ಸುಮಾರು 5 ದಶಕಗಳ ಕಾಲ ಸಂಗೀತ ಯಾತ್ರೆಯಲ್ಲಿ ಮಹಾನ್ ಸಾಧನೆ ಮಾಡಿ ಈಗಾಗಲೇ ಹಲವು ಬಾರಿ ಹಲವಾರು ಪ್ರಶಸ್ತಿ ಮತ್ತು ಪುರಸ್ಕಾರಗಳಿಗೆ ಪಾತ್ರರಾಗಿರುವ ಸಂಗೀತ ಕಟ್ಟಿ ಅವರಿಗೆ ಮುಂದಿನ ದಿನಗಳಲ್ಲಿ ಮಹತ್ತರವಾದ ಸ್ಥಾನಮಾನಗಳು ದೊರೆಯಲಿ. ಅವರ ಗಾಯನ ಇಡೀ ದೇಶದಲ್ಲೆಲ್ಲ ಸಂಗೀತ ರಸಿಕರ ಹೃದಯವನ್ನ ಮುಟ್ಟಲಿ ಎಂದು ಆಶಿಸೋಣ. ಇದಾಗಿದ್ದು ಇವತ್ತಿನ ವಿಶೇಷ ಕಾರ್ಯಕ್ರಮ ಚಿತ್ರತರಂಗ. ಸದಾ ಕೇಳ್ತಾ ಇರಿ ಭದ್ರಾವತಿ ಆಕಾಶವಾಣಿ.
1: ಇದುವರೆಗೂ ಚಿತ್ರಗೀತೆಗಳನ್ನಾಧರಿಸಿದ ವಿಶೇಷ ಕಾರ್ಯಕ್ರಮ ಚಿತ್ರತರಂಗ ಪ್ರಸಾರವಾಯಿತು. ನಿರ್ವಹಣೆ SR ಭಟ್. ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಪ್ರಸಾರವಾಯಿತು.
2: ಕೇಳಕ್ರೆ ಚಿತ್ರತರಂಗ ಸಿನಿ ತರಂಗ ನಡೆಸಿಕೊಟ್ಟವರು ರಾಣಿ ಬಾಳೆಕೊಪ್ಪ. ಇವತ್ತು ಸಂಗೀತ ಕಟ್ಟಿ ಅವರ ಕುರಿತು ಮಾಹಿತಿಯನ್ನ ಅವರು ನೀಡಿದ್ರು. ಹಾಗೆ ಕೇಳಿದ್ರೆ ಸಂದೇಶಗಳು ತುಂಬಾ ಬಂದಿವೆ. ಬಟ್ ಇವತ್ತು ಕ್ಯಾಂಪಸ್ ಕಟ್ಟೆ ಕಾರ್ಯಕ್ರಮ ಪ್ರಾರಂಭ ಮಾಡ್ಬೇಕಲ್ವಾ, ಹಾಗಾಗಿ ತುಂಬಾ ಪುಟ್ಟ ಪುಟ್ಟ ಸಂದೇಶ, ತಮ್ಮ ಹೆಸರುಗಳನ್ನು ಮಾತ್ರ ಓದ್ಲಿಕ್ಕೆ ಸಾಧ್ಯವಾಗ್ಬೋದು. ಬೇಗ ಬೇಗ ನೋಡೋಣ ಅಂತೆ. ಚಿತ್ರ ಶಿವಕುಮಾರ್ ಹೊಸಮನೆ ಭದ್ರಾವತಿಯಿಂದ ನಮಸ್ತೆ ಮೇಡಮ್. ಓಕೆ, ಎಲ್ಲ ಕಾರ್ಯಕ್ರಮ ತುಂಬಾ ಇಷ್ಟ ಆಯ್ತು. ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಪ್ರಸಾರವಾದ ಬೆಳಗಿನ ಕವಿರತ್ನ ಕಾಳಿದಾಸದ ಹಾಡು ತುಂಬಾ ಇಷ್ಟ ಆಯ್ತು. ಮಿಕ್ಸ್ ಮೆಲೋಡಿ ಮಾಹಿತಿ ಹಾಡು ಎಲ್ಲ ತುಂಬಾ ಇಷ್ಟ ಆಯ್ತು. ಧನ್ಯವಾದಗಳು ಮೇಡಮ್ ಅಂತ ಹೇಳಿದ್ರೆ, ನಮಸ್ತೆ ವಿದ್ಯಾಕ್ಕ, ಬೆಳಗಿನಿಂದ ಎಲ್ಲ ಕಾರ್ಯಕ್ರಮ ಕೇಳ್ತಾ ಇದ್ದೀವಿ, ತುಂಬಾ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದೀರಿ, ಭಕ್ತಿಗೀತೆ ಚಿತ್ರಗೀತೆ ಭಾವಗೀತೆ ಎಲ್ಲ ಕೇಳ್ತಾ ಇದ್ದೀವಿ, ನಮಸ್ಕಾರ ಅಂತಾರೆ. ನಿಮಿಷಾಂಬ ಪೆಟ್ರೋಲ್ ಬಂಕ್ ಶಂಕರಘಟ್ಟಿಂದ ರವೀಂದ್ರ ಮಂಜುನಾಥ ಪೊನ್ನುಸ್ವಾಮಿ ಕುಮಾರಣ್ಣ ಅವರು, ಹಾಗೆ ಚಂದ್ರಶೇಖರ್ ನಾಯ್ಕ ಜೀವನ್ ಭೀಮಾ ನಗರ ದಾವಣಗೆರೆ ಮುಂಜಾನೆ ಶುಭ ಮುಂಜಾನೆ ಆಕಾಶವಾಣಿ ಭದ್ರಾವತಿಗೆ ಅಂತ ಕಳಿಸಿದ್ರೆ ಹಂಪಣ್ಣ ಅವರು, ಗೆಲುವಿನ ಗುಟ್ಟು ಕಾರ್ಯಕ್ರಮ ತುಂಬಾ ಚೆನ್ನಾಗಿತ್ತು ಅಂತ ಹೇಳಿ ನಾಮತಿಯಿಂದ ಅವರು ಕಳಿಸ್ತಾರೆ. ಹಾಗೆ ವಿ ಲೀಲಾ ವಿದ್ಯಾನಗರ ಶಿವಮೊಗ್ಗದಿಂದ, ನಮಸ್ತೆ ಮೇಡಮ್, ಸುಂದರ ಬೆಳಕಿನ ಶುಭೋದಯ, ನಿಮ್ಮ ಧ್ವನಿ ಕೇಳಿ ತುಂಬಾ ಖುಷಿ ಆಯ್ತು. ಇವತ್ತಿನ ಎಲ್ಲಾ ಕಾರ್ಯಕ್ರಮಗಳು ತುಂಬಾ ಚೆನ್ನಾಗಿ ಮೂಡ್ ಬಂದು ಅರ್ಥಪೂರ್ಣವಾಗಿ ಅಂತ ಹೇಳಿ, ಹಾಗೆ ಜನ್ಮದಿನ ಆಚರಿಸಿಕೊಳ್ತಾ ಇರೋ ಎಲ್ಲ ಸಾಧಕರಿಗೆ ಶುಭಾಶಯ ಕೋರ್ತಾ ಇದ್ದಾರೆ. ನಾನು ಸಂಕ್ಷಿಪ್ತವಾಗಿ ಓದ್ತಾ ಇದ್ದೀನಿ. ಹಾಗೆ ಶಿವಮೊಗ್ಗ ರೋಟರಿ ವಿಜಯಕುಮಾರ್ ಬಿಂದು ವಿಜಯಕುಮಾರ್ ಅವರು ನಿನ್ನೆ ಸುಶ್ರಾವ್ಯ ಐತಾಳ್ ಸವಿನೇಂಪು ಕಾರ್ಯಕ್ರಮ ಚೆನ್ನಾಗಿ ನೆರವೇರಿಸಿಕೊಟ್ರು. ಹಾಗೆಯೇ ಇವತ್ತಿನ ಎಲ್ಲ ಕಾರ್ಯಕ್ರಮಗಳು ತುಂಬಾ ಚೆನ್ನಾಗಿ ಮೂಡ್ ಬಂದಿವೆ, ನಿರೂಪಣೆ ತುಂಬಾ ಚೆನ್ನಾಗಿದೆ, ಹಾಗೆ ಮಿಕ್ಸ್ ಮೆಲೋಡಿ ಎಲ್ಲದು ತುಂಬಾ ಖುಷಿ ಆಗ್ತಾ ಇದೆ ಅಂತ ಹೇಳಿ ಅವರು ಕಳಿಸ್ತಾ ಇದ್ದಾರೆ. ಹಾಗೆ ನಮಸ್ತೆ, ಸುಮಧುರವಾದ ಮಾಹಿತಿ, ಅದ್ಭುತ ಮಾಹಿತಿ, ಹಾಡುಗಳು ಸೂಪರ್ ಅಂತಾರೆ. ಶಿವಮೊಗ್ಗ ಜಿಲ್ಲೆ ಮೂಡಲ ವಿಠಲಾಪುರ ಪದ್ಮಶ್ರೀಧರ್ ಪನ್ನಗ ಅನಂತಕುಮಾರ್ ಧನ್ಯವಾದಗಳು ಅಂತ ಕೂಡ ಕಳಿಸಿದ್ರೆ, ಶಿವಮೊಗ್ಗ ಕೃಷಿ ನಗರ ದೊಡ್ಡಮನೆ ಸವಿತಾ ಗಣೇಶ್ ಆಶಾ ವಿಜಯಕುಮಾರ್ ಡಾಕ್ಟರ್ ಪ್ರವೀಣ್ ಶುಭ ಮುಂಜಾನೆ ವಿದ್ಯಾ ಮೇಡಮ್ ಆರೋಗ್ಯ ಮಾಹಿತಿ ಹಾಗೂ ಎಲ್ಲ ಕಾರ್ಯಕ್ರಮಗಳನ್ನ ಇವತ್ತು ಆಲಿಸ್ತಾ ಇದೀವಿ, ಒಂದಕ್ಕಿಂತ ಒಂದ ಕಾರ್ಯಕ್ರಮ ಸೂಪರ್, ನಿರೂಪಣೆ ಎಲ್ಲ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಅವರು ಕಳಿಸ್ತಾ ಇದ್ದಾರೆ. ಹಾಗೆ ನಾಗಶ್ರೀ ಜಯಂತಿ ಗಣಪತಿ ನುಗ್ಗಿ ಕ್ರಮ ಬೇರ್ಕೊಡುಗೆ ಇನ್ನೊಬ್ಬರ ಭಾವನೆಗಳ ಜೊತೆ ಚೆಲ್ಲಾಟ ಆಡಬಾರದು ಅಂತ ಹೇಳಿ ಒಂದು ಅವರು ಏನೋ ಕಳಿಸ್ತಾ ಇದ್ದಾರೆ. ಹಾಗೆ ಬೆಳಗಿನ ಶುಭೋದಯ ಅಂತ ಹೇಳಿ ಅವರು ಅದ್ರ ಜೊತೆಗೆ ಕಳಿಸಿರ್ತಾರೆ. ಹಾಗೆ ಇಂದಿನ ಗೀತಾರಾಧನ ಕಾರ್ಯಕ್ರಮದಲ್ಲಿ ಸುಭಾಷಿತ ರಸಾಸ್ವಾದ ಕರುಣಾಳು ಬಾಬೆಳಿಕೆ ನೇಗಿಲ ಮಿಡಿತ ಆರೋಗ್ಯ ಸೂತ್ರ ಭಾವಗೀತೆಗಳು ಚಿತ್ರಗೀತೆಗಳು ಗೆಲುವಿನ ಕೊಟ್ಟು ಗಾಂಧಿ ಸ್ಮೃತಿ ಹಾಗೂ ಚಿತ್ರ ತರಂಗ ಕಾರ್ಯಕ್ರಮದಲ್ಲಿ ಸಂಗೀತ ಕಟ್ಟಿಯವರ ಬಗ್ಗೆ ಮಾಹಿತಿ ಎಲ್ಲವೂ ಉಪಯುಕ್ತವಾಗಿವೆ ಅಂತ ತಿಳಿಸ್ತಾ ಇದ್ದಾರೆ. ಹಾಗೆ ನಮಸ್ತೆ ಮೇಡಮ್, ಎಲ್ಲ ಕಾರ್ಯಕ್ರಮಗಳನ್ನ ತಪ್ಪದೆ ಆಲಿಸ್ತಾ ಇದ್ದೇನೆ ಅಂತ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದಾರೆ ಚಿಕ್ಕಪ್ಪ ಶಾರದ ರಾಮೇಶ್ವರ ಶಿವಮೊಗ್ಗದಿಂದ. ಹಾಗೆ ಮಮತಾ ಭದ್ರಾವತಿಯಿಂದ ಶುಭೋದಯ, ಎಲ್ಲ ಕಾರ್ಯಕ್ರಮ ಚಂದ ಮೂಡ್ ಬರ್ತಾ ಇದೆ, ಧನ್ಯವಾದಗಳು ನಮಸ್ತೆ ಮೇಡಮ್ ಅಂತ ಕಲಿಸ್ತಾ ಇದ್ರೆ, ನಾನು ಭಾಗ್ಯ ಸದಾಶಿವನ್ ಕೇಶವಪುರ ಭದ್ರಾವತಿ ಶುಭೋದಯಗಳು. ಬೆಳಗಿನ ಎಲ್ಲ ಕಾರ್ಯಕ್ರಮ ತುಂಬಾ ಚೆನ್ನಾಗಿದ್ವು, ಚಿತ್ರಲಹರಿಯಲ್ಲಿ ಸಂಗೀತ ಕಟ್ಟಿಯವರ ಮಾಹಿತಿ ಚೆನ್ನಾಗಿತ್ತು, ನಿಮ್ಮ ಸುಂದರ ನಿರೂಪಣೆ ಖುಷಿ ಆಯ್ತು, ಹುಟ್ಟುಹಬ್ಬ ಆಚರಿಸಿಕೊಳ್ತಾ ಇರೋ ಎಲ್ಲ ಮಹನೀಯರುಗಳಿಗೆ ಶುಭಾಶಯಗಳು, ಒಟ್ಟಿನಲ್ಲಿ ಎಲ್ಲ ಕಾರ್ಯಕ್ರಮಗಳು ಸೂಪರ್, ಆಕಾಶವಾಣಿಗೆ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಹಾಗಿದ್ರೆ ಸಮಯ 10:01:40 ಇನ್ನೀಗ ಒಂದು ಪುಟ್ಟ ಜಾಹೀರಾತು ವಿರಾಮ, ಆ ಬಳಿಕ ನಾವು ಕ್ಯಾಂಪಸ್ ಕಟ್ಟೆ ಕಾರ್ಯಕ್ರಮಕ್ಕೆ ಕ್ಯಾಂಪಸ್ಗೆ ಹೊರಡೋಣ. ಕ್ಯಾಂಪಸ್ ಅಲ್ಲಿ ಯಾರು ಕಾಯ್ತಾ ಇದ್ದಾರೆ ಗೊತ್ತಲ್ವಾ? ಕೇಳಿದ್ರೆ ಕುವೆಂಪು ಶಂಕರಘಟ್ಟ ಕುವೆಂಪು ವಿಶ್ವವಿದ್ಯಾನಿಲಯದ ಪತ್ರಿಕೋದ್ಯಮ ಮತ್ತು ಸಮೂಹ ಸಂವಹನ ವಿಭಾಗದ ವಿದ್ಯಾರ್ಥಿಗಳು ಅವರ ಜೊತೆಗೆ ನಮ್ಮ ಡಾಕ್ಟರ್ ಬಸವರಾಜ್ ಆರ್ಜೆ ಅವರು ಕಾಯ್ತಾ ಇದ್ದಾರೆ. ಹಾಗಾಗಿ ಅಲ್ಲಿಗೂ ಕೂಡ ಹೋಗೋಣಂತೆ. ಇದೀಗ ಒಂದು ಪುಟ್ಟ ಜಾಹೀರಾತು ವಿರಾಮ, ಆ ಬಳಿಕ ಕ್ಯಾಂಪಸ್ ಕಟ್ಟೆ ಕಾರ್ಯಕ್ರಮ ಪ್ರಾರಂಭ.
3: ಎಸ್ಎಸ್ಎಲ್ಸಿ ಮುಗಿಸಿ ಪಿಯುಸಿಯುಟಿಗೆ ಐಐಟಿ ಹಾಗೂ ನೀಟ್ ಕೋಚಿಂಗ್ ಇರುವ ಕಾಲೇಜ್ಗಾಗಿ ಹುಡುಕಾಟ ನಡೆಸ್ತಾ ಇದ್ದೀರಾ? ಗೊಂದಲ ಬೇಡ. ಶಿವಮೊಗ್ಗದ ವೇದಿಕ್ ಎಕ್ಸ್ಪರ್ಟ್ ಪಿಯು ಕಾಲೇಜ್ನಲ್ಲಿ 100,000+ ಅಧಿಕ ಐಐಟಿಎನ್ ಹಾಗೂ ವೈದ್ಯರನ್ನ ಸೃಷ್ಟಿಸಿದ ರಾಜಸ್ಥಾನದ ಕೋಟಾದ ಸುಪ್ರಸಿದ್ಧ ಸಂಸ್ಥೆ ಬನ್ಸಲ್ ಕ್ಲಾಸಸ್ ಈಗ ವೇದಿಕ್ ಎಕ್ಸ್ಪರ್ಟ್ ಪಿಯು ಕಾಲೇಜಿನ ಅಕಾಡೆಮಿಕ್ ಪಾರ್ಟ್ನರ್ ಆಗಿ ರಾಷ್ಟ ಮಟ್ಟದ ಕಲಿಕೆಯನ್ನ ನೀಡ್ತಾ ಇದೆ. ಅಡ್ಮಿಷನ್ ಪ್ರಾರಂಭ ಆಗಿದೆ. ತಕ್ಷಣವೇ ಸಂಪರ್ಕಿಸಿ ವೇದಿಕ್ ಎಕ್ಸ್ಪರ್ಟ್ ಪಿಯು ಕಾಲೇಜ್, ವಾಸವಿ ಶಿಕ್ಷಣ ಸಂಸ್ಥೆ ಆವರಣ, ಕೋಟೆ ರಸ್ತೆ, ಶಿವಮೊಗ್ಗ. ದೂರವಾಣಿ ಸಂಖ್ಯೆ 9036054071 ಅಥವಾ 9036054072.
4: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ?
5: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
4: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
5: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
6: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800420223.
2: ಓಕೆ, ಕೇಳಿದ್ರೆ ಕ್ಯಾಂಪಸ್ ಕಟ್ಟೆ ಕಾರ್ಯಕ್ರಮ ಕೇಳಲಿಕ್ಕೆ ತಾವೆಲ್ಲ ಕಾಯ್ತಾ ಇರಿ. ಇದೀಗ ನಾವು ಬಸವರಾಜ್ ಅವರ ಜೊತೆಗೆ ಕನೆಕ್ಟ್ ಆಗೋಣ. ಇಂದಿನ ಕಾರ್ಯಕ್ರಮಕ್ಕೆ ಕುವೆಂಪು ವಿಶ್ವವಿದ್ಯಾನಿಲಯದ ಶಂಕರಘಟ್ಟದ ಪತ್ರಿಕೋದ್ಯಮ ಮತ್ತು ಸಂವಹನ ವಿಭಾಗದ ವಿದ್ಯಾರ್ಥಿಗಳು ಕಾರ್ಯಕ್ರಮವನ್ನ ಅಂದ್ರೆ ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ಅವರು ನಮ್ಮ ಜೊತೆಯಾಗಿರ್ತಾರೆ. ಹಾಗೆ ಸಾಧಕರ ಪರಿಚಯಗಳನ್ನ ಕೂಡ ಮಾಡಿಕೊಡ್ತಾರೆ. ಹಾಗೆ ನಮ್ಮ ಅವರ ಜೊತೆಗೆ ನಮ್ಮ ಆಕಾಶವಾಣಿ ಭದ್ರಾವತಿಯ ಆರ್ಜೆ ಬಸವರಾಜ್ ಕೂಡ ಇರ್ತಾರೆ. ಹಾಗೆ ಅವರಿಗೆ ಕನೆಕ್ಟ್ ಆಗೋಣಂತೆ. ಅಲ್ಲಿವರೆಗೂ ಒಂದು ಹಾಡು ಕೇಳ್ತಾ ಇರೋಣ. ನಾವು ಬಸವರಾಜ್ ಅವರು ಕನೆಕ್ಟ್ ಆಗ್ಲಿಕ್ಕೋಸ್ಕರ ಸ್ಟುಡಿಯೋಗೆ ಹೋಗೋಣ, ಇದಕ್ಕೆ ಹೋಗೋಣಂತೆ ಕ್ಯಾಂಪಸ್ಗೆ. ನಾನು ಸ್ಟುಡಿಯೋದಿಂದ ನಿಮ್ಮ ಜೊತೆಗಿರ್ತೀನಿ, ವಿದ್ಯಾಕಾರ್ ಅಂತ.

0: ಹಲೋ ಬಸವರಾಜ್ ನೋಡಿ, ನಮ್ಮ ಕೇಳುಗರೆಲ್ಲ ಕಾಯ್ತಾ ಇದ್ದಾರೆ. ಇವತ್ತಿನ ಕ್ಯಾಂಪಸ್ ಕಟ್ಟೆ ಕಾರ್ಯಕ್ರಮ ಕೇಳಲಿಕ್ಕಾಗಿ ಎಲ್ಲರೂ ಕಾಯ್ಕೊಂಡು ಕೂತ್ಬಿಟ್ಟಿದ್ದಾರೆ. ಹಾಗೆ ಇವತ್ತಿನ ವಿದ್ಯಾರ್ಥಿಗಳು ಏನೆಲ್ಲ ಸಾಧಕರ ಯಾರೆಲ್ಲ ಸಾಧಕರ ಪರಿಚಯ ಮಾಡಿಕೊಡ್ತಾರೆ ಅಂತ ಹೇಳಿ ಎಲ್ಲರೂ ಕುತೂಹಲದಿಂದ ಕಾಯ್ತಿದ್ದಾರೆ. ಹಾಗಿದ್ರೆ ನಾವು ಶುರು ಮಾಡೋಣ ಅಲ್ವಾ ಬಸವರಾಜ್?
1: ಖಂಡಿತ. ಆತ್ಮೀಯ ಕೇಳರಿಗೆಲ್ಲ ಕ್ಯಾಂಪಸ್ ಕಟ್ಟೆ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರತಿ ಶುಕ್ರವಾರದಂತೆ ಈ ಶುಕ್ರವಾರ ನಾವು ಕುವೆಂಪು ವಿಶ್ವವಿದ್ಯಾಲಯದ ಪತ್ರಿಕೋದ್ಯಮ ಮತ್ತು ಸಮೂಹ ಸಂವಹನ ವಿಭಾಗದಲ್ಲಿ ಇದ್ದೀವಿ. ಇಲ್ಲಿಯ ವಿದ್ಯಾರ್ಥಿಗಳು ಇತ್ತೀಚೆಗೆ ಪ್ರಶಸ್ತಿ ಏನು ಪದ್ಮಶ್ರೀ ಮತ್ತು ಪದ್ಮ ವಿಭೂಷಣ ಪ್ರಶಸ್ತಿ ಪಡೆದ ಮಹನೀಯರನ್ನ ಪರಿಚಯ ಮಾಡಿಕೊಡ್ತಾ ಇದ್ದಾರೆ ವಿದ್ಯಾರ್ಥಿ ದೇವರೇ.
0: ಖಂಡಿತ ಖಂಡಿತ, ಖುಷಿ ಖುಷಿಯಾದಂತ ವಿಚಾರಗಳೇ. ಹಾಗೆ ಇವಾಗ ಶುರು ಮಾಡ್ಬಿಡೋಣ ಅಂತ ಅಂದ್ರೆ ಹೇಗೆ ಮಾಡೋಣ ಬಸವರಾಜ್? ಮಕ್ಕಳೆಲ್ಲ ಸ್ಟೂಡೆಂಟ್ಸ್ ಎಲ್ಲ ರೆಡಿ ಆಗಿ ಕೂತು ಬಿಟ್ಟಿದ್ದಾರಾ?
1: ಖಂಡಿತ ಖಂಡಿತ, ಅವರಿಷ್ಟೊತ್ತಿಗೆ ಮಾತಾಡ್ತೀವಿ ನಾ ಕುತೂಹಲದಿಂದ ಕೌತುಕದಿಂದ.
0: ಅಯ್ಯೋ ಖಂಡಿತ ಕಾಯಿಸೋದ್ ಬೇಡ. ಹಾಗಿದ್ರೆ ಸಂಜಯ್ ರೆಡಿ ಇದ್ದಾರಾ? ಸಂಜಯ್,
1: ಸಂಜಯ್ ಅವರಿಗೆ ಮೈಕ್ ಅನ್ನು ಕೊಡ್ತಾ ಇದ್ದೀನಿ.
2: ನಮಸ್ತೆ.
0: ನಮಸ್ತೆ ಸಂಜಯ್, ಏನ್ ಮಾಡ್ತಾ ಇದ್ದೀರಾ?
2: ನಾನು ಕುವೆಂಪು ವಿಶ್ವವಿದ್ಯಾಲಯದಲ್ಲಿ ಫಸ್ಟ್ ಇಯರ್ ಸ್ಟೂಡೆಂಟ್ ಆಗಿ ಓದ್ತಾ ಇದ್ದೀನಿ.
0: ಓದ್ತಾ ಇದ್ದೀರಾ? ಹಾಗಿದ್ರೆ ಇವತ್ತು ತಿಂಡಿ ಎಲ್ಲ ತಿನ್ಕೊಂಡು ಬಂದ್ಬಿಟ್ಟಿದ್ದೀರಾ? ರೆಡಿ ಆಗಿ ಬಂದ್ಬಿಟ್ಟಿದ್ರ? ಇವತ್ ಯಾರು ಸಾಧಕರ ಪರಿಚಯ ಮಾಡ್ಕೊಡ್ಬೇಕು ಅಂತ ಇದ್ದೀರಾ ಸಂಜಯ್?
2: ಮೇಡಮ್, ಡಾಕ್ಟರ್ ಆರ್ ಗಣೇಶ್, ಶತಾವಧಾನಿ ಡಾಕ್ಟರ್ ಆರ್ ಗಣೇಶ್.
0: ಸೂಪರ್ ಅಲ್ವಾ, ಈಗ ಅವ್ರಿಗೆ ಪ್ರಶಸ್ತಿ ಬಂತಲ್ವಾ, ಪದ್ಮ ಪ್ರಶಸ್ತಿ ಕೂಡ. ಹೌದು ಹೌದು ಹೌದು, ಖಂಡಿತ ಖಂಡಿತ. ಹಾಗಿದ್ರೆ ನಾವು ಕಾಯಿಸೋದೇ ಬೇಡ, ನಿಮ್ಗೂ ಕಾಯಿಸಲ್ಲ ನಾನು. ಹಾಗಿದ್ರೆ ಪ್ರಾರಂಭ ಮಾಡ್ಬಿಡ್ತೀರಾ?
2: ಮೇಡಮ್
0: ಖಂಡಿತ ಶುರು ಮಾಡಿ ಸಂಜಯ್.
2: ಭಾರತ ಸರ್ಕಾರ ನೀಡುವ ನಾಗರಿಕ ಪ್ರಶಸ್ತಿಗಳಲ್ಲಿ ಪದ್ಮ ಪ್ರಶಸ್ತಿಗಳು ಅತ್ಯುನ್ನತ ಸ್ಥಾನವನ್ನು ಹೊಂದಿದ್ದು 2026 ಸಾಲಿನಲ್ಲಿ ಒಟ್ಟು 131 ಗಣ್ಯರಿಗೆ ಪದ್ಮ ಪ್ರಶಸ್ತಿಗಳನ್ನು ಘೋಷಿಸಲಾಗಿದ್ದು, ಅದರಲ್ಲಿ 5 ಮಂದಿಗೆ ಪದ್ಮ ವಿಭೂಷಣ, 13 ಮಂದಿಗೆ ಪದ್ಮಭೂಷಣ ಹಾಗೂ 113 ಮಂದಿಗೆ ಪದ್ಮಶ್ರೀ ಪ್ರಶಸ್ತಿ ನೀಡಲಾಗಿದೆ. ಈ ಬಾರಿ ಕರ್ನಾಟಕದಿಂದ ಒಟ್ಟು 8 ಗಣ್ಯರು ಪದ್ಮ ಪ್ರಶಸ್ತಿಗೆ ಭಾಜನರಾಗಿದ್ದು, ಅವರಲ್ಲಿ ಒಬ್ಬರಾದ ಮಹಾನ್ ಸರಸ್ವತಿ ಪುತ್ರ ನಮ್ಮ ಹೆಮ್ಮೆಯ ಕನ್ನಡಿಗ ಅವರೇ 2026 ಸಾಲಿನ ಪ್ರತಿಷ್ಠಿತ ಪದ್ಮಭೂಷಣ ಪ್ರಶಸ್ತಿ ಪುರಸ್ಕೃತರಾದ ಶತಾವಧಾನಿ ಡಾಕ್ಟರ್ ಆರ್ ಗಣೇಶ್. ಗಣೇಶ್ ಅವರು ಆರ್ ಶಂಕರ್ ನಾರಾಯಣಯ್ಯರ್ ಹಾಗೂ ಕೆವಿ ಅಲಮೇಲಮ್ಮ ದಂಪತಿಗಳ ಮಗನಾಗಿ 1962 ಡಿಸೆಂಬರ್ 4 ಕೋಲಾರದಲ್ಲಿ ಜನಿಸಿದ ಶ್ರೀಯುತರು. ಬಾಲ್ಯದಿಂದಲೇ ಭಾರತೀಯ ಸಂಸ್ಕೃತಿ ಮತ್ತು ಸಾಹಿತ್ಯದತ್ತ ಆಕರ್ಷಿತರಾದವರು. ಇವರು ಬೆಂಗಳೂರಿನಲ್ಲಿ ಪ್ರಾಥಮಿಕ, ಗೌರಿಬಿದನೂರಿನಲ್ಲಿ ಪ್ರೌಢಶಿಕ್ಷಣ, ವಿಶ್ವೇಶ್ವರಯ್ಯ ಇಂಜಿನಿಯರಿಂಗ್ ಕಾಲೇಜು ವಿಶ್ವವಿದ್ಯಾಲಯದಲ್ಲಿ ಇಂಜಿನಿಯರಿಂಗ್ ಪದವಿ, ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ನಲ್ಲಿ ಎಂಎಸ್ಸಿ ಪದವಿ ಹಾಗೂ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಎಂಇಎ ಸ್ನಾತಕೋತ್ತರ ಪದವಿ ಪಡೆದಿದ್ದಾರೆ. ಕೇವಲ 19 ವಯಸ್ಸಿನಲ್ಲಿ ತೆಲುಗು ವಿದ್ವಾಂಸರೊಬ್ಬರ ಸಂಸ್ಕೃತ ಅವಧಾನವನ್ನು ನೋಡಿ ಪ್ರೇರಿತರಾದ ಇವರು ಅಂದೇ ಕನ್ನಡದಲ್ಲೂ ಈ ಕಲೆಯನ್ನು ಸೃಷ್ಟಿಸಬಾರದೇಕೆ ಎಂದು ಸಂಕಲ್ಪ ತೊಟ್ಟವರು. ಅಲ್ಲಿಂದ ಆರಂಭವಾದ ಇವರ ಜ್ಞಾನದ ಪಯಣ ಇವತ್ತು ಭಾರತೀಯ ಸಾಹಿತ್ಯ ಲೋಕದಲ್ಲೇ ಒಂದು ಮೈಲುಗಲ್ಲಾಗಿದೆ. ಕಣ್ಮರೆಯಾಗುತ್ತಿದ್ದ ಅಷ್ಟಾವಧಾನ ಮತ್ತು ಶತಾವಧಾನ ಕಲೆಯನ್ನು ಕನ್ನಡ ನೆಲದಲ್ಲಿ ಪುನಶ್ಚೇತನಗೊಳಿಸಿದ ಕೀರ್ತಿ ಡಾಕ್ಟರ್ ಗಣೇಶ್ ಅವರಿಗೆ ಸಲ್ಲುತ್ತದೆ. ಅಷ್ಟಾವಧಾನ ಮತ್ತು ಶತಾವಧಾನ ಎಂದರೆ ಭಾರತೀಯ ಸಂಸ್ಕೃತಿಯ ಅಪೂರ್ವ ಭೌತಿಕ ಕಲೆಗಳಾಗಿವೆ. ಇವುಗಳಲ್ಲಿ ವ್ಯಕ್ತಿ ಒಂದೇ ಸಮಯದಲ್ಲಿ ಅನೇಕ ಕೆಲಸಗಳು, ಪ್ರಶ್ನೆಗಳು ಮತ್ತು ಸವಾಲುಗಳನ್ನು ನೆನಪಿಟ್ಟುಕೊಂಡು ಸರಿಯಾದ ಉತ್ತರ ನೀಡುವ ಸಾಮರ್ಥ್ಯವನ್ನು ಪ್ರದರ್ಶಿಸುವ ಕಲೆಯಾಗಿದೆ. ಸಂಸ್ಕೃತ, ಕನ್ನಡ ಸೇರಿದಂತೆ 18 ಭಾಷೆಗಳಲ್ಲಿ ಪಾಂಡಿತ್ಯ ಹೊಂದಿರುವ ಇವರು 70 ಹೆಚ್ಚು ಮೌಲ್ಯಯುತ ಪುಸ್ತಕಗಳನ್ನು ಬರೆದಿದ್ದಾರೆ. ಹಂಪಿಯ ಕನ್ನಡ ವಿಶ್ವವಿದ್ಯಾನಿಲಯವು ಇವರ ಕನ್ನಡದಲ್ಲಿ ಅವಧಾನ ಕಲೆ ಎಂಬ ಮಹಾಪ್ರಬಂಧಕ್ಕೆ ತನ್ನ ಪ್ರಪ್ರಥಮ ಡಿಲಿಟ್ ಪದವಿಯನ್ನು ನೀಡಿ ಗೌರವಿಸಿದೆ. ಅವಧಾನ ಎಂದರೆ ಕೇವಲ ಸ್ಮರಣ ಶಕ್ತಿಯಲ್ಲ, ಅದು ಕಾವ್ಯ ಪ್ರತಿಭೆ ಮತ್ತು ಏಕಾಗ್ರತೆಯ ಮಹಾಸಂಗಮ. ಕಲೆ ಮತ್ತು ಸಾಹಿತ್ಯ ಕ್ಷೇತ್ರಕ್ಕೆ ಇವರು ನೀಡಿದ ಈ ಅನನ್ಯ ಕೊಡುಗೆಯನ್ನು ಪರಿಗಣಿಸಿ ಭಾರತ ಸರ್ಕಾರವು ಇತ್ತೀಚೆಗೆ ಇವರಿಗೆ ದೇಶದ ಉನ್ನತ ನಾಗರಿಕ ಗೌರವವಾದ ಪದ್ಮಭೂಷಣ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ಇವರ ಈ ಸಾಧನೆ ಇಡೀ ಕರ್ನಾಟಕಕ್ಕೆ ಮತ್ತು ಕನ್ನಡ ಭಾಷೆಗೆ ಸಂದ ಬಹುದೊಡ್ಡ ಹೆಮ್ಮೆ. ಜ್ಞಾನದ ಬೆಳಕಾಗಿ ಭಾರತೀಯ ಪರಂಪರೆಯ ಕಲ್ಪವೃಕ್ಷವಾಗಿ ಕಂಗೊಳಿಸುತ್ತಿರುವ ಪದ್ಮಭೂಷಣ ಡಾಕ್ಟರ್ ಆರ್ ಗಣೇಶ್ ಅವರ ಸಾಹಿತ್ಯಿಕ ಸೇವೆ ನಿರಂತರವಾಗಿರಲಿ ಎಂದು ಆಶಿಸುತ್ತೇನೆ.
0: ಸೂಪರ್ ಸಂಜಯ್, ಸಂಜಯ್ ಸೂಪರ್ ಆಗಿತ್ತು. ನೀವು ಏನಂತೀವಿ ಅವರ ಅಗಾಧ ಪ್ರತಿಭೆಯನ್ನ ನೀವು ಸಂಕ್ಷಿಪ್ತವಾಗಿ ತುಂಬಾ ಚೆನ್ನಾಗಿ ಸರಳವಾಗಿ ತಿಳಿಸ್ಕೊಟ್ರಿ. ನಮ್ಮ ಕೇಳುಗರಿಗೆಲ್ಲ ಕೂಡ ಅದು ಸಂತೋಷವಾಗಿರುತ್ತೆ. ಯಾಕಂದ್ರೆ ಜನರ ಮನಸ್ಸಲ್ಲಿ ಉಳಿಬೇಕು ಅಂತಂದ್ರೆ ನಾವು ತುಂಬಾ ಲೆಂತಿ ಇರಬಾರ್ದಲ್ವಾ ವಿಷಯಗಳನ್ನ. ಹಾಗೆ ನೀವು ಮಾಹಿತಿಯನ್ನ ತುಂಬಾ ಚೆನ್ನಾಗಿ ಮುಟ್ಟಿಸಿದ್ರಿ ಜನಕ್ಕೆ. ಹಾಗಾಗಿ ತಮಗೆ ನಮ್ಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಪರವಾಗಿ ಧನ್ಯವಾದಗಳು.
2: ಧನ್ಯವಾದಗಳು.
0: ಓಕೆ ಓಕೆ ಬಸವರಾಜ್.
1: ಸಂಜಯ್ ಅವರು ಒಳ್ಳೆಯ ವ್ಯಕ್ತಿಯನ್ನ ಪರಿಚಯ ಮಾಡಿಕೊಟ್ಟು
0: ಸರಳವಾಗಿ ತಿಳಿಸಿದ್ರು, ತುಂಬಾ ಖುಷಿ ಆಯ್ತು.
1: ಖಂಡಿತ ಖಂಡಿತ, ಅವಧಾನ ಕಲೆ ಅಂತಂದ್ರೆ ಅಷ್ಟು ಸುಲಭದ ಕಲೆ ಅಲ್ಲ, ನಮ್ಮ ಪ್ರಾಚೀನ ವಿದ್ಯಾ ಪರಂಪರೆಯಲ್ಲಿ ಒಂದು ವಿಶಿಷ್ಟವಾದ ಕಲೆ ಅದು.
0: ಹೌದು. ಹಾಗಿದ್ರೆ ಮುಂದಿನ ಅಮಿತ್ ಅವರು ರೆಡಿ ಇದ್ದಾರಾ? ಇವತ್ತು ಸ್ವಲ್ಪ ಬೇಗ ನಡ್ಸ್ಕೊಟ್ಬಿಡೋಣ ಅಲ್ವಾ, ಯಾಕಂದ್ರೆ ವಿತೌಟ್ ಎನಿ ಅಡು ಅಂತ ಹೇಳ್ತೀವಲ್ಲ, ಹಾಗೆ ಕಾಯೋದೆ ಬೇಡ ಕಾಯಿಸೋದೆ ಬೇಡ ಅಂತ ನಾನು ಅಲ್ವಾ, ವಿಷಯಗಳು ಸ್ವಲ್ಪ ಚೆನ್ನಾಗಿ ಮುಟ್ಟತ್ತೆ ಜನಕ್ಕೆ ಅಂತ ಅಲ್ವಾ.
1: ಅಮಿತ್ ಅವ್ರಿಗೆ ಮೈಕ್
2: ಕೊಡ್ತಾರೆ. ಓಕೆ, ಹಲೋ ನಮಸ್ತೆ ಮೇಡಮ್.
0: ನಮಸ್ತೆ ಅಮಿತ್, ಹೇಗಿದ್ದೀರಿ?
2: ಚೆನ್ನಾಗಿದ್ದೀನಿ ಮೇಡಮ್.
0: ತಿಂಡಿ ಎಲ್ಲ ಆಯ್ತಾ? ಹ್ಞೂ ನಾನು ಚೆನ್ನಾಗಿದ್ದೀನಿ. ತಿಂಡಿ ತಿಂದ್ರಾ?

0: ನನ್ ಕೂಡ ಆಯ್ತು. ಏನ್ ಮಾಡ್ತಾ ಇದೀರಾ, ಏನ್ ಓದ್ತಾ ಇದೀರಾ?
1: ನಾನು ಪತ್ರಿಕೋದ್ಯಮ ಸಮೂಹ ವಿಭಾಗದಲ್ಲಿ ಪ್ರಥಮ ವರ್ಷದಲ್ಲಿ ಓದ್ತಾ ಇದ್ದೀನಿ.
0: ಓ, ಇವಾಗ ಕಾಲಿಟ್ಟಿದ್ದೀರಾ ಎಲ್ಲರು ಅಲ್ವಾ? ಆಲ್ಮೋಸ್ಟ್ ಈಗ ಮೊದಲನೇ ಸಂಜಯ್ ಅವ್ರು ಕೂಡ ಹಾಗೆ ಹೇಳಿದ್ರು ಪ್ರಥಮ ವರ್ಷ ಅಂತೇಳಿ. ಈಗಿನ್ನು ನೀವು ಅದರಲ್ಲಿ ಎಂಟ್ರಿ ಆಗಿರೋದ್ರಿಂದ ನಾನು ಹೆಚ್ಚು ಪ್ರಶ್ನೆ ಕೇಳಲ್ಲ ಅದ್ರ ಕುರಿತಾಗಿ. ನೋಡೋಣ ಮುಂದೆ ಮುಂದೆ. ನೀವು ಇವತ್ತು ಯಾರನ್ನ ಪರಿಚಯ ಮಾಡ್ಕೊಡ್ಬೇಕು ಅಂತಿದ್ದೀರಾ ಅಮಿತ್?
1: ಇವತ್ತು ಪದ್ಮಶ್ರೀ ಪುರಸ್ಕೃತ ಅಕ್ಷರಯೋಗಿ ಶ್ರೀ ಅಂಕೇಗೌಡ ಬಗ್ಗೆ ಪರಿಚಯ.
0: ಸೂಪರ್, ನೋಡಿ ಎಲ್ಲ ಒಳ್ಳೊಳ್ಳೆ ಅವ್ರನ್ನ ತಗೊಂಡಿದ್ದೀರಾ, ಅಂದ್ರೆ ಪ್ರಚಲಿತವಾಗಿ ಇರುವಂತದನ್ನೇ ತಗೊಂಡಿದ್ದೀರಾ ಅಲ್ವಾ?
1: ಹೌದು ಮೇಡಮ್, ಹೌದು.
0: ಆಯ್ತು, ಹಾಕಿದ್ರೆ ಸಮಯ ಕಾಯೋದೇ ಬೇಡ ಅಲ್ವಾ, ಕಾಯಿಸೋದ್ ಬೇಡ. ನಮ್ಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಎಲ್ಲ ಕೇಳುಗರು ತಮ್ಮ ಧ್ವನಿಗಾಗಿ ಕಾಯ್ತಾ ಇದ್ದಾರೆ. ಅಮಿತ್ ಅವರೇ ಶುರು ಮಾಡಿ.
1: ಪುಸ್ತಕಗಳನ್ನೇ ತಮ್ಮ ಜೀವನದ ಉಸಿರಾಗಿಸಿಕೊಂಡು ಅಕ್ಷರ ಯೋಗಿಯ ಮೂಲಕ ದೇಶದ ಗಮನ ಸೆಳೆದ ಮಹಾನ್ ವ್ಯಕ್ತಿತ್ವ ಈ ಬಾರಿಯ ಪದ್ಮಶ್ರೀ ಪುರಸ್ಕೃತರಾದ ಶ್ರೀ ಅಂಕೇಗೌಡರ ಕುರಿತು ನಾನು ಇಂದು ಪರಿಚಯಿಸಿರುತ್ತೇನೆ. ಶ್ರೀಯುತರು ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ಹರಳಹಳ್ಳಿ ಗ್ರಾಮದಲ್ಲಿ 1951 ಸಾಮಾನ್ಯ ಕೃಷಿಕ ಕುಟುಂಬದಲ್ಲಿ ಜನಿಸಿದ ಶ್ರೀ ಅಂಕೇಗೌಡರು ಬಾಲ್ಯ ಮತ್ತು ಮನೆಯ ಆರ್ಥಿಕ ಪರಿಸ್ಥಿತಿ ಹೇಳಿಕೊಳ್ಳುವಷ್ಟು ಉತ್ತಮವಾಗಿರಲಿಲ್ಲವಾದರೂ ವಿದ್ಯಾಭ್ಯಾಸದ ಮೇಲೆ ಅಪಾರ ಆಸಕ್ತಿ ಹೊಂದಿ ಸಾರಿಗೆ ಸಂಸ್ಥೆಯಲ್ಲಿ ಕಂಡಕ್ಟರ್ ಆಗಿ ಸೇರಿ ಸಂಜಯ್ ಕಾಲೇಜಿನಲ್ಲಿ ಬಿಎ ಪದವಿ ಪಡೆದರು. ನಂತರ ಕನ್ನಡ ಸಾಹಿತ್ಯದಲ್ಲಿ ಎಂಎ ಪದವಿಯನ್ನು ಸಹ ಪಡೆದಿದ್ದಾರೆ. ಶ್ರೀ ಅಂಕೇಗೌಡರು ವಿದ್ಯಾರ್ಥಿ ಜೀವನದಲ್ಲಿ ಪುಸ್ತಕಗಳ ಕೊರತೆಯನ್ನು ಅನುಭವಿಸುತ್ತಿದ್ದು ಮುಂದಿನ ಪೀಳಿಗೆ ಜ್ಞಾನದ ಕೊರತೆ ಆಗಬಾರದು ಎಂದು ಸಂಕಲ್ಪ ಮಾಡುವುದರ ಜೊತೆಗೆ ಸ್ವಾಮಿ ವಿವೇಕಾನಂದರ ವಿಚಾರಧಾರೆ ಇವರ ಜೀವನದಲ್ಲಿ ಅಳವಡಿಸಿಕೊಂಡರು. ಇದರ ಫಲವಾಗಿ ಪಾಂಡವಪುರದ ಪಿಎಸ್ಎಸ್ಕೆ ಸಕ್ಕರೆ ಕಾರ್ಖಾನೆಯಲ್ಲಿ ಕೆಲಸ ಮಾಡುತ್ತಾ ಅದರಿಂದ ಬಂದ ಅಲ್ಪ ಸಂಬಳದಲ್ಲೇ ತಮ್ಮ ವೈಯಕ್ತಿಕ ಖರ್ಚುಗಳನ್ನು ಕಡಿಮೆ ಮಾಡಿ ಪುಸ್ತಕ ಖರೀದಿಸಲು ಮುಂದಾದ ಅವರ ಸಂಗ್ರಹ ಇಂದಿಗೆ ಅಂಕೇಗೌಡ ಜ್ಞಾನ ಪ್ರತಿಷ್ಠಾನ ಎಂಬ ಬೃಹತ್ ಗ್ರಂಥಾಲಯವಾಗಿ ಬೆಳೆದಿದೆ. ಈ ಗ್ರಂಥಾಲಯದಲ್ಲಿ 20 ಲಕ್ಷಕ್ಕೂ ಹೆಚ್ಚು ಪುಸ್ತಕಗಳು, ಅಪರೂಪದ ಹಸ್ತಪ್ರತಿಗಳು ಹಾಗೂ ಕನ್ನಡ, ಇಂಗ್ಲಿಷ್, ತಮಿಳು, ತೆಲುಗು ಸೇರಿದಂತೆ ವಿವಿಧ ಭಾಷೆಗಳ ಅಮೂಲ್ಯ ಕೃತಿಗಳು ಸಂಗ್ರಹವಾಗಿದೆ. ಈ ಜ್ಞಾನ ಮಂದಿರವನ್ನು ನಿರ್ಮಿಸಲು ಅಂಕೇಗೌಡರು ತಮ್ಮ ಸ್ವತಃ ಆಸ್ತಿಯನ್ನೇ ಮಾರಾಟ ಮಾಡಿರುವುದು ವಿಶೇಷ ಸಂಗತಿಯಾಗಿದೆ. ಇಂದು ಸಾವಿರಾರು ವಿದ್ಯಾರ್ಥಿಗಳು ವಿಶೇಷವಾಗಿ ಐಎಎಸ್ ಮತ್ತು ಕೆಎಎಸ್ ಪರೀಕ್ಷೆಗಳಿಗೆ ಸಿದ್ಧರಾಗಲು ಈ ಗ್ರಂಥಾಲಯದ ಪ್ರಯೋಜನ ಪಡೆಯುತ್ತಿದ್ದಾರೆ. ಯಾವುದೇ ಪ್ರಚಾರದ ಆಸೆ ಇಲ್ಲದೆ ಕಳೆದ 5 ದಶಕಗಳಿಂದ ಅವರು ಮಾಡುತ್ತಿರುವ ಅಕ್ಷರ ಸೇವೆ ನಿಜಕ್ಕೂ ಅಭೂತಪೂರ್ವವಾದ ಸಾಧನೆಯಾಗಿದೆ. ಇವರ ನಿಸ್ವಾರ್ಥ ಸೇವೆಯನ್ನು ಗುರುತಿಸಿ ಭಾರತ ಸರ್ಕಾರ 2026 ಸಾಲಿನಲ್ಲಿ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ಇಂದು ಕೇವಲ ಅಂಕೇಗೌಡರಿಗಷ್ಟೇ ಅಲ್ಲ, ಪ್ರತಿಯೊಬ್ಬ ಕನ್ನಡಿಗರಿಗೂ ಹೆಮ್ಮೆಯಾಗಿದೆ. ಪುಸ್ತಕಗಳೇ ನನ್ನ ಉಸಿರು ಎಂದು ಬದುಕಿನ ಅಕ್ಷರ ಯೋಗಿಗೆ ನಮ್ಮದೊಂದು ಗೌರವಪೂರ್ವಕ ನಮನ ಸಲ್ಲಿಸುತ್ತೇನೆ. ಧನ್ಯವಾದಗಳು.
0: ಧನ್ಯವಾದಗಳು ಅಮಿತ್. ನೋಡಿ, ದೇಶ ಸುತ್ತು ಕೋಶ ಓದು ಅಂತ ಹೇಳ್ತಾರಲ್ವಾ?
1: ಹೌದು ಮೇಡಮ್.
0: ನೋಡಿ, ಅವರು ಕೋಶ ಓದಿಸ್ತಾ ಇದ್ದಾರೆ ಎಲ್ಲರಿಗೂ, ನಿಸ್ವಾರ್ಥ ಸೇವೆ ಮಾಡ್ತಾ ಇದ್ದಾರೆ, ಅದು ಅವರ ಗಳಿಕೆಯ ಹಣದಲ್ಲಿ ಅಲ್ವಾ?
1: ಹೌದು ಮೇಡಮ್.
0: ಹಾಗಾಗಿ ಅವರಿಗೆ ಪುರಸ್ಕಾರ ಸಿಕ್ತು. ನೋಡಿ, ಕೃಷ್ಣ ಹೇಳ್ತಾನಲ್ವಾ, ಕರ್ಮಣ್ಯ ವಾಧಿಕಾರಸ್ಥೆ ಮಾ ಫಲೇಶು ಕದಾಚನ. ನೀನ್ ಕೆಲಸ ಮಾಡ್ತಾ ಇರೋ, ನಾನು ಅದಕ್ಕೆ ಫಲ ಕೊಡ್ತೀನಿ ಅಂದ್ರೆ ಫಲವನ್ನ ನಿರೀಕ್ಷೆ ಮಾಡಬೇಡ, ತಾನಾಗೆ ಬರುತ್ತೆ ಅಂತ ಅಲ್ವಾ? ಆಯ್ತು, ತುಂಬಾ ಚೆನ್ನಾಗಿ ಹೇಳಿದ್ರಿ ಅಮಿತ್, ಸಂಕ್ಷಿಪ್ತವಾಗಿ ಸರಳವಾಗಿ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ. ತಮಗೂ ಕೂಡ ಧನ್ಯವಾದಗಳು. ಓಕೆ, ಬಸವರಾಜ್
2: ತುಂಬಾ ಚಂದವಾಗಿ ಪರಿಚಯ ಮಾಡಿಕೊಟ್ರು ಅಂಕೇಗೌಡರನ್ನ. ಯಾಕೆಂದ್ರೆ ಮಂಡ್ಯ ಜಿಲ್ಲೆಯಲ್ಲಿ ಪುಸ್ತಕ 20 ಲಕ್ಷ ಪುಸ್ತಕಗಳ ಸಂಗ್ರಹ ಅಂತ ಅಂದ್ರೆ ನಮ್ಮ ಬಹುಶಃ ನಮ್ಮ ಯಾವುದೇ ಒಂದು ಕೇಂದ್ರ ಗ್ರಂಥಾಲಯದಲ್ಲಿ ಅಷ್ಟೊಂದು ಇರುತ್ತಲ್ಲ ಗೊತ್ತಿಲ್ಲ. ಅಷ್ಟು ಸಂಗ್ರಹ ಅಂದ್ರೆ ನೀವು ಏನ್ ಓದ್ತೀರಿ, ಸಂಶೋಧನೆ ಮಾಡ್ತೀರಿ? ನಾನು ಬಹಳಷ್ಟು ಜನ ವಿದ್ಯಾರ್ಥಿಗಳಿಗೆ ಹೇಳ್ತಾ ಇರ್ತೀನಿ, ಹೋಗಿ ಯಾವ್ದಾದ್ರು ಸಂಶೋಧನೆ ಮಾಡಬೇಕು ಅಂದ್ರೆ ನೀವು ಮೊದಲು ಅಲ್ಲಿ ಪುಸ್ತಕಗಳನ್ನು ಭೇಟಿ ಮಾಡಿ ಅಂತ ಹೇಳ್ತಾ ಇರ್ತೀನಿ. ಯಾಕೆಂತಂದ್ರೆ ಬಹಳಷ್ಟು ಪುಸ್ತಕಗಳು ಲಭ್ಯ ಇದೆ ಅಂತಂದ್ರೆ ಯಾವುದೇ ನಿಸ್ವಾರ್ಥ ಸೇವೆ ಇಲ್ಲದೆ ಅವರು ಮಾಡ್ತಾರೆ. ಜೊತೆಗೆ ಅವರು ಪುಸ್ತಕಗಳನ್ನು ಕೊಂಡ್ಕೊಳ್ಬಹುದು, ಅಲ್ಲಿ ಅವಕಾಶವೂ ಇದೆ ಅವರಿಗೆ, ಅದನ್ನ ಕೊಂಡ್ಕೊಂಡು ಬಂದು ಸಹ ಓದೋದಕ್ಕೂ ಅವಕಾಶ ಇದೆ.
0: ಅದಿನ್ನೂ ಸುಲಭ ಆಯ್ತಲ್ಲ, ಅಲ್ಲಿ ಇಲ್ಲಿ ಸುತ್ತಿ ಸುಳಿಯೋ ಬದಲು ಅಲ್ಲಿ ತಮಗೆ ಬೇಕಾಗಿರೋ ಪುಸ್ತಕ ಸಿಗ್ತಾ ಪರ್ಚೇಸ್ ಕೂಡ ಮಾಡಬಹುದು. ಎಲ್ಲಾ ಗ್ರಂಥಾಲಯಗಳು ಆ ಒಂದು ಫೆಸಿಲಿಟಿ ಇರಲ್ಲ ಅಲ್ವಾ?
2: ಹೌದು ಹೌದು, ಪುಸ್ತಕವೆಂಬುದು ಮಸ್ತಕವನ್ನೇರಿದರೆ ಈ ಜಗತ್ತನ್ನೇ ಆಳಬಲ್ಲನು ಎನ್ನುವ ಮಾತು ಸತ್ಯವಾಗಿದೆ.
0: ನೋಡಿ ನೋಡಿ ನೋಡಿ ಅಲ್ವಾ, ನಿಸ್ವಾರ್ಥ ಸೇವೆಗೆ ಅವರಿಗೆ ಸಂದಿದೆ ಅಂತ ಹೇಳಿ ನಾವು ಕೂಡ ಅವ್ರಿಗೆ ಹ್ಯಾಟ್ಸ್ ಆಫ್ ಹೇಳೋಣ ಅಲ್ವಾ?
2: ಖಂಡಿತ, ಹ್ಯಾಟ್ಸ್ ಆಫ್ ಅವರಿಗೆ.
0: ಹಾಗಿದ್ರೆ ಮುಂದೆ ಏನ್ ಮಾಡೋಣ, ಮುಂದಿನ ಭವ್ಯ ಅವರಿಗೆ ಕನೆಕ್ಟ್ ಮಾಡೇ ಬಿಡ್ತೀರಾ?
2: ಖಂಡಿತ, ಭವ್ಯ ಅವರಿಗೆ ನನ್ನ ಮೈಕ್ ಅನ್ನು ಕೊಡ್ತಾ ಇದ್ದೀನಿ.
0: ಕೊಡಿ ಕೊಡಿ ಕೊಡಿ.
3: ನಮಸ್ತೆ ಮ್ಯಾಮ್.
0: ನಮಸ್ತೆ ಭವ್ಯ, ಏನ್ ಮಾಡ್ತಾ ಇದ್ದೀರಾ, ಚೆನ್ನಾಗಿದ್ದೀರಾ? ನಾನ್ ಕೂಡ ಚೆನ್ನಾಗಿದ್ದೀನಿ. ನೀವು ಕೂಡ ಮೊದಲನೇ ವರ್ಷನ ಪತ್ರಿಕೋದ್ಯಮ?
3: ಓಕೆ,
0: ಆಯ್ತು. ಹೇಗನ್ಸುತ್ತೆ ಓದಕ್ಕೆ, ಖುಷಿ ಅನ್ಸುತ್ತಾ?
3: ಖುಷಿ ಆಗ್ತದೆ ಹೋಗಕ್ಕೆ.
0: ನೀವು ಇದೇ ಊರವ್ರ ಹೇಗೆ ಬೇರೆ ಕಡೆಯಿಂದ ಬಂದವರ?
3: ಕಾಫಿನಾಡು ಚಿಕ್ಕಮಗಳೂರು.
0: ಓ ಚಿಕ್ಕಮಗಳೂರು, ಮಲ್ನಾಡಿಂದ ಮಲ್ನಾಡಿಗೆ ಬಂದಿದ್ದೀರಾ ಬಿಡಿ ಅಲ್ವಾ. ಹೇಗೆ ಅನ್ಸುತ್ತೆ ಆ ಪರಿಸರದ ಮಧ್ಯೆ ಓದ್ಲಿಕ್ಕೆ? ಕುವೆಂಪು ವಿಶ್ವವಿದ್ಯಾನಿಲಯ ಇರೋದೇ ಆ ಶಂಕರಘಟ್ಟದಲ್ಲಿ, ಒಂಥರ ಅದ್ಭುತವಾದ ಏನಂತೀವಿ ಗಿಡ ಮರಗಳಿಂದ ತುಂಬಿದಂತ ಪ್ರದೇಶ ಅಲ್ವಾ?
3: ಹೌದು ಮ್ಯಾಮ್.
0: ಆಯ್ತು, ಹಾಗಿದ್ರೆ ಖುಷಿ ಖುಷಿಯಾಗಿ ನಡ್ಸ್ಕೊಡ್ತಾ ಇತ್ತೀರ ಕಾರ್ಯಕ್ರಮ ಅಂತ ಅನ್ಕೊಳ್ತೀನಿ. ಯಾರನ್ನ ಪರಿಚಯ ಮಾಡ್ಕೊಡ್ತೀರಾ ಭವ್ಯ?
3: ಎಸ್ ಜೆ ಸುಶೀಲಮ್ಮನವ್ರನ್ನು.
0: ಎಸ್ ಜೆ ಸುಶೀಲಮ್ಮ ಅವರಾ? ಹೇಳಿ, ಶುರು ಮಾಡಿ ಶುರು ಮಾಡಿ.
3: ಮಹಿಳೆಯರು ಹೊಸ್ತಿಲು ದಾಟುವುದು ಎಂದರೆ ಮೂಗು ಮುರಿಯುವ ಹೊತ್ತಿನಲ್ಲಿ ಸ್ವಾರ್ಥಕ್ಕಾಗಿ ಬದುಕದೆ ಸಮಾಜದ ಏಳ್ಗೆಗಾಗಿ ಅಸಹಾಯಕ ಮಹಿಳೆಯರ ಪಾಲಿಗೆ ದಾರಿ ದೀಪವಾಗಿ ಸ್ವ ಉದ್ಯೋಗವನ್ನು ಕಲ್ಪಿಸಿಕೊಟ್ಟ ಕೀರ್ತಿ ಡಾಕ್ಟರ್ ಜಿ ಎಸ್ ಜಿ ಸುಶೀಲಮ್ಮ ಅವರದ್ದು. ಅವರಿಗೆ ದೇಶದ 4ನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಪದ್ಮಶ್ರೀ ಲಭಿಸಿರುವುದು ಸಂತಸದ ವಿಷಯ. ಕೇವಲ ನೊಂದವರು ಮಹಿಳೆಯರಿಗೆ ಮಿಡಿದ ಹೃದಯವಾಗಿರದ ಡಾಕ್ಟರ್ ಎಸ್ ಜಿ ಸುಶೀಲಮ್ಮ ಅವರು ಪರಿಸರ ಸಂರಕ್ಷಣೆಯಲ್ಲೂ ಮಹತ್ವ ಪೂರ್ಣ ಕೆಲಸ ಮಾಡಿದ್ದಾರೆ ಮತ್ತು ಇವರನ್ನು ಕರ್ನಾಟಕದ ಮದರ್ ತೆರೆಸಾ ಎಂದು ಕೂಡ ಕರೆಯುತ್ತಾರೆ. 1939 ಮೇ 24ರಂದು ಬೆಂಗಳೂರಿನಲ್ಲಿ ಜನಿಸಿದ ಎಸ್ ಜಿ ಸುಶೀಲಮ್ಮನವರು, ಅವರ ತಂದೆ ಎಸ್ ಗಣೇಶಪ್ಪ, ತಾಯಿ ಚನ್ನಮ್ಮ ಪದವಿ ಪೂರ್ವ ಶಿಕ್ಷಣವನ್ನು ಪಡೆದು 1959 1967 ರೆಂಕೋ ಕಾರ್ಖಾನೆಯಲ್ಲಿ 15 ಸೇವೆ ಸಲ್ಲಿಸಿ 1963 ವೃತ್ತಿ ಜೀವನಕ್ಕೆ ರಾಜೀನಾಮೆ ನೀಡಿ 1975 ಬೆಂಗಳೂರಿನ ಹೆಬ್ಬಾಳ ತೋಳನಾಯಕನಹಳ್ಳಿಯಲ್ಲಿ ಸುಮಂಗಲಿ ಸೇವಾ ಆಶ್ರಮವನ್ನು ಸ್ಥಾಪಿಸಿದರು. ಆ ಮೂಲಕ ಅನೇಕ ಪ್ರೇರೇಪಿಸಲ್ಲದೆ ಮೂಲಕ ಮುಂದಿನ ದಿನಗಳಲ್ಲಿ 1 ಕೋಟಿ ಗಿಡಗಳನ್ನು ನೆಡುವ ಮಹತ್ವಾಕಾಂಕ್ಷೆ ಹೊಂದಿರುವ ಸುಶೀಲಮ್ಮ ಹಾಗೆ 2 ವರ್ಷಗಳಲ್ಲಿ ಉಳಿದ 60 ಲಕ್ಷ ಗಿಡಗಳನ್ನು ನೆಡುವ ಗುರಿಯನ್ನು ಹೊಂದಿದ್ದಾರೆ. 50 ವರ್ಷಗಳಿಂದ ಸಮಾಜ ಸೇವೆಯಲ್ಲಿ ತೊಡಗಿರುವ ಅವರಿಗೆ ಈಗ 87 ವಯಸ್ಸಿನಲ್ಲೂ ಅವರು ನಿರ್ಗತಿಕ ಮೂಲಭೂತ ಸೌಕರ್ಯಗಳನ್ನು ನೀಡಿದ್ದಾರೆ. ಪ್ರಸಿದ್ಧ ಸಮಾಜ ಸೇವಕಿ ಸುಮಂಗಲಿ ಸೇವಾ ಆಶ್ರಮ ಡಾಕ್ಟರ್ ಎಸ್ ಜಿ ಸುಶೀಲಮ್ಮ ಈ ಬಾರಿಯು ಪದ್ಮಶ್ರೀ ಪ್ರಶಸ್ತಿ ಪಡೆದುಕೊಂಡಿದ್ದಾರೆ. ಸ್ವಯಂ ಉದ್ಯೋಗ ತರಬೇತಿಯನ್ನು ತಮ್ಮ ಸಂಸ್ಥೆಯಿಂದ ನೀಡಿ ಜನರ ಅಭಿವೃದ್ಧಿಗೆ ಶ್ರಮಿಸಿದ್ದಕ್ಕೆ ಪ್ರಶಸ್ತಿ ಸಿಕ್ಕಿದೆ. 1976 ಬಸವಾನಂದ ನರ್ಸರಿ, 1979 ಸುಮಂಗಲಿ ಯುವತಿ ಮಂಡಳಿಯನ್ನು ನಿರ್ಮಿಸಿದರು. 1985 ತೋಳನಾಯಕನಹಳ್ಳಿ ಬಸವಾನಂದ ಹಿರಿಯ ಪ್ರಾಥಮಿಕ ಶಾಲೆಯನ್ನು ಪ್ರಾರಂಭಿಸಿದರು. ಅನಾಥ ಮಹಿಳೆಯರು, ಮಕ್ಕಳು ಮತ್ತು ವೃದ್ಧರಿಗೆ ಆಶ್ರಮ ನೀಡಿದರು. ಇವರಿಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ರಾಜ್ಯ ಸರ್ಕಾರದ ರಾಣಿ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿ, ಜಾನಕಿ ದೇವಿ ಬಜಾಜ್ ಪುರಸ್ಕಾರ, ಮೈಸೂರು ದಸರಾ ಪ್ರಶಸ್ತಿ ಕೂಡ ಸೇರಿದಂತೆ ಹಲವು ಪ್ರಶಸ್ತಿಗಳು ಲಭಿಸಿದೆ. ಮತ್ತು ಮಹಿಳಾ ವಿಶ್ವವಿದ್ಯಾನಿಲಯ ಡಾಕ್ಟರೇಟ್ ಪದವಿ ದೊರಕಿದೆ. ಇವರು ನಿಸ್ವಾರ್ಥ ಸೇವೆಯನ್ನು ಗುರುತಿಸಿ ಭಾರತ ಸರ್ಕಾರವು 2026 ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಧನ್ಯವಾದಗಳು ಮ್ಯಾಮ್.
0: ನೋಡಿ ಭವ್ಯ, ಎಲೆ ಮರಿ ಕಾಯಿ ತರ ಇದ್ಬಿಟ್ಟು ಅವರು ಎಷ್ಟೊಂದು ಸಾಧನೆ ಮಾಡ್ತಾರೆ, ಅದನ್ನ ಗುರುತಿಸಿ ಅವ್ರಿಗೆ ಪ್ರಶಸ್ತಿಗಳನ್ನ ಕೊಡ್ತಾರಲ್ಲ, ಅದು ಕೂಡ ಅವ್ರಿಗೆ ಪ್ರೋತ್ಸಾಹದಾಯಕ ಕೂಡ, ಅದು ಒಂದು ಹೆಮ್ಮೆ ಮೆಚ್ಚುಗೆ ವ್ಯಕ್ತಪಡಿಸುವಂತ ಕೆಲಸ ಅಲ್ವಾ ಭವ್ಯ? ಭಯ ಆಯ್ತಾ ತಮಗೆ? ಸ್ವಲ್ಪ ನರ್ವಸ್ ಆದಂಗೆ ಆಯ್ತಾ ತಮಗೆ? ಆಯ್ತು ಆಯ್ತು, ಇದೆಲ್ಲ ಮುಂದೆ ಬರ್ತಾ ಬರ್ತಾ ಹೋಗ್ತಾ ಇರತ್ತೆ. ಆಯ್ತಾ, ಆಲ್ ದಿ ಬೆಸ್ಟ್, ಚೆನ್ನಾಗಿ ಓದಿ. ಏನ್ ಮಾಡ್ಬೇಕು ಅಂತಿದ್ದೀರಾ ಭವ್ಯ? ಎಲೆಕ್ಟ್ರಾನಿಕ್ಸ್ ಮೀಡಿಯಾಕ್ ಹೋಗ್ತೀರಾ? ಆಯ್ತು ಭವ್ಯ, ತಮ್ಮ ಮುಂದಿನ ಜೀವನ ಕೂಡ ಶುಭವಾಗಿರ್ಲಿ. ಧನ್ಯವಾದ. ಆಯ್ತು ಬಸವರಾಜ್.
2: ಭವ್ಯ ಅವರು ಸುಶೀಲಮ್ಮನವ್ರ ಬಗ್ಗೆ ಪರಿಚಯ ಮಾಡ್ಕೊಟ್ಟು ತುಂಬಾ ಹೆಮ್ಮೆ ಅಂತ ಅನ್ಸುತ್ತೆ. ಯಾಕಂದ್ರೆ ನಮ್ಮಲ್ಲಿ ನಮ್ಮ ಘನ ಸರ್ಕಾರಗ ಈ ತರದ ವ್ಯಕ್ತಿಗಳನ್ನ ಗುರುತಿಸಿ ಎಂದೂ ಸಹ ಕೆಲವು ಸಂದರ್ಭದಲ್ಲಿ ಏನನ್ಸುತ್ತೆ, ಪ್ರಶಸ್ತಿಗೆ ಅರ್ಜಿ ಹಾಕುವ ಪರಿಸ್ಥಿತಿ ಇರ್ತಿತ್ತು. ಆದ್ರೆ ಈಗ ಅವರ ಸಾಧನೆಯನ್ನ ನೋಟಿಸ್ ಮಾಡಿ, ಅವ್ರ ಸಾಧನೆಯನ್ನ ಗಮನಿಸಿ ಪ್ರಶಸ್ತಿ ಕೊಡೋದಿದೆಯಲ್ಲ, ಅದು ಬಹಳ ಮುಖ್ಯ ಅಂತ
0: ನಾನು. ಹೌದು ಹೌದು, ಯಾಕಂದ್ರೆ ಒಂದು ಗಾಣದ ಎತ್ತು ತರ ಸುಮ್ನೆ ದುಡಿಯೋದೇ ಆಗ್ಬಿಟ್ಟಿರುತ್ತೆ. ಆದ್ರೆ ಅವರು ನಿಸ್ವಾರ್ಥ, ಅವ್ರಿಗೇನು ಮನ್ಸಲ್ಲಿ ಇರಲ್ಲ ಅಪೇಕ್ಷೆ. ಆದ್ರೆ ಈ ತರ ಮಾಡಿದಾಗ ಈ ಪ್ರಶಸ್ತಿಗೆ ಒಂದು ಹೆಚ್ಚಿನ ಮಹತ್ವ ಬರುತ್ತೆ ಅಂತ ಅನ್ಸುತ್ತೆ ಅಲ್ವಾ? ಆಯ್ತು, ಹಾಗಿದ್ರೆ ಮುಂದೆ ರೆಡಿ ಇದಾರಾ ಅಥವಾ ಹೇಗೆ?
2: ಮುಂದೆ ನಾವು ನಮ್ಮ ಕೇಳುಗರು ಕಾಯ್ತಾ
0: ಸ್ವಲ್ಪ ಅವ್ರಿಗೆ ಪ್ರಶ್ನೆ ಕೇಳೋಣ
2: ಅಂತ ಹೇಳಿ.
0: ಆಯ್ತು, ಹಾಗಿದ್ರೆ
2: ತದನಂತರ ನಾವು ಮುಂದಿನ ಅಭ್ಯರ್ಥಿಗಳನ್ನು ತೆಗೆದುಕೊಳ್ಳಲು
0: ಮಾತಾಡ್ತೀವಿ. ಆಯ್ತು ಬಸವರಾಜ್.
2: ಈಗ ಮತ್ತೊಮ್ಮೆ ನಾವು ಓಟ್ ಸ್ಟುಡಿಯೋ ಭದ್ರಾವತಿ ಆವರಣದಿಂದ.
0: ಧನ್ಯವಾದಗಳು ಬಸವರಾಜ್ಗೆ. ಓಕೆ, ಕೇಳಿದ್ರೆ ನೀವು ಕೇಳ್ತಾ ಇದ್ರೆ ಎಫ್ಎಂ 103.5 ಹಾಗೂ 101.4 ಆಕಾಶವಾಣಿ ಭದ್ರಾವತಿ ಕೇಂದ್ರ, ಹಾಗೆ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗದ ಕ್ಯಾಂಪಸ್ ಕಟ್ಟೆ ಕಾರ್ಯಕ್ರಮವನ್ನ, ಹಾಗೆ ನಾವು ಇದೀವಿ ಕುವೆಂಪು ವಿಶ್ವವಿದ್ಯಾನಿಲಯ ಶಂಕರಘಟ್ಟದ ಪತ್ರಿಕೋದ್ಯಮ ಮತ್ತು ಸಂವಹನ ವಿಭಾಗದ ವಿದ್ಯಾರ್ಥಿಗಳೊಂದಿಗೆ. ಹಾಗೆ ನಾವು ಕಾರ್ಯಕ್ರಮದಲ್ಲಿ ಮಧ್ಯದಲ್ಲಿ ತಮಗೆ ಒಂದು ಪ್ರಶ್ನೆ ಕೇಳಬೇಕು, ಜೊತೆಗೆ ಒಂದು ವಿರಾಮವನ್ನು ತಗೊಳ್ಬೇಕು, ಹಾಗೆ ನಾವು ಮತ್ತೆ ಕ್ಯಾಂಪಸ್ಗೆ ಹೋಗೋಣಂತೆ. ಹಾಗಿದ್ರೆ ನಾವು ಈಗ ಒಂದು ಪುಟ್ಟ ಜಾಹೀರಾತು ವಿರಾಮ.
4: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
5: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
4: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
5: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
6: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

ಕೇಳಿದ್ರೆ ನಿಮಗೆ ಈಗ ಪ್ರಶ್ನೆ, ನೀವು ಪ್ರಶ್ನೆಗೆ ಉತ್ತರ ಕೊಡಬೇಕು ಅಂದ್ರೆ 9 8 1 5 7 2 6 0 0 ತಮ್ಮ ಉತ್ತರಗಳು ಬರಬೇಕು. ಕೇಳಿದ್ರೆ ಉತ್ತರಗಳನ್ನ ಮಾತ್ರ ದಯವಿಟ್ಟು ಕಳಿಸಿ, ತಮ್ಮ ಹೆಸರು, ಊರು ಮತ್ತೆ ಉತ್ತರ ಮಾತ್ರ. ತುಂಬಾ ಲೆಂತಿ ಕಳಿಸಿದ್ರೆ ಸಮಯ ತುಂಬಾ ವ್ಯರ್ಥ ಆಗತ್ತೆ. ಹಾಗಾಗಿ ನಾನು ಈ ದಿವಸ ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ, ಯಾವುದಪ್ಪ ಅಂತ ಹೇಳಿದ್ರೆ ಡಾಕ್ಟರ್ ಶತಾವಧಾನಿ ಆರ್ ಗಣೇಶ್ ಅವರಿಗೆ ನೀಡಿದಂತಹ ಪ್ರಶಸ್ತಿ ಯಾವುದು? ಈ ಬಾರಿ ನಿಮಗೆಲ್ಲ ಗೊತ್ತಾಗಿದೆ, ಈ ಬಾರಿ ನಮ್ಮ ಕರ್ನಾಟಕದಿಂದ 8 ಜನಕ್ಕೆ ಪದ್ಮ ಪ್ರಶಸ್ತಿ ದೊರೆತಿದೆ. ಆ ಗಣ್ಯರನ್ನ ನಮ್ಮ ವಿದ್ಯಾರ್ಥಿಗಳು ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ಹಾಗಾಗಿ ನನ್ನ ಪ್ರಾರಂಭದ ಪ್ರಶ್ನೆ, ಡಾಕ್ಟರ್ ಶತಾವಧಾನಿ ಆರ್ ಗಣೇಶ್ ಅವರಿಗೆ ಯಾವ ಪದ್ಮ ಪ್ರಶಸ್ತಿ ಬಂದಿದೆ ತಿಳಿಸ್ತಿರಲ್ವಾ? 9 4 8 1 5 7 2 6 0 0 9 4 8 1 5 7 2 6 0 0

0: ಕೆಳಗಡೆ ನಾವು ಮತ್ತೆ ಕ್ಯಾಂಪಸ್ಗೆ ಹೋಗೋಣಂತೆ. ಬಸವರಾಜ್ ಅವರು ಕಾಯ್ತಾ ಇದ್ದಾರೆ ವಿದ್ಯಾರ್ಥಿಗಳೊಂದಿಗೆ. ಹಾಗಿದ್ರೆ ಬಸವರಾಜ್ಗೆ ಕನೆಕ್ಟ್ ಆಗಿದೆ ಕರೆ. ಹಲೋ ಬಸವರಾಜ್, ಕೇಳ್ತಾ ಇದೆ ಅಲ್ವಾ ಬಸವರಾಜ್? ಶುರು ಮಾಡ್ಬಿಡೋಣ, ಯಾಕಂದ್ರೆ ನಮ್ಮ ಕೇಳುಗರು ಉತ್ತರ ಕಳಿಸ್ತಾ ಇರ್ಲಿ, ಜೊತೆಗೆ ಕಾರ್ಯಕ್ರಮವನ್ನು ಆಲಿಸ್ತಾ ಇರ್ಲಿ ಅಲ್ವಾ. ಹಾಗಿದ್ರೆ ಭಾವನಾ ಅವರು ರೆಡಿ ಇದ್ದಾರಾ?
1: ಖಂಡಿತ, ಭಾವನಾ ಅವ್ರಿಗೆ ಮೈಕ್ ಕೊಡ್ತಾ ಇದ್ದೀನಿ.
0: ಹಾ ಕೊಡಿ ಬಸವರಾಜ್.
2: ಎಲ್ಲರಿಗೂ ನಮಸ್ಕಾರ.
0: ಹಲೋ ಭಾವನಾ, ಹೇಗಿದ್ದೀರಿ?
2: ಚೆನ್ನಾಗಿದ್ದೀವಿ ಮ್ಯಾಮ್, ನೀವು?
0: ನಾನ್ ಕೂಡ ಚೆನ್ನಾಗಿದ್ದೀನಿ. ನರ್ವಸ್ನೆಸ್ ಏನಿಲ್ಲ ಅಲ್ಲ?
2: ಇಲ್ಲ ಮ್ಯಾಮ್.
0: ಏನ್ ಹೋಗ್ತಾ ಇದ್ದೀರಾ ನೀವು ಕೂಡ ಪ್ರಥಮ ವರ್ಷದ ಇದ ಪತ್ರಿಕೋದ್ಯಮನ?
2: ಹೌದು ಮ್ಯಾಮ್.
0: ಓಕೆ, ತಾವೆಲ್ಲಿಯವರು ಭಾವನಾ?
2: ನಾನು ಸಿಸ್ಸಿಯಿಂದ ಬಂದಿದ್ದೇನೆ.
0: ಓ, ಏನು ಕಾರಣ ಅಲ್ಲಿಂದ ಬಂದು ಇಲ್ಲಿ ಕಲಿಯಬೇಕು ಅಂತಂದ್ರೆ?
2: ಇಲ್ಲಿ ನಮ್ಮ ಅಣ್ಣ ಸೇರಿಸಿದ.
0: ಹಾ, ಆಯ್ತಾಯ್ತು. ಖುಷಿ ಅನ್ಸುತ್ತಾ ನಿಮಗೆ ಈ ಪರಿಸರ, ವಿದ್ಯೆ, ಓದು ಎಲ್ಲದೂ ಖುಷಿ ಅನ್ಸುತ್ತಾ?
2: ಹಾ ಮ್ಯಾಮ್, ತುಂಬಾ ಖುಷಿ ಆಗಿದೆ.
0: ಆಯ್ತು, ನೀವು ಯಾರನ್ನ ಪರಿಚಯ ಮಾಡ್ಕೊಡ್ತೀರಾ ಭಾವನಾ?
2: ನಾನು ಡಾಕ್ಟರ್ ಸುರೇಶ್ ಹನಗವಾಡಿ ಅವ್ರನ್ನ.
0: ಶುರು ಮಾಡ್ತೀರಾ ಹಾಗಿದ್ರೆ?
2: ಆಯ್ತು ಮ್ಯಾಮ್. ಭಾರತದ ಪ್ರಸಿದ್ಧ ರಕ್ತರೋಗ ತಜ್ಞರು ಮತ್ತು ಹಿಮೋಫಿಲಿಯಾ ಕುಸುಮ ರೋಗಿಗಳ ಬಾಳಿಗೆ ಸಂಜೀವಿನಿ, ತಪ್ಪಲಲ್ಲಿ ಕಣ್ಣೀರು ಹಾಕುತ್ತಿದ್ದ ಸಾವಿರಾರು ಹಿಮೋಫಿಲಿಯಾ ರೋಗಿಗಳ ಬಾಳಿಗೆ ಬೆಳಕಾದ ತಾರುಣ್ಯದ ಕಣ್ಣು, ಕರ್ನಾಟಕದ ಹೆಮ್ಮೆ. ಈ ಬಾರಿ ಪದ್ಮಶ್ರೀ ಪುರಸ್ಕೃತರಾದ ಡಾಕ್ಟರ್ ಸುರೇಶ್ ಹನಗವಾಡಿ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಹನಗವಾಡಿಯಲ್ಲಿ ಜನಿಸಿದರು. ತಂದೆ ಹೆಚ್ ಬಿ ಜಯದೇವಪ್ಪ ಮತ್ತು ತಾಯಿ ಸಿದ್ದಮ್ಮ ಗ್ರಾಮೀಣ ಹಿನ್ನೆಲೆಯಿಂದ ಬಂದ ಇವರು. ಪೋಷಕರು ನೀಡಿದ ಸಂಸ್ಕಾರವೇ ಮುಂದೆ ಇವರು ಬಡವರ ಸೇವೆಗೆ ನಿಲ್ಲಲು ಪ್ರೇರಣೆಯಾಯಿತು. ಡಾಕ್ಟರ್ ಸುರೇಶ್ ದಾವಣಗೆರೆಯ JMM ವೈದ್ಯಕೀಯ ಕಾಲೇಜಿನಿಂದ ಪದವಿ ಪಡೆದು ರಕ್ತಸ್ರಾವದ ಅಸ್ವಸ್ಥೆಗಳ ರೋಗ ನಿರ್ಣಯ ಚಿಕಿತ್ಸೆ ಮತ್ತು ಸಂಶೋಧನೆ ಮಾಡಿ JJM ವೈದ್ಯಕೀಯ ಕಾಲೇಜಿನಲ್ಲಿ ರಕ್ತರೋಗ ಶಾಸ್ತ್ರ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಹಿಮೋಫಿಲಿಯಾ ಎನ್ನುವುದು ರಕ್ತ ಹೆಪ್ಪುಗಟ್ಟದ ಒಂದು ಅಪರೂಪದ ಮತ್ತು ಅತ್ಯಂತ ದುಬಾರಿ ಚಿಕಿತ್ಸೆಯ ಕಾಯಿಲೆಯಾಗಿದೆ. ಇಂತಹ ರೋಗಿಗಳಿಗೆ ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಅಥವಾ ಉಚಿತವಾಗಿ ಇಂಜೆಕ್ಷನ್ ಮತ್ತು ಚಿಕಿತ್ಸೆ ನೀಡು ಸಿಗುವಂತೆ ಮಾಡಿದ್ದಾರೆ. 1996 ದಾವಣಗೆರೆಯಲ್ಲಿ ಹಿಮೋಫಿಲಿಯಾ ಸೊಸೈಟಿಯನ್ನು ಸ್ಥಾಪಿಸಿ ಹಳ್ಳಿ ಹಳ್ಳಿಗಳಿಗೆ ಭೇಟಿ ನೀಡಿ ಉಚಿತ ತಪಾಸಣೆ ಶಿಬಿರಗಳನ್ನು ನಡೆಸಿ ಸಾವಿರಾರು ರೋಗಿಗಳನ್ನು ಗುರುತಿಸಿ ಅವರಿಗೆ ಮರುಜೀವ ನೀಡಿದ್ದಾರೆ. ಹಿಮೋಫಿಲಿಯಾ ರೋಗಿಗಳಿಗೆ ಸರ್ಕಾರದ ವತಿಯಿಂದ ಉಚಿತ ಔಷಧ ದೊರಕಬೇಕು ಎಂದು ನಿರಂತರವಾಗಿ ಹೋರಾಟ ನಡೆಸಿ ಯಶಸ್ವಿಯಾಗಿ ಜನರ ಪಾಲಿಗೆ ವೈದ್ಯನಾರಾಯಣ ಹರಿ ಎನಿಸಿಕೊಂಡಿದ್ದಾರೆ. ವೈದ್ಯಕೀಯ ಕ್ಷೇತ್ರದಲ್ಲಿ ಕೇವಲ ರೋಗವಾಸಿ ಮಾಡುವ ಉದ್ದೇಶವಾಗಿ ನೋಡದೆ ತೀರಾ ಹಿಂದುಳಿದ ಮತ್ತು ನಿರ್ಲಕ್ಷಿತ ಹಿಮೋಫಿಲಿಯಾ ರೋಗಿಗಳ ಸೇವೆಗೆ 3 ದಶಕಗಳಿಗೂ ಹೆಚ್ಚು ಕಾಲ ಶ್ರಮಿಸಿದ್ದಾರೆ. ಲಕ್ಷಾಂತರ ರೂಪಾಯಿ ವೆಚ್ಚದ ಚಿಕಿತ್ಸೆಯನ್ನು ಸಾಮಾನ್ಯ ಬಡ ಜನರಿಗೂ ತಲುಪುವಂತೆ ಮಾಡಿದ ಇವರು. ಮಾನವೀಯ ಕಾರ್ಯ ಅತ್ಯಂತ ಸ್ಫೂರ್ತಿದಾಯಕವಾಗಿದೆ. ಭಾರತದಲ್ಲಿ ಹಿಮೋಫಿಲಿಯಾ ನಿರ್ವಹಣೆಯಲ್ಲಿ ಇವರು ಮಾಡಿರುವ ಕ್ರಾಂತಿಕಾರಿ ಕೆಲಸವನ್ನು ಗುರುತಿಸಿ ಭಾರತದ ಸರ್ಕಾರ ಇವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ಪ್ರಶಸ್ತಿಗಿಂತಲೂ ಮಿಗಿಲಾಗಿ ಇವರು ಗಳಿಸಿರುವ ಸಾವಿರಾರು ರೋಗಿಗಳ ಮುಖದ ಮೇಲಿನ ನಗು ಮತ್ತು ಅವರ ಹಾರೈಕೆಯಾಗಿದೆ. ಧನ್ಯವಾದಗಳು.
0: ಸೂಪರ್ ಭಾವನಾ, ಚೆನ್ನಾಗಿ ತಿಳಿಸ್ಕೊಟ್ರಿ, ಸಂಕ್ಷಿಪ್ತವಾಗಿ ತುಂಬಾ ಸರಳವಾಗಿ ವಿವರವಾಗಿ ತಿಳಿಸಿದ್ರಿ ಅಲ್ವಾ? ಹೇಗನ್ಸುತ್ತೆ ನೋಡಿ, ಸಾಧಕರು ಹೀಗೆ ಸಾಧನೆ ಮಾಡಿದಾಗ ನಮಗ್ ಕೂಡ ಅದು ಸ್ಫೂರ್ತಿ ಆಗತ್ತೆ ಅಲ್ವಾ? ಆಯ್ತು, ಮುಂದೆ ಏನ್ ಮಾಡ್ಬೇಕು ಅಂತ ಇದ್ದೀರಾ ಭಾವನಾ ನೀವು?
2: ಅಡ್ವರ್ಟೈಸಿಂಗ್ ಫೀಲ್ಡ್ ಗೆ ಹೋಗ್ಬೇಕು ಅಂತ ಇದ್ದೀನಿ.
0: ಓಕೆ ಓಕೆ, ಹಾ, ಒಬ್ಬರೊಬ್ಬರು ಒಂದೊಂದು ಫೀಲ್ಡ್ ಚೂಸ್ ಮಾಡ್ಕೊಳ್ತಾ ಇದ್ದೀರಾ. ಆಯ್ತು, ನಿಮ್ ಭವಿಷ್ಯಕ್ಕೆ ಒಳ್ಳೇದಾಗ್ಲಿ, ಉಜ್ವಲವಾಗಿರ್ಲಿ ಭಾವನಾ.
2: ಧನ್ಯವಾದ.
0: ಓಕೆ, ಧನ್ಯವಾದ ಬಸವರಾಜ್.
1: ಭಾವನಾ ಅವರು, ಡಾಕ್ಟರ್ ಸುರೇಶ್ ಹನಗವಾಡಿ ಅವರು ನಮ್ಮ ದಾವಣಗೆರೆ ಜಿಲ್ಲೆಯವರು, ಒಂದು ಹೆಮ್ಮೆ ಅಂತಲೇ ನಮ್ಗೆ ಹೇಳ್ಬೋದು.
0: ಯಾಕಂದ್ರೆ
1: ರಕ್ತಸ್ರಾವದ ಬಗ್ಗೆ ಅವರು ಒಂದು ವಿಶೇಷವಾದ ಒಂದು ಸಾಧನೆಗೆ ನಮ್ಮ ಭಾರತದ ಘನ ಸರ್ಕಾರ ಪದ್ಮಶ್ರೀ ಪ್ರಶಸ್ತಿ ನೀಡಿ ಗೌರವಿಸಿರುವುದು ಹೆಮ್ಮೆಯ ವಿಚಾರ.
0: ಅದಕ್ಕೆ ಮೆಡಿಸಿನ್ ಇರ್ಲಿಲ್ಲ ಅಂದ್ರೆ ರಕ್ತ ಹೆಪ್ಪುಗಟ್ಟದ ಒಂದು ಅಪರೂಪದ ಕಾಯಿಲೆ. ಅದು ಹೆಪ್ಪುಗಟ್ಟಕ್ಕೆ ಏನ್ ಬೇಕು ಅದನ್ನ ಅವ್ರು ಕಂಡುಹಿಡಿದ್ರು ಅಲ್ವಾ? ಹಿಮೋಫಿಲಿಯಾ ಅದೊಂದು ವಿಚಿತ್ರ ಅಂದ್ರೆ ಏನ್ ಹೇಳ್ತೀವಿ, ಅಪರೂಪದ ಕಾಯಿಲೆನೆ ಅದು. ರಕ್ತ ಸುರಿದು ಹೋದ್ರೆ ಹೋಗ್ತಾನೆ ಇರುತ್ತೆ, ನಿಲ್ಲೋದೇ ಇಲ್ಲ. ಅದಕ್ಕೆ ಔಷಧಿ ಕಂಡುಹಿಡಿದಿದ್ದಾರೆ ಅಂದ್ರೆ ತುಂಬಾ ತುಂಬಾ ತುಂಬಾ ದೊಡ್ಡ ಸಾಧನೆ ಇದು. ಹಾಗಾಗಿ ಡಾಕ್ಟರ್ ಸುರೇಶ್ ಹನಗವಾಡಿ ಅವರಿಗೆ ಕೂಡ ಪದ್ಮಶ್ರೀ ಪ್ರಶಸ್ತಿ ಏನ್ ಸಿಕ್ಕಿದೆ ಅದನ್ನ ನಮ್ಮೆಲ್ಲರಿಗೂ ಹೆಮ್ಮೆ ಕೊಡುವಂತ ವಿಚಾರಣೆ ಅಂತ ಹೇಳ್ಬೋದು. ಆಯ್ತು ಆಯ್ತು. ಹಾಗಿದ್ರೆ ನಮ್ಮ ಕೇಳುಗರಿಗೆ ಇನ್ನೂ ಒಂದ್ ಪ್ರಶ್ನೆ ಕೇಳ್ತೀನಿ ಬಸವರಾಜ್, ಮತ್ತೆ ನಾನು ತಕ್ಷಣನೇ ಕನೆಕ್ಟ್ ಆಗ್ತೀನಿ, ನೀವು ಹಾಗೆ ಕನೆಕ್ಟ್ ಆಗಿ ಇದ್ದೀರಿ ಆಯ್ತಾ? ಓಕೆ, ನಾನೊಂದು ಪುಟ್ಟ ಇದನ್ ಕೂಡ ಹಾಕ್ತೀನಿ, ಅಡ್ವರ್ಟೈಸ್ಮೆಂಟ್ ಹಾಕ್ಲಿಕ್ಕಿದೆ, ಅದನ್ನ ಹಾಕಿ ಆ ಬಳಿಕ ನಮ್ಮ ಕೇಳುಗರಿಗೆ ಒಂದ್ ಪ್ರಶ್ನೆ ಕೇಳಿ ನಿಮ್ಮ ಹತ್ರ ಮತ್ತೆ ವಾಪಸ್ ಬರ್ಲಾ? ಹೇಗ್ ಮಾಡ್ಲಿ? ಓಕೆ, ಥ್ಯಾಂಕ್ ಯು.
3: ಬೇಗ ಟಿಫಿನ್ ಪ್ಯಾಕ್ ಮಾಡಿ ರಾಜು, ಮೊಬೈಲ್ ಬಿಡು.
4: ಅರೆ ಅಕ್ಕ, ಬ್ಯಾಂಕ್ ನ ನಂಬರ್ ಬೇಕಿತ್ತು, ರೀಫಂಡೇ ಬಂದಿಲ್ಲ. ಸಿಕ್ತು, ಈಗ್ಲೇ ಕಾಲ್ ಮಾಡ್ತೀನಿ.
3: ನಂಬರ್ ಚೆಕ್ ಮಾಡ್ದೇನೆ. ವಂಚಕರು ಹೆಚ್ಚಾಗಿ ನಕಲಿ ಬ್ಯಾಂಕ್ ವೆಬ್ಸೈಟ್ ಮತ್ತು ನಕಲಿ ನಂಬರ್ ನಿಂದ ಹಣವನ್ನು ವಂಚಿಸ್ತಾರೆ.
4: ಹಾಗಾದ್ರೆ ಸರಿಯಾದ ನಂಬರ್?
3: ಬ್ಯಾಂಕ್ ನ ಅಫಿಷಿಯಲ್ ವೆಬ್ಸೈಟ್ ಅಥವಾ ಕಾರ್ಡ್ ನಲ್ಲಿ.
4: ನೀವು ಉಳಿಸಿ ಬಿಟ್ರಿ ಅಕ್ಕ,
3: ಕೆಲ್ಸದಿಂದಲ್ಲ.
4: ಮಾಡ್ತೀನಿ. RBI ಹೇಳುತ್ತೆ,
3: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
0: ಓಕೆ, ಕೇಳಿದ್ರೆ ನೀವು ಕೇಳ್ತಾ ಇದ್ರೆ FM 103.5 ಹಾಗೂ 101.4 ನಮ್ಮ ಕ್ಯಾಂಪಸ್ ಕಟ್ಟೆ ಕಾರ್ಯಕ್ರಮವನ್ನ ಹಾಕಿ ಇಂದಿನ ಕ್ಯಾಂಪಸ್ ಕಟ್ಟೆ ಯಾರು ನಡೆಸಿಕೊಡ್ತಾ ಇದ್ದಾರೆ ನಿಮಗೆ ಗೊತ್ತೇ ಇದೆ. ಕುವೆಂಪು ವಿಶ್ವವಿದ್ಯಾನಿಲಯ ಶಂಕರಘಟ್ಟದ ಪತ್ರಿಕೋದ್ಯಮ ಮತ್ತು ಸಮೂಹ ಸಂವಹನ ವಿಭಾಗದ ವಿದ್ಯಾರ್ಥಿಗಳು ಅದ್ಭುತವಾಗಿ ನಡೆಸಿಕೊಡ್ತಾ ಇದ್ದಾರೆ. ಯಾಕಪ್ಪ ಅಂತಂದ್ರೆ ಈ ಬಾರಿ 8 ಜನಕ್ಕೆ ನಮ್ಮ ಪದ್ಮ ಪ್ರಶಸ್ತಿ ಲಭಿಸಿದೆ. ನಮ್ಮ ರಾಜ್ಯದ 8 ಮಂದಿಗೆ ಅಂದ್ರೆ 8 ಜನ ಗಣ್ಯರಿಗೆ ನಮ್ಮ ದೇಶದ ಅತ್ಯುನ್ನತ ಪ್ರಶಸ್ತಿಗಳು ಇವು ಅಲ್ವಾ, ಪದ್ಮ ಪ್ರಶಸ್ತಿಗಳು. ಆ ಪ್ರಶಸ್ತಿಗಳನ್ನ ಅವರು ಪಡ್ಕೊಂಡಿದ್ದಾರೆ. ಹಾಗಾಗಿ ಅಂತಹ ಗಣ್ಯರನ್ನ ಪರಿಚಯ ಮಾಡಿಕೊಡ್ತಾ ಇದ್ದಾರೆ ನಮ್ಮ ವಿದ್ಯಾರ್ಥಿಗಳು. ಅವರ ಜೊತೆಗೆ ಜೊತೆಯಾಗಿದ್ದಾರೆ ನಮ್ಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ RJ ಬಸವರಾಜ್ ಅವರು ಕೂಡ. ಹಾಗೆ ನಾನು ಮುಂದುವರಿಸಲಿಕ್ಕೆ ಮೊದಲು ತಮಗೆ ಇನ್ನೊಂದು ಪ್ರಶ್ನೆಯನ್ನು ಕೇಳ್ತೀನಿ, ಕೇಳಿದ್ರೆ ಕೊನೆಯಲ್ಲಿ ಎಲ್ಲರ ಉತ್ತರಗಳನ್ನ ಓದಲಾಗತ್ತೆ, ಆಗ್ಬೋದಾ? ಹಾಗೆ ನನ್ನ ಪ್ರಶ್ನೆ ತುಂಬಾ ಸುಲಭವಾದ ಪ್ರಶ್ನೆ. ನಮ್ಮ ಪದ್ಮಶ್ರೀ ಪ್ರಶಸ್ತಿ ಏನ್ ಪಡೆದಿದ್ದಾರೆ ಅಂಕೇಗೌಡ ಅವರು, ಅವರು ಕೃಷಿಕ ಮತ್ತೆ ಕಂಡಕ್ಟರ್ ಆಗಿದ್ದು ಅವರು ಏನ್ ಹೇಳ್ತೀವಿ, ಪುಸ್ತಕಗಳನ್ನ ಜನಕ್ಕೆ ಮುಟ್ಟಿಸ್ತಾ ಇದ್ದಾರೆ, ಅವರು ಓದುವಂತ ಜಾಗೃತಿಯನ್ನ ಕೂಡ ಮೂಡಿಸ್ತಾ ಇದ್ದಾರೆ. ಹಾಗೆ ತುಂಬಾ

ಸ್ಪಷ್ಟವಾಗಿ ಪುಟ್ಟದಾಗಿ ನಮ್ಮ ಬಸವರಾಜ್ ಕೂಡ ಉಲ್ಲೇಖ ಮಾಡಿದ್ರು. ಹಾಗಾಗಿ ಅದನ್ನ ಮೂಲಕ ನಾನು ಕೇಳ್ತಾ ಇದ್ದೀನಿ, ಅವರ ಪುಸ್ತಕಗಳ ಸಂಗ್ರಹದ ಸಂಖ್ಯೆ ಎಷ್ಟು ಅಷ್ಟೇ ನಾನು ತಿಳಿಸಬೇಕಾಗಿರೋದು. ಅದ್ಭುತ ಕೆಳಗ್ರೆ, ಅಂಕೇಗೌಡ ಪದ್ಮಶ್ರೀ ಪ್ರಶಸ್ತಿ ಏನ್ ಪಡೆದ್ರಲ್ಲ, ಅಂಕೇಗೌಡ ಅವರು ಅವರ ಸಂಗ್ರಹದ ಪುಸ್ತಕಗಳ ಸಂಖ್ಯೆ ಸುಮಾರು ಎಷ್ಟು ಅಂತ ನನಗೆ ತಿಳಿಸ್ಬೇಕು. ಆಯ್ತಾ, 9484157720 ತಾವು ಕೂಡ ಕಳಿಸ್ಬೇಕು. 9481572600ಗೆ ಬನ್ನಿ ಕ್ಯಾಂಪಸ್ ಕಟ್ಟೆಯಲ್ಲಿ. ನಾವು ಮತ್ತೆ ಆರ್ ಜಿ ಬಸವರಾಜ್ ಅವ್ರ ಜೊತೆಗೆ ಹೋಗೋಣವಂತೆ. ಅಲ್ಲಿವರೆಗೂ ಪುಟ್ಟ ಗೀತೆಯನ್ನು ಕೇಳ್ತಾ ಇರಿ, ನಾನು ಮತ್ತೆ ಬಸವರಾಜ್ ಅವರಿಗೆ ಕನೆಕ್ಟ್ ಮಾಡ್ತೀನಂತೆ.

0: ನಾವು ಬಸವರಾಜ್ ಮತ್ತೆ ನಾವು ಕ್ಯಾಂಪಸ್ಗೆ ಬಂದ್ಬಿಟ್ವಿ, ಯಾಕಂದ್ರೆ ಸಮಯ ವ್ಯರ್ಥ ಮಾಡೋದೆ ಬೇಡ ಅಂತ ಇವತ್ತು ಬೇಗ ಬೇಗ ನಡೆಸ್ಕೊಡ್ತಾ ಇದೀವಿ ಅಂತ ಅನ್ಸುತ್ತೆ. ಕೇಳ್ತಾ ಇದೆ ಅಲ್ವಾ ಬಸವರಾಜ್? ಬಸವರಾಜ್ ನನ್ ಧ್ವನಿ ಕೇಳ್ತಾ ಇದೀಯಾ? ಹಲೋ,
1: ಕೇಳಿಸ್ತಾ ಇದೆಯಾ?
0: ಹಾ, ನನಗೆ ಕೇಳಿಸ್ತಾ ಇದೆ. ತಮಗೆ
1: ಕೇಳ್ತಾ ಇದೆ? ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ. ನೀವು ಕೇಳ್ತಾ ಇದ್ದಾರೆ ಎಫ್ಎಂ 103.5 ಮೆಗಾಹೆಟ್ಸ್ ಹಾಗೂ 101.4 ಮೆಗಾಹೆಟ್ಸ್ ಗಳಲ್ಲಿ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಿಂದ ಪ್ರಸಾರವಾಗುತ್ತಿರುವ ಕ್ಯಾಂಪಸ್ ಕಟ್ಟಿ ಕಾರ್ಯಕ್ರಮವನ್ನು ನಾವಿವತ್ತು ಕುವೆಂಪು ವಿಶ್ವವಿದ್ಯಾಲಯದ ಸಂವಹನ ಸಂವಹನ ಪತ್ರಿಕೋದ್ಯಮ ವಿಭಾಗದಲ್ಲಿ ಇದ್ದೀವಿ.
0: ಹಾಗಿದ್ರೆ ಬಸವರಾಜ್, ನಾನು ಆಗ್ಲೇ ಎರಡು ಪ್ರಶ್ನೆ ಕೇಳ್ಬಿಟ್ಟಿದ್ದೀನಿ ನಮ್ಮ ಕೇಳಿದ್ರಿಗೆ. ಅವರಿಗೆ ತಲೆಯಲ್ಲಿ ಉತ್ತರ ಹುಡುಕುವ ಪ್ರಯತ್ನ ಕೂಡ ಅವ್ರು ಮಾಡ್ತಾ ಇರ್ತಾರೆ, ಅವ್ರ ಕೆಲಸ ಅವ್ರು ಮಾಡ್ತಾ ಇದ್ದಾರೆ, ಅದ್ರ ಜೊತೆಗೆ ಕಾರ್ಯಕ್ರಮವನ್ನು ಕೂಡ ಕೇಳ್ತಾ ಇದ್ದಾರೆ. ಹಾಗೆ ನಾವು ಈಗ ಕ್ಯಾಂಪಸ್ಸಲ್ಲಿ ಶುರು ಮಾಡೋದಾದ್ರೆ, ಮತ್ತೆ ನಮ್ಮ ನಾಗೇಶ್ ಅವರು ರೆಡಿ ಇದ್ದಾರಾ? ವಿದ್ಯಾರ್ಥಿ
1: ಖಂಡಿತ ನಾಗೇಶ್ ಅವರು ರೆಡಿ ಇದ್ದಾರೆ.
0: ಕೊಡಿ.
2: ನಮಸ್ತೆ ಮ್ಯಾಮ್.
0: ನಮಸ್ತೆ ನಾಗೇಶ್, ಹೇಗಿದ್ದೀರಾ?
2: ಚೆನ್ನಾಗಿದ್ದೀನಿ ಮ್ಯಾಮ್, ನೀವು ಚೆನ್ನಾಗಿದ್ದೀರಾ?
0: ನಾನ್ ಚೆನ್ನಾಗಿದ್ದೀನಿ. ನಿಮಗಂತೂ ನರ್ವಸ್ನೆಸ್ ಇಲ್ಲ ಅಂತ ಅನ್ಸುತ್ತೆ, ಬೋಲ್ಡ್ ಆಗಿ ಮಾತಾಡ್ತಾ ಇದ್ದೀರಾ ಅಂತ ಅನಿಸ್ತಾ ಇದೆ.
2: ಇಲ್ಲ ಮ್ಯಾಮ್, ಹಾಗೇನಿಲ್ಲ.
0: ಅಲ್ಲ, ನರ್ವಸ್ನೆಸ್ ಇಲ್ಲ ತಾನೆ?
2: ಇಲ್ಲ ಮ್ಯಾಮ್, ಇಲ್ಲ.
0: ಓಕೆ, ಖುಷಿ ಆಗತ್ತೆ. ಹಾಗಿದ್ರೆ ನಾಗೇಶ್, ಏನು ನೀವು ಕೂಡ ಮೊದಲನೇ ವರ್ಷದ ವಿದ್ಯಾರ್ಥಿನಾ?
2: ಹೌದು ಮ್ಯಾಮ್, ಹೌದು.
0: ಓಕೆ, ಏನ್ ಆಗ್ಬೇಕು ಅಂತಿದ್ರೆ, ಏನ್ ಮಾಡ್ಬೇಕು ಅಂತಿದ್ದೀರಾ ಮುಂದೆ?
2: ಮ್ಯಾಮ್, ಆಕ್ಚುಲಿ ನನಗೆ ಇಂಟ್ರೆಸ್ಟ್ ಇರೋದು ನ್ಯೂಸ್ ಆಂಕರ್ ಆಗ್ಬೇಕು ಅಂತೇಳಿ, ಹಾಗೆ ಆರ್ಜೆಂಟ್ ಆಗಿ ವರ್ಕ್ ಮಾಡ್ಬೇಕು, ಮತ್ತೆ ಕರ್ನಾಟಕದಾದ್ಯಂತ ಹೆಸರು ಮಾಡ್ಬೇಕು ಅಂತೇಳಿ ನನ್ನ ಆಸೆ ಮ್ಯಾಮ್.
0: ವಾವ್, ಸೂಪರ್. ನಿಮ್ ಧ್ವನಿ ಕೂಡ ಚೆನ್ನಾಗಿದೆ, ಸ್ಪಷ್ಟವಾಗಿದೆ ಧ್ವನಿ, ಮುಟ್ಟಿಸುವ ಜನಕ್ಕೆ ಮುಟ್ಟುವಂತಹ ಧ್ವನಿ ಇದೆ ನಿಮ್ದು. ಹಾಗಾಗಿ ನಿಮಗ್ ಕೂಡ ನಾನು ಅಭಿನಂದನೆಗಳನ್ನ, ಶುಭ ಹಾರೈಕೆಗಳನ್ನ ಸಲ್ಲಿಸ್ತೀನಿ. ಹಾಗೆ ನೀವಿವತ್ತು ಯಾರನ್ನ ಪರಿಚಯ ಮಾಡ್ಕೊಡ್ತೀರಾ?
2: ಮ್ಯಾಮ್, ಡಾಕ್ಟರ್ ಪ್ರಭಾಕರ್ ಕೋರೆ ಅವ್ರ ಬಗ್ಗೆ ಮಾತನಾಡಲು ಇಷ್ಟಪಡ್ತೀನಿ.
0: ಓ, ಖಂಡಿತ ಖಂಡಿತ ಖಂಡಿತ, ಶುರು ಮಾಡಿ. ಹಾಗಿದ್ರೆ
2: ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ಪ್ರಸಿದ್ಧ ಶಿಕ್ಷಣ ತಜ್ಞರು, ಸಮಾಜ ಸೇವಕರು ಮತ್ತು ಆಡಳಿತಗಾರರು, ಕರ್ನಾಟಕ ಲಿಂಗಾಯತ ಶಿಕ್ಷಣ ಸಂಸ್ಥೆ ಹರಿಕಾರರು, ಸರ್ಕಾರ ದಾರ್ಶನಿಕರಾದ ಇವರಿಗೆ ಪದ್ಮಶ್ರೀ ಪ್ರಶಸ್ತಿ ದೊರಕಿದೆ, ಅವರೇ ಡಾಕ್ಟರ್ ಪ್ರಭಾಕರ್ ಕೋರೆ. ಶಿಕ್ಷಣ, ಆರೋಗ್ಯ, ಗ್ರಾಮೀಣಾಭಿವೃದ್ಧಿ ಮತ್ತು ಸಮಾಜ ಸೇವೆಯಲ್ಲಿ ಹಲವು ದಶಕಗಳ ಕಾಲ ಸಲ್ಲಿಸಿದ ಅಮೂಲ್ಯ ಸೇವೆಯನ್ನು ಗುರುತಿಸಿ ಭಾರತ ಸರ್ಕಾರ ಇವರಿಗೆ 2026 ಸಾಲಿನ ಭಾರತದ ಪ್ರತಿಷ್ಠಿತ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವಿಸಿರುವುದು ನಮ್ಮ ಕರ್ನಾಟಕದ ಜನತೆಗೆ ಹೆಮ್ಮೆಯ ವಿಷಯವಾಗಿದೆ. ಆಗಸ್ಟ್ 1947 ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಅಂಕಲಿ ಗ್ರಾಮದ ಅತ್ಯಂತ ಸಾಮಾನ್ಯ ಬಡ ರೈತ ಕುಟುಂಬದ ಶ್ರೀ ಬಸವ ಪ್ರಭು ಕೋರೆ ಮತ್ತು ಶಾರದಾದೇವಿ ದಂಪತಿಯ ಮಗನಾಗಿರುವ ಶ್ರೀಯುತರು ಶಿಕ್ಷಣ, ಕೃಷಿ, ಸಹಕಾರ, ರಾಜಕೀಯ ವಲಯ, ಚಲನಚಿತ್ರ ಉದ್ಯಮ ಮತ್ತು ಸಾಮಾಜಿಕ ಕೆಲಸಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. 3 ಅವಧಿಗೆ ರಾಜ್ಯಸಭಾ ಸದಸ್ಯರಾಗಿ, 2001 2007 ವಿಧಾನ ಪರಿಷತ್ ಸದಸ್ಯರಾಗಿ ಕರ್ತವ್ಯ ನಿರ್ವಹಣೆ ಮಾಡಿದ್ದಾರೆ. 1984 ಕೇವಲ 38 ಶಿಕ್ಷಣ ಸಂಸ್ಥೆಗಳಿದ್ದ ಕೆಎಲ್ಇ ಸೊಸೈಟಿಯನ್ನು ತಮ್ಮ 40 ನಾಯಕತ್ವದಲ್ಲಿ 317 ಸಂಸ್ಥೆಗಳ ಬೃಹತ್ ಜಾಲವಾಗಿ ಬೆಳೆಸಿದ ಕೀರ್ತಿ ಇವರದಾಗಿದೆ. ಬೆಳಗಾವಿಯಲ್ಲಿ ಕೆಎಲ್ಇ ಅಕಾಡೆಮಿ ಆಫ್ ಹೈಯರ್ ಎಜುಕೇಶನ್ ಅಂಡ್ ರಿಸರ್ಚ್ ಮತ್ತು ಹುಬ್ಬಳ್ಳಿಯಲ್ಲಿ ಕೆಎಲ್ಇ ತಾಂತ್ರಿಕ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸುವಲ್ಲಿ ಇವರ ಕೊಡುಗೆ ಅಪ್ರತಿಮ. ಬೆಳಗಾವಿಯಲ್ಲಿ 2400 ಹಾಸಿಗೆಗಳ ಸುಸಜ್ಜಿತ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ವೈದ್ಯಕೀಯ ಸಂಶೋಧನಾ ಕೇಂದ್ರವನ್ನು ನಿರ್ಮಿಸಿದ್ದಾರೆ. ಇದರಲ್ಲಿ ಬಡವರಿಗಾಗಿ 1200 ಹಾಸಿಗೆಗಳ ಉಚಿತ ಚಿಕಿತ್ಸಾ ವಿಭಾಗವಿತ್ತು. ಬಡ ರೋಗಿಗಳಿಗೆ ಕಡಿಮೆ ವೆಚ್ಚದಲ್ಲಿ ಉತ್ತಮ ಚಿಕಿತ್ಸೆ ದೊರಕಬೇಕೆಂಬ ಉದ್ದೇಶದಿಂದ ಹಲವು

0: ಆರೋಗ್ಯ ಯೋಜನೆಗಳನ್ನು ಆರಂಭಿಸಿದರು. ಗ್ರಾಮೀಣ ಪ್ರದೇಶಗಳಲ್ಲಿ ಆರೋಗ್ಯ ಜಾಗೃತಿ ಮೂಡಿಸುವ ಕಾರ್ಯಕ್ಕೂ ಅವರು ಮುಂದಾದರು. ಚಿಕ್ಕೋಡಿಯ ದೂಧ್ಗಂಗಾ ಕೃಷ್ಣ ಸಹಕಾರಿ ಸಕ್ಕರೆ ಕಾರ್ಖಾನೆಯನ್ನು ಮಾದರಿ ಕಾರ್ಖಾನೆಯನ್ನಾಗಿ ರೂಪಿಸಿ ಮಹಿಳೆಯರಿಗಾಗಿ ರಾಣಿ ಚೆನ್ನಮ್ಮ ಮಹಿಳಾ ಸಹಕಾರಿ ಬ್ಯಾಂಕ್ ಸ್ಥಾಪಿಸಿದರು. ಇವರು 2011 ಬೆಳಗಾವಿಯಲ್ಲಿ ನಡೆದ ವಿಶ್ವ ಕನ್ನಡ ಸಮ್ಮೇಳನ ಕಾರ್ಯಕ್ರಮದ ಸ್ವಾಗತ ಸಮಿತಿಯ ಅಧ್ಯಕ್ಷರಾಗಿ ಡಾಕ್ಟರ್ ಕೋರೆ ಅವರು ಕಾರ್ಯನಿರ್ವಹಿಸಿದರು. ಈ ಸಮ್ಮೇಳನವು ಕನ್ನಡಿಗರನ್ನು ಒಂದುಗೂಡಿಸುವಲ್ಲಿ ಯಶಸ್ವಿಯಾಯಿತು. 2003 ಬೆಳಗಾವಿಯಲ್ಲಿ ಜರುಗಿದ 70ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಹಬ್ಬದ ಸ್ವಾಗತ ಸಮಿತಿಯ ಅಧ್ಯಕ್ಷರಾಗಿ ಇವರು ಜವಾಬ್ದಾರಿ ಹೊತ್ತು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಹಾಗೆ ಬೆಳಗಾವಿಯಲ್ಲಿ ಸುವರ್ಣ ವಿಧಾನಸೌಧ ನಿರ್ಮಾಣವಾಗುವಲ್ಲಿಯೂ ಇವರ ಶ್ರಮ ಮತ್ತು ಬೆಂಬಲ ದೊಡ್ಡದಿದೆ. ಬೆಳಗಾವಿಯ ಕೆಎಲ್ಇ ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆಯ ಹಾಗೂ ಹುಬ್ಬಳ್ಳಿಯ ಕೆಎಲ್ಇ ತಾಂತ್ರಿಕ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿ ಸೇವೆ ಸಲ್ಲಿಸಿದ್ದಾರೆ. ಜೊತೆಗೆ ಸಹಕಾರಿ ಸಕ್ಕರೆ ಕಾರ್ಖಾನೆ ಮತ್ತು ಮಹಿಳಾ ಸಹಕಾರಿ ಸಂಸ್ಥೆ ಸ್ಥಾಪನೆಯ ಮೂಲಕ ಗ್ರಾಮೀಣಾಭಿವೃದ್ಧಿಗೆ ಸಲ್ಲಿಸಿದ ಸೇವೆ ಅಪಾರವಾಗಿದೆ. ಕರ್ನಾಟಕ ಸರ್ಕಾರದ ಸುವರ್ಣ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಮಲೇಷಿಯಾ ಹಾಗೂ ಅಮೆರಿಕದ ಪ್ರಸಿದ್ಧ ವಿಶ್ವವಿದ್ಯಾಲಯಗಳಿಂದ ಗೌರವ ಡಾಕ್ಟರೇಟ್ ಪದವಿಗಳನ್ನು ಪಡೆದಿದ್ದರು. ಹಾಗೆ ಇವರು ಸಲ್ಲಿಸಿದ ಸಾಹಿತ್ಯ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿನ ಸೇವೆಗಾಗಿ ಭಾರತದ ಅತ್ಯುನ್ನತ 4ನೇ ನಾಗರಿಕ ಪ್ರಶಸ್ತಿಯಾದ ಪದ್ಮಶ್ರೀ ಪ್ರಶಸ್ತಿಯನ್ನು 2026 ಸಾಲಿನಲ್ಲಿ ಪಡೆದುಕೊಂಡು ಕರ್ನಾಟಕ ರಾಜ್ಯಕ್ಕೆ ಕೀರ್ತಿಯನ್ನು ತಂದುಕೊಟ್ಟಿದ್ದಾರೆ. ಧನ್ಯವಾದಗಳು.
1: ಧನ್ಯವಾದಗಳು ನಾಗೇಶ್. ನೋಡಿ, ಕೆಎಲ್ಇ ಅಂತ ಒಂದು ಸಂಸ್ಥೆಯನ್ನು ಕಟ್ಟೋದಷ್ಟು ಸುಲಭವಲ್ಲ ಅಲ್ವಾ? ಎಷ್ಟೊಂದು ಜನಕ್ಕೆ ಶಿಕ್ಷಣವನ್ನ ಹಾಗೆ ಆರೋಗ್ಯವನ್ನ ಒದಗಿಸ್ತಾ ಇದ್ದಾರೆ, ಸಾಕಷ್ಟು ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ ದೇಶಕ್ಕೋಸ್ಕರ. ಹಾಗಾಗಿ ದೇಶದಿಂದ ಅವರಿಗೆ ಒಂದು ಒಂಥರ ಅದ್ಭುತವಾದ ಒಂದು ಸನ್ಮಾನ ಕೂಡ ದೊರೆತಿದೆ ಅದಕ್ಕೋಸ್ಕರ ಅಲ್ವಾ? ಅದಕ್ಕೋಸ್ಕರ ಸೇವೆಯೇ ನಿನ್ನ ಗುರಿಯಾಗಿರಲಿ ಅಂತ ಹೇಳಿ ಆಶಯ ನೀಡೋದುಂಟು ಅಲ್ವಾ? ಆಯ್ತು ನಾಗೇಶ್, ನೀವು ಏನಾಗ್ಬೇಕು ಅಂತ ಇದ್ದೀರಾ ಮುಂದೆ ಅಂತ ಹೇಳಿದ್ರಿ, ಆರ್ಜೆ ಆಗ್ತೀನಿ ಅಂತ ಹೇಳಿದ್ರಿ, ಆಮೇಲೆ ಸೂಪರ್ ಸೂಪರ್. ಯಾವ ಊರಿಂದ ಬಂದಿರೋದು ತಾವು? ಉತ್ತರ ಕರ್ನಾಟಕದವ್ರ? ಆಯ್ತು ಆಯ್ತು, ಓಕೆ ಓಕೆ ಓಕೆ, ಅಭಿನಂದನೆಗಳು. ಆಯ್ತಾ, ತಮಗೆ ಕೂಡ ಶುಭ. ಆಯ್ತಪ್ಪ,
0: ಮಾತನಾಡಲು ಅವಕಾಶ ಮಾಡಿದಂತ ಆಕಾಶವಾಣಿ ಭದ್ರಾವತಿ ರೇಡಿಯೋ ಕೇಂದ್ರಕ್ಕೂ ಮತ್ತು ಪತ್ರಿಕೋದ್ಯಮ ಮತ್ತು ಸಮೂಹ ಸಂವಹನ ವಿಭಾಗದ ನನ್ನ ಪ್ರಾಧ್ಯಾಪಕರಾದ ಮತ್ತು ಡಾಕ್ಟರ್ ವರ್ಣಶ್ರೀ ಅವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು.
1: ಓಕೆ, ತಮಗೆ ಕೂಡ ಧನ್ಯವಾದಗಳು. ನಮಸ್ತೆ.
0: ನಮಸ್ತೆ ಮ್ಯಾಮ್.
1: ಬಸವರಾಜ್
2: ಕೊಡ್ತಾರೆ ಅಂತ ಅನ್ಕೊಂಡಿದ್ದೀನಿ ಕಾರ್ಯಕ್ರಮ ಮುಗಿದ ಮೇಲೆ. ಆತರ ಒಳ್ಳೆ ತಿಂಡಿ ಆಗುತ್ತೆ ಈಗ ನನಗೆ.
1: ಓ, ಏನ್ ಮಾಡ್ತಾ ಇದಾರೆ? ಮಾಡಿಸ್ತಾ ಇದಾರ? ಆಗ್ಲೇ ಮಾಡಿಸ್ತಾ ಇದಾರ? ಹಲೋ, ಕೇಳ್ತಾ ಇಲ್ವಾ?
2: ಹಲೋ,
1: ನಮಗೆ ಕೇಳಿಸ್ತಾ ಇದೆ. ಸಿಗ್ನಲ್ ಪ್ರಾಬ್ಲಮ್ ಇದೆಯಾ?
2: ಹಲೋ
1: ಹಲೋ ಬಸವರಾಜ್, ಸಿಗ್ನಲ್ ಪ್ರಾಬ್ಲಮ್ ಇದೆಯಾ? ಹಲೋ
2: ಹಲೋ,
1: ಸಮಸ್ಯೆ ಆಗ್ತಾ ಇದೆ. ಓಕೆ, ನೋಡೋಣ. ಕೇಳಿದ್ರೆ ತಾವೆಲ್ಲ ಉತ್ತರಗಳನ್ನ ಕೊಡ್ತಾ ಇರಿ, ನಮ್ಮ ಬಸವರಾಜ್ ಅವರೇ ಕರೆ ಮಾಡ್ತಾ ಇದಾರೆ. ಹಲೋ ಹಲೋ ಬಸವರಾಜ್. ಹಾ, ನಮಗೆ ಕೇಳ್ತಾ ಇದೆ, ಸಿಗ್ನಲ್ ಸಮಸ್ಯೆ ಇರಬೇಕು.
2: ಸಿಗ್ನಲ್ ಕೇಳ್ತಾ?
1: ಓಕೆ ಓಕೆ, ಕೇಳ್ತಾ ಇದೆ ಅಲ್ಲ. ಸರಿ, ಈಗ ನಾಗೇಶ್ ಅವರು ಪ್ರಭಾಕರ್ ಕೋರೆ ಅವ್ರ ಬಗ್ಗೆ, ಡಾಕ್ಟರ್ ಪ್ರಭಾಕರ್ ಕೋರೆ ಅವ್ರ ಬಗ್ಗೆ ತಿಳಿಸ್ಕೊಟ್ರು, ಪದ್ಮಶ್ರೀ ವಿಜೇತರವರು ಈ ಬಾರಿಯ ಅಲ್ವಾ ಪುರಸ್ಕೃತರು. ಕೆಎಲ್ಇ ಸಂಸ್ಥೆ ಕಟ್ಟಿದವರು, ಹಾಗೆ ಅವ್ರ ಬಗ್ಗೆ ತುಂಬಾ ಚೆನ್ನಾಗಿ ಅವ್ರು ಕೂಡ ಪರಿಚಯ ಮಾಡಿಕೊಟ್ರು. ಹಾಗೆ ಮುಂದಿನ ಏನಂತೀವಿ ಸಾಧಕರ ಬಗ್ಗೆ ಹೋಗ್ಬೇಕು ನೋಡ್ಬೇಕು ಅಂತ ಅಂದ್ರೆ ಅರ್ಪಿತಾ ರೆಡಿ ಇದಾರ ಬಸವರಾಜ್?
2: ಖಂಡಿತ, ನಾನು ಮೈಕ್ ಕೊಡ್ಲಿಲ್ಲ ಅಂದ್ರೆ ಅವರೇ ಮೈಕ್ ಇಟ್ಕೊಂಡು ಮಾತಾಡ್ತಾರೆ. ಈಗ ಸರ್ ಕೊಡಿ, ನಾನು ಬೇಗ ಮಾತಾಡ್ ಹೋಗ್ಬೇಕು ಅಂತ ಕಾಯ್ತಾ ಇದಾರೆ. ತರಾತುರಿಯಲ್ಲಿ ಇದ್ದಾರೆ, ಅವ್ರು ಮೈಕ್ ಅನ್ನು ಕೊಟ್ಟಿರ್ತಿದ್ದೀನಿ.
1: ಆಯ್ತು, ಕೊಟ್ಟು ಬಿಡಿ. ಹಾಯ್ ಅರ್ಪಿತಾ, ನಮಸ್ತೆ. ಏನೋ ಅವ್ರೆಲ್ಲ ಪಾಪ ಅವ್ರನ್ನೆಲ್ಲ ಎಳ್ದಾಡ್ತಾ ಇದ್ರಂತೆ, ಅವರು ಮೈಕ್ ಕೊಟ್ಟಿಲ್ಲ ಅಂತ ಅಂದ್ರೆ. ಆಯ್ತು, ಓಕೆ. ನೀವು ಯಾವ ಸಾಧಕರನ್ನ ಪರಿಚಯ ಮಾಡ್ಕೊಡ್ಬೇಕು ಅಂತಿದ್ದೀರಾ ಅರ್ಪಿತಾ?
3: ಶಶಿಶೇಖರ್ ವೆಂಪತಿ ಅವ್ರ ಬಗ್ಗೆ.
1: ಪ್ರಸಾರ ಭಾರತಿ, ಓಕೆ, ಶಶಿಶೇಖರ ವೆಂಪತಿ ಅವ್ರನ್ನ. ಹಾಗೆ ಅರ್ಪಿತಾ, ನೀವು ಯಾವ ಊರಿಂದ ಬಂದಿರೋರು?
3: ನಮ್ಮ
1: ಭದ್ರಾವತಿ. ವೆರಿ ಗುಡ್. ಹಾ, ಏನ್ ಮಾಡ್ಬೇಕು ಅಂತಿದ್ದೀರಾ ಅರ್ಪಿತಾ?
3: ನ್ಯೂಸ್ ಆಂಕರ್ ಆಗ್ಬೇಕಿದ್ದೀನಿ.
1: ಸೂಪರ್ ಸೂಪರ್, ಹತ್ರನೇ ಇದೆ ನೋಡಿ ಆಕಾಶವಾಣಿ ಭದ್ರಾವತಿ, ಹಾಗೆ ಬಂದ್ಬಿಡ್ಬೋದಲ್ವಾ? ಆಯ್ತು ಆಯ್ತು ಅರ್ಪಿತಾ, ಶಶಿಶೇಖರ ವೇಂಪತಿ ಅವ್ರ ಬಗ್ಗೆ ತಿಳಿಸಿ ಶುರು ಮಾಡ್ತೀರಾ?

0: ಪ್ರಸಿದ್ಧರಾದ ಶ್ರೀ ಪುರಸ್ಕೃತ ಶಶೇಖರ್ ವೆಂಪತಿ. ಶಶೇಖರ್ ವೆಂಪತಿಯವರು September 2, 1974 ಹೈದರಾಬಾದ್ ತೆಲಂಗಾಣದಲ್ಲಿ ಜನಿಸುತ್ತಾರೆ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಇನ್ ಬಾಂಬೆದಲ್ಲಿ ರಾಸಾಯನಿಕ ಇಂಜಿನಿಯರಿಂಗ್ ಶಿಕ್ಷಣವನ್ನು ಪೂರ್ಣಗೊಳಿಸಿ ವೆಂಪತಿ ಅವರು ಭಾರತದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾದ ಐಐಟಿ ಬಾಂಬೆಯಿಂದ ಇಂಜಿನಿಯರಿಂಗ್ ಪದವಿ ಪಡೆದ ಇವರ ಈ ಬಲವಾದ ತಾಂತ್ರಿಕ ಹಿನ್ನೆಲೆಯೇ ಮುಂದೆ ಸಾರ್ವಜನಿಕ ಪ್ರಸಾರ ರಂಗವನ್ನ ಡಿಜಿಟಲೀಕರಣಗೊಳಿಸಲು ನೆರವಾಗುತ್ತೆ. ಖಾಸಗಿ ತಂತ್ರಜ್ಞಾನ ಕ್ಷೇತ್ರದಿಂದ ಬಂದ ಮೊದಲ ಐಎಎಸ್ ಇತರ ಸಿಇಒ ಎಂಬ ಹೆಗ್ಗಳಿಕೆಗೂ ಇವರು ಪಾತ್ರರಾಗಿದ್ದಾರೆ. ಕಲೆಕ್ಟಿವ್ ಸ್ಪಿರಿಟ್, ಕಾಂಕ್ರೀಟ್ ಆಕ್ಷನ್ ಅಂಡ್ ಮನ್ ಕಿ ಬಾತ್ ಅಂಡ್ ಇಸ್ ಇನ್ಫ್ಲೇಷನ್ ಆನ್ ಇಂಡಿಯಾ ಎಂಬ ಪುಸ್ತಕವನ್ನ ರಚಿಸುತ್ತಾರೆ. ಸಾಂಪ್ರದಾಯಿಕವಾಗಿದ್ದ ದೂರದರ್ಶನ ಮತ್ತು ಆಕಾಶವಾಣಿಯನ್ನ ಸಂಪೂರ್ಣವಾಗಿ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳಿಗೆ ತಂದು ಯುವ ಪೀಳಿಗೆಗೆ ತಲುಪುವಂತೆ ಮಾಡಿದರು. ನ್ಯೂಸ್ ಆನ್ ಏರ್ ಆಪ್ ದೇಶಾದ್ಯಂತ ಇರುವ ನೂರಾರು ಆಕಾಶವಾಣಿ ಕೇಂದ್ರಗಳ ರೇಡಿಯೋ ಪ್ರಸಾರವನ್ನ ಮೊಬೈಲ್ನಲ್ಲೇ ಕೇಳುವಂತಹ ತಂತ್ರಜ್ಞಾನ ಪರಿಚಯಿಸಿದ ವ್ಯಕ್ತಿ. ತಂತ್ರಜ್ಞಾನ ಮತ್ತು ಸಾರ್ವಜನಿಕ ನೀತಿಯನ್ನು ಸಮರ್ಪಕವಾಗಿ ಬಳಸಿ ಸರ್ಕಾರಿ ಸಂಸ್ಥೆಗಳನ್ನ ಜನಸ್ನೇಹಿಯಾಗಿಸಿದ ಸಾಧನೆ ಇವರಿಗೆ ತಲುಪುತ್ತದೆ. ಹಾಗೂ ಭಾರತೀಯ ಸಾರ್ವಜನಿಕ ಪ್ರಸಾರ ಮಾಧ್ಯಮಗಳನ್ನ ಜಾಗತಿಕ ಗುಣಮಟ್ಟಕ್ಕೆ ತಕ್ಕಂತೆ ಸುಧಾರಿಸಿದ ಮತ್ತು ಮಾಹಿತಿ ಸಾಕ್ಷರತೆಯನ್ನ ಹೆಚ್ಚಿಸಲು ಶ್ರಮಿಸಿದ ಇವರ ನಿರಂತರ ಕೊಡುಗೆಯನ್ನ ಗುರುತಿಸಿ ಭಾರತ ಸರ್ಕಾರ ಇವರಿಗೆ ಈ ಬಾರಿಯ ಪದ್ಮಶ್ರೀ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಇಷ್ಟಕ್ಕೆ ನಮ್ಮ ಭದ್ರಾವತಿ ಆಕಾಶವಾಣಿಯಲ್ಲಿ ಮಾತನಾಡಲು ಅವಕಾಶ ನೀಡಿದ ಬಸವರಾಜ್ ಸರಿಗೂ ಹಾಗೂ ಕಾರ್ಯಕ್ರಮ ನಡೆಸಿಕೊಟ್ಟಂತ ಮ್ಯಾಮ್ಗೂ ಹಾಗೂ ಕೇಳುವರಿಗೂ ನನ್ನ ಧನ್ಯವಾದಗಳನ್ನು ತಿಳಿಸ್ತೇನೆ.
1: ಓಕೆ, ಸೂಪರ್ ಅರ್ಪಿತಾ, ಚಂದ ನಡೆಸ್ಕೊಟ್ರಿ ನೀವು, ಚಂದವಾಗಿ ಅವರ ಪರಿಚಯ ಕಾರ್ಯಕ್ರಮವನ್ನು ನಡೆಸ್ಕೊಟ್ರಿ. ಹಾಗೆ ಅರ್ಪಿತಾ, ಇವತ್ತು ತಿಂಡಿ ಗಿಂಡಿ ತಿಂದಿದ್ರ? ಅರ್ಪಿತಾ,
2: ಹಲೋ,
1: ಅರ್ಪಿತಾ ಕೊಟ್ಬಿಟ್ರು, ಹೆದರಿಕೆ ಆಯ್ತು ಅವ್ರಿಗೆ ಅಲ್ವಾ?
2: ಇಲ್ಲ ಇಲ್ಲ, ಇದಾರೆ.
1: ಆಯ್ತು ಆಯ್ತು. ಹಾ ಅರ್ಪಿತಾ, ತಿಂಡಿ ಎಲ್ಲ ತಿಂದಿದ್ರಾ? ನನ್ ಕೂಡ ಆಯ್ತು, ತುಂಬಾ ಸ್ಪಷ್ಟವಾಗಿ ನೀವು ಮಾತಾಡಿದ್ರಿ, ಖುಷಿ ಆಯ್ತು. ಓಕೆ,
0: ಧನ್ಯವಾದ,
1: ಶುಭ ಹಾರೈಕೆಗಳು. ಆಯ್ತು ಆಯ್ತು, ಬಸವರಾಜ್ ಕೊಡಿ.
2: ಶಶಿಕರ್ ಶಶಿಕರ್ ವೆಂಪತಿ ಅವರು ನಮ್ಮ ಪ್ರಸಾರ ಭಾರತಿ ಇವತ್ತು ಒಂದು ಹೊಸ ಆಧುನಿಕತೆಗೆ ತೆರ್ಕೊಂಡಿದೆ ಅನ್ನೋದಕ್ಕೆ ಅವರ ಒಂದು ಕೊಡುಗೆ ಅಪಾರ ಇದೆ ಅಂತ ನಾವು ಭಾವಿಸಬಹುದು.
1: ನೋಡಿ, ಅದಕ್ಕೋಸ್ಕರ ಪದ್ಮಶ್ರೀ ಪ್ರಶಸ್ತಿಯಿಂದ ಗೌರವಿಸಿದೆ ನಮ್ಮ ಭಾರತದ ಘನ ಸರ್ಕಾರ.
2: ಖಂಡಿತ, ಹಾಗೆ ಇವತ್ತು ನಮ್ಮಲ್ಲಿ ಆನ್ಲೈನ್ ಅಲ್ಲಿ ರೇಡಿಯೋ ಬರೋದಕ್ಕೂ ಅದು ಒಂದು ಸಾಕ್ಷಿ ಅಂತ ನಾವು ಭಾವಿಸಬಹುದು. ಹೊಸ ಒಂದು ಆವಿಷ್ಕಾರ ಅಂತ ನಾವು
1: ಭಾವಿಸಬಹುದು ಆಪ್ ಅಲ್ವಾ, ಅದರ ಮೂಲಕ ಎಲ್ಲರೂ ಕೇಳಬಹುದು ವಿಶ್ವದಾದ್ಯಂತ ಅಲ್ವಾ?
2: ಹೌದು, ಯೂಟ್ಯೂಬ್ ಚಾನಲ್ ಇರಬಹುದು ಅಥವಾ ಇದೇ ಇದು ಏನು ನ್ಯೂಸ್ ಆನ್ ಏರ್ ಆಪ್ ಇರಬಹುದು, ಹೀಗೆ ಇನ್ನು ವಿವಿಧ ಖಾಸಗಿ ಆಪ್ ಗಳಲ್ಲೂ ಸಹ ನಮ್ಮ ಏರ್ ಪ್ರೋಗ್ರಾಮ್ಸ್ ಇವತ್ತು ಬಿತ್ತರಗೊಳ್ಳೋದಿಕ್ಕೆ ಈ ಒಂದು ಆಧುನಿಕ ಡಿಜಿಟಲ್ಕರಣನೇ ಸಾಧ್ಯ ಅಂತ ನಾವು ಭಾವಿಸ್ತೇವೆ.
1: ಪ್ರಪಂಚದ ತುಟ್ಟ ತುದಿಗೂ ಕೂಡ ತಲುಪಬೇಕು ನಮ್ಮ ಪ್ರಸಾರ ಭಾರತೀಯ ಕಾರ್ಯಕ್ರಮಗಳು ಅನ್ನೋದು ಅವರ ಆಶಯವಾಗಿತ್ತು ಅಲ್ವಾ?
2: ಹೌದು ಹೌದು.
1: ಆಯ್ತು,
2: ಒಂದು ಸಾರ್ವಜನಿಕ ಮಾಧ್ಯಮ ಇಷ್ಟು ಬೆಳೆಯೋದಿಕ್ಕೆ ಕಾರಣ ಅಂತ ನಾವು ಭಾವಿಸ್ಬೋದು.
1: ಓಕೆ, ಹಾಗಿದ್ರೆ ಬಸವರಾಜ್ ಈಗ ಒಂದು ಪುಟ್ಟು ನಾನು ಜಾಹೀರಾತು ವಿರಾಮವನ್ನು ತಗೊಳ್ತೀನಿ, ಆ ಬಳಿಕ ಮತ್ತೊಂದು ಪ್ರಶ್ನೆ ಕೇಳ್ತೀನಿ ಇವತ್ತು ಅವರಿಗೆ ಬಂಪರ್, ಯಾಕಂದ್ರೆ ಇನ್ನೊಂದು ಪ್ರಶ್ನೆ ಕೇಳ್ತೀನಿ, ಆದ್ರೆ ನಾನು ಕೊನೆಯಲ್ಲೇ ಅವರ ಉತ್ತರಗಳನ್ನೆಲ್ಲ ಓದೋದು, ಯಾಕಂದ್ರೆ ಈ ಸ್ಟೂಡೆಂಟ್ಸ್ ಅನ್ನ ತುಂಬಾ ಹೊತ್ತು ಕಾಯಿಸೋದು ಬೇಡ ಅಂತ ನನಗನ್ನಿಸ್ತು. ಹಾಗಾಗಿ ನಾನು ಒಂದಾದ್ಮೇಲೆ ಒಂದು ಒಬ್ಬರನ್ನ ಕರೀತಾ ಇದ್ದೀನಿ ಮಾತನಾಡ್ಲಿಕ್ಕೆ. ಹಾಗಿದ್ರೆ ನಾನು ಈಗ ಒಂದು ಪುಟ್ಟ ವಿರಾಮ ತಗೊಂಡು ಮತ್ತೆ ನಿಮಗೆ ಕನೆಕ್ಟ್ ಆಗ್ತೀನಿ, ಆಗ್ಬೋದಾ? ಓಕೆ ಬಸವರಾಜ್.
3: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
4: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
3: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
4: ಓ, ಹಾಗಾದ್ರೆ ಆ ಫೀಸು ಆ ಬುಕ್ಸ್?
5: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-4233.
1: ಕೇಳಿದ್ರೆ ನೀವು ಕೇಳ್ತಾ ಇದ್ದೀರಾ FM 103.5 ಹಾಗೂ 101.4 ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗದಿಂದ ಕ್ಯಾಂಪಸ್ ಕಟ್ಟೆ ಕಾರ್ಯಕ್ರಮವನ್ನ, ಇದರಲ್ಲಿ ಇಂದಿನ ಕ್ಯಾಂಪಸ್ ಕಟ್ಟೆ ನಡೆಸಿಕೊಡ್ತಾ ಇದ್ದಾರೆ ವಿದ್ಯಾರ್ಥಿಗಳಾದ ಶಂಕರಘಟ್ಟ ಕುವೆಂಪು ವಿಶ್ವವಿದ್ಯಾನಿಲಯದ ಪತ್ರಿಕೋದ್ಯಮ ಮತ್ತು ಸಂವಹನ ವಿಭಾಗದವರು. ಹಾಗೆ ಈ ವಿದ್ಯಾರ್ಥಿಗಳೆಲ್ಲ ಎಷ್ಟು ಚೆನ್ನಾಗಿ ಅದ್ಭುತವಾಗಿ ಇಂದಿನ ಈ ವರ್ಷದ ಪದ್ಮ ಪ್ರಶಸ್ತಿ ವಿಜೇತರನ್ನ ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ಈ ಬಾರಿ 8 ಜನಕ್ಕೆ, ಕರ್ನಾಟಕದ 8 ಜನ ಪದ್ಮ ಪ್ರಶಸ್ತಿಯನ್ನ ಪಡೆದಿರ್ತಾರೆ. ಹಾಗಾಗಿ ಆ ಪುರಸ್ಕೃತರನ್ನ ತುಂಬಾ ಅದ್ಭುತವಾಗಿ ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ಹಾಗೆ ನನ್ನ ಪ್ರಶ್ನೆ, ತಮಗೆ 2 ಪ್ರಶ್ನೆ ಆಲ್ರೆಡಿ ಕೇಳ್ಬಿಟ್ಟಿದೀನಿ, ನೀವು ಉತ್ತರ ಕೊಟ್ಟು ಕಾಯ್ತಾ ಇದ್ದೀರಾ ಯಾವಾಗ ಓದ್ತೀರಾ ಅಂತ. ನಾನು ನಿಮ್ಮ ಉತ್ತರಗಳನ್ನೆಲ್ಲ ಕೊನೆಯಲ್ಲಿ ತಗೊಳ್ತೀನಿ. ಕೇಳಿದ್ರೆ ಹಾಗಾಗಿ ನನ್ನ ಮೂರನೇ ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ, ಇದು ಕೂಡ ತುಂಬಾ ಸುಲಭ ಇದೆ ಅಂತ ಅನ್ಕೊಳ್ಳೋಣ.

ಕರ್ನಾಟಕದ ಮದರ್ ತೆರೇಸಾ ಅಂತ ಹೇಳಿ ಯಾರನ್ನು ಕರೀತಾರೆ. ಈಗ ಈ ಬಾರಿಯ ಪದ್ಮಶ್ರೀ ಪ್ರಶಸ್ತಿ ವಿಜೇತೆ ಇವರು, ಹಾಗಾಗಿ ಅವರ ಬಗ್ಗೆ ನಾನು ಕೇಳ್ತಾ ಇದ್ದೀನಿ. ಕರ್ನಾಟಕದ ಮದರ್ ತೆರೇಸಾ ಅಂತ ಹೇಳಿ ಯಾರನ್ನ ಕರೀತಾರೆ? 9481572600 ತಾವು ಉತ್ತರವನ್ನ ಕಳಿಸಬೇಕು. ಕಳಿಸ್ತೀರಲ್ವಾ ಕೇಳಿದ್ರೆ? 9481572600.

0: ಹಲೋ ಬಸವರಾಜ್, ಮತ್ತೆ ರೆಡಿ ಇದ್ದೀರಾ? ಮಕ್ಳ ಸ್ಟೂಡೆಂಟ್ಸ್ ಇನ್ನಿಬ್ಬರು ಬಾಕಿ ಉಳಿದಿದ್ದಾರೆ, ಹಾಗಾಗಿ ಅವರನ್ನ ಕೂಡ ಮಾತನಾಡಿಸೋಣಂತೆ. ಅವರು ಪರಿಚಯ ಮಾಡ್ಕೊಳ್ಳಿಕ್ಕೆ ತಯಾರಿದ್ದಾರಾ?
1: ಖಂಡಿತ. ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ. ನೀವು ಕೇಳ್ತಾ ಇದ್ದಾರೆ ಎಫ್ಎಂ 103.5 MHz ಹಾಗೂ 101.4 MHz ಗಳಲ್ಲಿ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಿಂದ ಪ್ರಸಾರವಾಗುತ್ತಿರುವ ಕ್ಯಾಂಪಸ್ ಕಟ್ಟೆ ಕಾರ್ಯಕ್ರಮವನ್ನು ನಾವಿವತ್ತು ಕುವೆಂಪು ವಿಶ್ವವಿದ್ಯಾಲಯದ ಪತ್ರಿಕೋದ್ಯಮ ಸಮೂಹ ಸಂವಹನ ವಿಭಾಗದಲ್ಲಿ ಇದ್ದೀವಿ. ಇಲ್ಲಿ ವಿದ್ಯಾರ್ಥಿಗಳು ಅನೇಕ, ಅದರಲ್ಲೂ ಪದ್ಮಶ್ರೀ ಮತ್ತು ಪದ್ಮಭೂಷಣ ಪ್ರಶಸ್ತಿ ಪಡೆದ ಮಹನೀಯರ ಪರಿಚಯ ಮಾಡ್ತಾ ಇದ್ದಾರೆ. ಕೊನೆಯ ಒಂದು ತಂಡ ರೆಡಿ ಮಾತಾಡೋದಕ್ಕೆ ಸಿದ್ಧವಾಗಿದೆ.
0: ಹಾಗಿದ್ರೆ ಈಗ ಹರೀಶ್ ಅವರು ರೆಡಿ ಇದ್ದಾರಾ?
1: ಖಂಡಿತ, ಹರೀಶ್ ಅವರಿಗೆ ನಾನು ಮೈಕ್ ಕೊಡ್ತಾ ಇದ್ದೇನೆ. ಹಲೋ ಮ್ಯಾಮ್, ನಮಸ್ತೆ.
0: ನಮಸ್ತೆ ಹರೀಶ್, ಹೇಗಿದ್ದೀರಾ?
2: ಹಾ ಮ್ಯಾಮ್, ಚೆನ್ನಾಗಿದ್ದೀನಿ, ನೀವು?
0: ನಾನ್ ಕೂಡ ಚೆನ್ನಾಗಿದ್ದೀನಿ. ಎಲ್ಲಿಂದ, ಯಾವ ಊರು ತಮ್ದು?
2: ನಮ್ದು ಇಲ್ಲೇ ತರೀಕೆರೆ.
0: ಓ, ಹತ್ರ ಇಲ್ಲೇನೆ ಅಲ್ವಾ?
2: ಹೌದು ಮ್ಯಾಮ್.
0: ಆಯ್ತು ಆಯ್ತು. ಹೇಗನ್ಸತ್ತೆ ಸ್ಟಡಿ ಮಾಡೋದು? ಇವಾಗ ಪತ್ರಿಕೋದ್ಯಮ ವಿಭಾಗಕ್ಕೆ ಸೇರ್ಕೊಂಡಿದ್ದೀರಾ, ಹೇಗನ್ಸತ್ತೆ ನಿಮ್ಗೆ?
2: ಒಂಥರ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗುತ್ತೆ ಮ್ಯಾಮ್.
0: ಅಂದ್ರೆ ಸೇವಾ ಮನೋಭಾವನೆಯಿಂದ ಸೇರ್ಕೊಂಡಿದ್ದೀರಾ, ಮುಂದೆ ನಾನೇನು ಕೊಡುಗೆ ಕೊಡಬೇಕು, ಏನು ಕಲಿಬೇಕು, ಬೆಳಿಬೇಕು, ನನ್ನ ಸೊಸೈಟಿಗೆ ನಾನ್ ಕೂಡ ಕೊಡುಗೆ ಕೊಡಬೇಕು ಅಂತ ಅನ್ಕೊಂಡಿದ್ದೀರಾ ಅಲ್ವಾ? ನರ್ವಸ್ನೆಸ್ ಇಲ್ಲ ಅಲ್ಲ ಮಾತಾಡ್ಲಿಕ್ಕೆ? ಆಯ್ತು, ಹಾಗಿದ್ರೆ ನೀವ್ ಯಾರನ್ನ ಪರಿಚಯ ಮಾಡ್ಕೊಡ್ತೀರಾ ಹರೀಶ್?
2: ಶುಭಾ ವೆಂಕಟೇಶ್ ಅಯ್ಯಂಗಾರ್ ಅವ್ರ ಬಗ್ಗೆ.
0: ಶುಭಾ ವೆಂಕಟೇಶ್ ಅಯ್ಯಂಗಾರ್, ಓಕೆ, ಶುರು ಮಾಡ್ತೀರಾ ಹಾಗಿದ್ರೆ?
2: ಹಾ ಮ್ಯಾಮ್, ಶುರು ಮಾಡ್ತೀನಿ.
0: ಮಾಡಿ.
2: ನಮಸ್ಕಾರ ಎಲ್ರಿಗೂ. ನಾನು ಪ್ರಥಮ ವರ್ಷದ ಪತ್ರಿಕೋದ್ಯಮ ಸಮೂಹ ಸಂವಹನ ವಿಭಾಗದ ವಿದ್ಯಾರ್ಥಿ ಹರೀಶ್. ಇವತ್ತು ನಾನು ವ್ಯಕ್ತಿಯ ಬಗ್ಗೆ ಪರಿಚಯ ಮಾಡ್ತಿರೋದು ಶುಭಾ ವೆಂಕಟೇಶ್ ಅಯ್ಯಂಗಾರ್ ಅವ್ರ ಬಗ್ಗೆ. ಸಂಶೋಧನೆ, ಶಿಕ್ಷಣ ಮತ್ತು ಹೊಸ ಆವಿಷ್ಕಾರಗಳ ಮೂಲಕ ಸಮಾಜದ ಅಭಿವೃದ್ಧಿಗೆ ಮಹತ್ವವಾದ ಕೊಡುಗೆ ನೀಡಿರುವ ವಿಜ್ಞಾನ ಮತ್ತು ತಾಂತ್ರಿಕ ಕ್ಷೇತ್ರದಲ್ಲಿ ತಮ್ಮ ಅಮೋಘ ಸಾಧನೆಯ ಮೂಲಕ ದೇಶಾದ್ಯಂತ ಗುರುತಿಸಲ್ಪಟ್ಟಿರುವ ಶೋಭಾ ವೆಂಕಟೇಶ್ ಅಯ್ಯಂಗಾರ್ ಅವರು ಈ ಬಾರಿಯ ಪದ್ಮಶ್ರೀ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಶೋಭಾ ವೆಂಕಟೇಶ್ ಅಯ್ಯಂಗಾರ್ ಅವರು 1954 May 14 ಬೆಂಗಳೂರಿನಲ್ಲಿ ಜನಿಸಿದರು. ತಂದೆ ವೆಂಕಟೇಶ್ ಅಯ್ಯಂಗಾರ್, ತಾಯಿ ರಾಜಮ್ಮ. ಇವರು ಬಾಲ್ಯದಿಂದಲೇ ವಿಜ್ಞಾನ ಮತ್ತು ಗಣಿತ ವಿಷಯಗಳಲ್ಲಿ ಹೆಚ್ಚಿನ ಆಸಕ್ತಿ ಹೊಂದಿದ್ದ ಇವರು ತಮ್ಮ ವಿದ್ಯಾಭ್ಯಾಸವನ್ನು ವಿಜ್ಞಾನ ಮತ್ತು ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿ ಪೂರ್ಣಗೊಳಿಸಿ ಸಂಶೋಧನಾ ಕಾರ್ಯಗಳಲ್ಲಿ ತೊಡಗಿಕೊಂಡಿದ್ದರು. ಪರಿಶ್ರಮ, ಜ್ಞಾನ ಮತ್ತು ಶಿಸ್ತಿನ ಮೂಲಕ ಇವರು ದೇಶದ ಪ್ರಮುಖ ವಿಜ್ಞಾನಿಗಳಲ್ಲಿ ಒಬ್ಬರು. ಶೋಭಾ ಅವರು ನ್ಯಾಷನಲ್ ಕಾಲೇಜ್ನಲ್ಲಿ BSc ಆನರ್ಸ್ ಹಾಗೂ ಸೆಂಟ್ರಲ್ ಕಾಲೇಜ್ನಲ್ಲಿ MSc ಸ್ನಾತಕೋತ್ತರ ಪದವಿ ಪೂರ್ಣಗೊಳಿಸಿದ್ದಾರೆ. 1974 ನಿಯಲ್ ಸೇರಿದ ಶೋಭಾ ಅವರು PSIR ಫೆಲೋಶಿಪ್ ಪಡೆದು ಮೈಸೂರು ವಿಶ್ವವಿದ್ಯಾಲಯದ PhD ಗಳಿಸಿದರು. 1982 ವಿಜ್ಞಾನಿಯಾಗಿ ವೃತ್ತಿ ಜೀವನ ಆರಂಭಿಸಿ ಮೆಟೀರಿಯಲ್ ಸೈನ್ಸ್ ಕ್ಷೇತ್ರದಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಪೈಲಟ್ಗಳು ವಿಮಾನ ಓಡಿಸುವ ಹಾಗೂ ನಿಗದಿತ ನಿಲ್ದಾಣಗಳಲ್ಲಿ ಇಳಿಸಲು ಸೂಕ್ತ ಮಾರ್ಗದರ್ಶನ ನೀಡುವ ದೃಷ್ಟಿ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಲಾಗಿದೆ. ಈಗ ವಾಯುಪಡೆಯಲ್ಲೂ ಸಹ ಇದೇ ತಂತ್ರಜ್ಞಾನವನ್ನು ಬಳಕೆಯಾಗುತ್ತಿದೆ. ಇದಲ್ಲದೆ ಹೈದರಾಬಾದಿನ DRDL ರೂಪಿಸಿದ ಅಗ್ನಿ ಮಿಸೈಲ್ ಯೋಜನೆಯಲ್ಲೂ ಪ್ರಮುಖ ಪಾತ್ರ ವಹಿಸಿದರು. ಏರೋಸ್ಪೇಸಿಕ್ ಸಂಬಂಧಿಸಿದ ಹಲವು ಸಂಶೋಧನಾ ಚಟುವಟಿಕೆಗಳಲ್ಲೂ ತೊಡಗಿಸಿಕೊಂಡಿದ್ದಾರೆ. ಏರೋಸ್ಪೇಸ್ ಸಂಶೋಧನೆಯಲ್ಲಿ ಪರಿಣಿತ ಹೊಂದಿರುವ ಪ್ರಮುಖ ಮಹಿಳಾ ವಿಜ್ಞಾನಿಯಾದ ಶೋಭಾ ಅವರು 2020 ನಿವೃತ್ತಿಯಾಗಿದ್ದಾರೆ. ವಿಜ್ಞಾನ ಮತ್ತು ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿ ಇವರು ವಿಶಿಷ್ಟ ಸಾಧನೆ ಮಾಡಿದ್ದು ಅನೇಕ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡಿ ಹೊಸ ಪೀಳಿಗೆಯ ವಿಜ್ಞಾನಿಗಳನ್ನು ಬೆಳೆಸುವ ಪ್ರಮುಖ ಪಾತ್ರ ವಹಿಸಿ ದೇಶದ ತಾಂತ್ರಿಕ ಅಭಿವೃದ್ಧಿಗೆ ಸಹಾಯ ಮಾಡುವ ಅನೇಕ ಯೋಜನೆಗಳಲ್ಲಿ ಇವರು ತಮ್ಮ ಅಮೂಲ್ಯ ಕೊಡುಗೆ ನೀಡಿದ್ದಾರೆ. ಇವರ ಸೇವೆ ಮತ್ತು ಸಾಧನೆಯನ್ನು ಗುರುತಿಸಿ ಭಾರತ ಸರ್ಕಾರವು 1989 ಯುವ ವಿಜ್ಞಾನಿ ಪ್ರಶಸ್ತಿ ಹಾಗೂ 2024 ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಕಾಡೆಮಿ ಪ್ರಶಸ್ತಿ ನೀಡಲಾಯಿತು ಮತ್ತು 2026 ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವಿಸಿ ವಿಜ್ಞಾನ ಮತ್ತು ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿ ನೀಡಿರುವ ವಿಶಿಷ್ಟ ಸೇವೆ ಹಾಗೂ ಈ ಸೇವೆಗೆ ಗೌರವ ದೊರಕಿ ಎಂದು ಹೇಳಲಾಗಿದೆ. ಧನ್ಯವಾದಗಳು.

0: ಧನ್ಯವಾದಗಳು ಹರೀಶ್, ಚೆನ್ನಾಗಿ ನೆರವೇರಿಸಿಕೊಟ್ರಿ ಈ ಕಾರ್ಯಕ್ರಮವನ್ನ. ಹಾಗೆ ನೋಡಿ, ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರಕ್ಕೆ ಅಂದ್ರೆ ತಾಂತ್ರಿಕ ಕ್ಷೇತ್ರಕ್ಕೆ ಇವರಿಗೆ ಪದ್ಮಶ್ರೀ ಪ್ರಶಸ್ತಿಯಿಂದ ಗೌರವಿಸಲಾಯಿತು. ನೋಡಿ, ಪ್ರತಿಯೊಂದು ಕ್ಷೇತ್ರವನ್ನು ಹೇಗೆ ಅವರು ಆರಿಸಿ ಪ್ರತಿಯೊಂದು ಕ್ಷೇತ್ರಕ್ಕೂ ಅವರು ಗೌರವವನ್ನ ನೀಡಿದ್ದಾರೆ. ಹಾಗೆ ಯಾರೆಲ್ಲ ಸಾಧನೆ ಮಾಡಬೇಕು ಅಥವಾ ಸೇವೆ ಮಾಡಬೇಕು ಅಂತಾರೆ, ಅವ್ರ ಸಾಧನೆಗೆ ಈ ರೀತಿ ಫಲ ಮುಂದೆ ದೊರೆಯುತ್ತೆ ಅನ್ನೋದನ್ನ ಅವ್ರು ಕೂಡ ಕಾದು ನೋಡ್ಬೇಕಾಗಿರುತ್ತೆ ಅಲ್ವಾ ಹರೀಶ್? ಓಕೆ, ಆಯ್ತು, ಚೆನ್ನಾಗಿ ನೆರವೇರಿಸ್ಕೊಟ್ರಿ, ಧನ್ಯವಾದಗಳು. ಓಕೆ, ಥ್ಯಾಂಕ್ ಯು. ಹಾಗಿದ್ರೆ ಬಸವರಾಜ್, ಹಲೋ. ಕೊನೆಯದಾಗಿ ಕಾಯ್ತಾ ಇದಾರ ತಾರಾ ಅವರಿದಾರಾ?
1: ನಿಮ್ಮ ಧ್ವನಿ ನನಗೆ ಕೇಳಿಸ್ತಾ ಇಲ್ಲ, ನೆಟ್ವರ್ಕ್ ಏನೋ ತೊಂದರೆ ಇದೆ.
0: ನೆಟ್ವರ್ಕ್ ತೊಂದರೆ ಇದೆಯಾ? ಮತ್ತೆ ರೀಕನೆಕ್ಟ್ ಆಗೋಣಂತೆ ಬಿಡಿ, ನಾನು ಈಗ ಮತ್ತೆ ಕನೆಕ್ಟ್ ಮಾಡ್ತೀನಿ. ಓಕೆ, ಅವರಿಗೆ ನೆಟ್ವರ್ಕ್ ಸಮಸ್ಯೆ ಕಾಡ್ತಾ ಇದೆ, ಯಾಕಂದ್ರೆ ನಡೆದೇ ನಡೀತಾ ಇರುತ್ತೆ, ಮಳೆ ಬರ್ತಾ ಇರುತ್ತೆ, ಹಾಗಾಗಿ ಕೆಲವೊಂದು ಕಡೆ ಸಿಕ್ಕೋದಿಲ್ಲ ನೆಟ್ವರ್ಕ್. ಹಾಗಾಗಿ ಒಂದು ಪುಟ್ಟು ಜಾಹೀರಾತು ವಿರಾಮವನ್ನು ತಗೊಳ್ಳೋಣ, ಆ ಬಳಿಕ ಮತ್ತೆ ನಾವು ಬಸವರಾಜ್ ಜೊತೆಗೆ ಕನೆಕ್ಟ್ ಆಗೋಣ. ಒಂದು ಮಗು ಇನ್ನೊಂದು ವಿದ್ಯಾರ್ಥಿನಿ ಕಾಯ್ತಾ ಇದ್ದಾಳೆ ತಾರಾ, ಹಾಗಾಗಿ ಬನ್ನಿ ಕೇಳಿದ್ರೆ ಒಂದು ಪುಟ್ಟ ಜಾಹೀರಾತು ವಿರಾಮ.
2: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
3: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸ್.
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3.
0: ಓಕೆ, ಕೇಳಿದ್ರೆ ನೀವು ಕೇಳ್ತಾ ಇದ್ರೆ ಎಫ್ಎಂ 103.5 ಹಾಗೂ 101.4 ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗದ ಕಾರ್ಯಕ್ರಮಗಳನ್ನ. ಹಾಗೆಯೇ ಕ್ಯಾಂಪಸ್ ಕಟ್ಟೆ ಕಾರ್ಯಕ್ರಮದಲ್ಲಿ ಇವತ್ತು ಕುವೆಂಪು ವಿಶ್ವವಿದ್ಯಾನಿಲಯದ ಪತ್ರಿಕೋದ್ಯಮ ಮತ್ತು ಸಂವಹನ ವಿಭಾಗದ ವಿದ್ಯಾರ್ಥಿಗಳು ನಮ್ಮ ಈ ಬಾರಿಯ 8 ಜನ ಪದ್ಮ ಪ್ರಶಸ್ತಿ ವಿಜೇತರನ್ನ ಅವರು ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ಹಾಗೆ ಅವರ ಜೊತೆಗೆ ಕ್ಯಾಂಪಸ್ನಿಂದ ಬಸವರಾಜ್ ಅವರು ಕನೆಕ್ಟ್ ಆಗಿದ್ರೆ, ನಾನು ಸ್ಟುಡಿಯೋದಿಂದ ವಿದ್ಯಾ ಕಾರಂತ್ ಇದ್ದೀನಿ. ಹಾಗೆ ನೀವೆಲ್ಲ ಕಾರ್ಯಕ್ರಮದಲ್ಲಿ ಜೊತೆಯಾಗಿದ್ದೀರಿ, ಹಾಗಾಗಿ ನಿಮಗ್ ಕೂಡ ಇವತ್ತು ತುಂಬಾ ಖುಷಿ ಆಗ್ತಾ ಇದೆ ಅಂತ ಅನ್ಸುತ್ತೆ. ಯಾಕಂದ್ರೆ ಹುಡುಗರು ಸ್ಟೂಡೆಂಟ್ಸ್ ಕೂಡ ಅಷ್ಟೊಂದು ಜೋಶಲ್ಲಿ ಇವತ್ತು ಕಾರ್ಯಕ್ರಮವನ್ನ ನಡೆಸ್ಕೊಡ್ತಾ ಇದ್ದಾರೆ. ಹಾಗೆ ಬನ್ನಿ, ಈಗ ನಾವು ಮತ್ತೆ ಕ್ಯಾಂಪಸ್ಗೆ ಹೋಗೋಣಂತೆ. ತಾರಾ ಅವರು ಕಾಯ್ತಾ ಇದ್ದಾರೆ. ಹಲೋ ಬಸವರಾಜ್, ಕೇಳಿಸ್ತಾ ಇದೆಯಾ? ತಾರಾ ಅವರು ಕಾಯ್ತಾ ಇದ್ದಾರೆ ಅಲ್ವಾ?
1: ಖಂಡಿತ, ತಾರಾ ಅವ್ರಿಗೆ ಮೈಕ್ ಕೊಡ್ತಾ
0: ಇದ್ದಾರೆ.
5: ನಮಸ್ಕಾರ ಮೇಡಮ್.
0: ನಮಸ್ಕಾರ ತಾರಾ, ಹೇಗಿದ್ದೀರಿ?
5: ಆರಾಮಿದ್ದೀನಿ ಮೇಡಮ್, ನೀವು?
0: ನಾನು ಕೂಡ ಆರಾಮಿದ್ದೀನಿ. ಕೊನೆಯವರಾಗಿ ಬೇಜಾರಾಗ್ತಾ ಇಲ್ವಾ?
5: ಇಲ್ಲ ಮೇಡಮ್, ಖುಷಿ ಆಗ್ತಾ ಇದೆ.
0: ತುಂಬಾ ಖುಷಿ ಅಲ್ಲ, ಕೊನೆಯವರಿಗೆ ಜಾಸ್ತಿ ಪ್ರಾಶಸ್ತ್ಯ ಅಂತೆ. ಯಾಕಂದ್ರೆ ಗಮನವಿಟ್ಟು ಕೇಳ್ತಾರಂತೆ, ಅಯ್ಯೋ ಮುಗ್ದೋಗ್ಬಿಡುತ್ತಲ್ಲ ಕಾರ್ಯಕ್ರಮ ಅಂತ ಅಲ್ವಾ? ಆಯ್ತು ತಾರಾ, ಎಲ್ಲಿಯವರು ತಾವು?
5: ಸಾಗರದವರು ಮೇಡಮ್.
0: ಸಾಗರದಿಂದ ಬಂದಿದ್ದೀರಾ? ಹೇಗನ್ಸುತ್ತೆ, ಅದು ಮಲ್ನಾಡು ಇದು ಮಲ್ನಾಡು? ಮಳೆ ಮಳೆ ಹೇಗೆ, ಅಲ್ಲೂ ಮಳೆ ಇಲ್ಲೂ ಮಳೆ ಅಲ್ವಾ? ಸರಿ, ಇನ್ನು ಶುರು ಆಗ್ಬೇಕಷ್ಟೇ ಅಲ್ವಾ? ಅದೇ ಶುರು ಆಗಿದೆ, ನೋಡೋಣ ಬಿಸಿಲೆಲ್ಲ ಕಡಿಮೆ ಆಗಿ ಬಳಿಕ ಮಳೆ ಬಂದ್ರೆ ಹಾಯಿ ಅನ್ಸುತ್ತೆ ಅಲ್ವಾ? ಓಕೆ, ತಿಂಡಿ ಎಲ್ಲ ತಿಂದಿದ್ದೀರಾ ಅಲ್ವಾ? ನರ್ವಸ್ನೆಸ್ ಇಲ್ಲ?
5: ಇಲ್ಲ ಮೇಡಮ್.
0: ನಾನು ಕೂಡ ತಿಂಡಿ ತಿಂದಿದ್ದೀನಿ. ಆಯ್ತು ತಾರಾ, ಹಾಗಿದ್ರೆ ತಾವ್ ಯಾರನ್ನ ಪರಿಚಯ ಮಾಡ್ಕೊಡ್ತೀರಾ?
5: ಪಿ ಟಿ
0: ಜಗನ್ನಾಥ್ ಅವರನ್ನ, ಅವ್ರ ಬಗ್ಗೆನಾ ಶುರು ಮಾಡ್ತೀರಾ? ಹಾಗಿದ್ರೆ ಮಾಡಿ.
5: ನಮಸ್ಕಾರ ಕೇಳಿದರೆ, ನಾನು ಕುವೆಂಪು ವಿಶ್ವವಿದ್ಯಾಲಯದ ಪ್ರಥಮ ವರ್ಷದ ಪತ್ರಿಕೋದ್ಯಮ ಮತ್ತು ಸಮೂಹ ಸಂವಹನ ವಿಭಾಗದ ವಿದ್ಯಾರ್ಥಿ ತಾರಾ. ಇಷ್ಟೋ ತನಕ ನೀವು ಕೇಳಿದ ಹಾಗೆ ವೈದ್ಯಕೀಯ ಕ್ಷೇತ್ರ, ಶಿಕ್ಷಣ ಮತ್ತು ಸಾಹಿತ್ಯ ಹಾಗೂ ಸಮಾಜ ಸೇವೆಯಲ್ಲಿ ವಿಶೇಷ ಸಾಧನೆಯನ್ನು ಮಾಡಿದವರ ಬಗ್ಗೆ ಕೇಳಿರಬಹುದು. ಟಿಟಿಕೆ ಗ್ರೂಪ್ ಅನ್ನು ದೇಶದ ಅತ್ಯಂತ ವಿಶ್ವಾಸಾರ್ಹ ಉದ್ಯಮಿಕ ಸಂಸ್ಥೆಗಳಲ್ಲೊಂದಾಗಿ ವಿಶೇಷ ಪ್ರೆಸ್ಟೀಜ್ ಬ್ರ್ಯಾಂಡ್ ಮೂಲಕ ಅಡುಗೆ ಉಪಕರಣ ಮತ್ತು ಗೃಹೋಪಯೋಗಿ ವಸ್ತುಗಳ ಕ್ಷೇತ್ರದಲ್ಲಿ ಜನಪ್ರಿಯತೆ ಗಳಿಸಿದ ದೇಶದ ಕೈಗಾರಿಕಾ ಬೆಳವಣಿಗೆಗೆ ಮಹತ್ವದ ಕೊಡುಗೆ ನೀಡಿರುವಂತಹ ಸಾಲಿನಲ್ಲಿ ಟಿಟಿಕೆ ಗ್ರೂಪ್ನ ಟಿಟಿ ಜಗನ್ನಾಥನ್ ಕೂಡ ಒಬ್ರು. ಇವರ ಪೂರ್ಣ ಹೆಸರು ತಿರುವನಲ್ವಲ್ ತಿರುಪತಿ ಜಗನ್ನಾಥನ್. 1936 ತಮಿಳುನಾಡಿನ ಚೆನ್ನೈನಲ್ಲಿ ಜನಿಸಿದರು. ಅಡುಗೆ ಮನೆಯ ಸಾಮ್ರಾಟ ಎಂದೇ ಪ್ರಸಿದ್ಧರಾದವರು ಇವರು. ಐಐಟಿ ಚೆನ್ನೈನಿಂದ ಚಿನ್ನದ ಪದಕ, ಜೊತೆಗೆ ಅಮೆರಿಕದ ಕಾರ್ನೆಲ್ ವಿಶ್ವವಿದ್ಯಾಲಯದಿಂದ ಪಿಎಚ್ಡಿ ಪಡೆದಿದ್ದರು. ಪ್ರಸಿದ್ಧ ಉದ್ಯಮಿಕ ಕುಟುಂಬದಲ್ಲಿ ಬೆಳೆದ ಇವರು ಉನ್ನತ ಶಿಕ್ಷಣವನ್ನು ಪೂರ್ಣಗೊಳಿಸಿದ

0: ನಂತರ ಟಿಟಿಕೆ ಗ್ರೂಪ್ನ ಅಭಿವೃದ್ಧಿಗೆ ಹೊಸ ತಂತ್ರಜ್ಞಾನ ಮತ್ತು ಉತ್ತಮ ಉತ್ಪಾದನಾ ಕಾರ್ಯಕ್ರಮಗಳನ್ನು ಅಳವಡಿಸಿಕೊಂಡು ದೊಡ್ಡ ಮಟ್ಟದ ಯಶಸ್ಸಿಗೆ ಕೊಂಡೊಯ್ದರು. ಟಿಟಿಕೆ ಗ್ರೂಪ್ ಸಾವಿರಾರು ಜನರಿಗೆ ಉದ್ಯೋಗಾವಕಾಶ ಒದಗಿಸಿ ಭಾರತೀಯ ಉತ್ಪಾದನಾ ಕ್ಷೇತ್ರದಲ್ಲಿ ಗುಣಮಟ್ಟ ಮತ್ತು ಹೊಸತನಕ್ಕೆ ಆದ್ಯತೆ ನೀಡಿದ ನಾಯಕನಾಗಿ ಅವರು ಗುರುತಿಸಿಕೊಂಡಿದ್ದಾರೆ. ವ್ಯಾಪಾರ ಕ್ಷೇತ್ರದಲ್ಲಿ ಹಲವು ದಶಕಗಳ ಸೇವೆ ಮೂಲಕ ದೇಶದ ಆರ್ಥಿಕ ಅಭಿವೃದ್ಧಿಗೆ ಸಹಕಾರಿಯಾದರು. ಭಾರತ ಸರ್ಕಾರವು ಟಿಟಿ ಜಗನ್ನಾಥನ್ ಅವರಿಗೆ 2026ರಲ್ಲಿ ಪದ್ಮಶ್ರೀ ಪ್ರಶಸ್ತಿಯನ್ನು ಮರಣೋತ್ತರವಾಗಿ ನೀಡಿ ಗೌರವಿಸಿತು. ಪುತ್ರ ಟಿಟಿ ಮುಕುಂದ್ ಹಾಗೂ ಟಿಟಿಕೆ ಪ್ರೆಸ್ಟೀಜ್ನ ಎಂಡಿ ಮತ್ತು ಸಿಇಒ ವೆಂಕಟೇಶ್ ವಿಜಯ್ ರಾಘವನ್ ಅವರು ಸ್ವೀಕರಿಸಿದರು. ವ್ಯಾಪಾರ ಮತ್ತು ಕೈಗಾರಿಕಾ ಕ್ಷೇತ್ರದಲ್ಲಿ ನೀಡಿದ ಅಪಾರ ಸೇವೆಯನ್ನು ಪರಿಗಣಿಸಿ ಶ್ರೀ ಇವರಿಗೆ ಈ ಪ್ರಶಸ್ತಿಯನ್ನು ನೀಡಲಾಯಿತು. ಟಿಟಿ ಜಗನ್ನಾಥನ್ ಅವರು ಪರಿಶ್ರಮ, ಪ್ರಾಮಾಣಿಕತೆ ಮತ್ತು ಕೈಗಾರಿಕಾ ಕ್ಷೇತ್ರದಲ್ಲಿ ಸಾಧಿಸಿದ ಯಶಸ್ಸು ಕೇವಲ ಯಶಸ್ವಿ ಉದ್ಯಮಿ ಮಾತ್ರವಲ್ಲ, ಸಮಾಜ ಅಭಿವೃದ್ಧಿಗೂ ಸಹಕರಿಸಿದ ವ್ಯಕ್ತಿ. ಹೊಸ ಆಲೋಚನೆ, ಶಿಸ್ತು ಮತ್ತು ನಿಷ್ಠೆಯಿಂದ ದೊಡ್ಡ ಸಾಧನೆ ಮಾಡಬಹುದು ಎಂಬುದನ್ನು ಅವರು ತಮ್ಮ ಜೀವನದ ಮೂಲಕ ತೋರಿಸುವುದರ ಜೊತೆಗೆ ಯುವಜನತೆಗೆ ಅವರು ಉತ್ತಮ ಪ್ರೇರಣೆಯಾಗಿದ್ದಾರೆ. ಇದುವರೆಗೂ ಪದ್ಮಭೂಷಣ, ಪದ್ಮಶ್ರೀ ಪ್ರಶಸ್ತಿ ವಿಜೇತರ ಬಗ್ಗೆ ತಿಳಿಸಿಕೊಡಲು ಸಹಕರಿಸಿದ ಪತ್ರಿಕೋದ್ಯಮ ಮತ್ತು ಸಮೂಹ ಸಂವಹನದ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಅವಕಾಶ ನೀಡಿದ ವಿಭಾಗಕ್ಕೆ ಮತ್ತು ರೇಡಿಯೋವನ್ನು ಒಂದು ವಿಶೇಷವಾಗಿ ಓದುವ ನಮಗೆ ಪ್ರಾಯೋಗಿಕವಾಗಿ ಒಂದು ವಿಶೇಷ ಅನುಭವ ನೀಡಿದ ಆಕಾಶವಾಣಿ ಭದ್ರಾವತಿ ಕೇಂದ್ರದವರಿಗೂ ಅನಂತ ಧನ್ಯವಾದಗಳು, ಹಾಗೂ ಆಕಾಶವಾಣಿ ಕೇಳುಗರಿಗೂ ಕೂಡ ವಂದನೆಗಳು.
1: ತಾರಾ, ನೀವು ರೇಡಿಯೋ ಓದೋದು ಅಂತ ಹೇಳ್ತಾ ಇದ್ರಿ ಅಲ್ವಾ, ಇವತ್ತಿನಿಂದ ಕೇಳ್ತೀರಲ್ವಾ ರೇಡಿಯೋ?
0: ಕೇಳ್ತೀನಿ
1: ಮೇಡಮ್. ಆಯ್ತು, ಯಾಕಂದ್ರೆ ನಿಮಗೆ ಅದು ತುಂಬಾ ಅದ್ಭುತವಾಗಿ ಮಾಹಿತಿಯನ್ನು ಕೊಡುತ್ತೆ ಅಲ್ವಾ. ನಿಮ್ಮ ಕ್ಷೇತ್ರಕ್ಕೆ, ಈ ಕ್ಷೇತ್ರ ನಮ್ದು ಏನು ರೇಡಿಯೋ ಇದೆ, ಇದು ನಿಮಗೆ ತುಂಬಾ ಅನುಕೂಲಕರವಾಗಿರುವಂತದ್ದು. ಹಾಗೇನೆ ನಾವು ಕೇಳುವಿಕೆ ಏನಿದೆ ಅದು ನಮ್ಮ ಬುದ್ಧಿಮಟ್ಟವನ್ನ ಜಾಸ್ತಿ ಮಾಡುತ್ತೆ ಅಲ್ವಾ. ತಾರಾ, ಏನಾಗ್ಬೇಕು ಅಂತಿದ್ದೀರಾ ಮುಂದೆ?
0: ಪ್ರಿಂಟ್ ಮೀಡಿಯಾಕ್ ಹೋಗೋಣ ಅಂತ ಮೇಡಮ್.
1: ಹೌದಾ, ಓಕೆ, ಪ್ರಿಂಟ್ ಮೀಡಿಯಾಕ್ ಹೋಗ್ತೀರಾ? ಆಯ್ತು, ಖಂಡಿತ ಖಂಡಿತ, ನಿಮಗೆ ಭವಿಷ್ಯ ಉಜ್ವಲ ಆಗಿರ್ಲಿ. ತಮಗೆ ಕೂಡ ನಮ್ಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಪರವಾಗಿ ನಾವು ಕೂಡ ಶುಭ ಹಾರೈಸ್ತೀವಿ. ಧನ್ಯವಾದ.
2: ನಾವಿವತ್ತಿನ ಕ್ಯಾಂಪಸ್ ಕಟ್ಟೆ ಎಲ್ಲ ವಿದ್ಯಾರ್ಥಿಗಳು ಮಾತಾಡಿ ಆಯ್ತು. ಈಗ ವಿಭಾಗದ ಮುಖ್ಯಸ್ಥರಾದಂತಹ ಪ್ರೊಫೆಸರ್ ಸತೀಶ್ ಕುಮಾರ್ ಅಂಡಂಜಿ ಅವರು ನಮ್ಮ ಜೊತೆಗಿದೆ, ಅವರಿಗೆ ಮೈಕ್ ಅನ್ನು ಕೊಡ್ತಾ
1: ಇದ್ದೀನಿ.
3: ನಮಸ್ತೆ ಮೇಡಮ್.
1: ನಮಸ್ತೆ ಸರ್, ಹೇಗಿದ್ದೀರಾ ಸರ್?
3: ನಾನು ಚೆನ್ನಾಗಿದ್ದೇನೆ.
1: ಓಕೆ, ಇವತ್ತು ಕ್ಯಾಂಪಸ್ ಕಟ್ಟೆ ಸ್ಟೂಡೆಂಟ್ಸ್ ಎಲ್ಲ ತುಂಬಾ ಚೆನ್ನಾಗಿ ನಡೆಸ್ಕೊಟ್ರು, ನಿಮಗೆ ಹೇಗೆ ಅನ್ನಿಸ್ತು ಹೇಳಿ ಸರ್?
3: ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ. ಪದ್ಮ ಪ್ರಶಸ್ತಿ ಪಡೆದಂತ ಎಲ್ಲಾ ಸಾಧಕರ ಪರಿಚಯವನ್ನು ಮಾಡಿಕೊಟ್ಟಿದ್ದಾರೆ. ಆ ಸಾಧಕರ ಸಾಧನೆಗಳು ನಮ್ಮ ವಿದ್ಯಾರ್ಥಿಗಳಿಗೆ ಕೂಡ ಒಂದು ಸ್ಫೂರ್ತಿ ಆಗ್ಲಿ ಅಂತ ನನ್ನ ಆಶಯ.
1: ಖಂಡಿತ.
3: ಇದು ಅಂದ್ರೆ ನಮ್ಮ ವಿದ್ಯಾರ್ಥಿಗಳು ರೇಡಿಯೋ ಬಗ್ಗೆ ಓದ್ತಾರೆ, ಅಂದ್ರೆ ರೇಡಿಯೋ ಹೇಗೆ ಕಾರ್ಯನಿರ್ವಹಿಸುತ್ತೆ, ರೇಡಿಯೋದಲ್ಲಿ ನಾವು ಹೇಗೆ ಕಾರ್ಯಕ್ರಮ ಕೊಡಬಹುದು ಅನ್ನುವಂತದ್ದು ಅವ್ರಿಗೆ ಇದೊಂದು ಪ್ರಾಯೋಗಿಕ ಅನುಭವ ಕೂಡ ಆಯ್ತು ಇದರಿಂದ.
1: ಹಾ, ಖಂಡಿತ ಖಂಡಿತ. ಹಾಗಾಗಿ ನಾನು ಅವ್ರಿಗೆ ಸಲಹೆ ಕೊಟ್ಟೆ, ಇನ್ಮೇಲೆ ರೇಡಿಯೋ ಕೂಡ ಕೇಳಿ ಅಂತ ಹೇಳಿದೆ ನಾನು ಅಲ್ವಾ.
3: ಹೌದೌದು.
1: ಆಯ್ತು ಆಯ್ತು ಆಯ್ತು.
3: ಈ ತರದ ಕಾರ್ಯಕ್ರಮ ಮಾಡಿದ್ರೆ ವಿದ್ಯಾರ್ಥಿಗಳಿಗೆ ಕೂಡ ಒಂದು ಸ್ಫೂರ್ತಿ ಆಗುತ್ತೆ, ಅವ್ರು ಕೂಡ ಕೇಳ್ತಾರೆ.
1: ಖಂಡಿತ ಖಂಡಿತ. ಆಯ್ತು, ಧನ್ಯವಾದಗಳು. ಮಕ್ಕಳನ್ನೆಲ್ಲ ಈ ರೀತಿ ಹುರಿದುಂಬಿಸಿದ್ದು ತುಂಬಾ ಅದ್ಭುತವಾಗಿತ್ತು, ಮಕ್ಕಳೆಲ್ಲ ಚೆನ್ನಾಗಿ ನಡೆಸ್ಕೊಟ್ರು, ಧನ್ಯವಾದಗಳು.
3: ಅವಕಾಶ ನೀಡಿದಂತ ಆಕಾಶವಾಣಿ ಕೂಡ ವಿಭಾಗದ ಪರವಾಗಿ ಧನ್ಯವಾದಗಳು.
1: ಆಯ್ತು, ಧನ್ಯವಾದ.
2: ಇದಾಗಿತ್ತು ಸ್ನೇಹಿತರೆ ಈ ವಾರದ ಕ್ಯಾಂಪಸ್ ಕಟ್ಟೆ ಕಾರ್ಯಕ್ರಮ. ಈ ಕ್ಯಾಂಪಸ್ ಕಟ್ಟೆ ಕಾರ್ಯಕ್ರಮಕ್ಕೆ ವಿದ್ಯಾರ್ಥಿಗಳನ್ನೆಲ್ಲ ಹುರಿದುಂಬಿಸಿ ಮತ್ತು ಅವರಿಗೆ ವಿಷಯವನ್ನ ಅತಿ ಕಡಿಮೆ ಸಮಯದಲ್ಲಿ ವಿಷಯವನ್ನ ಸಂಗ್ರಹಿಸಲು ಅವಕಾಶ ಮಾಡಿಕೊಟ್ಟು ಮತ್ತೆ ಅವ್ರನ್ನ ಈ ಒಂದು ಕಾರ್ಯಕ್ರಮದಲ್ಲಿ ನಿರೂಪಿಸಲು ಅವಕಾಶ ಮಾಡಿಕೊಟ್ಟಂತಹ ನಮ್ಮ ಏನು ಕುವೆಂಪು ವಿಶ್ವವಿದ್ಯಾಲಯದ ಪತ್ರಿಕೋದ್ಯಮ ಸಮೂಹ ಸಂವಹನ ವಿಭಾಗದ ಎಲ್ಲ ಅಧ್ಯಾಪಕರಿಗೆ, ಮುಖ್ಯಸ್ಥರಿಗೆ ಮತ್ತು ಸಿಬ್ಬಂದಿ ವರ್ಗದವರಿಗೆ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದ ಪರವಾಗಿ ವಂದನೆಗಳು. ಜೊತೆಗೆ ಇದುವರೆಗೂ ನಮ್ಮ ಜೊತೆಗೆ ಇದ್ದು ನಮ್ಮ ಒಂದು ಪ್ರೀತಿ ವಿದ್ಯಾರ್ಥಿಗಳನ್ನ ಅಪ್ಯಾಯಮಾನವಾಗಿ ಮಾತಾಡಿಸ್ತಾ ನಮ್ಮ ಸ್ಟುಡಿಯೋದಲ್ಲಿದ್ದಂತಹ ಆರ್ಜೆ ಆದಂತಹ ಶ್ರೀಮತಿ ವಿದ್ಯಾದೇವಿ ಅವರಿಗೂ ಮತ್ತೆ ನಮ್ಮ ಆಕಾಶವಾಣಿ ಭದ್ರಾವತಿಯ ಎಲ್ಲ ಅಧಿಕಾರಿ ವೃಂದದವರಿಗೂ, ಇಂಜಿನಿಯರ್ ವಿಭಾಗದವರಿಗೂ ಸಹ ಅನಂತ ವಂದನೆಗಳು ಕ್ಯಾಂಪಸ್ ಕಟ್ಟೆ ಕಾರ್ಯಕ್ರಮದ ಪರವಾಗಿ.
1: ಆಯ್ತು ಬಸವರಾಜ್, ಹಾಗಿದ್ರೆ ಮತ್ತೆ ಸಿಗೋಣಂತೆ. ನಮ್ಮ ಕೇಳುಗರ ಜೊತೆಗೆ ನಾನಿನ್ನ ಕನೆಕ್ಟ್ ಆಗ್ತೀನಿ ಕ್ಯಾಂಪಸ್ ಕಟ್ಟೆ ಕಾರ್ಯಕ್ರಮ.
2: ಖಂಡಿತ.
1: ಆಯ್ತು, ಧನ್ಯವಾದಗಳು ಬಸವರಾಜ್.
2: ಧನ್ಯವಾದಗಳು.

ಓಕೆ ಹೇಳಿದ್ರೆ ಇದಾಗಿತ್ತು ನಮ್ಮ ಇಂದಿನ ಕ್ಯಾಂಪಸ್ ಕಟ್ಟೆ ಕಾರ್ಯಕ್ರಮ. ನಮ್ಮ ವಿದ್ಯಾರ್ಥಿಗಳ ಕಾರ್ಯಕ್ರಮ ಕಾರ್ಯಗಳೆಲ್ಲ ಮುಗಿದಿದೆ. ನಮ್ಮ ಬಸವರಾಜ್ ಅವರ ಪಾಲಿನ ಕೆಲಸ ಮುಗಿದಿದೆ. ಇನ್ನು ನನ್ನ ಪಾಲಿನ ಕೆಲಸ ಮಾಡಬೇಕಾಗಿದೆ. ಹಾಗೆ ಇದುವರೆಗೂ ಕುವೆಂಪು ವಿಶ್ವವಿದ್ಯಾನಿಲಯ ಶಂಕರಘಟ್ಟದ ಪತ್ರಿಕೋದ್ಯಮ ಮತ್ತು ಸಂವಹನ ವಿಭಾಗದ ವಿದ್ಯಾರ್ಥಿಗಳು ನಮ್ಮ ಪದ್ಮ ಪ್ರಶಸ್ತಿ ಪಡೆದಂತಹ 8 ಜನ ಅದ್ಭುತವಾದ ಸಾಧಕರ ಪರಿಚಯವನ್ನ ಅದ್ಭುತವಾಗಿ ನೆರವೇರಿಸಿಕೊಟ್ರು. ಹಾಗಾಗಿ ಇಷ್ಟೊತ್ತು ನೀವು ಕಾರ್ಯಕ್ರಮವನ್ನ ಆಲಿಸಿದ್ದಕ್ಕೆ ನಿಮಗೆ ಕೂಡ ಧನ್ಯವಾದಗಳು. ಹಾಗೆ ತಮ್ಮ ಉತ್ತರಗಳು ಕಾಯ್ತಾ ಇವೆ, ನಾನು ಅದನ್ನ ಕೂಡ ತಗೊಳ್ತೀನಂತೆ.

ಓಕೆ, ಕೇಳಿದ್ರೆ ನಾನು ತಮಗೆ ಪ್ರಶ್ನೆಗಳನ್ನ ಕೇಳಿದ್ದೆ ಪದ್ಮ ಪ್ರಶಸ್ತಿಗಳ ಕುರಿತಾಗಿ. ನಾನು ಈ ಬಾರಿ ಪದ್ಮ ಪ್ರಶಸ್ತಿ ವಿಜೇತರ ಕುರಿತಾಗಿ ಪ್ರಶ್ನೆಗಳನ್ನ ಕೇಳಿದ್ದೆ. ಪ್ರಾರಂಭದ ಪ್ರಶ್ನೆ ಏನಾಗಿತ್ತು, ಡಾಕ್ಟರ್ ಶತಾವಧಾನಿ ಆರ್ ಗಣೇಶ್ ಅವರಿಗೆ ಯಾವ ಪ್ರಶಸ್ತಿ ಬಂದಿರೋದು ಅಂತ ಕೇಳಿದ್ದೆ. ಅದಕ್ಕೆ ಉತ್ತರವನ್ನ ನಾನು ಹೇಳ್ತೀನಿ, ಮೂರಕ್ಕೂ ನಾನು ಉತ್ತರ ಹೇಳಿ ಆ ಬಳಿಕ ತಮ್ಮ ಉತ್ತರಗಳನ್ನ ಓದ್ತೀನಿ. ಆಗ್ಬೋದಾ ಕೇಳಿದ್ರೆ? ಹಾಗೆ ಎರಡನೇ ಪ್ರಶ್ನೆಯಾಗಿ ನಾವು ಅಂಕೇಗೌಡರು ಏನು ಸಂಗ್ರಹಿಸಿದಂತಹ ಪುಸ್ತಕಗಳ ಸಂಖ್ಯೆಯನ್ನ ನಾವು ಕೇಳಿದ್ವಿ ಅಲ್ವಾ. ಎರಡನೇ ಪ್ರಶ್ನೆ ಅದಾಗಿತ್ತು. ಸುಮಾರು ಅಂದ್ರೆ ಹೆಚ್ಚು ಕಡಿಮೆ ಹೇಳಿ ಪರವಾಗಿಲ್ಲ ಅಂತ ಹೇಳಿದ್ದೆ ನಾನು, ಇಷ್ಟು ಲಕ್ಷ ಅಂತ. ನಮ್ಮ ಬಸವರಾಜ್ ಅವರು ಕೂಡ ಅದನ್ನ ಪುನರುಚ್ಚರಿಸಿದ್ರು, ನಮ್ಮ ವಿದ್ಯಾರ್ಥಿಗಳು ಕೂಡ ಅದನ್ನ ಸಂಖ್ಯೆಯನ್ನ ತಿಳಿಸಿದ್ರು. ಹಾಗೆ ಮೂರನೇ ಪ್ರಶ್ನೆಯಾಗಿ ಎಲೆಮರೆ ಕಾಯಿ ತರ ಏನು ಕೆಲಸ ಮಾಡ್ತಾರೆ ಅಂತ ನಾನು ಹೇಳಿದೆ ಅಲ್ವಾ. ಕರ್ನಾಟಕದ ಮದರ್ ತೆರೇಸಾ ಅಂತ ಹೇಳಿ ಯಾರನ್ನ ಕರೀತಾರೆ ಅಂತ ನಾನು ಕೇಳಿದೆ. ಅಂದ್ರೆ ಈ ಬಾರಿಯ ಪದ್ಮ ಪ್ರಶಸ್ತಿ ವಿಜೇತರ ಬಗ್ಗೆ ಮಾತ್ರ ನಾನು ಪ್ರಶ್ನೆ ಕೇಳಿದ್ದು ಕೇಳಿದ್ರೆ. ಹಾಗೆ ಉತ್ತರವನ್ನ ನಾನು ಹೇಳಬೇಕು ಅಂತಂದ್ರೆ ಪ್ರಾರಂಭದ ಪ್ರಶ್ನೆಗೆ ಉತ್ತರ ಪದ್ಮಭೂಷಣ ಅಲ್ವಾ. ನಮ್ಮ ಡಾಕ್ಟರ್ ಶತಾವಧಾನಿ ಆರ್ ಗಣೇಶ್ ಅವರ ಸಾಧನೆಗೆ ಪದ್ಮಭೂಷಣ ಪ್ರಶಸ್ತಿಯನ್ನ ನೀಡಿ ನಮ್ಮ ದೇಶ ಗೌರವಿಸಿದೆ ಅವರಿಗೆ, ಹಾಗೇನೆ ನಮ್ಮ ಸರ್ಕಾರ. ಹಾಗೆ ಅಂಕೇಗೌಡರ ಸಂಗ್ರಹ ಏನಪ್ಪ, ಪದ್ಮಶ್ರೀ ಪ್ರಶಸ್ತಿ ವಿಜೇತ ಅಂಕೇಗೌಡರ ಪುಸ್ತಕದ ಸಂಗ್ರಹ 20-25 ಲಕ್ಷ ಅಲ್ವಾ. ಹಾಗೇನೆ ಸುಮಾರು 25 ಲಕ್ಷ ಅಂತಾನೆ ಹೇಳ್ಬೋದು. ಹಾಗೆ ನಮ್ಮ ಕರ್ನಾಟಕದ ಮದರ್ ತೆರೇಸಾ ಯಾರು ಅಂತ ಅಂದ್ರೆ ಡಾಕ್ಟರ್ ಎಸ್ ಜಿ ಸುಶೀಲಮ್ಮ ಅಲ್ವಾ, ಸಾಧಕ ಮಹಿಳೆ ಅವರು. ಹಾಗಾಗಿ ನಾನು ಮೂರು ಪ್ರಶ್ನೆಗೆ ತಾವೆಲ್ಲ ಉತ್ತರ, ಸಾಕಷ್ಟು ಜನ ಉತ್ತರ ಕೊಟ್ಟಿದ್ದೀರ, ಅದನ್ನ ಬೇಗ ಬೇಗ ನೋಡುವ ಪ್ರಯತ್ನ ಮಾಡ್ತೀನಿ. ಸಮಯ 11:20 ಸೆಕೆಂಡ್ಗಳಾಯ್ತು, ನೋಡೋಣ ಬನ್ನಿ. ತನುಜ ಮಾಧವನಗರ ಭದ್ರಾವತಿ ಅವರ ಪ್ರಾರಂಭದ ಉತ್ತರ ಅವ್ರು ಕೊಟ್ಟಿದ್ರೆ ಹ್ಯಾಬಿಲ್ ಪ್ರಶಾಂತ್ ಆರ್ ಶೆಟ್ಟರ್ ಎಲ್ಲಿ ಅವರು, ನಾನು ಹೇಳಿದ್ದೆ ಓಕೆ ಕೆಂಪಸ್ಕಟ್ಟೆ ವೆಲ್ ಆರ್ಗನೈಸ್ಡ್ ಅಂತ ಹೇಳ್ತಾ ಇದ್ದಾರೆ. ಆಯ್ತು, ವಿ ಆರ್ ಪ್ರೌಡ್ ಆಫ್ ಡಾಕ್ಟರ್ ಆರ್ ಗಣೇಶ್. ಓಕೆ, ಪ್ರಶಾಂತ್ ಆರ್ ಶೆಟ್ಟರ್ ಅವರು ಭದ್ರಾವತಿಯಿಂದ ತಿಳಿಸ್ತಾ ಇದ್ದಾರೆ. ಹಾಗೆ ಹ್ಯಾಬಿಲ್ ರಾಘವೇಂದ್ರ ಅಪ್ಪರ್ ಹುತ್ತ ಭದ್ರಾವತಿಯಿಂದ ಕಳಿಸ್ತಾರೆ ಪದ್ಮ ಪ್ರಶಸ್ತಿ. ಓಕೆ, ನಾನು ಹೆಸರು ಮಾತ್ರ ಓದ್ತೀನಿ. ಓಕೆ, ಹಾಗೆ ಚಂದ್ರಿಕಾ ನೇರ್ಲಗುಂಡಿ ಅವರು ಉತ್ತರ ಕಳಿಸಿದ್ರೆ ಜಯಪ್ಪ ಬಣಗಾರ, ಕಿಶೋರ್ ಕುಮಾರ್ ಬಣಗಾರ, ನ್ಯಾಮತಿ ಗೋಪಾಲ ಶಿವಮೊಗ್ಗದಿಂದ ಉತ್ತರ ಕಳಿಸಿರ್ತಾರೆ. ಹಾಗೆ ಸುಮಿತ್ರಾ ಮಾಂಡ್ರೆ ನಾಗರಾಜ ಶಿವಮೊಗ್ಗದಿಂದ ಉತ್ತರ ಕೊಟ್ರೆ, ಶಿವಮೊಗ್ಗ ತಾಲೂಕು ಆಯನೂರಿಂದ ಸಾಹುಕಾರ್ ಶಾರದಮ್ಮ, ಶ್ರೀಯ ಮಯ್ಯ, ಅದ್ವಿತಾ ಮಯ್ಯ, ಅಥರ್ವ ಮಯ್ಯ ಅವರು, ಹಾಗೇನೆ ಮೇದಿನಿ ಕೆಸ್ವಿ ಮನೆ ಮತ್ತು ಶುಭಾ ಕುಂಬ್ಳೆ ಅವರು ಉತ್ತರವನ್ನ ಕೊಟ್ಟಿರ್ತಾರೆ. ಹಾಗೆ ಉಮೇಶ್ ಸಿರಿಗೆರೆ ದಾವಣಗೆರೆ ಅವರು ಕಳಿಸ್ತಾ ಇದ್ದಾರೆ ಉತ್ತರವನ್ನ. ಹಾಗೆ ಕೆ ಶಿವಾನಂದಪ್ಪ, ಎನ್ ಚಂದ್ರಮ್ಮ, ಸವಳಂಗ ನ್ಯೂ ಇಂದಿರಾ ಕಾಲೋನಿ ನ್ಯಾಮತಿ ತಾಲೂಕು ದಾವಣಗೆರೆ ಜಿಲ್ಲೆಯಿಂದ ಅವರು ಉತ್ತರ ಬಂದಿದ್ರೆ, ನಮಸ್ತೆ ಮೇಡಮ್, ನಿಮ್ಮ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡ್ ಬರ್ತಾ ಇದೆ ಅಂತ ಶಶಿಧರ ಅಣ್ಣಪ್ಪ ವಕೀಲರು ಶಿಕಾರಿಪುರದಿಂದ ಕಳಿಸ್ತಾ ಇದ್ದಾರೆ. ಹಾಗೆ ಓಕೆ, ಹಂಪಣ್ಣ ನ್ಯಾಮತಿ ಪದ್ಮಭೂಷಣ, ಓಕೆ ಹಂಪಣ್ಣ ನ್ಯಾಮತಿ ಅವರು ಉತ್ತರ ಕೊಟ್ಟಿರ್ತಾರೆ, ಮೂರು ಪ್ರಶ್ನೆಗೆ ಉತ್ತರ ಕೊಟ್ಟಿರ್ತಾರೆ. ಹಾಗೆ ನೇವಿ ಟಿಸೋಸ ರಾಜೇಂದ್ರ ನಗರ ಶಿವಮೊಗ್ಗದಿಂದ ಉತ್ತರ ಕೊಟ್ಟಿದ್ರೆ, ಯಾರಿದು ಅಮಿತ್ ಆರ್, ಓಕೆ 7-0-4-9-4 ಅಮಿತ್ ಅವರಲ್ವಾ, ಓಕೆ ರಿಪೋರ್ಟರ್ ಅಂತ ಹಾಕೊಂಡಿದ್ದಾರೆ. ಓಕೆ ಓಕೆ, ಅವ್ರು ಕಳಿಸಿರ್ತಾರೆ ಉತ್ತರವನ್ನ. ಆದ್ರೆ ಅವರು ನಮಗೆ ಕಾರ್ಯಕ್ರಮ ಇವತ್ತು ನಡೆಸ್ಕೊಟ್ಟಿದ್ರು, ಎರಡನೇದಾಗಿ ಕಾರ್ಯಕ್ರಮ ನಡೆಸ್ಕೊಟ್ಟಿದ್ರಲ್ವಾ ಅಮಿತ್ ಅವರು. ಓಕೆ, ಹಾಗೆ ಮಮತಾ ಭದ್ರಾವತಿಯಿಂದ ಅವರು ಉತ್ತರ ಕೊಟ್ಟಿರ್ತಾರೆ.

ಹೌದು ಮೂರುತ್ರನು. ಹಾಗೆ ಜಿ ಎಸ್ ಯಾರಿವರು ವೇದಾ ಶೆಟ್ಟಿ ಕಾಳಾವರ ಕುಂದಾಪುರದಿಂದ ಅವರು ಎಲ್ಲ ಉತ್ತರವನ್ನು ಕೊಟ್ಟಿರ್ತಾರೆ. ಹಾಗೆ ಸುಮಾ ನಿರಂಜನ್ ಬೆನಕನಹಳ್ಳಿಯಿಂದ ಉತ್ತರವನ್ನ ಕೊಟ್ಟಿರ್ತಾರೆ. ನಾನು ಯಾಕೆ ಸ್ವಲ್ಪ ತಡವರಿಸ್ತಿದ್ದೀನಿ ಅಂದ್ರೆ ಕೆಲವರು ಮೊದಲು ಉತ್ತರ ಕೊಟ್ಟುಬಿಟ್ಟಿರ್ತಾರೆ, ಕೆಲವರು ಆಮೇಲೆ ಉತ್ತರ ಕಳಿಸಿರ್ತಾರೆ. ಹಾಗಾಗಿ ಅದನ್ನ ನನ್ ಸ್ಟಾರ್ಟಿಂಗ್ ಅಲ್ಲಿ ಅದು ಬಂದ್ಬಿಡುತ್ತೆ. ಆಯ್ತು ಪರವಾಗಿಲ್ಲ. ಓಕೆ, ಜ್ಯೋತಿ ನೀನಾ ಸಂತೋಷ ನ್ಯಾಮತಿಯಿಂದ ಉತ್ತರ ಕಳಿಸಿರ್ತಾರೆ, ಎಲ್ಲ ಉತ್ತರವನ್ನು ಸರಿಯಾಗಿ ಕಳಿಸಿರ್ತಾರೆ. ಹಾಗೆ ನಾಗರಾಜ್ ರೆಡ್ಡಿ ರಾಮತೀರ್ಥ ಹರಿಹರ ತಾಲೂಕ್ ಅವರು ಉತ್ತರ ಬಂದಿರುತ್ತೆ. ಹಾಗೆ ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಮಾದನ ಹಿಪ್ಪರಗಿಯಿಂದ ಶಿವಲಿಂಗಪ್ಪ ಭದ್ರೆ ಹಾಗೂ ಮನೆಯವರು ಕರ್ನಾಟಕದ ಮದರ್ ತೆರೇಸಾ ಎಂದು ಕರೆಯಲ್ಪಡ್ತಾರೆ ಡಾಕ್ಟರ್ ನಂಜಪ್ಪ ಅಂತೇಳಿ ಅವರು ನಂಜಮ್ಮ ಅಂತ ಹೇಳಿ ಅವರು ಹೇಳ್ತಾ ಇದ್ದಾರೆ. ನಾನು ಹೇಳಿದೆ ಅಲ್ವಾ, ಈಗ ಏನು ಹೇಳಿದೆ, ಪದ್ಮ ಪ್ರಶಸ್ತಿ ವಿಜೇತರ ಬಗ್ಗೆ ಮಾತ್ರ ಇವತ್ತು ಮಾತನಾಡ್ತಾ ಇದ್ವಿ. ಹೌದು, ತುಂಬ ಜನಕ್ಕೆ ಆ ಥರ ಹೆಸರುಗಳನ್ನು ಇಟ್ಟಿದ್ದಾರೆ, ಯಾಕಂದರೆ ಅವರು ನಿಸ್ವಾರ್ಥವಾಗಿ ಸೇವೆ ಮಾಡ್ತಾ ಇರ್ತಾರಲ್ಲ, ಹಾಗಾಗಿ ಅದರ ಕುರಿತಾಗಿ ಅವರು ಡೀಟೇಲ್ಡ್ ಮಾಹಿತಿಯನ್ನು ಕೊಟ್ಟಿರ್ತಾರೆ. ಪರವಾಗಿಲ್ಲ, ಅದನ್ನ ಇನ್ನೊಮ್ಮೆ ನೋಡೋಣ ಅಲ್ವಾ. ಅವ್ರಿಗೆ ಕೂಡ ನೊಬೆಲ್ ಶಾಂತಿ ಪ್ರಶಸ್ತಿ ಎಲ್ಲ ಬಂದಿದೆ ಅಂತ ಅವರು ಹೇಳ್ತಾ ಇದ್ದಾರೆ. ಓಕೆ ಓಕೆ. ಹಾಗೆ ನಾಗಶ್ರೀ ಜಯಂತಿ ಗಣಪತಿ ನುಗ್ಗಿ ಗ್ರಾಮ ಬೇರ್ಕೊಡ್ಗೆಯಿಂದ ಉತ್ತರವನ್ನ ಕಳಿಸಿದ್ರೆ, ಸುಭಾನ್ ಕೋರಿ ಹಗರಿ ಬೊಮ್ಮನಹಳ್ಳಿ ತಾಲೂಕು ಹಂಪಸಾಗರದಿಂದ ಉತ್ತರವನ್ನ ಕಳಿಸಿರ್ತಾರೆ. ಹಾಗೆ ನಮ್ಮ ಭದ್ರೆ ಅವ್ರಿಗೆ ಹೇಳೋಣ, ಅದನ್ನ ಕಡೆಯಲ್ಲಿ ಕಳಿಸಿ, ಯಾಕಂದ್ರೆ ಜನಕ್ಕೆ ನಮ್ಮ ಕೇಳುಗರಿಗೆ ಮಾಹಿತಿ ಕೂಡ ಬೇಕಾಗತ್ತೆ, ಸ್ವಲ್ಪ ತಲುಪಿಸೋಣಂತೆ. ಹಾಗೆ ಕೆ ಪಿ ದಿನೇಶ್ ಭಟ್, ಅರ್ಚನಾ ಭಟ್, ಆದಿತ್ಯ ಭಟ್ ಕೌರಿ ಮಂಡಗದ್ದೆ ಹೋಬಳಿಯಿಂದ ಉತ್ತರವನ್ನ ಕಳಿಸಿದ್ರೆ, ವಿನೋಬಾನಗರ ಶಿವಮೊಗ್ಗದಿಂದ ಪುಷ್ಪ ಅವರು ಉತ್ತರವನ್ನ ಕಳಿಸಿರ್ತಾರೆ. ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕು ಮುಗಳಖೋಡ ಶಿವಲಿಂಗಯ್ಯ ಹಿರೇಮಠ, ಕಲಾವತಿ ಹಿರೇಮಠ, ಅಭಿಷೇಕಯ್ಯ ಹಿರೇಮಠ ಅವರ ಉತ್ತರ ಕೂಡ ಬಂದಿರುತ್ತೆ. ಹಾಗೆ ವಿಶ್ವವಿದ್ಯಾನಿಲಯ ಆಕಾಶವಾಣಿಗೆ ನಮಸ್ಕಾರಗಳು, ನಿಮ್ಮ ಪ್ರಶ್ನೆಗೆ ನಮ್ಮ ಉತ್ತರ ಅಂತ ಹೇಳ್ಬಿಟ್ಟು ವಿಶ್ವಾಸ ಸವಳಂಗದಿಂದ ಕಳಿಸಿದ್ರೆ, ಅನಿಲ್ ಕುಮಾರ ತಡಕನಹಳ್ಳಿ ಹಿರೇಕೆರೂರು ತಾಲೂಕಿನಿಂದ ಅವರ ಉತ್ತರ ಕೂಡ ಬಂದಿರುತ್ತೆ. ಹಾಗೆ ಚಿಕ್ಕಪ್ಪ ಶಾರದಾ ರಾಮೇಶ್ವರ ಶಿವಮೊಗ್ಗದಿಂದ ಅವರು ಕೂಡ ಉತ್ತರ ಕಳಿಸಿದ್ದಾರೆ. ಹಾಗೆ ನಮಸ್ತೆ ಮೇಡಮ್, ಸಾಧಕರ ಪಟ್ಟಿಯಲ್ಲಿ 2026 ಪ್ರಶಸ್ತಿ ಪಡೆದಂತಹ ವ್ಯಕ್ತಿಗಳ ಪರಿಚಯ ಮಾಡಿದ ಕುವೆಂಪು ವಿಶ್ವವಿದ್ಯಾನಿಲಯದ ವಿದ್ಯಾರ್ಥಿಗಳಿಗೆ ತುಂಬಾ ಹೃದಯದ ಧನ್ಯವಾದಗಳು, ಹಾಗೂ ಪ್ರಸಾರಿಸಿದ ನಿಮಗೂ ಧನ್ಯವಾದಗಳು ಅಂತ ಹೇಳಿ ಶಿವಮೊಗ್ಗ ಜಿಲ್ಲೆ ಮೂಡಲ ವಿಠಲಾಪುರದ ಪದ್ಮಾ ಶ್ರೀಧರ್ ಪನ್ನಗ ಅನಂತಕುಮಾರ್ ಅವರು ಕಳಿಸ್ತಾ ಇದ್ದಾರೆ. ಹಾಗೆ ವಿ ಲೀಲಾ ವಿದ್ಯಾನಗರ ಶಿವಮೊಗ್ಗದಿಂದ ಉತ್ತರಗಳನ್ನ ಕಳಿಸಿರ್ತಾರೆ. ಹಾಗೆ ಕಲಬುರಗಿ ಜಿಲ್ಲೆ ಓಕೆ, ಅವ್ರು ಮತ್ತೆ ಕಳಿಸಿದ್ರ ಅವ್ರು ಕಳಿಸ್ತಾರೆ. ಆಳಂದ ತಾಲೂಕು ಮಾದನ ಹಿಪ್ಪರಗಿಯಿಂದ ಶಿವಲಿಂಗಪ್ಪ ಭದ್ರೆ ಮತ್ತು ಮನೆಯವರು, ಕರ್ನಾಟಕದ ಮಾದರ್ ಥೆರೇಸಾ ಎಂದು ಖ್ಯಾತಿಯಾಗಿರುವ ಡಾಕ್ಟರ್ ಎಸ್ ಜಿ ಸುಶೀಲಮ್ಮ, ಬೆಂಗಳೂರಿನ ಹೆಸರಾಂತ ಸಮಾಜ ಸೇವಕಿಯಾದ ಇವರು, ಅನಾಥ ನಿರ್ಗತಿಕ ಮತ್ತು ಸಂಕಷ್ಟದಲ್ಲಿರುವ ಮಹಿಳೆಯರ ಪಾಲಿಗೆ ದೇವರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಅಂತ ಕಳಿಸ್ತಾ ಇದ್ದಾರೆ. ಹಾಗೆ ನಮಸ್ತೆ ಮೇಡಮ್, ಎಲ್ಲ ಕಾರ್ಯಕ್ರಮಗಳು ತುಂಬಾ ದೂರವಾಗಿ ಮೂಡ್ ಬರ್ತಾ ಇವೆ ಅಂತಾರೆ. ಉಮೇಶ್ ಮಂದಾರ್ತಿ ಎಲೆಕ್ಟ್ರಿಕಲ್ಸ್ ಶರಾವತಿ ನಗರ ಶಿವಮೊಗ್ಗದಿಂದ ಅವರು ಕೂಡ ಉತ್ತರವನ್ನು ಕೂಡ ಕಳಿಸಿರ್ತಾರೆ. ಹಾಗೆ ಚಂದಸಪ್ಪ ಎರೆಹಳ್ಳಿ ಅವರು ಕೂಡ ಉತ್ತರವನ್ನ ಕಳಿಸಿರ್ತಾರೆ. ಆಯ್ತು ಕೆಳಗ್ರೆ, ಎಲ್ಲ ಉತ್ತರ ಕಳಿಸಿದ್ರಿ. ಹಾಗೆ ನಾನು ಉತ್ತರವನ್ನ ಮತ್ತೊಮ್ಮೆ ಪುನರುಚ್ಚರಿಸ್ತೀನಿ. ಡಾಕ್ಟರ್ ಶತಾವಧಾನಿ ಆರ್ ಗಣೇಶ್ ಅವರಿಗೆ ಬಂದಿರೋದು ಪದ್ಮಭೂಷಣ ಪ್ರಶಸ್ತಿ ಅಲ್ವಾ. ಹಾಗೆ ಎರಡನೇ ಪ್ರಶ್ನೆಗೆ ಉತ್ತರವಾಗಿ ನಾನು ಎರಡನೇ ಪ್ರಶ್ನೆ ಏನ್ ಕೇಳಿದೆ, ಅಂಕೇಗೌಡ ಅವರ ಏನಂತೀವಿ, ಅವರು ಕೃಷಿಕ ಮತ್ತು ಕಂಡಕ್ಟರ್ ಅಲ್ವಾ, ಅವರ ನಿಸ್ವಾರ್ಥ ಸೇವೆಗೆ ಅವರು ಲೈಬ್ರರಿಯನ್ನು ಸ್ಥಾಪನೆ ಮಾಡಿದಾರಲ್ವಾ, ಏನಂತೀವಿ, ಅವರ ಹಣವನ್ನು ಕೂಡಿಟ್ಟು ಹಾಗೆ ಅವರ ಪುಸ್ತಕಗಳ ಸಂಖ್ಯೆ 20-25 ಲಕ್ಷ. ಹಾಗೆ ನಮ್ಮ ಡಾಕ್ಟರ್ ಎಸ್ ಜಿ ಸುಶೀಲಮ್ಮ ಅವರಿಗೆ ಪದ್ಮಶ್ರೀ ವಿಜೇತರು ಏನಿದ್ದಾರೆ, ಅವರಿಗೆ ಕರ್ನಾಟಕದ ಮದರ್ ತೆರೇಸಾ ಅಂತಾನೆ ಕರೀತಾರೆ. ಯಾಕಂದ್ರೆ ಅಸಂಖ್ಯಾತ ಹೆಣ್ಣು ಮಕ್ಕಳಿಗೆ ಅವರು ಆಸರೆ ತಾಣವನ್ನು ಕಲ್ಪಿಸಿರ್ತಾರೆ, ಮಾರ್ಗದರ್ಶಕಿಯಾಗಿದ್ದಾರೆ ಅಲ್ವಾ. ಅವರು 87 ವಯಸ್ಸು ಇವಾಗ, ಅವರಿಗೆ ಆದರೂ ನಿಸ್ವಾರ್ಥವಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಹಾಗಾಗಿ ಅವರಿಗೆ ಒಂದು ತಾಯಿ ಅಂತ ಹೇಳೋದ್ರಲ್ಲಿ ಏನು ತಪ್ಪಿಲ್ಲ ಅಲ್ವಾ. ಹಾಗಾಗಿ ಎಲ್ಲ ಸಾಧಕರಿಗೆ ಕೂಡ ನಮ್ಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಪರವಾಗಿ ಧನ್ಯವಾದಗಳು, ಹ್ಯಾಟ್ಸ್ ಆಫ್ ಹೇಳೋಣ. ನೋಡಿ, ನಾವು ಹೇಳಿದ್ವಿ ಸುರೇಶ್ ಹನಗವಾಡಿ, ಡಾಕ್ಟರ್ ಸುರೇಶ್ ಹನಗವಾಡಿ ಅವರು ಹಿಮೋಫೀಲಿಯಾ, ರಕ್ತ ಹೆಪ್ಪು ಗಟ್ಟದಿರುವಂತಹ ಒಂದು ಅಪರೂಪದ ಕಾಯಿಲೆ ಅದು ಅಲ್ವಾ, ಹರಿದು ಹೋಗ್ತಾ ಇರುತ್ತೆ. ಅಂತ ಒಂದು ಕಾಯಿಲೆಗೆ ಕಂಡುಹಿಡಿದು ರಕ್ತ ಹೆಪ್ಪ ಗಟ್ಟುವಂತೆ ಔಷಧಿಯನ್ನ ಕಂಡುಹಿಡಿದವರು ಇವರು. ಹಾಗಾಗಿ ಅವರು ಕೂಡ ಪದ್ಮಶ್ರೀ, ಮತ್ತೆ ನಮ್ಮ ಪ್ರಸಾರ ಭಾರತಿ ಮಾಜಿ ಸಿಇಒ ಶಶಿಶೇಖರ ವೇಂಪತಿ ಅವರಾಗಿರ್ಬೋದು, ಡಾಕ್ಟರ್ ಪ್ರಭಾಕರ್ ಕೋರೆ
ಅವರಾಗಿರ್ಬೋದು, ಶೋಭಾ ವೆಂಕಟೇಶ ಅಯ್ಯಂಗಾರ್ ಅವರಾಗಿರ್ಬೋದು, ಹಾಗೆ ಪಿ ಟಿ ಜಗನ್ನಾಥನ್ ಅವರ ಆಗಿರ್ಬೋದು, ಎಲ್ಲ ನಮ್ಮ ಏನಂತೀವಿ ಸಾಧನೆಯ ಉತ್ತುಂಗದ ಶಿಖರಕ್ಕೆ ಏರಿದವರವರು ತಮ್ಮ ನಿಸ್ವಾರ್ಥ ಸೇವೆಗೆ ಇಷ್ಟೆಲ್ಲ ನಮ್ಮ ಸರ್ಕಾರ ಘನ ಸರ್ಕಾರದಿಂದ ಅವರು ಪ್ರಶಸ್ತಿಯನ್ನು ಪಡೆದಂತಹವರು. ಹಾಗೆ ಅವರಿಗೆ ಧನ್ಯವಾದಗಳನ್ನು ಹ್ಯಾಟ್ಸ್ ಆಫ್ ಹೇಳೋದಷ್ಟೇ ಅಲ್ಲ, ನಮ್ಮ ವಿದ್ಯಾರ್ಥಿಗಳು ಮತ್ತು ಅವರನ್ನು ತಯಾರು ಮಾಡಿದ ವೃಂದಕ್ಕೆ, ನಮ್ಮ ಬಸವರಾಜ್ ಅವರಿಗೆಲ್ಲರಿಗೂ, ಹಾಗೆ ನಮ್ಮ ಕೇಳುಗರು ಅಷ್ಟು ತಾಳ್ಮೆಯಿಂದ ಕೇಳಿದಂಥ ನಮ್ಮ ಎಲ್ಲ ಕೇಳುಗರಿಗೂ ಅಭಿನಂದನೆಗಳು ಮತ್ತು ಧನ್ಯವಾದಗಳನ್ನು ಹೇಳ್ತಾ ನಾವು ಇಂದಿನ ಕ್ಯಾಂಪಸ್ ಕಟ್ಟೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣಂತೆ. ನಾನು ಇಷ್ಟೊತ್ತು ನಿಮ್ಮ ಜೊತೆಗೆ ತೀತ ವಿದ್ಯಾ ಕಾರಂತ್. ಹೀಗೆ ಕೇಳ್ತಾ ಇರಿ ಆಕಾಶವಾಣಿ ಭದ್ರಾವತಿ ಕೇಂದ್ರವನ್ನ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಎಫ್ಎಂ 103.5 ಹಾಗೂ 101.4 ರಲ್ಲಿ ಕಾರ್ಯಕ್ರಮವನ್ನು ಆಲಿಸ್ತಾ ಇದ್ದೀರಾ ಕೇಳಿದ್ರೆ ಸ್ಟೇ ಟ್ಯೂನ್ಡ್ ಅಂತ ಹೇಳ್ತೀನಿ.

0: ಸಮಯ 11:40 ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ.
1: ಬೇಗ ಟಿಫಿನ್ ಪ್ಯಾಕ್ ಮಾಡಿ ರಾಜು, ಮೊಬೈಲ್ ಬಿಡು.
2: ಅರೆ ಅಕ್ಕ, ಬ್ಯಾಂಕ್ ನ ನಂಬರ್ ಬೇಕಿತ್ತು, ರೀಫಂಡ್ ಬಂದಿಲ್ಲ. ಸಿಕ್ತು, ಈಗ್ಲೇ ಕಾಲ್ ಮಾಡ್ತೀನಿ.
1: ನಂಬರ್ ಚೆಕ್ ಮಾಡ್ದೇನೆ. ವಂಚಕರು ಹೆಚ್ಚಾಗಿ ನಕಲಿ ಬ್ಯಾಂಕ್ ವೆಬ್ಸೈಟ್ ಮತ್ತು ನಕಲಿ ನಂಬರ್ ನಿಂದ ಹಣವನ್ನು ವಂಚಿಸುತ್ತಾರೆ.
2: ಹಾಗಾದ್ರೆ ಸರಿಯಾದ ನಂಬರ್?
1: ಬ್ಯಾಂಕ್ ನ ಅಫಿಷಿಯಲ್ ವೆಬ್ಸೈಟ್ ಅಥವಾ ಕಾರ್ಡ್ ನಲ್ಲಿ.
2: ನೀವು ಉಳಿಸಿ ಬಿಟ್ರಿ ಅಕ್ಕ,
1: ಕೆಲ್ಸದಿಂದಲ್ಲ.
2: ಮಾಡ್ತೀನಿ. RBI ಹೇಳುತ್ತೆ,
1: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ. ಅರೇಂಜ್ಮೆಂಟ್ ಆಯ್ತು. ಯಾವ್ದ್ರದ್ದು? ಚಿನ್ನನ ಪೀಸ್ನದ್ದು ತೋರ್ಸು. 20,000 ಲೋನ್ ತಕ್ಷಣ? ಯಾರ್ ಕೊಡ್ತಿದ್ದಾರೆ ಗೊತ್ತಾ? ಬಡ್ಡಿ ಎಷ್ಟು? ಲೋನ್ ನಿಯಂತ್ರಿತ ಸಂಸ್ಥೆಗಳಿಂದಲೇ ತಗೊಳ್ಳಿ. ಅಗತ್ಯವಿರುವಷ್ಟೇ ಸಾಲ ತಗೊಳ್ಳಿ. ಅದು ನೋಡ್ಕೊಂಡು. ಅರೇಂಜ್ಮೆಂಟ್ ಆಯ್ತು, ಸಂಬಳ ಅಡ್ವಾನ್ಸ್ ಆಗಿ ಕಳಿಸ್ಬಿಟ್ಟೆ.
2: RBI ಹೇಳುತ್ತೆ,
1: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
0: ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಶ್ರೀಮತಿ HK ಚಿತ್ಕಲಾ ಅವರ ಹಾಡುಗಾರಿಕೆ. ಪ್ರಾರಂಭಕ್ಕೆ GN ಬಾಲಸುಬ್ರಹ್ಮಣ್ಯ ಅವರ ರಚನೆಯ ವರ್ಣ ಕೇಳೋಣ. ರಾಗ ಶ್ರೀರಂಜನಿ, ಆದಿತಾಳ.

ಮುಂದೆ ಕೇಳಿ ಶಂಕರಾಭರಣ ರಾಗ ಆದಿತಾಳದಲ್ಲಿ ಸ್ವಾತಿ ತಿರುನಾಳರ ರಚನೆ ರಾಜೀವೇಶ ಬಾರೋ ಕೃಷ್ಣ.

ರಾಜೀವಾಕ್ಷ ಬಾರೋ ಕೃಷ್ಣ ಸ್ವಾತಿ ತಿರುನಾಳರ ರಚನೆಯನ್ನ ಕೇಳಿದಿರಿ. ಶಂಕರಾಭರಣ ರಾಗದಲ್ಲಿ ಇದೀಗ ಕಾಂಬೋಧಿ ರಾಗ ಆದಿತಾಳದಲ್ಲಿ ತ್ಯಾಗರಾಜರ ರಚನೆ ಶ್ರೀ ರಘುವರ.

0: ಇದುವರೆಗೂ ಶ್ರೀಮತಿ ಎಚ್ ಕೆ ಚಿತ್ಕಲಾ ಅವರ ಹಾಡುಗಾರಿಕೆಯನ್ನು ಕೇಳಿದರೆ, ವಯಲಿನ್ ಮಧು ಮುರಳಿ, ಮೃದಂಗ ಸಹಕಾರ ಸುರುಳಿ ಆರ್ ಗಣೇಶ್ ಮೂರ್ತಿ, ಮೋರ್ಸಿಂಗ್ ಎನ್ ಜಿ ರಮಾಕಾಂತ್. ಕರ್ನಾಟಕ ಶಾಸ್ತ್ರೀಯ ಸಂಗೀತ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಿಂದ ಮೂಡಿಬಂತು. ಸಮಯ 11:34.
1: ನಮಸ್ಕಾರ, ದಿ ಒರಿಜಿನಲ್ ಆಭರಣ ಉಡುಪಿ ನಿಮಗಾಗಿ ತಂದಿದೆ ನೇಷನ್ ಫಸ್ಟ್ ಗೋಲ್ಡನ್ ಆಫರ್. ಚಿನ್ನಾಭರಣಗಳ ಮೇಕಿಂಗ್ ಚಾರ್ಜಸ್ ಮೇಲೆ ಪ್ರತಿ ಗ್ರಾಮ್ಗೆ 1,250 ರೂಪಾಯಿವರೆಗೆ ರಿಯಾಯಿತಿ. ವಜ್ರಾಭರಣಗಳ ಮೇಲೆ ಪ್ರತಿ ಕ್ಯಾರೆಟ್ಗೆ 15,000 ರೂಪಾಯಿವರೆಗೆ ರಿಯಾಯಿತಿ. ಬೆಳ್ಳಿಯ ಸಾಮಗ್ರಿಗಳ ಮೇಲೆ ಪ್ರತಿ ಕಿಲೋಗೆ ಫ್ಲಾಟ್ 7,000 ರೂಪಾಯಿ ರಿಯಾಯಿತಿ. ನಿಮ್ಮ ಹಳೆಯ ಚಿನ್ನವನ್ನು ವಿನಿಮಯ ಮಾಡಿ ಪ್ರತಿ ಗ್ರಾಮ್ಗೆ 250 ರೂಪಾಯಿ ಹೆಚ್ಚುವರಿ ಪಡೆಯಿರಿ. ಈ ಆಫರ್ June 7ರವರೆಗೆ ಮಾತ್ರ. ನಿಯಮಗಳು ಅನ್ವಯಿಸುತ್ತವೆ. ನಿಮ್ಮ ಹತ್ತಿರದ ದಿ ಒರಿಜಿನಲ್ ಆಭರಣ ಶೋರೂಮ್ಗೆ ಭೇಟಿ ನೀಡಿ.
2: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು June 6ರಂದು ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
3: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
2: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30ನೇ ತಾರೀಕು.
3: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
2: ಲಿಡ್ಕರ್, ನಂಬಿಕೆ ನಿರಂತರ.
4: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
5: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
4: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
5: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
6: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

ಮುಕ್ತಾಯವ ಮಾಹಿತಿ. ರಾಜ್ಯದ ವಿವಿಧ ಕಾರಾಗೃಹಗಳಲ್ಲಿ ಮಾಜಿ ಸೈನಿಕರನ್ನು ಗುತ್ತಿಗೆ ಆಧಾರದ ಮೇಲೆ ನೇಮಿಸಿಕೊಳ್ಳಲು ಕಾರಾಗೃಹ ಮತ್ತು ಸುಧಾರಣಾ ಸೇವಾ ಇಲಾಖೆಯು ಇಂದಿನಿಂದ 6 ಜೂನ್ 2026 ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆಯವರೆಗೆ ನೇರ ಸಂದರ್ಶನವನ್ನು ಏರ್ಪಡಿಸಿದೆ. ಆಸಕ್ತ ಮಾಜಿ ಸೈನಿಕರು ತಮ್ಮ ಮಾಜಿ ಸೈನಿಕರ ಗುರುತಿನ ಚೀಟಿ ಮತ್ತು ಸೇನಾ ಸೇವಾ ನಿವೃತ್ತಿ ಪುಸ್ತಕಗಳೊಂದಿಗೆ ಉಪನಿರ್ದೇಶಕರು ಹಾಗೂ ಬಂದಿಖಾನೆ ಮುಖ್ಯ ಅಧೀಕ್ಷಕರು, ಕರ್ನಾಟಕ ಕಾರಾಗೃಹ ಮತ್ತು ಸುಧಾರಣಾ ಸೇವೆಗಳ ಅಕಾಡೆಮಿ ಕಾಳಿದಾಸ ರಸ್ತೆ ಗಾಂಧಿನಗರ ಮಹಾಬೋಧಿ ಸೊಸೈಟಿ ಪಕ್ಕ ಫ್ರೀಡಂ ಪಾರ್ಕ್ ಬೆಂಗಳೂರು ಇವರನ್ನ ಸಂಪರ್ಕಿಸಲು ಕೋರಲಾಗಿದೆ. ಮೊಬೈಲ್ ಸಂಖ್ಯೆ ಹೀಗಿದೆ: 9632496560. ಮತ್ತೊಂದು ಫೋನ್ ಸಂಖ್ಯೆ 9480080640. ಫೋನ್ ಸಂಖ್ಯೆ ಮತ್ತೊಮ್ಮೆ 9632496560. ಮತ್ತೊಂದು ಸಂಖ್ಯೆ 9480080640. ಇವರನ್ನ ಸಂಪರ್ಕಿಸುವಂತೆ ಶಿವಮೊಗ್ಗ ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆಯ ಉಪನಿರ್ದೇಶಕರು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ರಾಜ್ಯ ಸರ್ಕಾರದ 5ನೇ ಗ್ಯಾರಂಟಿ ಯೋಜನೆಯಾದ ಯುವನಿಧಿ ಯೋಜನೆಗೆ ಶಿವಮೊಗ್ಗ ಜಿಲ್ಲೆಯ 2023 ನಂತರ ಸ್ನಾತಕೋತ್ತರ ಪದವಿ ಅಥವಾ ಪದವಿ ಅಥವಾ ಡಿಪ್ಲೊಮಾ ಪಡೆದ ಅರ್ಹ ನಿರುದ್ಯೋಗಿಗಳು, ಪದವಿ ಪಡೆದು 6 ತಿಂಗಳಾದರೂ ಉದ್ಯೋಗ ಪಡೆಯದವರು ಸೇವಾ ಸಿಂಧು ಪೋರ್ಟಲ್ ಮೂಲಕ ಅರ್ಜಿ ಸಲ್ಲಿಸುವಂತೆ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿಯ ಉದ್ಯೋಗಾಧಿಕಾರಿಗಳು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಜಿಲ್ಲೆಯ ಫಲಾನುಭವಿಗಳು ತ್ರೈಮಾಸಿಕ ಬದಲಾಗಿ ಪ್ರತಿ ತಿಂಗಳು 25ರೊಳಗಾಗಿ ಕಡ್ಡಾಯವಾಗಿ ಸೇವಾ ಸಿಂಧು ಪೋರ್ಟಲ್ನಲ್ಲಿ ಆನ್ಲೈನ್ ಮೂಲಕ ಸ್ವಯಂ ಘೋಷಣೆ ನೀಡಬೇಕು. ಇಲ್ಲದಿದ್ದಲ್ಲಿ ಆ ತಿಂಗಳ ನೇರ ನಗದು ಖಾತೆಗೆ ಜಮಾ ಮಾಡುವುದಿಲ್ಲ. ಪ್ರತಿ ತಿಂಗಳು ಪದವೀಧರರಿಗೆ 3,000 ರೂಪಾಯಿ ಹಾಗೂ ಡಿಪ್ಲೊಮೋದಾರರಿಗೆ 1,500 ರೂಪಾಯಿಗಳಂತೆ ನಿರುದ್ಯೋಗ ಭತ್ಯೆ ನೀಡಲಾಗುವುದು. ಪ್ರಕಟಣೆ ಕೇಳಿದಿರಿ, ಸೇವಾ ಮಾಹಿತಿ ಪ್ರಸಾರವಾಯಿತು.

ಭಾವಗೀತೆಯಿಂದ ನಾ ಇದುವರೆಗೂ ಕೇಳಿದಿರಿ. ಕೆಳಗೆ ಕಾರ್ಯಕ್ರಮದ ಕುರಿತಾಗಿ ಒಂದು ಸಂದೇಶ ನೋಡೋಣ. ಕ್ಯಾಂಪಸ್ ಕಟ್ಟೆಯಲ್ಲಿ ಕುವೆಂಪು ವಿಶ್ವವಿದ್ಯಾನಿಲಯದ ಪತ್ರಿಕೋದ್ಯಮ ವಿದ್ಯಾರ್ಥಿಗಳು ಸಾಧಕರ ಬಗ್ಗೆ ಒಳ್ಳೆಯ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಹಾಗೆಯೇ ಇಂದು ನೀವು ನಡೆಸಿಕೊಡ್ತಾ ಇರೋ ಈ ಕಾರ್ಯಕ್ರಮ ನಿಮ್ಮ ಮಿತವಾದ ಮಾತುಗಳೊಂದಿಗೆ ಕಾರ್ಯಕ್ರಮ ಚುರುಕಾಗಿ ಸಾಗ್ತಾ ಇದೆ. ನೀವು ನಮ್ಮೊಂದಿಗೆ ವಿದ್ಯಾರ್ಥಿಗಳೊಂದಿಗೆ ಬಸವರಾಜ್ ಅವರು ಕಾರ್ಯಕ್ರಮವನ್ನು ತುಂಬಾ ಸುಂದರವಾಗಿ ನಡೆಸಿಕೊಡ್ತಾ ಇದ್ದೀರಿ, ಧನ್ಯವಾದಗಳು ಅಂತಾರೆ ರಾಜು ಶಂಕರಘಟ್ಟದಿಂದ. ಓಕೆ, ಸಮಯ 11:44:30.

0: ಕೇಳಕ್ರೆ ಇಂದು ರಾತ್ರಿ 8 ಗಂಟೆಗೆ ಗೌರವಾನ್ವಿತ ಉಪರಾಷ್ಟ್ರಪತಿಗಳಾದ ಶ್ರೀ ಸಿಪಿ ರಾಧಾಕೃಷ್ಣನ್ ಅವರು ದಾವಣಗೆರೆ ಬಿಡಿಟಿ ಕಾಲೇಜಿನ 75ನೇ ವಾರ್ಷಿಕೋತ್ಸವದ ಸಮಾರಂಭದ ಆಚರಣೆಯಲ್ಲಿ ಭಾಗವಹಿಸಿದ ಕುರಿತ ಬಾನುಲಿ ವರದಿ ಪ್ರಸಾರವಾಗಲಿದೆ. ರಾಜ್ಯವ್ಯಾಪಿ ಪ್ರಸಾರವಾಗುವ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. ಸಮಯ 11:45 20 ಸೆಕೆಂಡ್ಗಳು. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತಿದೆ?
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಫೀಸು, ಆ ಬುಕ್ಸು?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ಜನಪದ ಸಂಗೀತ ಕಾರ್ಯಕ್ರಮ

ಇದುವರೆಗೂ ಮಾಳೇನಹಳ್ಳಿ ಶಂಕರಘಟ್ಟದ ಶ್ರೀಮತಿ ಪಾರ್ವತಮ್ಮ ಮತ್ತು ಸಂಗಡಿಗರಿಂದ ಸೋಬಾನೆ ಪದ ಕೇಳಿದಿರಿ. ಜನಪದ ಸಂಗೀತ ಕಾರ್ಯಕ್ರಮ ಇದುವರೆಗೂ ಪ್ರಸಾರವಾಯಿತು. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಎಫ್ಎಂ 103.5 ಹಾಗೂ 101.4. ಸಮಯ 12 ಗಂಟೆಯಾಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರ. 12 ಗಂಟೆಗೆ ಸರಿಯಾಗಿ ಪ್ರದೇಶ ಸಮಾಚಾರ. 12 ಗಂಟೆ 5 ನಿಮಿಷಕ್ಕೆ ವನಿತಾ ವಿಹಾರ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜನಪ್ರಿಯ ಮನ್ ಕಿ ಬಾತ್ನ 134ನೇ ಆವೃತ್ತಿ ನಾಡಿದ್ದು 31ರಂದು ಭಾನುವಾರ ಬೆಳಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ. ನಾಗರಿಕರು ತಮ್ಮ ಅಭಿಪ್ರಾಯಗಳನ್ನು myGOV.in ಜಾಲತಾಣ ಅಥವಾ 1800117800 ಸಂಖ್ಯೆಗೆ ಕರೆ ಮಾಡಿ ಹಂಚಿಕೊಳ್ಳಲು ಇಂದು ಕೊನೆ ದಿನವಾಗಿದೆ. ರಾತ್ರಿ 11:45ರೊಳಗೆ ನಾಗರಿಕರು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಬಹುದು. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ 2 ದಿನಗಳ ರಾಜ್ಯ ಪ್ರವಾಸ ಕೈಗೊಂಡಿದ್ದಾರೆ. ಇಂದು ಬೆಳಗ್ಗೆ ಬೆಂಗಳೂರು ವಿಮಾನ ನಿಲ್ದಾಣಕ್ಕೆ ಬಂದಿಳಿದ

0: ಉಪರಾಷ್ಟಪತಿಯವರನ್ನು ರಾಜ್ಯಪಾಲರಾದ ಥಾವರ್ಚಂದ್ ಗೆಹ್ಲೋಟ್, ಸಾರಿಗೆ ಮತ್ತು ಮುಜರಾಯಿ ಖಾತೆ ಸಚಿವ ರಾಮಲಿಂಗಾರೆಡ್ಡಿ ಸ್ವಾಗತಿಸಿ ಬರಮಾಡಿಕೊಂಡರು. ಬೆಂಗಳೂರು ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆಯ 45ನೇ ಸಂಸ್ಥಾಪನಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಉಪರಾಷ್ಟಪತಿಯವರು ವಿಶೇಷ ಅಂಚೆ ಚೀಟಿಯನ್ನು ಬಿಡುಗಡೆಗೊಳಿಸಿದರು. ಈ ಮಧ್ಯಾಹ್ನ 12:30ಕ್ಕೆ ಬೆಳಗಾವಿಯ ವಿಶ್ವೇಶ್ವರಾಯ ತಾಂತ್ರಿಕ ವಿಶ್ವವಿದ್ಯಾಲಯದ ಅಂಗಸಂಸ್ಥೆ ದಾವಣಗೆರೆಯ ಯುಬಿಡಿಟಿ ಇಂಜಿನಿಯರಿಂಗ್ ಕಾಲೇಜಿನ ಅಮೃತ ಮಹೋತ್ಸವ ಸಮಾರಂಭದಲ್ಲಿ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಪಾಲ್ಗೊಳ್ಳಲಿದ್ದಾರೆ. ಕೊಪ್ಪಳ ಜಿಲ್ಲೆ ಯಲಬುರ್ಗಾ ತಾಲೂಕು ನಿಲೋಗಲ್ಲ ಗ್ರಾಮದಲ್ಲಿ ಮಾವು, ನಿಂಬೆ, ನೇರಳೆ ಹಾಗೂ ತೆಂಗು ಬೆಳೆ ಜೊತೆ ಜೇನು ಕೃಷಿ ಕೈಗೊಂಡು ಇಳುವರಿ ಹೆಚ್ಚಿಸಿಕೊಂಡಿದ್ದಾರೆ ಕೃಷಿಕ ಶ್ರೀನಿವಾಸ್ ಜಾಲಿಹಾಳ್. ಅವರ ತೋಟಗಾರಿಕೆ ಬೆಳೆ ಉತ್ಪಾದಕತೆ ಕುರಿತು ಜಿಲ್ಲಾ ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರದ ಮುಖ್ಯಸ್ಥ ಡಾ ಪಿಆರ್ ಬದರಿ ಪ್ರಸಾದ್ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಜೇನು ಕೃಷಿಯೊಂದಿಗೆ ನೈಸರ್ಗಿಕ ಮಾವು ಬೆಳೆಗೆ ಆದ್ಯತೆ ನೀಡಿರುವ ಶ್ರೀನಿವಾಸ್ ಜಾಲಿಹಾಳ್ ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
1: ಸುಮಾರು 7 ಎಕರೆ 10 ಗುಂಟೆ ನನ್ನ ಭೂಮಿ ಇದಿಲ್ಲ. ನಾನು ಮಾವು ಬೆಳೆ ಬೆಳೆದಿದ್ದೀನಿ. 850 ಇದರಲ್ಲಿ ಮಾವಿನ ಮರಗಳವ. 850 ಕೇಸರು, ಮಲ್ಲಿಕಾ, ಬೇನಿಸನ್ನು, ದಶೇರಿ 4 ವೆರೈಟೀಸ್ ಹಣ್ಣು ಬರ್ತದೆ. ವರ್ಷದಿಂದ ವರ್ಷಕ್ಕೆ ನನ್ನ ಗಿಡಗಳಲ್ಲಿ ಎಲೆಗಿಂತ ಕಾಯಿಗಳು ಜಾಸ್ತಿ ಆಗ್ತಾ ಇದ್ರಾಗ. ಯಾಕೆ ಕಾಯಿಗಳು ಜಾಸ್ತಿ ಆಗ್ತಾವಪ್ಪ, ಎಲೆಗ ಕಡಿಮೆ ಅಂತಂದ್ರೆ, ಇಲ್ಲಿ ನಾನು 8 ಜೇನು ಬಾಕ್ಸ್ ಹಾಕಿನಿ. 8 ಜೇನು ಬಾಕ್ಸ್ ರಿಂದ ಏನಾಗ್ತದ, ಪರಾಗಸ್ಪರ್ಶ ಜಾಸ್ತಿ ಆಗ್ತದ. ಪರಾಗಸ್ಪರ್ಶ ಜಾಸ್ತಿ ಆಗೋದ್ರಿಂದ ಒಂದು ಕಾಯಿ ಆಗಲಿ 4 ಕಾಯಿ ಆಗ್ತಾವ, 4 ಕಾಯಿ ಆಗಲಿ 16 ಕಾಯಿ ಆಗ್ತಾವ. ಹಿಂಗಾಗಿ ಏನಪ್ಪ ಅಂದ್ರೆ ವರ್ಷದಿಂದ ವರ್ಷಕ್ಕೆ ಈಲ್ಡ್ ಜಾಸ್ತಿ ಆಗ್ತದೆ ಹೊರತು ಕಡಿಮೆ ಆಗಿಲ್ಲ. ಗಿಡಗಳು ಕಾಯಿಗಳು ಭಾರಕ್ಕೆ ಬಗ್ಗಿ ಬಿಟ್ಟವ, ಇಲ್ಲ ಪರಾಗಸ್ಪರ್ಶ ಮಾಡೋದ್ರಿಂದ ಹಣ್ಣು ಒಳ್ಳೆ ಇಳುವರಿಯೊಂದಿಗೆ ಬಹಳ ಸ್ವೀಟ್ ಇರ್ತದ. ಇದರಿಂದ ಜೇನುತುಪ್ಪನೂ ಬರ್ತದೆ, ಹಣ್ಣನ್ನು ಸ್ವೀಟ್ ಆಗ್ತದೆ, ಹಣ್ಣು ಜಾಸ್ತಿ ಆಗ್ತದ.
0: ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಮಕ್ಕಳಿಗೆ ಬಿತ್ತನೆಯಿಂದ ಬೆಳೆಯವರೆಗೆ ಕೃಷಿ ಪಯಣ ಬೇಸಿಗೆ ಶಿಬಿರ ಇಂದು ಸಮಾರೋಪಗೊಳ್ಳಲಿದೆ. ಕೇಂದ್ರ ಗ್ರಾಮೀಣಾಭಿವೃದ್ಧಿ ಖಾತೆ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಹೊಸದಿಲ್ಲಿಯಲ್ಲಿ ವಿಡಿಯೋ ಸಂವಾದದ ಮೂಲಕ ಪ್ರಧಾನಮಂತ್ರಿ ಗ್ರಾಮೀಣ ಆವಾಸ ಯೋಜನೆಯಡಿ ಕರ್ನಾಟಕ ಸೇರಿದಂತೆ ಒಟ್ಟು 12 ರಾಜ್ಯಗಳಿಗೆ 10,021 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದರು. ಉತ್ತರ ಕನ್ನಡ ಜಿಲ್ಲೆ ಭಟ್ಕಳದಲ್ಲಿ ಇತ್ತೀಚೆಗೆ ಕಪ್ಪೆ ಚಿಪ್ಪು ಸಂಗ್ರಹ ಸಂದರ್ಭ ನೀರು ಪಾಲಾಗಿ ಮೃತಪಟ್ಟ 11 ಜನರ ಕುಟುಂಬಸ್ಥರಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ ವೈದ್ಯ ಪರಿಹಾರ ಧನವನ್ನು ಹಸ್ತಾಂತರಿಸಿದರು. ರಾಜ್ಯ ಸರ್ಕಾರ ತಲಾ 5 ಲಕ್ಷ ರೂಪಾಯಿಗಳಂತೆ ಒಟ್ಟು 55 ಲಕ್ಷ ರೂಪಾಯಿ, ಮೀನುಗಾರಿಕೆ ಇಲಾಖೆ ತಲಾ 10 ಲಕ್ಷ ರೂಪಾಯಿಗಳಂತೆ 11 ಕುಟುಂಬಸ್ಥರಿಗೆ ಒಟ್ಟು 1,10,000 ರೂಪಾಯಿ ಪರಿಹಾರ ಘೋಷಿಸಿತ್ತು. ಪರಿಹಾರದ ಚೆಕ್ಗಳನ್ನು ಇಂದು ಬೆಳಗ್ಗೆ ಸಂತ್ರಸ್ತರ ಮನೆಗಳಿಗೆ ತೆರಳಿ ಸಚಿವರು ಹಸ್ತಾಂತರಿಸಿದರು. ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀ ಪ್ರಿಯಾ ಸೇರಿದಂತೆ ಗಣ್ಯರು ಇದ್ದರು. ನಾಡಿದ್ದು May 31ರಂದು ವಿಶ್ವ ತಂಬಾಕು ಮುಕ್ತ ದಿನಾಚರಣೆ. June 1ರಿಂದ June 30ರವರೆಗೆ 1 ತಿಂಗಳ ಕಾಲ ರಾಜ್ಯಾದ್ಯಂತ ಆಕರ್ಷಕ ಮುಖವಾಡವನ್ನು ಕಳಚುವುದು, ನಿಕೋಟಿನ್ ಮತ್ತು ತಂಬಾಕು ವ್ಯಸನವನ್ನು ತೊರೆಯುವುದು ಧ್ಯೇಯದೊಂದಿಗೆ ಯುವ ಪೀಳಿಗೆಯನ್ನು ತಂಬಾಕು ಮುಕ್ತಗೊಳಿಸುವ ಅಭಿಯಾನ ಆಯೋಜಿತವಾಗಿದೆ. ಕರ್ನಾಟಕ ವಾಣಿಜ್ಯೋದ್ಯಮ ಸಂಸ್ಥೆ ಧಾರವಾಡ ಜಿಲ್ಲೆ ಹುಬ್ಬಳ್ಳಿ ಘಟಕ ಕರ್ನಾಟಕ ರಾಜ್ಯ ಸರ್ಕಾರ ಹೊರಡಿಸಿರುವ 2026-27ರ ಕನಿಷ್ಠ ವೇತನ ಕರಡು ಅಧಿಸೂಚನೆಯನ್ನು ಅಧ್ಯಯನ, ಅಭಿಪ್ರಾಯ ಕ್ರೋಢೀಕರಿಸಲು ಮತ್ತು ಸರ್ಕಾರಕ್ಕೆ ಏಕೀಕೃತ ಪ್ರಾತಿನಿಧಿಕ ಪ್ರಸ್ತಾವ ಸಿದ್ದಪಡಿಸಲು ವಿಶೇಷ ಸಭೆ ಆಯೋಜಿಸಿದೆ. ಇಂದು ಸಂಜೆ 4 ಗಂಟೆಗೆ ಸಂಸ್ಥೆಯ ಚಂದ್ರವದನ ದೇಸಾಯಿ ಸಭಾಭವನದಲ್ಲಿ ಉದ್ಯಮಿಗಳು, ಕೈಗಾರಿಕಾ ಸಂಘ ಹಾಗೂ ವ್ಯಾಪಾರಸ್ಥರ ಸಭೆ ನಡೆಯಲಿದೆ. ಯುಜಿಸಿಇಟಿ 2026 ಸೀಟು ಹಂಚಿಕೆ ಬಗ್ಗೆ ಜಾಗೃತಿ ಮೂಡಿಸಲು ರಾಜ್ಯದ 65 ಸರ್ಕಾರಿ ಹಾಗೂ ಅನುದಾನಿತ ಇಂಜಿನಿಯರಿಂಗ್ ಮತ್ತು ವೈದ್ಯಕೀಯ ದಂತ ವೈದ್ಯಕೀಯ ಕಾಲೇಜುಗಳಲ್ಲಿ ನಾಳೆ 30ನೇ ತಾರೀಖಿನವರೆಗೆ ಮಂಥನ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಗಂಟೆ.
2: ಆಕಾಶವಾಣಿ ವನಿತಾ ವಿಹಾರ.
3: ಇಂದಿನ ವನಿತಾ ವಿಹಾರದಲ್ಲಿ ಕಲಬುರಗಿಯ ಕಥೆಗಾರ್ತಿ ಡಾಕ್ಟರ್ ಜಯದೇವಿ ಗಾಯಕ್ವಾಡ್ ಅವರಿಗೆ ಸಂದರ್ಶನ. ಇವರನ್ನ ಸಂದರ್ಶಿಸುತ್ತಾರೆ ನೀರಜ ಕಾರಜಗಿ.
4: ಆತ್ಮೀಯ ಕೇಳುಗರೆ, ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ

0: ತಮಗೆಲ್ಲ ಸ್ವಾಗತ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಕಥೆಗಾರ್ತಿ ಕವಯಿತ್ರಿ ಡಾಕ್ಟರ್ ಜಯದೇವಿ ಗಾಯಕ್ವಾಡ್ ಅವರು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಮೇಡಮ್. ಮೊದಲಿಗೆ ನಿಮ್ಮ ಊರು ಯಾವುದು, ನಿಮ್ಮ ಬಾಲ್ಯ ಹೇಗಿತ್ತು, ಅದ್ರ ಬಗ್ಗೆ ತಿಳಿಸ್ಕೊಡಿ.
1: ನಾನು ಬೀದರ್ ಜಿಲ್ಲೆಯ ರಾಜೇಶ್ವರ ಅಂತಕ್ಕಂಥ ಗ್ರಾಮದಲ್ಲಿ ಹುಟ್ಟಿ ಬೆಳೆದಿರ್ತಕ್ಕಂಥವ್ರು. ನಮ್ಮ ತಂದೆ ಮಲ್ಲಪ್ಪ ಗಾಯಕ್ವಾಡ್, ತಾಯಿ ಬಸಮ್ಮ. ಒಂದು ಸಣ್ಣ ಆಸ್ಪತ್ರೆಯಲ್ಲಿ ನಮ್ಮ ತಂದೆಯವರು ಕೆಲಸ ಮಾಡ್ತಾ ಇದ್ರು. ನಮ್ಮ ತಂದೆಯವರು ಬೆಳೆದಿರ್ತಕ್ಕಂತಹ ಪರಿಸರ ತುಂಬಾ ಚೆನ್ನಾಗಿತ್ತು. ನಮ್ಮ ತಂದೆಯವರು ಮೂಲತಃ ಇವತ್ತಿನ ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಇಟಗಿ ಗ್ರಾಮದವರು. ಅಲ್ಲಿ ಬಡತನ ತಾಳಲಾರದೆ ನಮ್ಮ ಮುತ್ತಜ್ಜ ಊರು ಬಿಟ್ಟು ಶಹಾಬಾದ್ಗೆ ಬಂದು ಅಲ್ಲಿ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಅಲ್ಲಿ ಅವರ ಕಂಪನಿಯೊಳಗೆ ಕೆಲಸ ಮಾಡ್ತಕ್ಕಂಥವ್ರು ತಮ್ಮ ಮಕ್ಕಳಿಗೆಲ್ಲ ಸ್ಕೂಲಿಗೆ ಹಾಕಿದ್ರು. ನಾನು ಕೂಡ ನನ್ನ ಮಗನಿಗೆ ಯಾಕೆ ಸ್ಕೂಲಿಗೆ ಹಾಕಬಾರ್ದು ಅಂತ ಹೇಳಿ ಅವರು ನಮ್ಮ ತಂದೆಯವರಿಗೆ ಸ್ಕೂಲಿಗೆ ಹಾಕ್ತಾರೆ. ಇಲ್ಲಿ ಶರಣ ಬಸವೇಶ್ವರ ಸ್ಕೂಲ್ನಲ್ಲಿ ಶಾಲೆಯಲ್ಲಿ ಹಾಕ್ತಾರೆ. ನಂತರ ನಮ್ಮ ತಂದೆಯವರು ಇಲ್ಲೇ ಕಲಿತಾರೆ. ಆಗ ಅವರಿಗೆ ಬಿ ಶ್ಯಾಮ್ ಸುಂದರ್ ಅವರ ಪರಿಚಯ ಆಗ್ತದೆ. ಆ ಬಿ ಶ್ಯಾಮ್ ಸುಂದರ್ ಅವರ ಹೋರಾಟದಲ್ಲಿ ಭಾಗವಹಿಸ್ತಾರೆ. ಆನಂತರ ಅವರು ಅರ್ಧಕ್ಕೆ ಶಾಲೆ ನಿಲ್ಲಿಸಿ ನೌಕರಿ ಬಂದ್ಬಿಡುತ್ತೆ. ಆ ಬೀದರ್ ಜಿಲ್ಲೆಯಲ್ಲಿ ಹೋಗಿ ಒಂದು ಸಣ್ಣ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಿರ್ತಾರೆ. ಅವ್ರಿಗೆ ಹೆಚ್ಚಿಗೆ ಓದ್ಲಿಕ್ಕೆ ಆಗ್ಲಿಲ್ಲ, ಹೀಗಾಗಿ ನಾನು ಓದ್ಲಿಲ್ಲ, ನನ್ನ ಮಕ್ಕಳಾದ್ರೂ ಓದ್ಬೇಕು. ಆಮೇಲೆ ಬಿ ಶ್ಯಾಮ್ ಸುಂದರ್ ಅವರ ಭಾಷಣ, ಅವರ ಹೋರಾಟಗಳಲ್ಲೆಲ್ಲ ಭಾಗವಹಿಸಿರುವುದರಿಂದ ಅವರಿಗೆ ಸಹಜವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಬಸವಣ್ಣ ಅವರು, ಜ್ಯೋತಿಬಾ ಫುಲೆ ಅವರು, ಸಾವಿತ್ರಿ ಬಾಯಿ ಫುಲೆ ಅವರು, ಈ ತರದ ಸಾಮಾಜಿಕ ಚಳುವಳಿಗಾರರ ಬಹಳ ದೊಡ್ಡ ಪ್ರಭಾವ ನಮ್ಮ ತಂದೆಯವರ ಮೇಲೆ ಆಯ್ತು. ಹೀಗಾಗಿ ನಮಗೂ ಕೂಡ ಶಾಲೆಗೆ ಹಾಕಿದ್ರು. ನಮ್ಮ ಅಜ್ಜಿ ಹೇಳ್ತಾ ಇದ್ಲು, 5 ಜನ ನಮ್ಮ ಹೆಣ್ಮಕ್ಳು, ನಮ್ಮ ಅಣ್ಣ ಒಬ್ನೇ, ಇಲ್ಲ ಹೆಣ್ಮಕ್ಳಿಗೆ ಶಾಲೆ ಕಲ್ಸ್ಬೇಕ, ಬಹಳ ಬೇಗ ಮದುವೆ ಮಾಡ್ಕೊಡು, ಇಲ್ಲ ಅಂದ್ರೆ ಮುಂದೆ ನಿನಗೆ ತ್ರಾಸ ಆಗುತ್ತೆ ಅಂತ ಹೇಳಿದ್ರು. ಆದ್ರೆ ನಮ್ಮ ತಂದೆಯವರು ಹೆಣ್ಣಿರ್ಲಿ ಗಂಡಿರ್ಲಿ ಮಕ್ಕಳಿಗೆ ನಾನು ಶಿಕ್ಷಣ ಕೊಡ್ಬೇಕು ಅಂತ ಹೇಳಿ ನಮ್ಮನ್ನೆಲ್ಲ ಓದಿಸಿದ್ರು. ಶಿಕ್ಷಣ ಇದ್ರೇನೆ ನಮ್ ಬದುಕು, ಅದರಲ್ಲೂ ದಲಿತ ಸಮುದಾಯದಲ್ಲಿ ಹುಟ್ಟಿ ಬಂದಿರತಕ್ಕಂತ ನಾವುಗಳು, ನಮ್ಮ ಬಿಡುಗಡೆಗೆ ಶಿಕ್ಷಣ ಒಂದೇ ದಾರಿ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಾತುಗಳನ್ನ ಅವ್ರ ಮೇಲೆ ಬಹಳ ಅಷ್ಟು ಪ್ರಭಾವ ಬೀರಿದ್ದು. ಹೀಗಾಗಿ ನಮ್ಗೆ ಶಿಕ್ಷಣ ಕಲಿಸ್ತಾ ಹೋದ್ರು. ಆ ಪ್ರಾಥಮಿಕ ಶಾಲಾ ಶಿಕ್ಷಣ ರಾಜೇಶ್ವರ ಗ್ರಾಮದಲ್ಲಿ ಆಯ್ತು. ಆನಂತರ ಹುಮ್ನಾಬಾದಿನಲ್ಲಿ ಡಿಗ್ರಿ ಮುಗಿಸ್ಕೊಂಡು ಎಂಎ ಎಂಫಿಲ್ PhD ಗುಲ್ಬರ್ಗ ವಿಶ್ವವಿದ್ಯಾಲಯದಲ್ಲಿ ಆಯ್ತು. ನನಗೆ ಆ ಸಂದರ್ಭದಲ್ಲಿ ಓದ್ಲಿಕ್ಕೆ ಅವಕಾಶ ಸಿಕ್ತು. ಹೀಗಾಗಿ ಓದುವುದನ್ನ ನಾನು ರೂಢಿಸಿಕೊಂಡೆ. ಭಾಷಣ ಮಾಡ್ತಾ ಇದ್ದೆ ನಾನು, ನಮ್ಮ ತಂದೆಯವರು ಬಿ ಶ್ಯಾಮ್ ಸುಂದರ್ ಅವ್ರ ಭಾಷಣ ಕೇಳಿದ್ರು. ಹೀಗಾಗಿ ನಮಗೂ ಕೂಡ ಚಿಕ್ಕಂದಿನಲ್ಲೇ ಭಾಷಣ ಮಾಡ್ಲಿಕ್ಕೆ ಹಸ್ತಿದ್ರು ನನಗೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಜಯಂತಿ ಬಂತು, ಆ ಬುದ್ಧ ಜಯಂತಿ ಬಂತು ಅಂತ ಹೇಳಿದ್ರೆ ಭಾಷಣ ನಮ್ಮ ಅಣ್ಣ ಬರ್ಕೊಡ್ತಿದ್ದ. ಅಂದ್ರೆ ಭಾಷಣ ಯಾವ ರೀತಿ ಮಾಡ್ಬೇಕು ಅಂತ ಹೇಳಿ ನಮ್ಮ ಅಣ್ಣ ಭೀಮಸೇನ್ ಗಾಯಕ್ವಾಡ್ ಅವ್ರು ನನಗೆ ಕಲಿಸಿದ್ರು. ಹೀಗಾಗಿ ಭಾಷಣ ಮಾಡ್ತಾ ಇದ್ದೆ, ಎಷ್ಟು ಚೆನ್ನಾಗಿ ಭಾಷಣ ಮಾಡ್ತಿದ್ದೆ ಅಂತ ಹೇಳಿದ್ರೆ ಕೂತವರೆಲ್ಲ ನನಗೆ 5 ರೂಪಾಯಿ 10 ರೂಪಾಯಿ ಕೊಡೋರು. ಬಹಳ ಸಣ್ಣವಳಿದ್ ನಾನು, ಇವಳೆ ಕ್ಲಾಸ್ ನಿಂದನೇ ಭಾಷಣ ಮಾಡ್ತಿದ್ದೆ. ಹೀಗಾಗಿ ಆ ಅಭಿರುಚಿ ಬೆಳೆದಿತ್ತು. ಆದ್ರೆ ಭಾಷಣ ಮಾಡ್ತಾ ಇದ್ದೆ, ಆದ್ರೆ ಬರೀತಕ್ಕಂಥ ಕಲೆ ಇರಲಿಲ್ಲ ನನಗೆ.
0: ಕಥೆ ಕವನ ಬರೀಬೇಕು ಯಾವಾಗ?
1: ನಾನು ಎಂಎ ಮುಗಿಸ್ಕೊಂಡು ಎಂಫಿಲ್ ಪದವಿ ಮಾಡ್ತಾ ಇದ್ದೆ. ಆ ಸಂದರ್ಭದಲ್ಲಿ ಡಾಕ್ಟರ್ ಗವಿಶರ ಪಾಟೀಲ್ ಅವರು ಪರಿಚಯ ಆಯ್ತು. ಆಗ ಅವ್ರು ಹೇಳಿದ್ರು, ನೀನ್ ಮಾತಾಡದನ್ನೇ ಬರ್ಕೋತ ಹೋಗು, ಯಾಕಂದ್ರೆ ಮಾತು ಅಳಿಸಿ ಹೋಗ್ತವೆ, ಬರಹ ದಾಖಲೆಯಾಗಿ ಉಳಿತು. ಅನಂತರ ಬರೀಕೆ ತೊಡಗಿಸಿಕೊಂಡೆ. ಆ ಸಣ್ಣ ಪ್ರಮಾಣದಲ್ಲಿ ಸಣ್ಣ ಸಣ್ಣ ಕವಿತೆಗಳು ಬರೀತಿದ್ದೆ, ಅವೆಲ್ಲ ಪತ್ರಿಕೆಯಲ್ಲಿ ಪ್ರಕಟ ಆದವು. ಅದನ್ನ ನೋಡಿ ಬಹಳ ಖುಷಿ ಆಗ್ತಾ ಇತ್ತು, ಏ ನಮ್ದು ಹೆಸರು ಪತ್ರಿಕೆಯಲ್ಲಿ ಬರ್ತಾ ಇದೆ.
0: ಮೊದಲ ಕವನ ಯಾವ್ದು ಪತ್ರಿಕೆಯಲ್ಲಿ ಪ್ರಕಟ ಆಗಿತ್ತು
1: ಹೇಗೆ ಹೇಳಲಿ ನಾನು ಅಂತ ಹೇಳಿ ಒಂದು ಕವನ ಬರೆದೆ. ಅದು ಬಹಳ ಚೆನ್ನಾಗಿ ಎಲ್ರು ಫೋನ್ ಸಿಕ್ಕಾಗ ಹೇಳೋರು, ನೀವು ತುಂಬಾ ಚೆನ್ನಾಗಿ ಕವಿತೆ ಬರೀತೀರಾ, ಬರೀರಿ ಬರೀರಿ ಅಂತಂದಾಗ ಆ ಬರೆಯುವುದನ್ನು ಕೂಡ ರೂಢಿಸಿಕೊಂಡೆ. ಆನಂತರ 2002 ಒಂದು ಕಾದಂಬರಿ ಇದೆ ನಾನು, ಯಾಜ್ಞಶೇಣಿ ಆತ್ಮಕಥನ ಅಂತಕ್ಕಂಥ ಕಾದಂಬರಿ. ದ್ರೌಪದಿಯನ್ನ ಇಟ್ಕೊಂಡು ಮಹಾಭಾರತದಲ್ಲಿ ಅತ್ಯಂತ ಬಂಡಾಯಗಾರತಿ ಮತ್ತೆ ಅತಿ ಹೆಚ್ಚು ಶೋಷಣೆ ಒಳಗಾಗಿರ್ತಕ್ಕಂಥವಳು ಯಾಜ್ಞಶೇಣಿ ದ್ರೌಪದಿ. ಹೀಗಾಗಿ ಅವಳ ಮೇಲೆ ಒಂದು ಕಾದಂಬರಿಯನ್ನು ಬರೆದೆ. ಆ ಬಹಳ ಸಣ್ಣ ವಯಸ್ಸಿನಲ್ಲಿ ಕಾದಂಬರಿ ಬರೆದೆ ನಾನು. ಅದಕ್ಕೆಲ್ಲ ಬಹಳಷ್ಟು ಪ್ರತಿಕ್ರಿಯೆ, ನಾಡಿನ ಅನೇಕ ವಿದ್ವಾಂಸರು, ಸರ್ಜು ಕಾಟ್ಕರ್ ಅಂತವ್ರು, ಮಣಿಮಾಲಿನಿ ಅಂತ.

0: ಅವರು ಆಮೇಲೆ ಎಂ ಎಸ್ ವೇದ ಅವರು ಈ ಅನೇಕ ಸಾಹಿತಿಗಳು ಅದ್ರ ಬಗ್ಗೆ ಪ್ರಶಂಸೆಯ ಮಾತುಗಳನ್ನಾಡಿದ್ರು. ಅನಂತರ ಆ ಕಾದಂಬರಿ ನಾಲ್ಕು ಭಾಷೆಗಳಿಗೂ ಕೂಡ ಅನುವಾದ ಆಯಿತು. ಇಂಗ್ಲಿಷ್, ಮರಾಠಿ, ತೆಲುಗು, ತಮಿಳು ಭಾಷೆಗೆ, ನಾಲ್ಕು ಭಾಷೆಗೆ, ಹಿಂದಿ ಭಾಷೆಗೂ ಕೂಡ ಅನುವಾದ ಆಗಿದೆ. ಹೀಗಾಗಿ ಆ ಒಂದು ಕಾದಂಬರಿ ನನಗೆ ಬಹಳ ದೊಡ್ಡ ಮದ ಹೆಸರು ತಂದುಕೊಡ್ತು. ಅನಂತರ ನಾನು ಸಂಶೋಧನೆ ಪ್ರಾಚೀನ ಬೌದ್ಧ ವಿದ್ಯಾಕೇಂದ್ರ ಸನ್ನತಿ ಅಂತ ಹೇಳಿ, ಇಲ್ಲೇ ನಮ್ಮ ನಾಲ್ವಾರು ಸನ್ನತಿ, ಅದೊಂದು ಬೌದ್ಧ ಒಂದು ಪವಿತ್ರವಾಗಿರ್ತಕ್ಕಂತಹ ಸ್ಥಳ, ಬೌದ್ಧರ ನೆಲೆಯಾಗಿತ್ತು. ಆದ್ರೆ ನಾನು ನನ್ನ ಸಂಶೋಧನೆಯೊಳಗೆ ಅದೊಂದು ಬೌದ್ಧರ ನೆಲೆಯಾಗಿದ್ರ ಜೊತೆಗೆ ಅದೊಂದು ವಿದ್ಯಾಕೇಂದ್ರ ಆಗಿತ್ತು, ಬೌದ್ಧ ವಿದ್ಯಾಕೇಂದ್ರ ಆಗಿತ್ತು ಅನ್ನುವಂತ ಒಂದು ಸಂಶೋಧನೆಯನ್ನು ಕೂಡ ಮಾಡಿ ಅದನ್ನ ಪುಸ್ತಕ ಮಾಡದೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಂತಾರಾಷ್ಟ್ರೀಯ ಮಹಿಳಾ ವರ್ಷದ ಮಹಿಳಾ ಪ್ರಶಸ್ತಿಯು ಕೂಡ ಆ ಸಂಶೋಧನೆಗೆ ಸಿಕ್ಕಿತ್ತು. ಹೀಗಾಗಿ ಅಲ್ಲಿಂದ ನನ್ನ ಬರವಣಿಗೆ ಪ್ರಾರಂಭ ಆಗಿ ಇವತ್ತು 40 ಪುಸ್ತಕಗಳು ಬರೆದಿದ್ದೀನಿ. ಕಾವ್ಯಕ್ಷೇತ್ರ, ಗಲ್ ಕ್ಷೇತ್ರ, ವಿಮರ್ಶೆ, ವೈಚಾರಿಕ ಸಾಹಿತ್ಯ, ವಿಚಾರ ಸಾಹಿತ್ಯ, ಕತೆ, ಕಾವ್ಯ, ಕಾದಂಬರಿ, ಹೀಗೆ ಸಾಹಿತ್ಯದ ಅನೇಕ ಕ್ಷೇತ್ರಗಳಲ್ಲಿ ಕೈತ ನಾನು ಸಾಹಿತ್ಯವನ್ನ ರಚನೆ ಮಾಡಿದ್ದೇನೆ.
1: ಈಗ ಏನು ಪ್ರಸ್ತುತ ಪಡಿಸಿದೆ?
0: ಸಣ್ಣ ಕವಿತೆ ಮೇಡಮ್, ಮಗಳೆ ಅಂತಕ್ಕಂಥ ಕವಿತೆಯ ಶೀರ್ಷಿಕೆ. ಕತ್ತಲಿಗೆ ನೂರಾರು ಸಂಕಟಗಳಿವೆ, ಹಣತೆ ಹಚ್ಚಿಬಿಡು ಮಗಳೆ. ಕತ್ತಲಿಗೆ ನೂರಾರು ಸಂಕಟಗಳಿವೆ, ಹಣತೆ ಹಚ್ಚಿಬಿಡು ಮಗಳೆ. ದೀಪದ ಬೆಳಕಿನಲ್ಲಿ ಹಸಿದವರು ಬದುಕು ಕಟ್ಟಿಕೊಳ್ಳುತ್ತಾರೆ ಮಗಳೆ. ಎದೆಯ ಹಾಡಿಗೆ ರಾಗ ಜೋಡಿಸಿ ಬಿಡು, ಹಾಡಿನಲ್ಲಿ ನಿರಾಭರಣ ಕನಸುಗಳಿವೆ. ದನಿ ಎತ್ತಿ ಹಾಡಿಬಿಡು ಬದುಕು, ಪ್ರೀತಿಸುವವರು ಒಂದಾಗುತ್ತಾರೆ ಮಗಳೆ. ರೂಬರಿಯದ ಅಕ್ಷರ ಬರೆದು ಬಿಡು, ಬಿರುಗಾಳಿ ತಂಗಾಳಿಯಾಗಿ ಬೀಸುತ್ತದೆ. ನಟ್ಟ ನಡುರಾತ್ರಿಯಲ್ಲಿ ನಡುಗುವ ಜನರು ಕಂಬಳಿ ಹೊತ್ತುಕೊಳ್ಳುತ್ತಾರೆ ಮಗಳೆ. ಬರಲಿ ನೂರಾರು ಸವಾಲುಗಳು ಹೊಸದಲ್ಲ ನನಗೆ ನಿನಗೆ, ಬರಲಿ ನೂರಾರು ಸವಾಲುಗಳು ಹೊಸದಲ್ಲ ನನಗೆ ನಿನಗೆ. ಏನು ಹೇಳಲಿ, ನೂರು ಹೊಳೆ ದಾಟಿವರಿಗೆ ಮತ್ತೊಂದು ಹೊಳೆ ಈಜುವುದು ಕಷ್ಟವಲ್ಲ ಮಗಳೆ. ಮತ್ತೊಂದು ಹೊಳೆ ದಾಟುವುದು ಕಷ್ಟವಲ್ಲ ಮಗಳೆ. ಸ್ವರ್ಗ ನರ್ಕದ ಹಾದಿ ಹಿಡಿದು ಮತ್ತೆ ಮತ್ತೆ ಸಾಗಬೇಡ, ಸೋತವರ ಮುಂದೆ ಭಜನೆ ಹಾಕಬೇಡ, ಲೋಕ ಒಪ್ಪುವುದಿಲ್ಲ ಮಗಳೆ. ಸತ್ಯದ ಮುಂದೆ ಸುಳ್ಳಿನ ಕತೆ ಕಟ್ಟಿದರೆ ನ್ಯಾಯ ಸಾಯುತ್ತದೆ. ಮರೆಮಾಚದೆ ಹೇಳಿಬಿಡು, ಮರೆಮಾಚದೆ ಹೇಳಿಬಿಡು ಜಗದ ಇತಿಹಾಸವನ್ನೆಲ್ಲ ಮಗಳೆ, ಜಗದ ಇತಿಹಾಸವನ್ನೆಲ್ಲ ಮಗಳೆ. ಕಾವ್ಯದ ನನ್ನ ಹೆಚ್ಚಾಗಿ ನನ್ನ ಕವನಗಳಲ್ಲಿ ಒಂದು ವೈಚಾರಿಕತೆ, ಸಾಮಾಜಿಕ ಮಹಿಳಾ ಸಂವೇದನೆ ಇವುಗಳನ್ನ ಇಟ್ಟುಕೊಂಡು ಮತ್ತು ವರ್ತಮಾನದಲ್ಲಿ ಆಗ್ತಕ್ಕಂತ ಘಟನೆಗಳನ್ನ ಇಟ್ಟುಕೊಂಡು ನಾನು ಕತೆ ಕವನಗಳನ್ನು ಸಹಿತ ಬರೆದಿದ್ದೇನೆ. ಕತೆ ಈಗಾಗಲೇ 8 ಕತೆಗಳಿದಾವೆ, ಕಥಾ ಸಂಕಲನ ಕೂಡ ಇಷ್ಟರಲ್ಲೇ ಬರುತ್ತೆ. ಮಾಯದ ಗಾಯ ಅಂತಕ್ಕಂತ ಒಂದು ಕತೆ ಬರೆದೆ ಮೇಡಮ್, ಮಗಳ ಕತೆ. ಅವಳು ಬದುಕಿನಲ್ಲಿ 21 ವರ್ಷ ಆಗಿರುತ್ತೆ ಅವಳಿಗೆ, 16 ವರ್ಷಕ್ಕೆ ಅವಳು ಮದುವೆ ಆಗುತ್ತೆ, ಸಣ್ಣ ಹುಡುಗಿ. SSLC ಆದ ನಂತರ ಅವಳು ಮದುವೆ ಮಾಡ್ಬೇಕು ಅಂತ ಹೇಳಿ ಅವ್ರ ತಾಯಿ ಅವ್ರ ತಮ್ಮನಿಗೆ ಮದುವೆ ಮಾಡ್ತಾಳೆ. ಆ ಹೋಗ್ತಾ ಹೋಗ್ತಾ ಹುಡುಗ ಕುಡಿಲಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಆವಾಗ ಆ ಹುಡುಗಿ ಏನ್ ಮಾಡ್ಬೇಕು ಅಂತ ಹೇಳಿ, 2 ಮಕ್ಕಳು ಬೇರೆ, ಒಂದು ಸಣ್ಣ ನೌಕರಿ ಮಾಡ್ತಾ ಇರ್ತಾನೆ ಹುಡುಗ. ಆ ಜನರ ಸಂಘ ಕಟ್ಕೊಂಡು ಕುಡಿಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಒಂದು ದಿವಸ ಅವನಿಗೆ ಆಕ್ಸಿಡೆಂಟ್ ಆಗ್ತದೆ. ಅವಾಗ ಅವಳು ತಾಯಿ ಮನೆಗೆ ಮರಳಿ ಬರ್ತಾಳೆ. ಬಂದಾಗ 2 ಮಕ್ಕಳ ಭವಿಷ್ಯ ಅವಳು ಜೊತೆ ಇರುತ್ತೆ, SSLC ಮುಗಿರುತ್ತೆ. ಆ ಮನೆಯಲ್ಲಿ ಏನ್ ಮಾಡ್ಬೇಕು ಅಂತ ಹೇಳಿ ಅವಳು ತಾಯಿ ಬಿಸಿ ಊಟಕ್ಕೆ ಹಚ್ತಾಳೆ ಅವಳಿಗೆ. ಬಿಸಿ ಊಟಕ್ಕೆ ಹಚ್ಚಿದಾಗ 1-2 ದಿವಸ ಕೆಲಸ ಮಾಡ್ತಾಳೆ. 3ನೇ ದಿವಸ ಕೆಲ್ಸಕ್ ಹೋದಾಗ, ನಿನ್ಗೆ ಕೆಲ್ಸ ಇಲ್ಲಮ್ಮ ನೀನ್ ಹೋಗು ಅಂದಾಗ ಅವಳು ಗಾಬರಿ ಆಗ್ತಾಳೆ. ಯಾಕೆ ನನಗೆ ಕೆಲ್ಸಕ್ಕೆ ಬೇಡ ಅಂತ ಇದ್ದಾರೆ ಅಂತ ಹೇಳಿದ್ರೆ, ಇಲ್ಲ ನೀನು ದಲಿತ ಹೆಣ್ಣುಗಳು, ನೀನ್ ಮಾಡಿರ್ತಕ್ಕಂತ ಅಡಿಗೆ ಇಲ್ಲಿನ ಪಾಲಕರು ಬೇಡ ಅಂತ ಇದ್ದಾರೆ ಅಂದಾಗ ಅವಳಿಗೆ ಮೊದ್ಲೇ ಜೀವನದಲ್ಲಿ ಎಲ್ಲವನ್ನ ಕಳ್ಕೊಂಡು ಅನಾಥಳಾಗಿರ್ತಾಳೆ ಅವಳು. ಈ ಆತಿ ಅಂತಕ್ಕಂತ ವ್ಯವಸ್ಥೆ ಕೆಲಸ ಮಾಡ್ಲಿಕ್ಕೂ ನನಗೆ ಬಿಡ್ತಾ ಇಲ್ಲಲ್ಲ, ಇದೊಂದು ಮಾಯದ ಗಾಯ ನನ್ನ ಬದುಕಿನೊಳಗೆ ಅಂತ ಹೇಳಿ ಬುದ್ಧ, ಬಸವ, ಅಂಬೇಡ್ಕರ್ ಅವರು ಹುಟ್ಟಿದ್ರು ಇವತ್ತಿಗೂ ಈ ನೆಲದಲ್ಲಿ ಜಾತಿ ಅಂತಕ್ಕಂತ ಪೂತ ನಮಗೆ ಬಿಟ್ಟಿಲ್ಲ ಅನ್ನುವಂತ ನಿರಾಶೆಯೊಂದಿಗೆ ಮರಳ್ತಾಳೆ. ಅದು ಮಾಯದ ಗಾಯ. ಈ ತರದ ಅನೇಕ ಕತೆಗಳನ್ನು ಬರ್ದಿದ್ದೀನಿ.
1: ಗಜಲ್ಗಳನ್ನ ಬರ್ದಿದೆ ಅಂತ ಹೇಳಿದ್ರಿ.
0: ಹೌದು ಮೇಡಮ್,
1: ಹೇಳಿಕ್ಕಾಗತ್ತಾ ಒಂದ್ ಗಜಲ್?
0: ಗಜಲ್ಲು ಈಗಾಗ್ಲೇ 4 ಗಜಲ್ಗಳನ್ನ ಬರ್ದೀನಿ. ಇಲ್ಲಿ ಒಂದು ಸುಮ್ನೆ ಶೇರ್ ನಿಮ್ ಮುಂದೆ ನನಗ್ ನೆನಪಿದೆ.

0: ಏಸೋ ದಿನಗಳ ಬಳಿಕ ಬಂದಿವೆ ಚಿತ್ತ ಚಿತ್ತಾರದ ಹಾಳೆಗಳು. ಬಣ್ಣ ಬಣ್ಣದ ಚಿತ್ರ ಬಿಡಿಸಬೇಕಾದದ್ದು ಬಹಳ ಬಾಕಿ ಇದೆ ಸಾಕಿ. ಏಸೋ ದಿನಗಳ ಬಳಿಕ ಬಂದಿವೆ ಮಾತುಗಳು, ಮೌನದೊಳಗಿನ ನೋವು ಹೇಳಬೇಕಾದ ಬಹಳ ಬಾಕಿ ಇದೆ ಸಾಕಿ. ಅಂದ್ರೆ ನಮ್ಮ ಹೆಣ್ಮಕ್ಳಿಗೆ ಎಷ್ಟೋ ದಿನಗಳ ನಂತರ ನಮ್ಮ ಕೈಯೊಳಗೆ ಪೆನ್ ಬಂದಿದೆ.
1: ಹೌದು,
0: ಇಲ್ಲಿವರೆಗೂ ನಮ್ಗೆ ಎಷ್ಟೋ ಶತಮಾನಗಳವರೆಗೆ ನಮ್ಮ ಕೈಗಳಿಗೆ ಹಾಳೆಗಳೇ ಬಂದಿಲ್ಲ, ಆ ಪೆನ್ಗಳೇ ಬಂದಿಲ್ಲ. ಹೀಗಾಗಿ ಎಷ್ಟೋ ದಿನಗಳ ಬಳಿಕ ಬಂದಿರತಕ್ಕಂತ ಈ ಅವಕಾಶವನ್ನ ನಾವು ಉಪಯೋಗಿಸಿಕೊಳ್ಬೇಕಾಗಿದೆ. ನಮ್ಮೊಳಗಡೆ ನೋವಿದೆ, ಸಂಕಟ ಇದೆ, ಯಾತನೆ ಇದೆ, ಆಕ್ರಂದನ ಇದೆ,
1: ಇಷ್ಟು ದಿವಸ ಹೇಳ್ಕೊಳ್ಳಿಕ್ಕಾಗಿಲ್ಲ.
0: ಹೀಗಾಗಿ ಮೌನದೊಳಗಿನ ನೋವು ಹೇಳಬೇಕಾದದ್ದು ಬಹಳ ಬಾಕಿ ಇದೆ ಅಂತಕ್ಕಂತ ಒಂದು ಘಟ. ಈ ತರದ ಅನೇಕ ಸಂವೇದನೆಗಳನ್ನ ಇಟ್ಕೊಂಡು ನಾನು ಗಜಲನ್ನ ಬರೆದಿದ್ದೇನೆ. ಈಗ ನಿಮ್ಮ ಮುಂದೆ ಒಂದು ಕವಿತೆ, ಓದುಗರಿಗಾಗಿ ಒಂದು ಕವಿತೆಯನ್ನ, ಅವಳು ಅಂತಕ್ಕಂತ ಒಂದು ಕವಿತೆ. ಅಕ್ಷರ ಕಲಿಯಲು ಹೋಗಿ ಚಂದ್ರನ ಬೆಳಕು ನಗುವ ಬೆಳದಿಂಗಳು ಹೊತ್ತು ತಂದಳು ಅವಳು. ಅಕ್ಷರ ಕಲಿಯಲು ಹೋಗಿ ಚಂದ್ರನ ಬೆಳಕು ನಗುವ ಬೆಳದಿಂಗಳು ಹೊತ್ತು ತಂದಳು ಅವಳು. ಮಾತಿನಿಂದ ನೂರು ಬೆಳಕು ಕಟ್ಟಿ ಕಾಡು ಕಣಿವೆಯಿಂದ ಎದ್ದು ಉರಿಯುವ ಗಾಯಕ್ಕೆ ಮುಲಾಮು ತಂದಳು ಅವಳು. ವೈರಿಗೂ ಬುದ್ಧನ ನಗು ಕಲಿಸಿ ಪ್ರೀತಿ ಹನಿಚಲ್ಲಿ ಗುಲಾಬಿಯ ಚಲುವು ತಂದಳು ಅವಳು. ಗುಲಾಬಿಯ ಚಲುವು ತಂದಳು ಅವಳು. ಬೀದಿಯಲ್ಲಿ ಹರಿಯುವ ರಕ್ತಕ್ಕೆ ಬಿಳಿಯ ಬಟ್ಟೆಯ ಕಟ್ಟಿ ಬಿಳಿಯ ಪಾರಿವಾಳ ಹೊತ್ತು ತಂದಳು ಅವಳು, ಹೊತ್ತು ತಂದಳು ಅವಳು. ಮುಳುಗುತ್ತಿರುವ ದೋಣಿಗೆ ಅಂಬಿಗಳಾಗಿ ನಿಂತು ದಡವ ಸೇರಿಸಿ ಸಂಘಾತಿಯಾಗಿ ನಿಂತಳು ಅವಳು. ಬಡವರ ಹಸಿವಿಗೆ ಹುಗ್ಗಿಯ ಪಾಯಸವಾಗಿ ಉಸಿರಾಗಿ ಹಸಿರಾಗಿ ನಿಂತಳು ಅವಳು. ಮುಳ್ಳು ಬಿತ್ತುವವರ ನಡುವೆ ಹೂವು ಬಿತ್ತುತ್ತ ನಡೆದವಳು. ಬಣ್ಣದ ಅಕ್ಷರದ ನಡುವೆ ಬಣ್ಣದ ಕವಿತೆಯಾಗಿ ನಿಂತಳು ಅವಳು. ಅಂದ್ರೆ ಹೆಣ್ಣು ಅಂತ ಹೇಳಿದ್ರೆ ಕೇವಲ ಮನಿ ಅಷ್ಟೇ ನಿಭಾಯಿಸ್ತಕ್ಕಂಥವಳು ಅಲ್ಲ.
1: ಹೌದು,
0: ಅವಳು ಮನಸ್ಸು ಮಾಡಿ ಆದ್ರೆ ಈ ಬಡವರನ್ನ ನಿರ್ಗತಿಕರನ್ನ ಆಶ್ರಯ ದಾತಳಾಗಿಯೂ ಸಹಿತ ನಿಲ್ತಾಳೆ. ಹೀಗಾಗಿ ಇವತ್ತು ಎಲ್ಲ ರಂಗಗಳಲ್ಲಿ ಕೂಡ ಮಹಿಳೆ ಕೆಲಸ ಮಾಡ್ತಾ ಇದೆ. ಮಹಿಳೆ ಇವತ್ತು ಪ್ರವೇಶ ಮಾಡದೇ ಇರತಕ್ಕಂತ ಕ್ಷೇತ್ರಗಳೇನಿ, ಅವಳಲ್ಲಿ ಒಂದು ಅದ್ಭುತವಾಗಿರ್ತಕ್ಕಂತ ಶಕ್ತಿ ಇದೆ. ಹೆಣ್ಣೊಂದು ಕಲೆತರೆ ಶಾಲೆಯೊಂದು ತರದಂತೆ, ಅದಕ್ಕೆ ಅಕ್ಷರ ಕಲಿಯಲು ಹೋಗ್ತಕ್ಕಂತ ಮಹಿಳೆ ನಗುವ ಬೆಳದಿಂಗಳು ಹೊತ್ತು ತಂದಳು ಅನ್ನುವಂತ ಒಂದು ಅರ್ಥ ಇದ್ದ ರೀತಿಯಲ್ಲಿ ನಾನು ಈ ಕವಿತೆಯನ್ನು, ಅವಳು ಅಂದ್ರೆ ಹೆಣ್ಣು, ಅವಳು ಎಂತ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಕೂಡ ಅದನ್ನೆಲ್ಲ ಹೇಗೆ ಮೆಟ್ಟಿ ನಿಭಾಯಿಸ್ಲಿಕ್ಕೆ ಸಾಧ್ಯ ಇದೆ ಅನ್ನುವಂತ, ಅಂದ್ರೆ ಅವಳೊಂದು ಶಕ್ತಿಯಾಗಿ ಇವತ್ತು ನಮ್ಮ ಮುಂದೆ ನಿಂತ್ಕೊಂಡಿದ್ದಾಳೆ ಹೆಣ್ಣು ಅನ್ನುವಂಥದ್ದನ್ನ ಈ ಕವಿತೆ ಪ್ರತಿಬಿಂಬಿಸುತ್ತದೆ.
1: ಈಗ ನೀವು ಹೆಚ್ಚಾಗಿ ಕಥೆಗಳನ್ನ ಬರೆಯೋದಕ್ಕೆ ಇಷ್ಟಪಡ್ತೀರೋ ಅಥವಾ ಕವನಗಳನ್ನ?
0: ಎರಡೂ ಕ್ಷೇತ್ರಗಳಲ್ಲಿ ನಾನು ಅರಿತೇನೆ. ಆ ಕವನಗಳಲ್ಲಿ ಹೇಳಲಾರದೆ ಇರತಕ್ಕಂಥದ್ದು ಸುದೀರ್ಘವಾಗಿರುತ್ತವೆ ಕಥೆಗಳು. ಆ ಕವಿತೆಯಲ್ಲಿ ನಾವು ಅವಳ ಒಂದು ಕಥೆಯನ್ನ ಸಂಪೂರ್ಣವಾಗಿ ಕೈಕೊಡ್ಲಿಕ್ಕೆ ಪದಗಳ ಕಷ್ಟ ಆಗುತ್ತೆ. ಆದ್ರೆ ಅಲ್ಲಿ ಸುದೀರ್ಘವಾದಂತಹ ರೀತಿಯೊಳಗೆ ಹೇಳಬೇಕಾದ ನೇರವಾಗಿ ಅಲ್ಲಿ ಹೇಳಬಹುದು. ಇಲ್ಲಿ ಕಾವ್ಯಾತ್ಮಕ ಆಗಿರ್ತದೆ, ಹೀಗಾಗಿ ಕವಿತೆಯೂ ಕೂಡ ಇಷ್ಟ, ಕಥೆನೂ ಕೂಡ ಇಷ್ಟ.
1: ಈಗ ನೀವು ಒಂದು ಕಥೆ ಅದು ಬರೆಯೋದಕ್ಕೆ ಸಾಮಾನ್ಯವಾಗಿ ಎಷ್ಟು ಸಮಯ ತಗೋತೀರಿ?
0: ಕಾದಂಬರಿಗಳು ಸ್ವಲ್ಪ ಟೈಮ್ ಬೇಕಾಗುತ್ತೆ. ಇವತ್ತು ನಾವು ಬರ್ದೇವೆ ಅಂತ ಹೇಳಿದ್ರೆ ಮತ್ತೆ ಓದ್ತಾ ಹೋದ್ರೆ ಇಲ್ಲಿ ಸ್ವಲ್ಪ ಬದಲಾವಣೆ ಮಾಡ್ಬೇಕು ಅನಿಸುತ್ತೆ. ಹೀಗಾಗಿ ಕಥೆಗಳು ಕಂಟಿನ್ಯೂ ಬರೆಯಂಗಿಲ್ಲ, ಸ್ವಲ್ಪ ಸ್ವಲ್ಪ ಇವತ್ತು ಎರಡ್ ಪುಟ, ನಾಳೆ ಎರಡ್ ಪುಟ, ಆಮೇಲೆ ಅದನ್ನ ಸಂಪೂರ್ಣವಾಗಿ ಓದಿದ ನಂತರ ಮತ್ತೆ ಅದನ್ನ ಕರೆಕ್ಷನ್ ಮಾಡಿ ಎಲ್ಲೆಲ್ಲಿ ಬೇಕು ಅಂತ ಹೇಳಿ ಒಂದು ಕಥೆನು ಕೂಡ ಹೀಗೆ ಕಂಟಿನ್ಯೂ ಇಲ್ಲ, ಅದನ್ನ ಓದಿ ಓದಿ ಬರಲಿಕ್ಕೆ ಪ್ರಯತ್ನಿಸ್ತೇನೆ.
1: ಈಗ ನಿಮ್ದು ಭಾಷಣ ಮಾಡೋದಕ್ಕೆ ಬಾಲ್ಯದಲ್ಲೇನೆ ನಿಮಗೆ ಪ್ರೋತ್ಸಾಹ ಸಿಕ್ತು, ತಂದೆ ಅಣ್ಣ ಎಲ್ಲರೂ ನಿಮಗೆ ಪ್ರೋತ್ಸಾಹ ಕೊಟ್ರು. ಓದ್ತಾ ಓದ್ತಾ ಬರವಣಿಗೆ ಒಳಗೂ ಬಂದ್ರಿ, ಬರವಣಿಗೆ ಮಾಡಿದ್ರಿ. ನಿಮ್ಮ ಮದುವೆ ಆದ್ಮೇಲೆ ನಿಮ್ಮ ಅತ್ತೆ ಮನೆಯಲ್ಲಿ, ನಿಮ್ಮ ಮನೆಯಲ್ಲಿ ಯಾವ ತರ ಪ್ರೋತ್ಸಾಹ ಸಿಕ್ತು ಮನೆಯವ್ರದ್ದು, ನಿಮ್ಮ ಅತ್ತೆಯವ್ರದ್ದು?
0: ಈ ಎರಡು ವಿಷಯದಲ್ಲಿ ನಾನು ಲಕ್ಕಿ ಮೇಡಮ್. ಹೆತ್ತ ಮನೆಯಲ್ಲಿ ಕೂಡ ಪ್ರೋತ್ಸಾಹ, ಗಂಡನ ಮನೆಯಲ್ಲಿ ಪ್ರೋತ್ಸಾಹ. ಈಗ ನಮ್ಮ ಮನೆಯವರು ಅವರು ಕೂಡ ಸಾಹಿತಿಗಳು, ಅವರು ಕೂಡ ಎಂ ಎ ಮುಗಿಸ್ಕೊಂಡು ಎಂ ಫಿಲ್ ಪಿ ಎಚ್ ಡಿ ಮುಗಿಸ್ಕೊಂಡು ಕನ್ನಡ ಸಾಹಿತ್ಯ ಪ್ರಾಧ್ಯಾಪಕರಾಗಿದ್ದಾರೆ. ಹೀಗಾಗಿ ಅವರು ಬರೆಯೋದ್ರಿಂದ ನನ್ನಲ್ಲಿರ್ತಕ್ಕಂಥ ಶಕ್ತಿಯನ್ನ ಗುರುತಿಸಿ ನೀನು

0: ಬರಿ, ಏನಾದ್ರೂ ಬರಿ ಅಂತ ಹೇಳಿ ವಿಷಯವನ್ನ ಹೇಳ್ಕೊಡ್ತಾರೆ. ಆಮೇಲೆ ನನ್ನ ಕವಿತೆ ನನ್ನ ಸಾಹಿತ್ಯದ ಮೊದಲನೇ ಓದೆ ಆದ್ರೆ, ಹೀಗಾಗಿ ನಾನು ಎಲ್ಲಿ ಏನ್ ತಪ್ಪು ಮಾಡ್ತೇನೆ ಅದನ್ನ ಅಲ್ಲಿ ಸೇರಿಸ್ಕೋ, ಬರಿ ನಿನ್ನಲ್ಲಿ ಶಕ್ತಿ ಇದೆ, ಅಂತಾಡ್ತಕ್ಕಂತ ಶಕ್ತಿ ಇದೆ, ಆ ಸಮಾಜಕ್ಕೆ ನೀನೇನಾದ್ರೂ ಕೊಡಬಲ್ಲೆ ಅಂತಕ್ಕಂತ ಉತ್ಸಾಹ. ಆಮೇಲೆ ಅವ್ರು ಹುರಿದುಂಬಿಸ್ತಾರೆ ಇದನ್ನ ಬರಿ. ಹೀಗಾಗಿ ನನ್ಗೆ ಇವತ್ತು ಸಾಹಿತ್ಯ ಕ್ಷೇತ್ರದಲ್ಲಿ ಇಷ್ಟು ಗಟ್ಟಿಯಾಗಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ, ಬರಿತಾ ಇದ್ದೀನಿ ಅಂತ ಹೇಳಿದ್ರೆ ಅದಕ್ಕೆ ನಮ್ಮ ಮನೆಯವ್ರ ಕಾರಣ, ನಮ್ಮ ಹೆತ್ತವ್ರ ಕಾರಣ. ಹೀಗಾಗಿ ಎರಡೂ ವಿಷಯದಲ್ಲಿ ನಾನು ತುಂಬಾ ಅದೃಷ್ಟ.
1: ಯಾಕಂದ್ರೆ ಎಲ್ಲರಿಗೂ ಈ ದೈವ ಸಿಗೋದಿಲ್ಲ. ಆಮೇಲೆ ನಿಮ್ಮ ಮಕ್ಕಳ ಸಾಹಿತ್ಯ ಕ್ಷೇತ್ರ ಏನಾದ್ರು ಹಿಂಗ ಅಭಿರುಚಿ ತೋರಿಸ್ತಾರ?
0: ನನ್ನ ಮಗಳು ಸಾಕ್ಷಿಯ ಪಿ ಯು ಸಿ ಸೆಕೆಂಡ್ ಇಯರ್, ನಮ್ಮ ಪಿ ಯು ಸಿ ಓದ್ತಾ ಇದ್ದಾಳೆ, ಮಗ 10ನೇ ತರಗತಿ ಓದ್ತಾ ಇದ್ದಾನೆ, ಇನ್ನೊಬ್ಬ ಮಗಳು 9ನೇ ತರಗತಿ ಓದ್ತಾ ಇದ್ದಾಳೆ. ಮೊದಲನೇ ಮಗಳು ಸಾಕ್ಷಿ ಬರಿತಾ ಇದ್ದಾಳೆ. ನಾವೆಲ್ಲ ನೋಡ್ಕೊಂಡು ಮನೆಯಲ್ಲಿ ಆ ಪುಸ್ತಕಗಳನ್ನ ನೋಡ್ಕೋತಾಳೆ. ನಮ್ಮ ಮಮ್ಮಿ ಕವಿತೆ ಬರಿತಾ ಇದ್ದಾಳೆ, ಪೋಯಂ ಬರಿತಾಳೆ, ನಮ್ಮ ಪಪ್ಪನು ಬರಿತಾ ಇದ್ದಾರೆ ಅಂತ ಹೇಳಿ ಅವಳು ಕೂಡ ಒಂದು ಸಣ್ಣ ಪ್ರಯತ್ನ ಮಾಡಿ ಹೈಕುಗಳನ್ನ ಬರಿತಾ ಇದ್ದಾಳೆ. 3 ಸಾಲಿನ ಹೈಕುಗಳು, ಹೈಕನ್ನ ಅವಳು ಕೂಡ ಈ ಕವಿತೆ ಬರಿತಾ ಇದ್ದಾಳೆ. ಒಂದು ಸಂಕಲನ ಕೂಡ ತರಬೇಕು, ಆದ್ರೆ ಅವಳಿಗೆ ಇನ್ನು ನಾವು ಓದುವುದರಲ್ಲಿ ಆಸಕ್ತಿ ವಹಿಸು ಅಂತ ಹೇಳ್ತಾ ಇದ್ದೇವೆ. ಇವಾಗ ಪಿ ಯು ಸಿ ಸೈನ್ಸ್ ಇದ್ದಾಳೆ, ಹೀಗಾಗಿ ಅಲ್ಲಿ ಅವಳು ಓದ್ಬೇಕಾಗುತ್ತೆ. ಅದಕ್ಕಾಗಿ ಈ ಕಡೆ ನೀನು ಬೇಡ ಓದು ಅಂದ್ರೂ ಕೂಡ ಅವಳು ಸಣ್ಣ ಸಣ್ಣ ಕವಿತೆಗಳು ಬರೀತಾ ಇದ್ದಾಳೆ. ಅದಕ್ಕೆ ಅವಳು ಮುಂದಿನ ಭವಿಷ್ಯದಲ್ಲಿ ಒಬ್ಬ ಭರವಸೆಯ ಕವಿಯತ್ರಿ ಆಗಿದ್ದಾಳೆ.
1: ಅಂದ್ರೆ ಸೈನ್ಸ್ ಓದ್ತಾ ಇದ್ರು ಕೂಡ ಈ ಕಲಾಕ್ಷೇತ್ರದಲ್ಲಿ ಇದೆಲ್ಲ ಮಾಡ್ಲಿಕ್ಕೆ
0: ಮನೆಯ ವಾತಾವರಣ ನಾವು ಬರೀತಾ ಇದ್ದೇವೆ, ಅವ್ರ ತಂದೆಯವ್ರು ಬರೀತಾರೆ. ಹೀಗಾಗಿ ಅದನ್ನ ನೋಡ್ಕೊಂಡು ನಮ್ಮ ಅಣ್ಣನೂ ಬರೀತಾನೆ, ಅವನು ಒಬ್ಬ ಕವಿ, ಒಳ್ಳೆಯ ಕವಿ. ಈಗಾಗಲೇ 8 ಪುಸ್ತಕಗಳು ಕೂಡ ಹೊರಬಂದಿದೆ. ಆಮೇಲೆ ನಮ್ಮ ಮನೆಯವರು ತಂದೆಯವರು ಎಚ್ ಎಸ್ ಪಾಟೀಲ್, ಅವರು ಕೂಡ ಬಹಳ
1: ಬರಹಗಾರರು.
0: ಹೀಗಾಗಿ
1: ನಿಮ್ದೆಲ್ಲ ಬರಹಗಾರರ
0: ಮನೆಯ ಪರಿಸರ ಬರಹಗಾರರೇ ಆಗಿರುವುದರಿಂದ ಸಹಜವಾಗಿ ಅವಳ ಮೇಲೆ ಪ್ರಭಾವ ಬೀರಿ.
1: ಮೇಡಮ್, ಈಗ ನಿಮ್ಮ ಮಕ್ಕಳದ್ ಹೇಳಿದ್ರಿ, ಆದ್ರೆ ಈಗ ಎಲ್ಲಾ ಮಕ್ಕಳದ ಒಟ್ಟಾರೆಯಾಗಿ ನೋಡಿದಾಗ ಈ ಟಿವಿ ಮೊಬೈಲ್ ಇದ್ರಿಂದ ಹೊರಗ್ ಬರೋದೇ ಕಷ್ಟ ಆಗ್ತದೆ ಅವ್ರಿಗೆ, ಪಾಲಕರಾದ ನಮ್ಗೂ ಕೂಡ ಬಹಳ ಕಷ್ಟ ಆಗ್ಲಿಕ್ಕೆ. ಇಂತಹ ಒಂದು ಸಂದರ್ಭದೊಳಗೆ ಈ ಮಕ್ಕಳಿಗೆ ಓದೋದ್ರಲ್ಲಿ ಬರೆಯೋದ್ರಲ್ಲಿ ಅಂದ್ರೆ ಅದರ್ ದೆನ್ ಅವ್ರ ಸ್ಕೂಲ್ ಸೆಲೆಬರಿಂದ ಈ ತರ ಇದೆ ಕತೆ ಕವನ ಈ ಕಡೆ ಒಲವು ಅವ್ರಿಗೆ ಮೂಡಿಸ್ಬೇಕಂದ್ರೆ ಯಾವ ತರ ಪ್ರಯತ್ನ ಮಾಡ್ಬೇಕು ಅಂತಿರೋದು?
0: ಇದು ಪ್ರತಿಯೊಬ್ಬರ ಜವಾಬ್ದಾರಿ ಕೂಡ. ಇವತ್ತು ಯುವ ಜನತೆ ಸಣ್ಣ ಸಣ್ಣ ಮಕ್ಕಳು ಮೊಬೈಲ್ ನ ಕೀಳನ್ನ ಬೆಳೆಸ್ಕೊಂಡಿದ್ದಾರೆ.
1: ಹೌದ್ರಿ,
0: ಇದು ನಮ್ಮ ಸಮಾಜಕ್ಕೊಂದು ದೊಡ್ಡ ರೋಗ ಅಂತ ನಾನು ಅನ್ಕೊಂಡಿದ್ದೇನೆ. ಓದ್ಬೇಕಾಗಿರ್ತಕ್ಕಂಥ ವಯಸ್ಸಿನಲ್ಲಿ ವಿದ್ಯಾರ್ಥಿಗಳು ದಾರಿ ತಪ್ಪತಾ ಇದ್ದಾರೆ. ಇದಕ್ಕೆ ಮೊಬೈಲ್ ಅನ್ನ ಮಕ್ಕಳಿಂದ ದೂರ ಬಿಡಿಸ್ಬೇಕು ಅಂತ ಹೇಳಿದ್ರೆ ನಮ್ಮ ಕಾಲೇಜು ಮತ್ತು ಶಾಲೆಗಳಲ್ಲಿ ಶಿಕ್ಷಕರು ಮಕ್ಕಳ ಮೇಲೆ ಬಹಳ ದೊಡ್ಡ ಜವಾಬ್ದಾರಿ ಇದೆ. ಇವತ್ತು ಶಿಕ್ಷಕರ ಮೇಲೆ ನಾವು ಮಕ್ಕಳನ್ನ ಸರಿದಾರಿಗೆ ತರಬೇಕಾದ್ರೆ ಸಣ್ಣ ಕಥೆಗಳನ್ನ ಹೇಳೋದ್ರ ಮೂಲಕ, ನಾವು ವಡ್ಡಾರಾಧನೆಯಲ್ಲಿಯೂ ಸಹಿತ ಸಣ್ಣ ಸಣ್ಣ ಕಥೆಗಳು, ನಾವು ಚಿಕ್ಕವರಿದ್ದಾಗ ಯಾವ ರೀತಿ ಮಲಗುವ ಸಂದರ್ಭದಲ್ಲಿ ಅಜ್ಜ ಅಜ್ಜಿಯವರು ಕತೆ ಹೇಳಿ ಮಕ್ಕಳನ್ನ ಸರಿದಾರಿಗೆ ತರ್ತಾ ಇದ್ರು. ಹೀಗಾಗಿ ಇವತ್ತು ನಾವು ಶಾಲೆಗಳಲ್ಲಿ ಕವಿತೆಗಳ ಮುಖಾಂತರ ಆ ಕತೆಗಳ ಮೂಲಕ ಮಕ್ಕಳನ್ನ ಬದಲಾಯಿಸಬಹುದು. ಕಲ್ ಹೇಳ್ತಾ ಇದ್ರೆ ಮಕ್ಕಳಿಗೆ ದೊಡ್ಡ ಈ ಕಥೆಯ ಒಂದು ಪರಿಕಲ್ಪನೆ ಏನು ಅಂತ ಹೇಳಿದ್ರೆ ಮಕ್ಕಳನ್ನ ಬದಲಾಯಿಸ್ಲಿಕ್ಕೆ ಹುಟ್ಕೊಂಡಿರ್ತಕ್ಕಂಥ ಕಥೆಗಳು. ಹೀಗಾಗಿ ಚಿತ್ರ ಬಿಡಿಸುವುದರ ಮೂಲಕ ಒಂದು ಕವನ ಹೇಳ್ತಾ ಇದ್ರೆ ಆ ಕಡೆ ಒಬ್ಬ ಕಲಾವಿದ ಚಿತ್ರವನ್ನ ಬಿಡಿಸ್ತಾನೆ.
1: ಹೌದು,
0: ಹೀಗಾಗಿ ಮಕ್ಕಳನ್ನ ನಾವು ಕುಂಚ ಕೊಟ್ಟು ಅವ್ರಿಗೆ ಬಣ್ಣವನ್ನ ಕೊಟ್ಟು ನೀನ್ ಈ ಚಿತ್ರ ಬಿಡಿಸು, ನೀನ್ ಈ ಸಾಲನ್ನ ಬರಿ ಬೋರ್ಡ್ ಮೇಲೆ, ನೀನ್ ಈ ಕಥೆಯನ್ನ ಹೇಳು, ಅವರಿಗೆ ಆಸಕ್ತಿ ಹುಟ್ಟಿಸ್ಬೇಕು. ನಾವು ಹೇಳಿರ್ತಕ್ಕಂಥದ್ದನ್ನ ಅವ್ರ ಬಾಯಿಂದ ಹೇಳಿಸುವಂತ ಒಂದು ಕಲೆಗಾರಿಕೆ ಇವತ್ತು ನಮ್ಮ ಶಿಕ್ಷಕರಲ್ಲಿ ಬೇಕಾಗಿದೆ. ಬಹುಶಃ ಈ ತರ ಮನೆಯಲ್ಲಿ ಪಾಲಕರು ಕೂಡ ಬಹಳ ಜವಾಬ್ದಾರಿಯಿಂದ,
1: ಶಿಕ್ಷಕರ ಜೊತೆಗೆ ಪಾಲಕರು
0: ಕೂಡ ಬಹಳ ದೊಡ್ಡ ಜವಾಬ್ದಾರಿ.
1: ಹೌದು,
0: ಮನೆಗೆ ಹೋದ ನಂತರ ನನ್ನ ಮಕ್ಳು ಏನ್ ಮಾಡ್ತಾ ಇದ್ದಾರೆ, ಅವ್ರು ಯಾವ ಅಭ್ಯಾಸದಲ್ಲಿದ್ದಾರೆ, ಅದನ್ನ ನಾವು ಬಹಳ ಕೇರ್ಫುಲ್ ಆಗಿ ಮಕ್ಕಳನ್ನ ನೋಡ್ತಾ ಇದೆ. ಆಮೇಲೆ ಮಕ್ಕಳು ಯಾವಾಗ್ಲೂ ನಮ್ಮ ಕಣ್ಮುಂದೆ ಬೆಳಿಬೇಕು. ಕಣ್ಮುಂದೆ ಇದ್ದಾಗ ಮಕ್ಕಳು ಏನ್ ಮಾಡ್ತಾ ಇದ್ದಾರೆ ಅಂತ ನಾವು ನೋಡ್ತಾ
1: ಇದ್ದೀವಿ.
0: ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ತಂದೆ ತಾಯಿ ಒಂದ್ ಕಡೆ ಇದ್ದಾರೆ, ಮಕ್ಕಳು ಒಂದ್ ಕಡೆ ಬೆಳಿತಾ
1: ಇದ್ದಾರೆ.
0: ಆಮೇಲೆ ಅಜ್ಜ ಅಜ್ಜಿಯನ್ನ ವೃದ್ಧಾಶ್ರಮಕ್ಕೆ ಸೇರಿಸಿದ್ದೀವಿ. ಮೊಮ್ಮಕ್ಕಳನ್ನ ಅಜ್ಜ ಅಜ್ಜಿಯಂದೇರ ನೋಡ್ತಾ ಇದ್ರೆ ಆ ಅಜ್ಜ ಮತ್ತು ಅಜ್ಜಿಯ ಕಥೆಗಳನ್ನ ಅವರೆಲ್ಲರ ಪ್ರೀತಿಯನ್ನ ಮಕ್ಕಳು ಪಡೆಯುವುದರಿಂದ

0: ಅವರು ಮೊಬೈಲ್ ಅನ್ನ ಬಿಡ್ಲಿಕ್ಕೆ ಸಾಧ್ಯ ಆಗ್ತದೆ. ಹೀಗಾಗಿ ಇವತ್ತು ನಾವು ಸಣ್ಣ ಸಣ್ಣ ಕುಟುಂಬಗಳು ಮಾಡಿಕೊಂಡು ಆ ಕೇವಲ ಸ್ವಾರ್ಥಕ್ಕೆ ನಮ್ಮ ಆಶೆ ಆಮಿಷಗಳನ್ನ ಈಡೇರಿಸಿಕೊಳ್ಳುವುದಕ್ಕಾಗಿ ಇವತ್ತು ನಾವು ನಮ್ಮ ಮಕ್ಕಳನ್ನ ದಿಕ್ ತಪ್ಪಿಸ್ತಾ ಇದ್ದೀವೇನೋ ಅಥವಾ ಯುವಜನತೆಯನ್ನ ದಿಕ್ ತಪ್ಪಿಸ್ತಾ ಇದ್ದೇವೇನೋ ಅನ್ನುವಂತ ಒಂದು ಆತಂಕ ಇವತ್ತು ನಮ್ಗಿದೆ. ಅದಕ್ಕಾಗಿ ನಾವಿವತ್ತು ಮಕ್ಕಳಿಗೆ ಸರಿಯಾದಂತಹ ರೀತಿಯೊಳಗೆ ಬೆಳೆಸಬೇಕಾಗಿದೆ. ಇಂತಹ ಅನೇಕ ಮಹಾತ್ಮರ ಆದರ್ಶಗಳನ್ನ ನಾವು ಹೇಳ್ಬೇಕಾಗಿದೆ. ಚಿಕ್ಕಂದಿನಿಂದಲೇ ಯಾರು ಕೂಡ ಚಿಕ್ಕಂದಿನಿಂದಲೇ ದೊಡ್ಡವರಾಗೋದಿಲ್ಲ. ಹೇಳ್ತಾ ಹೇಳ್ತಾ ಕೇಳ್ತಾ ಕೇಳ್ತಾ ಮಕ್ಕಳು ಬೆಳೀತಾ ಹೋಗ್ತಾರೆ. ಹೀಗಾಗಿ ನಾವು ಅಂತದೊಂದು ಜವಾಬ್ದಾರಿ ಕೆಲಸ ಇವ ನಮ್ಮ ಸಮಾಜದ ಮುಂದಿದೆ. ಬಹುಶಃ ಇದನ್ನ ನಾವು ಈಗಾಗಲೇ ಎಚ್ಚೆತ್ತುಕೊಂಡು ಮಾಡದೇ ಇದ್ರೆ ಮುಂದೆ ನಾವು ಬಹಳ ಸಂಕಟಗಳಿಗೆ ಅನುಭವಿಸಬೇಕಾಗ್ತದೆ ಅನ್ನುವಂಥದ್ದನ್ನ ನಾವು ಮತ್ತೆ ಮತ್ತೆ ಜ್ಞಾಪನೆ.
1: ಈಗ ಬರೀತೀನಿ ಏನೋ ಒಂದು ಸಾಧನೆ ಮಾಡಬೇಕು ಅನ್ಕೊಂತಿರೋ ಮಹಿಳೆಯರು ಅವರಿಗೆ ಮಾಡ್ಲಿಕ್ಕೆ ಸಾಧ್ಯ ಆಗಿಲ್ಲ, ಪರಿಸ್ಥಿತಿ ಇಲ್ಲೋ ಇದೇನೋ ಇಲ್ಲ, ಮನೆಯಲ್ಲಿ ಸಪೋರ್ಟ್ ಇರೋದಿಲ್ಲ, ಬಟ್ ಏನೋ ಒಂದು ಅನಾನುಕೂಲ ಆಗಿ ಅವರು ತಮ್ಮ ಕಲೆಯನ್ನ ಹೊರಗೆ ಹಾಕ್ಲಿಕ್ಕೆ ಸಾಧ್ಯ ಆಗಿರೋದಿಲ್ಲ, ಅಂತವ್ರಿಗೆ ನೀವೇನ್ ಹೇಳಲಿಕ್ಕೆ ಇಷ್ಟಪಡ ಅಂದ್ರೆ ಯಾವ ರೀತಿ ಒಬ್ಬ ಮಹಿಳೆ ಈಗ ತನ್ನ ಕಲೆಯನ್ನ ಜಗತ್ತಿಗೆ ತೋರಿಸಬೇಕು ಅನ್ನೋ ಆಸೆ ಇರುತ್ತೆ, ಆದ್ರೆ ಆಗಿರೋದಿಲ್ಲ, ಅಂತವ್ರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರ?
0: ನನಗೆ ಬುದ್ಧನ ಮಾತು ಈ ಸಂದರ್ಭದೊಳಗೆ ನೆನಪು ಬರ್ತದೆ. ವ್ಯವಸ್ಥೆಯನ್ನ ಮೆಟ್ಟಿ ನಿಂತಾಗ ಮಾತ್ರ ಮಹಿಳೆ ತನ್ನ ಉದ್ಧಾರವಾಗ್ಲಿಕ್ಕೆ ಸಾಧ್ಯ. ನಮಗೆ ಸಂಕುಚಿತ ಬೇಡ. ನನಗೆ ಈ ತರದ ಸಮಸ್ಯೆ ಇದೆ, ಆ ಸಮಸ್ಯೆಯನ್ನ ಆ ಸಂಕುಚಿತೆಯನ್ನ ನಾವು ಮೀರಿ ನಿಲ್ಬೇಕಾದ್ರೆ ಎಷ್ಟು ದಿವಸದಿಂದ ನಮ್ಮ ಈ ತೋರಿಕೆಗೆ ಒಳಗಾಗದೇ ಇರ್ತಕ್ಕಂಥದ್ದು ಅಂಜಿ ಅಂಜಿ ನಡಿಬೇಕು ನಾವು. ಹೀಗಾಗಿ ಹೊಸ್ತಲನ್ನ ದಾಟಲೇಬೇಕಾಗಿದೆ. ನಮ್ಮತನವನ್ನ ನಾವು ಪ್ರದರ್ಶನ ಮಾಡಲೇಬೇಕು. ಸ್ವಾತಂತ್ರ್ಯ ಬಂದಿದೆ, ಪ್ರಜಾಪ್ರಭುವ ಬಂದಿದೆ, ಚಂದ್ರ ಲೋಕಕ್ಕೆ ಹೋಗಿ ಬಂದಿದ್ದೇವೆ ಇವಾಗ. ಹೀಗಾಗಿ ಅಂತ ಮಹಿಳೆಯರಿಗೆ ನಾನು ಹೇಳದ್ದು, ನೀವು ಸಂಕೋಚಕ್ಕೆ ಒಳಪಡಬೇಡಿ. ನಮ್ಮ ಕನಸುಗಳನ್ನ ಕೊಂದೊಳ್ಳುವ ಬದಲು ಅವುಗಳನ್ನ ಹೊರಗಡೆ ಹಾಕ್ಬೇಕು. ಆ ವ್ಯವಸ್ಥೆಯನ್ನ ಮೆಟ್ಟಿ ನಿಂತಾಗ ಮಾತ್ರ ನಾವು ಏನಾದ್ರೂ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಹೀಗಾಗಿ ದ್ರೌಪದಿ ಅಂತ ಒಬ್ಬ ಮಹಿಳೆ ಆ ಸೀರೆ ಬಿಚ್ಚುವ ಸಂದರ್ಭದಲ್ಲಿಯೂ ಕೂಡ ಅವಳು ತನ್ನ ಪ್ರತಿಭಟನೆಯನ್ನ ಮಾಡ. ಆಮೇಲೆ 12ನೇ ಶತಮಾನದೊಳಗೆ ಅಕ್ಕ ಮಹಾದೇವಿ ಕೂಡ ನಮಗೆ ಇವತ್ತು ಆದರ್ಶ ಆಗ್ತದೆ. ಏಕಕಾಲಕ್ಕೆ ಪತಿತ್ವ ಮತ್ತು ಪ್ರಭುತ್ವವನ್ನ ಧಿಕ್ಕರಿಸಿಕ್ಕಿರ್ತಕ್ಕಂತ ಮಹಿಳೆ. ಒಬ್ಬ ಮನಸ್ಸು ಮಾಡಿದ್ರೆ ಅವತ್ತು ರಾಜ ಅವಳನ್ನ ಏನಾದ್ರೂ ಬೇಕಾದ್ರೂ ಮಾಡಬಹುದಾಗಿತ್ತು.
1: ಹೌದು,
0: ಆದ್ರೆ ಅಂಥವನನ್ನ ಧಿಕ್ಕರಿಸಿ ಪತಿಯನ್ನ ಧಿಕ್ಕರಿಸಿ ನನ್ನ ನಾನು ಈ ಮನೆಯಲ್ಲಿ ಇರಬೇಕಾಯ್ತು ಅಂದ್ರೆ ನನ್ನ ತನನೇ ಇಲ್ಲ ಇಲ್ಲಿ, ನಾನು ಯಾಕಿರ್ಲಿ ಅಂತ ಹೇಳಿ ಆ ವ್ಯವಸ್ಥೆಯನ್ನ ಅರಸುತ್ತಿಗೆಯನ್ನ ಬಿಟ್ಟು ದಿಗಂಬರಿಯಾಗಿ ಬಂದು ನಿಲ್ತಕ್ಕಂಥದ್ದು ಇದು ಸಾಮಾನ್ಯವಾಗಿರ್ತಕ್ಕಂಥದ್ದು ಬಹಳ ದೊಡ್ಡ ಬಂಡಾಯಗಾರುತ್ತೆ. ಆ ಹಿನ್ನೆಲೆಯಲ್ಲಿ ನಮಗೆ ಅಕ್ಕ ಮಹಾದೇವಿ ಅಂತವ್ರು, ಸಾವಿತ್ರಿ ಬೈ ಫುಲೆ ಅಂತವ್ರು ಬಹಳ ದೊಡ್ಡ ಆದರ್ಶ ಆಗ್ಬೇಕಾಗಿದೆ. ಅಂಥವ್ರ ಜೀವನ ಚರಿತ್ರೆಯನ್ನ ಓದೋದ್ರ ಮೂಲಕ ನಾವಿವತ್ತು ಬದಲಾವಣೆ.
1: ಆಯ್ತು ಜಯದೇವಿ ಮೇಡಮ್ ಅವರೇ, ಎಷ್ಟುವರೆಗೂ ತಮ್ಮ ಅನುಭವವನ್ನ ತಮ್ಮ ಅನಿಸಿಕೆಗಳನ್ನ ನಮ್ಮೊಂದಿಗೆ ಹಂಚಿಕೊಂಡ್ರಿ, ಒಳ್ಳೆ ಕವನಗಳನ್ನ ಹೇಳಿದ್ರಿ ನಮಗೋಸ್ಕರ, ಧನ್ಯವಾದಗಳು ತಮಗೆ.
0: ನಮಸ್ಕಾರ.
2: ಇದುವರೆಗೆ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಕಲಬುರಗಿಯ ಕಥೆಗಾರ್ತಿ ಡಾಕ್ಟರ್ ಜಯದೇವಿ ಗಾಯಕ್ವಾಡ್ ಅವರೊಂದಿಗೆ ಸಂದರ್ಶನ ಕೇಳಿದರೆ. ಇವರನ್ನ ಸಂದರ್ಶಿಸಿದವರು ನೀರಜ ಕಾರಟಗಿ. ರಾಜ್ಯವ್ಯಾಪಿ ಮೂಡಿಬಂದ ಈ ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.
3: ವನಿತಾ ವಿಹಾರ ಕಾರ್ಯಕ್ರಮ ಇದುವರೆಗೂ ಮೂಡಿಬಂತು.
4: ಸಮಯ 12:30 ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ.
5: ಆಕಾಶವಾಣಿಗೆ 90ರ ಸಂಭ್ರಮ, ಭದ್ರಾವತಿ ಕೇಂದ್ರಕ್ಕೆ 60ರ ಸಂತಸ.
6: ದೇಶದ ಯುವ ಜನತೆಗೆ ಯುವವಾಣಿ ಉದ್ಯೋಗ ವಾರ್ತೆ ವೃತ್ತಿ ಶಿಕ್ಷಣ ಮಾರ್ಗದರ್ಶನ ಕಾರ್ಯಕ್ರಮದ ಮೂಲಕ ಅರಿವಿನ ಜೊತೆಗೆ ದೇಶದ ಬೆಳವಣಿಗೆಗೆ ಯುವಶಕ್ತಿಯನ್ನು ಸಕ್ರಿಯಗೊಳಿಸುವ ವಿಶೇಷ ಕಾಳಜಿಯನ್ನ ಆಕಾಶವಾಣಿ ಮಾಡುತ್ತಿದೆ.
7: ನಮಸ್ಕಾರ, ದಿ ಒರಿಜಿನಲ್ ಆಭರಣ ಉಡುಪಿ ನಿಮಗಾಗಿ ತಂದಿದೆ ನೇಷನ್ ಫಸ್ಟ್ ಗೋಲ್ಡನ್ ಆಫರ್. ಚಿನ್ನಾಭರಣಗಳ ಮೇಕಿಂಗ್ ಚಾರ್ಜಸ್ ಮೇಲೆ ಪ್ರತಿ ಗ್ರಾಮ್ಗೆ 1,250 ರೂಪಾಯಿವರೆಗೆ ರಿಯಾಯಿತಿ. ವಜ್ರಾಭರಣಗಳ ಮೇಲೆ ಪ್ರತಿ ಕ್ಯಾರೆಟ್ಗೆ 15,000 ರೂಪಾಯಿವರೆಗೆ ರಿಯಾಯಿತಿ. ಬೆಳ್ಳಿಯ ಸಾಮಗ್ರಿಗಳ ಮೇಲೆ ಪ್ರತಿ ಕಿಲೋಗೆ ಫ್ಲಾಟ್ 7,000 ರೂಪಾಯಿ ರಿಯಾಯಿತಿ. ನಿಮ್ಮ ಹಳೆಯ ಚಿನ್ನವನ್ನು ವಿನಿಮಯ ಮಾಡಿ ಪ್ರತಿ ಗ್ರಾಮ್ಗೆ 250 ರೂಪಾಯಿ ಹೆಚ್ಚುವರಿ ಪಡೆಯಿರಿ. ಈ ಆಫರ್ ಜೂನ್ 7ರವರೆಗೆ ಮಾತ್ರ. ನಿಯಮಗಳು ಅನ್ವಯಿಸುತ್ತವೆ. ನಿಮ್ಮ ಹತ್ತಿರದ ದಿ

0: ಒರಿಜಿನಲ್ ಆಭರಣ ಶೋರೂಮ್ಗೆ ಭೇಟಿ ನೀಡಿ.
1: ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಫೀಸು ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

ಕೇಳಿದ್ರಿ ಈ ಮಧ್ಯಾಹ್ನ 12:20 ನಮ್ಮ ನಿಲಯದಿಂದ ಚಿತ್ರಗೀತೆಗಳು ಮೂಡಿ ಬರಲಿವೆ. 2:40 ಭಾವಗೀತೆಗಳು, 3:00 ಚಾಟ್ ಶೋ, 4:00 ಮಿಕ್ಸ್ ಮೆಲೋಡಿ, ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳು ಮೂಡಿ ಬರಲಿವೆ.

ಸಂಜೆ 5 ಗಂಟೆಗೆ ಚಿತ್ರಗೀತೆಗಳ ಕಾರ್ಯಕ್ರಮ, 6 ಗಂಟೆಗೆ ಸೇವಾ ಮಾಹಿತಿ, 6:51ಕ್ಕೆ ಕೃಷಿ ರಂಗ, ವೈಜ್ಞಾನಿಕ ಅಡಿಕೆ ತೋಟದ ನಿರ್ವಹಣೆ ಕುರಿತು ಶಿವಮೊಗ್ಗ ನವಿಲೆ ಕೃಷಿ ವಿಜ್ಞಾನ ಕೇಂದ್ರದ ತೋಟಗಾರಿಕಾ ವಿಜ್ಞಾನಿ ಡಾ ಭರತ್ ಕುಮಾರ್ ಎಂವಿ ಅವರೊಂದಿಗೆ ಡಾ ಎಸ್ಎಂ ಸುಧಾಕರ್ ಅವರು ನಡೆಸಿದ ಸಂದರ್ಶನದ ಮರುಪ್ರಸಾರ ಕೇಳಲಿದ್ದೀರಿ.

ಇನ್ನು ಈ ರಾತ್ರಿ 7:45 ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ, 8:00 ಗೌರವಾನ್ವಿತ ಉಪರಾಷ್ಟ್ರಪತಿಗಳಾದ ಶ್ರೀ ಸಿಪಿ ರಾಧಾಕೃಷ್ಣನ್ ಅವರು ದಾವಣಗೆರೆ ಬಿಡಿಟಿ ಕಾಲೇಜಿನ 75ನೇ ವಾರ್ಷಿಕೋತ್ಸವದ ಆಚರಣೆಯಲ್ಲಿ ಭಾಗವಹಿಸಿದ ಕುರಿತ ಬಾನುಲಿ ವರದಿ ಕೇಳಲಿದ್ದೀರಿ. ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ ರಾಜ್ಯವ್ಯಾಪಿ ಪ್ರಸಾರದಲ್ಲಿ.

ಇನ್ನು ಈ ರಾತ್ರಿ ಇಂದು ರಾತ್ರಿ 9:15 ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳನ್ನು ಕೇಳುವ್ರಿ. 9:30 ಕರೆಂಟ್ ಅಫೇರ್ಸ್, 10:00 ನಾಟಕ ಶಿಶಿರದಲ್ಲಿ ವಸಂತ, ರಚನೆ ಎಂಎನ್ ರಾಣಿ ರತ್ನರಾವ್, ನಿರ್ಮಾಣ ಎಸ್ ಉಷಾಲತ. 10:30 ಸವಿ ನೆನಪು, ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಸಮಯ 12:35 ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರ ಆರೋಗ್ಯ ಕಾರ್ಯಕ್ರಮ

0: ಆರೋಗ್ಯ ಸಂಚಿಕೆ. ಎಲ್ಲರಿಗೂ ನಮಸ್ಕಾರ. ಇಂದಿನ ಆರೋಗ್ಯ ಸಂಚಿಕೆಯಲ್ಲಿ ಕೇಳಿ, ಅಂಡವಾಯು ಅಥವಾ ಹರ್ನಿಯಾ, ಈ ಕುರಿತು ಡಾಕ್ಟರ್ ಸುಶ್ರುತಾ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸುಜಾತಾ ಎಫ್ ತಳವಾರ್. ನಮ್ಮ ಎಲ್ಲ ಪ್ರೀತಿಯ ಕೇಳುಗರಿಗೆ ನಮಸ್ಕಾರ. ಇಂದಿನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಸುಶ್ರುತಾ ಅವರು. ಇವರು ಶಸ್ತ್ರಚಿಕಿತ್ಸಾ ವಿಭಾಗದಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಸರ್, ನಮಸ್ಕಾರ.
1: ನಮಸ್ಕಾರ.
0: ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಹರ್ನಿಯಾ ಕುರಿತಂತೆ ಮಾತಾಡೋಣ. ಹರ್ನಿಯಾ ಅಂದ್ರೆ ಏನ್ ಸರ್?
1: ಹರ್ನಿಯಾ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಹೊಟ್ಟೆ ಹತ್ರ ಒಂದು

0: ಗಂಟಿನ ರೂಪದಲ್ಲಿ ಕಾಣಿಸಿಕೊಳ್ಳುತ್ತೆ. ಈಗ ಬೆಳವಣಿಗೆ ಟೈಮ್ನಲ್ಲಾಗಿದ್ರೆ ಆಗಿರ್ಬೋದು, ಇಲ್ಲ ವಯಸ್ಸು ಹೆಚ್ಚಾದಂತೆ ನಮ್ಮ ಮಸಲ್ಸ್ ಸ್ವಲ್ಪ ವೀಕ್ ಆಗಿದ ಕಾರಣದಿಂದ ಅಲ್ಲೊಂದು ಡಿಫೆಕ್ಟ್ ಕಾಣಿಸ್ಕೊಳ್ಳುತ್ತೆ. ಅದರಿಂದ ಹೊಟ್ಟೆ ಒಳಗಿರೋ ಕರಳಾಗ್ಲಿ ಅಥವಾ ಅದ್ರ ಸುತ್ತಮುತ್ತ ಇರೋ ಒಮೆಂಟಮ್ ಅಂತ ಹೇಳ್ತೀವಿ, ಬೊಜ್ಜಿನಾಂಶ, ಕರಳಿನ ಪಕ್ಕ ಇರೋ ಬೊಜ್ಜಿನಾಂಶ, ಅದು ಹೊರಗೆ ಗಂಟಿನ ರೂಪದಲ್ಲಿ ಕಾಣಿಸ್ಕೊಳ್ಳೋದಕ್ಕೆ ಹರ್ನಿಯಾ ಅಂತ ಕರಿತೀವಿ.
1: ಯಾವ ವಯಸ್ಸಲ್ಲಿ ಬರಬಹುದು
0: ಇದು? ಯಾವುದೇ ವಯಸ್ಸಿನಾದ್ರೂ ಬರಬಹುದು, ಬಟ್ ಅತಿ ಹೆಚ್ಚಾಗಿ ಯಂಗರ್ ಏಜ್ ಗ್ರೂಪ್ ಅಂದ್ರೆ ಏನು 30 ವರ್ಷಗಳ ಒಳಗಿನ ಏಜ್ ಗ್ರೂಪ್ ಅಲ್ಲಿ ಬಂದ್ರೆ ಅದನ್ನ ಕಂಜನೆಟಲ್ ಹರ್ನಿಯಾ ಅಂತ ಹೇಳ್ತೀವಿ. ಅಂದ್ರೆ ಅದು ಬೆಳವಣಿಗೆಯಲ್ಲಿ ಸ್ವಲ್ಪ ಏರುಪೇರು ಆಗಿರೋದ್ರಿಂದ ಅದು ಬರೋದಕ್ಕೆ ಕಂಜನೆಟಲ್ ಹರ್ನಿಯಾ ಅಂತ ಹೇಳ್ತೀವಿ. ಇನ್ನು ಅದು ಬಿಟ್ರೆ ವಯಸ್ಸಾಗಿರೋರಲ್ಲಿ ಅಂದ್ರೆ ಸುಮಾರು 50-60 ವರ್ಷದಿಂದ ಮೇಲ್ಪಟ್ಟವರಲ್ಲಿ ಬರುವಂತದ್ದು, ಅದು ಸಾಮಾನ್ಯವಾಗಿ ಬರ್ಲಿಕ್ಕೆ ಕಾರಣ ಏನಂತ ಹೇಳಿದ್ರೆ ಮಸಲ್ ವೀಕ್ ಆಗೋದು. ವಯಸ್ಸಾಗ್ತಾ ಆಗ್ತಾ ನಮ್ಮ ಮಸಲ್ಸ್ ಹೇಗೆ ವೀಕ್ ಆಗುತ್ತೆ ಅದರಿಂದ ಕಾಣಿಸ್ಕೊಳ್ಳೋ ಡಿಫೆಕ್ಟ್ ಇಂದ ಹೊರಗೆ ಬರೋದಕ್ಕೆ ಹರ್ನಿಯಾ ಗಂಟಾಗುತ್ತೆ.
1: ಈಗ ಯಾವ ವಯಸ್ಸಿನವರೆಗಾದ್ರೂ ಬರಬಹುದು, ಹೆಣ್ಣು ಮಕ್ಕಳಿಗೂ ಬರಬಹುದು, ಗಂಡು ಮಕ್ಕಳಿಗೂ ಬರಬಹುದು,
0: ಹೌದು,
1: ಯಾರಿಗೆ ಬೇಕಾದ್ರೂ
0: ಯಾರಿಗೆ ಬೇಕಾದ್ರೂ ಬರಬಹುದು. ಆದ್ರೆ ನಮ್ದು ರಿಸರ್ಚ್ ಆರ್ಟಿಕಲ್ಸ್ ಎಲ್ಲದರಲ್ಲೂ ಗಂಡು ಮಕ್ಕಳಲ್ಲಿ ಸ್ವಲ್ಪ ಸಾಮಾನ್ಯವಾಗಿ ಕಾಣಿಸ್ಕೊಳ್ಳುತ್ತೆ ಹೆಣ್ಣು ಮಕ್ಕಳಿಗಿನ್ನ ಅಂತ ಹೇಳ್ತಾರೆ.
1: ಏನೇನ್ ಕಾರಣಗಳಿರಬಹುದು ಸರ್?
0: ಅದ್ ನಾನು ಆಗ್ಲೇ ಹೇಳ್ದಂಗೆ, ಒಂದು ಕಂಜನೆಟಲ್ ಆಗಿರ್ಬೋದು, ಅಂದ್ರೆ ಬೆಳವಣಿಗೆ ಟೈಮ್ನಲ್ಲಿ ಸ್ವಲ್ಪ ಏನಾದ್ರು ಏರುಪೇರು ಆಗಿ ಯಾವ್ದಾದ್ರು ಒಂದು ಡಿಫೆಕ್ಟ್ ಇದ್ದು ಅದು ಕ್ಲೋಸ್ ಆಗ್ದಲೆ ಹಂಗೆ ಉಳಿತ ಅಂತ ಹೇಳಿದ್ರೆ ಅವಾಗ ಬರೋದಕ್ಕೆ ಕಂಜನೆಟಲ್ ಹರ್ನಿಯಾ ಅಂತ ಹೇಳ್ತೀವಿ. ಮತ್ ಇನ್ನೊಂದು, ಯಾರಾದ್ರೂ ಹೊಟ್ಟೆಯ ಆಪರೇಷನ್ ಏನಾದ್ರೂ ಮಾಡಿಸ್ಕೊಂಡಿದ್ರೆ ಮುಂಚೆ, ಈಗ ಅಪೆಂಡಿಸೆಕ್ಟಮಿ ಏನಾದ್ರು ಆಗಿದ್ರೆ ಅಪೆಂಡಿಸೈಟಿಸ್ಗೆ, ಇಲ್ಲ ಕರಳಿನಲ್ಲಿ ಅಲ್ಸರ್ ಆಗಿದೆ ಅಂತ ಹೇಳಿ ಅದ್ರ ಕಾರಣಕ್ಕೆ ಏನಾದ್ರು ಆಪರೇಷನ್ ಮಾಡಿಸ್ಕೊಂಡಿದ್ರೆ, ಅದು ಯಾವುದೇ ಭಾಗದಲ್ಲೂ ಆಪರೇಷನ್ ಮಾಡಿದ್ರು ಮತ್ತೆ ಅದು 100% ಶಕ್ತಿ ಬರೋದಿಲ್ಲ. ಆ ಜಾಗದ ಚರ್ಮಕ್ಕಾಗ್ಲಿ, ಆ ಜಾಗದ ಮಾಂಸಖಂಡಗಳಿಗಾಗ್ಲಿ, ಯಾವ್ದಕ್ಕಾದ್ರೂ 70% ಮಾತ್ರ ಶಕ್ತಿ ಇರ್ತದೆ ಅದರಲ್ಲಿ. ಸೊ ಈ ತರ ಸ್ವಲ್ಪ ಅದರಲ್ಲಿ ಬಲಹೀನತೆ ಇರೋದ್ರಿಂದ ಮುಂಚೆ ಆಪರೇಷನ್ ಆಗಿದ್ದವರಲ್ಲಿ ಹರ್ನಿಯಾ ಆಗೋ ಚಾನ್ಸಸ್ ಸ್ವಲ್ಪ ಜಾಸ್ತಿ ಇರುತ್ತೆ. ಮತ್ತೆ ಇನ್ನೊಂದು ಹೊಕ್ಕಳತ್ರ ಆಗೋ ಹರ್ನಿಯಾ, ಅದನ್ನ ನಾವು ಅಂಬಲಿಕಲ್ ಹರ್ನಿಯಾ ಅಂತ ಹೇಳ್ತೀವಿ. ಈ ಮಗು ಇರೋ ಟೈಮಲ್ಲಿ ಅಂದ್ರೆ ಇನ್ನ ಅಮ್ಮನ ಹೊಟ್ಟೆಯಲ್ಲಿ ಇರೋ ಟೈಮ್ನಲ್ಲಿ ಪಾಪುಗೆ ರಕ್ತ ಸಂಚಲನ ಎಲ್ಲ ಆಗೋದು ಹೊಕ್ಕಳಿಂದ ಬರೋ ಆರ್ಟರೀಸ್ ಇಂದ. ಹಾಗಾಗಿ ಮೊದಲೇ ಅಲ್ಲಿ ಒಂದು ಟ್ರ್ಯಾಕ್ಟ್ ಇರುತ್ತೆ. ಸೊ ಮಗು ಹುಟ್ಟೋ ಟೈಮಲ್ಲಿ ಅದು ಕ್ಲೋಸ್ ಆಗ್ಬೇಕು ಸಾಮಾನ್ಯವಾಗಿ. ಸೊ ಈ ಕ್ಲೋಸಿಂಗ್ ಆಫ್ ದ ಟ್ರ್ಯಾಕ್ಟ್ ಅಲ್ಲಿ ಏನಾದ್ರೂ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿ ಅದು ಹಂಗೆ ಉಳಿದ್ರೆ, ಅದು ಸಣ್ಣದಾಗಿ ಇದ್ರು ಕೂಡ ಬೆಳೀತಾ ಬೆಳೀತಾ ಹೊಟ್ಟೆ ಒಳಗಿನ ಪ್ರೆಷರ್ ಜಾಸ್ತಿ ಆದಂಗಾದಂಗೆ ಆ ಡಿಫೆಕ್ಟ್ ಕೂಡ ದೊಡ್ಡದಾಗ್ತದೆ. ಸೊ ಅಲ್ಲಿಂದ ಬರೋ ಹರ್ನಿಯಾಗೆ ಅಂಬಲಿಕಲ್ ಹರ್ನಿಯಾ ಅಂತ ಹೇಳ್ತೀವಿ. ಹೀಗೆ ಹಲವಾರು ಕಾರಣಗಳಿಂದ ಹರ್ನಿಯ ಗಂಟು ಕಳಿಸ್ಕೋಬಹುದು.
1: ಹರ್ನಿಯಾ ಆಗಿದೆ ಅಂತ ಗೊತ್ತಾಗೋದು ಏನಾದ್ರೂ ಒಂದ್ ಲಕ್ಷಣಗಳು ಕಂಡಾಗ ಮಾತ್ರ.
0: ಬಹಳ ಮುಖ್ಯವಾಗಿ ಇದು ಗಂಟಿನ ಹಾಗೆ ಕಾಣಿಸ್ಕೊಳ್ಳುತ್ತೆ. ಇದು ಎಲ್ಲಿ ಸಾಮಾನ್ಯವಾಗಿ ಕಾಣಿಸ್ಕೊಳ್ಳುತ್ತೆ ಅಂತ ಹೇಳಿದ್ರೆ, ಹೌದು, ಬಹಳ ಸಾಮಾನ್ಯವಾಗಿ ಇದು ತೊಡೆಯ ಮೇಲ್ಭಾಗದಲ್ಲಿ ಬರುತ್ತೆ ಗಂಟು. ಅಂದ್ರೆ ಹೊಟ್ಟೆಯ ಅತಿ ಕೆಳಭಾಗದಲ್ಲಿ ಅಥವಾ ತೊಡೆಯ ಮೇಲ್ಭಾಗದಲ್ಲಿ ಗಂಟು ಆಗಿ ಶುರುವಾಗಿದ್ದು ಅದು ಬೆಳೀತಾ ಬೆಳೀತಾ ದೊಡ್ಡದಾಗ್ತಾ ಆಗ್ತಾ ತೊಡೆಯ ಕೆಳಭಾಗದ ತನಕ ಬೆಳೀತಾ ಹೋಗುತ್ತೆ. ಮತ್ತೆ ಇದರದ್ದು ಇನ್ನೊಂದು ಮೇನ್ ಸ್ಪೆಷಲ್ ಕ್ಯಾರೆಕ್ಟರ್ ಅಂತ ಹೇಳಿದ್ರೆ, ಈ ಗಂಟು ಏನ್ ಬಂದಿರುತ್ತೆ, ಮನುಷ್ಯ ಮಲ್ಕೊಂಡ್ರೆ ಗಂಟು ಒಳಗೆ ಹೋಗುತ್ತೆ. ಮೊದಲು ಹರ್ನಿಯಾ ತುಂಬಾ ದೊಡ್ಡದಿಲ್ದೆ ಇದ್ದಾಗ ತುಂಬಾ ಸಣ್ಣದು, ಈಗ ಸ್ವಲ್ಪ ಅಷ್ಟೇ ಕರಳು ಹೊರಗೆ ಬರ್ತಿದೆ ಅಂತ ಹೇಳಿದ್ರೆ, ಮಲಗದ ಕೂಡಲೇ ಅದು ಕರಳು ವಾಪಸ್ ಹೋಗುತ್ತೆ. ಯಾವಾಗ ಕರಳು ತುಂಬಾ ಬಹಳಷ್ಟು ಕರಳು ಹೊರಗಡೆ ಬರ್ತಿದೆ, ಹರ್ನಿಯಾ ಗಂಟೊಳಗೆ ಬರ್ತಿದೆ, ಅವಾಗ ಮಲ್ಕೊಂಡಾಗ ಅಷ್ಟು ಪೂರ್ತಿ ಒಳಗೆ ಹೋಗದೆ ಇರುತ್ತೆ, ಗಂಟು ಹಾಗೆ ಉಳಿಯುತ್ತೆ. ಸೊ ಇದು ಬಹಳ ಮುಖ್ಯವಾಗಿ ಗಮನಿಸಬೇಕಾದಂತ ಲಕ್ಷಣ ಹರ್ನಿಯಾದ್ದು. ಮೊದಲು ಯಾವಾಗ ಗಂಟು ಒಳಗೆ ಹೋಗ್ತಿರುತ್ತೆ, ಅದು ಯಾವಾಗ ಒಳಗೆ ಹೋಗ್ದಲೆ ಹಂಗೆ ಉಳಿಯುತ್ತೆ, ಅಥವಾ ಅದನ್ನ ಕೆಲವರು ಏನ್ ಮಾಡ್ತಾರೆ, ಒತ್ತಿಕೊಂಡು ಅದನ್ನ ಮತ್ತೆ ಒಳಗೆ ಹೋಗಿಸ್ಕೊಳ್ಳುವಂತವ್ರು ಇರ್ತಾರೆ ಪೇಷಂಟ್ಸ್. ಈಗ ಅದಕ್ಕೆ ನೋವು ಕಾಣಿಸ್ಕೊಳ್ಳುತ್ತೆ, ತುಂಬಾ ಕರಳು ಹೊಟ್ಟೆ ಒಳಗಿಲ್ದಲೆ ಹರ್ನಿಯ ಗಂಟು ಹೊರಗಡೆ ಬಂದಾಗ ಅದ್ರ ಜೊತೆ ನೋವು ಆಗುತ್ತೆ ಪೇಷಂಟ್ಸ್ ಗೆ. ಸೊ ಅವರು ಅದನ್ನ ನೋವು ಕಮ್ಮಿ ಮಾಡ್ಕೊಳ್ಳೋಕ್ಕಂತ ಅದನ್ನ ಪ್ರೆಷರ್ ಕೊಟ್ಟು ಒತ್ಕೊಂಡು ಸ್ವಲ್ಪ ಕಮ್ಮಿ ಮಾಡ್ಕೋತಾರೆ ಗಂಟನ್ನ, ಅವಾಗ ನೋವಿಂದ ಮುಕ್ತರಾಗಿರ್ತಾರೆ. ಸೊ ಈ ತರ ಲಕ್ಷಣಗಳು ಇದಾವೆ ಅಂತ ಹೇಳಿದ್ರೆ ಅದು ಹರ್ನಿಯ ಗಂಟು ಅಂತ ಭಾವಿಸ್ಬೇಕಾಗುತ್ತೆ.
1: ಇದಿಷ್ಟೇ ಲಕ್ಷಣಗಳು, ಗಂಟು ಇರುತ್ತೆ
0: ಬಹಳ ಮುಖ್ಯವಾಗಿ ಗಂಟು, ಆಮೇಲೆ ತದನಂತರ ಬರೋದು ನೋವು. ಮತ್ತೆ ಇನ್ನೊಂದು, ಕರಳು ಏನಾದ್ರು ಹೊರಗ್ ಬಂದಿದ್ದು ಒಳಗ್ ಹೋಗ್ದಲೆ ಅಲ್ಲೇ ಸಿಕ್ಕೊಂತು ಅಂತ ಹೇಳಿದ್ರೆ ಅದರದ್ದು ನಾರ್ಮಲ್ ಫಂಕ್ಷನ್ಸ್ ಗೆ ಎಫೆಕ್ಟ್ ಆಗುತ್ತೆ. ಅವಾಗ ಪದೇ ಪದೇ ವಾಂತಿ ಆಗೋದು, ಇಲ್ಲ ಅಂತ ಹೇಳಿದ್ರೆ ಹೊಟ್ಟೆ ಊದ್ಕೊಳ್ಳೋದು, ಈ ತರ ಎಲ್ಲ ಲಕ್ಷಣಗಳು ಕಾಣ್ಬರ್ತವೆ. ಇದು ತುಂಬಾ ವರ್ಷಗಳು ಹರ್ನಿಯಗಳನ್ನ ಎಲ್ಲೂ ವೈದ್ಯರ ಹತ್ರ ತೋರಿಸ್ಕೊಳ್ದಲೆ, ಅದಕ್ಕೆ ಟ್ರೀಟ್ಮೆಂಟ್ ತಗೊಳ್ದಲೆ, ಹಾಗೆ ನಿರ್ಲಕ್ಷ್ಯ ಮಾಡಿ ಹಾಗೆ ಬಿಟ್ಟಿರೋರಲ್ಲಿ ಕಾಣಿಸ್ಕೊಳ್ಳುವಂತ ಲಕ್ಷಣಗಳು. ಅದು ಬಿಟ್ರೆ ಸಾಮಾನ್ಯವಾಗಿ ಗಂಟು ಹಾಗೂ ನೋವು, ಇದೆರಡಷ್ಟೇ ಹರ್ನಿಯಾದ ಲಕ್ಷಣಗಳು.
1: ಏನು ಚಿಕಿತ್ಸೆಗಳಿದೆ ಸರ್ ಇದಕ್ಕೆ? ಅಂದ್ರೆ ಒಂದು ಗಂಟು ಹೊರಗ್ ಬಂದಿರುತ್ತೆ, ಅದನ್ನ ನೀವು ಶಸ್ತ್ರಚಿಕಿತ್ಸೆ ಮೂಲಕನೇ ಹೊರಗ್ ಹಾಕ್ಬೇಕಾ ಅಥವಾ ಹಾಗೇನು ಇದಕ್ಕೆ ಚಿಕಿತ್ಸೆ ಇದೆಯಾ?
0: ಹೌದು, ಇದಕ್ಕೆ ಯಾವುದೇ ರೀತಿಯಾದ ಮೆಡಿಸಿನ್ ಇಂದ ಟ್ರೀಟ್ ಮಾಡಕ್ ಆಗಲ್ಲ. ಅಂದ್ರೆ ಯಾವುದೇ ರೀತಿಯಾದ ಮಾತ್ರೆ ಆಗ್ಲಿ, ಯಾವುದೇ ರೀತಿಯಾದ ಇಂಜೆಕ್ಷನ್ ಆಗಿ, ಮಧುಮೇಹ ರೋಗ ಇರ್ಬೋದು, ರಕ್ತದೊತ್ತಡ ಇರ್ಬೋದು, ಇದಕ್ಕೆಲ್ಲ ಮಾತ್ರೆ ಇಂಜೆಕ್ಷನ್ ಇಂದನೇ ಟ್ರೀಟ್ಮೆಂಟ್ ಕೊಡ್ಬೋದು ಅಥವಾ ನಿಯಂತ್ರಣದಲ್ಲಿ ಇಡ್ಬೋದು. ಆದ್ರೆ ಹರ್ನಿಯಾ ಬರೋದು ಮಸಲ್ ಅಂದ್ರೆ ಮಾಂಸಖಂಡದಲ್ಲಿ ಇರುವಂತ ಡಿಫೆಕ್ಟ್ ಆಗಿರೋದ್ರಿಂದ ಈ

0: ಆದಂತ ಅದಕ್ಕೆ ಬೇಕಾದಂತ ಒಂದು ವಾತಾವರಣ ಇರ್ತದೆ, ಅದಕ್ಕೆ ಬೇಕಾದಂತ ಒಂದು ಟೆಂಪರೇಚರ್ ಇರುತ್ತೆ. ದೇಹದಿಂದ ಹೊರಗೆ ಬಂದಾಗ ಏನಾಗುತ್ತೆ, ಅದು ಇನ್ನ ಸ್ವಲ್ಪ ಕೂಲರ್ ಎನ್ವೈರನ್ಮೆಂಟ್ ಗೆ ಹೋಗುತ್ತೆ. ಅವಾಗ ಅದರದ್ದು ಫಂಕ್ಷನಿಂಗ್ ಕಮ್ಮಿ ಆಗ್ತಾ ಹೋಗುತ್ತೆ. ಅದ್ರ ಫಂಕ್ಷನಿಂಗ್ ಕಮ್ಮಿ ಆಗ್ತಾ ಹೋದಂಗೆನೆ ಜೀರ್ಣ ಶಕ್ತಿ ಕಮ್ಮಿ ಆಗೋದು, ಇಲ್ಲ ಊಟ ಮಾಡಿದ್ದು ಮುಂದೆ ಹೋಗ್ದಲೇ ಇರೋದು, ಮತ್ತೆ ವಾಪಸ್ ವಾಂತಿ ರೂಪದಲ್ಲಿ ವಾಪಸ್ ಹೊರಗಡೆ ಬರೋದು, ಈ ತರ ಎಲ್ಲ ಆಗುತ್ತೆ. ಮತ್ತೆ ಇನ್ನೊಂದು ಬಹಳ ಮುಖ್ಯವಾಗಿ, ಬಹಳಷ್ಟು ಕರಳು ಹೊರಗ್ ಬಂದಾಗ ಅದ್ರ ರಕ್ತ ಸಂಚಲನ ಕಮ್ಮಿ ಆಗ್ತಾ ಹೋಗುತ್ತೆ. ರಕ್ತ ಸಂಚಲನ ಕಮ್ಮಿ ಆದಾಗ ಅದರಲ್ಲಿ ಗ್ಯಾಂಗ್ರೀನ್ ಅಂತ ಚೇಂಜಸ್ ಕಾಣ್ತಾ ಹೋಗುತ್ತೆ. ಈಗ ಹೇಗೆ ಕಾಲಲ್ಲಿ ಗ್ಯಾಂಗ್ರೀನ್ ಇನ್ಫೆಕ್ಷನ್ ಆಗಿ ಆಗುತ್ತೆ, ಆ ತರ ಕರಳಲ್ಲೂ ಕೂಡ ರಕ್ತ ಸಂಚಲನ ಕಮ್ಮಿ ಆದ್ರೆ ಅದರದ್ದು ಗ್ಯಾಂಗ್ರೀನ್ ಫಾರ್ಮೇಷನ್ ಆಗ್ತಾ ಹೋಗುತ್ತೆ. ದೇಹದಲ್ಲಿ ಎಲ್ಲೇ ಗ್ಯಾಂಗ್ರೀನ್ ಇದ್ರೂ ಕೂಡ ಅದು ಸತ್ವ ಇಲ್ದೇ ಇರೋದು ಅಥವಾ ಸತ್ತಿರುವಂತಹ ಟಿಶ್ಯೂ ತರ ಆಗಿರುತ್ತೆ. ಅದಕ್ಕೆ ಇನ್ಫೆಕ್ಷನ್ಸ್ ಸ್ಟಾರ್ಟ್ ಆಗ್ಬೋದಲ್ಲಿ. ಸೊ ಆ ಇನ್ಫೆಕ್ಷನ್ ಒಂದ್ಸತಿ ಒಂದು ಕರಳಿನ ಭಾಗದಲ್ಲಿ ಸ್ಟಾರ್ಟ್ ಆದ್ರೆ ಅದು ಬೇರೆ ಕರಡೆಗೆ ಹರಡೋದು, ಇಡೀ ಹೊಟ್ಟೆಲೆಲ್ಲ ಸ್ವಲ್ಪ ಇನ್ಫೆಕ್ಷನ್ ಹರಡೋದು, ಕೀವು ತುಂಬಿಕೊಳ್ಳೋದು, ಈ ತರ ಅಂತ ಕಾಂಪ್ಲಿಕೇಶನ್ಸ್ ಆಗ್ಬೋದು. ಹರ್ನಿಯಾ ಗಂಟನ್ನ ನಿರ್ಲಕ್ಷಿಸಿದ್ರೆ
1: ತುಂಬಾ ಜೀವಕ್ಕೆ ಅಪಾಯ ಆಗುವಂತ ಸ್ಥಿತಿನ ಹೇಗೆ ಸರಿ
0: ಸಾಮಾನ್ಯವಾಗಿ
1: ಮಾಡಿಸ್ಕೋಬಹುದಾ, ಅವ್ರಿಗೆ ಅನುಕೂಲ ಆದಾಗ ಮಾಡಿಸ್ಕೋಬಹುದಾ, ಇಲ್ಲ ತಕ್ಷಣನೇ ಇದಕ್ಕೆ ಚಿಕಿತ್ಸೆ ತಗೋಬಹುದಾ, ಹೇಗೆ?
0: ಸಾಮಾನ್ಯವಾಗಿ ಇದು ಜೀವಕ್ಕೆ ಅಪಾಯ ಆಗುವಂತ ಪರಿಸ್ಥಿತಿ ಏನಲ್ಲ, ಬಹಳ ಕಡಿಮೆ ಈ ತರ ಪರಿಸ್ಥಿತಿಗಳಾಗೋದು. ನನಗೆ ನಾ ಏನ್ ಹೇಳಿದೆ, ರಕ್ತ ಸಂಚಲನ ಕಮ್ಮಿ ಆಗೋದು, ಇಲ್ಲ ಅದು ಗ್ಯಾಂಗ್ರೀನ್ ಆಗೋದು, ಇನ್ಫೆಕ್ಷನ್ ಆಗೋದು, ಇದೆಲ್ಲ ಬಹಳ ಕಮ್ಮಿ. 100ರಲ್ಲಿ ಅಥವಾ 1000ರಲ್ಲಿ ಒಬ್ರಿಗೆ ಆಗುವಂತ ಪರಿಸ್ಥಿತಿ ಇದು. ಸಾಮಾನ್ಯವಾಗಿ ಇದನ್ನ ಅಪೆಂಡಿಕ್ಸ್ ಇನ್ಫೆಕ್ಷನ್ ಅಷ್ಟು ಎಮರ್ಜೆನ್ಸಿ ಅವಾಗಲೇ ಆಪರೇಷನ್ ಮಾಡಿಸ್ಬೇಕು ಅನ್ನೋ ಪರಿಸ್ಥಿತಿ ಅಲ್ಲ ಹರ್ನಿಯಾದ್ರು. ಸ್ವಲ್ಪ ಸಮಯ ತಗೊಂಡು ಸ್ವಲ್ಪ ಏನಾದ್ರೂ ವ್ಯವಸ್ಥೆಗಳು ಮಾಡ್ಬೇಕಂದ್ರೆ ಅದನ್ನ ಮಾಡಿಕೊಂಡು ಆಪರೇಷನ್ ಮಾಡಿಸ್ಬೋದು. ಆದ್ರೆ ಬಹಳಷ್ಟು ತಿಂಗಳ ಕಾಲ ಅಥವಾ ಬಹಳಷ್ಟು ವರ್ಷಗಳ ಕಾಲ ನಿರ್ಲಕ್ಷಿಸಿ ಟ್ರೀಟ್ಮೆಂಟ್ ಇಲ್ದಲೆ ಮ್ಯಾನೇಜ್ ಮಾಡಕ್ಕೆ ಆಗಲ್ಲ. ಅವಾಗ ನಾನು ಏನ್ ಹೇಳಿದೆ ಕಾಂಪ್ಲಿಕೇಶನ್ಸ್ ಅದೆಲ್ಲ ಕಾಣಿಸ್ಕೊಳಕ್ಕೆ ಶುರುವಾಗುತ್ತೆ. ಇದೇ ದಿನ ಇವತ್ತೇ ಅಥವಾ ನಾಳೆನೆ ಆಪರೇಷನ್ ಮಾಡಿಸ್ಕೋಬೇಕು ಅನ್ನೋ ತರದ್ದು ಅಲ್ಲ, ಬಟ್ ಅದನ್ನ ಹಾಗೇನೆ ಸುಮಾರು ತಿಂಗಳುಗಳಷ್ಟು ವರ್ಷಗಳಷ್ಟು ಕಾಲ ಬಿಡೋಕ್ಕೂ ಆಗೋದಿಲ್ಲ ಹರ್ನಿಯಾ ಗಂಟು.
1: ಇದಕ್ಕೆ ಚಿಕಿತ್ಸೆ ತೆಗೆದುಕೊಳ್ಳೋದು.
0: ಹೌದು,
1: ಈಗ ಜಾಲತಾಣಗಳು ಮತ್ತೆ ಫೋನ್ ಎಲ್ಲ ಕೈಯಲ್ಲೇ ಇರೋದ್ರಿಂದ ಇದಕ್ಕೆ ಇದನ್ನ ಕುಡಿದ್ರೆ ಕಡಿಮೆ ಆಗುತ್ತೆ, ಇದನ್ನ ತಿಂದ್ರೆ ಕಡಿಮೆ ಆಗುತ್ತೆ, ಈ ತರ ಎಕ್ಸರ್ಸೈಸ್ ಮಾಡಿದ್ರೆ ಕಡಿಮೆ ಆಗುತ್ತೆ, ಆ ತರದ್ದು ನೂರಾರು ವಿಡಿಯೋಗಳನ್ನ ನಾವು ಕಾಣ್ತೀವಿ ಸರ್. ಒಬ್ಬ ತಜ್ಞ ವೈದ್ಯರಾಗಿ ತಾವೇನ್ ಹೇಳ್ತೀರಾ ಈ ತರದಕ್ಕೆ, ಅಂದ್ರೆ ಸ್ವಂತ ಔಷಧಿ ಮಾಡ್ಕೊಳ್ಳೋದು ಎಷ್ಟು ಸರಿ ಅಂತ?
0: ಕೆಲವೊಂದು ರೋಗಗಳಿಗೆ ಕೆಲವೊಂದು ಮನೆಮದ್ದುಗಳು ಸರಿಯಾಗಿರುತ್ತವೆ, ಬಟ್ ಎಲ್ಲದಕ್ಕೂ ಹಾಗೆ ಮನೆಮದ್ದುಗಳು ಕೆಲಸ ಮಾಡೋದಿಲ್ಲ. ಅದರಲ್ಲಿ ಹರ್ನಿಯಾ ಗಂಟು ಕೂಡ ಒಂದು. ನಾನಾಗ್ಲೇ ಹೇಳ್ದಂಗೆ ಯಾವುದೇ ರೀತಿಯಾದ ಮಾತ್ರೆ, ಯಾವುದೇ ರೀತಿಯಾದ ಇಂಜೆಕ್ಷನ್, ಯಾವುದೇ ರೀತಿಯಾದ ಎಕ್ಸಸೈಸ್, ಆಹಾರ ಪದ್ಧತಿ ಬದಲಿಸೋದಿಂದಾಗ್ಲಿ, ಜೀವನ ಶೈಲಿ ಬದಲಿಸೋದಿಂದಾಗ್ಲಿ, ಈ ತರದ್ರಿಂದ ಹರ್ನಿಯಾ ಒಬ್ರಿಗೆ ಬಂದಿದೆ ಅಂದ್ರೆ ಅದನ್ನ ಹೋಗ್ಲಾಕ್ಸಿಕ್ ಆಗಲ್ಲ. ಟ್ರೀಟ್ಮೆಂಟ್ ಕೊಡ್ಬೇಕು ಅಂದ್ರೆ ಅದಕ್ಕೆ ಶಸ್ತ್ರಚಿಕಿತ್ಸೆಯೇ ಬೇಕು, ಆಪರೇಷನ್ ಮಾಡ್ಲೇಬೇಕಾಗತ್ತೆ. ಈ ತರ ಆಹಾರ ಪದ್ಧತಿ ಬದಲಿಸೋದು, ಜೀವನ ಶೈಲಿ ಬದಲಿಸೋದು, ಇದರಿಂದ ಹರ್ನಿಯಾ ಕಮ್ಮಿ ಆಗತ್ತೆ ಅನ್ನೋದು ನನಗೆ ತಿಳಿದ ಮಟ್ಟಿಗೆ ತಪ್ಪು ಮಾಹಿತಿಗಳಾಗಿರ್ತವೆ.
1: ಸರ್, ಕೆಲವು ಕೇಸ್ಗಳನ್ನ ನಾನೆಲ್ಲ ಓದಿದ್ದೆ, ಆರ್ಟಿಕಲ್ ಓದಿದ್ದೆ, ಈ ಚಿಕ್ಕ ಮಕ್ಕಳಲ್ಲಿ ಬರುತ್ತಲ್ಲ ಸರ್, ಅದು ಅತಿಯಾದ ಕೊಬ್ಬಿನಿಂದ ಬರುತ್ತೆ ಅಥವಾ ಅತಿಯಾದ ತೂಕ ಹೊಂದಿರೋರಿಗೆ ಬರುತ್ತೆ ಅಂತ ಹೇಳ್ತಾರೆ, ಅದ್ ನಿಜಾನ?
0: ಅಂದ್ರೆ ಚಿಕ್ಕ ಮಕ್ಕಳಲ್ಲಿ ಬರೋದು ನಾನಾಗ್ಲೇ ಹೇಳ್ದಂಗೆ ಅದು ಕಂಜನೈಟಲ್ ಹರ್ನಿಯಾ ಅಂತ ಹೇಳಿ. ಬೆಳವಣಿಗೆಯ ಟೈಮಲ್ಲಿ ಸ್ವಲ್ಪ ಕಮ್ಯುನಿಕೇಶನ್ಸ್ ಇರ್ತವೆ, ಈಗ ಒಂದಕ್ಕೊಂದು ಕಮ್ಯುನಿಕೇಶನ್ಸ್ ಇರ್ತವೆ, ಅದು ಮಗು ಹುಟ್ಟಿದ ಕೂಡಲೇ ಕ್ಲೋಸ್ ಆಗ್ಬೇಕು. ಅದು ಕ್ಲೋಸ್ ಆಗದೆ ಇರೋದ್ರಿಂದ ಕೆಲವು ಸತಿ ಹರ್ನಿಯಾ ಗಂಟುಗಳು ಕಾಣಿಸ್ಕೋತವೆ.
1: ಎಷ್ಟು ವಯಸ್ಸಿನವ್ರಿಗೆ ಅದು?
0: ಅದು ಚಿಕ್ಕ ಮಕ್ಕಳಿಂದ ಒಂದು ತಿಂಗಳ ಪಾಪುನಲ್ಲೂ ಹರ್ನಿಯಾ ಗಂಟು ಕಾಣಿಸ್ಕೋಬಹುದು, ಬಟ್ ಅದಕ್ಕೆ ಶಸ್ತ್ರಚಿಕಿತ್ಸೆ ಎಲ್ಲ ಬೇಕಾಗೋದಿಲ್ಲ. ಅದು 2 ವರ್ಷದ ಬೆಳವಣಿಗೆ ತನಕ ವೈಟ್ ಮಾಡಿ ನೋಡಬಹುದು. ಅದು ಕ್ಲೋಸ್ ಆಗಕ್ಕೆ ನಾವು ಟೈಮ್ ಕೊಡಬೇಕಾಗತ್ತೆ. 2 ವರ್ಷದ ತನಕನು ಸಾಮಾನ್ಯವಾಗಿ ಕ್ಲೋಸ್ ಆಗುತ್ತೆ, ಸುಮಾರು 99% ಜನರಲ್ಲಿ ಅದು ಕ್ಲೋಸ್ ಆಗುತ್ತೆ. 2 ವರ್ಷದ ನಂತರನೂ ಅದು ಕ್ಲೋಸ್ ಆಗ್ಲಿಲ್ಲ ಅಂತ ಹೇಳಿದ್ರೆ ಅವಾಗ ಟ್ರೀಟ್ಮೆಂಟ್ ಕೊಡಬೇಕಾಗತ್ತೆ. ಯಾಕಂದ್ರೆ 2 ವರ್ಷದ ತನಕ ಕ್ಲೋಸ್ ಆಗ್ಲಿಲ್ಲ ಅಂದ್ರೆ ಅದರ ನಂತರನೂ ಕ್ಲೋಸ್ ಆಗೋ ಪ್ರಾಬಬಿಲಿಟಿ ತುಂಬಾ ಕಮ್ಮಿ ಇರುತ್ತೆ, ಅವಾಗ ಶಸ್ತ್ರಚಿಕಿತ್ಸೆ ಬೇಕಾಗತ್ತೆ. ಹಾಗಾಗಿ ಸಣ್ಣ, ಅತಿ ಸಣ್ಣ ವಯಸ್ಸಿನಲ್ಲಿ 2 ವರ್ಷದೊಳಗೆ 1 ವರ್ಷದೊಳಗೆ ಅಂತ ಮಗುವಿನಲ್ಲಿ ಈ ತರ ಏನಾದ್ರೂ ಗಂಟು, ಹರ್ನಿಯಾ ಗಂಟು ಏನಾದ್ರು ಕಾಣಿಸ್ಕೊಂಡ್ರೆ ಅದಕ್ಕೆ ನಾವು ಸ್ವಲ್ಪ ವೈಟ್ ಮಾಡಿ ನೋಡಬಹುದು.
1: ನೀವು ಹೇಳಿದ್ರಿ ಇದಕ್ಕೆ ಯಾವುದೇ ಮಾತ್ರೆ ಅಥವಾ ಇಂಜೆಕ್ಷನ್ಸ್ ಇಂದ ಹರ್ನಿಯಾನ ಕಡಿಮೆ ಮಾಡಕ್ ಆಗೋದಿಲ್ಲ, ಅದಕ್ಕೆ ಶಸ್ತ್ರಚಿಕಿತ್ಸೆನ ಮಾಡಿಸ್ಲೇಬೇಕು. ಶಸ್ತ್ರಚಿಕಿತ್ಸೆ ಬಹಳ ಸುಲಭದ, ತುಂಬಾ ದೊಡ್ಡ ಶಸ್ತ್ರಚಿಕಿತ್ಸೆನ ತುಂಬಾ ಜಾಗರೂಕರಾಗಿರ್ಬೇಕಾ, ಹೇಗೆ?
0: ಇಲ್ಲ, ಇದು ಆ ತರವಾದ ಯಾವುದೇ ಮೇಜರ್ ಆಪರೇಷನ್ ಅಂತ ಹೇಳ್ತಾರಲ್ಲ ಆ ತರದೇನಲ್ಲ ಇದು. ಇದು ಸಾಮಾನ್ಯವಾಗಿ ಎಲ್ಲಾ ಕಡೆ ನಡೆಯುವಂತ ಶಸ್ತ್ರಚಿಕಿತ್ಸೆ. ಈಗ ನಾವು ಸರ್ಜರಿ ಟ್ರೈನಿಂಗ್ ಅಂದ್ರೆ ಪೋಸ್ಟ್ ಗ್ರಾಜುಯೇಷನ್ ಏನ್ ಮಾಡ್ತೀವಿ, ಅದರಲ್ಲಿ ಸಾಮಾನ್ಯವಾಗಿ ನಮ್ಗೆ ಮೊದಲು ನಾವು ಮೊದಲು ಕಲಿಯೋ ಆಪರೇಷನ್ ಹರ್ನಿಯಾ ಮತ್ತು ಅಪೆಂಡಿಕ್ಸ್ ಅಷ್ಟು ಸಾಮಾನ್ಯವಾಗಿ ಮಾಡುವಂತದ್ದು, ಮತ್ತೆ ಸ್ವಲ್ಪ ಸಣ್ಣ ಆಪರೇಷನ್, ಮೈನರ್ ಪ್ರೊಸೀಜರ್ ಅಂತ ಏನ್ ಹೇಳ್ತೀವಿ ಅಂತ ಪ್ರೊಸೀಜರ್. ನಾನು ಕಾಂಪ್ಲಿಕೇಶನ್ಸ್ ಅಂತ ಏನ್ ಹೇಳಿದೆ, ಗ್ಯಾಂಗ್ರೀನ್ ಆಗಿರೋದಾಗ್ಲಿ ಅಥವಾ ರಕ್ತ ಸಂಚಲನ ಕಮ್ಮಿ ಆಗಿರೋದಾಗ್ಲಿ, ಅದೆಲ್ಲ ಸ್ವಲ್ಪ ಮೇಜರ್ ಆಪರೇಷನ್ ಆಗ್ಬಹುದು, ಬಟ್ ಸಾಮಾನ್ಯವಾಗಿ 99% ಭಾಗ ಎಲ್ಲ ಮೈನರ್ ಪ್ರೊಸೀಜರ್ಸ್ ಆಗಿನೇ ಆಗುವಂತ ಶಸ್ತ್ರಚಿಕಿತ್ಸೆ ಹರ್ನಿಯಾದ್ದು.
1: ಶಸ್ತ್ರಚಿಕಿತ್ಸೆಯ ನಂತರ ಮತ್ತೆ ಬರೋ ಸಂದರ್ಭಗಳಿರುತ್ತೆ?
0: ಹೌದು, ಇದು ಬರೋ ಸಾಧ್ಯತೆ ಇರುತ್ತೆ, ಆದ್ರೆ ಅತಿ ಕಡಿಮೆ. ಅಂದ್ರೆ ಲೆಸ್ ದನ್

0: 1% ಅಂತ ನಮ್ದು ಎಲ್ಲ ಎಷ್ಟೊಂದು ಸ್ಟಡೀಸ್ ಅಲ್ಲಿ ಪ್ರೂವ್ ಆಗಿದೆ. ಈ ಶಸ್ತ್ರಚಿಕಿತ್ಸೆಯಲ್ಲಿ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ಒಂದು ನಾ ಆಗ್ಲೇ ಹೇಳ್ದಂಗೆ ಹೊರಗಡೆ ಏನ್ ಗಂಟಾಗಿ ಕಾಣಿಸ್ಕೊಂಡಿರುತ್ತೆ ಕರಳು, ಅದನ್ನ ವಾಪಸ್ ಒಳಗೆ ಹೊಟ್ಟೆ ಒಳಗಡೆ ಮತ್ತೆ ಪ್ಲೇಸ್ ಮಾಡಿ ಅಲ್ಲಿ ಡಿಫೆಕ್ಟ್ ಏನಿರುತ್ತೆ ಅದನ್ನ ಕ್ಲೋಸ್ ಮಾಡ್ತೀವಿ, ಅದನ್ನ ಸೂಚರ್ಸ್ ಅಂದ್ರೆ ಹೊಲಿಗೆಯಿಂದ ಕ್ಲೋಸ್ ಮಾಡ್ತೀವಿ. ಬರೀ ಅದ್ ಮಾಡೋದಷ್ಟೇ ಅಲ್ದಲೆ ಅದ್ರ ಮೇಲ್ಗಡೆ ಒಂದು ಮೆಶ್, ಅಂದ್ರೆ ಈಗ ಸೊಳ್ಳೆ ಪರದೆ ಯಾವ ತರ ಇರುತ್ತೆ ಆ ತರದ ಒಂದು ಮೆಡಿಕಲ್ ಮೆಶ್ ಸಿಗುತ್ತೆ, ಅದನ್ನ ಅದ್ರ ಮೇಲೆ ಪ್ಲೇಸ್ ಮಾಡ್ತೀವಿ. ಇದು ಏನಕ್ ಮಾಡ್ತೀವಿ ಅಂತ ಹೇಳಿದ್ರೆ, ಅಕಸ್ಮಾತ್ ಆಗಿ ನಾವು ಹಾಕಿರೋ ಹೊಲಿಗೆ ಏನಾದ್ರೂ ಲೂಸ್ ಆಯ್ತು, ಇಲ್ಲ ಬಿಟ್ಕೊಂಡೋಯ್ತು, ಇಲ್ಲ ಮತ್ತಷ್ಟು ಬಲಹೀನತೆ ಆಯ್ತು, ಮಸಲ್ಸ್ ಇನ್ನ ವೀಕ್ ಆಯ್ತು ಅಂತ ಹೇಳಿದ್ರು, ಈ ಮೆಶ್ ಅದನ್ನ ಕವರ್ ಮಾಡುತ್ತೆ, ಅದಕ್ಕೆ ಸ್ವಲ್ಪ ಶಕ್ತಿ ಕೊಡುತ್ತೆ, ಸ್ಟ್ರೆಂಥನ್ ಮಾಡುತ್ತೆ ಆ ಮಸಲ್ ಬೆಡ್ ಅನ್ನ. ಸೊ ಇಷ್ಟು ಇದು ಎರಡು ತರ ಸ್ಟ್ರೆಂಥನಿಂಗ್ ಮಾಡ್ದಂಗ ಆಯ್ತು. ಒಂದು ಆ ಡಿಫೆಕ್ಟ್ ನ ಕ್ಲೋಸ್ ಮಾಡಿದ್ದು ಆಯ್ತು, ಅದ್ರ ಮೇಲ್ಗಡೆ ರೀಇನ್ಫೋರ್ಸ್ಮೆಂಟ್ ಮಾಡಿದ್ದು ಆಯ್ತು, ಮೆಶ್ ಮುಖಾಂತರ ಮತ್ತಷ್ಟು ಶಕ್ತಿಯನ್ನು ಕೊಟ್ಟಂಗಾಯ್ತು. ಸೊ ಹೀಗಾಗಿ ಮತ್ತೆ ಹರ್ನಿಯಾ ಬರುವಂತ ಪ್ರಾಬಬಿಲಿಟಿ ಲೆಸ್ ದನ್ 1% ಇರುತ್ತೆ, ತುಂಬಾ ಕಡಿಮೆ ಇರುತ್ತೆ. ಹೌದು.
1: ಶಸ್ತ್ರಚಿಕಿತ್ಸೆಯ ನಂತರ ಅವರ ಜೀವನ ಶೈಲಿ ಮತ್ತೆ ಆಹಾರ ಪದ್ಧತಿ ಹೇಗಿರ್ಬೇಕು ಸರ್? ಇದಕ್ಕೆ ಮತ್ತೆ ಆಹಾರ ಪದ್ಧತಿಗೆ ಏನಾದ್ರೂ ಸಂಬಂಧ ಇದೆಯಾ ಹರ್ನಿಯಾ?
0: ಹೌದು, ಖಂಡಿತ ಇದೆ. ಈ ಹರ್ನಿಯಾ ಬರೋದಕ್ಕೆ ಇನ್ನೊಂದು ಕಾರಣ ಅಂತ ಹೇಳಿದ್ರೆ, ಹೊಟ್ಟೆಯೊಳಗಡೆ ಯಾವಾಗ ಪ್ರೆಷರ್ ಒತ್ತಡ ಜಾಸ್ತಿ ಆಗ್ತಾ ಇರುತ್ತೆ, ಅದು ಒಂದೆರಡು ದಿನಗಳಷ್ಟಲ್ಲ, ಸುಮಾರು ತಿಂಗಳುಗಳಷ್ಟು ಕಾಲ, ವರ್ಷಗಳಷ್ಟು ಕಾಲ ಪ್ರೆಷರ್ ಜಾಸ್ತಿ ಆದಷ್ಟು ಹರ್ನಿಯಾ ಬೆಳವಣಿಗೆ ಜಾಸ್ತಿ ಆಗುತ್ತೆ.
1: ಪ್ರೆಷರ್ ಯಾಕೆ ಜಾಸ್ತಿ ಆಗುತ್ತೆ?
0: ಈಗ ಯಾರಾದ್ರೂ ಅಸ್ತಮ ಪೇಷಂಟ್ ಇರ್ತಾರೆ ಅಂತ ಅನ್ಕೊಳ್ಳಿ, ಈಗ ಮನುಷ್ಯ ಯಾವಾಗಲಾದ್ರೂ ಕೆಮ್ಮದಾಗ ಹೊಟ್ಟೆ ಒಳಗಡೆ ಒತ್ತಡ ಜಾಸ್ತಿ ಆಗುತ್ತೆ. ಸೊ ಈಗ ಅಸ್ತಮ ಪೇಷಂಟ್ ಇದ್ದಾರೆ ಅಂದ್ರೆ ಅವರಿಗೆ ಉಸಿರಾಟದ ತೊಂದರೆ ಇದ್ದೇ ಇರುತ್ತೆ ಮುಂಚೆ. ಇನ್ನೊಂದು ಎಕ್ಸಾಂಪಲ್ ಅಂದ್ರೆ ಕ್ಷಯ ರೋಗ, ಅವರಲ್ಲಿ ಟ್ರೀಟ್ಮೆಂಟ್ 6 ತಿಂಗಳುಗಳ ಕಾಲ ಹೋಗುತ್ತೆ, ಅದರಲ್ಲೂ ಯಾವ್ದಾದ್ರು ಒಂದು ರೆಸಿಸ್ಟೆನ್ಸ್ ಬಂದ್ರೆ 9 ತಿಂಗಳು 1 ವರ್ಷ ತನಕ ಎಲ್ಲ ಹೋಗುತ್ತೆ. ಸೊ ಇಷ್ಟು ದೀರ್ಘ ಕಾಲದಲ್ಲಿ ಅವರು ಕೆಮ್ಮದಾಗೆಲ್ಲ ಹೊಟ್ಟೆ ಒಳಗಡೆ ಪ್ರೆಷರ್ ಜಾಸ್ತಿ ಆಗ್ತಾ ಇರುತ್ತೆ, ಒತ್ತಡ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಇದರಿಂದ ಎಲ್ಲಿ ವೀಕ್ ಇರುತ್ತೋ ಮಸಲ್ ಅಲ್ಲಿ ಡಿಫೆಕ್ಟ್ ಆಗಿ ಅಲ್ಲಿಂದ ಹರ್ನಿಯಾ ಗಂಟು ಬರೋ ಸಾಧ್ಯತೆ ಇರುತ್ತೆ. ಹಾಗೆಯೇ ದೀರ್ಘಕಾಲದ ಮಲಬದ್ಧತೆ, ಯಾವಾಗ ತುಂಬಾ ಪ್ರೆಷರ್ ಹಾಕಿ ಅವ್ರ ಅದನ್ನ ಕ್ಲಿಯರ್ ಮಾಡಕ್ ಟ್ರೈ ಮಾಡ್ತಿರ್ತಾರೆ, ಅವಾಗ ಹೊಟ್ಟೆ ಒಳಗಡೆನು ಒತ್ತಡ ಜಾಸ್ತಿ ಆಗ್ತಿರುತ್ತೆ. ಇಲ್ಲ ಗಂಡಸರಲ್ಲಿ ವಯಸ್ಸಾದಂತೆ ಪ್ರಾಸ್ಟೇಟ್ ಅಂತ ಒಂದು ಗ್ರಂಥ ಇರುತ್ತೆ, ಅದು ವಯಸ್ಸಾಗ್ತಾ ಆಗ್ತಾ ಕೆಲವರಲ್ಲಿ ದಪ್ಪ ಆಗುತ್ತೆ, ಆ ದಪ್ಪ ಆಗ್ದಾಗ ಅವರು ಮೂತ್ರ ವಿಸರ್ಜನೆ ಮಾಡೋ ಟೈಮಲ್ಲಿ ಸ್ವಲ್ಪ ಪ್ರೆಷರ್ ಹಾಕಿ ಮಾಡ್ಬೇಕಾಗುತ್ತೆ, ಅಲ್ಲಿ ಸ್ವಲ್ಪ ಬ್ಲಾಕೇಜ್ ತರ ಮಾಡ್ತಿರುತ್ತೆ ಅದು. ಸೊ ಈಗ ದೀರ್ಘಕಾಲದಲ್ಲಿ ಮಲಬದ್ಧತೆ ಇದ್ದವರು ಅಥವಾ ಪ್ರಾಸ್ಟೇಟ್ ಗಂಟಿದ್ದವರು ಜಾಸ್ತಿ ಪ್ರೆಷರ್ ಹಾಕಿ ಕ್ಲಿಯರ್ ಮಾಡೋ ಟೈಮಲ್ಲಿ ಹೊಟ್ಟೆ ಒಳಗಡೆ ಒತ್ತಡ ಜಾಸ್ತಿ ಆಗಿ ಆ ತರ ಹರ್ನಿಯಾಗಿ ಬರೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಆಹಾರ ಪದ್ಧತಿಯಲ್ಲಿ ಏನ್ ಬದಲಾವಣೆ ಮಾಡ್ಬೇಕಂತ ಹೇಳಿದ್ರೆ, ಈ ಮಲಬದ್ಧತೆಯನ್ನು ಕಮ್ಮಿ ಮಾಡ್ಕೊಳ್ಳೋದಕ್ಕಾಗಿ ಹೈಡ್ರೇಟ್ ಆಗಿರ್ಬೇಕು ಪೇಷಂಟ್, ಯಾವಾಗ ದಿನದಲ್ಲಿ ಒಂದು 2-3 ಲೀಟರ್ ಅಷ್ಟು ನೀರು ಕುಡಿಬೇಕು. ಸ್ವಲ್ಪ ಹೈ ಫೈಬರ್ ಡಯಟ್ ಅಂತ ಹೇಳ್ತೀವಿ ನಾವು ಯೂಶಲಿ, ಅಂದ್ರೆ ಫೈಬರ್ ಕಂಟೆಂಟ್ ಜಾಸ್ತಿ ಇರುವಂತಹ ಆಹಾರವನ್ನ ಸೇವಿಸಬೇಕು. ಸೌತೆಕಾಯಿ ಆಗಿರ್ಬೋದು, ಕ್ಯಾರೆಟ್, ಬೀನ್ಸ್, ತರಕಾರಿ ಇಂಥದನ್ನ ಸೇವಿಸಬೇಕು. ಫೈಬರ್ ಕಂಟೆಂಟ್ ಲೋ ಇರೋದನ್ನ ಸ್ವಲ್ಪ ಅವಾಯ್ಡ್ ಮಾಡ್ಬೇಕಾಗುತ್ತೆ ಅಂತ ಹೇಳಿದ್ರೆ, ಎಸ್ಪೆಷಲಿ ನಾನ್ ವೆಜ್ ಐಟಮ್ಸ್, ರೆಡ್ ಮೀಟ್ ಅಥವಾ ವೈಟ್ ಮೀಟ್, ಮೈದಾ ಐಟಮ್ಸ್, ಎಣ್ಣೆಲಿ ಕರೆದಿರುವಂತ ಪದಾರ್ಥ ಇಂಥದನ್ನ ಅವಾಯ್ಡ್ ಮಾಡ್ಬೇಕಾಗುತ್ತೆ. ಸೊ ಆಹಾರ ಪದ್ಧತಿಗೂ ಹರ್ನಿಯಾಗೂ ಇರೋ ಕನೆಕ್ಷನ್ ಅಂತ ಹೇಳಿದ್ರೆ, ಯೂಶಲಿ ಈ ತರ ಹೊಟ್ಟೆ ಒಳಗಿನ ಒತ್ತಡ ಕಮ್ಮಿ ಆಗ್ಲಿಕ್ಕೆ ಮಾಡುವಂತ ಚೇಂಜಸ್.
1: ಗ್ಯಾಸ್ಟ್ರೈಟಿಸ್ ಇದ್ದವ್ರಿಗೆ ಹರ್ನಿಯಾ ಆಗೋ ಸಂಭವ ಹೆಚ್ಚ?
0: ಇಲ್ಲ, ಗ್ಯಾಸ್ಟ್ರೈಟಿಸ್ ಅನ್ನೋದು ಅದು ಹೊಟ್ಟೆ ಒಳಗಿನ ಆಸಿಡ್ ಉತ್ಪಾದನೆ ಜಾಸ್ತಿ ಆಗಿ ಆಗುವಂತದ್ದು, ಅದರಿಂದ ಹೊಟ್ಟೆ ಒಳಗಡೆ ಒತ್ತಡ ಯಾವುದೇ ಕಾರಣಕ್ಕೂ ಜಾಸ್ತಿ ಆಗಲ್ಲ. ಹಾಗಾಗಿ ಆಸಿಡ್ ಜಾಸ್ತಿ ಆಗೋದ್ರಿಂದ ಹರ್ನಿಯಾ ಬರೋ ಸಾಧ್ಯತೆಗಳು ಆಗೋದಿಲ್ಲ, ತುಂಬಾ ಕಡಿಮೆ.
1: ಹೊಟ್ಟೆ ಮೇಲೆ ಒತ್ತಡವನ್ನ ಕಡಿಮೆ
0: ಮಾಡಿ. ಈಗ ಕೆಲವರು ಕೆಲಸದಲ್ಲಿ ತುಂಬಾ ಭಾರವಾದ ವಸ್ತುಗಳನ್ನ ರೆಗ್ಯುಲರ್ಲಿ ಎತ್ತಿಡುವಂತ ಕೆಲಸಗಳಾಗಿರ್ಬೋದು, ಇಲ್ಲ ಹೊರುವಂತ ಕೆಲಸಗಳಾಗಿರ್ಬೋದು, ಇಂಥದ್ ಮಾಡ್ತಾನೆ ಇರ್ಬೇಕಾಗತ್ತೆ. ಈ ಸಮಯದಲ್ಲೂ ಅವ್ರಿಗೆ ಹೊಟ್ಟೆ ಒಳಗಡೆ ಒತ್ತಡ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಅದರಿಂದನೂ ಕೂಡ ಹರ್ನಿಯಾಗಳು ಬರಬಹುದು. ನಾವು ಯೂಶಲಿ ಶಸ್ತ್ರಚಿಕಿತ್ಸೆ ಅಂದ್ರೆ ಆಪರೇಷನ್ ಆದ್ಮೇಲೆ ಪೇಷಂಟ್ಸ್ ಗೆ ಜನರಲ್ ಅಡ್ವೈಸ್ ಏನ್ ಕೊಡ್ತೀವಿ ಅಂತ ಹೇಳಿದ್ರೆ, ಒಂದು 3 ತಿಂಗಳುಗಳ ಕಾಲ ಈ ತರದ್ದೇನು ಮಾಡಬೇಡಿ, ಜಾಸ್ತಿ ಭಾರ ಎತ್ತೋದಾಗ್ಲಿ, ಎತ್ತೋತ್ತ ಕೆಲಸ ಆಗ್ಲಿ, ಅಥವಾ ಫುಡ್ ಡಯಟ್ ಹ್ಯಾಬಿಟ್ಸ್ ನಾನು ಈಗ ಇಲ್ಲಿ ತನಕ ಏನ್ ಹೇಳಿದೆ ಇದನ್ನ ಫಾಲೋ ಮಾಡೋದಾಗ್ಲಿ, ಈ ತರದನ್ನ ಜನರಲ್ ಅಡ್ವೈಸ್ ಕೊಡ್ತೀವಿ. ಯಾಕಂದ್ರೆ ಒಂದು ಗಾಯ ವಾಸಿ ಆಗೋದಕ್ಕೆ 3 ತಿಂಗಳುಗಳ ಕಾಲ ಬೇಕು. ನಮಗೆ ಕಣ್ಣಿ ಕಾಣಿಸೋ ಹಂಗೆ ಅದು 1 ವಾರ 10 ದಿನದೊಳಗಡೆ ಮಾದಿರುತ್ತೆ, ಆದ್ರೆ ಅದು ಪೂರ್ತಿ ಮತ್ತೆ ನಾನು 70% ಅಷ್ಟು ಶಕ್ತಿ ಪಡಿಬೇಕು ಅಂತ ಹೇಳಿದ್ರೆ ಅದು 3 ತಿಂಗಳುಗಳಷ್ಟು ಕಾಲ ಬೇಕಾಗತ್ತೆ. ಅಲ್ಲಿ ತನಕ ಈ ತರ ಪ್ರಿವೆಂಟಿವ್ ಮೆಷರ್ಸ್ ಏನಿರುತ್ತೆ ಅದನ್ನ ಅಳವಡಿಸ್ಕೊಂಡ್ರೆ ಆಪರೇಷನ್ ಆದ್ಮೇಲೆ ಹರ್ನಿಯಾ ಬರುವಂತ ಚಾನ್ಸಸ್ ತೀರಾ ಕಡಿಮೆ
1: ಇರುತ್ತೆ, ಮತ್ತೆ ಅದರಿಂದ ಆಗುವ ಬೇರೆ ಬೇರೆ ಸಮಸ್ಯೆಗಳನ್ನು ಕೂಡ ತಡಿಬಹುದು. ಸರ್, 3 ತಿಂಗಳು ಅವರು ರೆಸ್ಟ್ ಅಂತ ಹೇಳಲ್ಲ, ಅವರು ಜಾಗರೂಕರಾಗಿದ್ದು ಆಮೇಲೆ ಅವರು ದೈನಿಕ ಚಟುವಟಿಕೆಗಳೆಲ್ಲ
0: ಮಾಡಬಹುದು, ಅದರಲ್ಲೇನು ಸಮಸ್ಯೆ ಇಲ್ಲ. ಈಗ ಹಲವಾರು ಪೇಷಂಟ್ಸ್ ಈಗ ಆಪರೇಷನ್ ಮಾಡಿಸ್ಕೊಂಡಿರೋರಲ್ಲಿ ಡೌಟ್ ಏನಿರುತ್ತೆ ಅಂದ್ರೆ, ನಾವು ಗಾಡಿಲಿ ಓಡಾಡಬಹುದಾ ಅಥವಾ ಬೆಡ್ ರೆಸ್ಟ್ ಅಲ್ಲಿ ಇರ್ಬೇಕಾ, ಯೋಗ ಮಾಡಬಹುದಾ, ಈ ತರದನ್ನೆಲ್ಲ ಮಾಡಬಹುದು. ನಾವು ಹೇಳ್ತಿರೋದು ತುಂಬಾ ಸ್ಟ್ರೆನ್ಯೂಸ್ ಆಕ್ಟಿವಿಟಿ, ತುಂಬಾ ಭಾರ ಹೇರುವಂತದ್ದು ಇಲ್ಲ ಅಂತ ಹೇಳಿದ್ರೆ ಒತ್ತಡ ಜಾಸ್ತಿ ಮಾಡುವಂತ ಕೆಲಸಗಳು ಇಂಥದನ್ನ ಅವಾಯ್ಡ್ ಮಾಡ್ಬೇಕಾಗತ್ತೆ ಅಂತ ಹೇಳೋದಷ್ಟೇ. ಬೇರೆ ದೈನಂದಿನ ಕೆಲಸಗಳು ಕೆಲಸಗಳು ಓಡಾಟಗಳು ಇದನ್ನೆಲ್ಲ ಮಾಡ್ತಾ ಇರ್ಬೋದು, ಅದರಲ್ಲೇನು ಸಮಸ್ಯೆ ಆಗೋದು.

0: ಆ ತರದನ್ನ ಮಾಡಬಹುದು. ಒಟ್ಟು ಈ ಹರ್ನಿಯಾ ಅದೇ ನೀವು ಹೇಳಿದ ಹಾಗೆ ಒತ್ತಡ ಜಾಸ್ತಿ ಆದಾಗ ಮತ್ತೆ ಇನ್ನೊಂದು ಮೂರು ಕಾರಣಗಳನ್ನ ಹೇಳಿದ್ರಿ.
1: ಅದೇ ಒಂದು ಆಪರೇಷನ್ ಮಾಡಿಸ್ಕೊಂಡವರಲ್ಲಿ ಸ್ವಲ್ಪ ಹರ್ನಿಯಾ ಚಾನ್ಸಸ್ ಇರುತ್ತೆ. ಯಾಕಂದ್ರೆ ಯಾವುದೇ ಆಪರೇಷನ್ ಮಾಡಿದಾಗ್ಲೂ ನಾವು ಮೆಶ್ ಹಾಕೋದಿಲ್ಲ, ಹರ್ನಿಯ ಆಪರೇಷನ್ ಮಾಡುವಾಗಷ್ಟೇ ಮೆಶ್ ಹಾಕೋದು. ಸೊ ಬೇರೆ ಆಪರೇಷನ್ ಹೊಟ್ಟೆ ಆಪರೇಷನ್ ಮಾಡಿದಾಗ ಬರೀ ಒಳಗಡೆ ಸೂಚರ್ಸ್ ಹಾಕಿ ಹೊಲಿಗೆ ಹಾಕಿರ್ತೀವಿ ಅಷ್ಟೇ, ರಿಇನ್ಫೋರ್ಸ್ಮೆಂಟ್ ಇರಲ್ಲ. ಸೊ ಅದು ಶಕ್ತಿ ಕಡಿಮೆ ಇರೋದ್ರಿಂದ ವಯಸ್ಸಾದಂತೆ ಅಲ್ಲಿ ವೀಕ್ನೆಸ್ ಜಾಸ್ತಿ ಆಗಿ ಅಲ್ಲಿಂದ ಹರ್ನಿಯ ಬರ್ಬೋದು. ಇನ್ನೊಂದು ಕಂಜನೈಟಲ್, ಬೆಳವಣಿಗೆಯಲ್ಲಿ ಸ್ವಲ್ಪ ಏರುಪೇರು ಏನಾದ್ರಾದ್ರೆ ಹರ್ನಿಯ. ಇದು ಮುಖ್ಯವಾದ ಮೂರು ಕಾರಣಗಳು, ಮೂರು ಕ್ಲಾಸಿಫಿಕೇಶನ್ಸ್ ಹರ್ನಿಯದಲ್ಲಿ. ಒಂದು ಬೆಳವಣಿಗೆಯದು, ಒಂದು ವಯಸ್ಸಾದಂತೆ ವೀಕ್ನೆಸ್ ಡೆವಲಪ್ ಆಗುವಂತದ್ದು, ಇನ್ನೊಂದು ಮುಂಚೆನೆ ಆಪರೇಷನ್ ಆಗಿರುವಂತ ಹೊಟ್ಟೆಯಲ್ಲಿ ವೀಕ್ನೆಸ್ ಕಾಣಿಸ್ಕೊಳ್ಳುವಂಥದ್ದು.
0: ಇದು ಹರ್ನಿಯಾನೆ ಅಂತ ಹೇಗೆ ತಜ್ಞ ವೈದ್ಯರು ಕಂಡುಹಿಡಿತೀರಾ? ಅಂದ್ರೆ ಬೇರೆ ರಕ್ತ ಪರೀಕ್ಷೆಗಳನ್ನು ಮಾಡಿಸ್ಬೇಕಾ ಅಥವಾ ಸ್ಕ್ಯಾನ್ ಗಳು ಮಾಡಿಸ್ಬೇಕಾ, ಹೇಗೆ?
1: ಇದು ತುಂಬಾ ಸುಲಭವಾಗಿ ನಾವು ಗುರುತಿಸುವಂತ ರೋಗ. ಒಂದು ನಾನು ಹೇಳಿದಾಗೆ ನಾವು ಪರೀಕ್ಷೆ ಮಾಡೋ ಟೈಮಲ್ಲೇನೆ ಯಾವುದೇ ಸ್ಕ್ಯಾನ್ ಇಲ್ದಲೆ, ಯಾವುದೇ ರಕ್ತ ಪರೀಕ್ಷೆ ಇಲ್ದಲೇನೆ ನಾವು ಗುರುತಿಸಬಹುದು ಇದು ಹರ್ನಿಯ ಗಂಟೆ ಅನ್ನೋದನ್ನ ಗುರುತಿಸಬಹುದು. ಆಗ್ಲೇ ಹೇಳ್ದಂಗೆ ಇಡೀ ದೇಹದಲ್ಲಿ ಇದು ಒಂದೇ ಗಂಟೆಗೆ ಇರುವಂತ ಗುಣ ಒಳಗ್ ಹೋಗೋದು, ಮತ್ತೆ ಯಾವಾಗ್ಲಾದ್ರೂ ಕೆಮ್ಮಿದ್ರೆ ಅಥವಾ ಏನಾದ್ರು ಒತ್ತಡ ಜಾಸ್ತಿ ಆದ್ರೆ ಹೊರಗ್ ಬರೋದು, ಹರ್ನಿಯ ಅನ್ನೋ ಗಂಟಿಗಷ್ಟೇ ಇರುವಂತ ಲಕ್ಷಣ ಇದು. ಸೊ ಇದನ್ನ ನಾವೇನಾದ್ರೂ ಪರೀಕ್ಷೆ ಮಾಡ್ತಾ ಏನಾದ್ರೂ ಇದು ಇದೆ ಅಂತ ಗೊತ್ತಾದ್ರೆ ಅವಾಗ ಯಾವುದೇ ರೀತಿಯಾದ ಸ್ಕ್ಯಾನ್ ಬೇಕಾಗಲ್ಲ, ಯಾವುದೇ ರೀತಿಯಾದ ರಕ್ತ ಪರೀಕ್ಷೆಯಿಂದ ಅವಶ್ಯಕತೆ ಬೇಕಾಗಲ್ಲ, ಹಾಗೇನೆ ಪರೀಕ್ಷೆ ಮಾಡಬಹುದು.
0: ಸರ್, ಇದೆಲ್ಲ ನಾನ್ ಕ್ಯಾನ್ಸರ್?
1: ಹೌದು ಹೌದು, ಇದು ಕ್ಯಾನ್ಸರ್ ಗೆ ಸಂಬಂಧಪಟ್ಟಿದ್ದು ಯಾವ್ದು ಗಡ್ಡೆ ಅಲ್ಲ ಇದು, ಹರ್ನಿಯ ಅನ್ನೋದು. ಇದು ಸಾಮಾನ್ಯವಾಗಿರುವಂತ ಹೊಟ್ಟೆ ಒಳಗಡೆ ಇರುವಂತ ಗ್ರಂಥಗಳೇ ಹೊರಗೆ ಬರೋದನ್ನ ಹರ್ನಿಯ ಅಂತ ಕರಿತೀವಿ. ಯಾವುದೇ ರೀತಿಯಾದ ಕ್ಯಾನ್ಸರ್ ಗು ಸಂಬಂಧವಿಲ್ಲ ಇದು ಹರ್ನಿಯ ಅನ್ನೋದು.
0: ಸರ್, ಈಗ ಶಸ್ತ್ರಚಿಕಿತ್ಸೆನೆ ಮಾಡಬೇಕು ಅಂತ ಹೇಳಿದ್ರಿ ಅಲ್ಲ?
1: ಹೌದು.
0: ಹೇಗೆ ಇದು ತುಂಬಾ ದೊಡ್ಡ?
1: ಇದು ಶಸ್ತ್ರಚಿಕಿತ್ಸೆಯಲ್ಲಿ ಇದಕ್ಕೆ ಎರಡು ತರ ಟ್ರೀಟ್ಮೆಂಟ್ ಇದೆ. ಒಂದು ಓಪನ್ ಸರ್ಜರೀಸ್ ಅಂತ ಹೇಳಿ, ಇನ್ನೊಂದು ಲ್ಯಾಪ್ರೋಸ್ಕೋಪಿಕ್ ಅಂತ ಹೇಳಿ. ಓಪನ್ ಸರ್ಜರೀಸ್ ಅಂದ್ರೆ ಸಹಜವಾಗಿ ಮೇಲ್ಗಡೆ ಸ್ವಲ್ಪ ಓಪನ್ ಮಾಡಿ ಹರ್ನಿಯ ಗಂಟನ್ನ ಒಳಗ್ ಹಾಕಿ ಕ್ಲೋಸ್ ಮಾಡಿ ಮೆಶ್ ಹಾಕುವಂತದ್ದು. ಇದು ಸ್ವಲ್ಪ ಹೊಲಿಗೆಗಳು ಜಾಸ್ತಿ ಬೀಳ್ತವೆ, ಗುರುತು ಸ್ವಲ್ಪ ದೊಡ್ಡದಾಗಿ ಕಾಣುತ್ತೆ, ಮತ್ತೆ ಗಾಯ ದೊಡ್ಡದಿದ್ದಷ್ಟು ನೋವು ಜಾಸ್ತಿ ಇರುತ್ತೆ, ವಾಪಸ್ ವಾಸಿಯಾಗೋಕ್ಕೂ ಸ್ವಲ್ಪ ಟೈಮ್ ತಗೊಳುತ್ತೆ. ಹೀಗಾಗಿ ಓಪನ್ ಆಪರೇಷನ್ಸ್ ಇವಾಗ ಕಡಿಮೆ ಆಗ್ತಾ ಬರ್ತಿದ್ದಾವೆ ಹರ್ನಿಯಾಗೆ. ಎಷ್ಟೊಂದು ಜನ ಸಾಮಾನ್ಯವಾಗಿ ಲ್ಯಾಪ್ರೋಸ್ಕೋಪಿಕ್ ಆಪರೇಷನ್ ಮಾಡಿಸ್ಕೊತಾ ಇದಾರೆ. ಲ್ಯಾಪ್ರೋಸ್ಕೋಪಿಕ್ ಅಂದ್ರೆ ಸಾಮಾನ್ಯ ಭಾಷೆಯಲ್ಲಿ ಕ್ಯಾಮರಾ ಆಪರೇಷನ್ ಅಂತ ಏನ್ ಹೇಳ್ತಾರೆ, ಪಿನ್ ಹೋಲ್ ಸರ್ಜರೀಸ್. ಜಸ್ಟ್ ಒಂದು ಹೊಲಿಗೆ ಹಾಕುವಷ್ಟು ಜಾಗದಲ್ಲಿ ಕ್ಯಾಮರಾ ಒಳಗಡೆಯಿಂದ ನೋಡ್ಕೊಂಡು ಅದು ಆಪರೇಷನ್ ಮಾಡುವಂತದ್ದು. ಇದರ ಅಡ್ವಾಂಟೇಜಸ್ ಏನಿರ್ತವೆ ಅಂತ ಹೇಳಿದ್ರೆ ರಿಕವರಿ ತುಂಬಾ ಬೇಗ ಇರುತ್ತೆ. ಈಗ ಓಪನ್ ಆಪರೇಷನ್ ಮಾಡಿಸ್ಕೊಂಡವರು ಸ್ವಲ್ಪ ಒಂದು ವಾರ ಆದ್ರೂ ಕೂಡ ಸ್ವಲ್ಪ ನೋವು ಇರುತ್ತೆ ಓಡಾಡುವಾಗ, ಇಲ್ಲ ಅಂತ ಹೇಳಿದ್ರೆ ಹೊಲಿಗೆಗಳು ಒಂದು ವಾರ ಆದ್ಮೇಲೆ ತೆಗಿಯಕ್ ಮತ್ತೆ ಹೋಗ್ಬೇಕು, ಈ ತರ ಎಲ್ಲ ತೊಂದರೆಗಳಿರ್ತವೆ. ಲ್ಯಾಪ್ರೋಸ್ಕೋಪಿಕ್ ಅಲ್ಲಿ ರಿಕವರಿ ತುಂಬಾ ಫಾಸ್ಟ್ ಆಗಿರುತ್ತೆ, ಅಂದ್ರೆ ಮಾರನೇ ದಿನಾನೇ ಪೇಷಂಟ್ ಎದ್ದು ಓಡಾಡಬಹುದು, ಊಟ ಅಥವಾ ಆಹಾರ ಸೇವನೆ ಎಲ್ಲ ಮಾಡಬಹುದು. ಹೀಗೆಲ್ಲ ಅಡ್ವಾಂಟೇಜಸ್ ಲ್ಯಾಪ್ರೋಸ್ಕೋಪಿಕ್ ಸರ್ಜರೀಸ್ ಅಲ್ಲಿ ಇರುತ್ತೆ.
0: ಹೇಗೆ ಸರ್ ತುಂಬಾ ಎಕ್ಸ್ಪೆನ್ಸಿವ್? ಹೇಗೆ ಆರ್ಥಿಕವಾಗಿ ಒಬ್ಬ ವ್ಯಕ್ತಿಗೆ ಹೊರೆ ಆಗುವಂತ ಶಸ್ತ್ರಚಿಕಿತ್ಸೆನ ಹೇಗೆ?
1: ನಾನು ಆಗ್ಲೇ ಹೇಳ್ದಂಗೆ ಇದು ಬಹಳ ಸಾಮಾನ್ಯವಾಗಿ ನಡೆಯುವಂತ ಶಸ್ತ್ರಚಿಕಿತ್ಸೆ. ನೀವು ಯಾವುದೇ ಹಾಸ್ಪಿಟಲ್, ಈಗ ಎಷ್ಟು ಯಾವುದೇ ತಾಲೂಕ್ ಹಾಸ್ಪಿಟಲ್ ಆಗಿರ್ಲಿ, ಯಾವುದೇ PHC ನಲ್ಲೂ ಕೂಡ ಈಗ ಹರ್ನಿಯ ಆಪರೇಷನ್ ಮಾಡೋರು ಬಹಳಷ್ಟು ಜನ ಇದಾರೆ. ಹೋಬಳಿ ಲೆವೆಲ್ ಅಲ್ಲೂ ಹರ್ನಿಯ ಆಪರೇಷನ್ಸ್ ಮಾಡುವಂತ ಸರ್ಜನ್ಸ್ ಇದಾರೆ ಈಗಲೂ ಕೂಡ. ಸೊ ಹೀಗಿರುವಾಗ ಇಷ್ಟು ಸಾಮಾನ್ಯವಾಗಿ ಇಷ್ಟು ಎಲ್ಲಾ ಕಡೆ ಆಗುವಂತ ಆಪರೇಷನ್ ಆಗಿರೋದ್ರಿಂದ ಇದು ಆರ್ಥಿಕವಾಗಿ ಅಷ್ಟು ಒತ್ತಡ ಬೀರೋದಿಲ್ಲ ರೋಗಿಯಾಗ್ಲಿ ಅಥವಾ ರೋಗಿಯ ಫ್ಯಾಮಿಲಿ ಕುಟುಂಬದವರಿಗಾಗ್ಲಿ, ಆರ್ಥಿಕವಾಗಿ ಅಷ್ಟು ಒತ್ತಡ ಬೀಳುವಂತ ಸರ್ಜರಿ ಅಲ್ಲ, ಶಸ್ತ್ರಚಿಕಿತ್ಸೆ ಅಲ್ಲ ಇದು.
0: ಕಡಿಮೆ ಖರ್ಚಲ್ಲಿ, ನಿಮ್ದು
1: ಅತಿ ಕಡಿಮೆ ಖರ್ಚಲ್ಲಿ ಹರ್ನಿಯ ಆಪರೇಷನ್ ಗಳು ನಡೆಸಿಕೊಡ್ತಿದ್ದೀವಿ ನಾವು ಇಲ್ಲಿ.
0: ಮತ್ತೆ ಆಪರೇಷನ್ ಒಂದ್ ಸರ್ತಿ ಆದ್ಮೇಲೆ ಇದು ಬರೋ ಚಾನ್ಸಸ್ ಅಂತ ನೀವು ಹೇಳಿದ್ರೆ ಲೆಸ್ ದನ್ 1%,
1: ಅತಿ ಕಡಿಮೆ. ಆಪರೇಷನ್ ಕರೆಕ್ಟ್ ಆಗಿ ಆಗಿದೆ, ಪೇಷಂಟ್ ನಾವು ಹೇಳೋ ಮಾಹಿತಿಗಳನ್ನ ಅಡ್ವೈಸ್ ಗಳನ್ನೆಲ್ಲ ಕರೆಕ್ಟ್ ಆಗಿ ಫಾಲೋ ಮಾಡಿದ್ದಾರೆ ಅಂತ ಹೇಳಿದ್ರೆ ವಾಪಸ್ ಅದೇ ಜಾಗದಲ್ಲಿ ಹರ್ನಿ ಆಗುವಂತ ಪರಿಸ್ಥಿತಿ ಬಹಳ ಕಡಿಮೆ. ಬೇರೆ ಜಾಗದಲ್ಲಿ ಆಗಬಹುದು, ಬಟ್ ಆಪರೇಷನ್ ಮಾಡಿಸ್ಕೊಂಡಿದ್ದ ಜಾಗದಲ್ಲಿ ಆಗುವಂತದ್ದು ಲೆಸ್ ದನ್ 1% ಇರ್ತದೆ.
0: ಸರ್, ಇದೇನು ವಂಶವಾಹಿ ಮೂಲಕ ಏನಾರು ಬರಬಹುದು? ಈಗ ತಂದೆ ಹರ್ನಿಯ ಇದ್ರೆ ಮಕ್ಕಳಿಗೂ ಹಾಗೆ
1: ಕೆಲವು ಅನುವಂಶಿಕವಾಗಿ ಬರುವಂತ ರೋಗಗಳು ಅಂದ್ರೆ ಕೊಲಾಜಿನ್ ವ್ಯಾಸ್ಕ್ಯುಲರ್ ಡಿಸೀಸಸ್ ಅಂತ ಹೇಳ್ತೀವಿ. ಇದು ಅನುವಂಶಿಕವಾಗಿ ಬರುವಂತದ್ದು. ಇದರಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಹುಟ್ಟಿನಿಂದಲೇ ದೇಹದ ಎಲ್ಲಾ ಭಾಗದಲ್ಲೂ ಮಾಂಸಗಳು ವೀಕ್ ಆಗಿರ್ತವೆ. ಇದರಿಂದ ಹರ್ನಿಯಗಳು ಬರಬಹುದು, ಆದರೆ ಇದು ಬಹಳ ರೇರ್. ಈ ಕೊಲಾಜಿನ್ ವ್ಯಾಸ್ಕ್ಯುಲರ್ ಡಿಸೀಸಸ್ ಅಂತ ರೋಗನೇ ತುಂಬಾ ರೇರ್ ಆಗಿ ಬರುವಂತದ್ದು, ಅದರಲ್ಲಿ ಮತ್ತೆ ಹರ್ನಿಯ ಕಾಣಿಸ್ಕೊಳ್ಳುವಂತದ್ದು ಬಹಳ ರೇರ್. ಹಾಗಾಗಿ ಹರ್ನಿಯ ಅಂತದ್ದು ಅನುವಂಶಿಕವಾಗಿ ಬರುವಂತ ರೋಗ ಅಲ್ಲ ಜನರಲಿ ಸ್ಪೀಕಿಂಗ್. ಇದು ನಾನಾಗ್ಲೇ ಹೇಳ್ದಂಗೆ ಒತ್ತಡಗಳು ಜಾಸ್ತಿ ಆದಂಗೆ ಬರುವಂತ ರೋಗ ಇದು, ವಯಸ್ಸಾಗುವಂಗೆ ಒತ್ತಡಗಳು ಜಾಸ್ತಿ ಆದಂಗೆ ಬರುವಂತ ರೋಗ.
0: ಅಲ್ಲ ಸರ್, ಈಗ ನಮ್ಮ ಸಮಾಜದಲ್ಲಿ ಗಂಡು ಮಕ್ಕಳು ಗಟ್ಟಿ ಮುಟ್ಟಾಗಿರ್ತಾರೆ ದೈಹಿಕವಾಗಿ ಅಂತೆಲ್ಲ ಹೇಳ್ತೀವಲ್ಲ, ಆದ್ರೆ ನೀವು ಹೇಳಿದ್ರಿ ಮಾಂಸಖಂಡಗಳ ದೌರ್ಬಲ್ಯದಿಂದ ಬರುವಂತದ್ದು ಇದು ಅಂತ. ಅದು ಯಾಕೆ ಗಂಡಸರಿಗೆ ಬರಬೇಕು ಹೆಚ್ಚಾಗಿ?
1: ನಾನು ಅವಾಗ್ಲೇ ಏನ್ ಹೇಳಿದೆ, ಬೆಳವಣಿಗೆಯಲ್ಲಿ ಸ್ವಲ್ಪ ಏರುಪೇರಾದ್ರೂ ಹರ್ನಿಯಾ ಬರ್ಬೋದು ಅಂತ. ಗಂಡಸರಲ್ಲಿ ಈ ತರ ಕಮ್ಯುನಿಕೇಶನ್ ಜಾಸ್ತಿ ಇರುತ್ತೆ ಹೆಂಗಸರಿಗಿನ್ನ. ಗಂಡಸರ ಬೆಳವಣಿಗೆಯಲ್ಲಿ ನಾವು ಟೆಸ್ಟಿಸ್ ಅಂತ ಏನ್ ಹೇಳ್ತೀವಿ, ಅದು ಮೊದಲು ಹೊಟ್ಟೆ ಒಳಗಡೆ ಇರುತ್ತೆ. ಅದು ಹುಟ್ಟೋ ಅಷ್ಟೊತ್ತಿಗೆ, ಮಗು ಹುಟ್ಟೋ ಅಷ್ಟೊತ್ತಿಗೆ ಅದು ಹೊರಗಡೆ ಬರೋದಕ್ಕೆ, ಹೊಟ್ಟೆಯಿಂದ ಹೊರಗಡೆ ಬರೋದಕ್ಕೆ ಒಂದು ಟ್ರ್ಯಾಕ್ಟ್ ಫಾರ್ಮ್ ಆಗಿರುತ್ತೆ. ಅದು ಹೆಂಗಸರಲ್ಲಿ ಆಗಿರೋದಿಲ್ಲ. ಸೊ ಈ ಟ್ರ್ಯಾಕ್ಟ್ ಕ್ಲೋಸ್ ಆಗದಲೇ ಇದ್ದಾಗ ಹರ್ನಿಯಾ ಗಂಟು ಅದೇ ಟ್ರ್ಯಾಕ್ಟ್ ಮುಖಾಂತರ ಬರುತ್ತೆ ಹೊರಗಡೆ. ಹಾಗಾಗಿ ಮುಂಚಿತವಾಗಿಯೇ ಈ ಟ್ರ್ಯಾಕ್ಟ್ ಗಂಡಸರಲ್ಲಿ ಅಷ್ಟೇ ಸೀಮಿತವಾಗಿ ಬರೋದ್ರಿಂದ ಗಂಡಸರಲ್ಲಿ ಹರ್ನಿಯಾ ಬರುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಮಸಲ್ ವೀಕ್ನೆಸ್ ಇಂದ ಬರುವಂತ ಹರ್ನಿಯಾ, ಈಗ ಅದರ ಪ್ರಬಲತೆ ಕಮ್ಮಿಯಾಗಿ ಬರುವಂತ ಹರ್ನಿಯಾ, ಅದು ಗಂಡಸರ ಹೆಂಗಸರಲ್ಲಿ ಇಬ್ಬರಲ್ಲೂ, ಈಗ 60 ವರ್ಷದ ಮೇಲ್ಪಟ್ಟನವರಿಗೆ ಇಬ್ಬರಲ್ಲೂ ಬರಬಹುದು. ಆದ್ರೆ ಈ ಎಳೆ ವಯಸ್ಸಿನಲ್ಲಿ 30 ರೊಳಗೆ, 25 ವರ್ಷದೊಳಗೆ, 20 ವರ್ಷದೊಳಗಡೆ ರೋಗಿಗಳಲ್ಲಿ ಹರ್ನಿಯಾ ಬಂತಂತ ಹೇಳಿದ್ರೆ ಅದು ಗಂಡಸರಲ್ಲೇ ಜಾಸ್ತಿ ಬರುತ್ತೆ. ಅದಕ್ಕೆ ಮುಖ್ಯ ಕಾರಣ ಈ ಮುಂಚಿತವಾಗ್ಲೇ ಇರುವಂತ ಟ್ರ್ಯಾಕ್ಟ್, ಹೊಟ್ಟೆಯೊಳಗಿಂದ ಹೊರಗಡೆಗೆ ಬರುವಂತ ಟ್ರ್ಯಾಕ್ಟ್ ಅದು ಕ್ಲೋಸ್ ಆಗದೆ ಇರೋ ಕಾರಣ ಅದರಿಂದ ಅಲ್ಲಿಂದ ಕರಳುಗಳು ಕೂಡ ಹೊರಗಡೆ ಬಂದು ಹರ್ನಿಯಾ ಗಂಟಾಗಬಹುದು.
0: ತುಂಬಾ ಧನ್ಯವಾದಗಳು ಸರ್. ಇದುವರೆಗೆ ಹರ್ನಿಯಾ ಅಂದ್ರೆ ಒಂದು ಏನೋ ಆತಂಕ ಇತ್ತು, ಅಂದ್ರೆ ಏನಿರಬಹುದು, ಅದು ಹೆಂಗೆ ಹೊರಗೆ ಬರುತ್ತೆ, ಕಾರಣಗಳು ಏನೇನೆಲ್ಲ ಇರಬಹುದು, ಮತ್ತೆ ಅದು ವಂಶವಾಹಿ ಮೂಲಕ ಎಲ್ಲರಿಗೂ ಬರುತ್ತಾ, ಮುಂದಿನ ಜನಾಂಗಕ್ಕೂ ಬರುತ್ತಾ, ಆ ತರದ್ದು ಆ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದೀರಾ, ಧನ್ಯವಾದಗಳು ನಿಮ್ಗೆ.
1: ನನಗೂ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಆಕಾಶವಾಣಿಗೆ ಧನ್ಯವಾದಗಳು.
2: ಇದುವರೆಗೂ ಅಂಡವಾಯು ಅಥವಾ ಹರ್ನಿಯಾ ಈ ಕುರಿತು ಡಾಕ್ಟರ್ ಸುಶ್ರುತರವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ಸುಜಾತ ಎಫ್ ತಳವಾರ್. ರಾಜ್ಯವ್ಯಾಪಿ ಮೂಡಿಬಂದ ಇಂದಿನ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ.

0: ಭಾರತದ ಸ್ವಾತಂತ್ರ್ಯ ಪೂರ್ವ ಆಂದೋಲನದ ತಾರಕ ಮಂತ್ರ ವಂದೇ ಮಾತರಂ.
1: ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ.
0: ಖ್ಯಾತ ಬಂಗಾಳಿ ಸಾಹಿತಿ, ಕಾದಂಬರಿಕಾರ, ಕವಿ ಬಂಕಿಮಚಂದ್ರ ಚಟರ್ಜಿ ಅವರು 1875 ನವೆಂಬರ್ 7 ಪ್ರಕಟಿಸಿದ ಈ ರಾಷ್ಟ್ರೀಯ ಗೀತೆಯನ್ನು ಜನಸಾಮಾನ್ಯರು ಒಪ್ಪಿದ್ದು 1905 ವಂಗಭಂಗ ಚಳುವಳಿಯಲ್ಲಿ
1: ಕಾಲೇಜು ವಿದ್ಯಾರ್ಥಿಯೊಬ್ಬ ಘೋಷಿಸಿದ ವಂದೇ ಮಾತರಂ ಮಂತ್ರದ ವೀಣೆಯ ಖನಿ ಭಾರತೀಯರೆಲ್ಲರ ಹೃದಯವನ್ನ ಮುಟ್ಟಿ ಬಡಿದೆಬ್ಬಿಸಿತ್ತು.
0: ಅಷ್ಟೇ ಅಲ್ಲದೆ ಆಂಗ್ಲರ ಗರ್ವವನ್ನು ಮೆಟ್ಟಿ ಅವರ ಬುಡವನ್ನೇ ಕಂಪಿಸಿದ ಮಂತ್ರ ವಂದೇ ಮಾತರಂ,
1: ವಂದೇ ಮಾತರಂ,
0: ವಂದೇ ಮಾತರಂ,
1: ವಂದೇ ಮಾತರಂ.

0: ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳನ್ನಾಧರಿಸಿದ ಕಾರ್ಯಕ್ರಮ. ವಿಷಯ ಪ್ರಧಾನಮಂತ್ರಿ ಕೃಷಿ ಸಿಂಚಯಿ ಯೋಜನೆ.
2: ನಮಸ್ಕಾರ. ಪ್ರಧಾನಮಂತ್ರಿ ಕೃಷಿ ಸಿಂಚಯಿ ಯೋಜನೆ PMKSY, ಪ್ರತಿ ಹನಿ ಹೆಚ್ಚು ಬೆಳೆ, ಪ್ರತಿ ಬೆಳೆಗೂ ನೀರು ಎಂಬ ಧ್ಯೇಯ ವಾಕ್ಯದೊಂದಿಗೆ ಜಾರಿಗೆ ಬಂದ ಪ್ರಧಾನಮಂತ್ರಿ ಕೃಷಿ ಸಿಂಚಯಿ ಯೋಜನೆಯು ದೇಶದಾದ್ಯಂತ ರೈತರ ಆದಾಯವನ್ನು ವೃದ್ಧಿಸುವ ಉಪಕ್ರಮವಾಗಿದೆ. ರೈತರು ಮಳೆಯ ಮೇಲೆ ಅವಲಂಬಿತರಾಗುವುದನ್ನು ತಪ್ಪಿಸುವುದು, ದೊರೆಯುವ ಕಡಿಮೆ ನೀರನ್ನೇ ಪರಿಣಾಮಕಾರಿಯಾಗಿ ಬಳಸಿಕೊಳ್ಳುವ ತಂತ್ರಜ್ಞಾನವನ್ನು ಅಭಿವೃದ್ಧಿಗೊಳಿಸುವುದು ಈ ಯೋಜನೆಯ ಉದ್ದೇಶವಾಗಿದೆ. ಪ್ರಸ್ತುತ ಕಾಲಘಟ್ಟದಲ್ಲಿ ಅತಿವೃಷ್ಟಿ ಅನಾವೃಷ್ಟಿಯಾಗುತ್ತಿರುವ ಕಾರಣ ರೈತರು ಬೆಳೆ ಹಾನಿ ಎದುರಿಸ್ತಾ ಇದ್ದಾರೆ. ಹಳೆಯ ನೀರಾವರಿ ಪದ್ಧತಿಯಿಂದ ನೀರಿನ ವ್ಯರ್ಥಕ್ಕೆ ಕಾರಣ ಆಗ್ತಾ ಇದೆ. ಇದರಿಂದ ರೈತರು ಬೇಸಿಗೆಯಲ್ಲಿ ನೀರಿನ ಕೊರತೆಯನ್ನ ಎದುರಿಸಬೇಕಾಗ್ತಾ ಇದೆ. ಮಳೆ ನೀರು ಕೊಯ್ಲು ಸಹಾಯದಿಂದ ರಕ್ಷಣಾತ್ಮಕ ನೀರಾವರಿಯನ್ನು ಉತ್ತೇಜಿಸುವುದು ಪ್ರಧಾನಮಂತ್ರಿ ಕೃಷಿ ಸಿಂಚಯಿ ಯೋಜನೆ ಗುರಿಯಾಗಿದೆ. ಇದನ್ನು ಜಲ ಸಿಂಚನ್ ಮತ್ತು ಜಲ ಸಂಚಯನಂತಹ ಕಾರ್ಯಕ್ರಮಗಳ ಮೂಲಕ ಸಾಧಿಸಲಾಗ್ತಾ ಇದೆ. ರೈತರಿಗೆ ಸೂಕ್ಷ್ಮ ನೀರಾವರಿ ಪದ್ಧತಿಗಳನ್ನು ಅಳವಡಿಸುವ ಮಹತ್ವದ ಯೋಜನೆ ಇದಾಗಿದೆ. ಅಂತರ್ಜಲದ ವ್ಯಾಪಕ ಬಳಕೆಯಿಂದಾಗಿ ನೀರಿನ ಮಟ್ಟ ನಿರಂತರವಾಗಿ ಕ್ಷೀಣಿಸ್ತಾ ಇದೆ. ಈ ಸಮಸ್ಯೆಯನ್ನು ಪರಿಹರಿಸಲು ದಕ್ಷ ನೀರಿನ ನಿರ್ವಹಣೆಯನ್ನು ಖಚಿತಪಡಿಸಿಕೊಳ್ಳಲು ಹಾಗೂ ತುಂತುರು ನೀರಾವರಿಯನ್ನು ಉತ್ತೇಜಿಸುವ ಪ್ರಧಾನಮಂತ್ರಿ ಕೃಷಿ ಸಂಚಯಿ ಯೋಜನೆಯನ್ನು ಪ್ರಾರಂಭಿಸಲಾಗಿದೆ. ಈ ಯೋಜನೆ ಬೆಳೆ ಉತ್ಪಾದನೆ

ಉತ್ಪಾದಕತೆಯನ್ನು ಹೆಚ್ಚಿಸಲು ಮತ್ತು ನೀರಿನ ಬಳಕೆಯ ದಕ್ಷತೆಯನ್ನು ಖಚಿತಪಡಿಸಿಕೊಳ್ಳಲು ಹಲವಾರು ನೀರು ಉಳಿಸುವ ಉಪಕ್ರಮಗಳನ್ನು ಒಳಗೊಂಡಿದೆ. ಪ್ರಧಾನಮಂತ್ರಿ ಕೃಷಿ ಸಿಂಚಯಿ ಯೋಜನೆ ಹರ್ ಖೇತ್ ಕೋ ಪಾನಿ, ಪ್ರತಿ ಬೆಳೆಗೆ ನೀರು ಎಂಬ ಧ್ಯೇಯ ವಾಕ್ಯವನ್ನು ಹೊಂದಿದೆ. ಜುಲೈ 1, 2015 ಯೋಜನೆಯನ್ನು ಜಾರಿಗೊಳಿಸಲಾಗಿದೆ. ನೀರಿನ ವಿವೇಚನಾಯುಕ್ತ ಮತ್ತು ಪರಿಣಾಮಕಾರಿ ಬಳಕೆಗೆ ಒತ್ತು ನೀಡುವ ಸಲುವಾಗಿ ತುಂತುರು ಮತ್ತು ಹನಿ ನೀರಾವರಿ ಘಟಕಗಳ ಸ್ಥಾಪನೆಗೆ ಈ ಯೋಜನೆಯಡಿ ಗರಿಷ್ಠ ಶೇಕಡ 90% ಸಬ್ಸಿಡಿಯನ್ನು ಒದಗಿಸಲಾಗುತ್ತದೆ. ಕರ್ನಾಟಕದಲ್ಲಿ ನೀರಿನ ಸಮರ್ಥ ಬಳಕೆಯನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ ಸೂಕ್ಷ್ಮ ನೀರಾವರಿ ಯೋಜನೆಯನ್ನು 2003-2004 ಅನುಷ್ಠಾನಗೊಳಿಸಲಾಯಿತು. ಈ ಯೋಜನೆಯಡಿ ಹನಿ ಮತ್ತು ತುಂತುರು ನೀರಾವರಿ ಘಟಕಗಳನ್ನು ಸಹಾಯಧನದ ಅಡಿ ವಿತರಿಸಲಾಗ್ತಾ ಇದೆ. 2005-2006 ಕೇಂದ್ರ ಸರ್ಕಾರ ಕೂಡ ಸೂಕ್ಷ್ಮ ನೀರಾವರಿ ಕಾರ್ಯಕ್ರಮಕ್ಕೆ ಸಹಾಯಧನವನ್ನು ಒದಗಿಸ್ತಾ ಇದೆ. 2015-2016 ಸೂಕ್ಷ್ಮ ನೀರಾವರಿ ಕಾರ್ಯಕ್ರಮಗಳನ್ನು ಪ್ರಧಾನಮಂತ್ರಿ ಕೃಷಿ ಸಿಂಚಯಿ ಯೋಜನೆಯ ಘಟಕದಡಿ ಅನುಷ್ಠಾನಗೊಳಿಸಲಾಗ್ತಾ ಇದೆ. ಈ ಯೋಜನೆಯ ಪ್ರಯೋಜನ ಏನು ಅನ್ನೋದನ್ನ ನೋಡೋಣ. ಸೂಕ್ಷ್ಮ ನೀರಾವರಿ ಅಡಿಯಲ್ಲಿ ನೀರಾವರಿ ಘಟಕಗಳ ಅಳವಡಿಕೆಗೆ ರೈತರಿಗೆ ಹಣಕಾಸಿನ ನೆರವು ಸಿಗ್ತಾ ಇದೆ. ನೀರಿನ ಬಳಕೆಯ ದಕ್ಷತೆಯನ್ನು ಸಾಧಿಸಲು ಎಲ್ಲಾ ಸ್ವತ್ತುಗಳು ಮತ್ತು ನೀರಿನ ಮೂಲಗಳನ್ನು ಸೂಕ್ಷ್ಮ ನೀರಾವರಿ ವ್ಯವಸ್ಥೆಯೊಂದಿಗೆ ಒದಗಿಸಲಾಗ್ತಾ ಇದೆ. ಆಯ್ದ ಬೆಳೆಗಳಿಗೆ ರೈತರ ಹೊಲದಲ್ಲಿ ಹನಿ ಅಥವಾ ತುಂತುರು ನೀರಾವರಿ ಘಟಕಗಳನ್ನು ಅಳವಡಿಕೆ ಮಾಡಲಾಗ್ತಾ ಇದೆ. ನೀರಾವರಿ ವ್ಯವಸ್ಥೆಯ ಅಳವಡಿಕೆಯನ್ನು ರೈತರು ಸ್ವತಃ ಅಥವಾ ಯಾವುದೋ ಅನುಮೋದಿತ ಸೂಕ್ಷ್ಮ ನೀರಾವರಿ ಕಂಪನಿಯ ಮೂಲಕ ಅಳವಡಿಸಿಕೊಳ್ಳಬಹುದು. ಸೂಕ್ಷ್ಮ ನೀರಾವರಿ ಯೋಜನೆ ಅಡಿಯಲ್ಲಿ ಫಲಾನುಭವಿಗೆ ಪಾವತಿಸಬೇಕಾದ ಸಹಾಯಧನದ ಮಾದರಿಯಲ್ಲಿ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಶೇಕಡ 55% ಸಹಾಯಧನ ದೊರೆಯುತ್ತೆ. ಇತರ ರೈತರಿಗೆ ಶೇಕಡ 45% ಸಹಾಯಧನ ದೊರೆಯುತ್ತೆ. ಇದನ್ನು ಈಶಾನ್ಯ ಮತ್ತು ಹಿಮಾಲಯನ್ ರಾಜ್ಯಗಳನ್ನು ಹೊರತುಪಡಿಸಿ ಎಲ್ಲಾ ರಾಜ್ಯಗಳಿಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರವು 60-40 ಪೂರೈಸಲಾಗುತ್ತದೆ. ಸಹಾಯಧನ ನೇರವಾಗಿ ರೈತರ ಖಾತೆಗಳಿಗೆ ವರ್ಗಾವಣೆ ಆಗುತ್ತೆ. ಪ್ರಧಾನಮಂತ್ರಿ ಕೃಷಿ ಸಿಂಚಯಿ ಯೋಜನೆಗೆ ಯಾರು ಅರ್ಹರು ಅನ್ನೋದನ್ನು ನೋಡೋಣ. ಕರ್ನಾಟಕದ ಎಲ್ಲಾ ರೈತರು ಕೃಷಿ ಸಿಂಚಯಿ ಯೋಜನೆಯ ಪ್ರಯೋಜನ ಪಡೆಯಲು ಅರ್ಹರಾಗಿರ್ತಾರೆ. ಜಾತಿ ಸಮುದಾಯವನ್ನು ಪರಿಗಣಿಸದೆ ಎಲ್ಲಾ ಭಾರತೀಯ ರೈತರು ಈ ಪ್ರಧಾನಮಂತ್ರಿ ಕೃಷಿ ಸಿಂಚಯಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಎಲ್ಲಾ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ರೈತರು ಈ ಯೋಜನೆಯನ್ನ ಲಾಭ ಮಾಡಿಕೊಳ್ಳಬಹುದು. ಒಬ್ಬ ಫಲಾನುಭವಿಗೆ 5 ಹೆಕ್ಟೇರ್ ಮಿತಿಗೆ ಸೀಮಿತವಾದ ಸಬ್ಸಿಡಿಯನ್ನ ಪಡೆಯಬಹುದು. ಸಬ್ಸಿಡಿ ಪಡೆಯಲು ಇರುವ ಮಾನದಂಡಗಳೇನು ಅನ್ನೋದನ್ನ ನೋಡೋಣ. ಹನಿ ನೀರಾವರಿ ಮತ್ತು ತುಂತುರು ನೀರಾವರಿ ಉಪಕರಣಗಳನ್ನು ಕೇಂದ್ರ ಸರ್ಕಾರದ ಮಾರ್ಗಸೂಚಿ ಮತ್ತು ಇಲಾಖಾ ನೋಂದಣಾ ಸವಲತ್ತುಗಳೊಂದಿಗೆ ವಿತರಿಸಲಾಗುತ್ತೆ. ನೋಂದಾಯಿತ ಅಧಿಕೃತ ಸಂಘ ಸಂಸ್ಥೆಗಳು ಕೂಡ ಈ ಕಾರ್ಯಕ್ರಮದಡಿ ಸೌಲಭ್ಯವನ್ನು ಪಡೆಯಬಹುದಾಗಿದೆ. ಈ ಯೋಜನೆ ಅಡಿಯಲ್ಲಿ ಸೌಲಭ್ಯವನ್ನು ನೀಡುವಾಗ ಶೇಕಡ 24.1 ಸಹಾಯಧನವನ್ನು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ರೈತರಿಗೆ ನೀಡಲಾಗುತ್ತದೆ. ಜೊತೆಗೆ ಸರ್ಕಾರದ ನಿಯಮಾನುಸಾರ ಹಿಂದುಳಿದ ವರ್ಗದ ರೈತರಿಗೂ ಕೂಡ ಹಾಗೂ ಅಲ್ಪಸಂಖ್ಯಾತ ರೈತರಿಗೂ ಕೂಡ ವಿತರಿಸಲಾಗುತ್ತೆ. ಈ ಯೋಜನೆಯಡಿ ರೈತ ಮಹಿಳೆಯರಿಗೆ ಶೇಕಡ 33% ಮೀಸಲಾತಿಯನ್ನು ನೀಡಲಾಗಿದೆ. ಸಣ್ಣ ಅತಿ ಮತ್ತು ಮಧ್ಯಮ ವರ್ಗದ ರೈತರಿಗೆ ಆದ್ಯತೆಯನ್ನು ನೀಡಲಾಗುತ್ತದೆ. ಈ ಹಿಂದೆ ಪ್ರಯೋಜನ ಪಡೆದ ರೈತರು 7 ವರ್ಷಗಳ ನಂತರ ಸ್ಪ್ರಿಂಕ್ಲರ್ ಸೆಟ್ಗಳನ್ನು ನವೀಕರಿಸಲು ಸಬ್ಸಿಡಿಗಾಗಿ ಅರ್ಜಿ ಸಲ್ಲಿಸಬಹುದು. ವೈಯಕ್ತಿಕವಾಗಿ ಹೇಗೆ ಈ ಯೋಜನೆಯನ್ನ ಲಾಭ ಪಡೆಯಲಿಕ್ಕೆ ಅರ್ಜಿ ಸಲ್ಲಿಸಬಹುದು ಅನ್ನೋದನ್ನ ಈಗ ನೋಡೋಣ. ಪ್ರಧಾನಮಂತ್ರಿ ಕೃಷಿ ಸಿಂಚಯಿ ಯೋಜನೆ ಅಡಿಯಲ್ಲಿ ಸಬ್ಸಿಡಿಗೆ ಅರ್ಜಿ ಸಲ್ಲಿಸಲು ಸಂಬಂಧಿತ ಕೃಷಿ ಅಧಿಕಾರಿಯನ್ನು ಸಂಪರ್ಕಿಸಬೇಕು. ಅಲ್ಲಿ ನೀವು ಸಬ್ಸಿಡಿ ವಿನಂತಿ ಅರ್ಜಿಯನ್ನ ಭರ್ತಿ ಮಾಡಬೇಕಾಗತ್ತೆ. ಅರ್ಜಿ ನಮೂನೆಯನ್ನು ನೀಡಲು ಅಧಿಕಾರಿಯನ್ನ ಕೇಳಬೇಕು. ಅಗತ್ಯ ಮಾಹಿತಿ ವಿಭಾಗದಲ್ಲಿ ಉಲ್ಲೇಖಿಸಲಾದ ಕೆಲವು ಸಾಮಾನ್ಯ ವಿವರಗಳನ್ನು ಒದಗಿಸಬೇಕು. ಘಟಕದ ಹೆಸರನ್ನು ಪ್ರಧಾನಮಂತ್ರಿ ಕೃಷಿ ಸಿಂಚಯಿ ಯೋಜನೆಯ ಪ್ರತಿ ಹನಿ ಹೆಚ್ಚಿನ ಬೆಳೆ ಎಂದು ಭರ್ತಿ ಮಾಡಬೇಕು. ನಂತರ ನಿಮ್ಮ ಕೃಷಿ ಭೂಮಿಯ ವಿವರಗಳನ್ನು ಒದಗಿಸಬೇಕು. ಸ್ಪ್ರಿಂಕ್ಲರ್ ಬಳಸಲು ಉದ್ದೇಶಿಸಿರುವ ಭೂಮಿಯ ವಿವರವನ್ನು ಸಲ್ಲಿಸಬೇಕು. ಸರ್ವೆ ನಂಬರ್ ನಮೂದಿಸಬೇಕು. ನಿಮ್ಮ ಭೂಮಿ ದಾಖಲಾತಿಗಳನ್ನು ಲಗತ್ತಿಸಬೇಕು. ನಿಮ್ಮ ಜಾತಿ ಮತ್ತು ವರ್ಗವನ್ನು ಆಯ್ಕೆ ಮಾಡಿಕೊಳ್ಳಬೇಕು. ಸಣ್ಣ ಕನಿಷ್ಠ ರೈತರ ಮಾಹಿತಿಯನ್ನು ಕೂಡ ಒದಗಿಸಬೇಕು. ನೀವು ಒದಗಿಸಿರುವ ಎಲ್ಲಾ ವಿವರಗಳು ಸರಿಯಾಗಿವೆ ಎಂದು ಪರಿಶೀಲಿಸಿದ ನಂತರ ಘೋಷಣೆಯ ಅಡಿಯಲ್ಲಿ ಸಹಿ ಮಾಡಬೇಕು. ನಂತರ ನಿಮ್ಮ ಹೆಸರು, ನಿಮ್ಮ ತಂದೆಯ ಹೆಸರು, ನೀವು ಸೇರಿರುವ ಗ್ರಾಮವನ್ನು ನಮೂದಿಸುವ ಶಿಫಾರಸು ಪ್ರಮಾಣ ಪತ್ರವನ್ನು ಲಗತ್ತಿಸಬೇಕು. ಬಿಲ್ ಸಂಖ್ಯೆ ಮತ್ತು ದಿನಾಂಕವನ್ನು ಭರ್ತಿ ಮಾಡಬೇಕು. ಅಗತ್ಯ ದಾಖಲೆಗಳು ವಿಭಾಗದಲ್ಲಿ ಉಲ್ಲೇಖಿಸಿರುವಂತೆ ಸಂಬಂಧಿತ ದಾಖಲಾತಿಗಳನ್ನು ಒದಗಿಸಬೇಕು. ಸಹಾಯಕ ಕೃಷಿ ಅಧಿಕಾರಿಯಿಂದ ನಿಮ್ಮ ಅರ್ಜಿಯನ್ನು ಸರಿಯಾಗಿ ದೃಢೀಕರಿಸಿ ಅದನ್ನು ತೋಟಗಾರಿಕೆ ನಿರ್ದೇಶನಾಲಯ ಕಚೇರಿಯಲ್ಲಿ ಸಲ್ಲಿಸಿ.

0: ಬಳಸಬೇಕು. ನಿಮ್ಮ ಅರ್ಜಿಯನ್ನು ಸಂಬಂಧಪಟ್ಟ ತೋಟಗಾರಿಕೆ ನಿರ್ದೇಶಕರು ಸ್ಪ್ರಿಂಕ್ಲರ್ ಸಬ್ಸಿಡಿಗೆ ಅನುಮೋದನೆ ನೀಡುತ್ತಾರೆ. ಆನ್ಲೈನ್ ಮೂಲಕ ಕೂಡ ಈ ಯೋಜನೆಗೆ ಅರ್ಜಿ ಸಲ್ಲಿಸಿ ಲಾಭವನ್ನು ಪಡೆಯಬಹುದು. ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಗೆ ಅರ್ಜಿ ಸಲ್ಲಿಸಲು ಅಧಿಕೃತ ಜಾಲತಾಣ pmksy.nic.in ಗೆ ಭೇಟಿ ನೀಡಬೇಕು. ಸ್ವಾಗತ ಪುಟದಲ್ಲಿ ಪುಟದ ಎಡಭಾಗದಲ್ಲಿರುವ ರೈತ ನೋಂದಣಿ ಲಿಂಕ್ ಅನ್ನು ಕ್ಲಿಕ್ ಮಾಡಬೇಕು. ಆಮೇಲೆ ನೋಂದಣಿ ನಮೂನೆಗೆ ಹೋಗಿ ಅಲ್ಲಿ ನೀವು ಡಾಟ್ ಚಿಹ್ನೆಯೊಂದಿಗೆ ಗುರುತಿಸಲಾದ ಎಲ್ಲಾ ಕಡ್ಡಾಯ ಕ್ಷೇತ್ರಗಳನ್ನು ಭರ್ತಿ ಮಾಡಬೇಕು. ಮೊದಲು ನೀವು ಡ್ರಾಪ್ ಮೆನುವಿನಲ್ಲಿರುವ ಇಲಾಖೆಯ ಹೆಸರನ್ನು ತೋಟಗಾರಿಕೆ ಎಂದು ಆಯ್ಕೆ ಮಾಡ್ಕೋಬೇಕಾಗತ್ತೆ. ಹಣಕಾಸು ವರ್ಷದ ವಿಭಾಗದಲ್ಲಿ ಪ್ರಸ್ತುತ ವರ್ಷವನ್ನು ಟೈಪ್ ಮಾಡಿ ನಂತರ ಹೆಸರು, ತಂದೆ ಗಂಡನ ಹೆಸರು, ಆದಾಯ ಇತ್ಯಾದಿ ವೈಯಕ್ತಿಕ ವಿವರಗಳನ್ನು ಸಲ್ಲಿಸಬೇಕು. ಐಡಿ ಕಾರ್ಡ್ ವಿವರಗಳ ವಿಭಾಗದಲ್ಲಿ ನೀವು ಕಡ್ಡಾಯವಾಗಿ ಆಧಾರ್ ಸಂಖ್ಯೆಯನ್ನು ಒದಗಿಸಬೇಕು. ಮುಂದೆ ವಿಳಾಸ ವಿವರಗಳನ್ನು ವಿಭಾಗವಾರು ಭರ್ತಿ ಮಾಡಬೇಕು. ಡ್ರಾಪ್ ಡೌನ್ ಮೆನುಗಳಿಂದ ನಿಮ್ಮ ರಾಜ್ಯ, ನಿಮ್ಮ ಜಿಲ್ಲೆ, ಬ್ಲಾಕ್, ಮಂಡಲ, ಜಿಲ್ಲಾ ಪಂಚಾಯಿತಿ, ನಿಮ್ಮ ಗ್ರಾಮದ ಹೆಸರನ್ನು ಆಯ್ಕೆ ಮಾಡಿ ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ಟೈಪ್ ಮಾಡಬೇಕು. ಒಟಿಪಿ ಸ್ವೀಕರಿಸಲು ಮೊಬೈಲ್ ಸಂಖ್ಯೆ ಹಾಗೂ ಆಧಾರ್ ಕಾರ್ಡ್ಗೆ ಸಂಪರ್ಕಗೊಂಡಿರುವುದನ್ನು ಮೊದಲೇ ಖಚಿತಪಡಿಸಿಕೊಂಡಿರಬೇಕು. ನಂತರ ನೀವು ಬ್ಯಾಂಕ್ ಖಾತೆ ಸಂಖ್ಯೆ ಮತ್ತು IFSC ಕೋಡ್ ವಿವರವನ್ನು ಸಲ್ಲಿಸಬೇಕು. ನಿಮ್ಮ ಜಾತಿ ಹಾಗೂ ವರ್ಗವನ್ನು ಆಯ್ಕೆ ಮಾಡಬೇಕು. ನಿಮ್ಮ ಇತ್ತೀಚಿನ ಭಾವಚಿತ್ರವನ್ನು ಅಪ್ಲೋಡ್ ಮಾಡಬೇಕು. ನೀವು ಒದಗಿಸಿದ ಎಲ್ಲಾ ಮಾಹಿತಿ ಸರಿಯಾಗಿದೆಯೇ ಎಂದು ಪರಿಶೀಲಿಸಿದ ನಂತರ ಸಬ್ಮಿಟ್ ಐಡಿಯನ್ನು ಕ್ಲಿಕ್ ಮಾಡಬೇಕು. ನಿಮ್ಮ ಅರ್ಜಿಯ ಸ್ಥಿತಿಯ ಕುರಿತು ನೀವು ಇಮೇಲ್ ಅಥವಾ SMS ಮೂಲಕ ಅಧಿಕೃತ ದಾಖಲಾತಿಯನ್ನು ಸಲ್ಲಿಸಿರುವುದನ್ನು ಮಾಹಿತಿಯನ್ನು ಪಡೆಯಬಹುದು. ಯೋಜನೆಗೆ ಅರ್ಜಿ ಸಲ್ಲಿಸಲು ಆಧಾರ್ ಕಾರ್ಡ್, ಬ್ಯಾಂಕ್ ಖಾತೆ ವಿವರಗಳು, ವಿಳಾಸ ಪುರಾವೆ, ಪಾಸ್ಪೋರ್ಟ್ ಗಾತ್ರದ ಭಾವಚಿತ್ರ, ಜಾತಿ ಪ್ರಮಾಣ ಪತ್ರ, ಕೃಷಿ ಭೂಮಿಯ ದಾಖಲೆಗಳ ಪುರಾವೆಗಳನ್ನು ಒದಗಿಸಬೇಕು. ಇದಿಷ್ಟು ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯ ಪ್ರಮುಖ ವಿವರಗಳು. ನಮಸ್ಕಾರ.
1: ಇದುವರೆಗೂ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳನ್ನಾಧರಿಸಿದ ಕಾರ್ಯಕ್ರಮ ಕೇಳಿದಿರಿ. ಪ್ರಸ್ತುತಿ ಯೋಗೀಶ್, MN, ಹಿರಿಯ ಪತ್ರಕರ್ತರು, ಚಿತ್ರದುರ್ಗ. ಈ ಕಾರ್ಯಕ್ರಮ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದ ಕೊಡುಗೆ.
2: ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರ ಮನ್ ಕಿ ಬಾತ್,
3: ಜನ್ ಮನ್ ಕಿ ಬಾತ್
2: ಭಾನುವಾರ ಬೆಳಿಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ.
3: ಮನ್ ಕಿ ಬಾತ್
2: ರಾಷ್ಟದ ಎಲ್ಲ ಆಕಾಶವಾಣಿ ಕೇಂದ್ರಗಳಿಂದ ಮತ್ತು ದೂರದರ್ಶನ ವಾಹಿನಿಗಳಿಂದ ಏಕಕಾಲಕ್ಕೆ ಪ್ರಸಾರವಾಗಲಿದೆ.
3: ಮನ್ ಕಿ ಬಾತ್
2: ಪ್ರಧಾನಿಗಳ ಭಾಷಣದ ನಂತರ ಹಾಗೂ ರಾತ್ರಿ 8 ಗಂಟೆಗೆ ಭಾಷಣದ ಕನ್ನಡ ಅವತರಣಿಕೆ ಪ್ರಸಾರವಾಗಲಿದೆ. ಮನ್ ಕಿ ಬಾತ್ ತಪ್ಪದೇ ಕೇಳಿ ಭಾನುವಾರ ಬೆಳಿಗ್ಗೆ 11 ಗಂಟೆಗೆ. ಮನ್ ಕಿ ಬಾತ್.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು. ಸಮಾಜದಲ್ಲಿ ಸೌಹಾರ್ದತೆ ಕಾಪಾಡಲು ಆಂತರಿಕ ಶಾಂತಿ ಅತ್ಯಗತ್ಯ, ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್. ಕಾಯ್ದಿರಿಸಿದ ತೀರ್ಪುಗಳನ್ನು 3 ತಿಂಗಳೊಳಗಾಗಿ ಪ್ರಕಟಿಸಲು ದೇಶದ ಎಲ್ಲಾ ಉಚ್ಚ ನ್ಯಾಯಾಲಯಗಳಿಗೆ ಸುಪ್ರೀಂಕೋರ್ಟ್ ನಿರ್ದೇಶನ. ನ್ಯೂಯಾರ್ಕ್ನಲ್ಲಿ 50ಕ್ಕೂ ಹೆಚ್ಚು ವ್ಯಾಪಾರ ಮತ್ತು ಕೈಗಾರಿಕಾ ನಾಯಕರೊಂದಿಗೆ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ದುಂಡುಮೇಜಿನ ಸಭೆ. ಪ್ರಸಕ್ತ ವರ್ಷದ ನೈಋತ್ಯ ಮುಂಗಾರು ಹಂಗಾಮಿನಲ್ಲಿ ದೇಶದಾದ್ಯಂತ ವಾಡಿಕೆಗಿಂತ ಕಡಿಮೆ ಮಳೆ ಸಾಧ್ಯತೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಐಪಿಎಲ್ ಟಿ20 ಕ್ರಿಕೆಟ್ 2ನೇ ಕ್ವಾಲಿಫೈಯರ್ನಲ್ಲಿಂದು ಗುಜರಾತ್ ಟೈಟಾನ್ಸ್ ರಾಜಸ್ಥಾನ್ ರಾಯಲ್ಸ್ ಮುಖಾಮುಖಿ. ವಾರ್ತೆಗಳ ವಿವರ. ಸಮಾಜದಲ್ಲಿ ಸೌಹಾರ್ದತೆ ಕಾಪಾಡಲು ಆಂತರಿಕ ಶಾಂತಿ ಅತ್ಯಗತ್ಯ ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ತಿಳಿಸಿದ್ದಾರೆ. ಇಂದು ಬೆಳಿಗ್ಗೆ ಬೆಂಗಳೂರಿನ ಹೊರವಲಯದಲ್ಲಿರುವ ಆರ್ಟ್ ಆಫ್ ಲಿವಿಂಗ್ ಪ್ರತಿಷ್ಠಾನದ 45ನೇ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಜಾಗತಿಕ ಸಂಘರ್ಷ ಹಾಗೂ ಅನಿಶ್ಚಿತತೆಯ ನಡುವೆ ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆ ಶಾಂತಿ ಹಾಗೂ ಮಾನವೀಯ ಮೌಲ್ಯಗಳನ್ನು ಪ್ರಚಾರಪಡಿಸುವ ಮೂಲಕ ವಿಶ್ವಶಾಂತಿಗೆ ಕೊಡುಗೆ ನೀಡುತ್ತಿದೆ ಎಂದರು. 181 ರಾಷ್ಟಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಆರ್ಟ್ ಆಫ್ ಲಿವಿಂಗ್ ಕೇಂದ್ರಗಳು ಜನಜೀವನ ಸುಧಾರಿಸುವಲ್ಲಿ ಮಹತ್ತರ ಪಾತ್ರ ವಹಿಸಿವೆ. ಗ್ರಾಮೀಣಾಭಿವೃದ್ಧಿ, ಪರಿಸರ, ಆಧ್ಯಾತ್ಮಿಕತೆ ಹೀಗೆ ಹಲವಾರು ವಲಯಗಳಲ್ಲಿ ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆ ಸಮಾಜ ಸುಧಾರಣೆಗೆ ಕೈಜೋಡಿಸಿದೆ ಎಂದು ತಿಳಿಸಿದರು. ಭಕ್ತಿ ಎನ್ನುವ ಚಿಂತನೆಯ ಕುರಿತು ಸಾಮಾನ್ಯವಾಗಿ ಗೊಂದಲವಿದೆ. ಕೇವಲ ದೇವರನ್ನು ಪೂಜಿಸುವುದಷ್ಟೇ ಭಕ್ತಿಯಲ್ಲ, ಭಕ್ತಿ ಎಂದರೆ ಬದ್ಧತೆಯಾಗಿದೆ. ನಮ್ಮ ಬಗ್ಗೆ ನಾವು ಬದ್ಧತೆ ಹೊಂದಿರಬೇಕು. ಕುಟುಂಬದ ಕುರಿತಾಗಿ, ಸಮಾಜ, ದೇಶ ಹಾಗೂ ಮಾನವೀಯತೆಯ ಕುರಿತು ಹೊಂದಿರುವ ಬದ್ಧತೆಯೇ ಭಕ್ತಿಯಾಗಿದೆ. ಪ್ರತಿಯೊಬ್ಬರೊಂದಿಗೂ ಶಾಂತಿಯಿಂದ ಸಹಬಾಳ್ವೆ ನಡೆಸುವುದನ್ನು ಭಕ್ತಿ ತಿಳಿಸಿಕೊಡುತ್ತದೆ. ಜೀವಿಸುವುದು ಒಂದು ಕಲೆಯಾಗಿದ್ದು, ದಿನವೂ ಆನಂದದಿಂದ ಜೀವಿಸುವ ಕಲೆಯನ್ನು ಮೈಗೂಡಿಸಿಕೊಳ್ಳಬೇಕು ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲಾಟ್, ಆಧ್ಯಾತ್ಮಿಕ ಜ್ಞಾನವನ್ನು ಸರಳ ಭಾಷೆಯಲ್ಲಿ ತಿಳಿಸಿಕೊಡುವ ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆಯ ಪ್ರಯತ್ನದಿಂದ ಜನಸಾಮಾನ್ಯರಿಗೆ ಅನುಕೂಲವಾಗಿದೆ. ವಿಕಸಿತ ಭಾರತ ನಿರ್ಮಾಣಕ್ಕೆ ಆರ್ಥಿಕ ಪ್ರಗತಿಯೊಂದಿಗೆ ಆಧ್ಯಾತ್ಮಿಕ ಬೆಳವಣಿಗೆಯೂ ಅತ್ಯಗತ್ಯ. ಈ ನಿಟ್ಟನಲ್ಲಿ ಆರ್ಟ್ ಆಫ್ ಲಿವಿಂಗ್ ಸಮಾಜಕ್ಕೆ ಸಕಾರಾತ್ಮಕ ಕೊಡುಗೆ ನೀಡುತ್ತಿದೆ ಎಂದರು. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಇಂದಿನಿಂದ ಇದೇ 31ರವರೆಗೆ ಕರ್ನಾಟಕ, ಗೋವಾ ಮತ್ತು ಕೇರಳಂ ರಾಜ್ಯಗಳ ಪ್ರವಾಸದ ಭಾಗವಾಗಿ ಬೆಂಗಳೂರಿಗೆ ಭೇಟಿ ನೀಡಿದ್ದರು. ಇಂದು ದಾವಣಗೆರೆಯಲ್ಲಿ ಬಿಡಿಟಿ ಇಂಜಿನಿಯರಿಂಗ್ ಕಾಲೇಜು ವಿಶ್ವವಿದ್ಯಾಲಯದ ಅಮೃತ ಮಹೋತ್ಸವದಲ್ಲಿ ಅವರು ಪಾಲ್ಗೊಳ್ಳಲಿದ್ದಾರೆ. ನಾಳೆ ಉಪರಾಷ್ಟಪತಿ ಅವರು ಗೋವಾಗೆ ತೆರಳಿ ಪಣಜಿಯಲ್ಲಿ ಗೋವಾ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದು ಸಿಎಸ್ಐಆರ್ ರಾಷ್ಟೀಯ ಸಾಗರ ಶಾಸ್ತ್ರ ಸಂಸ್ಥೆಗೆ ಭೇಟಿ ನೀಡಲಿದ್ದಾರೆ. ಕಾಯ್ದಿರಿಸಿದ ತೀರ್ಪುಗಳನ್ನು 3 ತಿಂಗಳೊಳಗಾಗಿ ಪ್ರಕಟಿಸಬೇಕು ಎಂದು ದೇಶದ ಎಲ್ಲಾ ಉಚ್ಚ ನ್ಯಾಯಾಲಯಗಳಿಗೆ ಸುಪ್ರೀಂಕೋರ್ಟ್ ಇಂದು ಮಹತ್ವದ ನಿರ್ದೇಶನ ನೀಡಿದೆ. ತೀರ್ಪುಗಳನ್ನು ಪ್ರಕಟಿಸುವಲ್ಲಿ ಉಂಟಾಗುವ ವಿಳಂಬವು ದಾವೆದಾರರಿಗೆ ತುಂಬಲಾರದ ನಷ್ಟವನ್ನು ಉಂಟುಮಾಡಬಹುದು ಎಂದು ನ್ಯಾಯಾಲಯ ಅಭಿಪ್ರಾಯಪಟ್ಟಿದೆ. ವೈಯಕ್ತಿಕ ಸ್ವಾತಂತ್ರ್ಯಕ್ಕೆ ಸಂಬಂಧಿಸಿದ ಪ್ರಕರಣಗಳಲ್ಲಿ ತ್ವರಿತ ನಿರ್ಧಾರಗಳ ಅಗತ್ಯವನ್ನು ಒತ್ತಿ ಹೇಳಿದ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಮತ್ತು ನ್ಯಾಯಮೂರ್ತಿ ಚಾಯ್ ಮಾಲ್ಯ ಬಾಗ್ಚಿ ಅವರನ್ನೊಳಗೊಂಡ ಪೀಠವು ಜಾಮೀನು ಅರ್ಜಿಗಳ ಮೇಲಿನ ಆದೇಶಗಳನ್ನು ಅದೇ ದಿನ ಪ್ರಕಟಿಸಬೇಕು ಮತ್ತು ಒಂದು ವೇಳೆ ಆದೇಶವನ್ನು ಕಾಯ್ದಿರಿಸಿದರೆ ಮರುದಿನವೇ ಅದನ್ನು ಪ್ರಕಟಿಸಿ ಜಾಲತಾಣಕ್ಕೆ ಅಪ್ಲೋಡ್ ಮಾಡಬೇಕು ಎಂದು ತಿಳಿಸಿದೆ. ಹಲವಾರು ಪ್ರಮುಖ ನಿರ್ದೇಶನಗಳನ್ನು ಹೊರಡಿಸಿದ ಸುಪ್ರೀಂಕೋರ್ಟ್ ಜಾಮೀನು ಅಥವಾ ಶಿಕ್ಷೆ ಅಮಾನತುಗೊಳಿಸುವ ಆದೇಶವನ್ನು ಪ್ರಕಟಿಸಿದ ತಕ್ಷಣವೇ ಜೈಲು ಅಧಿಕಾರಿಗಳಿಗೆ ತಲುಪಿಸಬೇಕು ಮತ್ತು ವಿಚಾರಣಾಧೀನ ಕೈದಿಯನ್ನು ಆದಷ್ಟು ಅದೇ ದಿನ ಅಥವಾ ಹೆಚ್ಚೆಂದರೆ ಮರುದಿನವೇ ಬಿಡುಗಡೆ ಮಾಡಬೇಕು ಎಂದು ಸ್ಪಷ್ಟಪಡಿಸಿದೆ. ಕರ್ನಾಟಕ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲಾಟ್ ಅವರು ಇಂದು ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ರಾಜೀನಾಮೆಯನ್ನು ಅಂಗೀಕರಿಸಿದ್ದಾರೆ ಮತ್ತು ತಕ್ಷಣದಿಂದ ಜಾರಿಗೆ ಬರುವಂತೆ ಸಚಿವ ಸಂಪುಟವನ್ನು ವಿಸರ್ಜಿಸಿದ್ದಾರೆ. ಆದಾಗ್ಯೂ ಹಂಗಾಮಿ ಮುಖ್ಯಮಂತ್ರಿಯಾಗಿ ಪರ್ಯಾಯ ವ್ಯವಸ್ಥೆ ಮಾಡುವವರೆಗೆ ಅವರು ಅಧಿಕಾರದಲ್ಲಿ ಮುಂದುವರಿಯುವಂತೆ ಮತ್ತು ಹೆಚ್ಚು ಅವಧಿಯಲ್ಲಿ ಯಾವುದೇ ಕಾರ್ಯಕಾರಿ ನಿರ್ಧಾರಗಳನ್ನು ತೆಗೆದುಕೊಳ್ಳದಂತೆ ಅವರನ್ನು ಕೋರಲಾಗಿದೆ. ನಿನ್ನೆ ಲೋಕಭವನದಲ್ಲಿ ಸಿದ್ದರಾಮಯ್ಯ ಅವರು ತಮ್ಮ ರಾಜೀನಾಮೆ ಪತ್ರವನ್ನು ಸಲ್ಲಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರು 50 ಹೆಚ್ಚು ವ್ಯಾಪಾರ ಮತ್ತು ಕೈಗಾರಿಕಾ ನಾಯಕರೊಂದಿಗೆ ದುಂಡುಮೇಜಿನ ಸಭೆಯಲ್ಲಿ ಭಾಗವಹಿಸಿದರು. ನ್ಯೂಯಾರ್ಕ್ನಲ್ಲಿರುವ ಭಾರತೀಯ ಕಾನ್ಸುಲೇಟ್ ಜನರಲ್ ಅಮೆರಿಕ ಭಾರತ ಕಾರ್ಯತಂತ್ರದ ಪಾಲುದಾರಿಕೆ ವೇದಿಕೆಯ ಸಹಯೋಗದೊಂದಿಗೆ ಈ ದುಂಡುಮೇಜಿನ ಸಭೆಯನ್ನು ಆಯೋಜಿಸಿತ್ತು. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಕೇಂದ್ರ ಸಚಿವರು, ಸಭೆಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಭಾರತದ ಸದೃಢ ಆರ್ಥಿಕ ಪ್ರಗತಿ, ಸುಧಾರಣಾ ಆಧಾರಿತ ವ್ಯಾಪಾರ ವಾತಾವರಣ ಹಾಗೂ ಜಾಗತಿಕ ಹೂಡಿಕೆದಾರರಿಗೆ ವಿಸ್ತರಿಸುತ್ತಿರುವ ಬೃಹತ್ ಅವಕಾಶಗಳ ಕುರಿತು ಉಲ್ಲೇಖಿಸಿರುವುದಾಗಿ ತಿಳಿಸಿದ್ದಾರೆ. ಪರಸ್ಪರ ಸಹಭಾಗಿತ್ವ ಮತ್ತು ಹಂಚಿಕೆಯ ಸಮೃದ್ಧಿಗಾಗಿ ಭಾರತ ಹಾಗೂ ಅಮೆರಿಕ ನಡುವಿನ ವ್ಯಾಪಾರ ಹೂಡಿಕೆ ನಾವೀನ್ಯತೆ ಮತ್ತು ಪೂರೈಕೆ ಸರಪಳಿ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವ ವಿವಿಧ ಮಾರ್ಗಗಳ ಕುರಿತು ಚರ್ಚಿಸಲಾಗಿದೆ ಎಂದು ಅವರು ಹೇಳಿದ್ದಾರೆ. ಜೂನ್ನಿಂದ ಸೆಪ್ಟೆಂಬರ್ವರೆಗೆ ನಡೆಯಲಿರುವ ಪ್ರಸಕ್ತ ವರ್ಷದ ನೈಋತ್ಯ ಮುಂಗಾರು ಹಂಗಾಮಿನಲ್ಲಿ ದೇಶದಾದ್ಯಂತ ವಾಡಿಕೆಗಿಂತ ಕಡಿಮೆ ಮಳೆಯಾಗಲಿದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ನವದೆಹಲಿಯಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಭೂವಿಜ್ಞಾನ ಸಚಿವಾಲಯದ ಕಾರ್ಯದರ್ಶಿ ಡಾ ಎಂ ರವಿಚಂದ್ರನ್, ಈ ಅವಧಿಯಲ್ಲಿ ದೇಶದ ನೈಋತ್ಯ ಮುಂಗಾರು ಹಂಗಾಮಿನ ಮಳೆಯು ದೀರ್ಘಾವಧಿ ಸರಾಸರಿಯ ಶೇಕಡ 90%ರಷ್ಟಾಗುವ ಸಾಧ್ಯತೆ ಇದೆ ಎಂದು ತಿಳಿಸಿದರು. ಮುಂಗಾರು ಹಂಗಾಮಿನಲ್ಲಿ ಈಶಾನ್ಯ ಭಾರತದಲ್ಲಿ ವಾಡಿಕೆ ಮಳೆಯಾಗುವ ಸಾಧ್ಯತೆ ಇದ್ದು, ಮಧ್ಯ ಭಾರತ, ದಕ್ಷಿಣ ಪರ್ಯಾಯ ದ್ವೀಪ ಮತ್ತು ವಾಯುವ್ಯ ಭಾರತದಲ್ಲಿ ವಾಡಿಕೆಗಿಂತ ಕಡಿಮೆ ಮಳೆಯಾಗುವ ಸಾಧ್ಯತೆ ಇದೆ. ಅಲ್ಲದೆ ಮುಂಗಾರು ಅವಧಿಯಲ್ಲಿ ಎಲ್ ನೀನೋ ಪರಿಸ್ಥಿತಿಗಳು ಸೃಷ್ಟಿಯಾಗುವ ಸಾಧ್ಯತೆಗಳು ಹೆಚ್ಚಾಗಿವೆ ಎಂದು ಅವರು ಹೇಳಿದರು. ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಹವಾಮಾನ ಇಲಾಖೆಯ ಮಹಾನಿರ್ದೇಶಕ ಡಾ ಮೃತ್ಯುಂಜಯ್ ಮಹಾಪಾತ್ರ ಅವರು, ಜೂನ್ ತಿಂಗಳಿನಲ್ಲಿ ದೇಶದ ಸರಾಸರಿ ಮಳೆಯು ವಾಡಿಕೆಗಿಂತ ಕಡಿಮೆ ಇರಲಿದೆ ಎಂದು ತಿಳಿಸಿದರು. ಭಾರತ ತನ್ನ ಶುದ್ದ ಇಂಧನ ಉತ್ಪಾದನಾ ಪಯಣದಲ್ಲಿ ಐತಿಹಾಸಿಕ ಮೈಲಿಗಲ್ಲೊಂದನ್ನು ಸಾಧಿಸಿದೆ. ಕೇಂದ್ರದ ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆಯಡಿ ದೇಶದ 40 ಲಕ್ಷ ಮನೆಗಳಿಗೆ ಈಗ ಛಾವಣಿ ಮೇಲಿನ ಸೌರ ವಿದ್ಯುತ್ ಸೌಲಭ್ಯವನ್ನು ಕಲ್ಪಿಸುವ ಮೂಲಕ ಸಬಲೀಕರಣಗೊಳಿಸಲಾಗಿದೆ ಎಂದು ಕೇಂದ್ರ ನೂತನ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ಅವರು ತಿಳಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ಈ ಪರಿವರ್ತನಾತ್ಮಕ ಯೋಜನೆಯು ಕೇವಲ ಒಂದು ನವೀಕರಿಸಬಹುದಾದ ಇಂಧನ ಉಪಕ್ರಮವಾಗಿರದೆ ದೇಶದ ನಾಗರಿಕರನ್ನು ವಿದ್ಯುತ್ ಗ್ರಾಹಕರಿಂದ ವಿದ್ಯುತ್ ಉತ್ಪಾದಕರನ್ನಾಗಿ ಪರಿವರ್ತಿಸುತ್ತಿದೆ ಎಂದು ಹೇಳಿದ್ದಾರೆ. ಈ ಯೋಜನೆಯು ಸಾರ್ವಜನಿಕ ಕುಟುಂಬಗಳ ವಿದ್ಯುತ್ ವೆಚ್ಚವನ್ನು ಕಡಿಮೆ ಮಾಡಲು ನೆರವಾಗುತ್ತಿದ್ದು, ಸರ್ಕಾರದ ಸಬ್ಸಿಡಿಗಳ ಲಾಭವನ್ನು ಪಡೆದುಕೊಂಡು ಶೂನ್ಯ ವಿದ್ಯುತ್ ಬಿಲ್ ಕಡೆಗೆ ಮುನ್ನಡೆಯಲು ಜನರಿಗೆ ಸಹಾಯಕಾರಿಯಾಗಿದೆ ಎಂದು ಸಚಿವರು ವಿವರಿಸಿದ್ದಾರೆ. March 28 ನಡೆಯುತ್ತಿರುವ ಐಪಿಎಲ್ T20 ಕ್ರಿಕೆಟ್ ಟೂರ್ನಿ ಅಂತಿಮ ಘಟ್ಟ ತಲುಪುತ್ತಿದ್ದು, ಇಂದು ನಡೆಯಲಿರುವ ಎರಡನೇ ಕ್ವಾಲಿಫೈಯರ್ನ ಪ್ರಮುಖ ಹಣಾಹಣಿಯಲ್ಲಿ ಗುಜರಾತ್ ಟೈಟಾನ್ಸ್ ಹಾಗೂ ರಾಜಸ್ಥಾನ್ ರಾಯಲ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ರಾತ್ರಿ 7:30 ಆರಂಭವಾಗಲಿದೆ. ಫೈನಲ್ ಗೆರುವ ಮತ್ತೊಂದು ಅವಕಾಶವಾಗಿ ಗುಜರಾತ್ ಟೈಟಾನ್ಸ್ ಮೊದಲನೇ ಕ್ವಾಲಿಫೈಯರ್ನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವಿರುದ್ದ ಸೋತು ಈ ಪಂದ್ಯದ ಮೂಲಕ ಫೈನಲ್ ಗೆರುವ ತವಕದಲ್ಲಿದ್ದರೆ, ಎಲಿಮಿನೇಟರ್ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡವನ್ನು ಮಣಿಸಿ ಗೆಲುವಿನ ಭರವಸೆಯೊಂದಿಗೆ ರಾಜಸ್ಥಾನ್ ರಾಯಲ್ಸ್ ತಂಡ ಕಣಕ್ಕಿಳಿಯುತ್ತಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಮಾಜದಲ್ಲಿ ಸೌಹಾರ್ದತೆ ಕಾಪಾಡಲು ಆಂತರಿಕ ಶಾಂತಿ ಅತ್ಯಗತ್ಯ, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್. ಕಾಯ್ದಿರಿಸಿದ ತೀರ್ಪುಗಳನ್ನು 3 ಪ್ರಕಟಿಸಲು ದೇಶದ ಎಲ್ಲ ಉಚ್ಚ ನ್ಯಾಯಾಲಯಗಳಿಗೆ ಸುಪ್ರೀಂಕೋರ್ಟ್ ನಿರ್ದೇಶನ. ನ್ಯೂಯಾರ್ಕ್ನಲ್ಲಿ 50 ಹೆಚ್ಚು ವ್ಯಾಪಾರ ಮತ್ತು ಕೈಗಾರಿಕಾ ನಾಯಕರೊಂದಿಗೆ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ದುಂಡುಮೇಜಿನ ಸಭೆ. ಪ್ರಸಕ್ತ ವರ್ಷದ ನೈಋತ್ಯ ಮುಂಗಾರು ಹಂಗಾಮಿನಲ್ಲಿ ದೇಶದಾದ್ಯಂತ ವಾಡಿಕೆಗಿಂತ ಕಡಿಮೆ ಮಳೆ ಸಾಧ್ಯತೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಐಪಿಎಲ್ T20 ಕ್ರಿಕೆಟ್ ಎರಡನೇ ಕ್ವಾಲಿಫೈಯರ್ನಲ್ಲಿಂದು ಗುಜರಾತ್ ಟೈಟಾನ್ಸ್ ರಾಜಸ್ಥಾನ್ ರಾಯಲ್ಸ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.

0: ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಆತ್ಮೀಯ ಕೇಳಿದ್ರೆ ಈಗ ನೇರ ಫೋನಿನ ಕಾರ್ಯಕ್ರಮ. ದೂರವಾಣಿ ಸಂಖ್ಯೆ 08282 2002 0074. ಈ ನೇರ ಫೋನಿನ ಕಾರ್ಯಕ್ರಮದಲ್ಲಿ ನಿಮ್ಮಿಷ್ಟದ ಜನಪದ ಗೀತೆಯನ್ನ ಕರೆ ಮಾಡಿ ಹಾಡಿ. ಹಲೋ,
1: ನಮಸ್ಕಾರ.
0: ನಮಸ್ಕಾರ ರಾಜು ಸರ್.
1: ರಾಜು ಶಂಕರ್ ಸರ್, ನಮಸ್ತೆ ಸರ್.
0: ಓಕೆ,
1: ಆರಾಮಿದ್ದೀರಾ ಸರ್?
0: ಆರಾಮಿದ್ದೀನಿ
1: ಸರ್. ಆ ಕಡೆ ಮೋಡ ಇದೆಯಾ?
0: ಮೋಡ ಇದೆ ಬಟ್ ಮಳೆ ಇಲ್ಲ. ಹೇಳಿ.
1: ಮಳೆ ಇಲ್ಲ ಸರ್, ಸೆಕೆ ಜಾಸ್ತಿ ಆಗ್ತಾ ಇದೆ. ಸರಿ,
0: ಓಕೆ ಓಕೆ. ನಿಮ್ಮಿಷ್ಟದ
1: ಕೋಳಿ ಕೋಗಿ ತಕ್ಕ ನಂದನವ ನಟ ಬೆಳಗಾಗಿ ಬೆಳ್ಳಿಯ ಚಿಕ್ಕಿ ಪೂರಾಯಾದ ಬಳಿಕ ಬೆಳಗಾಗಿ ಬೆಳ್ಳಿಯ ಚಿಕ್ಕಿ ಉದಯಾದ ಬಳಿಕ ಕೋಳಿ ಕೂಗಿ ತಕ್ಕ ನಂದನವ ನಟ ಕೋಳಿ ಕೂಗಿ ತಕ್ಕ ನಂದನವ ನಟ.
2: ಧನ್ಯವಾದ ಸರ್.

0: ಮಾಲ ಚಂದವಾ ನೋಡವಳಂದವಾ ಮುಗಿನ ಮಾಲ ಚಂದವಾ ನೋಡವಳಂದವಾ ಮುಗಿನ ಮಾಲ ಚಂದವಾ.
1: ಧನ್ಯವಾದ ಸರ್, ಮುಂದೆ ಬರಲ್ಲ.
2: ಓಕೆ, ಧನ್ಯವಾದ. ಕೇಳಿದ್ರೆ ಮತ್ತೆ ಯಾರು ಕರೆ ಮಾಡಿ ಹಾಡಿ. ಹಲೋ, ಗೋವರ್ಧನ್ ಸರ್, ಯಾವ್ದು ಹೇಳ್ತೀರಿ ಜನಪದ ಗೀತೆ?
3: ಚೆನ್ನಗೌಡ
0: ಕುಂಬರ ಮಾಡಿದ ಕೊಡನವ್ವ, ಕುಂಬರ ಮಾಡಿದ ಕೊಡನವ್ವ,
3: ನೀರಿಗೆ ನೀರಿ ಚೆನ್ನಪ್ಪ ಚೆನ್ನಗೌಡ
0: ಕುಂಬರ ಮಾಡಿದ ಕೊಡನವ್ವ, ಕುಂಬರ ಮಾಡಿದ ಕೊಡನವ್ವ,
3: ನೀರಿಗೆ ಹೊಂಟೆ ನಾ ತಂಗಿ.
2: ಸರಿ ಸರ್, ಆಯ್ತು, ಓಕೆ, ಕರೆ ಮಾಡಿದಕ್ಕೆ ಧನ್ಯವಾದ. ಕೇಳುಗ್ರೆ ಮತ್ತೆ ಯಾವ್ದು ಹೇಳ್ತೀರಿ ಜನಪದ ಗೀತೆ ಕರೆ ಮಾಡಿ. ಹಲೋ,
4: ಹಲೋ,
2: ಯಾರು?
4: ಲಕ್ಷ್ಮಿ ಜನಪುರ.
2: ಮೇಡಮ್ ಹೇಳಿ ಒಂದು ಜನಪದ ಗೀತೆ.
4: ಇದು ಅಂಬಿಗ ನಾ ನಿನ್ನ ನಂಬಿದೆ ಬರುತ್ತೆ?
2: ಇಲ್ಲ, ಅದು ಬರಲ್ಲ.
4: ಮೂಡಲ್ಲ ಮನೆಯ
2: ಇಲ್ಲ, ಜನಪದ ಗೀತೆ ಬೇಕು.
4: ಇದು ಎತ್ತಿಗಂತ ನೀನು ಬಾರ, ನೀರಿಗಂತ ನಾನು ಬರ್ತೀನಿ, ಕುಂತು ನಿಂತು ಮಾತನಾಡೋಣ.
2: ಸರಿ, ಹಾಡಿ.
4: ಎತ್ತಿಗಂತ ನೀನು ಬಾರ, ನೀರಿಗಂತ ನಾನು ಬರ್ತೀನಿ, ಕುಂತು ನಿಂತು ಮಾತನಾಡೋಣ. ಚೆಲ್ವಯ್ಯ ಚೆಲ್ವೋ ತಾನಿತ್ತಂದ ಮಾರು ಹೋದೆ, ಚೆಲ್ವಯ್ಯ ಚೆಲ್ವೋ ತಾನಿತ್ತಂದನ
2: ಧನ್ಯವಾದಗಳು. ಕೇಳಿದ್ರೆ ಮತ್ತೆ ಯಾವ ಹಾಡು ಹೇಳ್ತೀರಿ ಜನಪದ ಗೀತೆ ಕರೆ ಮಾಡಿ ನೆನಪ್ ಮಾಡ್ಕೊಳ್ಳಿ. ಹಲೋ,
5: ಹಲೋ, ನಮಸ್ಕಾರ ಸರ್, ನಾವು ಮುರಳೀಧರ, ಶಿವಮೊಗ್ಗ.
2: ಮುರಳೀಧರ್ ಸರ್, ಯಾವ ಜನಪದ ಗೀತೆ ನೆನಪಾಯ್ತು?
5: ತರವೆಲ್ಲ ತಗಿಲಿಲ್ಲ ತಂಬೂರಿ, ತರ ಬರೇ ಮಾಡಿದಿರುವ ತಂಬೂರಿ. ಧನ್ಯವಾದಗಳು ಸರ್.
2: ಅಷ್ಟೇನಾ?
5: ಇಷ್ಟೇ ಸಾಕು ಸರ್, ಹೊಟ್ಟೆ ಹಸಿವಾಗ್ತದೆ, ಊಟ ಮಾಡ್ಬೇಕು.
2: ಅಯ್ಯೋ, ಹೋಗಿ ಹೋಗಿ ಫಸ್ಟ್ ಊಟ ಮಾಡಿ. ಧನ್ಯವಾದ. ಕೇಳಿದ್ರೆ ಕರೆ ಮಾಡಿ ಹಾಡಿ ನಿಮ್ಮ ಇಷ್ಟದ ಜನಪದ ಗೀತೆ. ಹಲೋ,
6: ಹಲೋ,
2: ಹೇಳಿ, ಯಾರು?
6: ಭದ್ರಾವತಿಯಿಂದ ಪುಷ್ಪ.
2: ಹೇಳಿ ಮೇಡಮ್, ಒಂದು ಜನಪದ ಗೀತೆ, ಯಾವ್ದ್ ನೆನಪಾಯ್ತು?
6: ನನ್ನ ಕರುಳಿನ ಕುಡಿ ನೀನು.
2: ಜನಪದ ಗೀತೆನಾ?
6: ಹೌದು.
2: ಓಕೆ, ಹಾಡಿ.
6: ನನ್ನ ಕರುಳಿನ ಕುಡಿ ನೀನು, ಹಿಂಗ

0: ನನ್ನ ಕರುಳಿನ ಕುಡಿ ನೀನು ಹಿಂಗ ಅಳುಕುತ್ತ ಕುಂತ್ಯಾಕ. ಥ್ಯಾಂಕ್ ಯು ಸರ್.
1: ಧನ್ಯವಾದಗಳು ಮೇಡಮ್. ಕೇಳಿದ್ರಿ ಜನಪದ ಗೀತೆ ಹಾಡಿ ಕರೆ ಮಾಡಿ. ಹಲೋ
2: ಹಲೋ
1: ಹೇಳಿ.
2: ನಮಸ್ತೆ ಸರ್, ನಾನು ಎಂ ಸಿ ತಾಲೂಕ್ ಹೊಸ ಜೋಗದಿಂದ ಮೇಘಾನಂದ.
1: ಮೇಘಾನಂದ್ ಅವರೇ, ಯಾವ ಹಾಡು ನೆನಪು ಮಾಡ್ಕೊಂಡ್ರಿ
2: ಸರ್? ನಾವು ಮಗಳಿಗೆ ತಾಯಿಯೇ ಬುದ್ಧಿವಾದ ಹೇಳ್ತಾರಲ್ಲ ಆ ಹಾಡು ಸರ್.
1: ಓಕೆ ಓಕೆ.

0: ಬೇಕು. ಥ್ಯಾಂಕ್ ಯು ಸರ್.
1: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್, ಸಕ್ಸಸ್ ಆಗಿದ್ರಿ, ಧನ್ಯವಾದ.
0: ಆಯ್ತು, ಥ್ಯಾಂಕ್ ಯು ಸರ್.
1: ಕೇಳಿದ್ರೆ ಮತ್ತೆ ಯಾವ್ದು ನೆನಪಾಯ್ತು? ಜನಪದ ಗೀತೆ ಕರೆ ಮಾಡಿ ಹಾಡಿ. ಹಲೋ,
2: ಹಲೋ,
1: ಹೇಳಿ, ಯಾರು?
2: ನಾವು ಶ್ರೀಧರ್ ಸರ್.
1: ಶ್ರೀಧರ್ ಸರ್ ಹೇಳಿ, ಜನಪದ ಗೀತೆ.
2: ಸಿದ್ಧಾರ್ಥ ಅಂದ್ರೆ ಕೇಂದ್ರದಿಂದ ಶ್ರೀಧರ್ ಮಾತಾಡೋದು.
1: ಹೇಳಿ.
2: ನಾನೊಂದು ಒಳ್ಳೆ ಜನಪದ ಗೀತೆ ಆಯ್ಕೆ ಮಾಡ್ಕೊಂಡಿದ್ದೆ. ಹೋಗಿ ಬರುತ್ತೇನೆ ತವರೂರಿಗೆ, ಒಪ್ಪಿಗೆ ಕೊರುರಾಯ ನನ್ನ ಮಾತಿಗೆ. ಹೋಗಿ ಬರುತ್ತೀನಿ ತವರೂರಿಗೆ, ಒಪ್ಪಿಗೆ ಕೊಡುರಾಯ ನನ್ನ ಮಾತಿಗೆ. ಒಪ್ಪಿಗೆ ಕೊಡುರಾಯ ನನ್ನ ಮಾತಿಗೆ. ಮನ ಕೆಲಸ ಮಾಡುವಾಗ ಅಮ್ಮನದೇ ನೆನಪು, ಮನದಾಸೆ ಕಣ್ಣಾಗ ಅವಳದ ರೂಪು. ಮನ ಕೆಲಸ ಮಾಡುವಾಗ ಅಮ್ಮನದೇ ನೆನಪು, ಮನದಾಗ

0: ಒಪ್ಪಿಗೆ ಕೊಡುರಾಯನ ಮಾತಿಗೆ. ಥ್ಯಾಂಕ್ ಯು ಸರ್.
1: ಆಯ್ತು ಶ್ರೀಧರ್ ಸರ್, ಒಳ್ಳೆ ಹಾಡು ಹೇಳಿದ್ರಿ, ಒಪ್ಪಿಗೆ ಸಿಗ್ಲಿ ನಿಮ್ಗೆ ಆದಷ್ಟು ಬೇಗ.
0: ಥ್ಯಾಂಕ್ ಯು ಥ್ಯಾಂಕ್ ಯು.
1: ಓಕೆ, ಸ್ನೇಹಿತರೆ ಕರೆ ಮಾಡಿ, ಜನಪದ ಗೀತೆ ಹಾಡಿ. ಹಲೋ ಹಲೋ
2: ಸರ್, ನಮಸ್ತೆ.
1: ನಮಸ್ಕಾರ ತಾಂಡವ ಮೂರ್ತಿಗಳೇ, ಯಾವ್ದು ನೆನಪಾಯ್ತು ಜನಪದ ಗೀತೆ? ಎಲ್ಲಿಂದ?
2: ಶಿವಮೊಗ್ಗ ತಾಲೂಕು ಕೊರಗಿ ಗ್ರಾಮದಿಂದ ಬಸವರಾಜ್.
1: ಓಕೆ ಓಕೆ ಬಸವರಾಜ್ ಸರ್, ಇವತ್ತು ಹೊಸದ ಕಾಲ್ ಮಾಡಿದ್ರಾ?
2: ಇಲ್ಲ, ಮೊದಲು ಮಾಡಿದ್ವಿ. ನಿಮ್ಮ ಹತ್ರ ಒಂದು ಇದು ಕಂಡಕ್ಟರ್ ಇದೆ ಅಂತಿದ್ದಲ್ಲ.
1: ಓಕೆ ಓಕೆ ಓಕೆ, ಬಹಳ ದಿವಸಗಳಾಯ್ತು.
2: ಕುಂದೂರ್ ಕೊಲಂಬಿ ಚನ್ನಗಿರಿ.
1: ಕರೆಕ್ಟ್ ಸರ್, ಕರೆಕ್ಟ್ ಸರ್.
2: ಆರಾಮಿದ್ದೀರಿ ಸರ್?
1: ಆರಾಮಿದ್ದೀನಿ. ತಾವ್ ಹೇಳಿ, ಈಗ ಜನಪದ ಗೀತೆ ಯಾವ್ದು ನೆನಪಾಯ್ತು?
2: ಒಂದು ಹಳೇದು ಒಂದ್ ಸ್ವಲ್ಪ ಬರುತ್ತೆ, ಸರಿಯಾಗಿ ಬರಲ್ಲ. ಹೇಳ್ತೀನಿ ನೋಡಿ. ಹಸಿರು ದಟ್ಟಿಯ ಸೀರೆ ತೋಪ ಮುಸುಕು ಮೇಲೆ ಮಾಡಿ, ಬಿಸಿಲಿಗೆ ಬೆನ್ನ ಮಾಡಿ, ಇಲ್ಲಂಗ ಗೈತ್ರಿ ನಮ್ ಬಾಲನ ಬವಕೆಯ ಬೈಸಂಗ ಗೈತ್ರಿ. ಒಂದೆಂಬ ತಿಂಗಳಿಗೆ ಅಂಗಳವಾಗಿನ ಎಳೆ ಬಿಸಿಲು, ಬಿಸಿಲಿಗೆ ಬೆನ್ನ ಮಾಡಿ ನಿಲ್ಲಂಗ ಗೈತ್ರಿ. ನನಗ ಬಿಸಿಲಿಗೆ ಬೆನ್ನ ಮಾಡಿ ನಿಲ್ಲಂಗ ಗೈತ್ರಿ. ಎರಡೆಂಬ ತಿಂಗಳಿಗೆ ಎರೆ ನೆಲದ ಎಣ್ಣೆ ಸೌತೆ, ಹೊಂಗೆ ನೆರಳಲ್ಲಿ ಕುಳಿತು ತಿನ್ನಂಗ ಗೈತ್ರಿ. ನನಗ ಹೊಂಗೆ ನೆರಳಲ್ಲಿ ಕುಳಿತು ತಿನ್ನಂಗ ಗೈತ್ರಿ. ಮೂರೆಂಬ ತಿಂಗಳಿಗೆ ಮೂಡಲ ದೇಶದ ಮಾವಿನಕಾಯಿ, ಮನೆಯಾಗ ಕುಂತುಕೊಂಡು ತಿನ್ನಂಗ ಗೈತ್ರಿ. ನನಗ ಮನೆಯಾಗ ಕುಂತುಕೊಂಡು ತಿನ್ನಂಗ ಗೈತ್ರಿ. ಹಸಿರು ದಟ್ಟಿಯ ಸೀರೆ ತೋಪು ಮುಸುಕು ಮೇಲೆ ಮಾಡಿ, ಬಿಸಿಲಿಗೆ ಬೆನ್ನ ಮಾಡಿ ನಿಲ್ಲಂಗ ಗೈತ್ರಿ.
1: ಚಂದ ಹಾಡಿದ್ರಿ.
2: ಸ್ವಲ್ಪ ಅಷ್ಟೇ ಬರಲ್ಲ,
1: ಆದ್ರೂ ಪರವಾಗಿಲ್ಲ, ಚೆನ್ನಾಗಿ ಬಂತು. ನೀವ್ ಹೇಳ್ತಾ ಇರೋದ್ ನೋಡಿದ್ರೆ ನನಗೂ ತಿನ್ಬೇಕು ಅಂತ ಅನಿಸ್ತು. ಓಕೆ, ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಆಯ್ತು, ಮುಂದಿನ ಕರೆಗೆ ಹೋಗೋಣ. ಮತ್ತೆ ಯಾರಿಗೆ ನೆನಪಾಯ್ತು ಜನಪದ ಗೀತೆ? ಹಲೋ
3: ಹಲೋ, ನಮಸ್ತೆ.
1: ನಮಸ್ಕಾರ, ಹಾಡಿ ಜನಪದ ಗೀತೆ. ಗೊತ್ತಾಯ್ತು ಜನಪದ ಗೀತೆ ಹಾಡಿ ಸರ್.
3: ಇದು ಗಲ್ಲು ಗಲ್ಲು ಹಾಡು ಯಾರಾದ್ರು ಹಾಡಿದಾರಾ?
1: ಇಲ್ಲ ಇಲ್ಲ, ನೀವೇ ಹಾಡ್ಬೇಕು ಅಂತ ಎಲ್ಲ ಸುಮ್ಮನಿದ್ದಾರೆ. ಹಾಡಿ.
3: ಗಲ್ಲು ಗಲ್ಲು ಗೆಜ್ಜೆ ಕಲ್ಲು ತಾ ಎಂತ, ಗೆಜ್ಜೆ ಕಲ್ಲು ತಾ ಎಂತ, ವಲ್ಲಿದ ರಂಗನ್ ವಲ್ಲಿಯ ಮೇಲೆ ಚೆಲ್ಲಿದರು ಕುಳಿಯೋ, ನಮ್ಮ ವಲ್ಲಿದ ರಂಗನ್ ವಲ್ಲಿಯ ಮೇಲೆ ಚೆಲ್ಲಿದರು ಕುಳಿಯೋ. ಕರೆದರು ಕುಳಿಯ ಅದಕ್ಕೆ ಬೆರೆಸಿ ಸುಣ್ಣವ, ಬೆರೆಸಿ ಸುಣ್ಣವ, ಅಂದವಾದ ರಂಗನ್ ಮೇಲೆ ಹಾಲಿನೋ ಕುಳಿಯೋ, ನಮಗಂದವಾದ ರಂಗನ್ ಮೇಲೆ ಹಾಲಿನೋ ಕುಳಿಯೋ.
1: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು.
3: ಓಕೆ ಸರ್, ಥ್ಯಾಂಕ್ ಯು.
1: ಸ್ನೇಹಿತರೆ, ಮತ್ತೆ ಯಾವ್ದು ನೆನಪಾಯ್ತು ಜನಪದ ಗೀತೆ? ಕರೆ ಮಾಡಿ ಹಾಡಿ. ಹಲೋ
4: ಹಲೋ,
1: ಹೇಳಿ ಯಾರು?
4: ನಮಸ್ತೆ ಸರ್, ನಾನು ಕಡಿಕೆರೆಯಿಂದ ಕಿಮ್ಮತ್ತಿ ಸರ್.
1: ಸಲ್ಮಾ ಮೇಡಮ್, ಯಾವ್ದು ನೆನಪಾಯ್ತು ಜನಪದ ಗೀತೆ?
4: ನಮ್ಮ ಟೀಚರ್ಸ್ ಹೇಳ್ತಾರಂತ ಸರ್.
1: ಓಕೆ, ನೀವು ಹೇಳಲ್ವಾ? ಓಕೆ ಓಕೆ.
4: ತಿಂಗಳು ಮುಳುಗಿದವೋ, ರಂಗೋಲಿ ಬೆಳಗಿದವೋ, ತಾಯಿ ತಂದೆಯ ಪೂಜೆಗೆಂದು ಬಾಳೆ ಬಾಗಿದವೋ, ತಾಯಿ ತಂದೆಯ ಪೂಜೆಗೆಂದು ಬಾಳೆ ಬಾಗಿದವೋ. ಥ್ಯಾಂಕ್ ಯು ಸರ್.
1: ಥ್ಯಾಂಕ್ ಯು ಮೇಡಮ್, ಸೊಗಸಾಗಿ ಹಾಡಿದ್ರಿ.
4: ಧನ್ಯವಾದಗಳು ಸರ್.
1: ಸ್ನೇಹಿತರೆ, ಮತ್ತಾವ್ದು ನೆನಪಾಯ್ತು ಜನಪದ ಗೀತೆ? ಹಲೋ ಹಲೋ,
5: ನಮಸ್ತೆ ಸರ್.
1: ನಮಸ್ಕಾರ, ಯಾರು?
5: ನಾವು ಶಿವಮೊಗ್ಗದಿಂದ ಕಲ್ಪನಾ ಅಂತ ಸರ್.
1: ಕಲ್ಪನಾ ಮೇಡಮ್, ಯಾವ್ದು ಜನಪದ ಗೀತೆ ನೆನಪಾಯ್ತು?
5: ಸರ್, ಕಾಲ್ ಸಿಗದೆ ತುಂಬಾ ಕಷ್ಟ ಸರ್, ಕಾಲ್ ಸಿಕ್ಕಿದೆ.
1: ಓಕೆ ಓಕೆ.
5: ಚನ್ನಪ್ಪ ಚನ್ನಗೌಡ ತುಂಬರ ಮಾಡಿದ ಕೊಡನವ್ವ, ಕುಂಬರ ಮಾಡಿದ ಕೊಡನವ್ವ,

0: ಬಾಳೆಯವನದಾಗ ಬಾಗಿನ ಹೆಂಗೆ ಬರಲ್ಲವ್ವ, ಬಾಗಿನ ಹೆಂಗೆ ಬರಲ್ಲವ್ವ, ಚಂದಕ್ಕೆ ತಂದೇನ ತಂಗಿ ನೀರಿಗೆ ಬಂದೇನ. ಥ್ಯಾಂಕ್ ಯು ಸರ್.
1: ಥ್ಯಾಂಕ್ ಯು ಮೇಡಮ್, ಚಂದ ಹಾಡಿದ್ರಿ, ಧನ್ಯವಾದ. ಕೇಳಿದ್ರೆ ಜನಪದ ಗೀತೆ ಅಂತ್ಯಾಕ್ಷರಿ ಮಾಡಿದ್ರಿ ಅಂದ್ರೆ ಮಾಡೋಣ ಅಂದ್ರೆ ಯಾರು ನೆನ್ಪು ಮಾಡ್ಕೊಂಡು ಹಾಡಲ್ಲ. ನಿಮ್ಮ ಇಷ್ಟದ ಹಾಡಿ ಅಂದ್ರೆ ಒಂದು ಸೆಕೆಂಡ್ ಪರ್ಸೋತ್ತಿರಲ್ಲ. ಹಲೋ, ನಮಸ್ಕಾರ ಹೇಳಿ, ಯಾರು ಮಾತಾಡೋದು? ಗೀತಾ ಮೇಡಮ್. ಯಾವ್ದು ನೆನಪಾಯ್ತು ಜನಪದ ಗೀತೆ? ಭಾಗ್ಯದ ಬಳೆಗಾರ. ಹೇಳಿ.
0: ಭಾಗ್ಯದ ಬಳೆಗಾರ ಹೋಗಿ ಬಾನಂತದರಿಗೆ, ಭಾಗ್ಯದ ಬಳೆಗಾರ ಹೋಗಿ ಬಾನಂತದರಿಗೆ, ಇಲ್ಲ ತಗದ ನಾನೇನು ಬಲ್ಲೆ ಗೊತ್ತಿಲ್ಲ, ಎನಗೆ ಗುರಿಯಿಂದ ಎಲೆ ಬಾಳೆ ತೋರಿಸು ಬಾರೆ ತವರೂರ ಬಾಳೆ ಬಲಕ್ಕೆ ಬಿಡು ಹೀಗೆ ಎಡಕ್ಕೆ ಬಿಡ ನಡುವೇಲಿ ನೀ ಹೋಗು ಬಳೆಗಾರ, ನನ್ನ ತಪ್ಪಿದೆ ಹೆಣ್ಣೆ ತೋರಬಾರೆ ಕದರೂರ ಅಲೆ ಆಡುತ್ತೆ ಕಾಣ ತಿರುಗುತ್ತಾರೆ ಬದಲು ತಾರನ್ನು ನಲಿತಾರೆ ಬಳೆಗಾರ, ಅದೇ ಕಣೋ ನನ್ನ ತಪ್ಪದೂರು
1: ಧನ್ಯವಾದಗಳು. ಚಂದ ಹಾಡಿದ್ರಿ ಸ್ನೇಹಿತರೆ. ಮತ್ತೆ ಯಾವ್ದು ನೆನಪಾಯ್ತು ಜನಪದ ಗೀತೆ ಕರೆ ಮಾಡಿ ಹಾಡಿ? ನಿಮ್ಮಿಷ್ಟದ ಜನಪದ ಗೀತೆ ಹಾಡಿ. ಹಲೋ ಹಲೋ ಹೇಳಿ, ಯಾರು? ನಮಸ್ಕಾರ, ಯಾರು ಮಾತಾಡೋದು? ಚಂದ್ರಕ್ಕ ಅವರೇ ಹೇಳಿ, ಯಾವ ಹಾಡು ನೆನಪಾಯ್ತು ಜನಪದ ಗೀತೆ?
0: ತಾಯಿ ಸತ್ತ ಮೇಲೆ ತವರಿಗೆ ಎಂದು ಹೋಗಬಾರದವ್ವ, ನಾಯಿಗೆ ಕಡೆಯಾಗಿ ಹೋಯಿತು ನನ್ನ ಬಾಳು ಕೇಳವ್ವ, ಬಹಳ ಮಕ್ಕಳ ಬಡತನ ಸಂಸಾರ

0: ತಾಯಿ ಸತ್ತ ಮೆನೆತವರಿಗೆ ಎಂದು ಹೋಗಬಾರದವ್ವ. ನಾಯಿಗಿಂತ ಕಡೆಯಾಗಿ ಹೋಯಿತು ನನ್ನ ಬಾಳು ಕೇಳವ್ವ.
1: ಧನ್ಯವಾದಗಳು ಚಂದ್ರಿಕಾ ಅವರೇ. ಸ್ನೇಹಿತರೆ, ಮತ್ತೆ ಯಾವ್ದು ನೆನಪಾಯ್ತು? ಜನಪದ ಗೀತೆ ಕರೆ ಮಾಡಿ ಹಾಡಿ. ಹಲೋ.

0: ಹಲೋ, ನಮಸ್ಕಾರ ಸರ್.
1: ನಮಸ್ಕಾರ, ಯಾರು ಮಾತಾಡೋದು? ಹೇಳಿ ಮೇಡಮ್, ಯಾವ್ದು ನೆನಪಾಯ್ತು? ಜನಪದ ಗೀತೆ
0: ತಮ್ಮ ಸರ್
1: ಹಾಡಿ
0: ಆಯ್ತಾ?
1: ಇಲ್ಲ ಇಲ್ಲ, ಹಾಡಿ.
0: ಯಾಕೆ ಬಡಿದಾಡ್ತಿ ತಮ್ಮ, ಯಾಕೆ ಬಡಿದಾಡ್ತಿ ತಮ್ಮ, ಮಾಯಾನೇ ಸಂಸಾರ ನೀಚಿ, ನೀನ್ ಹೋಗೋದರಿಯ ತಮ್ಮ, ಕಣ್ಣು ಮುಚ್ಚಿ ಮಣ್ಣು ಮುಚ್ಚಿ, ನೀನ್ ಹೋಗೋದರಿಯ ತಮ್ಮ, ಕಣ್ಣು ಮುಚ್ಚಿ ಮಣ್ಣು ಮುಚ್ಚಿ. ಅಣ್ಣ ತಂಗಿ ಇರುವುದು ಅಣ್ಣ ತಮ್ಮ ಅಕ್ಕಿದ, ಅಕ್ಕ ತಂಗಿ ಎಲ್ಲಿ ತನಕ ಬದುಕಿ ಎಲ್ಲೋ ತನಕ, ಸತ್ತಾಗ ಬರುವರು ತಮ್ಮ ಗುಣಿ ತನಕ, ಮಣ್ಣು ಮುಚ್ಚೋ ತನಕ. ಯಾಕೆ ಪರದಾರ್ತಿ ತಮ್ಮ, ಮಾಯ ಮೆಚ್ಚಿ ಸಂಸಾರ ನೆಚ್ಚಿ, ನೀನೋ ಗೋದರಿಯ ತಮ್ಮ, ಕಣ್ಣು ಮುಚ್ಚಿ. ಧನ್ಯವಾದ ಸರ್.
1: ಧನ್ಯವಾದಗಳು. ಸ್ನೇಹಿತರೆ, ಮತ್ತೆ ಯಾವ್ದು ನೆನಪಾಯ್ತು? ಜನಪದ ಗೀತೆ. ಹಲೋ
2: ಹಲೋ,
1: ಹೇಳಿ, ಯಾರು?
2: ಮೇರ್ಕೋಟಿ, ಜನಪುರ.
1: ಮೇರ್ಕೋಟಿ ಸರ್, ಯಾವ್ದು ನೆನಪಾಯ್ತು? ಜನಪದ ಗೀತೆ.
2: ಜನಪದ ಗೀತೆನಾ? ಮಾಯದಂತ ಮಳೆ ಬಂತಣ್ಣ,
1: ಬೇರೆ ನಾಡಿ ಬೇರೆ ದೇಳಿ, ಬೇರೆ ಬೇರೆ ದೇಳಿ
2: ಸರ್. ಇದು ಜನಪದ ಗೀತೆನ ಅಲ್ವ ಸರ್?
1: ಬೇರೆಯವ್ರು ಹೇಳಿದ್ರು, ಅದಕ್ಕೆ
2: ತಾಯಿ ಸತ್ತ ಮೇಲೆ
1: ಅದು ಆಯ್ತು. ನೋಡಿ, ಅದರಿಗೆ ಅಪ್ನ ಮಾಡ್ಕೊಳ್ಳಿ, ತುಂಬಾ ಇದೆಯಲ್ಲ. ಹಲೋ,
2: ಅಪ್ನ ಬರ್ತಾ ಇಲ್ಲ ಸರ್.
1: ಎಂತ ಕೆಲಸ ಆಯ್ತಲ್ಲ,
2: ಕೆಲಸ ಆಗ್ಬಿಡ್ತಲ್ಲ.
1: ಛೇ ಛೇ ಛೇ ಛೇ,
2: ಓಕೆ, ಬೇರೆಯವ್ರಿಗೆ ಅವಕಾಶ ಸಿಗುತ್ತೆ.
1: ಆಯ್ತು, ಧನ್ಯವಾದ. ಕೇಳಿದ್ರೆ ಮತ್ ಯಾವ್ದು ನೆನಪಾಯ್ತು? ಜನಪದ ಗೀತೆ. ಹಲೋ
0: ಹಲೋ,
1: ಹೇಳಿ, ಯಾರು?
0: ನಮಸ್ತೆ ಸರ್, ನಾನು ಇಬ್ರಾಹಿಂ, ಕೇರತ್ನ ಮಾತಾಡ್ತಿರೋದು.
1: ಹೇಳಿ ಮೇಡಮ್, ಯಾವ್ದು ನೆನಪಾಯ್ತು ಜನಪದ ಗೀತೆ?
0: ಸರ್, ಇದು ಪಂಚಮಿ ಹಬ್ಬ ಹೇಳ್ತು ಸರ್.
1: ಓಕೆ.
0: ಪಂಚಮಿ ಹಬ್ಬ, ಪಂಚಮಿ ಹಬ್ಬ ಉಳಿದಾವುದಿನ ನಾಕ, ಪಂಚಮಿ ಹಬ್ಬ ಉಳಿದಾವುದಿನ ನಾಕ, ಅಣ್ಣ ಬರಲಿಲ್ಲ ಯಾಕ ಕರಿಯಾಕ, ಅಣ್ಣ ಬರಲಿಲ್ಲ ಯಾಕ ಕರಿಯಾಕ. ನಮ್ಮ ತವರೂರು ಗೋಕುಲ ನಗರ, ಮನೆಯಂಥ ರಾಜ ಮಂದಿರ, ನಮ್ಮ ತವರೂರು ಗೋಕುಲ ನಗರ.

0: ಥ್ಯಾಂಕ್ ಯು
1: ಮೇಡಮ್, ಸೊಗಸಾಗಿ ಹಾಡಿದ್ರಿ. ಸ್ನೇಹಿತರೆ, ಮತ್ತೆ ಯಾವ್ದು ನೆನಪಾಯ್ತು? ಜನಪದ ಗೀತೆ ಕರೆ ಮಾಡಿ ಹಾಡಿ. ಒಬ್ರು ಹಾಡಿದ್ದು ಮತ್ತೊಮ್ಮೆ ಹಾಡೋ ಹಾಗಿಲ್ಲ. ಒಬ್ರು ಒಂದ್ಸರಿ ಕರೆ ಮಾಡಿದ್ರೆ ಮತ್ತೆ ಕರೆ ಮಾಡೋ ಹಾಗಿಲ್ಲ. ಯಾವ್ದು ನೆನಪಾಯ್ತು? ಕರೆ ಮಾಡಿ. ಹಲೋ ಹಲೋ
2: ಹಲೋ,
1: ಹೇಳಿ ಯಾರು? ಓ ಜಯಕ್ಕ ಕರೆ ಸಿಕ್ಬಿಡ್ತು. ಓಕೆ.

0: ಹರಿ ಮೆನ್ನ ತೊಳೆಯುತ್ತ ಕುಂಬರಣ್ಣ ಮಾಡ್ಯಾನು ನಾರೇರು ಹೊರುವಂತ ಹೈದಾಲಿ ಮುಂಜಲೆದ್ದು ಕುಂಬರಲ್ನ ಹಾಲು ಬಾನುಂಡನ ಹರಾರಿ ಮೆನ್ನ ತೊಳಿದಾನ ಸಾಕು ವಾಯ್ಸ್
1: ಏನಾಯ್ತು ಚೆನ್ನಾಗಿ ಹಾಡಿದ್ರಿ, ತೊಂದ್ರೆ ಇಲ್ಲ. ಆಯ್ತಾ? ಧನ್ಯವಾದ ಅಮ್ಮ ಕರೆ ಮಾಡಿದಕ್ಕೆ. ಕೇಳಿದ್ರಿ ಮತ್ ಯಾವ್ದು ನೆನಪಾಯ್ತು? ಜನಪದ ಗೀತೆ. ಹಲೋ, ಜನಪದ ಗೀತೆ ಯಾವ್ದು ನೆನಪಾಯ್ತು? ಕರೆ ಮಾಡಿ ಹಾಡಿ. ಈ ಸೋಬನೆ ಪದಗಳು ಅವೆಲ್ಲ ತುಂಬಾ ಇದೆಯಲ್ಲ, ಯಾರು ಯಾಕೆ ಹಾಡ್ತಾ ಇಲ್ಲ? ಹಳ್ಳಿಗಳಲ್ಲಿ, ಮದುವೆ ಮನೆಗಳಲ್ಲಿ ಕೆಲವು ಸಂದರ್ಭಗಳಲ್ಲಿ ಹಾಡುವಂತ ಜನಪದ ಗೀತೆ, ಅವನ್ನ ಯಾಕೆ ಹಾಡ್ತಾ ಇಲ್ಲ ಯಾರು? ಹಲೋ
2: ಸರ್, ನಮಸ್ಕಾರ.
1: ನಮಸ್ಕಾರ ರಮೇಶ್ ಸರ್, ಹೆಂಗಿದ್ದೀರಿ?
2: ಆರಾಮದೀರಿ ಸರ್? ನೀವು ಆರಾಮದೀರಿ ಸರ್?
1: ಹಾ, ಆರಾಮದೀನ್ರಿ. ಮತ್ತೆ ಒಂದು ಜನಪದ ಗೀತೆ ಹೋಗಿರಿ ಹಂಗ.
2: ಹಾಡ್ತೀನಿ ಸರ್, ಒಂದು ಹಾಡು ಸಾಲ
1: ಹಾಡ್ರಿ.
3: ಬಂಜಿ ಬಾಗಿಲ ಮುಂದೆ ಅಂಜೂರಿ ಗಿಡ ಹುಟ್ಟಿ ತೊಂಗೆ ತೊಂಗೆಲ್ಲ ಗಿಳಿ ಕೂತ ಬಂಜಿ ಬಾಗಿಲ ಮುಂದೆ ಅಂಜೂರಿ ಗಿಡ ಹುಟ್ಟಿ ತೊಂಗೆ ತೊಂಗೆಲ್ಲ ಗಿಳಿ ಕೂತು ತೊಂಗೆ ತೊಂಗೆಲ್ಲ ಗಿಳಿ ಕೂತ ಹೇಳವ ಬಂಜಿ ನಿನ ಬದುಕು ಹೆರವರಿಗೆ ತೊಂಗೆ ತೊಂಗೆಲ್ಲ ಗಿಳಿ ಕೂತ ಹೇಳವ ಬಂಜಿ ನಿನ ಬದುಕು ಹೆರವರಿಗೆ ಬಂಜಿ ನಿನ ಬದುಕು ಹೆರವರಿಗೆ ಬಂಜಿ ನಿನ ಬದುಕು ಹೆರವರಿಗೆ ಕಪ್ಪು ಗೊರವಯ್ಯ ಕೈ ಹಿಡಿದು ಏನೆಂದ ಪಟ್ಟೆಯುಡು ಮಗಳೇ ಫಲವಿಲ್ಲ ಪಟ್ಟೆ

0: ಬಂದು ಫಲವಿಲ್ಲದ ಮೇಲೆ ಪಟ್ಟೆಯುಟ್ಟುದು ಕೇ ಫಲವೇನು, ಪಟ್ಟೆಯುಟ್ಟುದು ಕೇ ಫಲವೇನು. ಬಂಜಿ ಬಾಗಿಲ ಮುಂದೆ ಅಂಜೂರಿ ಗಿಡ ಹುಟ್ಟಿ ತೊಂಗೆ ತೊಂಗೆಲ್ಲ ಗಿಳಿ ಕೂತು, ತೊಂಗೆ ತೊಂಗೆಲ್ಲ ಗಿಳಿ ಕೂತು ಹೇಳವ ಬಂಜಿನಿನ ಬದುಕು ಹೆರವರಿಗೆ, ಬಂಜಿನಿನ ಬದುಕು ಹೆರವರಿಗೆ. ಧನ್ಯವಾದಗಳು ಸರ್.
1: ಓಕೆ, ಧನ್ಯವಾದಗಳು. ಸೊಗಸಾಗಿ ಹಾಡಿದ್ರಿ, ಅಪರೂಪದ ಗೀತೆ.
0: ಹೌದ್ರಿ ಸರ್, ಬಹಳ ದಿನದಿಂದ ಕೇಳಿನಿ, ಅದು ಸಾಹಿತ್ಯ ಪೂರ್ಣ ನೆನಪು ಬರಲಿಲ್ಲ ಸರ್.
1: ಓಕೆ ಓಕೆ, ಈಗ ಎಷ್ಟು ಬಂತು ಅಷ್ಟೇ ನೆನಪಿತ್ತ?
0: ಹಾ ಸರ್.
1: ಆಯ್ತು ರಮೇಶ್ ಅವರೇ, ಧನ್ಯವಾದ.
0: ಹಾ ನಮಸ್ಕಾರ ಸರ್, ಅವಕಾಶಕ್ಕೆ ನಿಮಗೂ ಧನ್ಯವಾದ.
1: ಕೇಳಿದ್ರೆ ಸೋಮಾನೆ ಪದಗಳು ಇದೆ, ಆ ತರದ ಪದಗಳು ಯಾಕೆ ಹಾಡ್ತಾ ಇಲ್ಲ ನೀವು ಯಾರು? ಸಂಪ್ರದಾಯದ ಪದಗಳು ಇಲ್ಲ, ಮದ್ವೆ ಮನೆಯಲ್ಲೆಲ್ಲ ಹಾಡ್ತಾರಲ್ಲ, ಆ ತರದ ಪದಗಳು ಯಾಕೆ ಹಾಡ್ತಾ ಇಲ್ಲ? ನೆನಪು ಮಾಡ್ಕೊಳ್ಳಿ, ಹಾಡಿ.

0: ಹಲೋ
1: ಹಲೋ
0: ಹೇಳಿ ಯಾರು?
1: ಸರ್ ಶಿವಮೊಗ್ಗದಿಂದ ಸತೀಶ್.
0: ಸತೀಶ್ ಅವರೇ, ಯಾವ್ದು ನೆನಪಾಯ್ತು?
1: ಸರ್ ಇದು ಬಡತನದ ಮನೆಯೊಳಗೆ ಹೆಣ್ಣು ಹುಟ್ಟಬಾರದು ಸರ್ ಅಂತ
0: ಹೇಳಿ ನೋಡೋಣ.
1: ಹಾ ಸರ್, ಬಡತನದ ಮನೆಯೊಳಗ ಹೆಣ್ಣು ಹುಟ್ಟಬಾರದು, ಬಡತನದ ಮನೆಯೊಳಗ ಹೆಣ್ಣು ಹುಟ್ಟಬಾರದು. ಹಡೆದ ತಪ್ಪಿಗಾಗಿ ತಂದೆ, ಹಡೆದ ತಪ್ಪಿಗಾಗಿ ತಾಯಿ ಕಣ್ಣೀರು ಸುರಿಸಬಾರದು. ಬಡತನದ ಮನೆಯೊಳಗ ಹೆಣ್ಣು ಹುಟ್ಟಬಾರದು, ಬಡತನದ ಮನೆಯೊಳಗ ಹೆಣ್ಣು ಹುಟ್ಟಬಾರದು.
0: ಓಕೆ, ಧನ್ಯವಾದಗಳು. ಧನ್ಯವಾದ.
1: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.
0: ಆತ್ಮೀಯ ಸ್ನೇಹಿತರೆ, ಈ ಹಾಡುಗಳು ಯಾವುದೋ ಒಂದು ಕಾಲದಲ್ಲಿ ಹಾಡಿದಂತಹ ಹಾಡುಗಳು, ಆದರೆ ಇವತ್ತು ಹಾಗಿಲ್ಲ. ಹೆಣ್ಣು ಮಕ್ಕಳು ಪ್ರತಿ ಕ್ಷೇತ್ರದಲ್ಲೂ ಮುಂದುವರಿತಾ ಇದ್ದಾರೆ, ಮತ್ತು ಪುರುಷರಿಗಿಂತ ಯಾವುದೇ ಕ್ಷೇತ್ರದಲ್ಲೂ ಕೂಡ ಕಡಿಮೆ ಇಲ್ಲದನ್ನು ಸಾಬೀತುಪಡಿಸಿದ್ದಾರೆ. ಹಾಗಾಗಿ

0: ಯಾವುದೇ ಈ ತರದ್ದು ಹೆಣ್ಣು ಮಕ್ಕಳಿಗೆ ಧೈರ್ಯವನ್ನು ಕುಂದಿಸುವಂತಹ ಹಾಡು. ಇವು ಜಸ್ಟ್ ಹಾಡುಗಳಷ್ಟೇ, ಇದನ್ನ ಯಾರು ಸೀರಿಯಸ್ ಆಗಿ ತಗೋಬೇಡಿ. ಇವತ್ತು ಮಹಿಳೆ ಮತ್ತೆ ಹೆಣ್ಣು ಮಗು ಪುರುಷರಿಗಿಂತ ಯಾವುದೇ ಕ್ಷೇತ್ರದಲ್ಲೂ ಕೂಡ ಕಡಿಮೆ ಇಲ್ಲ, ಸರಿ ಸಮಾನಳು ಅಂತ ಹೇಳಿ ಸಾಬೀತಾಗಿದೆ. ಹಲೋ, ಹೇಳಿ, ಯಾರು ಮಾತಾಡೋದು? ನಮಸ್ಕಾರ,
1: ಮಮತಾ ಭದ್ರಾವತಿಯಿಂದ.
0: ಓಕೆ ಮಮತಾ ಮೇಡಮ್, ಯಾವುದು ನೆನಪು ಮಾಡ್ಕೊಂಡ್ರಿ ಜನಪದ ಗೀತೆ?
1: ಹಾಲಕ್ಕೆ ಹೂವಿಲ್ಲ ಆಗಿದೆಯಾ ಸರ್?
0: ಇಲ್ಲ, ಹಾಡಿ.

ಜಾಲಿಯ ಮರವು ನೆರ ನನ್ನ ಮಗಳೇ ಹುಟ್ಟಿದ ಮನೆಯು ತಿ

0: ಧನ್ಯವಾದಗಳು, ಸೊಗ್ ಸಾಗಿ ಹಾಡಿದ್ರಿ. ಕೇಳಿದ್ರೆ ಮತ್ತೆ ಯಾವ ಹಾಡು ನೆನಪಾಯ್ತು ಕರೆ ಮಾಡಿ. ಹಲೋ ಹಲೋ ಹಲೋ,
1: ನಮಸ್ತೆ.
0: ನಮಸ್ಕಾರ, ಯಾರು?
1: ತರುಣ್.
0: ತರುಣ್ಗೆ ಯಾವ್ದು ನೆನಪಾಯ್ತು ಜನಪದ ಗೀತೆ? ಈಗ ನಿಮ್ಮ ಮನೆಯಲ್ಲಿ ನೀನೇ ಕೂಸು ಅಲ್ವಾ? ಹಂಗಾದ್ರೆ ನಿಮ್ಮ ಮನೇಲಿ ಬೀಸಣಿಕೆನು ಬೇಡ, ಫ್ಯಾನು ಬೇಡ ಅಲ್ವಾ? ಓಕೆ, ಹಾಡು ನೋಡೋಣ.
1: ಕೂಸು ಇದ್ದ ಮನೆಗೆ ಬೀಸಣಿಗೆ ಯಾತಕ, ಕೂಸು ಕಂದಯ್ಯ ಅವಳ ಹೊರಗ. ಕೂಸು ಇದ್ದ ಮನೆಗೆ ಬೀಸಣಿಗೆ ಯಾತಕ, ಕೂಸು ಕಂದಯ್ಯ ಅವಳ ಹೊರಗ. ಆಡಿದರ ಬೀಸಣಿಗೆ ಗಾಳಿ ಸುಳಿದಾವ, ಆಡಿದರ ಬೀಸಣಿಗೆ ಗಾಳಿ ಸುಳಿದಾವ. ಆಡಿ ಬಾನನ ಕಂಬ ಅಂಬಾಲ ತೊಳವೇನ, ತೆಂಗಿನ ತಾಯಿ ತಿಳಿಮೆ ನೀರ. ತಕ್ಕೊಂಡು ಬಂಗಾರ ಮಾರಿ ಕೊಳದೇನ, ಆಡಿ ಬಾನನ ಕಂಬ ಅಂಗಾಲ ತೊಳದೇನ. ಅಳುವ ಕಂದನ ತುಟಿಯು ಅವಳಾದ ಕುಡಿಯಂಗ, ಕುಡಿಯುಬ್ಬು
0: ಕರೆ ಮಾಡಿದ್ಯಾ?
1: ಹೌದಾ,
0: ಓಕೆ, ಥ್ಯಾಂಕ್ ಯು. ಸ್ನೇಹಿತರೆ ಮತ್ತೆ ಯಾವ ಹಾಡು ನೆನಪಾಯ್ತು? ಹಲೋ, ನಮಸ್ಕಾರ, ಯಾರು?
2: ಮಂಜುಳಾ ಜನಾರ್ದನ್, ಭೂತನಗಿರಿಯಿಂದ ಸರ್.
0: ಹೇಳಿ ಮೇಡಮ್, ಜನಪದ ಗೀತೆ ಯಾವ್ದು ನೆನಪಾಯ್ತು?
2: ಎಲ್ಲಿಂದ ನೀ ಬಂದೆ, ಅಲ್ಲಿಂದ ಏನ್ ತಂದೆ, ಇಲ್ಲಿಂದ ಏನ್ ವೈದ್ಯ.

ಕರೆಯಿದ ತಿಳಿಯದೆ ಹೋದೆ ಎಲ್ಲೋ. ಕೊಟ್ಟವನು ಕಡು ಜಾಣ, ಇತ್ತವನು ಕಡು ಮೂರ್ಖ, ಕೊಟ್ಟು ನಾ ಕೆಚ್ಚನೆ ಬೇಡ. ಕೊಟ್ಟವನು ಕಡು ಜಾಣ, ಇತ್ತವನು ಕಡು ಮೂರ್ಖ, ಕೊಟ್ಟು ನಾ ಕೆಚ್ಚನೆಯ ಬೇಡ. ಹೊತ್ತಿಟ್ಟ ಧನಧಾನ್ಯ ಮಣ್ಣಾಗಿ ಹೋದಾಗ ಇದ ತಿಳಿಯದೆ ಹೋದೆ ಎಲ್ಲೋ. ಇದ ತಿಳಿಯ

0: ಧನ್ಯವಾದ
1: ಧನ್ಯವಾದಗಳಮ್ಮ. ಸೊಗಸಾಗಿ ಹಾಡಿದ್ರಿ ಕೇಳಿದ್ರೆ ಮತ್ ಯಾವ್ದು ನೆನಪಾಯ್ತು ಜನಪದ ಗೀತೆ. ಹಲೋ
2: ಹಲೋ
1: ನಮಸ್ಕಾರ, ಯಾರು
2: ಲೀಲಾ ವಿದ್ಯಾನಗರದಿಂದ
1: ಹೇಳಿ ಮೇಡಮ್, ಯಾವ್ದು ನೆನಪಾಯ್ತು ಜನಪದ ಗೀತೆ?

0: 해야지.
1: ಕುದುರೆಯ ಮತ ನೀ ನಾವಿಗೆ ಬರಬೇಕು ತಂಗಿ ಮದುವೆಗೆ ಅಂಗ್ಲ ಗುಡಿಸೋರಿಲ್ಲ, ಗಂಗ ತೊಳೆಯೋರಿಲ್ಲ, ಹೇಗೆ ಬರಲಣ್ಣ ಮದುವೆಗೆ? ಅಂಗ್ಲ ಗುಡಿಸೋರಿಲ್ಲ, ಗಂಗ ತೊಳೆಯೋರಿಲ್ಲ, ಹೇಗೆ ಬರಲಣ್ಣ ಮದುವೆಗೆ? ಅಂಗ್ಲಕ್ಕೆ ಆಳಿರುವೆ, ಗಂಗ್ಲಕ್ಕೆ ಕೊಟ್ಟಿಡುವೆ. ಅಂಗ್ಲಕ್ಕೆ ಆಳಿರುವೆ, ಗಂಗ್ಲಕ್ಕೆ ಕೊಟ್ಟಿಡುವೆ. ಬರಬೇಕು ತಂಗಿ ಮದುವೆಗೆ ಕುದುರೆ.

0: ಧನ್ಯವಾದಗಳು ಮೇಡಮ್. ಹಲೋ
1: ಹಲೋ
0: ಹೇಳಿ, ಯಾರು?
1: ನಮಸ್ತೆ ಸರ್.
0: ನಮಸ್ಕಾರ.
1: ಶಿವಮೊಗ್ಗದಿಂದ ಸೂರ್ಯಕಾಂತಿ.
0: ಸೂರ್ಯಕಾಂತಿ ಮೇಡಮ್, ಯಾವ್ದು ನೆನಪಾಯ್ತು ಜನಪದ ಗೀತೆ?
1: ಹೆಣ್ಣಿನ ಜನ್ಮಕ್ಕೆ ಅಂತ ಹೇಳ ಸರ್.
0: ಹಾಡಿ.

0: ತೊರೆ ನನ್ನ ತಸ್ಮ ಬರುವಾಗ ಯಾಲಗ್ಗಿ ಗೊನೆ ಬಾಗಿ ಹಾಲ ತುರಿದಾವು.
1: ಧನ್ಯವಾದಗಳು, ಸೊಗಸಾಗಿ ಹೇಳಿದ್ರಿ ಸ್ನೇಹಿತರೆ. ಮತ್ತೆ ಯಾವ್ದು ನೆನಪು ಮಾಡ್ಕೊಳ್ರಿ? ಹಲೋ
2: ಹಲೋ
1: ಹೇಳಿ ಗೋರ್ಪಡೆ ಅವರೇ, ಯಾವ್ದು ನೆನಪಾಯ್ತು ಜನಪದ ಗೀತೆ?
2: ಇದು ಗುರುರಾಜ್ ಹೊಸಕೋಟೆ ಅವರ ಸಾಹಿತ್ಯ.
1: ಕಲಿತ ಹುಡುಗಿ ಬಿಟ್ಟು ಬೇರೆದ ಹೇಳಿ.
2: ಇಲ್ಲ ಅದೇ ಅದೇ ಅದೇ ಅದೇ, ಯಾಕಂದ್ರೆ ಈಗೆಲ್ಲ ನಾವು ಹಾಡೋದೆಲ್ಲ ಹಾಡ್ಬಿಟ್ಟಿಯಾರ ಈಗ.
1: ಓಕೆ, ಲಾಸ್ಟ್ ಟೈಮ್ ಅದೇ ಹಾಡಿದ್ರಿ ಅಲ್ಲ?
2: ಅದೇ ಅದೇ, ಈಗ ಬೇರೆ ಇಟ್ಕೊಂಡಿದ್ದೆ, ಈಗೆಲ್ಲ ಹಾಡ್ಬಿಟ್ಟಿಯಾರ ಈಗ ಲಾಸ್ಟ್ ಟೈಮ್. ಈಗ
1: ಓಕೆ
2: ಹಾಡ್ಬೋದಾ?
1: ಹೇಳಿ.
2: ಕಲಿತ ಹುಡುಗಿ ತುದರಿ ನಡುಗಿ ಹಿಡಿದ ಬರುತ್ತಿದ್ದ, ಅದನ್ನು ಕಂಡ ನಮ್ಮ ಹಳ್ಳಿ ಮಂದಿ ದಂಗಾಗಿ ಹೋಗಿ ಹೋತ. ಕಲಿತ ಹುಡುಗಿ ಕುದುರೆ ನಡಿಗೆ ಹಿಡಿದ ಬರುತ್ತಿತ್ತ, ಉತ್ತ ಸೀರಿಯ ಕೆಳಗಿನ ತಡಿಯು ಕಸ ಹೊಡೆಯುತ್ತಿತ್ತ, ಕೆಳಗೆ ಕಸ ಹೊಡೆಯುತ್ತಿತ್ತ. ಕಮಾರ ಹುಡುಗ ಕಬ್ಬಿಣ ಕಾಶಿ ಬರ್ಕೋತ ಕುಂತಿದ್ದ, ಹಾದು ಹೋಗುವಾಗ ಹುಡುಗಿಯ ಮ್ಯಾಲ ಅವನ ನಜರ ಬಿತ್ತ, ಮ್ಯಾಲ ಕಬ್ಬಿಣ ಸುತ್ತಿಗೆ ಪಟ್ಟಂತ ಬಂತ, ಕಬ್ಬಿಣ ಮ್ಯಾಲ ಕುಂಡ್ರುವ ಹೊಡೆತ ಕೈಯ ಮೇಲೆ ಬಿತ್ತ. ಕಲಿತ ಹುಡುಗಿ ಕುದುರಿ ನಡಿಗೆ ಹಿಡಿದ ಬರುತ್ತಿತ್ತ, ಅದನ್ನು ಕಂಡ ನಮ್ಮ ಹಳ್ಳಿ ಮಂದಿ ದಂಗಾಗಿ ಹೋಗಿ ಹೋತ. ಧನ್ಯವಾದಗಳು ಸರ್.
1: ಧನ್ಯವಾದಗಳು. ಮುಂದಿನ ಕರೆ ಹೋಗೋಣ. ಕೇಳಿದ್ರೆ ಇನ್ನ 3 ನಿಮಿಷ ಇದೆ, ನೋಡೋಣ. ಹಲೋ
3: ಹಲೋ
1: ಹೇಳಿ, ಯಾರು ಮಾತಾಡೋದು ಹೇಳಿ?
3: ಅಲ್ಲಾನ್ ಸರ್, ಪನ್ನಾಪುರದಿಂದ ಟಿಪ್ಪು ಸುಲ್ತಾನ್.
1: ಓಕೆ, ಟಿಪ್ಪು ಸುಲ್ತಾನ್ ಸರ್, ಯಾವ್ದು ನೆನಪಾಯ್ತು ಜನಪದ ಗೀತೆ?
3: ಯಾವುದೋ ಒಂದು ಹೇಳ ಸರ್.
1: ಹೇಳಿ.
3: ಮಾ ಎಂತ ಮಳೆ ಬಂದ,
1: ಅದಾಯ್ತು ಬೇರೆದ್ ಹೇಳ್ತೀರಾ
3: ಸರ್?
1: ಅದಾಯ್ತು ಬೇರೆದ್ ಹೇಳ್ತೀರಾ?
3: ಅದಾಯ್ತಾ ಸರ್? ರಾಜ್ಕುಮಾರ್ ಇದು ಬರುತ್ತಾ ಸರ್? ಮಾನವನಾಗಿ ಹುಟ್ಟಿದ ಮೇಲೆ ಏನೇನ್ ಕಂಡು?
1: ಇಲ್ಲ ಇಲ್ಲ ಇಲ್ಲ, ಬರಲ್ಲ. ಸೋಬನೆ ಪದ ಹೇಳಿ. ಇಲ್ಲ ಟಿಪ್ಪು ಸುಲ್ತಾನ್ ಸರ್, ಇದು ಮುಗ್ದೋಗಿದೆ.
3: ಇದು ಆಗೋಗಿದೆಯಾ ಸರ್?
1: ಅದು ಆಯ್ತು.
3: ಭಾಗ್ಯ ಬಳೆಗಾರ
1: ಮುಗೀತು ಸರ್, ಮುಗೀತು ಸರ್.
3: ಸರ್ ಎಲ್ಲ ಮುಗಿದ್ಮೇಲೆ ನಾನು ಯಾವ್ದಾಗ್ಲಿ ಸರ್?

0: ಇನ್ನು ಬಹಳಷ್ಟಿದೆ, ಬಹಳಷ್ಟಿದೆ ನೋಡಿ, ನೆನ್ಪ್ ಮಾಡ್ಕೊಳ್ಳಿ. ನೆನ್ಪಾಗ್ತಿಲ್ವಾ?
1: ಇಲ್ಲ ಸರ್.
0: ಮುಂದಿನ ಕರೆಗೆ ಹೋಗೋಣ. ಧನ್ಯವಾದ.
1: ಥ್ಯಾಂಕ್ ಯು ಸರ್.
0: ಓಕೆ, ಇನ್ನು ಎರಡು ಎರಡು ನಿಮಿಷ ಇದೆ, ನೋಡೋಣ ಯಾರು ಹೇಳ್ತೀರಿ. ಹಲೋ.
2: ಹಲೋ,
0: ಹೇಳಿ ಯಾರು?
2: ನಮಸ್ತೆ ಸರ್, ಕೇಶವ ಲಲಿತ ಭದ್ರಾವತಿಯಿಂದ.
0: ಕೇಶವ್ ಅವರು, ಯಾವ್ದು ಹೇಳ್ತೀರಿ? ಜನಪದ ಗೀತೆ.
2: ಇದು ಮಾದೇಶನ್ ಬಗ್ಗೆನೇ. ಜನಪದ ಗೀತೆನೂ ಆಗುತ್ತೆ, ಭಕ್ತಿ ಗೀತೆನೂ ಆಗುತ್ತೆ. ಒಂದ್ 4 ಸಾಲ ಹಾಡ್ತೀನಿ. ರಾಜ್ಕುಮಾರ್ ಅವರು ಹಾಡಿರೋದು. ಮೂಡಲ ಗಿರಿಯ ನೇಸರ ಬರುವ ಮುತ್ತು ರತ್ನದ ಬಣ್ಣವ ತರುವ ಮುದ್ದು ಮಾದಪ್ಪ ನೀಯದ್ದು ಬಾರಪ್ಪ ಬೆಳಗಾಗಿತು ನೀಯದ್ದು ಬಾರಪ್ಪ. ಥ್ಯಾಂಕ್ ಯು ಸರ್.
0: ಓಕೆ, ಧನ್ಯವಾದ.
2: ಥ್ಯಾಂಕ್ ಯು.
0: ಇನ್ನು ಎಷ್ಟೊಂದು ಜನಪದ ಗೀತೆಗಳಿದೆ, ಯಾರು ಹಾಡ್ಲೇ ಇಲ್ಲ, ಯಾಕೆ ಅಂತ ಗೊತ್ತಾಗ್ಲಿಲ್ಲ. ಸೋಬಾನೆ ಪದಗಳಂತೂ ಯಥೇಚ್ಛವಾಗಿದೆ, ಅವುಗಳನ್ನು ಕೂಡ ಯಾರು ಹಾಡ್ಲಿಲ್ಲ. ಹಲೋ.
3: ಹಲೋ,
0: ಹೇಳಿ ಯಾರು?
3: ಭದ್ರಾವತಿ ಹೊಸ್ಮನೆ ಅಂತ ಭಾನುಮತಿ.
0: ಭಾನುಮತಿ ಮೇಡಮ್, ಬೇಗ ಹೇಳಿ ಒಂದು ಜನಪದ ಗೀತೆ.
3: ಅತ್ತೆ ಅತ್ತೆ ಸೋದರತ್ತೆ ನಂದದ್ದ ಅಂತಾರ ನನ್ನತ್ತೆ, ದದ್ದ ಅಂತಾರೆ ನನ್ನತ್ತೆ, ನಾನ್ ಯಾತ್ರಲ್ ಕಮ್ಮಿ ಹೇಳತ್ತೆ, ಕಾರಲ್ಲಿ ಬಂದೋ ನನ್ನಳಿಯ, ನೀನ್ ಬಸ್ಸಲ್ಲಿ ಬಂದೋ ನನ್ನಳಿಯ, ಬಸ್ಸಲ್ಲೂ ಇಲ್ಲ ಕಾರಲ್ಲೂ ಇಲ್ಲ, ನೆಡ್ಕೊಂಡ್ ಬಂದೆ ಕಾಣತ್ತೆ. ಅತ್ತೆ ಅತ್ತೆ ಸೋದ್ರತ್ತೆ ನನ್ ದಡ್ಡ ಅಂತಾರೆ ನನ್ನತ್ತೆ. ಟೈಮ್ ಆಯ್ತು ಸರ್.
0: ಓಕೆ, ಧನ್ಯವಾದಗಳು ಮೇಡಮ್, ಕರೆ ಮಾಡಿದ್ದಕ್ಕೆ.
3: ನಮಸ್ತೆ ಸರ್.
0: ಓಕೆ, ಆತ್ಮೀಯ ಕೇಳಿದ್ರೆ ಇಷ್ಟೊತ್ತು ನೇರ ಫೋನಿನ ಕಾರ್ಯಕ್ರಮ. ನಿಮ್ಮಿಷ್ಟದ ಜನಪದ ಗೀತೆಗಳನ್ನು ಹಾಡಿದ್ರಿ, ಕರೆ ಯಾರಿಗೆ ಸಿಕ್ಕಿಲ್ಲ, ಬೇಜಾರು ಮಾಡ್ಕೋಬೇಡಿ. ಮತ್ತೆ 3 ಗಂಟೆಗೆ ಚಿತ್ರಗೀತೆಗಳ ಕಾರ್ಯಕ್ರಮ ಇರುತ್ತೆ, ಆಗ ಭೇಟಿಯಾಗೋಣ. ಇಷ್ಟೊತ್ತು ಕಾರ್ಯಕ್ರಮ ನಡೆಸಿಕೊಟ್ಟಿದ್ದು ನಾನು ಮಂಗೋಟೆ ಕೇಶವ್ ಕುಮಾರ್. ಸಮಯ 2 ಗಂಟೆ, ಇನ್ನು ದೆಹಲಿ ಕೇಂದ್ರದ ಸಹ ಪ್ರಸಾರ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆ ಅಂಗೀಕಾರ. ಹಂಗಾಮಿ ಮುಖ್ಯಮಂತ್ರಿಯಾಗಿ ಮುಂದುವರಿಯುವಂತೆ ರಾಜ್ಯಪಾಲರ ಸೂಚನೆ. ನಾಳೆ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ. ನವದೆಹಲಿಯಲ್ಲಿ ಪಕ್ಷದ ವರಿಷ್ಠರಿಗೆ ಕೃತಜ್ಞತೆ ಸಲ್ಲಿಸಿದ ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಡಿಕೆ ಶಿವಕುಮಾರ್ ಅವರೊಂದಿಗೆ ಚರ್ಚೆ. ದಾವಣಗೆರೆಯ ಯುಬಿಡಿಟಿ ಇಂಜಿನಿಯರಿಂಗ್ ಕಾಲೇಜಿನ ಅಮೃತ ಮಹೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿದ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್. ಭಟ್ಕಳದ ಕಪ್ಪೆಚಿಪ್ಪು ದುರಂತ ಪ್ರಕರಣ. ಮೃತಪಟ್ಟವರ ಕುಟುಂಬಕ್ಕೆ ಮಾಜಿ ಸಚಿವ ಮಂಕಾಳ ವೈದ್ಯ ಪರಿಹಾರ ವಿತರಣೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆಯನ್ನು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲಾಟ್ ಅಂಗೀಕರಿಸಿದ್ದು ಲೋಕಭವನದಿಂದ ಅಧಿಕೃತ ಆದೇಶ ಹೊರಬಿದ್ದಿದೆ. ರಾಜ್ಯ ಸಚಿವ ಸಂಪುಟ ವಿಸರ್ಜನೆಗೊಂಡಿರುವ ಬಗ್ಗೆ ಗೆಜೆಟ್ ಅಧಿಸೂಚನೆ ಪ್ರಕಟವಾಗಿದೆ. ಇದೇ ವೇಳೆ ಹೊಸ ಸರ್ಕಾರ ರಚನೆಯಾಗುವವರೆಗೆ ಇನ್ನೂ 2-3 ದಿನಗಳ ಕಾಲ ಸಿದ್ದರಾಮಯ್ಯ ಅವರು ಹಂಗಾಮಿ ಮುಖ್ಯಮಂತ್ರಿಯಾಗಿ ಮುಂದುವರಿಯುವಂತೆ ರಾಜ್ಯಪಾಲರು ಸೂಚನೆ ನೀಡಿದ್ದಾರೆ. ರಾಜ್ಯಪಾಲರ ಅನುಪಸ್ಥಿತಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಿನ್ನೆ ತಮ್ಮ ರಾಜೀನಾಮೆ ಪತ್ರವನ್ನು ರಾಜ್ಯಪಾಲರ ವಿಶೇಷ ಕಾರ್ಯದರ್ಶಿಗೆ ಹಸ್ತಾಂತರಿಸಿದ್ದರು. ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ನಾಳೆ ಸಂಜೆ ಬೆಂಗಳೂರಿನ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ನಡೆಯಲಿದೆ. ಸಭೆಯ ಅಧ್ಯಕ್ಷತೆಯನ್ನು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕ ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಹಿಸಲಿದ್ದಾರೆ. ಸಭೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್, ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ರಣದೀಪ್ ಸಿಂಗ್ ಸುರ್ಜೇವಾಲಾ, ವಿಧಾನ ಪರಿಷತ್ತಿನ ಸಭಾನಾಯಕರಾದ ಎನ್ಎಸ್ ಬೋಸರಾಜು ಸೇರಿದಂತೆ ಕಾಂಗ್ರೆಸ್ನ ಎಲ್ಲಾ ಶಾಸಕರು ಭಾಗವಹಿಸಲಿದ್ದಾರೆ ಎಂದು ಪ್ರಕಟಣೆ ತಿಳಿಸಿದೆ. ಈ ಸಭೆಯಲ್ಲಿ ನೂತನ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆ ನಡೆಯಲಿದ್ದು ಅವರು ರಾಜ್ಯಪಾಲರನ್ನು ಭೇಟಿ ಮಾಡಿ ಸರ್ಕಾರದ ರಚನೆಗೆ ಹಕ್ಕು ಮಂಡಿಸಲಿದ್ದಾರೆ. ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಿದ ಬಳಿಕ ದೆಹಲಿಗೆ ತೆರಳಲಿರುವ ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪಕ್ಷದ ವರಿಷ್ಠರನ್ನು ಭೇಟಿ ಮಾಡಿದ್ದಾರೆ. ದೆಹಲಿಯಲ್ಲಿ ಸೋನಿಯಾ ಗಾಂಧಿಯವರ ನಿವಾಸಕ್ಕೆ ತೆರಳಿದ ಅವರು ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿಯವರನ್ನು ಭೇಟಿಯಾಗಿ ಈವರೆಗೆ ತಮಗೆ ನೀಡಿದ ಬೆಂಬಲಕ್ಕೆ ಕೃತಜ್ಞತೆ ಸಲ್ಲಿಸಿದ್ದಾರೆ. ಬಳಿಕ ಸಿದ್ದರಾಮಯ್ಯ ಅವರು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಭೇಟಿ ಮಾಡಿದರು. ಇದೇ ವೇಳೆ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಅವರನ್ನು ಭೇಟಿ ಮಾಡಿ ಚರ್ಚೆ ನಡೆಸಿದರು. ಬಳಿಕ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹಾಗೂ ಮಾಜಿ ಸಚಿವ ಕೆಜೆ ಜಾರ್ಜ್ ಅವರ ಜೊತೆಗೂ ಕೆಲ ಹೊತ್ತು ಮಾತುಕತೆ ನಡೆಸಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ರಾಜೀನಾಮೆ ಅಂಗೀಕಾರವಾದ ಬೆನ್ನಲ್ಲೇ ಸಾಮಾಜಿಕ ಜಾಲತಾಣದಲ್ಲಿ ಸಿದ್ದರಾಮಯ್ಯ ಅವರ ಸಾಧನೆಯನ್ನು ಮಾಜಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೊಂಡಾಡಿದ್ದಾರೆ. ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ಅತ್ಯಂತ ಪ್ರಭಾವಶಾಲಿ ಹಾಗೂ ದೀರ್ಘಾವಧಿ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಜನಮಾನಸದಲ್ಲಿ ನೆಲೆಸಿದ್ದಾರೆ ಎಂದು ತಿಳಿಸಿದ್ದಾರೆ. ದೇವರು ವರನೂ ಕೊಡಲ್ಲ, ಶಾಪನೂ ಕೊಡಲ್ಲ, ಅವಕಾಶ ಮಾತ್ರ ಕೊಡುತ್ತಾನೆ. ಕೊಟ್ಟಿರುವ ಅವಕಾಶದಲ್ಲಿ ಏನು ಸಾಧನೆ ಮಾಡುತ್ತೇವೋ ಎಂಬುದು ಮುಖ್ಯ. ಇದಕ್ಕೆ ಅತ್ಯುತ್ತಮ ಉದಾಹರಣೆ ಸಿದ್ದರಾಮಯ್ಯನವರು ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಜನಪರ ಯೋಜನೆಗಳಿಂದ ಹಿಡಿದು ರಾಜ್ಯದಲ್ಲಿ ವಿವಿಧ ಕ್ಷೇತ್ರಗಳ ಅಭಿವೃದ್ಧಿಗೆ ಅವರು ನೀಡಿದ ಕೊಡುಗೆ ಅವಿಸ್ಮರಣೀಯ. ಅವರ ಆಡಳಿತದಲ್ಲಿ ಸಚಿವನಾಗಿ ಉಪಮುಖ್ಯಮಂತ್ರಿಯಾಗಿ ಮಾರ್ಗದರ್ಶನ ಪಡೆದುಕೊಂಡಿದ್ದು ನನ್ನ ಭಾಗ್ಯ ಎಂದು ತಿಳಿಸಿದ್ದಾರೆ. ರಾಜ್ಯದ ಪ್ರಗತಿಗಾಗಿ ನಾವೆಲ್ಲರೂ ಒಟ್ಟಾಗಿ ನಡೆಯೋಣ ಎಂದು ಡಿಕೆ ಶಿವಕುಮಾರ್ ಕರೆ ನೀಡಿದ್ದಾರೆ. ರಾಜ್ಯದ ಮೊದಲ ತಾಂತ್ರಿಕ ಕಾಲೇಜು ಎನ್ನುವ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಬೆಳಗಾವಿಯ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದ ಅಂಗಸಂಸ್ಥೆಯಾದ ದಾವಣಗೆರೆಯ ಯುಬಿಡಿಟಿ ಇಂಜಿನಿಯರಿಂಗ್ ಕಾಲೇಜು ವಿಶ್ವವಿದ್ಯಾಲಯದ ಅಮೃತ ಮಹೋತ್ಸವ ಕಾರ್ಯಕ್ರಮವನ್ನು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲಾಟ್, ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ನಿರ್ಮಲಾನಂದನಾಥ ಸ್ವಾಮೀಜಿ, ಮಾಜಿ ಸಚಿವರಾದ ಎಸ್ಎಸ್ ಮಲ್ಲಿಕಾರ್ಜುನ್, ಡಾಕ್ಟರ್ ಎಂಸಿ ಸುಧಾಕರ್ ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಿದ್ದರು. ಇದಕ್ಕೂ ಮೊದಲು ಉಪರಾಷ್ಟಪತಿಯವರು ಬೆಂಗಳೂರಿನಲ್ಲಿ ನಡೆದ ಆರ್ಟ್ ಆಫ್ ಲಿವಿಂಗ್ ಅಂತಾರಾಷ್ಟೀಯ ಕೇಂದ್ರದ 45ನೇ ವಾರ್ಷಿಕೋತ್ಸವ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿ, ಭಕ್ತಿ ಎಂದರೆ ನಮ್ಮ ಬಗ್ಗೆ, ನಮ್ಮ ಕುಟುಂಬ, ನಮ್ಮ ಸಮಾಜ, ರಾಷ್ಟ ಮತ್ತು ಒಟ್ಟಾರೆಯಾಗಿ ಮಾನವ ಕುಲದ ಸಮರ್ಪಣೆ ಎಂದು ತಿಳಿಸಿದರು. ಜೀವನದ ಪ್ರತಿಯೊಂದು ಕ್ಷಣವನ್ನು ಆನಂದಿಸುವುದು ಒಂದು ಕಲೆ ಎಂದು ಹೇಳಿದರು. ಧ್ಯಾನ, ಜ್ಞಾನ, ಗಾನ ನಮ್ಮ ಜೀವನ ಮತ್ತು ವ್ಯಕ್ತಿತ್ವವನ್ನು ಶ್ರೀಮಂತಗೊಳಿಸುತ್ತದೆ ಎಂದು ಅಭಿಪ್ರಾಯಪಟ್ಟರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.

0: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ಇತ್ತೀಚೆಗೆ ಭಟ್ಕಳದಲ್ಲಿ ನಡೆದ ಕಪ್ಪೆಚಿಪ್ಪು ದುರಂತದಲ್ಲಿ ಮೃತಪಟ್ಟ 11 ಮಂದಿಯ ಕುಟುಂಬಕ್ಕೆ ಪರಿಹಾರ ಧನವನ್ನು ಮಾಜಿ ಸಚಿವ ಮಂಕಾಳ ವೈದ್ಯ ಇಂದು ವಿತರಿಸಿದರು. ರಾಜ್ಯ ಸರ್ಕಾರವು ತಲಾ 5 ಲಕ್ಷ ರೂಪಾಯಿಯಂತೆ ಒಟ್ಟು 55 ಲಕ್ಷ ರೂಪಾಯಿ ಹಾಗೂ ಮೀನುಗಾರಿಕೆ ಇಲಾಖೆಯಿಂದ ತಲಾ 10 ಲಕ್ಷದಂತೆ 11 ಕುಟುಂಬದವರಿಗೆ ಒಟ್ಟು 1,10,00,000 ರೂಪಾಯಿಯನ್ನು ಘೋಷಿಸಿತ್ತು. ಈ ಎಲ್ಲಾ ಪರಿಹಾರದ ಚೆಕ್ಗಳನ್ನು ಇಂದು ಬೆಳಿಗ್ಗೆ ಸಂತ್ರಸ್ತರ ಮನೆಗಳಿಗೆ ತೆರಳಿ ಮಂಕಾಳ ವೈದ್ಯ ಹಸ್ತಾಂತರಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಮಾಜಿ ಸಚಿವ ವೆಂಕಟರಮಣಪ್ಪ ಹೃದಯಾಘಾತದಿಂದ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನ ಹೊಂದಿದ್ದಾರೆ. ವೆಂಕಟರಮಣಪ್ಪ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನ

0: ಪಡೆದ ಮಾಜಿ ಸಚಿವ ಡಾ ಜಿ ಪರಮೇಶ್ವರ್ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದರು. ಈ ಸಂದರ್ಭದಲ್ಲಿ ಮಾಜಿ ಸಚಿವ ಶಿವರಾಜ್ ತಂಗಡಗಿ, ಶಾಸಕ ಎಚ್ ವಿ ವೆಂಕಟೇಶ್ ಉಪಸ್ಥಿತರಿದ್ದರು. ಬಳಿಕ ಮಾತನಾಡಿದ ಮಾಜಿ ಸಚಿವ ಡಾ ಜಿ ಪರಮೇಶ್ವರ್, ವೆಂಕಟರಮಣಪ್ಪ ಅವರು ತುಮಕೂರು ಜಿಲ್ಲೆಯಲ್ಲಿ ಹೋರಾಟ ಮಾಡಿ ಜನಪ್ರಿಯತೆ ಗಳಿಸಿದ ಶೋಷಿತ ವರ್ಗದ ನಾಯಕ. ಅವರ ಅಗಲಿಕೆಯು ಕಾಂಗ್ರೆಸ್ ಪಕ್ಷಕ್ಕೆ ತುಂಬಲಾಗದ ನಷ್ಟವಾಗಿದೆ ಎಂದು ತಿಳಿಸಿದರು. ಜೇನು ಪೆಟ್ಟಿಗೆಯನ್ನು ಮಾವಿನ ತೋಟದಲ್ಲಿ ಅಳವಡಿಸಿಕೊಂಡು ದುಬೈಗೆ ಮಾವಿನ ಹಣ್ಣು ರಫ್ತು ಮಾಡುವ ಮೂಲಕ ಜೇನು ಕೃಷಿ ಮಾಡಿದ ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ನಿಲೋಗಲ್ಲ ಗ್ರಾಮದ ರೈತ ಶ್ರೀನಿವಾಸ ಜೇನು ಕೃಷಿಯಲ್ಲಿ ಮಾದರಿಯಾಗಿದ್ದಾರೆ. ಜೇನುತುಪ್ಪಕ್ಕೆ ಉತ್ತಮ ಬೆಲೆಯ ಜೊತೆಗೆ ಜೇನುನೊಣಗಳ ಪರಾಗಸ್ಪರ್ಶದಿಂದ ಮಾವಿನ ಇಳುವರಿ ಹೆಚ್ಚಿಸಿಕೊಳ್ಳುವ ವಿಧಾನ ಇತರ ರೈತರಿಗೆ ಮಾದರಿಯಾಗಿದೆ. ನೈಸರ್ಗಿಕ ಕೃಷಿಯಲ್ಲಿ ಮಾವಿನ ಹಣ್ಣಿನ ಗಿಡಗಳನ್ನು ಬೆಳೆಸಿದ್ದು ಹಣ್ಣುಗಳು ಹೆಚ್ಚಿನ ಸಿಹಿ ಮತ್ತು ರುಚಿಯಾಗಿರಲು ಕಾರಣವಾಗಿದೆ. ಸಾವಯವ ಪದ್ಧತಿಯಲ್ಲಿ ಮಾವು ಬೆಳೆಯುತ್ತಿದ್ದು ಇಳುವರಿ ಕಡಿಮೆಯಾಗುವ ಸಂದರ್ಭದಲ್ಲಿ ಜೇನು ಪೆಟ್ಟಿಗೆಯನ್ನು ತೋಟದಲ್ಲಿ ಅಳವಡಿಸಿಕೊಂಡಿದ್ದರಿಂದ ಗಿಡದಲ್ಲಿ ಮಾವಿನ ಎಲೆಗಿಂತ ಕಾಯಿಗಳು ಅಧಿಕವಾಗಿವೆ. ಇದಕ್ಕೆ ಕಾರಣ ಜೇನುನೊಣಗಳ ಪರಾಗಸ್ಪರ್ಶ ಎಂದು ರೈತ ಶ್ರೀನಿವಾಸ ಜಾಲಿಹಾಳ ತಿಳಿಸಿದ್ದಾರೆ.
1: ಈ ಮಸಾರಿ ಭೂಮಿಯೊಳಗೆ ಏನಪ್ಪ, ನಾನು ಮಾವು ಬೆಳೆ ಬೆಳೆದಿದ್ದೀನಿ. ಸುಮಾರು 850 ಇದರಲ್ಲಿ ಮಾವಿನ ಮರಗಳವ. ಮಾವಿನ ಮರಗಳು ಹೆಸರು, ಮಲ್ಲಿಕಾ, ಬೇನಿಸನ್ನು, ದಶೇರಿ, 4 ವೆರೈಟೀಸ್ ಹಣ್ಣು ಬರ್ತದಲ್ಲಿ. ಈ ವರ್ಷ ಏನಪ್ಪ ಅಂತಂದ್ರೆ ವರ್ಷದಿಂದ ವರ್ಷಕ್ಕೆ ನಾನು ಗಿಡಗಳಲ್ಲಿ ಕಾಯಿಗಳು ಜಾಸ್ತಿ ಆಗ್ತವೆ, ಎಲೆಗಿಂತ ಕಾಯಿಗಳು ಜಾಸ್ತಿ ಆಗ್ತವೆ. ಇದ್ರಾಗ ಯಾಕೆ ಕಾಯಿಗಳು ಜಾಸ್ತಿ ಆಗ್ತಾವಪ್ಪ, ಎಲೆಗಳು ಕಡಿ ಅಂತಂತಂದ್ರೆ ಗಿಡಗಳು ಏನಪ್ಪ ಅಂತಂದ್ರೆ ಪರಾಗಸ್ಪರ್ಶದಿಂದ, ಇಲ್ಲಿ ನಾನು 8 ಜೇನು ಬಾಕ್ಸ್ ಹಾಕಿನಿ, 8 ಜೇನು ಬಾಕ್ಸ್ ರಿಂದ ಏನಾಗ್ತದ, ಪರಾಗಸ್ಪರ್ಶ ಜಾಸ್ತಿ ಆಗ್ತದ. ಪರಾಗಸ್ಪರ್ಶ ಜಾಸ್ತಿ ಆಗೋದ್ರಿಂದ ಒಂದು ಕಾಯಿ ಆಗಲಿ 4 ಕಾಯಿ ಆಗ್ತಾವ, 4 ಕಾಯಿ ಆಗಲಿ 16 ಕಾಯಿ ಆಗ್ತಾವ. ಹಿಂಗಾಗಿ ಏನಪ್ಪ ಅಂದ್ರ ವರ್ಷದಿಂದ ವರ್ಷಕ್ಕೆ ಈಲ್ಡ್ ಜಾಸ್ತಿ ಆಗ್ತಾವ ಹೊರತು ಕಡಿಮೆ ಆಗಿಲ್ಲ.
0: ಹಾವೇರಿ ಜಿಲ್ಲೆಗೆ ಪ್ರಸಕ್ತ ಸಾಲಿಗೆ ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯಡಿ 5.81 ಲಕ್ಷ ಮಾನವ ದಿನಗಳ ಸೃಜನೆಗೆ ಗುರಿ ನೀಡಲಾಗಿದೆ. ಈಗಾಗಲೇ ಸುಮಾರು 1.96 ಲಕ್ಷ ಮಾನವ ದಿನಗಳ ಸೃಜನೆ ಮಾಡಲಾಗಿದ್ದು ಶೇಕಡ 33.73% ಸಾಧನೆ ಮಾಡಲಾಗಿದೆ ಎಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ದಲ್ಜೀತ್ ಕುಮಾರ್ ತಿಳಿಸಿದ್ದಾರೆ. ಹಾವೇರಿ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಒಟ್ಟಾರೆ 42,139 ಜನರ ಉದ್ಯೋಗ ಬೇಡಿಕೆ ಸಲ್ಲಿಸಿದ್ದು 40,501 ಜನರಿಗೆ ಉದ್ಯೋಗ ಹಂಚಿಕೆ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆ ಅಂಗೀಕಾರ, ಹಂಗಾಮಿ ಮುಖ್ಯಮಂತ್ರಿಯಾಗಿ ಮುಂದುವರಿಯುವಂತೆ ರಾಜ್ಯಪಾಲರ ಸೂಚನೆ. ನಾಳೆ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ. ನವದೆಹಲಿಯಲ್ಲಿ ಪಕ್ಷದ ವರಿಷ್ಠರಿಗೆ ಕೃತಜ್ಞತೆ ಸಲ್ಲಿಸಿದ ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಅವರೊಂದಿಗೂ ಚರ್ಚೆ. ದಾವಣಗೆರೆಯ ಯುಬಿಡಿಟಿ ಇಂಜಿನಿಯರಿಂಗ್ ಕಾಲೇಜಿನ ಅಮೃತ ಮಹೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿದ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್. ಭಟ್ಕಳದ ಕಪ್ಪೆಚಿಪ್ಪು ದುರಂತ ಪ್ರಕರಣ, ಮೃತಪಟ್ಟವರ ಕುಟುಂಬಕ್ಕೆ ಮಾಜಿ ಸಚಿವ ಮಂಕಾಳ ವೈದ್ಯ ಪರಿಹಾರ ವಿತರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
2: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಪತ್ನಿಯ ಕೆಳಗೆ ಈಗ ಭಾವಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ಕೇಳಿ ದೊಡ್ಡರಂಗೇಗೌಡ ಅವರ ರಚನೆ, ಹಾಡಿದ್ದಾರೆ ಇಂದುಧರ್ ಎಚ್ ಪೂಜಾರ್.

0: ಆತ್ಮೀಯ ಕೇಳಿದ್ರೆ ಇದೀಗ 3 ಗಂಟೆ. ಇನ್ನು ಮುಂದೆ ನಮ್ಮ ಕಾರ್ಯಕ್ರಮಗಳು FM 101.4 ಅಂತರ್ಜಾಲದಲ್ಲಿ ಮುಂದುವರಿಯುತ್ತವೆ. ಸಂಜೆ 5:30 FM 103.5 ಮತ್ತು 101.4 ಹಾಗೂ ಮೀಡಿಯಂ ನ್ಯೂ ತರಂಗಾಂತರ 675 ಕಿಲೋಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದ ಕಾರ್ಯಕ್ರಮಗಳನ್ನು ತಾವು ಆಲಿಸಬಹುದು. ಆತ್ಮೀಯ ಸ್ನೇಹಿತರೆ, ಈಗ ನೇರ ಫೋನ್ ಇನ್ ಕಾರ್ಯಕ್ರಮ. ದೂರವಾಣಿ ಸಂಖ್ಯೆ 0828220074. ಆತ್ಮೀಯ ಕೇಳಿದ್ರೆ ಈಗ ಈ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ನಿಮ್ಮ ಇಷ್ಟದ ಗೀತೆಗೆ ನೀವು ಕರೆ ಮಾಡಿ ಕೇಳಿ. ವಿಶೇಷ ಅಂದ್ರೆ ಇವತ್ತು ಅಂಬರೀಷ್ ಅವರ ನೆನಪಿನಲ್ಲಿ ಅವರ ಅಭಿನಯದ ಗೀತೆಗಳನ್ನು ಮಾತ್ರ ಕೇಳಿ ನೀವು ಆನಂದಿಸಬಹುದು. ಆಯ್ತಾ? ಹಲೋ
1: ಹಲೋ ಹಲೋ ಸರ್, ನಮಸ್ತೆ. ನಂಬಿತಲ್ಲ ಕೊಟ್ಟಾಜವರಿಂದ
0: ಮೇಘಾನಂದ್ ಅವರೇ?
1: ಹೌದು.
0: ಈಗ ಅಂಬರೀಷ್ ಅವರು ನಟಿಸಿರುವಂತ ಗೀತೆಗಳ ಕಾರ್ಯಕ್ರಮ ಇವತ್ತು.
1: ಓಕೆ ಸರ್. ಚಕ್ರವ್ಯೂಹ ಸಿನಿಮಾದ ಚಳಿ ಚಳಿ ತಾಳಿ ನೀನು ಚಳಿಯ ಅದು ಸರ್.
0: ಚಕ್ರವ್ಯೂಹ?
1: ಹೌದು ಸರ್.
0: ಅದೇ ಫಿಲ್ಮ್ ಅದು?
1: ಚಕ್ರವ್ಯೂಹ ಸರ್, ಅಂಬರೀಷ್.
0: ಓಕೆ ಓಕೆ, ಒಂದೇ ನಿಮಿಷ, ನೋಡ್ತಾ ಇದ್ದೀನಿ.
1: ಇದೆ ಸರ್ ನೋಡಿ, ಇದೆ ನೋಡಿ.
0: ಈ ಫಿಲ್ಮ್ ಯಾವಾಗ ನೋಡಿದ್ರಿ?
1: ಎಲ್ಲಾ ಫಿಲ್ಮ್ಸ್ ಕೂಡ ನನ್ನ ಕಾಲೇಜ್ ಫೀಲ್ಡ್.
0: ಓಕೆ ಓಕೆ, ನೀವು ನಗ್ತಾ ಇದ್ರೆ ಮುಂದೇನು ಕೇಳಬಾರ್ದು ಅಂತ ಅರ್ಥ. ಆಯ್ತು, ನಿಮ್ಮ ಇಷ್ಟದ ಹಾಡು ಕೇಳೋಣ. ಧನ್ಯವಾದಗಳು ಮೇಘಾನಂದ್ ಅವರೇ.
1: ಥ್ಯಾಂಕ್ ಯು ಸರ್.

0: ಹಲೋ
1: ಸರ್, ನಮಸ್ತೆ.
0: ನಮಸ್ಕಾರ, ಹೇಳಿ ಯಾರು?
1: ಸರ್, ಉಮೇಶ್ ಸಿರಿಗೆರೆ, ದಾವಣಗೆರೆ. ಸರ್,
0: ಉಮೇಶ್ ಸಿರಿಗೆರೆ ಅವರೇ, ಈಗ ಅಂಬರೀಶ್ ಅವರ ಅಭಿನಯದ ಚಿತ್ರಗೀತೆಗಳಿಗೆ ಮಾತ್ರ ಅವಕಾಶ.
1: ಬಾಳಿದ ಮನೆಯಲ್ಲಿ, ಬಾಳಿದ ಮನೆ ಅಂಬರೀಶ್ ಸುಶ್ಕುಮಾರ್ ಇಬ್ಬರು ಮಾಡಿದ್ದಾರೆ, ಅದರಲ್ಲಿ ಒಳ್ಳೆ ಹಾಡಿದೆ. ನನಗಾಗಿ ಬಾಳಿದ ಮನೆ ತೆಗೆದು, ನನಗಾಗಿ ನೀನು ಅಂತ ಯಾರೋ ಒಂದಿದೆ.
0: ಬಾಳಿದ
1: ಬಾಳಿದ ಮನೆ,
0: ಬಾಳಿದ ಮನೆ
1: ಚೆನ್ನಾಗಿದೆ. ತುಂಬಾ ಮೆಲೋಡಿ ರಾಜನಾಗಿಂದ, ಬ್ಯೂಟಿಫುಲ್ ಮೆಲೋಡಿ ಆಡಿ. ಯಾವತ್ತೂ ನನ್ನವೆಲ್ಲ ಬಹುತೇಕ ಜನರಿಗೆ ಗೊತ್ತಿದೆ, ಯಾವತ್ತು ಮೆಲೋಡಿ ಹಾಡು ಉಮೇಶ್ ಸಿರಿಗೆರೆ ಕಾಲದಲ್ಲಿ ಚೆನ್ನಾಗಿರ್ತದೆ.
0: ಬಾಳಿದ ಮನೆಯಲ್ಲಿ ಒಂದು ಹಾಡು ಮಾತ್ರ ಇದೆ ಉಮೇಶ್ ಅವರೇ, ರಾಜ್ಕುಮಾರ್ ಅವ್ರು ಹಾಡಿರೋದು ಆ ವಿಧಿ.
1: ಅಷ್ಟೊಂದು ಹಾಡುಗಳು ಎಲ್ಲ ಅವೆಲ್ಲ ಯಾಕೆ ಆಗ್ತಿಲ್ಲ ಅಂತ ಗೊತ್ತಿಲ್ಲ. ಏನ್ ನಿಮ್ ಆಕಾಶವಾಣಿ ಮಾಡ್ಕೊಂಡಿಲ್ವ, ಅವ್ರು ಅಲ್ಲಿಂದ ಅಷ್ಟು ಗೊತ್ತಾಗ್ತಿಲ್ಲ ಸರ್.
0: ನೀವ್ ಯಾಕೋ ಇಲ್ಲದಿರೋ ಹಾಡುಗಳನ್ನೇ ಲಿಸ್ಟ್ ಮಾಡಿಕೊಂಡು ಕೇಳ್ತೀರಿ?
1: ತಪ್ಪಿಕೊಂಡಿರ ನಾನ್ ಯಾಕೆ, ನನಗೆ ಹೀಗಾಯ್ತ. ಗಂಡು ಸಿಡಿಗುಂಡು ಹೊಸ ಬಾಳು ಇದಿದ್ದಾರೆ, ಗಂಡು ಮಾಲಶಿ ಅಂಬರೀಶ್, ಗಂಡು ಸಿಡಿಗುಂಡು ಸರಿ. ನಾನ್ ಯಾಕೆ ಇದಾಗೋದು, ಒಳ್ಳೆ ಮೆಲೋಡಿ ಯಾರು ಕೇಳ್ತಿದ್ದ, ನೀವ್ ತಪ್ಪಿಕೊಂಡಿರಲ್ಲ ನಮ್ಮ ಮೇಲೆ.
0: ಗಂಡು ಸಿಡಿಗುಂಡುನಲ್ಲಿ ಯಾವ್ದು
1: ಹೊಸ ಭಾಷೆ ನಿಮ್ಮ ಕೆಲಿಂದಲ್ಲಿ?
0: ಹೊಸ ಭಾಷೆ ನಾನು ಹಾಡಲ್ಲ, ನೀವು ಕೇಳಿದಿರಿ, ನಿಮ್ ಗೀತೆ ಪ್ರಸಾರ ಮಾಡ್ತಾ ಇದ್ದೀನಿ.
1: ಧನ್ಯವಾದಗಳು
0: ಉಮೇಶ್ ಅವರೇ, ನಿಮ್ ಹಾಡು ಬರ್ತಾ ಇದೆ ಕೇಳೋಣ.

0: హలో
1: సార్ నమస్తే.
0: నమస్కారం. యారు?
1: గీతా మలగొప్పాయి.
0: గీతా అవరే, అంబరీష్ అవర నటనీయ ಹಾಡು ಯಾವ್ದು ಇಷ್ಟ ನಿಮ್ಗೆ?
1: ಸರ್, ಒಲವಿನ ಉಡುಗೊರೆ ಚಿತ್ರದಿಂದ. ಒಲವಿನ ಉಡುಗೊರೆ ಕೊಡಲೇನು ರಕ್ಷಿತಾಜಿ ಬರೆದಿದ್ದ
0: ನೋಡ್ತಾ ಇದ್ದೀನಿ. ಹಾಗೀರಿ, ಓಕೆ. ಅದರಲ್ಲಿ ಎರಡು ಇದೆಲ್ವಾ? ಒಂದು ಡ್ಯೂಯೆಟ್ ಇದೆ, ಇನ್ನೊಂದು ಸೋಲೋ ಇದೆ. ಈ ಫಿಲ್ಮ್ ನೋಡಿದ್ದೀರಾ?
1: ನೋಡಿ.
0: ಓಕೆ, ಧನ್ಯವಾದ ಕರೆ ಮಾಡೋದಕ್ಕೆ. ನಿಮ್ಮ ಇಷ್ಟದ ಹಾಡು ಕೇಳೋಣ.
1: ಧನ್ಯವಾದ.

0: ಹಲೋ ಹಲೋ
1: ಹಲೋ
0: ಹೇಳಿ ಯಾರು?
1: ನಮಸ್ತೆ, ರಾಧಾ ನಿಧಿಯಿಂದ.
0: ಓಕೆ ರಾಧಾ ಅವರೇ, ಹೇಳಿ ಯಾವ ಹಾಡಬೇಕು? ಅಂಬರೀಷ್ ಅಭಿನಯದ್ದು
1: ಸರ್, ಅದು ಅಂಬರೀಷ್ ನಟನದೇ. ಸಿನಿಮಾದ ಹೆಸರು ನೆನಪಿಲ್ಲ, ಹಾಡು ಮಾತ್ರ ಬೆಳ್ಳಿ ರಥದಲ್ಲಿ ಸೂರ್ಯ ತಂದ ಕಿರಣ ಚಂದ್ರ ಆಗಮನ ಅಂತ ಇದೆ ಸರ್, ಸ್ಟಾರ್ಟಿಂಗ್ ಲೈನ್ಸ್ ಅದು ಪಕ್ಕ
0: ನೋಡ್ತಾ ಇದ್ದೀನಿ. ರೀ
2: ಆಯ್ತು ಸರ್.

ಬೆಳ್ಳಿ ರಥದಲ್ಲಿ ಸೂರ್ಯ ತಂದ ಕಿರಣ ಅಲ್ವಾ. ಆಯ್ತು ರಾಧವ್ರೆ, ನಿಮ್ಮ ಇಷ್ಟದ ಹಾಡು ಕೇಳೋಣ. ಧನ್ಯವಾದ ಕರೆ ಮಾಡಿದ್ದಕ್ಕೆ.

0: हेलो,
1: नमस्कार
0: नमस्कार यारू
1: ರಮೇಶ್ ಶರಣರ್ ಮಾತಾಡ್ತೀನಿ ಸರ್, ಬಸವನ ಬಾಗೇಡಿ ತಾಲೂಕಿಂದ.
0: ರಮೇಶ್ ಸರ್ ಹೇಳಿ, ಯಾವ್ದು ಹಾಡ್ಬೇಕು?

0: ಬೇಕು?
1: ಎಂಟದೆ ಬಂಟ ಸರ್.
0: ಎಂಟದೆ ಬಂಟ, ಒಂದ್ ನಿಮಿಷ ಹಾಗೆ ನೋಡ್ತೀನಿ ರೀ.
1: ಹಾ ಸರ್.
0: ಎಂಟದೆ ಬಂಟ ಇಲ್ಲ ಅಂದ್ರೆ ಏನ್ ಮಾಡೋದು?
1: ಇಲ್ಲ ಅಂದ್ರೆ ಏಳು ಸುತ್ತಿನ ಕೋಟೆ ಕೇಳಿದ್ರಂದ್ರಿ ಸರ.
0: ಏಳು ಸುತ್ತಿನ ಕೋಟೆನಾ?
1: ಹಾ ಸರ್.
0: ಓಕೆ ನೋಡ್ತೀನಿ. ಏಳು ಸುತ್ತಿನ ಕೋಟೆನಲ್ಲಿ ಯಾವುದು?
1: ಅದು ಏನು ಮಾಡಲು ಹೋಗಿ ಏನು ಮಾಡಿದೆ ನೀನು?
0: ನೀನ್ ಯಾವಾಗಾದ್ರೂ ಹಂಗ್ ಮಾಡಿದ್ರೇನು?
1: ಅದನ್ ನೋಡಿ ಏನ್ ಕಲಿಬೇಕಂದ್ರು ಅವ್ರು ಹಿಂದಾರಿ ಸರ್. ಅವ್ರು ಈಗ ಮುಂದಿನ ಪೀಳಿಗೆಗೆ ಯಾವತ್ತು ಅಜರಾಮರ್ರಿ ಸರ. ಅಂತ ಗಾಯಕರು ಅಂತ ನಟರು ಇನ್ನು ಹುಟ್ಟಂಗ್ರಿ ಸರ್.
0: ಧನ್ಯವಾದ ಕರೆ ಮಾಡೋದಕ್ಕೆ. ನಿಮ್ ಇಷ್ಟದ ಹಾಡು ಕೇಳೋಣ.

0: ಹಲೋ
1: ಹಲೋ
0: ಹೇಳಿ
1: ಸರ್. ನಮಸ್ತೆ.
0: ನಮಸ್ಕಾರ.
1: ನಾನು ಮಂಜುನಾಥ ಲಕ್ಷ್ಮೀ ಸರ್.
0: ರಾಜು ಸರ್, ಅಂಬರೀಶ್ ಅವರ ನಟನೆಯ ಯಾವ ಚಿತ್ರಗೀತೆ ಬೇಕು ನಿಮಗೆ?
1: ನನಗೆ ಅಂತ ಫಿಲಮ್ ಸರ್ ಆಗ್ತೀರ ಸರ್
0: ಅಂತ ನೋಡ್ತೀನಿ. ಹಾಗೆ ಇರಿ.
1: ಅದೇ ಇದು
0: ಅಂತದಲ್ಲಿ ಯಾವುದು? ಓಕೆ, ಧನ್ಯವಾದ. ನಿಮ್ಮ ಇಷ್ಟದ ಹಾಡು ಕೇಳೋಣ.
1: ಸರ್ ಧನ್ಯವಾದ. ಸರ್ ಧನ್ಯವಾದ.

0: ಹಲೋ
1: ಹಲೋ
0: ಹೇಳಿ
1: ಸರ್. ನಿಧಿಗೆಯಿಂದ ಮೋಹಿತ್.
0: ನಿಧಿಗೆಯಿಂದ ಮೋಹಿತ್. ಮೋಹಿತ್ ಯಾವ ಹಾಡು ಬೇಕು
1: ಸರ್? ಮಂಡ್ಯದ ಗಂಡು ಫಿಲಮ್.
0: ನೀನ್ ಆ ಪಿಕ್ಚರ್ ನೋಡಿದೀಯಾ?
1: ಇಲ್ಲ, ಹಾಡು ಚೆನ್ನಾಗಿದೆ.
0: ಯಾವ ಹಾಡದ್ರಲ್ಲಿ?
1: ಮಂಡ್ಯದ ಗಂಡು ಒಂದು ಹಾಡಿದೆಯಲ್ಲ ಸರ್.
0: ಅದೇ ಯಾವ ಹಾಡು? ಯಾವುದು?
1: ಕುಚ್ಚಿಕು ಫಿಲಂ.
0: ಕುಚ್ಚಿಕು ಫಿಲಂ ನೋಡಿದ್ಯಾ?
1: ಎಸ್ ಸರ್, ನೋಡಿದ್ದೀನಿ.
0: ಯಾವುದು ಹಾಡು?
1: ಕುಚ್ಚಿಕು ಕುಚ್ಚಿಕು ಕುಚ್ಚಿಕು ಕುಚ್ಚಿಕು ಸರ್.
0: ಕುಚ್ಚಿಕು ಕುಚ್ಚಿಕು ಅದು ಯಾವ ಫಿಲಮ್? ಇಲ್ವಲ್ಲ ಇದ್ರಲ್ಲಿ. ಪಾಪ ಕಟ್ಟೇ ಮಾಡ್ಬಿಟ್ಟೆ ಹುಡುಗ, ಹುಡುಕ್ತಾ ಇದ್ದೆ ನಾನು. ಕುಚ್ಚಿಕು ಕುಚ್ಚಿಕು. ಹಲೋ
2: ಹಲೋ
0: ಹೇಳಿ, ಯಾರು?
2: ಲೇರಿತಾ ಭದ್ರಾವತಿಯಿಂದ ಸರ್.
0: ಯಾವ ಹಾಡ್ಬೇಕು
2: ಸರ್? ಹುಡುಗ ಕೇಳಿದ್ನಲ್ಲ ಕುಚ್ಚುಕು ಕುಚ್ಚುಕು ಅಂತ, ಅದೇ ಸಾಂಗ್. ಅದು ದಿಗ್ಗಜರು ಫಿಲಂ ಇಂದ ಸರ್.
0: ದಿಗ್ಗಜರುನಾ?
2: ಅಂಬರೀಶ್ ಅವರು ವಿಷ್ಣುವರ್ಧನ್ ಮಾಡಿರೋದು. ಇವತ್ತು ನಮ್ ಫ್ರೆಂಡ್ ಅವ್ರ ಬರ್ತಡೆ, ಹಂಗಾಗಿ.
0: ಕರೆಕ್ಟ್. ಕುಚ್ಚಿಕು ಕುಚ್ಚಿಕು ಫಿಲ್ಮ್ ಅಂದಾಗ ಅಂತ ಅರ್ಥ ಆಯ್ತು ನಂಗೆ. ಯಾವುದೋ ಬೇರೆ ಹೆಸರು ಹೇಳ್ತಾ ಇದ್ದಾನೆ, ತಪ್ಪು ಆಗ್ತಾ ಇದೆ ಅಂತ. ನೀವು ಅದನ್ನ ಸರಿಯಾಗಿ ಹೇಳಿದ್ರಿ. ನಿಮ್ಮಿಬ್ಬರಿಗಾಗಿ ಈ ಹಾಡು. ಧನ್ಯವಾದ ಕರೆ ಮಾಡಿದಕ್ಕೆ.
3: ಓ ಗೆಳೆಯ, ಜೀವದ ಗೆಳೆಯ.

0: ಹಲೋ
1: ಹಲೋ
0: ಹೇಳಿ ಗೋರ್ಪಡೆ ಅವರೇ, ಯಾವ ಹಾಡ್ಬೇಕು?
1: ಇದು ಚಕ್ರವ್ಯೂಹದ್ದು. ಇದು ಟೈಟಲ್ ಸಾಂಗ್
0: ನೋಡ್ತಾ ಇದ್ದೀನಿ. ನಿಮ್ ಹಾಡು ಚಕ್ರವ್ಯೂಹ,
1: ಚಕ್ರವ್ಯೂಹ. ಇದು ಚಕ್ರವ್ಯೂಹ.
0: ಓಕೆ, ನೋಡಿದ್ದೀರಾ ಸರ್ ಈ ಫಿಲ್ಮ್?
1: ಇಲ್ಲ, ಫಿಲ್ಮ್ ನೋಡಿಲ್ಲ.
0: ಹಾಡು ಇಷ್ಟವಾಗುತ್ತೆ? ಆಯ್ತು, ನಿಮಿಷದ ಹಾಡು ಕೇಳೋಣ. ಧನ್ಯವಾದ ಕರೆ ಮಾಡಿದ್ದಕ್ಕೆ.

ಒಂದೇ ಒಪ್ಪಲು ಬಾಳುವ ಚಕ್ರವ್ಯೂಹ ಇದು, ಚಕ್ರವ್ಯೂಹ ಹಣದ ಮೋಹ ಅಧಿಕಾರದ ದಾಹ, ಒಪ್ಪನ ತಿಂದೆ ಒಪ್ಪನು ಬದುಕುವ ಒಪ್ಪನ ಕೊಂದೇ ಒಪ್ಪಲು ಬಾಳುವ ಚಕ್ರವ್ಯೂಹ ಇದು, ಚಕ್ರವ್ಯೂಹ.

ವಂಚನೆ ದ್ರೋಹಗಳೆಂಬ ಆಯುಧ ಹಿಡಿದವರು ಮಾನವರ ಕಬ ಘಟ ಘಟ ಕುಡಿಯುತ್ತ ತೇಗುವ ರಾಕ್ಷಸರು ಮೋಸ ವಂಚನೆ ದ್ರೋಹಗಳೆಂಬ ಆಯುಧ ಹಿಡಿದವರು ಮಾನವ ರಕ್ತವ ಘಟ ಘಟ ಕುಡಿಯುತ್ತ ತೇಗುವ ರಾಕ್ಷಸರು ಸುತ್ತಲು ಕುಳಿಯುತ್ತಲಿರಲು ಕತ್ತಲು ಕಣ್ತುಂಬಿರಲು ಸುತ್ತಲು ಕುಳಿಯುತ್ತಲಿರಲು ಕತ್ತಲು ಕಣ್ತು

ಬೆಚ್ಚಿದ ಆನೆಗಳು ಬುಡಲಿ ಓರ್ವನೆ ನುಗ್ಗುತ್ತ ಸಾಯುವೆಯೋ. ಉಕ್ಕಿನ ಕೋಟೆಯ ನಡುವಲ್ಲಿ ನಿಂತು ಯಾರನ್ನು ಕೂಗುವೆಯೋ? ಸೊಕ್ಕಿದ ಆನೆಗಳು ಬುಡಲಿ ಓರ್ವನೆ ನುಗ್ಗುತ್ತ ಸಾಯುವೆಯೋ? ಎದುರಿಸಿ ಉಳಿಯುವೆಯೇನು ಚದುರಿಸಬಲ್ಲೆಯ ನೀನು? ಎದುರಿಸಿ ಉಳಿಯುವೆಯೇನು ಚದುರಿಸಬಲ್ಲೆಯ ನೀನು?

0: ಹಲೋ
1: ನಮಸ್ತೆ ಸರ್.
0: ನಮಸ್ಕಾರ ರಾಜು ಅವರೇ, ಹೇಳಿ.
1: ಊಟ ಆಯ್ತಾ ಸರ್?
0: ಊಟ ಆಯ್ತು. ಯಾವ ಫಿಲ್ಮ್ ಮಾಡ್ಬೇಕು ತಮ್ಗೆ
1: ಸರ್? ನನಗೆ ಸಾವಿರ ತಾರೆಗಳು, ಉಷಾ ಚಿತ್ರದ್ದು.
0: ಉಷಾ ಫಿಲ್ಮ್ ಅಂಬರೀಷ್ ಅವ್ರು ಮಾಡಿರೋದಾ?
1: ಅಲ್ಲ ಸರ್, ಅದು ಶರತ್ ಕುಮಾರ್ ಮತ್ತೆ ಸುಹಾಸ್. ಹೇಳಿ.
0: ಇಲ್ಲ, ಈ ಕಾರ್ಯಕ್ರಮ ಅಂಬರೀಷ್ ನಟನೆ ಚಿತ್ರಗೀತೆಗಳಿಗೆ ಸಂಬಂಧಪಟ್ಟಿದೆ.
1: ಅವ್ರದ್ದು ಮಾತ್ರ ಸರ್. ಹಂಗ ನನಗೆ ಇದು ಬ್ರಹ್ಮಾಸ್ತ್ರದಲ್ಲಿ ಬ್ರಹ್ಮಾಸ್ತ್ರ ಕನ್ನಡಮ್ಮನ ದೇವಾಲಯ ಕಂಡೆ
0: ನೋಡ್ತಾ ಇದ್ದೀನಿ. ಕನ್ನಡಮ್ಮನ ದೇವಾಲಯ ಕಂಡೆ, ಅದೇ ಹಾಡಲ್ಲ?
1: ಹೌದು ಸರ್, ಎಣ್ಣೆ ಕಂಡಿದೆ.
0: ಬ್ರಹ್ಮಾಸ್ತ್ರ ಇಲ್ವಲ್ಲ ಸರ್?
1: ಬ್ರಹ್ಮಾಸ್ತ್ರ ಇಲ್ವಾ?
0: ಬ್ರಹ್ಮಾಸ್ತ್ರ ಸಿಗ್ತಾ ಇಲ್ಲ.
1: ಆಮೇಲೆ ರಥದಲ್ಲಿ ಸೂರ್ಯ ತಂದೆ.
0: ಅದು ನಿದ್ದಿಗೆಯಿಂದ ರಾಧವ್ರು ಕೇಳಿದ್ರು, ಪ್ರಸಾರ ಮಾಡಿ ಆಯ್ತು. ಬ್ರಹ್ಮ ವಿಷ್ಣು ಮಹೇಶ್ವರದಲ್ಲಿ ಇದ್ದಾರೆ ಅಂಬರೀಷ್ ಅವರು.
1: ಬ್ರಹ್ಮ ವಿಷ್ಣು ಮಹೇಶ್ವರದಲ್ಲಿ ಅಂತ ಒಳ್ಳೆ ಹಾಡಿಲ್ಲ ಅಂತ ಚಕ್ರವ್ಯೂಹ ಆಯ್ತು. ಇಲ್ಲ, ಒಂಟಿ ಸಲಕ್ಕೆ ಹಾಕ್ತೀರಿ ಸರ್?
0: ನೋಡ್ತೀನಿ ಇರಿ. ಹಾಗೆ
1: ಬಡವಾರ ಹಳ್ಳಿ ಪಾಂಡವರು,
0: ಬಡವಾರ ಹಳ್ಳಿ ಪಾಂಡವರು ಅದರಲ್ಲಿ. ಅದು ಅಂಬರೀಷ್ ಫಿಲ್ಮ್ ಅದು?
1: ಹೌದು
0: ಸರ್. ಯಾವಾಗ ಬಂದಿದ್ದು ಪಿಕ್ಚರ್ ಇದು
1: ಸರ್?
0: ಈ ಪಿಕ್ಚರ್ ಯಾವಾಗ ಬಂದಿದ್ದು?
1: ಇದು ಸುಮಾರು ಇವರು ಪುಟ್ಟಣ ಕಣಗಲ್ ಅವರು ಸರ್.
0: ಪುಟ್ಟಣ ಕಣಗಲ್ ಅವರು ತುಂಬಾ ಹಳೆಯ ಹಾಡಲ್ಲ. ಯಾವ ಹಾಡಿದ್ರಲ್ಲಿ?
1: ಜನ್ಮ ನೀಡಿದ ಈ ತಾಯಿಯನ್ನ ಹೇಗೆ ತಾನೆ ಮರೆಯಲಿ.
0: ಓಕೆ ಸರ್, ನಿಮ್ಮ ಹಾಡು ಕೇಳೋಣ. ಧನ್ಯವಾದ ಕರೆ ಮಾಡಿದ್ದಕ್ಕೆ.
1: ಧನ್ಯವಾದ ಸರ್.

0: Hallo?
1: Hello?
0: Ja, du?
1: Gorni Bidinda JM.
0: Okay, JM ka yaw hard beku nimge?
1: Hard.
0: Ha?
1: Ha? Manina Gorni.
0: Ambrish avri roma film matra keli.
1: Ambrish arde alwa adu.
0: Nani gottila nivu helidre haaktini.
1: Hard hard hard. Mega bantu mega.
0: ಮೇಘ ಬಂತು ಮೇಘ ಯಾವ ಪಿಕ್ಚರ್ ಇದು?
1: ಮಣ್ಣಿನ ದೋಣಿ ಅಂತ.
0: ಯಾರು ಹೇಳ್ಕೊಡ್ತಿದ್ದಾರೆ ನಿಮಗೆ?
1: ನನ್ನ ಮೊಮ್ಮಗ ಇದ್ದಾನೆ.
0: ಹೌದಾ? ಮೇಘ ಬಂತು ಮೇಘ ಡಾಕ್ಟರ್ ರಾಜ್ಕುಮಾರ್ ಹಾಡಿರೋದು. ನೀವು ಪಿಕ್ಚರ್ ನೋಡಿರೋದನ್ನು?
1: ಡಾಕ್ಟರ್ ರಾಜ್ಕುಮಾರ್ ಹಾಡಿರೋದದು. ಇದು ಯಾವ್ದಪ್ಪ ಈ ಮಣ್ಣಿನ ಹೆಣ್ಣನ್ನು ಜರಿಬೇಡ ಓ ಅಭಿಮಾನಿ.
0: ಈಗ ಈಗ ಆಗಲ್ಲ, ನಿಮ್ ಹಾಡಾಗ್ಲೇ ಶುರು ಆಗ್ಬಿಡ್ತು. ಮೇಘ ಬಂತು ಮೇಘ
1: ರಾಜ್ಕುಮಾರ್ ಹಾಕಿದ್ರ.

0: हेलो हेलो हेलो ಆತ್ಮೀಯ ಕೇಳುಗರೆ, ಈ ನೇರ ಫೋನಿನ ಕಾರ್ಯಕ್ರಮದಲ್ಲಿ ಅಂಬರೀಷ್ ಅಭಿನಯದ ಗೀತೆಗಳನ್ನ ತಾವು ಇಷ್ಟದವರೆಗೂ ಕೇಳ್ತಾ ಇದ್ರಿ. ಹಲೋ ಹಲೋ
1: ಹಲೋ
0: ಹೇಳಿ, ಯಾರು? ಗೌತಮಿ ಅವರೇ, ಹೇಳಿ, ಯಾವ ಹಾಡ್ಬೇಕು ತಮ್ಗೆ? ಪಿಕ್ಚರ್ ನೋಡಿದಿರಾ? ಇದು ಆದ್ರೆ ಹಾಡು ಇಷ್ಟವಾಗುತ್ತಾ? ಓಕೆ, ಧನ್ಯವಾದ ಕರೆ ಮಾಡಿದಕ್ಕೆ. ನಿಮ್ಮ ಹಾಡು ಪ್ರಸಾರ ಮಾಡ್ತಾ ಇದ್ದೀನಿ, ಕೇಳೋಣ.
1: ಓಕೆ ಸರ್.

ಆತ್ಮೀಯ ಕೆಳಗರೆ, ಇದುವರೆಗೆ ನೇರ ಫೋನಿನ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮದಲ್ಲಿ ಅಂಬರೀಷ್ ಅಭಿನಯದ ಗೀತೆಗಳನ್ನು ತಾವು ಆಯ್ಕೆ ಮಾಡಿ ಆಲಿಸಿದಿರಿ. ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಈಗ ಮಿಕ್ಸ್ಡ್ ಮೆಲೋಡಿ, ಹಿಂದಿ ಮತ್ತು ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ.

ಮಾಡಿದೆ. ಅಯ್ಯಯ್ಯೋ ಅಯ್ಯಯ್ಯೋ ತಾನಾರೆ ನನ್ನನ್ನು ನಿನ್ನನ್ನು ನಿಜ ಕಣೆ ನಿನ್ನಂತ ಹೆಣ್ಣು ಎಲ್ಲೂ ಹೊಂದಿಲ್ಲ ನಿನ್ನದೇ ಎಲ್ಲೂ ನನ್ನ ಬಿಟ್ಟಿಲ್ಲ ಎಂಥ ಹೆಣ್ಣು.

ನನ್ನಂತ ಹೆಣ್ಣು ಎಲ್ಲೂ ಹುಟ್ಟಿಲ್ಲ, ನಿನ್ನಾಸೆ ಹೆಣ್ಣು ನನ್ನ ಬಿಟ್ಟಿಲ್ಲ. ಆ ಎಂಥ ಹೆಣ್ಣು ಗಜ ನಿಂಬೆ ಕಣ್ಣು

0: में हंसत जात हम हंसत जात अरे एक चतुर नार बड़ी होशियार।
1: ಪಟೋಸನ್ ಪಟೋಸನ್ ಚಿತ್ರದ ಗೀತೆ ಹಾಡಿದ್ದಾರೆ ಕಿಶೋರ್ ಕುಮಾರ್, ಮನ್ನಾಡೆ ಮತ್ತು ಮೆಹಮೂದ್.

ಮೀಡಿಯ ವಾರ 70 ಕಿಲಾಟ್ಸ್ ಹಾಗೂ ಎಫ್ಎಂ 103.5 ಹಾಗೂ 101.4ರಲ್ಲಿ ಈ ಕಾರ್ಯಕ್ರಮಗಳು ಈಗ ಮುಂದುವರೆಯಲಿದೆ. ಈಗ ಚಿತ್ರಗೀತೆಗಳ ಕಾರ್ಯಕ್ರಮ. ವಸಂತ ಗೀತಾ ಚಿತ್ರಗೀತೆ ನೀಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಮತ್ತು ವಾಣಿ ಜಯರಾಮ್.

0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಮೀಡಿಯಾ 75 ಕಿಲೋಹರ್ಟ್ಸ್ ಮತ್ತು ಎಫ್ಎಂ 103.5 ಕಾರ್ಯಕ್ರಮ ಈಗ ಮುಂದುವರಿಯಲಿದೆ. ಈಗ ಚಿತ್ರಗೀತೆಗಳು. ಅದೇ ಕಣ್ಣು ಚಿತ್ರಕ್ಕೆ ಧ್ವನಿ ನೀಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಮತ್ತು ವಾಣಿ ಜಯರಾಮ್.

0: ಮಾಡಿ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

ಜನ ತಾತ ಜನಿತ ಜಂ ತಾತ್ ಪಗಂ ತಾತ್ ಕೆತ್ತ ಜಂ ತದಿ ಗಿಡತು ತದಿ ಗಿಡತು ತದಿ ಗಿಡತು ತಾನು ತೀಂಗು ತದ ತದಿ ಗಿಡತು ತಾನು ತೀಂಗು ತದ ತದಿ ಗಿಡತು ತದಿ ಗಿಡತು ತದಿ ಗಿಡತು.

0: ಕುಂತ್ಕೊಳ್ಳೇ.
1: ಕೇಳುಗರೆ, ಸಾರ್ವಜನಿಕರಿಗೆ
2: ಆರೋಗ್ಯ ಅರಿಕೆ ಅರಿವು ಮೂಡಿಸುವ
1: ವಿಶೇಷ ಕಾರ್ಯಕ್ರಮ ಸರಣಿ, ಎಲ್ಲರಿಗೂ ಆರೋಗ್ಯ ಆರೋಗ್ಯ ಸಲಹೆ ಒಳಗೊಂಡ ಕಾರ್ಯಕ್ರಮ
2: ಪ್ರತಿ ಸೋಮವಾರ ಬೆಳಗ್ಗೆ 8:45 ಪ್ರಸಾರವಾಗಲಿದೆ.
1: ಭಾರತೀಯ ವೈದ್ಯಕೀಯ ಸಂಸ್ಥೆಯ ನುರಿತ ವೈದ್ಯರು ಭಾಗವಹಿಸಿ ಮಾಹಿತಿ ನೀಡುವ
2: ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ.
1: ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು
2: IMV ಶಿವಮೊಗ್ಗ ಶಾಖೆ.

0: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
1: ನಮಸ್ಕಾರ, ದಿ ಒರಿಜಿನಲ್ ಆಭರಣ ಉಡುಪಿ ನಿಮಗಾಗಿ ತಂದಿದೆ ನೇಷನ್ ಫಸ್ಟ್ ಗೋಲ್ಡನ್ ಆಫರ್. ಚಿನ್ನಾಭರಣಗಳ ಮೇಕಿಂಗ್ ಚಾರ್ಜಸ್ ಮೇಲೆ ಪ್ರತಿ ಗ್ರಾಮ್ಗೆ 1250 ರೂಪಾಯಿವರೆಗೆ ರಿಯಾಯಿತಿ. ವಜ್ರಾಭರಣಗಳ ಮೇಲೆ ಪ್ರತಿ ಕ್ಯಾರೆಟ್ಗೆ 15,000 ರೂಪಾಯಿವರೆಗೆ ರಿಯಾಯಿತಿ. ಬೆಳ್ಳಿಯ ಸಾಮಗ್ರಿಗಳ ಮೇಲೆ ಪ್ರತಿ ಕಿಲೋಗೆ ಫ್ಲಾಟ್ 7,000 ರೂಪಾಯಿ ರಿಯಾಯಿತಿ. ನಿಮ್ಮ ಹಳೆಯ ಚಿನ್ನವನ್ನು ವಿನಿಮಯ ಮಾಡಿ ಪ್ರತಿ ಗ್ರಾಮ್ಗೆ 250 ರೂಪಾಯಿ ಹೆಚ್ಚುವರಿ ಪಡೆಯಿರಿ. ಈ ಆಫರ್ ಜೂನ್ 7 ಮಾತ್ರ. ನಿಯಮಗಳು ಅನ್ವಯಿಸುತ್ತವೆ. ನಿಮ್ಮ ಹತ್ತಿರದ ದಿ ಒರಿಜಿನಲ್ ಆಭರಣ ಶೋರೂಮ್ಗೆ ಭೇಟಿ ನೀಡಿ.
0: ಹೆಣ್ಣು ಮಗು ಎಂದರೆ ಕೇವಲ ಒಂದು ಜೀವವಲ್ಲ, ಅವಳು ನಾಳೆಯ ತಾಯಿ, ಈ ಜಗತ್ತಿನ ಕಣ್ಣು. ಆದರೆ ಹುಟ್ಟುವ ಮೊದಲೇ ಅವಳ ರೆಕ್ಕೆ ಕತ್ತರಿಸುವುದು ಅಕ್ಷಮ್ಯ ಅಪರಾಧ. ಗರ್ಭದಲ್ಲಿ ಲಿಂಗ ಪತ್ತೆ ಮಾಡುವುದು ಮತ್ತು ಭ್ರೂಣ ಹತ್ಯೆ ಮಾಡುವುದು ಮನುಕುಲಕ್ಕೆ ಅವಮಾನ. ಇದನ್ನು ತಡೆಯುವುದು ನಮ್ಮೆಲ್ಲರ ಜವಾಬ್ದಾರಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
2: ಹೆಣ್ಣು ಭ್ರೂಣ ಹತ್ಯೆಯ ವಿರುದ್ಧ ಧ್ವನಿ ಎತ್ತಿ, ಮಾಹಿತಿ ನೀಡಿ, 1,00,000 ಬಹುಮಾನ ಗೆಲ್ಲಿ.
0: ಇಂತಹ ಕಾನೂನು ಬಾಹಿರ ಕೃತ್ಯ ನಡೆಯುತ್ತಿದ್ದರೆ ತಕ್ಷಣ ಆರೋಗ್ಯ ಇಲಾಖೆಯ ಅಧಿಕಾರಿಗಳು, ಪೊಲೀಸ್ ಇಲಾಖೆ ಅಥವಾ ನಿಮ್ಮ ಹತ್ತಿರದ ಆಶಾ ಕಾರ್ಯಕರ್ತೆಯರಿಗೆ ಮಾಹಿತಿ ನೀಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
3: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
4: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
3: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
4: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
5: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಈಗ ವೇಳೆ 6:05 ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ಕೇಳುವರಿ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-223.
3: ನಿಲಯದ ಈ ಸಂಜೆ ಹಾಗೂ ನಾಳಿನ ಕೆಲವು ಕಾರ್ಯಕ್ರಮಗಳ ಪರಿಚಯ. ಈ ರಾತ್ರಿ 8 ಗಂಟೆಗೆ ಗೌರವಾನ್ವಿತ ಉಪರಾಷ್ಟ್ರಪತಿಗಳಾದ ಶ್ರೀ ಸಿಪಿ ರಾಧಾಕೃಷ್ಣನ್ ಅವರು ದಾವಣಗೆರೆ ಬಿಡಿಟಿ ಕಾಲೇಜಿನ 75ನೇ ವಾರ್ಷಿಕೋತ್ಸವ ಆಚರಣೆಯಲ್ಲಿ ಭಾಗವಹಿಸಿದ ಈ ಕುರಿತು ಬಾನುಲಿ ವರದಿ ಕೇಳುವರಿ. ನಮ್ಮ ನಿಲಯದ 6:15ಕ್ಕೆ ತಿಪಟೂರಿನ ಶ್ರೀ ಕೆರೆಗೋಡು ರಂಗಾಪುರ ಶ್ರೀಮಠದ ಸೇವಾ ಕಾರ್ಯ ಚಟುವಟಿಕೆಗಳ ಈ ಕುರಿತು ಪ್ರಾಯೋಜಿತ ಕಾರ್ಯಕ್ರಮ ಕೇಳಬಹುದು. 6:30ಕ್ಕೆ ಅವಲೋಕನ, 6:50ಕ್ಕೆ ಕೃಷ್ಣರಂಗ ಕಾರ್ಯಕ್ರಮದಲ್ಲಿ ವೈಜ್ಞಾನಿಕ ಅಡಕೆ ತೋಟದ ನಿರ್ವಹಣೆ ಈ ಕುರಿತು ಕೃಷಿ ವಿಜ್ಞಾನ ಕೇಂದ್ರ ನವುಲೆಯ ಶಿವಮೊಗ್ಗದಲ್ಲಿ ತೋಟಗಾರಿಕೆ ವಿಜ್ಞಾನಿಗೆ ಕಾರ್ಯನಿರ್ವಹಿಸಿರುವ ಡಾ ಭರತ್ ಕುಮಾರ್ ಎಂಇ ಅವರೊಂದಿಗೆ ಸಂದರ್ಶನ ಕೇಳುವರಿ. ಸಂದರ್ಶಕರು ಡಾ ಎಸ್ಎಂ ಸುಧಾಕರ್. ನಂತರ ಸಮತೋಲಿತ ರಸಗೊಬ್ಬರಗಳ ಬಳಕೆ ಈ ಕುರಿತು ಡಾ ಎಸ್ಎಂ ಸುಧಾಕರ್ ಅವರಿಂದ ಮಾಹಿತಿ ಕೇಳುವರಿ. ಹಾಗೂ ಅಧಿಕ ಇಳುವರಿಗಾಗಿ ಮುಸುಕಿನ ಜೋಳ ಸುಧಾರಿತ ಕ್ರಮಗಳು ಈ ಕುರಿತು ಡಾ ಎಸ್ಎಂ ಸುಧಾಕರ್ ಅವರಿಂದ ಮಾಹಿತಿ ಕೇಳಬಹುದು. ಈ ರಾತ್ರಿ 7:40ಕ್ಕೆ ಹಿಂದಿ ಚಿತ್ರಗೀತೆಗಳು, 9:30ಕ್ಕೆ ಕರೆಂಟ್ ಅಫೇರ್ಸ್, 8:10ಕ್ಕೆ ನಾಟಕ ಶಿಶಿರದಲ್ಲಿ ವಸಂತ, ರಚನೆ ಎಂಎನ್ ರಾಣಿ ರತ್ನರಾವ್, ನಿರ್ಮಾಣ ಎಸ್ ಉಷಾಲತಾ, 10:30ಕ್ಕೆ ಸವಿ ನೆನಪು, ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ನಾಳೆ ಬೆಳಗ್ಗೆ 6:10ಕ್ಕೆ ಗೀತಾರಾಧನೆ, 6:30ಕ್ಕೆ ಚಿಂತನ ಡಾ ಡಿಸಿ ಗೀತಾ ಅವರಿಂದ, 6:35ಕ್ಕೆ ಕರುಣಾಳು ಬಾ ಬೆಳಕೆ ಡಾ ಗುರರಜ್ಜ ಕರ್ಜಗಿ ಅವರಿಂದ ಕರುಣಾಳು ಬಾ ಬೆಳಕೆ ಕಥನಗಳು, 6:40ಕ್ಕೆ ನೇಗಿಲು ಮಿಡಿತ ಕಾರ್ಯಕ್ರಮದಲ್ಲಿ ಕೃಷಿ ಬೆಳೆಯಲ್ಲಿ ಬೀಜೋಪಚಾರಗಳ ಮಹತ್ವ ಮತ್ತು ಬೀಜೋಪಚಾರಗಳ ಕ್ರಮಗಳು ಈ ಕುರಿತು ಡಾ ಪ್ರಮೀಳಾ ಸಿಕೆ ಅವರಿಂದ ಮಾಹಿತಿ ಕೇಳುವರಿ. 6:45ಕ್ಕೆ ತಿಪಟೂರಿನ ಶ್ರೀ ಕೆರೆಗೋಡು ರಂಗಾಪುರ ಶ್ರೀಮಠದ ಸೇವಾ ಕಾರ್ಯ ಚಟುವಟಿಕೆಗಳ ಈ ಕುರಿತು ಪ್ರಾಯೋಜಿತ ಕಾರ್ಯಕ್ರಮ ಕೇಳುವರಿ. 6:50ಕ್ಕೆ ಹೆಲ್ತ್ ಹಿಟ್ಸ್ ಆರೋಗ್ಯ ಸೂತ್ರಗಳು ಕಾರ್ಯಕ್ರಮದಲ್ಲಿ ಕಜ್ಜಿ ಈ ಕುರಿತು ಡಾ ಶಾಂತಲಾ ಆರ್ಎಂ ಅವರಿಂದ ಮಾಹಿತಿ ಕೇಳಬಹುದು. 7:50ಕ್ಕೆ ದಾವಣಗೆರೆ ಜಿಲ್ಲಾ ಪ್ರವಾಸಿ ತಾಣ ದೇವರಹಳ್ಳಿ ರಂಗನಾಥ ಸ್ವಾಮಿ ದೇವಾಲಯ ಮತ್ತು ನಿರ್ತಟಿ ರಂಗನಾಥ ಸ್ವಾಮಿ ದೇವಾಲಯ ಈ ಕುರಿತು ಮಾತನಾಡುತ್ತಾರೆ ಎಂಎನ್ ಸುಂದರರಾಜ್. 7:45ಕ್ಕೆ 8:30ಕ್ಕೆ ಹಾಗೂ 11:00ಕ್ಕೆ ಚಿತ್ರಗೀತೆಗಳನ್ನು ಕೇಳಬಹುದು. 9:50ಕ್ಕೆ ಮಿಕ್ಸ್ ಮೆಲೋಡಿ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. 9:30ಕ್ಕೆ ಭಾವಗೀತೆಗಳು, 10:00ಕ್ಕೆ ಹಾಡು ಮಾತಾಡು, 11:30ಕ್ಕೆ ಸೇವಾ ಮಾಹಿತಿ, ನಂತರ ಭಾವಗೀತೆಗಳನ್ನು ಕೇಳಬಹುದು. 11:40ಕ್ಕೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಸೊರಬದ ಡಿಪಿ ಪುಷ್ಪ ಮತ್ತು ಸಂಗಡಿಗರಿಂದ ಜನಪದ ಗೀತೆಗಳನ್ನು ಕೇಳಬಹುದು. ನಾಳೆ ಮಧ್ಯಾಹ್ನ 12:05ಕ್ಕೆ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ದಾನ ಚಿಂತಾಮಣಿ ಅತ್ತಿಮಬ್ಬೆ ಈ ಕುರಿತು ಭಾಷಣ ಶಾಂತಲಾ ಎಸ್ ಮುಕುಂದ ಮಠ. 12:30ಕ್ಕೆ ಆರೋಗ್ಯ ಕಾರ್ಯಕ್ರಮ, 1:00ಕ್ಕೆ ಪ್ರಕೃತಿ ಪಥ, 1:20ಕ್ಕೆ ಚಿತ್ರಗೀತೆಗಳು, 2:40ಕ್ಕೆ ಭಾವಗೀತೆಗಳು, 3:01ಕ್ಕೆ ಚಾರ್ಟ್ ಶೋ, 4:00ಕ್ಕೆ ಮಿಸ್ ಮೆಲೋಡಿ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ, 5:00 ಮತ್ತು 8:00ಕ್ಕೆ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಬಹುದು. 6:00ಕ್ಕೆ ಸೇವಾ ಮಾಹಿತಿ, 6:30ಕ್ಕೆ ವಿಜ್ಞಾನ ಮುನ್ನಡೆ, 6:50ಕ್ಕೆ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ತರಕಾರಿ ಕೃಷಿ ಮತ್ತು ಜೇನು ಸಾಕಣೆ ಮತ್ತು ಪಾರಂಪರಿಕ ನಾಟಿ ವೈದ್ಯ ಪದ್ಧತಿ ಈ ಕುರಿತು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ಕತ್ತಲಗೆರೆ ಗ್ರಾಮದ ಪ್ರಗತಿಶೀಲ ರೈತ ಮಹಿಳೆಯಾದ ಶ್ರೀಮತಿ ವಸಂತಮ್ಮ ಕೆಜಿ ಅವರಿಂದ ಸಂದರ್ಶನ ಕೇಳಬಹುದು. ಸಂದರ್ಶನ ಎಸ್ಎಂ ಸುಧಾಕರ್. ನಂತರ ಸಂಬಾರು ಮಂಡಳಿಯ ಕಾರ್ಯಕ್ರಮಗಳು ಈ ಕುರಿತು ಕೊಪ್ಪ ತಾಲೂಕು ಕ್ಷೇತ್ರಾಧಿಕಾರಿಯ ಕಾರ್ಯನಿರ್ವಹಿಸುತ್ತಿರುವ ಡಾ ಆಶಾ ವಾಸುದೇವ ಅವರಿಂದ ಮಾಹಿತಿ ಮತ್ತು ಸಮತೋಲಿತ ರಸಗೊಬ್ಬರಗಳ ಮಾಹಿತಿ ಡಾ ಎಸ್ಎಂ ಸುಧಾಕರ್ ಅವರಿಂದ. ನಾಳೆ 7:40 ಸಮಾಚಾರ ದರ್ಶನ, 9:05ಕ್ಕೆ ಭಾವಗೀತೆಗಳು, 10:00ಕ್ಕೆ ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಸ್ಮಿತಾ ಮುಖಾಶಿ ಅವರಿಂದ ಗಾಯನ ಕೇಳುವರಿ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. ಇದುವರೆಗೆ ನಿಲ್ಲದ ಈ ಸಂಜೆ ಹಾಗೂ ನಾಳಿನ ಕೆಲವು ಕಾರ್ಯಕ್ರಮಗಳ ಪರಿಚಯ ಕೇಳಿದ್ರಿ. ಈ ವಿವರನ್ನು ಆಕಾಶವಾಣಿ ಭದ್ರಾವತಿಯ ಶಿವಮೊಗ್ಗದ ಫೇಸ್ಬುಕ್ ಅನ್ನು ಅಕೌಂಟ್ನಲ್ಲಿ ನೋಡಬಹುದು. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಈಗ ವೇಳೆ 6:20. ಇನ್ನು ಮುಂದೆ ಬೆಂಗಳೂರು ಕೇಂದ್ರ ಸಹ ಪ್ರಸಾರ.
4: ಕ್ಷೇತ್ರದಲ್ಲಿ ಅನಾಥಾಲಯ ಕುಟೀರಗಳು ಹಾಸ್ಟೆಲ್ಗಳನ್ನ ಪೂರ್ವ ಪ್ರಾಥಮಿಕ ಶಾಲೆ ಮಾಧ್ಯಮಿಕ ಶಾಲೆ ಪ್ರೌಢಶಾಲೆ ಕಾಲೇಜುಗಳು ಕೈಗಾರಿಕಾ ತರಬೇತಿ ಕೇಂದ್ರ ಪಾಲಿಟೆಕ್ನಿಕ್ ಸುಮಾರು 19 ಕೇಂದ್ರಗಳನ್ನ ತೆರೆದು ಮಕ್ಕಳಿಗೆ ಅನುಕೂಲ ಆಗತಕ್ಕಂತ ಒಂದು ವ್ಯವಸ್ಥೆಯನ್ನ ನಡೆಸಿಕೊಂಡು ಬಂದಿರತಕ್ಕಂತದ್ದನ್ನ ಗಮನಕ್ಕೆ ತರಬಯಸುತ್ತೇವೆ. ಬಡ ಮಕ್ಕಳ ರೈತಾಪಿ ಜನದ ಕಷ್ಟವನ್ನು ಅರಿತು ಕೆರಗೋಡ ರಂಗಾಪುರ ಕ್ಷೇತ್ರದಲ್ಲಿ ಹಾಸ್ಟೆಲ್ ಪುಸ್ತಕ ಬಟ್ಟೆ ಎಲ್ಲವನ್ನೂ ಉಚಿತವಾಗಿ ಕೊಟ್ಟು ಅವ್ರಿಗೆ ಅನುಕೂಲವನ್ನು ಮಾಡಿಕೊಳ್ತಕ್ಕಂತ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ. ಅದನ್ನ ನೀವೆಲ್ಲರೂ ಸದುಪಯೋಗ ಪಡಿಸಿಕೊಳ್ತಕ್ಕಂಥದ್ದಾಗಬೇಕು. ಸುಮಾರು 450 ವರ್ಷಗಳ ಇತಿಹಾಸವನ್ನು ಹೊಂದಿರತಕ್ಕಂತ ಈ ಕ್ಷೇತ್ರ ಭಿಕ್ಷಾಟನೆಯಿಂದಲೇ ನಡೆಯತಕ್ಕಂಥದ್ದು. ಆಧುನಿಕ ಕಾಲ ಬಂದರೂ ಸಹ ಇವತ್ತು ಭಿಕ್ಷಾಟನೆಯನ್ನು ಮಾಡಿ ಈ ಕ್ಷೇತ್ರವನ್ನು ಅಭಿವೃದ್ಧಿ ಪಥದಲ್ಲಿ ಕೊಂಡೊಯ್ಯತಕ್ಕಂಥದಕ್ಕೆ ತಮ್ಮೆಲ್ಲರ ಸಹಕಾರ ಅಗತ್ಯವಾಗಿರ್ತಕ್ಕಂಥದ್ರ ಜೊತೆಗೆ ನಮ್ಮ ರೈತಾಪಿ ಜನದ ಕಷ್ಟ ಸುಖವನ್ನು ಅರಿತು ಅವರಿಗೆ ತೊಂದರೆ ಆಗಿರ್ತಕ್ಕಂಥದ್ದನ್ನ ನಾವು ನಿಗ್ರಹಿಸಬೇಕು, ಅವ್ರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತಕ್ಕಂಥ ಸದುದ್ದೇಶದಿಂದ ತುಮಕೂರು ಜಿಲ್ಲೆ ತಿಪ್ಟೂರು ತಾಲೂಕು ಕೆರಗೋಡು ರಂಗಾಪುರ ಕ್ಷೇತ್ರಾಧ್ಯಕ್ಷರಾದ ಗುರು ಪರದೇಶ್ ಕೇಂದ್ರ ಸ್ವಾಮೀಜಿಗಳಾದ ನಾವು ಹಾಸ್ಟೆಲ್ ವ್ಯವಸ್ಥೆ ಸ್ಕೂಲ್ಗಳ ವ್ಯವಸ್ಥೆ ಎಲ್ಲ ಮಾಡ್ತಾ ಇದ್ದ ಅದನ್ನ ನೀವು ಸದುಪಯೋಗ ಪಡಿಸಿಕೊಂಡು ಮಕ್ಕಳನ್ನ ಈ ಉಚಿತ ವಿದ್ಯಾರ್ಥಿ ನಿಲಯಕ್ಕೆ ಸೇರಿಸಿ ಅವ್ರನ್ನ ವಿದ್ಯಾವಂತರನ್ನಾಗಿ ಮಾಡತಕ್ಕಂತಹದ್ದು.
5: ಕೇಳುಗರೆ, ನೀವು ಆರ್ಥಿಕವಾಗಿ ಕಷ್ಟದಲ್ಲಿದ್ದೀರಾ? ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಯೋಚನೆ ಮಾಡುತ್ತಿರುವಿರಾ? ಇಲ್ಲಿದೆ ಪರಿಹಾರ. ತಿಪಟೂರು ತಾಲೂಕು ಕೆರಗೋಡಿ ರಂಗಾಪುರ ಶ್ರೀಮಠವು ಬಡತನದ ಅನಾಥ ಹಿನ್ನೆಲೆಯುಳ್ಳ ಮಕ್ಕಳಿಗೆ ಉಚಿತ ಹಾಸ್ಟೆಲ್ನೊಂದಿಗೆ ಶಿಕ್ಷಣವನ್ನು ನೀಡುತ್ತಿದೆ. ವಿವರಗಳಿಗೆ ಸಂಪರ್ಕಿಸಿ 9972623390 ಮತ್ತೊಂದು 9845450395.
4: ಇವತ್ತು ಈ ಕ್ಷೇತ್ರದಲ್ಲಿ ಸುಮಾರು 850 ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಈ ಕ್ಷೇತ್ರದಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳು ನಾನಾ ಕಡೆ ಉದ್ಯೋಗದಲ್ಲಿದ್ದು ಅವರೆಲ್ಲರೂ ಸಹ ಸುಸಂಸ್ಕೃತವಾಗಿ ಅವ್ರ ಜೀವನವನ್ನು ನಡೆಸ್ತಾ ಇದ್ದಾರೆ. ಅದನ್ನೆಲ್ಲ ನೋಡಿದಾಗ ನಮ್ಮ ರೈತರ ಮಕ್ಕಳಿಗೂ ಅದು ಅನುಕೂಲ ಆಗಬೇಕು, ಅವರ ಜೀವನ ಹಸನ ಆಗ್ತದೆ ಅಂತಕ್ಕಂಥ ಸದುದ್ದೇಶದಿಂದ ಈ ಒಂದು ವ್ಯವಸ್ಥೆಯನ್ನ ಕಲ್ಪಿಸಿ ಉಚಿತ ಹಾಸ್ಟೆಲ್ನ ಹುಟ್ಟಿದ ಬಟ್ಟೆ ಪುಸ್ತಕ ಎಲ್ಲವನ್ನ ವ್ಯವಸ್ಥೆ ಮಾಡಿರ್ತಕ್ಕಂಥದ್ದನ್ನ ನೀವು ಮನಗಾಣಬೇಕು. ಹಿರಿಯ ವಿದ್ಯಾರ್ಥಿಗಳು ಕ್ಷೇತ್ರಾಭಿಮಾನಿಗಳ ಸಂಘ ಅವರ ಸಹಕಾರವೂ ಸಹ ನಮ್ಮ ಬಡ ಮಕ್ಕಳಿಗೆ ಬಹಳಷ್ಟು. ನಮ್ಮ ಮಕ್ಕಳ ಭವಿಷ್ಯ ಉಜ್ವಲ ಆಗಬೇಕು, ವಿದ್ಯಾವಂತರಾಗಬೇಕು, ಅವರ ಮುಖಾಂತರ ನಾವು ಸುಖಿಗಳಾಗಿ ಬಾಳತಕ್ಕಂಥದ್ದಾಗಬೇಕು, ನಮ್ಮ ರೈತಾಪಿ ಜನ ಅನುಕೂಲ ಪಡ್ಕೊಳ್ಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ತಿಪಟೂರು ತಾಲೂಕು ಕೆರಗೋಡು ರಂಗಾಪುರ ಕ್ಷೇತ್ರದಲ್ಲಿ ವಿದ್ಯಾರ್ಥಿ ನಿಲಯವನ್ನ ಪ್ರೌಢಶಾಲೆಗಳನ್ನ ಎಲ್ಲಾ ವ್ಯವಸ್ಥೆ ಮಾಡಿರ್ತಕ್ಕಂಥ ಈ ಸದುಪಯೋಗವನ್ನ ತಾವು ಬಳಸಿಕೊಳ್ಳಿ. ಆ ಮುಖಾಂತರ ಪರಮಾತ್ಮಕ್ಕೆ ಪಾತ್ರನಾಗಿ ಅಂತ ಆಶಿಸುತ್ತೇವೆ.
5: ಕೇಳುಗರೆ, ತಿಪಟೂರು ತಾಲೂಕು ಕೆರಗೋಡಿ ರಂಗಾಪುರ ಶ್ರೀಮಠವು ಬಡತನದ ಅನಾಥ ಹಿನ್ನೆಲೆಯುಳ್ಳ ಮಕ್ಕಳಿಗೆ ಉಚಿತ ಹಾಸ್ಟೆಲ್ನೊಂದಿಗೆ ಶಿಕ್ಷಣವನ್ನು ನೀಡುತ್ತಿದೆ. ವಿವರಗಳಿಗೆ ಸಂಪರ್ಕಿಸಿ 9972623390 ಮತ್ತೊಂದು 9845450395.
6: ನೀನು ಭರವಸೆಯ ಪ್ರವಾದಿ.
7: ಇದುವರೆಗೆ ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಶ್ರೀಮಠವು ಬಡತನದ ಮತ್ತು ಅನಾಥ ಹಿನ್ನೆಲೆಯ ಮಕ್ಕಳಿಗೆ ನೀಡುತ್ತಿರುವ ಉಚಿತ ಶಿಕ್ಷಣ ಕುರಿತ ಪ್ರಾಯೋಜಿತ ಕಾರ್ಯಕ್ರಮವನ್ನ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೆರೆಗೋಡಿ ರಂಗಾಪುರ ಶ್ರೀಮಠ.
8: ಸಮಯ 6:20. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು.
9: ಇಯಂ ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಕ ಪುನೀತ ತ್ರಿಪಾಠಿ. ಆದೌ ಮುಖ್ಯ ವಾರ್ತಾ. ಸರ್ವೋಚ್ಚ ನ್ಯಾಯಾಲಯೇನ ಸರ್ವೇಭ್ಯಃ ಉಚ್ಚ ನ್ಯಾಯಾಲಯೇಭ್ಯಃ ತ್ರಿಷು ಮಾಸೇಷು ಏವ ರಕ್ಷಿತಾಃ ಆದೇಶಾಃ ಘೋಷಯಿತುಂ ನಿರ್ದಿಷ್ಟಂ. ಶಿಕ್ಷಾಮಂತ್ರಿಣಾ ಧರ್ಮೇಂದ್ರ ಪ್ರಧಾನೇನ ಪರೀಕ್ಷಾಪರಾಧ ವಿರುದ್ಧಂ ಕಠೋರ ಕಾರ್ಯಾಚರಣಾಯ ಯೋಗ್ಯ ಛಾತ್ರಾಣಾಂ ರಕ್ಷಣಾಯ ಚ ಆಶ್ವಾಸಿತಂ. सूर्याघर योजनया प्रमुखं लक्ष्यं प्राप्त अस्मिन् प्रायः चत्वारिंशत् लक्षाणि गृहाणि रूफटॉप सोलर इत्येतम् अंगीकृतवन्तः। भारत ऋतु विभागेन देशे जून मासे सामान्यात् न्यूनं काग्रिट वृष्टेः अनेकेषु राज्येषु सामान्यात् अधिकं यावत् उष्णतरङ्गस्य स्थितेः च संभावना प्रकटिता। अपि च आईपीएल क्रिकेट क्रीडायाम् अद्य सायंकाले महाराजा यादविन्द्र सिंह अन्तर्राष्ट्रिय क्रिकेट क्रीडाङ्गणे न्यू चण्डीगढ़ नगरे महत्वपूर्णे क्वालिफायर द्वितीय स्पर्धायां गुजरात टाइटन्स दलं राजस्थान रॉयल्स दलं सम्मुखीकरिष्यति। अथ वार्ताः विस्तरेण। अद्य सर्वोच्च न्यायालयेन सम्पूर्णे देशे सर्वेषाम् उच्च न्यायालयानां कृते निर्देशः प्रदत्तः यत् आरक्षित निर्णयाः त्रिमासाभ्यन्तरे एव प्रदातव्यम्। सर्वोच्च न्यायालयेन उक्तं यत् निर्णय घोषणायां विलम्बः वादिनां कृते अपरिवर्तनीयां हानिं जनयितुं शक्नुवन्ति। व्यक्तिगत स्वातन्त्र्य सम्बद्धेषु प्रकरणेषु शीघ्र निर्णयस्य आवश्यकता यः उपरि बलं प्रदत्तम्। मुख्य न्यायाधीशः सूर्यकान्तः तथा न्यायाधीशः जायमाल्या बागची इत्येतयोः पीठेन उक्तं यत् प्रतिभूत्याः आवेदन विषये निर्णयः तस्मिन्नेव दिने घोषणीयः। यदि निर्णयम् आरक्षितं भवति तर्हि तद् अग्रिमदिने एव प्रकाशितं भवेत्। सर्वोच्च न्यायालयेन अन्येऽपि अनेकाः निर्देशाः दत्ताः। न्यायालयेन उक्तं यत् बन्धनमुक्तेः अथवा दण्ड

ಈ ಸಂಜೆ 6:50ಕ್ಕೆ ಕೃಷಿರಂಗ ಕಾರ್ಯಕ್ರಮದಲ್ಲಿ ವೈಜ್ಞಾನಿಕ ಅಡಿಕೆ ತೋಟದ ನಿರ್ವಹಣೆ ಈ ಕುರಿತು ಕೃಷಿ ವಿಜ್ಞಾನ ಕೇಂದ್ರ ನವುಲೆ ಶಿವಮೊಗ್ಗದಲ್ಲಿ ತೋಟಗಾರಿಕೆ ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾ ಭರತ್ ಕುಮಾರ್ ಎಂಇ ಅವರೊಂದಿಗೆ ನಡೆಸಿದ ಸಂದರ್ಶಕರು ಡಾ ಎಸ್ಎಂ ಸುಧಾಕರ್. ನಂತರ ಸಮತೋಲಿತ ರಸಗೊಬ್ಬರಗಳ ಬಳಕೆ ಕುರಿತು ಡಾ ಎಸ್ಎಂ ಸುಧಾಕರ್ ಅವರಿಂದ ಮಾಹಿತಿ ಕೇಳೋಣ. ಅಧಿಕ ಇಳುವರಿಗಾಗಿ ಮುಸುಕಿನ ಜೋಳ ಮತ್ತು ಮೆಕ್ಕೆಜೋಳದಲ್ಲಿ ಸುಧಾರಿತ ಕ್ರಮಗಳು ಈ ಕುರಿತು ಡಾ ಎಸ್ಎಂ ಸುಧಾಕರ್ ಅವರಿಂದ ಮಾಹಿತಿ ಕೇಳಬಹುದು.

0: ಅಳವಡಿಸಿಕೊಂಡಿದೆ, ಆದ್ರೆ ಅವನ್ ಮಾತ್ರ ವಿದ್ಯುತ್ ಬಿಲ್ ಜೀರೋ ಬರುತ್ತೆ ಅನ್ನೋದನ್ನು ಒಪ್ಪೋದಕ್ಕೆ ತಯಾರಿಲ್ಲ. ನಾನು ಹೇಳಿದ ನೋಡಪ್ಪ, ಹೆಸರೇ ಹೀಗೆ ಇದೆ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ನಂತರ ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯುತ್ ಬಿಲ್ ಸೊನ್ನೆ ಬರೋದನ್ನು ಕಂಡು, ಸರಿ ನಾನು ಕೂಡ ಇದನ್ನು ಅಳವಡಿಸಿಕೊಳ್ತೇನೆ ಎಂದು ಹೇಳಿದ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಹಿಂದೆ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ .gov.in ನಲ್ಲಿ.
1: ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
2: ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ.
3: ನಮ್ಮ ಆಹಾರದ ಒಂದಂಶ,
2: ನಮ್ಮ ಸಮಯದ ಒಂದಂಶ,
3: ನಮ್ಮ ಆದಾಯದ ಒಂದಂಶ,
2: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
3: ಆಗ ನಮ್ಮ ಬದುಕು ಪಾವನವಾಗುವುದು.
2: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

ಶತ್ರುಗಳ ಆಯುಧಗಳಿಗೆ ಎದೆಯೊಡ್ಡಿ ಹಸಿವು ನಿದ್ದೆ ಬಾಯಾರಿಕೆಗಳನ್ನು ಲೆಕ್ಕಿಸದೆ ಹಗಲಿರುಳೆನ್ನದೆ ದೇಶ ಕಾಯುವ ಯೋಧರೇ ನಮ್ಮ ನೆಮ್ಮದಿಯ ನಿದ್ದೆಗೆ ಕಾರಣೀಭೂತರು. ದೇಶಕ್ಕಾಗಿ ಬದುಕುವುದು ಹೆಮ್ಮೆಯ ವಿಷಯವಾದರೆ ದೇಶಕ್ಕಾಗಿ ಮಡಿಯುವುದು ಅಮರತೆ. ಪ್ರತಿದಿನ ನಿದ್ರೆಗೆ ಜಾರುವ ಮುನ್ನ ವೀರ ಯೋಧರನ್ನು ಒಮ್ಮೆ ಸ್ಮರಿಸೋಣ ಅಲ್ಲವೇ? ಯೋಧರ ಯೋಗಕ್ಷೇಮಕ್ಕಾಗಿ ಪ್ರತಿಕ್ಷಣವೂ ಪ್ರಾರ್ಥಿಸೋಣ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ನಾಳೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ, ನವದೆಹಲಿಯಲ್ಲಿ ವರಿಷ್ಠರೊಂದಿಗೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಚರ್ಚೆ. ಡಿಕೆ ಶಿವಕುಮಾರ್ ಮುಂದಿನ ಮುಖ್ಯಮಂತ್ರಿ, ಮಾಜಿ ಸಚಿವ ಎಚ್ ಕೆ ಪಾಟೀಲ್ ಸ್ಪಷ್ಟನೆ. ಆತ್ಮನಿರ್ಭರ ಭಾರತ ಪರಿಕಲ್ಪನೆ ವಿಶ್ವದ ಅಭಿವೃದ್ಧಿಗೆ ಪೂರಕ, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್. ಭಟ್ಕಳ ದುರಂತ ಪ್ರಕರಣ ಸಂತ್ರಸ್ತ ಕುಟುಂಬದವರಿಗೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಸಾಂತ್ವನ. ರಾಜ್ಯದಲ್ಲಿ ಮುಂದಿನ 5 ದಿನ ಭಾರೀ ಮಳೆ ಸಾಧ್ಯತೆ, ಹವಾಮಾನ ಇಲಾಖೆ ಮುನ್ಸೂಚನೆ. ವಾರ್ತೆಗಳ ವಿವರ. ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ನಾಳೆ ಸಂಜೆ ಬೆಂಗಳೂರಿನ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಜರುಗಲಿದೆ. ಸಭೆಯ ಅಧ್ಯಕ್ಷತೆಯನ್ನು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕ, ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಹಿಸಲಿದ್ದಾರೆ. ಸಭೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್, ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ರಣದೀಪ್ ಸಿಂಗ್ ಸುರ್ಜೇವಾಲಾ, ವಿಧಾನ ಪರಿಷತ್ನಲ್ಲಿ ಸಭಾನಾಯಕರಾದ ಎನ್ಎಸ್ ಬೋಸರಾಜು ಸೇರಿದಂತೆ ಕಾಂಗ್ರೆಸ್ನ ಎಲ್ಲಾ ಶಾಸಕರು ಭಾಗಿಯಾಗಲಿದ್ದಾರೆ ಎಂದು ಪ್ರಕಟಣೆ ತಿಳಿಸಿದೆ. ಈ ಸಭೆಯಲ್ಲಿ ನೂತನ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆ ನಡೆಯಲಿದ್ದು, ಅವರು ರಾಜ್ಯಪಾಲರನ್ನು ಭೇಟಿ ಮಾಡಿ ಸರ್ಕಾರದ ರಚನೆಗೆ ಹಕ್ಕು ಮಂಡಿಸಲಿದ್ದಾರೆ. ಈ ನಡುವೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ನವದೆಹಲಿಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಕಾಂಗ್ರೆಸ್ ಹಿರಿಯ ನಾಯಕ ರಾಹುಲ್ ಗಾಂಧಿ, ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ ಅವರನ್ನು ಭೇಟಿ ಮಾಡಿ ಸರ್ಕಾರ ರಚನೆಯ ಬಗ್ಗೆ ಸಮಾಲೋಚನೆ ನಡೆಸಿದರು. ಇದಕ್ಕೂ ಮೊದಲು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೊಂದಿಗೆ ಭೋಜನ ಸವಿಯುತ್ತ ರಾಜ್ಯ ರಾಜಕೀಯದ ಬಗ್ಗೆ ಚರ್ಚೆ ನಡೆಸಿದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಡಿಕೆ ಶಿವಕುಮಾರ್, ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸುವುದು ತಕ್ಷಣದ ಆದ್ಯತೆಯಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಈ ಪ್ರಕ್ರಿಯೆ ಮುಗಿದ ಬಳಿಕ ಇತರ ವಿಷಯಗಳ ಬಗ್ಗೆ ಚರ್ಚೆ ನಡೆಸಲಾಗುವುದು ಎಂದು ಹೇಳಿದ್ದಾರೆ. ನಾಳೆ ಶಾಸಕಾಂಗ ಸಭೆ ನಿಗದಿಯಾಗಿದ್ದು, ಪಕ್ಷದ ಎಲ್ಲಾ ಶಾಸಕರು ನಗರದಲ್ಲಿ ಇರುವಂತೆ ಸೂಚಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಮುಂದಿನ ಮುಖ್ಯಮಂತ್ರಿ ಎಂದು ಮಾಜಿ ಸಚಿವ ಎಚ್ ಕೆ ಪಾಟೀಲ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಸಂಸ್ಥೆಯೊಂದಕ್ಕೆ ಮಾಹಿತಿ ನೀಡಿರುವ ಅವರು, ಮುಂದಿನ 2 ದಿನಗಳಲ್ಲಿ ಪ್ರಮಾಣ ವಚನ ಸ್ವೀಕರಿಸುವ ಸಾಧ್ಯತೆ ಇದೆ ಎಂದು ಹೇಳಿದ್ದಾರೆ. ಈ ನಿರ್ಧಾರವನ್ನು ಅಧಿಕೃತಗೊಳಿಸಲು ನಾಳೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಕರೆಯಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಇದೇ ವೇಳೆ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಅವರ ಕಾರ್ಯವೈಖರಿ ಹಾಗೂ ಅವರ ಪಕ್ಷ ನಿಷ್ಠೆಯನ್ನು ಎಚ್ ಕೆ ಪಾಟೀಲ್ ಶ್ಲಾಘಿಸಿದ್ದಾರೆ. ಡಿಜಿಟಲ್ ಇಂಡಿಯಾ, ಮೇಕ್ ಇನ್ ಇಂಡಿಯಾ, ನವೋದ್ಯಮ ಮತ್ತು ಸ್ಕಿಲ್ ಇಂಡಿಯಾದಂತಹ ಯೋಜನೆಗಳ ಮೂಲಕ ದೇಶದ ಯುವಶಕ್ತಿಗೆ ವ್ಯಾಪಕ ಅವಕಾಶಗಳನ್ನು ಕಲ್ಪಿಸಲಾಗಿದ್ದು, ಭವಿಷ್ಯದಲ್ಲಿ ಭಾರತವು ಜಾಗತಿಕ ಮಟ್ಟದಲ್ಲಿ ಮುನ್ನಡೆ ಸಾಧಿಸಲಿದೆ ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅಭಿಪ್ರಾಯಪಟ್ಟಿದ್ದಾರೆ. ದಾವಣಗೆರೆಯಲ್ಲಿ ಇಂದು ಯುಬಿಡಿಟಿ ಇಂಜಿನಿಯರಿಂಗ್ ಕಾಲೇಜಿನ ಅಮೃತ ಮಹೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಆತ್ಮನಿರ್ಭರ ಭಾರತ ಪರಿಕಲ್ಪನೆಯು ಇಡೀ ವಿಶ್ವದ ಅಭಿವೃದ್ಧಿಗೆ ಪೂರಕವಾಗಲಿದೆ ಎಂದು ತಿಳಿಸಿದ್ದಾರೆ. 21ನೇ ಶತಮಾನದಲ್ಲಿ ಜ್ಞಾನ, ನಾವೀನ್ಯತೆ, ಸಂಶೋಧನೆ ಹಾಗೂ ಮಾನವ ಬಂಡವಾಳದ ಮೇಲೆ ಹೂಡಿಕೆ ಮಾಡಲಾಗುತ್ತಿದ್ದು, ಭಾರತದಲ್ಲಿ ತಾಂತ್ರಿಕ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ನೀಡಲಾಗುತ್ತಿದೆ ಎಂದು ಅವರು ಹೇಳಿದ್ದಾರೆ. ದೇಶದ ಯುವ ಇಂಜಿನಿಯರ್ಗಳು, ಸಂಶೋಧಕರು ಮತ್ತು ಉದ್ಯಮಿಗಳಿಗೆ ರಾಷ್ಟೀಯ ಮಿಷನ್ಗಳು ಹೊಸ ಹಾದಿಗಳನ್ನು ತೆರೆದಿದ್ದು, ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವ ನೈತಿಕ ನಾಯಕತ್ವ ಗುಣ ಹೊಂದಿದ ದೇಶದ ನಿರ್ಮಾತೃಗಳನ್ನು ರೂಪಿಸುವ ಗುರುತರ ಜವಾಬ್ದಾರಿ ಇಂಜಿನಿಯರಿಂಗ್ ಸಂಸ್ಥೆಗಳ ಮೇಲಿದೆ ಎಂದು ಅವರು ತಿಳಿಸಿದ್ದಾರೆ.
1: The nation has placed strong emphasis on initiatives such as Digital India, Make in India, Startup India, Skill India, and today semiconductor manufacturing and also the green energy. And this Atmanirbhar Bharat is going to dictate the terms for the entire world in the future. That means we are not going to dictate terms negatively, but we are going to dictate terms in the most positive way. So the entire humanity will be benefited out of the development of India.
0: ಕಾರ್ಯಕ್ರಮದಲ್ಲಿ ರಾಜ್ಯಪಾಲರಾದಂತಹ ಥಾವಚಂದ್ ಗೆಹ್ಲೋಟ್, ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದಂತಹ ನಿರ್ಮಲಾನಂದನಾಥ ಸ್ವಾಮೀಜಿ, ಮಾಜಿ ಸಚಿವರಾದಂತಹ ಎಸ್ಎಸ್ ಮಲ್ಲಿಕಾರ್ಜುನ್, ಡಾ ಎಂಸಿ ಸುಧಾಕರ್ ಸೇರಿದಂತೆ ಹಲವರು

0: ಪ್ರಕಟಿಸಬೇಕು. ಒಂದೊಮ್ಮೆ ಕಾಯ್ದಿರಿಸಿದರೆ ಅವುಗಳನ್ನು ಮಾರನೇ ದಿನ ಪ್ರಕಟಿಸಬೇಕು ಎಂದು ತಿಳಿಸಿದೆ. ಜಾಮೀನು ಅಥವಾ ಶಿಕ್ಷೆಯ ರದ್ದತಿ ಆದೇಶವನ್ನು ಪ್ರಕಟಿಸಿದ ತಕ್ಷಣ ಜೈಲು ಅಧಿಕಾರಿಗಳಿಗೆ ತಿಳಿಸಬೇಕು ಮತ್ತು ವಿಚಾರಣೆ ಎದುರಿಸುತ್ತಿರುವಂತಹ ಅಪರಾಧಿಯನ್ನು ಅದೇ ದಿನ ಅಥವಾ ಮರುದಿನ ಬಿಡುಗಡೆ ಮಾಡಬೇಕು ಎನ್ನುವುದು ಸೇರಿದಂತೆ ಹಲವು ನಿರ್ದೇಶನಗಳನ್ನು ನೀಡಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಭಟ್ಕಳದ ಶಿರಾಳಿ ಬಳಿ ಕಪ್ಪೆ ಚಿಪ್ಪು ತೆಗೆಯುವಾಗ ಉಂಟಾದ ದುರಂತದಲ್ಲಿ ಮೃತಪಟ್ಟ 11 ಸಂತ್ರಸ್ತ ಕುಟುಂಬದವರನ್ನು ಇಂದು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಭೇಟಿಯಾಗಿ ಸಾಂತ್ವನ ಹೇಳಿದರು. ಈ ಸಂದರ್ಭದಲ್ಲಿ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ, ಮಾಜಿ ಸಚಿವ ಶಿವಾನಂದ ನಾಯಕ ಸೇರಿದಂತೆ ಹಲವರು ಇದ್ದರು. ನಂತರ ಮೂರ್ಣಕಟ್ಟೆ ಧ್ವಂಸವನ್ನು ವಿರೋಧಿಸಿ ಭಾರತೀಯ ಜನತಾ ಪಕ್ಷದಿಂದ ಹಮ್ಮಿಕೊಂಡ ಪ್ರತಿಭಟನೆಯಲ್ಲಿ ಪಾಲ್ಗೊಂಡರು. ಕರ್ನಾಟಕ ಉಪಲೋಕಾಯುಕ್ತ ನ್ಯಾಯಮೂರ್ತಿ ಕೆಎನ್ ಫಣೀಂದ್ರ ಅವರು ಇಂದು ಯಾದಗಿರಿ ನಗರದಲ್ಲಿ ವಿವಿಧ ಸಾರ್ವಜನಿಕ ಸ್ಥಳಗಳಿಗೆ ಅನಿರೀಕ್ಷಿತ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಬಸ್ ನಿಲ್ದಾಣದ ಸ್ವಚ್ಛತೆ, ಕುಡಿಯುವ ನೀರಿನ ಸ್ವಚ್ಛತೆ ಹಾಗೂ ಸಾರ್ವಜನಿಕ ಶೌಚಾಲಯಗಳನ್ನು ಪರಿಶೀಲಿಸಿದ ಉಪಲೋಕಾಯುಕ್ತರು ಶೌಚಾಲಯದಲ್ಲಿ ನಿಗದಿತ ಶುಲ್ಕಕ್ಕಿಂತ ಹೆಚ್ಚು ಹಣ ವಸೂಲಿ ಮಾಡುತ್ತಿರುವ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. 3 ರೂಪಾಯಿ ಶುಲ್ಕ ನಿಗದಿಯಾಗಿದ್ದರೂ 10 ರೂಪಾಯಿ ವಸೂಲಿ ಮಾಡುವುದು ಸರಿಯಲ್ಲ, ಸಾರ್ವಜನಿಕರಿಂದ ಹೆಚ್ಚುವರಿ ಹಣ ಪಡೆದಲ್ಲಿ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಅವರು ಎಚ್ಚರಿಕೆ ನೀಡಿದ್ದಾರೆ. ಬಳಿಕ ಸಾರ್ವಜನಿಕರ ಜೊತೆಗೆ ಸಂವಾದ ನಡೆಸಿ ಉಪಲೋಕಾಯುಕ್ತರು ಬಸ್ ನಿಲ್ದಾಣದ ಸೌಲಭ್ಯಗಳ ಕುರಿತು ಅಭಿಪ್ರಾಯ ಸಂಗ್ರಹಿಸಿದರು. ಸಾರ್ವಜನಿಕರ ಸಮಸ್ಯೆ ಪರಿಹರಿಸಲು ಪ್ರಾಮಾಣಿಕವಾಗಿ ಕ್ರಮವನ್ನು ನಿರ್ವಹಿಸಬೇಕು ಎಂದು ಸಾರಿಗೆ ಇಲಾಖೆ ಅಧಿಕಾರಿಗಳಿಗೆ ಅವರು ಸೂಚನೆ ನೀಡಿದ್ದಾರೆ. ಚುನಾವಣಾ ಆಯೋಗದ ನಿರ್ದೇಶನದಂತೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಎಸ್ಐಆರ್ ಪ್ರಕ್ರಿಯೆ ಕೈಗೊಳ್ಳಲಾಗುತ್ತಿದ್ದು ಇದನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಲು ಎಲ್ಲಾ ರಾಜಕೀಯ ಪಕ್ಷಗಳು ಸಹಕಾರ ನೀಡುವಂತೆ ಜಿಲ್ಲಾಧಿಕಾರಿ ಭನ್ವರ್ ಸಿಂಗ್ ಮೀನಾ ಮನವಿ ಮಾಡಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳ ಜೊತೆಗೆ ಹಮ್ಮಿಕೊಳ್ಳಲಾಗಿದ್ದ ಸಭೆಯಲ್ಲಿ ಮಾತನಾಡಿದ ಅವರು, ಎಸ್ಐಆರ್ ಪ್ರಕ್ರಿಯೆ ಪಾರದರ್ಶಕತೆಯಿಂದ ಕೂಡಿದ್ದು ಇದರ ಉದ್ದೇಶ ಅರ್ಹ ಮತದಾರರನ್ನು ಮತಪಟ್ಟಿಗೆ ಸೇರಿಸುವುದು ಮತ್ತು ಅನರ್ಹರನ್ನು ನಿಯಮದ ಅನುಸಾರ ಕೈಬಿಡುವುದಾಗಿದೆ ಎಂದು ಹೇಳಿದ್ದಾರೆ. ಯಾವುದೇ ತರಹದ ಸುಳ್ಳು ಮಾಹಿತಿ ಹಾಗೂ ಅಪಪ್ರಚಾರಗಳಿಗೆ ಕಿವಿಗೊಡಬಾರದು ಎಂದು ತಿಳಿಸಿದ್ದಾರೆ. ಮತದಾರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕುರಿತಂತೆ ಪಾರದರ್ಶಕ ಮತದಾರರ ಪಟ್ಟಿ ತಯಾರಿಕೆಗೆ ಬಿಎಲ್ಒಗಳ ಪಾತ್ರ ಪ್ರಮುಖವಾಗಿದೆ ಎಂದು ಗದಗ ಜಿಲ್ಲಾ ಅಪರ ಜಿಲ್ಲಾಧಿಕಾರಿ ಡಾ ದುರ್ಗೇಶ್ ಕೆಆರ್ ತಿಳಿಸಿದ್ದಾರೆ. ಕಾವೇರಿ 2ನೇ ಹಂತದ 600 ಮಿಲಿಮೀಟರ್ ವ್ಯಾಸದ ಮುಖ್ಯ ಕುಡಿಯುವ ನೀರಿನ ಕೊಳವೆಯಲ್ಲಿ ಉಂಟಾಗಿರುವ ಭಾರೀ ಸೋರಿಕೆಯನ್ನು ತಡೆಗಟ್ಟಲು ಬೆಂಗಳೂರು ಜಲಮಂಡಳಿಯು ತುರ್ತು ದುರಸ್ತಿ ಕಾಮಗಾರಿ ಕೈಗೆತ್ತಿಕೊಂಡಿದೆ. ಈ ಹಿನ್ನೆಲೆಯಲ್ಲಿ ದುರಸ್ತಿ ಕಾಮಗಾರಿ ಮುಗಿಯುವವರೆಗೆ ಮೈಸೂರು ರಸ್ತೆ ಸೇವಾ ವ್ಯಾಪ್ತಿಯ ಹಲವು ಪ್ರದೇಶಗಳಲ್ಲಿ ನೀರು ಸರಬರಾಜಿನಲ್ಲಿ ವ್ಯತ್ಯಯ ಉಂಟಾಗಲಿದೆ ಎಂದು ಬೆಂಗಳೂರು ಜಲಮಂಡಳಿ ಅಧ್ಯಕ್ಷ ಡಾ ರಾಮ್ ಪ್ರಸಾದ್ ಮನೋಹರ್ ತಿಳಿಸಿದ್ದಾರೆ. ಸೌತೆಂಡ್ ವೃತ್ತದ ಮುಖಾಂತರ ಮೈಸೂರು ರಸ್ತೆ ಸೇವಾ ಪ್ರದೇಶಗಳಿಗೆ ಪ್ರತಿನಿತ್ಯ 14 MLD ನೀರು ಸರಬರಾಜು ಮಾಡುವ ಪೈಪ್ಲೈನ್ ರಸ್ತೆಯ ಮುಖ್ಯ ಕೊಳವೆಯಲ್ಲಿ ರಂಧ್ರ ಉಂಟಾಗಿ ಹೆಚ್ಚಿನ ಒತ್ತಡದಲ್ಲಿ ನೀರು ಚಿಮ್ಮುತ್ತಿದೆ. ಸಾರ್ವಜನಿಕರ ಹಿತದೃಷ್ಟಿ ಮತ್ತು ಅಮೂಲ್ಯವಾದ ನೀರಿನ ಸದ್ಬಳಕೆಯ ಉದ್ದೇಶದಿಂದ ಸುರಾನ ಕಾಲೇಜು ಬಳಿ ಇರುವ 24 ಅಂಗುಲದ ಕವಾಟವನ್ನು 8 ಗಂಟೆಗಳ ಕಾಲ ಬಂದ್ ಮಾಡಿ ದುರಸ್ತಿ ಕಾಮಗಾರಿ ನಡೆಸಲಾಗುವುದು ಎಂದು ಅವರು ತಿಳಿಸಿದ್ದಾರೆ. ಇನ್ನು ಹವಾವರ್ತಮಾನ. ಮುಂದಿನ 5 ದಿನಗಳಲ್ಲಿ ರಾಜ್ಯಾದ್ಯಂತ ಗುಡುಗು, ಮಿಂಚು ಮತ್ತು ಬಿರುಗಾಳಿ ಸಹಿತ ಭಾರೀ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಇಂದಿನಿಂದ ಜೂನ್ 2ರವರೆಗೆ ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಮಳೆಯಾಗಿದೆ. ಉತ್ತರ ಒಳನಾಡು ಹಾಗೂ ದಕ್ಷಿಣ ಒಳನಾಡು ಜಿಲ್ಲೆಗಳಲ್ಲಿ ಇಂದು ಮಳೆಯಾಗಲಿದೆ. ಕೋಲಾರ, ಹಾಸನ, ರಾಮನಗರ ಸೇರಿದಂತೆ ಹಲವೆಡೆ ಹಗುರದಿಂದ ಗುಡುಗು ಸಹಿತ ಮಳೆಯಾಗಲಿದೆ. ಬೆಂಗಳೂರು ನಗರದಲ್ಲಿ ರಾತ್ರಿ ವೇಳೆ ಬಿರುಗಾಳಿಯೊಂದಿಗೆ ಗುಡುಗು ಸಹಿತ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಎಚ್ಚರಿಕೆ ನೀಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಾಳೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ, ನವದೆಹಲಿಯಲ್ಲಿ ವರಿಷ್ಠರೊಂದಿಗೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಚರ್ಚೆ. ಡಿಕೆ ಶಿವಕುಮಾರ್ ಮುಂದಿನ ಮುಖ್ಯಮಂತ್ರಿ, ಮಾಜಿ ಸಚಿವ ಎಚ್ಕೆ ಪಾಟೀಲ್ ಸ್ಪಷ್ಟನೆ. ಆತ್ಮನಿರ್ಭರ ಭಾರತ ಪರಿಕಲ್ಪನೆ ವಿಶ್ವದ ಅಭಿವೃದ್ಧಿಗೆ ಪೂರಕ, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್. ಭಟ್ಕಳ ದುರಂತ ಪ್ರಕರಣ ಸಂತ್ರಸ್ತ ಕುಟುಂಬದವರಿಗೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಸಾಂತ್ವನ. ರಾಜ್ಯದಲ್ಲಿ ಮುಂದಿನ 5 ದಿನ ಭಾರೀ ಮಳೆ ಸಾಧ್ಯತೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು.

0: ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ಆಕಾಶವಾಣಿ ಬೆಂಗಳೂರು.
2: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಈಗ ವೇಳೆ 6:50.

0: ಆಕಾಶವಾಣಿಗೆ 90ರ ಸಂಭ್ರಮ, ಭದ್ರಾವತಿ ಕೇಂದ್ರಕ್ಕೆ 60ರ ಸಂತಸ.
1: ರೈತರಿಗೆ ಕೃಷಿ ಮಾಹಿತಿ, ಮಾರುಕಟ್ಟೆ ದರ, ಹವಾಮಾನ ವರದಿ ಹಾಗೂ ಹೊಸ ತಂತ್ರಜ್ಞಾನಗಳ ಬಗ್ಗೆ ನಿರಂತರವಾಗಿ ಮಾಹಿತಿ ನೀಡಲಾಗುತ್ತದೆ. ಇದರಿಂದ ಹಳ್ಳಿಯ ರೈತರು ಆಧುನಿಕ ಕೃಷಿಕರಾಗಲು ಸಾಧ್ಯವಾಗಿದೆ. ಕೃಷಿ ರಂಗ, ರೈತ ಬಂಧು, ಕಿಸಾನ್ ವಾಣಿ ಮುಂತಾದ ವಿಶೇಷ ಕಾರ್ಯಕ್ರಮಗಳು ಇದಕ್ಕೆ ಉದಾಹರಣೆಗಳು. ಇದು ಗ್ರಾಮೀಣ ಅಭಿವೃದ್ಧಿಗೆ ಒಂದು ಜೀವಾಳವಾಗಿ ಪರಿಣಮಿಸಿದೆ.
2: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6ರಂದು ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
3: 18ರಿಂದ 55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
2: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30ನೇ ತಾರೀಕು.
3: ಹೆಚ್ಚಿನ ಮಾಹಿತಿಗಾಗಿ ಲಿಡ್ಕರ್ ಡಾಟ್ ಕಾಂ ಅವಲೋಕಿಸಿ ಅಥವಾ 948230040 ಕರೆ ಮಾಡಿ.
2: ಲಿಡ್ಕರ್, ನಂಬಿಕೆ ನಿರಂತರ.

0: ಕುಂತ್ಕೊಳ್ಳಿ.
1: ಕೇಳುಗರೆ, ಸಾರ್ವಜನಿಕರಿಗೆ
2: ಆರೋಗ್ಯ ಅರಿಕೆ ಅರಿವು ಮೂಡಿಸುವ
1: ವಿಶೇಷ ಕಾರ್ಯಕ್ರಮ ಸರಣಿ, ಎಲ್ಲರಿಗೂ ಆರೋಗ್ಯ ಆರೋಗ್ಯ ಸಲಹೆ ಒಳಗೊಂಡ ಕಾರ್ಯಕ್ರಮ
2: ಪ್ರತಿ ಸೋಮವಾರ ಬೆಳಗ್ಗೆ 8:45 ಪ್ರಸಾರವಾಗಲಿದೆ.
1: ಭಾರತೀಯ ವೈದ್ಯಕೀಯ ಸಂಸ್ಥೆಯ ನುರಿತ ವೈದ್ಯರು ಭಾಗವಹಿಸಿ ಮಾಹಿತಿ ನೀಡುವ
2: ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ.
1: ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು
2: IMV ಶಿವಮೊಗ್ಗ ಶಾಖೆ.

0: ನಮಸ್ಕಾರ.
1: ದಿ ಒರಿಜಿನಲ್ ಆಭರಣ ಉಡುಪಿ ನಿಮಗಾಗಿ ತಂದಿದೆ ನೇಷನ್ ಫಸ್ಟ್ ಗೋಲ್ಡನ್ ಆಫರ್. ಚಿನ್ನಾಭರಣಗಳ ಮೇಕಿಂಗ್ ಚಾರ್ಜಸ್ ಮೇಲೆ ಪ್ರತಿ ಗ್ರಾಮ್ಗೆ 1,250 ರೂಪಾಯಿವರೆಗೆ ರಿಯಾಯಿತಿ. ವಜ್ರಾಭರಣಗಳ ಮೇಲೆ ಪ್ರತಿ ಕ್ಯಾರೆಟ್ಗೆ 15,000 ರೂಪಾಯಿವರೆಗೆ ರಿಯಾಯಿತಿ. ಬೆಳ್ಳಿಯ ಸಾಮಗ್ರಿಗಳ ಮೇಲೆ ಪ್ರತಿ ಕಿಲೋಗೆ ಫ್ಲಾಟ್ 7,000 ರೂಪಾಯಿ ರಿಯಾಯಿತಿ. ನಿಮ್ಮ ಹಳೆಯ ಚಿನ್ನವನ್ನು ವಿನಿಮಯ ಮಾಡಿ ಪ್ರತಿ ಗ್ರಾಮ್ಗೆ 250 ರೂಪಾಯಿ ಹೆಚ್ಚುವರಿ ಪಡೆಯಿರಿ. ಈ ಆಫರ್ ಜೂನ್ 7ರವರೆಗೆ ಮಾತ್ರ. ನಿಯಮಗಳು ಅನ್ವಯಿಸುತ್ತವೆ. ನಿಮ್ಮ ಹತ್ತಿರದ ದಿ ಒರಿಜಿನಲ್ ಆಭರಣ ಶೋರೂಮ್ಗೆ ಭೇಟಿ ನೀಡಿ.
2: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
3: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3.
2: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
3: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3.
2: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
3: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3.
2: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
3: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3.
5: ನಮ್ಮ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ನಮ್ಮ ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ವೈಜ್ಞಾನಿಕ ಅಡಕೆ ತೋಟದ ನಿರ್ವಹಣೆ ಈ ಕುರಿತು ಕೃಷಿ ವಿಜ್ಞಾನ ಕೇಂದ್ರ ನವುಲೆ ಶಿವಮೊಗ್ಗದಲ್ಲಿ ತೋಟಗಾರಿಕೆ ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾ ಭರತ್ ಕುಮಾರ್ ಎಂಇ ಅವರೊಂದಿಗೆ ಸಂದರ್ಶನ ಕೇಳೋಣ.
6: ಆತ್ಮೀಯ ರೈತ ಬಾಂಧವರೇ ಹಾಗೂ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮ ಕೇಳುಗರೆ, ಇವತ್ತು ನನ್ನ ಜೊತೆ ಡಾಕ್ಟರ್ ಭರತ್ ಕುಮಾರ್ ಎಂಇ ಅವರಿದ್ದಾರೆ. ಇವರು ತೋಟಗಾರಿಕೆ ವಿಜ್ಞಾನಿಯಾಗಿ ಕೃಷಿ ವಿಜ್ಞಾನ ಕೇಂದ್ರ ನವಿಲೆ ಇಲ್ಲಿ ಶಿವಮೊಗ್ಗ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಪ್ರಮುಖವಾಗಿ ಈಗ ಇವತ್ತು ಏನು ನಮ್ಮ ರೈತ ಬಾಂಧವರು ಹೆಚ್ಚಿನ ಒಂದು ರೈತ ಬಾಂಧವರಿಗೆ ಕೇಳಿದ್ರೆ, ನಾನು ಅಡಿಕೆ ತೋಟ ಮಾಡಬೇಕು, ಹೊಸದಾಗಿ ಮಾಡಬೇಕು, ಇಲ್ಲ ಅಡಿಕೆ ತೋಟನೇ ಮಾಡ್ಬೇಕಂತ ಇದ್ದೀನಿ ಸರ್, ಮೆಕ್ಕೆಜೋಳ ಬೆಳೆದು ರಾಗಿ ಬೆಳೆದು ನಾನು ಸೋತು ಹೋಗಿದ್ದೀನಿ, ಇಲ್ಲ ಭತ್ತ ಬೆಳೆದು ನನಗೆ ನಷ್ಟ ಆಯ್ತು, ಅದರಲ್ಲಿ ಏನು ಗಿಟ್ತಾ ಇಲ್ಲ ಅಂತ ಅನ್ನೋ ಒಂದು ಮಾತು ಕೇಳಿ ಬರ್ತಾ ಇದೆ ಅಲ್ಲಲ್ಲಿ. ಈ ಒಂದು ನಿಟ್ಟಿನಲ್ಲಿ ಈಗ ಹೊಸದಾಗಿ ಅಡಿಕೆ ತೋಟ ಮಾಡ್ಬೇಕನ್ನೋರಿಗೆ ತಾಂತ್ರಿಕ ಮಾಹಿತಿ ರೂಪದಲ್ಲಿ ನಮ್ಮ ಜೊತೆಗೆ ಇವರು ಮಾಹಿತಿ ಮಾಡಿಕೊಡ್ಲಿಕ್ಕಿದ್ದಾರೆ. ಪ್ರಥಮವಾಗಿ ಭದ್ರಾವತಿಯ ಆಕಾಶವಾಣಿ ಕೇಂದ್ರದಿಂದ ತಮಗೆ ಸ್ವಾಗತ ಕೋರುತ್ತಾ, ನಮಸ್ಕಾರ ಸರ್.
7: ನಮಸ್ತೆ ಸರ್. ಈ ಒಂದು ಕಾರ್ಯಕ್ರಮ ಕೇಳ್ತಾ ಇರುವಂತ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರಗಳು. ಮುಖ್ಯವಾಗಿ ಈಗಾಗಲೇ ಹೇಳಿದ ರೀತಿ ಬಹಳಷ್ಟು ರೈತ ಬಾಂಧವರು ನಮ್ಮಲ್ಲಿ ಬಂದಾಗ ಕೂಡ ಅಡಿಕೆ ತೋಟ ಮಾಡುವಂತ ಒಂದು ಆಸಕ್ತಿಯನ್ನು ಹೊಂದಿರ್ತಾರೆ. ಸಾಮಾನ್ಯವಾಗಿ ತಮ್ಗೆಲ್ಲ ತಿಳಿದೇ ಇದೆ, ಇವತ್ತಿನ ದಿನಗಳಲ್ಲಿ ಅಡಿಕೆ ತೋಟದ ಎಕರೆ ಅಂತ ಹೇಳ್ತೀವಿ ಅಂದ್ರೆ ಬಹಳಷ್ಟು. ಈಗ ನಮ್ಮ ಶಿವಮೊಗ್ಗ ಜಿಲ್ಲೆನೇ ತಗೊಂಡ್ರೆ ಸರಿ ಸುಮಾರು ಅಂದಾಜು ನೋಡ್ತಾ ಹೋದ್ರೆ ಒಂದು 80% ಅಡಿಕೆನೆ ಆವರಿಸಿಕೊಂಡಿದೆ. ಹಾಗಾಗಿ ಮುಖ್ಯವಾಗಿ ಅಡಿಕೆ ಮಾಡ್ಲಿಕ್ಕೆ ಕಾರಣ ಏನು ಅಂತ ನೋಡೋದಾದ್ರೆ, ಖಂಡಿತವಾಗಿ ಯಾವುದೇ ಒಬ್ಬ ರೈತರಿಗಾಗ್ಲಿ ಅಥವಾ ಯಾವುದೇ ಮನುಷ್ಯನಿಗಾಗ್ಲಿ ಆದಾಯ ಅನ್ನೋದು ಬಹಳ ಮುಖ್ಯ. ಇವತ್ತು ಆದಾಯ ಉತ್ತಮವಾಗಿ ಅಡಿಕೆಯಲ್ಲಿ ದೊರೀತಾ ಇರೋದ್ರಿಂದ, ಮತ್ತೆ ಇವತ್ತಿರುವಂತ ಲೇಬರ್ ಸಮಸ್ಯೆ ಇರೋದ್ರಿಂದ ಅನೇಕ ವಾಣಿಜ್ಯ ಬೆಳೆಗಳಲ್ಲಿ, ಉದಾಹರಣೆಗೆ ಏನು ನೀವು ಜೋಳ ಬೆಳಿತೀರಿ ಅದಕ್ಕೆಲ್ಲ ಹೋಲಿಸ್ಕೊಂಡ್ರೆ ನಿಮ್ಗೆ ಲೇಬರ್, ಅಥವಾ ಹಿಂದೆ ಎಲ್ಲ ನೀವು ನೋಡಿದ್ರೆ ಹೊಗೆ ಸೊಪ್ಪು ಬೆಳಿತಿದ್ರು, ಅಥವಾ ಇವತ್ತು ಭತ್ತ ಎಲ್ಲ, ಯಾಕಂದ್ರೆ ನಿಮ್ಗೆ ಕರೆಕ್ಟ್ ಟೈಮ್ಗೆ ಲೇಬರ್ ಸಿಕ್ಲಿಲ್ಲ ಅಂತ ಹೇಳಿದ್ರೆ ಪೂರ್ಣ ಬೆಳೆನೆ ನಾಶ ಆಗುವಂತ ಅವಕಾಶ ಇದೆ. ಜನ ಇದರಿಂದೆಲ್ಲ ಬೇಸತ್ತು ಇವತ್ತು ಒಂದು ಏನಂತ ಇದಾರೆ, ತೋಟದ ಬೆಳೆಗಳಿಗೆ ಹೋಗೋದು ಬಹಳ ಉತ್ತಮ ಅಂತ ಹೇಳ್ತಾ ಇದಾರೆ. ಅದರಲ್ಲೂ ಕೂಡ ನಾವು ಬಹಳಷ್ಟು ರೈತರಿಗೆ ಈಗಾಗಲೇ ಅಡಿಕೆ ಎಲ್ಲಾ ಕಡೆ ವಿಸ್ತಾರಗೊಂಡಿರೋದ್ರಿಂದ ಸಾಧ್ಯ ಆದಲ್ಲಿ ಅವರು ಬೇರೆ ಬೆಳೆಗಳಿಗೆ ಹೋಗೋದು ಉತ್ತಮ ಅಂತ ಹೇಳ್ತೀವಿ. ಉದಾಹರಣೆಗೆ ತೆಂಗಿನ ತೋಟ ಮಾಡೋರು ಇದಾರೆ, ಹಣ್ಣಿನ ತೋಟ ಮಾಡೋರು ಇದಾರೆ, ಅದು ಉತ್ತಮ ಅಂತ ಹೇಳ್ತೀವಿ. ಆದ್ರೆ ಖಂಡಿತವಾಗಿ 1/2 ಎಕರೆ 1 ಎಕರೆ ಇರುತ್ತಿಲ್ಲ, ನನಗೆ ಅಡಿಕೆಯಲ್ಲೇ ಆದಾಯ ಹೆಚ್ಚು ಅನ್ನೋರಿಗೆ ಖಂಡಿತವಾಗಿ ಅದರ ಬಗ್ಗೆ ತಾಂತ್ರಿಕ ಮಾಹಿತಿ ಕೊಡ್ತೀವಿ. ಮುಖ್ಯವಾಗಿ ಈಗಾಗಲೇ ನೀವು ಕೇಳದ ಹಾಗೆ ಯಾವ ರೀತಿ ಮಣ್ಣಿನ ಯಾವ ರೀತಿ ಇದಿರಬೇಕು ಅನ್ನೋದು ನೋಡೋದಾದ್ರೆ ಬಹಳಷ್ಟು ಕಡೆ ಭತ್ತದ ಗದ್ದೆಯಲ್ಲಿ ಅಡಿಕೆ ತೋಟ ಮಾಡಬೇಕು ಅಂತ ಬರೋ ರೈತರು ನಮ್ಮಲ್ಲಿ ಹೆಚ್ಚಿದ್ದಾರೆ. ಅಂತ ಸಂದರ್ಭದಲ್ಲಿ ಏನಾಗುತ್ತೆ ಸರ್, ನೋಡಿದ್ರೆ ನೀವು ಭತ್ತದ ಗದ್ದೆ ಮಾಡುವಂತ ಮಣ್ಣು ಯಾವ ರೀತಿ ಇರುತ್ತೆ, ಅಟ್ಲ ಗದ್ದೆ ಮಾಡಿರ್ತೀವಿ ಅಂದ್ರೆ ನೀರನ್ನ ಹೆಚ್ಚು ಹಿಡಿದಿರುವಂತ ಮಣ್ಣು ಅಲ್ಲಿ ಇರ್ತದೆ. ಅಥವಾ ನೀವು ಆ ಭತ್ತದ ಹಂಗಾಮು ಮುಗಿದ ತಕ್ಷಣ ನೀವು ಅದ್ ನೋಡಿದ್ರೆ ಎಲ್ಲ ಬಿರುಕು ಬಿಟ್ಟಿರ್ತದೆ. ಅಂದ್ರೆ ಮಣ್ಣಿನ ಕಣಗಳು ಸಣ್ಣ, ಅಂದ್ರೆ ಮಣ್ಣು ಕಾಂಪ್ಯಾಕ್ಟ್ ಆಗಿರ್ತದೆ ಅಂತ ಹೇಳ್ಬೋದು. ಅಂದ್ರೆ ಅಲ್ಲಿ ನೀರನ್ನ ಹಿಡಿದಿಟ್ಕೊಳ್ಳುವಂತ ಶಕ್ತಿ ಇರುತ್ತೆ, ಆದ್ರೆ ಬೇರೆಗೆ ಉಸಿರಾಟದ ಸಮಸ್ಯೆ ನಮಗೆ ಕಂಡು ಬರ್ತಾ ಹೋಗ್ತದೆ. ಅಂದ್ರೆ ಮಣ್ಣು ಫಲವತ್ತಾಗಿದ್ರೂ ಕೂಡ ಒಂದೇ ಸಮಸ್ಯೆ ನಮಗ್ ಬರೋದು, ಬೇರಿನ ಉಸಿರಾಟ ಮತ್ತು ನೀರಿನ ಬಸಿಯುವಿಕೆ ಅಂತ ಹೇಳ್ತೀವಿ. ಮಣ್ಣಿನಲ್ಲಿ ಬೇರಿನ ಉಸಿರಾಟ ಮತ್ತು ನೀರು ಬಸಿಯುವಿಕೆ ಎರಡೂ ಕೂಡ ಅಡಿಕೆಯಲ್ಲಿ ಬಹಳ ಮುಖ್ಯ. ಹಾಗಾಗಿ ಒಂದು ನಾವು ಜಮೀನಿನ ಆಯ್ಕೆ ಮಾಡಬೇಕಾದ್ರೆ ಉತ್ತಮವಾಗಿ ನೀರು ಬಸ್ತು ಹೋಗುವಂತ ಮಣ್ಣಿದ್ರೆ ಬಹಳ ಉತ್ತಮ. ಅಥವಾ ನೀವಂಗ್ ನಾಟಿ ಮಾಡ್ತೀವಿ ಅಂತ ಹೇಳಿದ್ರೆ ಸುತ್ತ ಟ್ರೆಂಚ್ ಹೊಡ್ಕೊಳಕ್ ಹೇಳ್ತೀವಿ, ಬಸಿಗಾಲುಗಳನ್ನ ಹೊಡೆದು ಬರುವಂತ ನೀರನ್ನ ಅಲ್ಲೇ ಅವಾಯ್ಡ್ ಮಾಡಿ ನಿಮ್ಮ ಜಮೀನ್ ನೀರನ್ನು ಕೂಡ. ಈಗ ಉದಾಹರಣೆಗೆ ಭತ್ತದ ಗದ್ದೆಗಳಲ್ಲಿ ನೀವು ನೋಡಿದ್ರೆ ಅಕ್ಕಪಕ್ಕದ ಗದ್ದೆಯಿಂದ ಬರೋ ನೀರೇ ಜಾಸ್ತಿ, ಮೇಲಿನ ಗದ್ದೆಯಿಂದ ಕೆಳಕ್ ಬರೋ ನೀರ್ ಜಾಸ್ತಿ. ನೀವು ಮೊದಲೇ ಒಂದು ಅಡ್ಡ ಟ್ರೆಂಚ್ ಹೊಡೆದು ಆ ನೀರು ನಿಮ್ ಜಮೀನಿಗೆ ಬರ್ದಂಗ ಹಂಗೆ ಹೊರಗೆ ಹೋಗಕ್ ಮಾಡಿದ್ರೆ ನೀವು 90% ನೀರ್ನ ಅವಾಯ್ಡ್ ಮಾಡ್ದಂಗೆ. ಅದಾದ್ಮೇಲೆ ನಿಮ್ಮ ಜಮೀನಿನಲ್ಲಿ ಉಳಿಕೆ ಶೀತವನ್ನ ತೆಗಿಯಕ್ಕೆ ನೀವು ಬಸಿಗಾಲುವೆಗಳು ಪ್ರತಿ 18 ಅಡಿಗೆ ನೀವು ತೆಗೆದು ಅದ ನೀರನ್ನು ಹೊರಕ್ ಹಾಕೋದು, ಇದು ಬಹಳ ಮುಖ್ಯ. ಮತ್ತೆ ಇದ್ರ ಜೊತೆಗೆ ಮಣ್ಣಿನ ಪರೀಕ್ಷೆ ಬಹಳ ಮುಖ್ಯ. ಮಣ್ಣಿನ ಪರೀಕ್ಷೆಯ ಮಹತ್ವ ಏನು? ಈಗಾಗ್ಲೇ ಗೊತ್ತಿರೋ ಹಾಗೆ ಮಣ್ಣಿನ ರಸಸಾರ ಅಂದು ಬಹಳ ಮುಖ್ಯ. ಮಣ್ಣಿನ ರಸಸಾರ ಅಂದ್ರೆ ಈಗ ಮಕ್ಳು ಯಾವ ರೀತಿ ಸ್ಕೂಲ್ಗೆ ಹೋಗೋ ಮಕ್ಳು 15 cm ಸ್ಕೇಲ್ ಉಪಯೋಗಿಸ್ತಾರೆ, ಆ ರೀತಿ 14 scaleದು pH ಅಂತ ಹೇಳ್ತೀವಿ. ಅಂದ್ರೆ 1-14 ಈ ಮಣ್ಣಿನ ರಸಸಾರ 1-14 ಏನು? ಒಂದಿದ್ರೆ ಅತಿ ಆಸಿಡಿಕ್ ಸಾಯಿಲ್ ಅಥವಾ ಅತಿ ಹುಳಿ ಮಣ್ಣು ಅಂತ ಹೇಳ್ತೀವಿ, ಅತಿ ಆಮ್ಲೀಯ ಮಣ್ಣು. ಅದೇ ನೀವು 14 ಕಡೆಗೆ ಹೋಗ್ತಾ ಹೋಗ್ತಾ ಕ್ಷಾರೀಯ ಮಣ್ಣು ಅಂತ ಹೇಳ್ತೀವಿ. ಮಧ್ಯದಲ್ಲಿ ಒಂದು 6.5-7.5 pH ಇದ್ರೆ ಅದನ್ನ ತಟಸ್ಥ ಮಣ್ಣು ಅಂತ ಹೇಳ್ತೀವಿ. ಈ 6.5-7.5 pH ಇರುವಂತ ಮಣ್ಣಿನಲ್ಲಿ ನಾವು ಏನೇ ಪೋಷಕಾಂಶ ಗಿಡಕ್ಕೆ ಕೊಟ್ಟರು ಕೂಡ ಅದನ್ನ ಹೀರ್ಕೊಳ್ಳುವಂತ ಕ್ಷಮತೆ ಹೆಚ್ಚಾಗಿರ್ತದೆ. ಈಗ ಉದಾಹರಣೆಗೆ ಎಲ್ಲಿ ಮಳೆ ಹೆಚ್ಚಿಗೆ ಬೀಳ್ತದೆ, ಉದಾಹರಣೆಗೆ ನಮ್ ಶಿವಮೊಗ್ಗದಲ್ಲಿ ತಗೊಂಡ್ರೆ ನೀವು ಸಾಗರ, ತೀರ್ಥಹಳ್ಳಿ, ಹೊಸನಗರ ಇಂತ ಭಾಗದಲ್ಲಿ ನೀವು ನೋಡಿದ್ರೆ ಅಥವಾ ಚಿಕ್ಕಮಂಗಳೂರು ಇಂತ ಕಡೆ ನೋಡ್ತಾ ಹೋದ್ರೆ ಅತಿ ಹೆಚ್ಚು ಮಳೆ ಬೀಳೋ ಪ್ರದೇಶದಲ್ಲಿ ನಿಮ್ಗೆ ಎಲ್ಲ ಮಣ್ಣಿನಲ್ಲಿ ನೀರಿನ ಜೊತೆ ಎಲ್ಲ ಸವಕಳಿಯಾಗಿ ಮಣ್ಣು ಆಮ್ಲೀಯವಾಗ್ತಾ ಹೋಗ್ತಾ ಇರ್ತದೆ. ಅಲ್ಲೆಲ್ಲ ನೀವು ರಸಸಾರ ನೋಡಿದ್ರೆ 5-5.5 ಈ ರೀತಿ ಇರ್ತದೆ. ಅಂತ ಸಂದರ್ಭದಲ್ಲಿ ಕೆಲವೊಂದು ಪೋಷಕಾಂಶಗಳು ಹೆಚ್ಚಾಗ್ತವೆ, ಕಬ್ಬಿಣದಾಂಶ ಇರ್ಬೋದು ಇವೆಲ್ಲ ಹೆಚ್ಚಾಗ್ತವೆ, ಬೋರಾನ್ ಕೊರತೆ, ಕ್ಯಾಲ್ಸಿಯಂ ಕೊರತೆ ಕಂಡು ಬರ್ತದೆ ನಮ್ಗೆ. ಅದೇ ರೀತಿ ನೀವು ನಮ್ ಬಯಲ್ಸೀಮೆಗೆ ಹೋಗ್ತಾ ಹೋಗ್ತಾ ಸುಣ್ಣದ ಕಲ್ ಭೂಮಿ ಅಂತ ಹೇಳ್ತೀವಿ, ಆ ಸುಣ್ಣದ ಕಲ್ ಭೂಮಿಯಲ್ಲಿ ನಿಮ್ಗೆ ಮಣ್ಣಿನ ರಸಸಾರ 8-8.5 ಹೋಗ್ತಾ ಇರ್ತದೆ. ಅಂತ ಸಂದರ್ಭದಲ್ಲಿ ಉಲ್ಟಾ ಕಬ್ಬಿಣದಾಂಶದ ಕೊರತೆ ಆಗ್ತದೆ, ಕ್ಯಾಲ್ಸಿಯಂ ಹೆಚ್ಚಾಗ್ಬೋದು, ಬೋರಾನ್ ಹೆಚ್ಚಾಗ್ಬೋದು. ಇಂತ ಒಂದು ಸಂದರ್ಭದಲ್ಲಿ ಒಂದು ಸಂಪೂರ್ಣ ಪೋಷಕಾಂಶ ಒಂದು ಗಿಡಕ್ಕೆ ದೊರೆಯಲ್ಲ. ಹಾಗಾಗಿ ಇದನ್ನ ನಾವು ಅಡ್ಜಸ್ಟ್ ಮಾಡಕ್ಕೆ ಏನ್ ಮಾಡ್ತೀವಿ, ಮಣ್ಣಿನ ರಸಸಾರ ನೋಡ್ಕೊಂಡು ಸುಣ್ಣ ಬಳಸ್ಬೇಕು, ಜಿಪ್ಸಂ ಬಳಸ್ಬೇಕು ಅನ್ನೋದನ್ನ ನಾವು ನೋಡ್ಕೋಬೇಕು. ಉದಾಹರಣೆಗೆ ಮಣ್ಣು ಆಮ್ಲೀಯವಾಗಿತ್ತು ಅಂತ ಇಟ್ಕೊಳ್ಳಿ, ಉದಾಹರಣೆಗೆ ತೀರ್ಥಹಳ್ಳಿನ ಸಾಗರನ ಸಾಮಾನ್ಯವಾಗಿ ಆಮ್ಲೀಯ ಮಣ್ಣಿದ್ರೆ ಏನ್ ಮಾಡ್ತೀವಿ, ಅಲ್ಲಿ ನಮ್ಮ ರೈತ ಬಂದವರು ಪ್ರತಿ ವರ್ಷ ಸುಣ್ಣ, ಕೃಷಿ ಸುಣ್ಣ ಅಥವಾ ಡೊಲೊಮೈಟ್ ಸುಣ್ಣವನ್ನ ಬಳಸ್ತಾರೆ. ಏನಕ್ಕೆ ಬಳಸ್ತಾರೆ, ಯಾವ ಟೈಮಲ್ಲಿ ಬಳಸ್ತಾರೆ ನೋಡಿ, ಮಳೆ ಬರಕ್ ಪೂರ್ವವಾಗಿ ಗೊಬ್ಬರ ಹಾಕಕ್ 15-20 ದಿವಸ ಮುಂಚೆನೆ ಸುಣ್ಣವನ್ನ ಎರಚಿ ಅಥವಾ ಗಿಡದ ಸುತ್ತ ಹಾಕಿ 15-20 ದಿವಸ ಆದ್ಮೇಲೆ ರಸಗೊಬ್ಬರವನ್ನ ಕೊಡ್ತಾರೆ. ಏನಕ್ಕೆ ನೋಡಿ, ಆ ಸುಣ್ಣ ಕರಗಿ ಮಣ್ಣಿನ ರಸಸಾರ 5-5.5 6-6.5 ರೇಂಜ್ಗೆ ತರ್ತದ. ಅದು 6.5 ರೇಂಜ್ಗೆ ತಂದಾಗ ಅದ್ರ ನಂತರ ಇವ್ರು ಏನ್ ಗೊಬ್ಬರ ಕೊಡ್ತಾರೆ ಅದನ್ನ ಗಿಡ ಉತ್ತಮವಾಗಿ ಬಳಸ್ಕೊಳಕ್ ಹೆಲ್ಪ್ ಆಗ್ತದೆ. ಅದೇ ರೀತಿ ನಮ್ ಬಯಲ್ಸೀಮೆ ರೈತರು ಎಲ್ಲಿ ರಸಸಾರ 7.5 ಇರ್ತದೋ ಅಂತ ಕಡೆ ಜಿಪ್ಸಂ ಬಳಸ್ತಾರೆ. ಆ ಜಿಪ್ಸಂ ಹಾಕಿ ತದನಂತರ ರಸಗೊಬ್ಬರ ನೀಡಿದಾಗ ಗಿಡ ಉತ್ತಮವಾಗಿ ಇರ್ಕೋತದೆ. ಆದ್ರೆ ಬಹಳಷ್ಟು ಕಡೆ ತಪ್ಪೇನಾಗ್ತಾ ಇದೆ ಅಂತ ಹೇಳಿದ್ರೆ, ಈಗ ಉದಾಹರಣೆಗೆ ಯಾರೋ ಸಾಗರದಲ್ಲಿ ಇರೋರು, ಮಂಡ್ಯದಲ್ಲಿ ಇರೋರ್ಗು ಅಥವಾ ಹಾವೇರಿಯಲ್ಲಿ ಇರೋರ್ಗೆ ನಾವು ಸುಣ್ಣ ಹಾಕಿದೀವಿ ನೀವು ಹಾಕಿ ಚೆನ್ನಾಗಿ ಬರ್ತದೆ ಅಂತ ಹೇಳಿದಾಗ, ಆ ರೈತರು ಈಗಾಗ್ಲೇ ರಸಸಾರ 7 ಏನ್ ಮಾಡ್ತಾರೆ, ಮತ್ತೆ ಜಿಪ್ಸ ಏನು ಸುಣ್ಣ ಹಾಕ್ತಾರೆ. ಸುಣ್ಣ ಹಾಕ್ದಾಗ ಏನಾಗುತ್ತೆ, ರಸಾರ ಇನ್ನೂ ಜಾಸ್ತಿ ಆಗುತ್ತೆ, 7.5 ಇದ್ದು 8.5 ಹೋಗುತ್ತೆ, ಅವರೇ ಕೈಯಾರೆ ಹಾಳು ಮಾಡ್ಕೊಳ್ತಾರೆ. ಇದನ್ನ ನಾವು ಹೆಚ್ಚಾಗಿ ಶುಂಠಿಯಲ್ಲಿ ನೋಡ್ತಾ ಇದ್ದೀವಿ. ಶುಂಠಿ ತಮ್ಗೆ ಆಗ್ಲೇ ಗೊತ್ತಿರಬಹುದು, ಜನದ ಸಂಪರ್ಕ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಇಲ್ಲಿ ಸಾಗರದಲ್ಲಿರೋ ರೈತರು ಯಾರ ಹಾವೇರಿಯಲ್ಲಿರೋ ರೈತರು ನೀವ್ ಯಾವ ರೀತಿ ಮಾಡಿದ್ರಿ ಅಂತ ಕೇಳ್ಕೊತಾರೆ. ಈಗ ಸಾಗರ ಹಾವೇರಿಯಲ್ಲಿರೋ ಚೆನ್ನಾಗಿದ್ದ ನಾವು ಜಿಪ್ಸಂ ಹಾಕಿದ್ವಿ ಅಂತ ಹೇಳಿದ್ರೆ ಇವರು ಜಿಪ್ಸಂ ಹಾಕಕ್ ಹೋಗ್ತಾರೆ, ರಸಸಾರ ಕಮ್ಮಿ ಆಗ್ತದೆ. ಹಾಗಾಗಿ ಇದ್ರ ಬಗ್ಗೆ ನಮ್ಗೆ ಅರಿವು ಬಹಳ ಮುಖ್ಯ ಸರ್. ಹಾಗಾಗಿ ಈ ಮಣ್ಣಿನ ರಸಸಾರ ಒಂದು ಬಹಳ ಮುಖ್ಯ. ಇದ್ರ ಜೊತೆಗೆ ನಾವು ಮಣ್ಣಿನ ಪರೀಕ್ಷೆ ಮಾಡಿದಾಗ ಮಣ್ಣಿನಲ್ಲಿ ಯಾವ ಯಾವ ಪೋಷಕಾಂಶಗಳ ಕೊರತೆ ಇದೆ, ಹೆಚ್ಚಾಗಿದೆ, ಇದನ್ನು ಕೂಡ ನಾವೊಂದು ತಿಳ್ಕೊಬಹುದು.
0: ತಳಿಗಳ ಒಂದು ಆಯ್ಕೆಗೆ ಬಂದ್ರೆ, ಈಗ ಹೊಸದಾಗಿ ತೋಟ ಮಾಡ್ತಕ್ಕಂಥವರಿಗೆ ಯಾವ ತಳಿಗಳನ್ನ ಆಯ್ಕೆ ಮಾಡ್ಕೋಬೇಕು, ಹೆಂಗೆ ಅಂತ ಹೇಳ್ತೀರಾ ಸರ್ ಸ್ವಲ್ಪ?
7: ಉತ್ತಮವಾದಂತ ಪ್ರಶ್ನೆ ಸರ್, ಯಾಕೆಂದ್ರೆ ನಮ್ಗೆ ಬಹಳಷ್ಟು ಪ್ರಶ್ನೆಗಳು ಇದ್ರ ಮೇಲೆ ಬರ್ತಾ ಇರ್ತದೆ. ಈಗ ಏನಾಗುತ್ತೆ, ಹೌದು, ಈಗ ಬಹಳಷ್ಟು ಕಡೆ ಏನಾಗ್ತಾ ಇದೆ, ಯೂಟ್ಯೂಬ್ ಇದೆಲ್ಲ ಬಂದ್ಮೇಲೆ ಈಗ ಯಾರೋ ಈಗಲೂ ನೆನ್ನೆ ತಾನೆ ಒಂದ್ ನಮ್ಗೆ ಫೋನ್ ಬಂತು, ಸರ್ ನಾವು ಮೋಹಿತ್ ನಗರ ತಳಿ ಬೆಳಿಬೇಕಂತಿದೀವಿ, ನಾವು SAS ತಳಿ ಬೆಳಿಬೇಕಂತಿದೀವಿ, ತೀರ್ಥಹಳ್ಳಿ ಬೆಳಿಬೇಕು ಅಂತಿದೀವಿ. ಫೋನ್ ಮಾಡಿದವ್ರು ಯಾರು, ಚನ್ನಗಿರಿ ರೈತರು. ನೋಡಿ ಸರ್, ಚನ್ನಗಿರಿ ವಾತಾವರಣ ಯಾವ ರೀತಿ ಇದೆ, ಉದಾಹರಣೆಗೆ ನೀವು ಚನ್ನಗಿರಿ ವಾತಾವರಣ ಶಿರ್ಸಿ ವಾತಾವರಣ ಗಮನಿಸಿದ್ರೆ ತಮ್ಗೆ ಏನ್ ಅನ್ಸುತ್ತೆ, ವಾತಾವರಣದಲ್ಲಿ ಟೆಂಪರೇಚರ್
0: ಉಷ್ಣತೆ
7: ಉಷ್ಣತೆ ಉಷ್ಣತೆಯಲ್ಲಿ ನಮ್ಮ ಚನ್ನಗಿರಿ ಭಾಗದಲ್ಲಿ ತರೀಕೆರೆ ಭಾಗದಲ್ಲಿ ಸ್ವಲ್ಪ ಹೆಚ್ಚಾಗಿರುತ್ತೆ. ಸ್ವಲ್ಪ ಅದನ್ನು ಯಾವ ರೀತಿ ಹೇಳ್ಬೋದು ಅಂದ್ರೆ ನಮ್ಮ ಬಯಲ್ ಸೀಮೆ ಅಂತ ಹೇಳ್ಬೋದು. ಅದೇ ನಾವು ಶಿರ್ಸಿ, ಹೊಸನಗರ, ಸಾಗರ, ತೀರ್ಥಹಳ್ಳಿ ಇದನ್ನ ಏನ್ ಅನ್ಸುತ್ತೆ ನಿಮಗೆ? ಮಲ್ನಾಡು. ಮಲ್ನಾಡು ಅಥವಾ ಅರೆ ಮಲ್ನಾಡು ಅಂದ್ರೆ ಅಲ್ಲಿ ವಾತಾವರಣ ತಂಪಾದ ವಾತಾವರಣ ಇರ್ತದೆ, ಹೆಚ್ಚಿನ ಮಳೆ ಇರ್ತದೆ. ಆ ಒಂದು ವಾತಾವರಣವೇ ಬೇರೆ. ಅದೇ ನಮ್ಮ ನ್ಯಾಮತಿ, ಹೊನ್ನಾಳಿ, ತರೀಕೆರೆ, ಚನ್ನಗಿರಿ ಇಂಥ ಭಾಗದ ಅಥವಾ ಚಿತ್ರದುರ್ಗ ಈ ವಾತಾವರಣವೇ ಒಂಥರ. ನೋಡಿ, ಅಡಿಕೆ ತಳಿಯನ್ನ ಸೆಲೆಕ್ಟ್ ಮಾಡ್ಕೋಬೇಕಾದ್ರೆ ನೋಡಿ, ಅಡಿಕೆ ತಳಿಯಲ್ಲಿ ರಿಲೀಸ್ ಮಾಡಿರೋದ್ ಬಿಡಿ, ಅದ್ ನಂತರ ಹೇಳ್ತೀನಿ ನಾನು. ಮಂಗಳ, ಸುಮಂಗಳ, ಸರ್ವಮಂಗಳ ಇವೆಲ್ಲ ರಿಲೀಸ್ ಮಾಡಿದ್ದಾರೆ. ಬಟ್ ನ್ಯಾಚುರಲ್ ಆಗಿ ಉದಾಹರಣೆಗೆ ತೆಂಗಲ್ಲೇ ತಗೊಂಡ್ರೆ ನೀವು ಅಸ್ಸಿಕೆರೆ ಎತ್ತರ ತಳಿ ಅಥವಾ ತಿಪ್ಟೂರ್ ಎತ್ತರ ತಳಿ ಅಂತ ಹೇಳ್ತೀವಿ. ನೀವು ಎಲ್ಲಿಂದ ಎಲ್ಲಿ ಹೋದ್ರೂ ಬಯಲ್ಸೀಮೆಯಲ್ಲಿ ಅದೇ ತಳಿ ಇರುತ್ತೆ. ಏನಕ್ಕೆ? ಆ ಒಂದು ಭೂಪ್ರದೇಶಕ್ಕೆ ಸೂಕ್ತವಾದಂತಹ ತಳಿ ತನ್ನಿಂತಾನೇ ಉಗಮವಾಗಿರ್ತದೆ. ಆ ತಳಿ ಅಲ್ಲಿಗೆ ಉತ್ತಮವಾಗಿ ಹೊಂದ್ಕೊಂಡಿರ್ತದೆ. ಆ ತಳಿಯನ್ನೇ ನಮ್ಮ ಹಿರಿಕರು ಏನ್ ಮಾಡ್ತಾರೆ, ಯಾವ ಮರ ಚೆನ್ನಾಗಿ ಕೊಡ್ತದೆ, ಯಾವ ತೋಟದಲ್ಲಿ ಕಾಯಿ ಚೆನ್ನಾಗಿರ್ತವೆ ಅದನ್ನೇ ಹಾಕುವಂತ ಬೆಳೀತಾ ಬಂದ್ರು. ಈ ತೆಂಗಿನ ಜಾತಿಗೆ ಸೇರಿದ ಇನ್ನೊಂದು ಬೆಳೆ ಅಂತ ಹೇಳಿದ್ರೆ ಅಡಿಕೆ. ಇದು ಕೂಡ ಪರಕೀಯ ಪರಾಗಸ್ಪರ್ಶ ಆಗ್ತದೆ, ಅಂದ್ರೆ ಕ್ರಾಸ್ ಪಾಲಿನೇಷನ್ ಅಂತ ಹೇಳ್ತೀವಿ. ಹಾಗಾಗಿ ನೀವು ಒಂದೇ ಗೊನೆಯಲ್ಲಿ ಒಂದ್ 500 ಕಾಯಿ ಬಂದು 500 ಗಿಡ ಮಾಡಿದ್ರುವೆ, 500 ಗಿಡ ಫಲ ಬಿಟ್ಟಾಗ 500 ಗಿಡನು ನಿಮ್ಗೆ ಒಂದೇ ತರ ಇರಲ್ಲ. ಕಾಯಿ ಸೈಜ್ 140 ಗ್ರಾಮ್ ಇದ್ರೆ 130 ಗ್ರಾಮ್ ಇರುತ್ತೆ. ಕಾರಣ ಪರಕೀಯ ಪರಾಗಸ್ಪರ್ಶ ಅಂತ ಹೇಳ್ತೀವಿ. ಹಾಗಾಗಿ ಸಣ್ಣ ಪುಟ್ಟ ವ್ಯತ್ಯಾಸ ನಿಮ್ಗೆ ಬಂದೇ ಬರ್ತದೆ. ಉದಾಹರಣೆಗೆ ತೆಂಗಲ್ ತಗೊಳ್ಳೋದಾದ್ರೆ ನೀವೊಂದು ಅರಸಿಕೆರೆ ಎತ್ತರ ತಳಿ ತೋಟ ಒಂದು 100 ಗಿಡ ಇತ್ತು ಅಂತ ಹೇಳಿದ್ರೆ 100 ಗಿಡದಲ್ಲಿ ನಿಮ್ಗೆ 40 ಕೆಂದ ಇರುವಂತ ಮರನು ಸಿಗ್ತವೆ, 40 ಹಸಿರು ಮರನು ಸಿಗ್ತವೆ, ಉದ್ದಕ್ಕಿರೋದು ಸಿಗುತ್ತೆ ರೌಂಡ್. ಅಂದ್ರೆ ಅದರಲ್ಲೇ ಬಂದಿರುವಂತ ವೈವಿಧ್ಯತೆ ಅದು. ಅಡಿಕೆಯಲ್ಲೂ ಕೂಡ ಅದಕ್ಕೇನೆ ನಮ್ ಹಿರಿಕರು ಒಳ್ಳೆ ಮರದಿಂದ ಗೋಟು, ಒಳ್ಳೆ ಮರದಿಂದ ಕಾಯಿ ತರ್ತಿರ್ಲಿಲ್ಲ, ಒಳ್ಳೆ ತೋಟದಿಂದ ಕಾಯಿ ತರ, ಒಳ್ಳೆ ತೋಟದಿಂದ ಗೋಟು ತರ್ತಿದ್ದ. ಅಂದ್ರೆ ಪರಕೀಯ ಪರಾಗಸ್ಪರ್ಶ ಆದ್ರೂ ಕೂಡ ಅಲ್ಲಿರುವಂತ ಒಳ್ಳೆ ಮರಗಳಿಂದಾನೇ ಪರಾಗ ಬಂದಿರುತ್ತೆ ಅನ್ನೋದೊಂದು ಉದ್ದೇಶ ಇತ್ತು. ಈಗ ನಿಮ್ಮ ಮುಖ್ಯವಾದ ಪ್ರಶ್ನೆ, ಯಾವ ತಳಿ ಆಯ್ಕೆ ಮಾಡ್ಕೋಬೇಕು ಅನ್ನೋ ಪ್ರಶ್ನೆ ಬರೋದಾದ್ರೆ ನೋಡಿ, ಇಷ್ಟೆಲ್ಲ ವಾತಾವರಣದಲ್ಲಿ ನೇಚರ್ ಅಂತ ಹೇಳ್ತೀವಿ, ತನ್ನದೇ ಒಂದು ಕಾರ್ಯನ ಅದು ಮಾಡಿರ್ತದೆ. ಅಂದ್ರೆ ಅದು ವರ್ಷಾನು ವರ್ಷಗಳ ಕಾಲ, ನಾವೆಲ್ಲ ನಿನ್ನೆ ಮೊನ್ನೆ ಬಂದವರು ಇರ್ಬೋದು, ಈ ಮರ 100 ವರ್ಷಗಳಿಂದ ಇರುವಂತದ್ದು. ಅಂದ್ರೆ ತನ್ನಲ್ಲಿ ಏನೇನು ತನ್ನ ವಾತಾವರಣಕ್ಕೆ ವೈವಿಧ್ಯತೆ ಬೇಕು, ತನ್ನಲ್ಲೇ ಮಾರ್ಪಡ್ಬೇಕು, ಅದನ್ನ ಮಾಡ್ಕೊಂಡು ಬಂದಿರ್ತದೆ. ಹಾಗಾಗಿ ನನ್ನ ಸಲಹೆ ಏನಂತ ಹೇಳಿದ್ರೆ, ನಿಮ್ಮ ವಾತಾವರಣ ಯಾವ ರೀತಿ ಇದೆ, ನಿಮ್ಮ ವಾತಾವರಣಕ್ಕೆ ಸರಿಸಮನಾದಂತಹ ತಳಿಗಳು ಎಲ್ಲಿ ಬೆಳೀತವೆ ಅಂತ. ಈಗ ಉದಾಹರಣೆಗೆ ಒಬ್ಬರು ರೈತರು ಮಂಡ್ಯ ಜಿಲ್ಲೆಯಿಂದ ಅಥವಾ ಮೈಸೂರಿಂದ ನಾನು ತಗೋಬೇಕು ಅಂತ ಹೇಳಿದ್ರೆ, ಅವರು ಸಾಗರ ಶಿರ್ಸಿಯಲ್ಲಿ ತಗೊಳಕ್ ಸೂಕ್ತನೋ ಇಲ್ಲ ತರೀಕೆರೆ ಚನ್ನಗಿರಿಯಲ್ಲಿ ತಗೊಳಕ್ ಸೂಕ್ತನೋ, ಖಂಡಿತವಾಗಿ ಮಂಡ್ಯದ ವಾತಾವರಣ ನಿಮ್ಮ ಚನ್ನಗಿರಿಗೆ ಹೊಂತದೆ ಅಥವಾ ಮಂಡ್ಯದ ವಾತಾವರಣ ತರೀಕೆರೆಗೆ ಹೊಂತದೆ. ಆಗಾಗ ನೀವು ಬುಕ್ಕಾಂಬುದಿ ಅನ್ನೋ ತಳಿ ಉಪಯೋಗಿಸ್ಬೋದು, ಮೈದಾನ್ ಲೋಕಲ್ ತಳಿ ಉಪಯೋಗಿಸ್ಬೋದು, ತರೀಕೆರೆ ಲೋಕಲ್ ಅಂತ ಹೇಳ್ತೀವಿ, ಚನ್ನಗಿರಿ ಲೋಕಲ್, ಇಂಥ ತಳಿಗಳನ್ನ ನಾವು ಅಲ್ಲಿಗೆ ಸಜೆಸ್ಟ್ ಮಾಡ್ತೀವಿ. ಇದೇ ಚನ್ನಗಿರಿ ರೈತರು SAS ಅಂತ ಹೇಳೋರು, SAS ವೆರೈಟಿ ಉಪಯೋಗಿಸ್ಬೋದು ಸರ್ ಹೇಳ್ತಾ ಇದ್ರೆ ಚೆನ್ನಾಗಿ ಬರುತ್ತೆ ಅಂತ. SAS ಅಂದ್ರೇನು? ಶಿರ್ಸಿ ಅರೆಕನಟ್ ಸೆಲೆಕ್ಷನ್. ಶಿರ್ಸಿ ವಾತಾವರಣ, ಚನ್ನಗಿರಿ ವಾತಾವರಣ ಅಲ್ಪ ಸ್ವಲ್ಪ ವ್ಯತ್ಯಾಸ ಇರುತ್ತೆ. ಹಂಗಾಗಿ ನಾವು ಸಾಮಾನ್ಯವಾಗಿ ಬೇಡಿ ಅದು, ಅದ್ರ ಬದಲು ನಾನು ಈಗಾಗಲೇ ಹೇಳ್ದಂಗೆ ತರೀಕೆರೆ, ಬುಕ್ಕಾಂಬುದಿ, ಮೈದಾನ ಲೋಕಲ್ ಇಂಥ ತಳಿಗಳನ್ನ ತಾವು ಉಪಯೋಗ ಮಾಡಿ ಅಂತ ಹೇಳ್ತೀವಿ. ಅದೇ ರೀತಿ ಯಾವ್ದು ನಮ್ಮ ತೀರ್ಥಹಳ್ಳಿ ಲೋಕಲ್ ಇದೆ, ಸಾಗರ ಲೋಕಲ್ ತಳಿ ಇದೆ, ಅದನ್ನ ಆಯಾ ವಾತಾವರಣಕ್ಕೆ ಹೊಂದ್ಕೊಳ್ಳೋ ಅಂತ ಇದಕ್ಕೆ ನಾವು ಬಳಸ್ತಾ ಹೋಗ್ಬೇಕು. ಇದನ್ನ ಬಿಟ್ಟು ಮಂಗಳ, ಸುಮಂಗಳ, ಸರ್ವಮಂಗಳ ಇವೆಲ್ಲ ವೆರೈಟಿ ಬಂದಿದೆ. ಆದ್ರೆ ಬಹಳಷ್ಟು ಕಡೆ ನಮ್ಮ ಬಯಲ್ ಸೀಮೆಯಲ್ಲಿ ನೋಡ್ತಾ ಹೋದ್ರೆ ಅಡಿಕೆ ಬೇಯಿಸಕ್ ಕೊಡ್ತಾರೆ ನಮ್ ಕಡೆ. ಅಡಿಕೆ ಬೇಯಿಸಕ್ ಕೊಟ್ಟಾಗ ಸಾಮಾನ್ಯವಾಗಿ ಖರೀದಿದಾರ ಕೂಡ ಏನ್ ನೋಡ್ತಾರೆ, ಸಿಪ್ಪೆ ಸಣ್ಣ ಇರಬೇಕು, ಒಳಗಡೆ ಕಾಯಿ ದಪ್ಪ ಇರಬೇಕು. ಅಂತ ಸಂದರ್ಭದಲ್ಲಿ ನಾನು ತಂದು ಆ ಮಂಗಳ ತಳಿನೋ ಇದನ್ನೆಲ್ಲ ಹಾಕ್ತೆ ಅಂತ ಹೇಳಿದ್ರೆ ಸಿಪ್ಪೆ ದಪ್ಪ ಇದ್ರೆ ಬೇರೆ ಅಡಿಕೆ 50 ಕೊಡ್ತಾರೆ, ನಮ್ಗೆ ಬರೀ 40 ಕೊಡ್ತಾರೆ, ಯಾಕಂದ್ರೆ ನಮ್ಮಲ್ಲಿ ಅದು ನಡೆಯಲ್ಲ ಸರ್ ಅಂತ ಹೇಳ್ತಾರೆ. ಅದೇ ರೀತಿ ನೀವು ಮಂಗಳೂರು ಅಥವಾ ಮಲ್ನಾಡ್ ಕಡೆ ಹೋದ್ರೆ ಅವ್ರು ಗೋಟ್ ಅಡಿಕೆ ಏನಾದ್ರೂ ಮಾಡ್ತಾ ಇದ್ರೆ ಸಿಪ್ಪೆ ದಪ್ಪ ಇರುವಂತ ತಳಿನ ಉಪಯೋಗಿಸ್ತಾರೆ. ಹಾಗಾಗಿ ನಾವು ಅದನ್ನ ಅವಶ್ಯಕತೆಗೆ ತಕ್ಕಂತೆ, ನಮ್ಮ ವಾತಾವರಣಕ್ಕೆ ತಕ್ಕಂತೆ ನಾವು ತಳಿ ಆಯ್ಕೆಯನ್ನ ಮಾಡ್ಕೋಬಹುದು.
0: ಡಾಕ್ಟರ್, ಈಗ ತಳಿ ಆಯ್ಕೆ ಆಯ್ತು, ಭೂಮಿ ತಯಾರಿಕೆಗೆ ಈಗ ಹೊಸದಾಗಿ ಏನು ತೋಟ ಮಾಡ್ಬೇಕಂತ ಹೇಳ್ತಾರೆ, ಭೂಮಿ ತಯಾರಿಕೆಗೆ ಬಂದ್ರೆ ಏನ್ ಹೇಳಕ್ ಇಷ್ಟ?
7: ಭೂಮಿ ತಯಾರಿಕೆಯಲ್ಲಿ ಬಹಳ ಮುಖ್ಯವಾಗಿ ಸರ್, ನಾನು ಈಗಾಗಲೇ ನಿಮ್ಗೆ ಹೇಳ್ದಂಗೆ ಮಣ್ಣಿನ ಪರೀಕ್ಷೆ ಅಥವಾ ಮಣ್ಣಿನ ನೀರು ಹಿಡಿಯುವಿಕೆ ಪ್ರಮಾಣ ಅದನ್ನೆಲ್ಲ ನಾವು ಮುಂಚಿತವಾಗಿ ಗಮನದಲ್ಲಿ ಇಟ್ಕೋಬೇಕು. ಆದ್ರೆ ನಾವು ಈಗಾಗಲೇ ಹೇಳ್ದಂಗೆ ರೈತರನ್ನ ರಿಸ್ಟ್ರಿಕ್ಟ್ ಮಾಡೋದು ಬಹಳ ಕಷ್ಟ, ಯಾಕಂದ್ರೆ ಅವ್ರಿಗೆ ಈಗ ಇರೋದೇ 1 ಎಕರೆ, ಅದು ಭತ್ತದ ಗದ್ದೆಯಲ್ಲೇ ಇದೆ ಅಂದಾಗ ಅದರಲ್ಲೇ ಕೆಲವೊಂದು ಮಾರ್ಪಾಡನ್ನ ಮಾಡಿ ಅವ್ರು ಮಾಡ್ಕೊಳ್ಳೋ ಅಂತ ವ್ಯವಸ್ಥೆ ಕೂಡ ನಾವು ಮಾಡ್ಕೋಬೇಕಾಗುತ್ತೆ. ಉದಾಹರಣೆಗೆ ಬಸಿಗಾಲುಗಳನ್ನು ತಗೊಂಡು ಅಥವಾ ಮಣ್ಣನ್ನ ಎತ್ತರ ಮಾಡ್ಕೊಂಡು ಈ ರೀತಿ ಕೂಡ ಮಾಡಬಹುದು. ಸಾಮಾನ್ಯವಾಗಿ ಉತ್ತಮವಾಗಿ ಉಳುಮೆ ಮಾಡಿ ಸಾಧ್ಯದಲ್ಲಿ ಜಮೀನ್ ಖಾಲಿ ಇದ್ದಂತ ಸಂದರ್ಭದಲ್ಲಿ ಒಂದು ಬೆಳೆ ನೀವು ದ್ವಿದಳ ಧಾನ್ಯವನ್ನಾದ್ರೂ ಬೆಳೆದ್ರೆ ಇನ್ನೂ ಒಳ್ಳೇದು. ಅಥವಾ ಹಸಿರೆಲೆ ಗೊಬ್ಬರ, ಡಯಾಂಚ, ಸೆಣಬು ಅಥವಾ ಅವರೆ, ಹುರುಳಿ ಇಂಥ ಬೆಳೆಗಳನ್ನ ಬೆಳೆದು ಹೂ ಬರೋ ಸಂದರ್ಭದಲ್ಲಿ ಮಣ್ಣಿಗೆ ಸೇರಿಸಿದ್ರೆ ಏನಾಗುತ್ತೆ, ನಿಮ್ಗೆ ಸಾಕಷ್ಟು ಪ್ರಮಾಣದಲ್ಲಿ ಸಾವಯವ ಅಂಶ ಕೂಡ ಸೇರುತ್ತೆ, ಅದ್ರ ಜೊತೆ ಜೊತೆಗೆ ಸಾರಜನಕ ಸ್ಥಿರೀಕರಣ ಕೂಡ ಆಗ್ತದೆ. ಒಂದು ಇದಾದ ನಂತರ ಉತ್ತಮವಾಗಿ ಉಳುಮೆ ಮಾಡ್ಕೊಂಡು ಸಾಮಾನ್ಯವಾಗಿ ನಾವೇನ್ ಹೇಳ್ತೀವಿ, ಎಲ್ಲಿ ಹೆಚ್ಚಿನ ಮಳೆ ಬರ್ತದೋ ಮುಂಗಾರಿನಲ್ಲಿ ಅಂತ ಸಂದರ್ಭದಲ್ಲಿ ನಾವು ನಾಟಿಯನ್ನ ಯಾವಾಗ್ಲೂ ಮಳೆ ನಿಂತ ನಂತರ ಮಾಡಬೇಕು ಅಂತ ಹೇಳ್ತೀವಿ. ಯಾಕಂದ್ರೆ ಮುಂಗಾರು ಹಿಂಗಾರು ಅತಿ ಹೆಚ್ಚಾಗಿ ಸುರಿಯುತ್ತೆ, ಉದಾಹರಣೆಗೆ ಆಗುಂಬೆ ತಗೊಂಡ್ರೆ ನಾನೇನಾದ್ರೂ ಮಳೆ ಬರಕ್ ಮುಂಚೆ ಮೇಲ್ ನಾಟಿ ಮಾಡ್ಬಿಟ್ರೆ ಮಳೆ ಮುಗಿಯೋಷ್ಟರೊಳಗೆ ನಂಗೆ ಗಿಡನೇ ಉಳಿದಿರಲ್ಲ, ನೀರ್ ಅತಿ ಹೆಚ್ಚಾಗಿ ನಿಂತ್ಕೊಂಡು. ಅಂತ ಸಂದರ್ಭದಲ್ಲಿ ಮಳೆ ನಿಂತ ನಂತರ ನಾಟಿ ಅಂತ ಹೇಳ್ತೀವಿ. ಬಯಲಸೀಮೆ ಅಥವಾ ನೀರಿನ ಕೊರತೆ ಎಲ್ಲಿರುತ್ತೋ ಅಂತ ಸಂದರ್ಭದಲ್ಲಿ ನಾವು ಮೇ ಜೂನ್ ಸೂಕ್ತ ಸಮಯ ಅಂತ ಹೇಳ್ತೀವಿ. ಉದಾಹರಣೆಗೆ ಮೇ ತಗೊಂಡ್ರೆ ನಿಮ್ಗಾಗಲೇ 2-3 ಹದ ಒಳ್ಳೆ ಮಳೆ ಆಗಿರುತ್ತೆ, ನೆಕ್ಸ್ಟ್ ಕೂಡ ಉತ್ತಮ ಮಳೆಯ ಮುಂಗಾರಿನ ನಿರೀಕ್ಷೆಯಲ್ಲಿ ಇರ್ತೀವಿ. ಇಂಥ ಸಂದರ್ಭದಲ್ಲಿ ನಾವು ನಾಟಿ ಮಾಡ್ಕೊಳ್ಳೋದು ಸೂಕ್ತ. ಅದಕ್ಕೆ ಯಾವ ರೀತಿ ಮಾಡಬೇಕು, ದಾಯ ಅಂತ ಹೇಳ್ತಾರೆ ಅಥವಾ ಆಯ ಅಂತ ಹೇಳ್ತಾರೆ ರೈತರು. ಅಂದ್ರೆ ಗಿಡದಿಂದ ಗಿಡಕ್ಕೆ ಸಾಲಿನಿಂದ ಸಾಲಿಗೆ ಎಷ್ಟು ಅಳತೆ ಬೇಕು ಅನ್ನೋದು ಬಹಳ ಮುಖ್ಯ. ನಾವು ಬಹಳಷ್ಟು ಕಡೆ ನೋಡಿದಾಗ ರೈತರು ತರಾವರಿ ದಾಯದಲ್ಲಿ ಮಾಡ್ತಾರೆ, ಬಟ್ ಸಾಮಾನ್ಯವಾಗಿ ನಾವು 9:9 ದಾಯ ಕೊಡಕ್ ಹೇಳ್ತೀವಿ. 9:9 ದಾಯ ಕೊಟ್ಟಾಗ ನೀವು 1 ಎಕರೆಗೆ ಸರಿ ಸುಮಾರು 548 ಗಿಡಗಳು ಕೂರ್ತವೆ ಅಂತ ನಾವು ಹೇಳ್ತೀವಿ. ಆದ್ರೆ ರೈತರ ತೋಟದಲ್ಲಿ ತಗೊಂಡಾಗ ಅಂಚು ಮೂಲೆ ಅದನ್ನ ಬಿಟ್ಟು ಒಂದು 500-540 ಗಿಡ ಅಂತ ಇಟ್ಕೋಬಹುದು ನಾವು. 500-540 ಗಿಡಗಳು 9:9 ದಾಯದಲ್ಲಿ ಕೂರ್ತವೆ 1 ಎಕರೆಯಲ್ಲಿ. ಅಂತ ಸಂದರ್ಭದಲ್ಲಿ ನಾವು 9:9 ದಾಯ ಮಾಡ್ಕೋಬಹುದು. ಗುಂಡಿ ತೆಗೆಯೋದು ಬಹಳ ಮುಖ್ಯ. ಗುಂಡಿ ತೆಗಿಬೇಕಾದ್ರೆ ಸಾಮಾನ್ಯವಾಗಿ 1.5 ಆಳ 1.5 ಅಗ್ಲ ಗುಂಡಿ ತೆಗೆಯಕ್ ನಾವು ಹೇಳ್ತೀವಿ. ಬಟ್ ಇತ್ತೀಚಿನ ದಿನಗಳಲ್ಲಿ ಸೇರ್ಗುಂಡಿ ರೈತರಿದರಲ್ಲಿ ಸೇರ್ಗುಂಡಿ ಒಂದು ಪ್ರಚಲಿತದಲ್ಲಿದೆ. ಏನು ಸೇರ್ಗುಂಡಿ ಅಂತ ಹೇಳಿದ್ರೆ ಅಳತೆ ಮಾಡಕ್ ನಾವೇನ್ ಸೇರ್ ಉಪಯೋಗಿಸ್ತಿದ್ವ ಅದೇ ಸೈಜ್ದು ಗುಂಡಿ ತೆಗಿತಾರೆ. ಅಂದ್ರೆ ಆ ಪ್ಯಾಕೆಟ್ ನ ಬಿಚ್ಚಿದ್ರೆ ನೀವು ನೀಟಾಗಿ ಆ ಪ್ಯಾಕೆಟ್ ಅದ್ರೊಳಗೆ ಕೂರುತ್ತೆ, ಅಳ್ಳಾಡಲ್ಲ, ನೇರನ್ನು ಚೆನ್ನಾಗಿ ಕಾಣಿಸುತ್ತೆ. ಬಟ್ ಪ್ರಾಬ್ಲಮ್ ಏನಾಗುತ್ತೆ ಅಂತ ಹೇಳಿದ್ರೆ ನೀವು 1.5 ಗುಂಡಿ ಅಗಲವಾಗಿ ತೆಗೆದಾಗ ಮಣ್ಣನ್ನು ತೆಗೆದಾಕ್ತೀರಿ, ಮೇಲ್ ಮಣ್ಣನ್ನ ಒಂದ್ ಕಡೆ ಹಾಕೊಳ್ಳಿ ಅಂತ ಹೇಳ್ತೀವಿ, ಮೇಲ್ಗಡೆ 1 ಮಣ್ಣನ್ನ, ಇನ್ ಮಿಕ್ಕಿದ ಹೊರಗಡೆ. ನೀವು ವಾಪಸ್ ಗಿಡ ಇಡಬೇಕಾದ್ರೆ ಮೇಲ್ ಮಣ್ಣನ್ನ ಕೆಳಕ್ ಹಾಕಿ ಗಿಡ ಇಟ್ಟು ಮಣ್ಣು ಮುಚ್ಚಿ ಅಂತ ಹೇಳ್ತೀವಿ. ಏನಕ್ಕೆ, ಮೇಲ್ ಮಣ್ಣು ಯಾವಾಗ್ಲೂ ಫಲವತ್ತಾದ ಮಣ್ಣು, ಆ ಮಣ್ಣು ಕೆಳಕ್ ಸೇರುತ್ತೆ ಒಂದು. ಮತ್ತೆ ನೀವು ಪ್ಯಾಕೆಟ್ ಇಟ್ಟ ನಂತರ ಕೂಡ ನಿಮ್ಗೆ ಹೆಚ್ಚು ಕಮ್ಮಿ 1/4 ಅಡಿ ಸುತ್ತ ನಿಮ್ಗೆ ಜಾಗ ಸಿಗುತ್ತೆ ನೋಡಿ. ಆ ಮಣ್ಣನ್ನ ನೀವು ಆಗ್ಲೇ ಲೂಸ್ ಮಾಡಿರೋದ್ರಿಂದ ನೀವು ಆ ಒಂದು ಅಡಕೆ ಪ್ಯಾಕೆಟ್, 1 ವರ್ಷದ ಅಡಕೆ ಇಡದ ಪ್ಯಾಕೆಟ್ ನ ತೆಗೆದ್ರೆ ನೀವು ಬಿಳಿ ಬೇರ್ಗಳು ಕಾಣಿಸ್ತಾ ಇರ್ತಾವೆ ನಿಮ್ಗೆ ನೋಡಿ. ಆ ಬಿಳಿ ಬೇರ್ಗಳು ಎಳೆ ಬೇರ್ಗಳು, ಹೆಚ್ಚು ಕಮ್ಮಿ ನಮ್ ಕೂದ್ಲಿಗಿನ್ ಸ್ವಲ್ಪ ದಪ್ಪನಾಗಿರ್ತವೆ, ಆದ್ರೆ ಅವೇ ಮುಖ್ಯವಾದಂತ ಬೇರು. ಏನನ್ನ ಹೀರ್ಕೊಳ್ಳಕ್ಕೆ ಮತ್ತೆ ಬೆಳ್ಕೊಂಡು ಹೋಗಕ್ಕೆಲ್ಲ ಅವೇ ಮುಖ್ಯವಾದ ಬೇರ್ಗಳು. ನೋಡಿ, ನೀವು ಮಣ್ಣನ್ನು ಲೂಸ್ ಮಾಡುವಂತ ಸಂದರ್ಭದಲ್ಲಿ ಅವೇನಾಗ್ತವೆ, ಸುಲಭವಾಗಿ ಹರಡ್ತಾ ಹೋಗ್ತವೆ. ಸುಲಭವಾಗಿ ಹರಡಿದಾಗ ಹೀರ್ಕೊಳ್ಳುವಂತದ್ದು ಸುಲಭ ಆಗುತ್ತೆ, ಪೋಷಕಾಂಶಗಳನ್ನ ಗಿಡದ ಬೆಳವಣಿಗೆ ಹೆಚ್ಚಾಗ್ತದೆ. ಅದೇ ರೀತಿ ನೀವು ಒಂದು ಸೇರ್ಗುಂಡಿ ಅಂತ ಹೇಳಿದ್ರೆ ನಾನು ಆಗ್ಲೇ ಹೇಳಿದಂಗೆ ಒಂದು ಬಾಟ್ಲು ಇದ್ರ ಸೇರ್ ಯಾವ ರೀತಿ ಇತ್ತು ಆ ರೀತಿ ಇರುತ್ತೆ. ಗಿಡ ನೀವು ಕೂರಿಸ್ತೀರಿ, ಸುತ್ತಮುತ್ತ ನಿಮ್ಗೆ ಕಾಂಕ್ರೀಟ್ ಆಗ್ತಂಗಾಗಿರುತ್ತೆ. ಆಗ ಬೇರ್ಗಳು ಅದರೊಳಗೆ ನುಗ್ಗಿ ಹೋಗಕ್ಕೆ ಅತಿ ಹೆಚ್ಚಿನ ಶಕ್ತಿ ವಹಿಸಬೇಕಾಗ್ತದೆ. ಹಂಗಾಗಿ 1.5 ಗುಂಡಿ ತೆಗೆದು ನೀವು ಗಿಡವನ್ನ ನಾಟಿ ಮಾಡಿದಲ್ಲಿ ಬಹಳ ಸೂಕ್ತ ಅಂತ ಹೇಳ್ಬೋದು.
6: ಈಗ ಆರಂಭದ ಒಂದು ದಿನಗಳಲ್ಲಿ 1-8 ವರ್ಷ ನಾವು ಏನು ಫಲ ನಿರೀಕ್ಷೆ ಮಾಡದೆ ಇರಬಹುದು ಅಲ್ವಾ ಸರ್? ಇದರಲ್ಲಿ 1-6 ವರ್ಷ ಆದ್ರೆ ಈಗ ಈ 1-6 ವರ್ಷದ ಒಂದು ಸಮಯದಲ್ಲಿ ನಮ್ಗೆ ಯಾವುದು ಒಂದು ವರಮಾನ ಇರೋದಿಲ್ಲ, ಈ ಸಮಯದಲ್ಲಿ ಇದಕ್ಕೆ ಸೂಕ್ತವಾದ ಒಂದು ಅಂತರ್ಬೆಳೆ ತಾವು ತಿಳಿಸಬಹುದಾ?
7: ಖಂಡಿತವಾಗಿ ಸರ್. ನೀವು ಹೇಳ್ದಂಗೆ ಈಗ ನಾಟಿ ಮಾಡದಂತ ಸಂದರ್ಭದಲ್ಲಿ ಮತ್ತೊಂದು ಮುಖ್ಯವಾದ ಅಂಶ ಹೇಳ್ಬೇಕಂತ ಹೇಳಿದ್ರೆ ನೀರಾವರಿ. ನೀರಾವರಿಯಲ್ಲಿ ಹನಿ ನೀರಾವರಿ ಆದ್ರೆ ಇದ್ದದ್ರಲ್ಲೇ ಬಹಳ ಒಳ್ಳೇದು. ಯಾಕಂದ್ರೆ ನೀರಿನ ಪ್ರಮಾಣ ಕಮ್ಮಿ, ಅಂದ್ರೆ ನೀರಿನ ಉಪಯೋಗಿಸೋ ಕ್ಷಮತೆ, ವಾಟರ್ ಯೂಸ್ ಎಫಿಷಿಯನ್ಸಿ ಕೂಡ ಹೆಚ್ಚಾಗಿರ್ತದೆ. ಮತ್ತೆ ಅದ್ರ ಜೊತೆ ಜೊತೆಗೆ ರೈತರು ಹೆಚ್ಚಿನ ಬೆಳೆಗಳನ್ನು ಮ್ಯಾನೇಜ್ ಮಾಡಬಹುದು. ಹನಿ ನೀರಾವರಿ ಸ್ಪ್ರಿಂಕ್ಲರ್ ಕೂಡ ಉಪಯೋಗಿಸಬಹುದು. ಸ್ಪ್ರಿಂಕ್ಲರ್ ಅಲ್ಲಿ ಹನಿ ನೀರಾವರಿ ಕಂಪೇರ್ ಮಾಡಿದಾಗ ಸ್ವಲ್ಪ ಜಾಸ್ತಿ ನೀರು ಬೇಕಾಗುತ್ತೆ. ಮತ್ತೆ ಗಿಡ ಸಣ್ಣದಿರೋದ್ರಿಂದ ನಿಮ್ಗೆ ಹೆಚ್ಚಿಗೆ ನೀರು ಹೊಡೆಯೋದ್ರಿಂದ ಮಧ್ಯದಲ್ಲೆಲ್ಲ ಕಳೆಗಳು ಜಾಸ್ತಿ ಬೆಳೀತಾ ಹೋಗ್ತವೆ. ಹಂಗಾಗಿ ಅದೊಂದು ಗಮನ ಇಟ್ಕೊಂಡು ರೈತರು ಅವರವರ ಅವಶ್ಯಕತೆಗೆ ಮತ್ತೆ ಅನುಕೂಲಕ್ಕೆ ತಕ್ಕಂತೆ ಈ ನೀರಾವರಿ ಮಾಡಬಹುದು. ಆಯು ನೀರು ಪದ್ಧತಿಗಿಂತ ಈ ಎರಡು ಪದ್ಧತಿಗಳು ಬಹಳ ಉಪಯೋಗ ಆಗ್ತವೆ ಅಂತ ಹೇಳ್ಬೋದು. ಇನ್ನು ನೀವು ಹೇಳಿದಂತ ವಿಚಾರ ಬಹಳ ಮುಖ್ಯವಾದ ವಿಚಾರ. ಅಂದ್ರೆ ಸರಿಸುಮಾರು ಈಗೆಲ್ಲ ನಾವು ನೋಡ್ತಾ ಹೋದ್ರೆ 4-5 ವರ್ಷಕ್ಕೆ ಹೊಂಬಳೆ ಹೊಡಿತಾವ ರೈತರು ತೋಟಗಳಲ್ಲಿ. ತಾವ್ ಹೇಳದಂಗೆ ಕಮರ್ಷಿಯಲ್ ಅಥವಾ ಒಂದು ಉತ್ತಮವಾದ ಇಳುವರಿ ಶುರು ಆಗ್ಬೇಕಂದ್ರೆ ತಾವ್ ಹೇಳದಂಗೆ 6-7 ವರ್ಷ ಬೇಕೇ ಬೇಕು. ಇಂಥ ಸಂದರ್ಭದಲ್ಲಿ ಅವ್ರಿಗೆ ಯಾವುದೇ ವರಮಾನ ಇಲ್ಲದಂತ ಸಂದರ್ಭದಲ್ಲಿ ತೊಂದರೆಗಳು ಉಂಟಾಗ್ತವೆ. ಹಾಗಾಗಿ ಅಂತರ ಬೆಳೆಗಳು ಬಹಳ ಮುಖ್ಯವಾಗಿ ಮಾಡಬಹುದು. ಸಾಮಾನ್ಯವಾಗಿ ಹೇಳ್ಬೇಕಂತ ಹೇಳಿದ್ರೆ ನೀವು ನಾಟಿ ಮಾಡಿ 2 ವರ್ಷದವರೆಗೆ ಏನು ಬೆಳೆ ಇಲ್ಲ ಅನ್ನೋ ಲೆಕ್ಕದಲ್ಲೇನೆ ಅಡಿಕೆ ಇರುತ್ತೆ. ಅಂದ್ರೆ ಉತ್ತಮವಾದ ಸೂರ್ಯನ ಬೆಳಕು ಬೀಳ್ತಾ ಇರ್ತದೆ. ಹಾಗಾಗಿ ನೀವು ಬಯಲಲ್ಲಿ ಏನೇನು ಬೆಳೆ ಮಾಡ್ತೀರೋ ಖಂಡಿತವಾಗಿ ಎಲ್ಲಾ ಬೆಳೆಗಳನ್ನ ನೀವು ಮಾಡ್ತಾ ಹೋಗ್ಬೋದು. ಉದಾಹರಣೆಗೆ ಈಗ ನಮ್ದು ಒಂದು 20-30 ಗುಂಟೆನೆ ಜಾಗ ಇದೆ ಅಂತ ಹೇಳಿದ್ರೆ ಖಂಡಿತವಾಗಿ ನೀವು ಅಲ್ಲಿ ತರಕಾರಿ ಮಾಡಿ, ಟೊಮ್ಯಾಟೊ, ಮೆಣಸಿನಕಾಯಿ, ಬೀನ್ಸ್ ಏನಿದೆ ಪ್ರತಿಯೊಂದು ತರಕಾರಿಗಳನ್ನ ನೀವು ಮಾಡಬಹುದು, ಖಂಡಿತವಾಗಿ ಮಾಡಬಹುದು. ನೀವು 2-3 ವರ್ಷ ಆಗ್ತಿದ್ದಂಗೆ ನಿಮ್ಗೆ ಅಡಿಕೆ ನೆರಳಾಗಕ್ಕೆ ಶುರು ಆಗ್ತದೆ. ಆ ನೆರಳಾದಂತ ಸಂದರ್ಭದಲ್ಲಿ ಬಹಳಷ್ಟು ತರಕಾರಿಗಳು ಸರಿಯಾಗಿ ಬರೋದಿಲ್ಲ. ಕಾರಣ ಏನು, ಯಾವುದೇ ಒಂದು ತರಕಾರಿಗೆ ಉತ್ತಮವಾದ ಸೂರ್ಯನ ಬೆಳಕು ಬಿದ್ದಾಗ ಫಲ ಹೆಚ್ಚಾಗಿ ಕಚ್ಚುತ್ತೆ. ಆದ್ರೆ ಸ್ವಲ್ಪ ಪಾರ್ಷಿಯಲ್ ಶೇಡ್ ಅಂತ ಹೇಳ್ತೀವಿ, ಸ್ವಲ್ಪ ನೆರಳಿದ್ರು ಬೆಳೆಯುವಂತ ಕೆಲವೊಂದು ಬೆಳೆ ಅಂತ ಹೇಳಿದ್ರೆ ಬೀನ್ಸ್, ಮೀಟ್ರಲ್ಸ್ ಅಂತೆ ಇಂತ ಅಥವಾ ಸೊಪ್ಪುಗಳು ಇಂಥ ಬೆಳೆಗಳನ್ನು ಮಾಡಬಹುದು. ಇದು ತರಕಾರಿ ಆಯ್ತು, ಅಥವಾ ಶುಂಠಿ, ಅರಿಶಿನ ಇಂಥವನ್ನು ಕೂಡ ನೀವು ಮಾಡಬಹುದು. ಆದ್ರೆ ಬಹಳಷ್ಟು ಜನ ರೈತರಲ್ಲಿ ಏನ್ ಉದ್ದೇಶ ಇರ್ತದೆ ಅಂತ ಹೇಳಿದ್ರೆ ಅಡಿಕೆನೂ ಚೆನ್ನಾಗ್ಬೇಕು, ಅಡಿಕೆಗೂ ಅದು ಪೂರಕವಾಗಿ ಕೆಲಸ ಮಾಡ್ಬೇಕು, ಮತ್ತೆ ನಾನು ಪದೇ ಪದೇ ಉಳಿಸಬಾರ್ದು, ನನಗೆ ಬಹಳಷ್ಟು ವರ್ಷ ಒಂದೇ ಬೆಳೆ ಮೇಂಟೈನ್ ಮಾಡ್ಬೇಕು, ಪ್ಲಸ್ ಅದರಿಂದ ಆದಾಯನೂ ಬರಬೇಕು. ಅಂದ್ರೆ ಅಡಿಕೆನೂ ಅದು ಚೆನ್ನಾಗಿ ನೋಡ್ಕೋಬೇಕು, ನಂಗೆ ವರಮಾನ ಬರಬೇಕು ಅಂತ ಹೇಳೋದಾದ್ರೆ ಮುಖ್ಯವಾಗಿ ನಾವು 2-3 ಬೆಳೆಗಳನ್ನು ನಾವು ಪಟ್ಟಿ ಮಾಡಬಹುದು ನಮ್ಮ ವಾತಾವರಣಕ್ಕೆ ಸೂಕ್ತ ಅನ್ನೋದ್ರು. ಅತಿ ಹೆಚ್ಚು ಮಳೆ ಬೀಳೋ ಪ್ರದೇಶದಲ್ಲಿ ಕೆಲವೊಂದು ತೊಂದರೆಗಳಿರ್ತವೆ. ಉದಾಹರಣೆಗೆ ನಾವು ನುಗ್ಗೆ ಹಾಕಕ್ಕಾಗಲ್ಲ, ಇಂಥ ಒಂದು ಸಂದರ್ಭ. ಸಾಮಾನ್ಯವಾಗಿ ಹೇಳ್ಬೇಕಂತ ಹೇಳಿದ್ರೆ ಮೊದಲನೇದು ಬಾಳೆ, ಎರಡನೇದು ಪಪ್ಪಾಯ, ಮೂರನೇದು ನುಗ್ಗೆ. ಇವು ಮೂರನ್ನು ಹೇಳಕ್ ಮುಖ್ಯ ಕಾರಣ ಏನಂತ ಹೇಳಿದ್ರೆ, ಬಹಳಷ್ಟು ಇವತ್ತು ತೋಟ ಮಾಡ್ತಾ ಇರುವಂತ ವ್ಯಕ್ತಿಗಳನ್ನು ನೋಡಿದಾಗ ಕೆಲವರು ಏನೋ ಒಂದು ಕೆಲಸದಲ್ಲಿ ಇರೋರಾಗ್ತಾರೆ, ಊರು ಬಿಟ್ಟು ಬೇರೆ ಇನ್ನೊಂದು ಉದ್ಯೋಗ ಮಾಡಿ ಊರಿನಲ್ಲಿರುವಂತ ತೋಟ ಮಾಡ್ಬೇಕನ್ನೋರು ಇರ್ತಾರೆ. ಇನ್ನು ಕೆಲವೊಬ್ರು ನನ್ನ ಬೇರೆ ಜಮೀನಲ್ಲಿ ನಾನು ಅಲ್ಲೇ ತರಕಾರಿ ಮಾಡ್ತೇನೆ ಸರ್, ಇದ್ರಲ್ಲಿ ಏನಾದ್ರೂ ನಾನು ಸ್ವಲ್ಪ ಮೇಂಟೈನ್ ಮಾಡುವಂತದ್ದು ಅಂತಿರ್ತಾರೆ. ಹಾಗಾಗಿ ನಾವು ಮುಖ್ಯವಾಗಿ ಈ ಬೆಳೆಗಳು, ನಾನು ಏನು ಬಾಳೆ, ನುಗ್ಗೆ, ಪಪ್ಪಾಯ ಹೇಳಿದೆ, ಇದನ್ನ ನರ್ಸ್ ಕ್ರಾಪ್ ಅಂತ ಹೇಳ್ತೀವಿ. ನರ್ಸ್ ಕ್ರಾಪ್ ಅಂದ್ರೇನು ಅಂದ್ರೆ, ಆ ಹೊಸದಾಗಿ ನಾವು ನಾಟಿ ಮಾಡಿದಂತ ಸಂದರ್ಭದಲ್ಲಿ ಒಂದು ಎರಡು ಅಥವಾ ಮೂರು ವರ್ಷಗಳ ಕಾಲ ನಮ್ಮ ಮುಖ್ಯ ಬೆಳೆಗಳನ್ನ ಕಾಪಾಡಿಕೊಂಡು ಅದಕ್ಕೂ ಪೂರಕ ವಾತಾವರಣ ಕಲ್ಪಿಸ್ಕೊಟ್ಟು ಆದಾಯ ಕೊಡುವಂತ ಬೆಳೆನ ನಾವು ನರ್ಸ್ ಕ್ರಾಪ್ ಅಂತ ಹೇಳ್ತೀವಿ. ಈಗ ಉದಾಹರಣೆಗೆ ನೀವು ಬಾಳೆ ತಕೊಂಡ್ರೆ ನಾಟಿ ಮಾಡೋದು ಬಹಳ ಮುಖ್ಯ. ಯಾವ ರೀತಿ, ಈಗ ಉದಾಹರಣೆಗೆ ಒಂದೊಂದೇ ಬೆಳೆ ಹೇಳ್ಕೊಂತ ಹೋಗೋಣ. ಈಗ ಬಾಳೆ ಮಾಡೋದಾದ್ರೆ ನಾವು ಸಾಮಾನ್ಯವಾಗಿ ಈಗ ಒಂಬತ್ತಡಿ ಒಂಬತ್ತಡಿ ಸಾಲು ಅಂತ ಹೇಳಿದೆ. ಸಾಮಾನ್ಯವಾಗಿ ರೈತರು ಮಾಡೋ ತಪ್ಪೇನಂತ ಹೇಳಿದ್ರೆ, ಅಡಿಕೆ ಸಾಲ ಒಳಗೇನೆ ಬಾಳೆ ನಾಟಿ ಮಾಡ್ತಾರೆ. ಅಂದ್ರೆ ಅಡಿಕೆ ಬಾಳೆ, ಅಡಿಕೆ ಬಾಳೆ, ಅಡಿಕೆ ಬಾಳೆ, ಹಿಂಗ್ ನಾಟಿ ಮಾಡ್ಕೊಂಡು ಹೋಗ್ತಾರೆ. ಮತ್ತೆ ಒಂಬತ್ತಡಿ ಆದ್ಮೇಲೆ ಇನ್ನೊಂದು ಅಡಿಕೆ ಸಾಲ ಸಿಗುತ್ತೆ, ಅಲ್ಲೂ ಅಡಿಕೆ ಬಾಳೆ. ಅಂದ್ರೆ ಅಡಿಕೆಯಿಂದ ಬಾಳೆಗೆ ನಾಲ್ಕು ನಾಲ್ಕೂವರೆ ಅಡಿ ಗ್ಯಾಪ್ ಸಿಗುತ್ತೆ, ಮತ್ತೆ ನಿಮ್ಗೆ ಬಾಳೆಯಿಂದ ಬಾಳೆ ಒಂಬತ್ತಡಿ ಗ್ಯಾಪ್ ಆಗುತ್ತೆ. ಅಂದ್ರೆ ಮಧ್ಯೆ ಒಂಬತ್ತಡಿ ಜಾಗ ಖಾಲಿ ಇರೋದ್ರಿಂದ ಏನನ್ಸುತ್ತೆ, ರೋಡ್ ಹೊಡ್ಕೋಬಹುದು, ಎಕ್ಸ್ಟ್ರಾ ಡ್ರಿಪ್ ಲೈನ್ ಹಾಕೋಂಗಿಲ್ಲ, ಈ ಉದ್ದೇಶದಲ್ಲಿ ಮಾಡ್ತಾರೆ. ಆದ್ರೆ ಈ ಏಲಕ್ಕಿ ಬಾಳೆ, ಪುಟ್ ಬಾಳೆ ಮಾಡಿದಂತ ಸಂದರ್ಭ ಬಹಳಷ್ಟು ರೈತರಿಗೆ ಅನುಭವ ಕೂಡ ಆಗಿರ್ತದೆ. ಬಹಳಷ್ಟು ರೈತರು ಭಾಷೆಯಲ್ಲಿ ಕೂಡ ಅವ್ರು ಹೇಳೋದು, ಸರ್ ಇಲ್ಲ ಬಾಳೆ ಹಾಕಿದ್ರೆ ಅಡಿಕೆ ಹಾಳಾಗುತ್ತೆ ಅಂತ ಹೇಳ್ತಾರೆ. ಅವ್ರು ಹೇಳೋದು ತಪ್ಪಲ್ಲ. ಏನ್ ಕಾರಣ, ಈ ರೀತಿ ನೀವು ಅಡಿಕೆ ಸಾಲಿನಲ್ಲೇ ಬಾಳೆ ಮಾಡಿದಾಗ ಏನಾಗುತ್ತೆ ನೋಡಿ, ಅಡಿಕೆ ಕೂಡ ಸೂರ್ಯನ ಬೆಳಕು ಬಯಸುವಂತ ಬೆಳೆ, ಬಾಳೆ ಕೂಡ ಸೂರ್ಯನ ಬೆಳಕು ಬಯಸುವಂತ ಬೆಳೆ. ಈ ಬಾಳೆ ಒಂದು ವರ್ಷ ಆದ್ಮೇಲೆ ನೀವು ನೋಡಿದ್ರೆ, ಮೊದಲನೇ ಬೆಳೆ ಒಂದು ಏಲಕ್ಕಿ ಬಾಳೆ, ಪುಟ್ಟ ಬಾಳೆ ಅಂತ ತಗೊಂಡ್ರೆ ನೀವು ಸುಮಾರು 10-11 ಅಡಿ ಬೆಳೆಯುತ್ತೆ. ಆಗ ಅಡಿಕೆ ನಿಮ್ದು ಸಣ್ಣದಿರುತ್ತೆ. ಮತ್ತೆ ಕೂಳೆ ಬೆಳೆ ಅಂತ ಹೇಳ್ತೀವಿ, ರೊಟೂನ್ ಕ್ರಾಪ್. ಎರಡನೇ ಬೆಳೆ ಬಿಟ್ಟಾಗ ಎರಡನೇ ಬೆಳೆ ಇನ್ನೂ ಎತ್ತರಕ್ಕೆ ಬೆಳೀತಾ ಹೋಗುತ್ತೆ. ಯಾವುದು? ಬಾಳೆ. ಆ ಸಂದರ್ಭದಲ್ಲಿ ಅಡಿಕೆಗೂ ಬಾಳೆಗೂ ನಿಮ್ಗೆ ಬಿಸಿಲಿಗೆ ಕಾಂಪಿಟೇಷನ್ ಶುರು ಆಗುತ್ತೆ. ಹಾಗಾಗಿ ಕಾಂಪಿಟೇಷನ್ ಅಲ್ಲಿ ಏನ್ ಮಾಡುತ್ತೆ, ಅಡಿಕೆನೂ ಬೇಗ ಬೆಳೆಯಕ್ಕೆ ಶುರು ಮಾಡುತ್ತೆ, ಬಾಳೆನೂ ಬೆಳೆಯಕ್ಕೆ ಶುರು ಮಾಡುತ್ತೆ, ಎತ್ತರ ಎತ್ತರ ಬೆಳ್ಕೊಂಡು ಹೋಗುತ್ತೆ. ಆವಾಗ ನೀವು ಒಂದ್ ಎರಡು ವರ್ಷ ಆದ್ಮೇಲೆ ಬಾಳೆ ಕಟಾವ್ ಮಾಡಿ ನೀವು ಅಡಿಕೆ ತೋಟ ನೋಡಿದ್ರೆ ಒಳ್ಳೆ ಕಬ್ಬಂಜಲೆ ಬೆಳೆದಂಗೆ ಬೆಳೆದಿರ್ತಾವೆ, ಸಣ್ಣಕ್ಕೆ ಎತ್ತರ ಬೆಳೆದಿರ್ತಾವೆ, ಇಂಟರ್ ನೋಡ್ ಅಂತ ಹೇಳ್ತೀವಿ. ಅಂದ್ರೆ ಗಿಣ್ಣಿಂದ ಗಿಣ್ಣಿಗೆ ಉದ್ದ ಜಾಸ್ತಿ ಎಕ್ಸ್ಟೆಂಡ್ ಆಗ್ತಾ ಹೋಗಿರುತ್ತೆ. ಕಾರಣ ಏನು? ಬಿಸಿಲಿನ ಹುಡುಕಾಟದಲ್ಲಿ ಗಿಡ ಬೆಳೀತಾ ಹೋಗುತ್ತೆ. ಅದಕ್ಕೆ ನಾವು ಸಜೆಸ್ಟ್ ಮಾಡೋದೇನಂತ ಹೇಳಿದ್ರೆ, ನೀವು ಏಲಕ್ಕಿ ಬಾಳೆ ಮಾಡ್ತೀರಿ ಅಂತ ಹೇಳಿದ್ರೆ, ನಾಲ್ಕು ಅಡಿಕೆ ಗಿಡದ ಮಧ್ಯೆ ಒಂದು ಬಾಳೆ ಗಿಡ ನಾಟಿ ಮಾಡಿ. ನಾಲ್ಕು ಅಡಿಕೆ ಗಿಡ ಅಂದ್ರೆ ಎರಡು ಸಾಲ ಅಡಿಕೆ, ಎರಡು ಸಾಲ ತಗೊಂಡ್ರೆ ನಾಲ್ಕು ಅಡಿಕೆ ಗಿಡದ ಮಧ್ಯೆ ಸಮ ಮಧ್ಯದಲ್ಲಿ ನೀವು ಒಂದು ಬಾಳೆ ಗಿಡ ನಾಟಿ ಮಾಡಿದ್ರೆ ಒಂದು ಎಕ್ಸ್ಟ್ರಾ ಡ್ರಿಪ್ ಲೈನ್ ಬಿಟ್ಕೊಳ್ಳಿ. ಎಕ್ಸ್ಟ್ರಾ ಡ್ರಿಪ್ ಲೈನ್ ಆಯ್ತು, ಬಹಳ ಜನ ರೈತರದು ವಾದ ಏನಿರ್ತದೆ ಅಂತ ಹೇಳಿದ್ರೆ, ಎರಡು ಅಡಿಕೆ ಸಾಲ ಮಧ್ಯೆ ನಾನು ಬೆಳೆ ಮಾಡಿಬಿಟ್ರೆ ರೋಡ್ ಹೊಡೆಯೋಕ್ಕಾಗಲ್ಲ, ಕಳೆ ಅವಾಯ್ಡ್ ಮಾಡೋಕ್ಕಾಗಲ್ಲ. ಖಂಡಿತ ನಿಜ, ನಾನು ಒಪ್ಕೋತೀನಿ. ಆದ್ರೆ ನೀವು ಎಲ್ಲಿವರೆಗೂ ರೋಡ್ ಹೊಡಿತೀರಿ? ಒಂದು ಬಾಳೆ ಗಿಡ 4 ತಿಂಗಳವರೆಗೂ ರೋಡ್ ಹೊಡಿಬಹುದು. 5ನೇ ತಿಂಗಳಿಂದ ಏನಾಗುತ್ತೆ, ಅದ್ರ ಬೇರ್ಗಳು ಮಧ್ಯದಲ್ಲೆಲ್ಲ ಹರಡಕ್ ಶುರು ಆಗ್ತದೆ. ನೀವು ಅಂತ ಸಂದರ್ಭದಲ್ಲಿ ರೋಡ್ ಹೊಡೆದ್ರೆ ಬಾಳೆ ಗಿಡ ಕೂಡ ತೊಂದರೆ ಆಗ್ತದೆ. ಅದೇ ನೀವು 4 ಅಡಿಕೆ ಗಿಡದ ಮಧ್ಯದಲ್ಲಿ ನಾನು ಹೇಳಿದಾಗ ನಾಟಿ ಮಾಡಿದಾಗ ಏನಾಗುತ್ತೆ, ನೀವು ಆ ಬಾಳೆ ಗಿಡ 3-4 ತಿಂಗಳು ಬೆಳೆಯವರೆಗೆ ನೀವು ಕಳೆ ನಿರ್ವಹಣೆ ಸ್ವಲ್ಪ ಸಮಸ್ಯೆ ಆಗ್ಬಹುದು. ಅದಾದ ನಂತರ ಒಂದ್ಸರಿ ಅಡಿಕೆ ಗಿಡ ನೆರಳಾಗಕ್ ಶುರು ಆಯ್ತು ಅಂದ ತಕ್ಷಣ ನಿಮ್ಗೆ 4 ಅಡಿಕೆ ಗಿಡದ ಮಧ್ಯೆ ಅತಿ ಹೆಚ್ಚ ಕಳೆ ಬೆಳೆಯಕ್ ಅದು ಬಿಡೋದೇ ಇಲ್ಲ. ಮತ್ತೆ ಅದ್ರ ಜೊತೆ ಜೊತೆಗೆ ಅಡಿಕೆಗೂ ಕೂಡ ಅದು ಕಾಂಪೀಟ್ ಮಾಡಲ್ಲ ನಿಮ್ಗೆ. ಅಡಿಕೆಗೆ ಬೇಕಾದಷ್ಟು ಬಿಸಿಲು ಅದಕ್ಕೆ ಬೀಳ್ತಾ ಇರುತ್ತೆ, ಬಾಳೆಗೆ ಬೇಕಾದಷ್ಟು ಬಿಸಿಲು ಅದಕ್ಕೆ ಬೀಳ್ತಾ ಇರುತ್ತೆ. ಬಟ್ ಈ ಪಶ್ಚಿಮ ಅಥವಾ ದಕ್ಷಿಣ ಅಭಿಮುಖ ಬಿಸಿಲು ಅಂತ ಏನ್ ಹೇಳ್ತೀವಿ, ಅಡಿಕೆ ಕಾಂಡ ಸೀಳುತ್ತಲ್ಲ, ಆ ಬಿಸಿಲನ್ನ ಈ ಬಾಳೆ ಅವಾಯ್ಡ್ ಮಾಡ್ತಾ ಹೋಗುತ್ತೆ ನಿಮ್ಗೆ. ಸೊ ಹಂಗಾಗಿ ನಿಮ್ಗೆ ಇದನ್ನ ಬಾಳೆನ ಈ ರೀತಿ ನಾಟಿ ಮಾಡಿದಾಗ ಖಂಡಿತವಾಗಿ ಕನಿಷ್ಠ ಪಕ್ಷ ರೈತರು 2-3 ಬೆಳೆ ಬಾಳೆನು ತಗೋಬಹುದು. ಆ ಬಾಳೆ ಮುಗಿದು ಪೂರ್ತಿ ಕಟಾವ್ ಮುಗಿಯೋಷ್ಟೊಳಗೆ ಹೆಚ್ಚು ಕಮ್ಮಿ ನಿಮ್ಗೆ ಅಡಿಕೆಯಲ್ಲಿ ಹೊಂಬಾಳೆ ಹೊಡೆಯೋ ಹಂತಕ್ಕೆ ಅದು ಎದ್ದು ಕೂಡ ನಿಂತಿರುತ್ತೆ. ಮತ್ತೆ ಇದನ್ನ ಇನ್ನೊಂದು ನೀವು ಎಕನಾಮಿಕ್ಸ್ ಅಲ್ಲಿ ನೀವು ದುಡ್ಡಿನ ಲೆಕ್ಕಾಚಾರದಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ರೆ, ಹೆಚ್ಚು ಕಮ್ಮಿ 1 ಎಕರೆ ಅಡಿಕೆನ ನೀವು 2.5-3 ತಿಂಗಳು ಒಂದ್ಸರಿ ರೋಟ್ ಓಡಿಸ್ಬೇಕು. 1 ಎಕರೆ ನೀವು ರೋಟ್ ಹೊಡಿಬೇಕಂದ್ರೆ ಕನಿಷ್ಠ ಪಕ್ಷ 3 ಗಂಟೆ ಟೈಮ್ ಬೇಕು. 3,000 ರೂಪಾಯಿ ದುಡ್ಡು ವೇಸ್ಟ್, ವರ್ಷಕ್ಕೆ ಎಷ್ಟಾಯ್ತು 12,000 ರೂಪಾಯಿ ಹಣ ವೇಸ್ಟ್. ಪ್ಲಸ್ ಒಂದು ಟ್ರಾಕ್ಟರ್ ನೀವು ಒಳಗೆ ತಗೊಂಡೋದ್ರಿ ಅಂತ ಹೇಳಿದ್ರೆ 2-3 ಮರಕ್ಕೆ ಡ್ಯಾಮೇಜ್ ಕೂಡ ಆಗುತ್ತೆ ಉಳ್ಬೇಕಾದ್ರೆ. ನೋಡಿ, ಈಗ ನಿಮ್ಗೆ ಆ ದುಡ್ಡು ಉಳಿಯಿತು, ಬಾಳೆಯಿಂದ ಉತ್ತಮವಾದ ಆದಾಯ ಕೂಡ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ನಾನು ಹೇಳೋದೇನಂತ ಹೇಳಿದ್ರೆ, ಬಾಳೆ ಹಾಕದ ಮೇಲೆ ಯಾವುದೇ ಕಾರಣಕ್ಕೂ ಲಾಸ್ ಅನ್ನೋದಿಲ್ಲ. ಹಿರಿಯರ್ ಗಾದೆ ಹೇಳಂಗೆ, ಬಡತನ ಬಂದಾಗ ಬಾಳೆ ಬೆಳೆ ಅಂತ ಹೇಳ್ತಾರೆ. ಅಂದ್ರೆ ಆ ಬಾಳೆ ಹಾಕಿದಾಗ ನಿಮ್ಗೆ ಎಷ್ಟೇ ರೇಟ್ ಇಳಿದ್ರು ಕೂಡ ನಿಮ್ಗೆ ಅದು ಕಮ್ಮಿ ಆಗಲ್ಲ. ಮತ್ತೆ ಅದ್ರ ಜೊತೆಗೆ ನೀವು ಆ ಬಾಳೆ ಕಂದು ನೀವು ಆಗ್ಲೇ ನೋಡಿರ್ತೀರಿ, ಬಾಳೆ ಮರಿಕಂದ ಎಲ್ಲ ಕುಯ್ತೀವಿ, ಅದನ್ನ ತುಂಬತೀವಿ, ಉತ್ತಮವಾದ ಸಾವಯವ ಗೊಬ್ಬರ ಅದು. ಮತ್ತೆ ಆ ದಿಂಡಿನಲ್ಲಿ ಕೂಡ ಪೊಟ್ಯಾಶ್ ಅಂಶ ಹೆಚ್ಚಾಗಿರ್ತದೆ, ಅದು ಈ ಅಡಿಕೆ ಗಿಡಕ್ಕೆ ಸಿಗ್ತಾ ಹೋಗ್ತದೆ, ಎರೆಹುಳುಗಳು ಬೆಳೀತವೆ. ಇಷ್ಟೆಲ್ಲ ಉಪಯೋಗ ನಿಮ್ಗಿದೆ. ಇದು ಅಡಿಕೆ, ಯಾವುದು? ಬಾಳೆ ಆಯ್ತು. ಅದೇ ನೀವು ಪಪ್ಪಾಯ ಮಾಡೋದಾದ್ರೆ, ಅಂದ್ರೆ ಪಪ್ಪಾಯನ ನೀವು ಬೇಕಾದ್ರೆ 2 ಅಡಿಕೆ ಗಿಡದ ಮಧ್ಯೆ ಬೇಕಾದ್ರೆ ನಾಟಿ ಮಾಡಬಹುದು. ಆದ್ರೆ ಜಾಸ್ತಿ ಗಿಡ ಕೂರ್ಬೇಕಂತ ಹೇಳಿದ್ರೆ, ನಿಮ್ಗೆ ನಾನು ಈಗಾಗಲೇ ಹೇಳಿದ ರೀತಿ ಬಾಳೆಯಲ್ಲಿ ನಿಮ್ಗೆ ಎಷ್ಟು ಅಡಿಕೆ ಇತ್ತು ಅಷ್ಟೇ ಬಾಳೆ ಬೀಳುತ್ತೆ, 500-550 ಅಡಿಕೆ ಇದ್ರೆ ಅಷ್ಟೇ ಬಾಳೆ ಬೀಳುತ್ತೆ. ನೀವು ಪಪ್ಪಾಯ ಜಾಸ್ತಿ ಕೂರಿಸ್ಬೇಕಂತ ಹೇಳಿದ್ರೆ 2 ಅಡಿಕೆ ಸಾಲ್ ಮಧ್ಯೆ ಸಮ ಮಧ್ಯದಲ್ಲಿ ಒಂದು ಸಾಲ್ ಮಾಡಿಕೊಂಡು ಪ್ರತಿ ಆರಡಿಗೊಂದೊಂದು ನೀವು ಪಪ್ಪಾಯ ನೆಟ್ಕೊಂಡು ಹೋಗ್ಬಿಡ್ಬೋದು. ಅವಾಗ ನಿಮ್ಗೆ ಸುಮಾರು 750-800 ಪಪ್ಪಾಯ ಗಿಡ ಒಂದು ಎಕರೆಯಲ್ಲಿ ಕೂರ್ತವೆ. ಎಕ್ಸ್ಟ್ರಾ ಒಂದು ಟ್ರಿಪ್ ಲೈನ್ ಬಿಟ್ಟರೆ ಖಂಡಿತವಾಗಿ ನೀವು 8 ತಿಂಗಳಿಂದ ನೀವು ಅದರ ಫಲ ಎಕ್ಸ್ಪೆಕ್ಟ್ ಮಾಡಬಹುದು, 1.5 ವರ್ಷ ನಿಮ್ಗೆ ಅದು ಕೂಡ ನಿಮ್ಮನ್ನು ಕಾಪಾಡುತ್ತೆ. ಇನ್ನ ಮೂರನೇ ಅವಕಾಶ ನುಗ್ಗೆ, ಇದು ಬಹಳ ಮುಖ್ಯ. ಇತ್ತೀಚಿನ ದಿನಗಳಲ್ಲಿ ನಮ್ಗೆ ನುಗ್ಗೆಗೆ ಒಳ್ಳೆ ಬೆಲೆ ಇದೆ, ನುಗ್ಗೆ ಸೊಪ್ಪು ಕೂಡ ಒಳ್ಳೆ ಬೆಲೆ ಇದೆ. ಆದ್ರೆ ನಾನ್ ಸಜೆಸ್ಟ್ ಮಾಡೋದು ಬಾಳೆನ ಸ್ವಲ್ಪ ನೆರಳಾದ್ರೂ ಕೂಡ ಮಾಡಬಹುದು, ಪಪ್ಪಾಯ ಮತ್ತೆ ಈ ನುಗ್ಗೆನ ಬೆಳಕು ಚೆನ್ನಾಗಿ ಬಿದ್ರೆ ಮಾತ್ರ ಮಾಡಬಹುದು. ನುಗ್ಗೆ ಮಾಡ್ಬೇಕಾದ್ರೆ ಯಾವ ರೀತಿ ಮಾಡ್ಬೇಕು, ಆಗಾಗ್ಲೇ ಹೇಳ್ದಂಗೆ 4 ಅಡಿಕೆ ಗಿಡ ಮಧ್ಯೆ ನುಗ್ಗೆ ನಾಟಿ ಮಾಡ್ತೀರಿ, ನೆಕ್ಸ್ಟ್ ಸಾಲ್ ಖಾಲಿ ಬಿಡ್ಬೇಕು, ಅದ್ರ ನೆಕ್ಸ್ಟ್ ಸಾಲ್ ಹೋಗ್ಬೇಕು ಅಂದ್ರೆ 9-18 ಅಡಿ ದಾಯದಲ್ಲಿ ನೀವು ನಾಟಿ ಮಾಡ್ಬೇಕು. ಅದಕ್ಕೆ ಎಕ್ಸ್ಟ್ರಾ ಡ್ರಿಪ್ ಲೈನ್ ಹಾಕ್ಬೇಕು. ಮತ್ತೆ ನುಗ್ಗೆ ನೀವು ಗಿಡ ನಾಟಿ ಮಾಡಿ 1-2 ಅಡಿ ಬೆಳೀತಿದ್ದಂಗೆ ತುದಿ ಚಿವುಟ್ಬೇಕು, ತುದಿ ಚಿವುಟಿ ಅದು ಟಿಸ್ ತೊಡಿಯೋ ರೀತಿ ಮಾಡ್ಕೋಬೇಕು. ಮತ್ತೆ ನುಗ್ಗೆಯಲ್ಲಿ ಇನ್ನೊಂದು ಮುಖ್ಯವಾದ ಅಂಶ ಏನ್ ಗಮನಿಸ್ಬೇಕು ಅಂದ್ರೆ ಹೂ ಆಡೋ ಟೈಮಲ್ಲಿ ನೀರ್ನ ನಿಲ್ಲಿಸ್ಬೇಕು, ಅದಕ್ಕೆ ನೀರು ಕೊಡಬಾರ್ದು, ಸ್ಟ್ರೆಸ್ ಕ್ರಿಯೇಟ್ ಆಗ್ಬೇಕು ಅದಕ್ಕೆ, ಅವಾಗ ಅಷ್ಟೇ ಕಾಯ್ಬಿಡ್ತದೆ. ನಾವು ಅಡಕೆ ಸಾಲಲ್ಲೇ ನಾಟಿ ಮಾಡ್ಬಿಟ್ಟಾಗ ನೀರ್ ನಿಲ್ಸಕ್ಕಾಗಲ್ಲ, ಯಾಕಂದ್ರೆ ನಾನು ನೀರ್ ನಿಲ್ಸಿದ್ರೆ ಅಡಕೆ ಸಾಯುತ್ತೆ. ಹಾಗಾಗಿ ಇದನ್ನ ನಾವು ಗಮನದಲ್ಲಿ ಇಟ್ಕೋಬೇಕು. ಇವು ಮೂರು ಬೆಳೆಗಳು ಬಹಳ ಅತ್ಯುತ್ತಮ ಬೆಳೆಗಳು ಸರ್. ಇದ್ ಬಿಟ್ಟು ನಾವು ಬೇರೆ ಮಾಡ್ತೀವಿ ಅಂದ್ರೆ ಖಂಡಿತವಾಗಿ ದ್ವಿದಳ ಧಾನ್ಯಗಳನ್ನು ಮಾಡ್ತಾ ಇರಿ, ಅವಾಗವಾಗ ಶುಂಠಿ ಮಾಡಿ, ಅರಿಶಿನ ಮಾಡಿ, ಅಥವಾ ನೀವು ಈಗಿನ ಗೆಡ್ಡೆ ಬೆಳೆಗಳು ಬಹಳ ಇದು ಕಸುವೆ ಅಂತ ಹೇಳ್ತೀವಿ, ಮತ್ತೆ ಮರ್ಗೆಂಡ್ಸ್, ಇವು ಕೂಡ ಉತ್ತಮವಾದ ಬೇಡಿಕೆ ಇದೆ, ಬಹಳ ಜನ ರೈತರು ಬೆಳೀತಾ ಇದಾರೆ. ಕೇರಳ ಇವರೆಲ್ಲ ಚಿಪ್ಸ್, ಸಾಬುದಾನ, ಸೀಮೆ ಹಕ್ಕಿ ಅಂತ ಹೇಳ್ತೀವಲ್ಲ, ಅದನ್ನ ಮಾಡಕ್ ಉಪಯೋಗ ಆಗ್ತಾ ಇದೆ. ಖಂಡಿತವಾಗಿ ಅನೇಕ ಅವಕಾಶಗಳು ಇವತ್ತು ಲಭ್ಯ ಇದೆ ಸರ್. ಈ ಅಂತರ ಬೆಳೆಗಳನ್ನು ಬೆಳೆಯೋದ್ರಿಂದ ಅಡಕೆ ಕೂಡ ಚೆನ್ನಾಗುತ್ತೆ, ಮತ್ತೆ ಇದ್ರ ಜೊತೆ ಜೊತೆಗೆ ನಿಮ್ಗೆ ಗೊತ್ತೋ ಇಲ್ವೋ, ಈ ನುಸಿ ಕಾಟ ಬೇಸಿಗೆಯಲ್ಲಿ ಜಾಸ್ತಿ. ಯಾವಾಗ ನುಸಿ ಜಾಸ್ತಿ ಆಗುತ್ತೆ, ಭೂಮಿಯಿಂದ ಹೀಟ್ ಜಾಸ್ತಿ ಆಗಿ ಎಲೆ ಕೆಳಭಾಗಕ್ಕೆ ಬಂದಾಗ ಅದರದ್ದು ಸಂತಾನೋತ್ಪತ್ತಿ ಕ್ರಿಯೆ ಜಾಸ್ತಿ ಆಗ್ತಾ ಹೋಗ್ತದೆ. ಅಂತ ಸಂದರ್ಭದಲ್ಲಿ ಮೈಟ್ಸ್ ಅಥವಾ ನುಸಿ ಇನ್ಫೆಕ್ಷನ್ ಇನ್ನೂ ಜಾಸ್ತಿ. ನೋಡಿ, ಈ ಗಿಡಗಳನ್ನ ಹಾಕೋದ್ರಿಂದ ನಿಮ್ಗೆ ಮೈಕ್ರೋ ಕ್ಲೈಮೇಟ್ ಅಂತ ಹೇಳ್ತೀವಿ, ಅಂದ್ರೆ ಸೂಕ್ಷ್ಮ ವಾತಾವರಣ ನಿಮ್ಗೆ ಏನಿರುತ್ತೆ ಅದ್ರ ವಾತಾವರಣ ಹೊರಗಡೆಗಿಂತ 1-2 ಡಿಗ್ರಿ ಕಮ್ಮಿ ಇರುತ್ತೆ. ಅಂತ ಸಂದರ್ಭದಲ್ಲಿ ಈ ಕೀಟ ಬಾಧೆನೂ ಕೂಡ ನಿಮಗೆ ಬರಲ್ಲ. ಇದಿಷ್ಟು ಒಳ್ಳೆ ಅವಕಾಶ ಇರೋದ್ರಿಂದ ಖಂಡಿತವಾಗಿ ಒಂದು ಒಳ್ಳೆ ಅಡಕೆ ತೋಟ ಮಾಡ್ಬೇಕಂತ ಹೇಳಿದ್ರೆ ನೀವು ಕೇಳದ ಹಾಗೆ ಅಂತರ ಬೆಳೆ ಬೆಳೆಯೋದು ಬಹಳ ಉತ್ತಮವಾದಂತ ಒಂದು ಅವಕಾಶ.
6: ಮತ್ತೆ ಈಗ ಈ ಒಂದು ಪ್ರೌಢ ಗಿಡಗಳು ಅಂದರೆ ಫಲ ಕೊಡ್ತಕ್ಕಂತ ಗಿಡಗಳು ಮಧ್ಯದಲ್ಲಿ ಯಾವ ಒಂದು ಅಂತರ ಬೆಳೆ ತಗೊಂಡ್ರೆ ಸೂಕ್ತ ನಮ್ಮ ರೈತ ಬಾಂಧವರಿಗೆ, ಅದರಲ್ಲಿ ವಿಶೇಷವಾಗಿ ಮಲೆನಾಡು ಅರೆ ಮಲೆನಾಡು ಅಂತ ಹೇಳ್ತೀವಿ ಈ ಒಂದು ಪ್ರದೇಶಗಳಿಗೆ?
7: ತವಾಗ್ಲೇ ಹೇಳ್ದಂಗೆ ಅಂದ್ರೆ ಬಿಸಿಲು ಚೆನ್ನಾಗಿ ಬೀಳ್ತಿದ್ದಂತ ಸಂದರ್ಭದಲ್ಲಿ ಫಲ ಕೊಡಕ್ ಮುಂಚೆ ಆ ರೀತಿ ಬೆಳೆಗಳಾದ್ರೆ ಫಲ ಕೊಡಕ್ ಶುರು ಆದ್ಮೇಲೆ ನಾವು ಬಹುವಾರ್ಷಿಕ ಬೆಳೆಗಳಿಗೆ ಹೋಗ್ತೀವಿ ಸಾಮಾನ್ಯವಾಗಿ. ಉದಾಹರಣೆಗೆ ಈಗಾಗ್ಲೇ ರೈತರೆಲ್ಲ ಮಾಡ್ತಾ ಇದಾರೆ, ಅದ್ರಲ್ಲಿ ಹೊಸದೇನಿಲ್ಲ, ಕಾಳು ಮೆಣಸ್ಗೆ ಹೋಗ್ಬೋದು, ಏಲಕ್ಕಿಗೆ ಹೋಗ್ಬೋದು. ಆದ್ರೆ ಕಾಳು ಮೆಣಸು ಮತ್ತೆ ಏಲಕ್ಕಿಗೆ ಹೋದಾಗ ನಮ್ ಬಹಳ ಸರಿ ಹೇಳೋದು, ರೈತರು ಬಹಳ ನಿಗಾ ವಹಿಸಿ ಕೃಷಿ ಮಾಡ್ಬೇಕಾಗತ್ತೆ. ಏನಕ್ಕೆ ಅಂತ ಹೇಳಿದ್ರೆ ಇವೆರಡು ಬಹಳ ಸೂಕ್ಷ್ಮ ಬೆಳೆಗಳು, ಒಂದ್ ಸ್ವಲ್ಪ ನೀರ್ ಹೆಚ್ಚಾಯ್ತು, ನೀರ್ ಬುಡದಲ್ಲಿ ನಿಲ್ತು ಅಂದ್ರೆ ಸಾಯಕ್ ಶುರು ಆಗುತ್ತೆ. ಹಾಗಾಗಿ ಮೆಣಸು ಮತ್ತೆ ಏಲಕ್ಕಿ ಮಾಡ್ಬೇಕಾದ್ರೆ ಉತ್ತಮವಾದಂತ ನಿಗಾ ವಹಿಸಿ ನಾವು ಮಾಡ್ತಾ ಹೋಗ್ಬೇಕು. ಮತ್ತೆ ಇದರಲ್ಲಿ ಬಸುಗಾಲುವೆಗಳ ಮಹತ್ವ ಬಹಳ ಇದೆ, ನೀರ್ ನಿಲ್ಲದ ಹಾಗೆ ನೀರ್ ಬಸ್ತ ಹೋಗೋ ರೀತಿ ವ್ಯವಸ್ಥೆ ಮಾಡ್ಬೇಕು. ಒಂದು ಮತ್ತೆ ಉತ್ತಮ ತಳಿಗಳನ್ನ ಆಯ್ಕೆ ಮಾಡ್ಕೊಂಡು, ಈಗ ಪಣಿಯೂರು 1 ತಳಿ ಸರ್ವೇ ಸಾಮಾನ್ಯವಾಗಿ ಎಲ್ಲಾ ರೈತರು ಬೆಳೀತಾ ಇದಾರೆ. ನೆರಳು ಹೆಚ್ಚಿರೋ ಪ್ರದೇಶದಲ್ಲಿ P2, P5 ಇಂಥ ವೆರೈಟಿಗಳು ಕೂಡ, ಪಣಿಯೂರು 5 ಈ ವೆರೈಟಿಗಳನ್ನು ಬೆಳೀತಾ ಇದಾರೆ. ಇನ್ನು ಏಲಕ್ಕಿಗೆ ಬರೋದಾದ್ರೆ ನೀವು ಏಲಕ್ಕಿ ಕೂಡ ನೀವು ಸ್ವಲ್ಪ ರೋಗ ಕೀಟಬಾಧೆ ಹೆಚ್ಚಾಗಿರೋದ್ರಿಂದ ಉತ್ತಮವಾದ ನಿಗಾವನ್ನ ನೀವು ವಹಿಸ್ಬೇಕು. ಮತ್ತೆ ಇದರಲ್ಲಿ ಮತ್ತೊಂದು ತಮ್ಮ ಮೂಲಕ ರೈತ ಬಂದವರಿಗೆ ತಿಳಿಸೋದೇನಂತ ಹೇಳಿದ್ರೆ, ನೋಡಿ ಈಗ ಕಾಳುಮೆಣಸಿನ ನೀವು ಕಟಿಂಗ್ಸ್ ಕಾಂಡದ ತುಂಡುಗಳಿಂದ ಮಾಡ್ತೀರಿ, ಹಾಗಾಗಿ ಕಡ್ಡಿ ತಾಯಿ ಗಿಡ ಯಾವ ರೀತಿ ಇರುತ್ತೋ ಅದೇ ರೀತಿ ಬರುತ್ತೆ. ಅದೇ ಏಲಕ್ಕಿನೂ ಕೂಡ ನೀವು ಎರಡು ರೀತಿ ಮಾಡ್ಬೋದು, ಒಂದು ಮರಿಕಂದು, ಬಾಳೆಯಲ್ಲಿ ಯಾವ ರೀತಿ ಕಂದು ತರ್ತೀವೋ ಆ ರೀತಿನೂ ನಾಟಿ ಮಾಡೋದು, ಬೀಜದ ಗಿಡನೂ ನಾಟಿ ಮಾಡ್ತಾರೆ. ಆದ್ರೆ ನೋಡಿ, ಬೀಜದ ಗಿಡ ನಾಟಿ ಮಾಡಿದಾಗ ತಾಯಿ ಗಿಡದ ರೀತಿನೇ ಬರಬೇಕನ್ನೋ ರೂಲ್ ಇಲ್ಲ, ಯಾಕಂದ್ರೆ ಪರಾಗಸ್ಪರ್ಶ ಬೇರೆ ಕಡೆಯಿಂದ ಆಗಿರ್ತದೆ, ಅನುವಂಶಿಕತೆಯಿಂದ ಅದು ಸೆಗ್ರಿಗೇಷನ್ ಅಂತ ಹೇಳ್ತೀವಿ, ಬೇರೆ ಬೇರೆ ರೀತಿ. ಅಂದ್ರೆ ನೀವು ಒಂದು ಕ್ಯಾಪ್ಸ್ಯೂಲ್ ಅಂದ್ರೆ ಒಂದು ಏಲಕ್ಕಿ ಕಾಯಿಯಿಂದ ಒಂದ್ 10 ಗಿಡ ಮಾಡಿದ್ರೆ ನೀವು 10 ಗಿಡನು ಬೇರೆ ಬೇರೆ ತರ ಬರ್ತದೆ, ಅದು ತಾಯಿ ಗಿಡಗಿಂತ ಚೆನ್ನಾಗೂ ಇರ್ಬೋದು ಕೆಟ್ಟದಾಗೂ ಇರ್ಬೋದು. ಹಾಗಾಗಿ ರೈತ ಬಂದವರಲ್ಲಿ ನನ್ನ ಮನವಿ ಏನಂತ ಹೇಳಿದ್ರೆ, ನೀವು ಪ್ಯಾಕೆಟ್ ಬೀಜದ ಗಿಡ ತಂದಾಗ ಅದಕ್ಕೆ ವೆರೈಟಿ ಹೆಸರು ಕೊಡೋದು ತಪ್ಪು. ನಾವು ಇದು ನೆಲ್ಯಾಣಿ ಗ್ರೀನ್ ಗೋಲ್ಡ್, ಇದು ಅಪ್ಪಂಗಳವನ್ನು ಅಂತ ಹೇಳಂಗಿಲ್ಲ ನಾವು ಆಕ್ಚುಲಿ. ಯಾಕಂದ್ರೆ ಒಂದ್ ವೆರೈಟಿ ಅಂದ್ರೆ ಏನರ್ಥ, ನೀವು 100 ಗಿಡ ಹಾಕೋದು 100 ಗಿಡನು ಒಂದೇ ರೀತಿ ಇರ್ಬೇಕು, ಅದನ್ನ ನಾವು ತಳಿ ಅಂತ ಹೇಳ್ತೀವಿ. ಆದ್ರೆ ನೀವು ಹಿಂಗ ಹಾಕ್ದಾಗ ವ್ಯತ್ಯಾಸ ಬರ್ತದೆ. ಕೆಲವೊಂದ್ಸರಿ ಸಮಸ್ಯೆ ಏನಾಗ್ತದೆ ಅಂತ ಹೇಳಿದ್ರೆ, ನೀವೀಗ 100 ಗಿಡ ಹಾಕಿದಿರಿ, ಒಂದ್ರಲ್ಲಿ ಹಸಿರು ಇರ್ತದೆ, ಒಂದ್ರಲ್ಲಿ ಬಿಳಿ ಕಾಯಿ ಬರ್ತದೆ, ಒಂದ್ರಲ್ಲಿ ದಪ್ಪ ಕಾಯಿ ಬರ್ತದೆ, ಒಂದ್ರಲ್ಲಿ ಸಣ್ಣ ಕಾಯಿ. ಅವಾಗ ನೀವು ಮಾರ್ಕೆಟ್ ಮಾಡಕ್ ಹೋದಾಗ ನಿಮ್ಗೆ ಮಾರುಕಟ್ಟೆಯಲ್ಲಿ ಸಮಾನವಾಗಿ ಒಳ್ಳೆ ಬೆಲೆ ಸಿಗದೇ ಇರಬಹುದು. ಆದ್ರೆ ಇದ್ರಲ್ಲಿ ಒಂದು ಒಳ್ಳೆ ಏನಿದೆ ಅಂತ ಹೇಳಿದ್ರೆ, ನೀವು 100 ಗಿಡ ತಂದು ಹಾಕೊಂಡು ಆ 100 ಗಿಡದಲ್ಲಿ ನಿಮ್ಗೆ ಉತ್ತಮವಾಗಿರುವಂತ 10 ಗಿಡ ಸೆಲೆಕ್ಟ್ ಮಾಡ್ಕೊಂಡು ಅದರಿಂದ ಮರಿಕಂದ ನೀವು ತಂದು ಹಾಕೊಂಡ್ರೆ ತಾಯಿ ಗಿಡದ ರೀತಿನೇ ಬರುತ್ತೆ. ಹಾಗಾಗಿ ನಿಮ್ಮ ಅವಶ್ಯಕತೆಗೆ ತಕ್ಕಂಗೆ, ತಮ್ಮ ಅನುಕೂಲಕ್ಕೆ ತಕ್ಕಂತೆ ಆದಷ್ಟು ಕಂದುಗಳನ್ನ ಬಳಸಿದಾಗ ತಾಯಿ ಗಿಡದ ರೀತಿನೇ ಬರುತ್ತೆ ಅದು. ಹಾಗಾಗಿ ಇದ್ರ ಬಗ್ಗೆ ಒಂದು ಗಮನ ಇರಲಿ. ಮತ್ತೆ ಇವನ್ನ ನಾಟಿ ಮಾಡ್ಬೇಕಾದ್ರೆ ಏಲಕ್ಕಿ ಕಂದನ ಯಾವಾಗ್ಲೂ ಮೇಲೆ ನಾಟಿ ಮಾಡ್ಬೇಕು, ಆಳದಲ್ಲಿ ನಾಟಿ ಮಾಡಬಾರ್ದು. ಆಳದಲ್ಲಿ ನಾಟಿ ಮಾಡಿದ್ರೆ ಸಾಯುತ್ತೆ. ಇದ್ರ ಬಗ್ಗೆ ಕೂಡ ತಾವು ಗಮನ ಇಟ್ಕೋಬೇಕು. ಕಾಳುಮೆಣಸ್ ಬಗ್ಗೆನೂ ಕೂಡ ಬಹಳ ಇದಾಗಿರೋದ್ರಿಂದ ಅದನ್ನ ಬೇಕಾದ್ರೆ ಮತ್ತೊಂದ್ಸರಿ ಇದ್ ಮಾಡಬಹುದು. ಆದ್ರೆ ನೆಡ್ಬೇಕಾದ್ರೆ ಯಾವಾಗ್ಲೂ ಮರದ ಬುಡದಿಂದ ಕನಿಷ್ಠ 1.5-2 ದೂರದಲ್ಲಿ ನಾಟಿ ಮಾಡಿ ಒಂದು ಆಧಾರ ಕಡ್ಡಿಯನ್ನು ಕೊಟ್ಟು ಮರಕ್ಕೆ ನೀವು ಕಟ್ತಾ ಹೋದಷ್ಟು ಬಹಳ ಒಳ್ಳೇದು. ಇದು ಎರಡು ಬಹಳ ನಿಗಾ ವಹಿಸುವಂತವ್ರು ಮಾಡ್ಕೋಬಹುದು. ಇದು ಬಿಟ್ಟು ಸಾಮಾನ್ಯವಾಗಿ ನೀವು ಜಾಯಿಕಾಯಿಗೆ ಹೋಗ್ಬೋದು. ಜಾಯಿಕಾಯಿ ಬೆಳೆ ಉತ್ತಮವಾದಂತಹ ಆದಾಯ ತರುವಂತ ಬೆಳೆ, ಯಾಕೆಂದ್ರೆ ಜಾಯಿಕಾಯಿನೂ ಮಾರಾಟ ಆಗುತ್ತೆ, ಜಾಯಪತ್ರೆಗಂತೂ ಉತ್ತಮವಾದ ಅತ್ಯುತ್ತಮವಾದಂತಹ ಬೆಲೆ ಇದೆ. ಮತ್ತೆ ಜಾಯಿಕಾಯಿದ ಇನ್ನೊಂದು ವಿಶೇಷ ಗುಣ ಏನಂತ ಹೇಳಿದ್ರೆ, ಇದು ಕೂಡ ನಮ್ ತೆಂಗು ರೀತಿ 100 ವರ್ಷ ಅಂದ್ರೆ 70-80 ವರ್ಷ ಬದುಕುವಂತ ಕ್ಷಮತೆ ಇರುವಂತ ಗಿಡ. ಹಾಗಾಗಿ ಅದು ಫಿಕ್ಸ್ ಡೆಪಾಸಿಟ್ ರೀತಿ, ಒಂದ್ಸರಿ ನಾಟಿ ಮಾಡಿದ್ರೆ ಬಹಳಷ್ಟು ದಿನಗಳ ಕಾಲ ನಮ್ಗೆ ಆದಾಯ ಕೊಡ್ತಾವಂತ ಬೆಳೆ. ಇದನ್ನ ನಾಟಿ ಮಾಡ್ಬೇಕಂದ್ರೆ ಕನಿಷ್ಠ ಪಕ್ಷ ನೀವು 9 ಅಡಿ ದಾಯ ಇದ್ರೆ ಒಂದು 36 ಅಡಿಗೋ ಅಥವಾ 27 ಅಡಿಗೋ ಒಂದೊಂದು ಗಿಡ ನಾಟಿ ಮಾಡೋದೊಳಗೆ, ಅಂದ್ರೆ 9-9-9-8-9-3-27 ಅಂದ್ರೆ 2 ಸಾಲ ಬಿಟ್ಟು ಅಥವಾ 3 ಸಾಲ ಬಿಟ್ಟು ಒಂದೊಂದು ಗಿಡ ನೀವು ಹಾಕೊಂಡೋದ್ರೆ 27-36 ಅಡಿ ಒಂದೊಂದು ಗಿಡಕ್ಕೆ ನೀವು ಬಿಟ್ಟು ನಾಟಿ ಮಾಡ್ಕೊಂಡೋದ್ರೆ ಒಳ್ಳೇದು. ಇದ್ರಲ್ಲಿ ಇನ್ನೊಂದು ಮುಖ್ಯವಾದ ಅಂತ ಹೇಳಿದ್ರೆ, ನಾನು ಆಗ್ಲೇ ನಿಮ್ಗೆ ಏಲಕ್ಕಿಯಲ್ಲಿ ಏನ್ ಹೇಳಿದ ಬೀಜದ ಗಿಡ ಹಾಕಿದ್ರೆ ಇದರಲ್ಲೂ ಕೂಡ ವ್ಯತ್ಯಾಸ ಬರುತ್ತೆ. ಇದ್ರಲ್ಲಿ ಏನ್ ವ್ಯತ್ಯಾಸ ಸಮಸ್ಯೆ ಅಂತ ಹೇಳಿದ್ರೆ, ಇದರಲ್ಲಿ ಗಂಡು ಗಿಡನೇ ಬೇರೆ ಹೆಣ್ಣು ಗಿಡನೇ ಬೇರೆ ಆಗುತ್ತೆ. ಬೀಜ ಹಾಕಿದಾಗ ಗಿಡ ಗಂಡಾಗುತ್ತೋ ಹೆಣ್ಣಾಗುತ್ತೋ ನಮಗ್ ಗೊತ್ತಾಗಲ್ಲ, ಹಾಗಾಗಿ ಅದೊಂದು ಗಮನದಲ್ಲಿರ್ಬೇಕು. ಅದೇ ನೀವು ಕಂಡು ಕಟ್ಟದ ಗಿಡ ಅಥವಾ ಕಸಿ ಗಿಡ ಹಾಕಿದಾಗ ಹೆಣ್ಣು ಗಿಡದಿಂದಾನೇ ಕಸಿ ಮಾಡಿದ್ರೆ ಹೆಣ್ಣು ಗಿಡನೇ ಬರ್ತದೆ. ಬಟ್ ಇದ್ರಲ್ಲೂ ಕೂಡ ಒಂದು ಪ್ರಾಕ್ಟಿಕಲ್ ಸಮಸ್ಯೆ ಇದೆ. ಏನಂತ ಹೇಳಿದ್ರೆ, ಕೆಲವೊಂದು ಬಾರಿ ಈ ಕಸಿ ಕಡ್ಡಿಯನ್ನು ತಗೋಬೇಕಾದ್ರೆ ಮೇಲಕ್ಕೆ ಹೋಗ್ತಾ ಇರುವಂತ ಕಡ್ಡಿಯಿಂದ ನಾವು ಕಸಿ ಮಾಡಿದಾಗ ಉತ್ತಮವಾದ ಗಿಡ ಅರಳುತ್ತೆ, ಅಂದ್ರೆ ಗಿಡ ಚೆನ್ನಾಗಿ ಬೆಳೆಯುತ್ತೆ, ದೃಢವಾಗಿ ಬೆಳೆಯುತ್ತೆ. ಬಟ್ ಕೆಲವೊಂದ್ಸರಿ ಜೋತು ಬಿದ್ದ ಕೊಂಬೆಯಿಂದ ಕಣ್ಣು ಕಟ್ಬಿಟ್ಟಾಗ ಏನಾಗುತ್ತೆ, ಪೊದೆ ರೀತಿ ಆಗ್ಬಿಡುತ್ತೆ ಗಿಡ. ಅವಾಗ ನಿಮ್ಗೆ ಕಾಯಿಗಳ ಸಂಖ್ಯೆ ಕಮ್ಮಿ ಆಗ್ತದೆ, ಲಾಸ್ ಆಗುತ್ತೆ. ಹಾಗಾಗಿ ಬಹಳಷ್ಟು ಜನ ರೈತರು ಏನ್ ಹೇಳ್ತಾರೆ, ನಮಗ್ ಬೀಜದ ಗಿಡನೇ ಬೆಸ್ಟ್ ಸರ್, 7-8 ವರ್ಷ ಆದ್ರೂ ಪರವಾಗಿಲ್ಲ, ನಮ್ಗೆ ದೊಡ್ಡದಾಗುತ್ತೆ ಮರ, ಒಂದ್ಸರಿಗೆ ನಮ್ಗೆ 1000 ಕಾಯಿಗಳನ್ನು ಕೊಡುತ್ತೆ ಅಂತ ಹೇಳ್ತಾರೆ. ಅದರಿಂದಾಗಿ ಇದರ ಬಗ್ಗೆ ರೈತರು ತಮ್ಮ ವಿವೇಚನೆ ಬಳಸಿ ಉತ್ತಮವಾದ ರೈತರನ್ನ ಸಂಪರ್ಕ ಮಾಡಿ ಉತ್ತಮವಾದಂತ ಕಸಿ ಗಿಡ ಸಿಗುತ್ತೆ ಅಂದ್ರೆ ಖಂಡಿತವಾಗಿ ಬಳಸಿ, ಇಲ್ಲ ಅಂತ ಹೇಳಿದ್ರೆ ನೀವು ಬೀಜದ ಗಿಡ ಅವಕಾಶ ಇದೆ, ನೀವು ಅದನ್ನು ಕೂಡ ತಾವು ಮಾಡಬಹುದು. ಇದೊಂದು. ಇದಾದ ನಂತರ ಮುಖ್ಯವಾದ ಇನ್ನೊಂದು ಅಂತರ ಬೆಳೆ ಮಾಡಬಹುದು ಅಂತ ಹೇಳಿದ್ರೆ ಕೋಕೋ. ಕೋಕೋ ಏನಂತ ಹೇಳಿದ್ರೆ, ಇವತ್ತು ನಮ್ಮ ಭಾರತದಲ್ಲಿ ಒಂದು 10 ಕೆಜಿ ನಮ್ಗೆ ಕೋಕೋ ಬೀಜದ ಅವಶ್ಯಕತೆ ಇದೆ ಅಂತ ಹೇಳಿದ್ರೆ, ನಮ್ಮ ಭಾರತದಲ್ಲಿ ಕೇವಲ 3-4 ಕೆಜಿ ಅಷ್ಟೇ ನಾವು ಉತ್ಪಾದನೆ ಮಾಡ್ತಾ ಇದ್ದೀವಿ. ಸುಮಾರು ಶೇಕಡ 60-70% ಭಾಗ ನಾವು ಆಮದು ಮಾಡ್ಕೋತಾ ಇದೀವಿ ಬೇರೆ ದೇಶಗಳಿಂದ, ಆಫ್ರಿಕನ್ ದೇಶ ಇರ್ಬೋದು, ಶ್ರೀಲಂಕಾ ಇಂಥ ಕಡೆಯಿಂದ ಬರ್ತಾ ಇದೆ. ಸೊ ಇದರಿಂದ ನಮಗೆ ದೇಶದ್ದು ಎಕಾನಮಿ ಕೂಡ ಹೋಗ್ತಾ ಇದೆ, ಅಂದ್ರೆ ಬೇರೆ ಕಡೆಗೆ ನಾವು ಟ್ಯಾಕ್ಸ್ ಕಟ್ಟಿ ತರ್ತೀವಿ ಅನ್ನೋದಂತು. ಮತ್ತೆ ಇದ್ರ ಜೊತೆಗೆ ನಮ್ಗೊಂದು ಅವಕಾಶ ಕೂಡ ದೊರೀತಾ ಇದೆ. ಅಡಿಕೆ ನೆರಳಲ್ಲಿ ಕೋಕೋ ಉತ್ತಮವಾಗಿ ಬೆಳಿಬಹುದು, ತೆಂಗಿನ ತೋಟ ಆದ್ರೆ ಇನ್ನೂ ಉತ್ತಮ, ಇದು ಇನ್ನೂ ಚೆನ್ನಾಗಿ ಬೆಳಿಬಹುದು. ಸೊ ಕೋಕೋ ಬೆಳೆಯನ್ನ ನೀವು ಹಾಕ್ಬೋದು. ಈ ಕೋಕೋ ಬೆಳೆ ಹಾಕಿದ್ರೆ ಮಾರುಕಟ್ಟೆ ಸಮಸ್ಯೆ ಖಂಡಿತ ಇಲ್ಲ, ಯಾಕಂದ್ರೆ ಮ್ಯಾಮ್ಕೋಸ್ ಅವ್ರು ತಗೋತಾರೆ, ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ ಕ್ಯಾಂಪ್ಕೋಸ್ ಅವ್ರು ತಗೋತಾರೆ, ಕ್ಯಾಡ್ಬರೀಸ್ ಅವರು ಅವರೇ ಗಿಡ ಕೊಟ್ಟು ಅವರೇ ಪರ್ಚೇಸ್ ಮಾಡ್ತಾ ಇದಾರೆ. ಸೊ ಹಂಗಾಗಿ ಇವತ್ತು ಉತ್ತಮವಾದ ಬೇಡಿಕೆ ಇದೆ. ಇದನ್ನ ನೀವು ಅಡಿಕೆ ತೋಟದಲ್ಲಿ ನಾಟಿ ಮಾಡ್ತೀರಿ ಅಂತ ಹೇಳಿದ್ರೆ, 4 ಅಡಿಕೆ ಗಿಡದ ಮಧ್ಯೆ ಒಂದು ಗಿಡ ನಾಟಿ ಮಾಡಿ, ಆ ಸಾಲ್ ಪೂರ್ತಿ ಅದನ್ನ ಇಟ್ಕೊಂಡೋಗಿ ಪಕ್ಕದ ಸಾಲ್ ಖಾಲಿ ಬಿಡಿ, ಮತ್ತೆ ನೆಕ್ಸ್ಟ್ ಸಾಲ್. ಸೊ 9-18 ಅಡಿ ದಾಯದಲ್ಲಿ ನಿಮ್ಗೊಂದು 500 ಗಿಡ ಬಿತ್ತು ಅಂತ ಹೇಳಿದ್ರೆ 250 ಗಿಡ ಕೋಕೋ ಬೀಳುತ್ತೆ. 500 ಗಿಡ ಅಡಿಕೆ ಗಿಡ ಇದ್ರೆ 250 ಗಿಡ ಕೋಕೋ ಗಿಡ ಬೀಳುತ್ತೆ. ಮತ್ತೆ ಈ ಗಿಡವನ್ನ ನೀವು ವರ್ಷಕ್ಕೊಂದ್ಸರಿ ಕಪಾತ್ ಮಾಡ್ತೀರಿ, ಎಲೆ ಉದುರಿಸುತ್ತೆ. ಸೊ 4 ಅಡಿಕೆ ಗಿಡದ ಮಧ್ಯೆ ಇದು ಆ ವಾತಾವರಣ ಚೆನ್ನಾಗಿಟ್ಟಿರುತ್ತೆ, ಸಾವಯವ ಅಂಶ ಕೂಡ ಬೀಳುತ್ತೆ, ನೀರ್ ಕೂಡ ಆವಿಯಾಗಕ್ ಬಿಡಲ್ಲ. ಸೊ ನಿಮ್ಗೆ ಇಳುವರಿ ಹೊರತಾಗಿ ಆ ಎಲೆ ಉದುರಿಸಿ ವಾತಾವರಣ ಇದ್ ಮಾಡೋದ್ರಿಂದ ನಿಮ್ಗೆ ಅಡಿಕೆಗೂ ಕೂಡ ಉತ್ತಮವಾದ ಇಳುವರಿ ದೊರೆಯುತ್ತೆ. ಮತ್ತೆ ಬಹಳ ಜನದಲ್ಲಿ ಕೋಕೋ ಹಾಕಿದ್ರೆ ಅಡಿಕೆಗೆ ತೊಂದರೆ ಆಗುತ್ತಾ ಒಂದು ಸಮಸ್ಯೆ ಇದೆ. ನೋಡಿ, ಅಡಿಕೆ ಯಾವಾಗ್ಲೂ ಫೈಬ್ರಸ್ ರೂಟ್ ಸಿಸ್ಟಮ್ ಅಂತ ಹೇಳ್ತೀವಿ. ಒಂದು ಹುಲ್ಲಿನ ಬೇರೆ ಯಾವ ರೀತಿ ಇರುತ್ತೆ, ಸುಮ್ನೆ ಅಡ್ಡ ಹರಡ್ಕೊಂಡಂಗಿರುತ್ತೆ. ಒಂದ್ ಅಡಿಕೆ ಬೇರು ಅಬ್ಬಬ್ಬ ಅಂದ್ರೆ 2-2.5 ಅಡಿ ದೂರ, ಅಂದ್ರೆ ಮ್ಯಾಕ್ಸಿಮಮ್ ನಿಮ್ಗೆ 2 ಅಡಿ ದೂರದಲ್ಲಿ ಬಹಳಷ್ಟು 60% ಬೇರ್ಗಳು ನಿಮ್ಗೆ ಅಷ್ಟೇ ದೂರಕ್ಕೆ ಬರುತ್ತೆ. ಸೊ ನೀವು ಹಂಗ್ ಲೆಕ್ಕ ಹಾಕೊಂಡ್ರೆ ಒಂದ್ ಅಡಿಕೆ ತೋಟದಲ್ಲಿ 40% ಅಷ್ಟೇ ನಿಮ್ಗೆ ಅಡಿಕೆ ತೋಟ ಆವರಿಸ್ಕೊಂಡಿರುತ್ತೆ, 60% ಜಾಗ ಖಾಲಿ ಇರುತ್ತೆ, ಸೂರ್ಯನ ಬೆಳಕು ಕೂಡ ಬೀಳ್ತಾ ಇರುತ್ತೆ. ಆ ಬೆಳಕನ್ನ ನೀವು ಎಫಿಷಿಯಂಟ್ ಆಗಿ ಉಪಯೋಗಿಸ್ಕೋಬೇಕಂತ ಹೇಳಿದ್ರೆ ಖಂಡಿತವಾಗಿ ಅಂತರ ಬೆಳೆ ಮಾಡಿ. ಈ ಕೋಕೋ ನಿಮ್ಗೆ 1.5-2 ವರ್ಷಕ್ಕೆ ಫಲ ಶುರು ಆಗುತ್ತೆ. ಇವತ್ತು ಮಾರುಕಟ್ಟೆ ಬೆಲೆ ಸರಿಸುಮಾರು ನನಗೆ ತಿಳಿದ ಮಟ್ಟಿಗೆ ಕೋಕೋ ಬೀಜಕ್ಕೆ 600-700 ರೂಪಾಯಿ ಇದೆ. ಬೇಡ, ಬರೀ 200 ರೂಪಾಯಿ ಲೆಕ್ಕ ಇಟ್ಕೊಂಡ್ರು, ಒಂದು 3 ವರ್ಷದ ತರುವಾಯ ಒಂದು ಗಿಡದಿಂದ ನಿಮ್ಗೆ 2 ಕೆಜಿ ಸಿಕ್ಕರು, 250 ಗಿಡಕ್ಕೆ ನಿಮ್ಗೆ 500 ಕೆಜಿ ಆಯ್ತು. 500 ಕೆಜಿಗೆ ನೀವು ಬರೀ 200 ರೂಪಾಯಿ ಲೆಕ್ಕ ಇಟ್ಕೊಂಡ್ರು ನೀವು ದುಡ್ಡನ್ನ ಲೆಕ್ಕ ಹಾಕ್ಬೋದು. 50,000 ಆದಾಯ ಇಟ್ಕೊಂಡು ನಿಮ್ ಕೋಟಿ ಗೊಬ್ಬರಕ್ಕಂತೂ ಸಮಸ್ಯೆ ಇಲ್ಲ. ಹಾಗಾಗಿ ಈ ಬೆಳೆಯನ್ನು ಕೂಡ ನೀವು ಆಯ್ಕೆ ಮಾಡ್ಕೋದು. ಇದು ಬಿಟ್ಟು ಇದು ಹೊರತಾದ ಬೆಳೆ ಅಂದ್ರೆ ನಿಮ್ ಕಾಫಿ ಇದೆ, ಅನೇಕ ಬೆಳೆಗಳನ್ನ ಹಣ್ಣು ನೆರಳಲ್ಲಿ ಬೆಳೆಯುವಂತ ಮ್ಯಾಂಗೋಸ್ಟೀನ್ ಉತ್ತಮವಾದ ಬೆಳೆ ಅಂತ ಹೇಳ್ಬೋದು. ವಾತಾವರಣ ತಂಪು ಅಂದ್ರೆ ಹ್ಯೂಮಿಡಿಟಿ ಚೆನ್ನಾಗಿರೋ ಕಡೆ ಮ್ಯಾಂಗೋಸ್ಟೀನ್ ಕೂಡ ಮಾಡ್ಬೋದು. ಈ ರೀತಿ ಅನೇಕ ಅವಕಾಶಗಳಿದೆ ಸರ್. ರೈತರು ತಮ್ಮ ಅನುಕೂಲಕ್ಕೆ ತಕ್ಕಂತ ಬೆಳೆಗಳನ್ನ ಆಯ್ಕೆ ಮಾಡಿ ಖಂಡಿತ ಮಾಡಬಹುದು. ಹೆಚ್ಚಿನ ಮಾಹಿತಿಗಾಗಿ ತಾವು ಸಮೀಪದ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳನ್ನು ಕೂಡ ಸಂಪರ್ಕ ಮಾಡಬಹುದು, ಅಥವಾ ನಮ್ಮ ಕೃಷಿ ವಿಶ್ವವಿದ್ಯಾಲಯದ ಅನೇಕ ಕೇಂದ್ರಗಳಿದಾವೆ ಅಲ್ಲೂ ಕೂಡ ಸಂಪರ್ಕ ಮಾಡಬಹುದು, ಅಥವಾ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗ ಕೂಡ ತಾವು ಸಂಪರ್ಕ ಮಾಡಬಹುದು. ಮತ್ತು ನಮ್ಮ ಅಡಿಕೆ ಸಂಶೋಧನಾ ಕೇಂದ್ರ ಇದೆ ಬಹಳ ಮುಖ್ಯವಾಗಿ ಶಿವಮೊಗ್ಗದಲ್ಲಿ, ಅಲ್ಲಿಯೂ ಕೂಡ ತಾವು ಸಂಪರ್ಕ ಮಾಡಬಹುದು. ಇನ್ನ ನನ್ನ ಸಂಪರ್ಕ ಸಂಖ್ಯೆ ಈ ರೀತಿ ಇದೆ 8272720659.
6: ಧನ್ಯವಾದ ಡಾಕ್ಟ್ರೆ. ಇದುವರೆಗೆ ತಾವು ಏನು ಹೊಸದಾಗಿ ಅಡಿಕೆ ತೋಟ ಮಾಡ್ಬೇಕನ್ನೋರಿಗೆ ಸಂಪೂರ್ಣ ಒಂದು ತಾಂತ್ರಿಕ ಮಾಹಿತಿ ಕೊಟ್ಟಿದ್ದೀರಾ. ಇನ್ನೂ ಹೆಚ್ಚಿನ, ಯಾಕೆಂದ್ರೆ ಸಮಯದ ಅಭಾವದಿಂದ ತಮಗೂ ಕೂಡ ಹೆಚ್ಚಿನ ಒಂದು ವಿವರ ಕೊಡಕ್ ಆಗಲಿಲ್ಲ. ಹೊರತಾಗಿ ಈ ಒಂದು ನಿಗದಿಪಡಿಸಿದ ಸಮಯದಲ್ಲೇ ಸಂಪೂರ್ಣ ಒಂದು ಮಾಹಿತಿ ಕೊಡ್ತಕ್ಕಂತ ಪ್ರಯತ್ನ ಮಾಡಿದಿರಿ. ಭದ್ರಾವತಿ ಆಕಾಶವಾಣಿ ಕೇಂದ್ರದಿಂದ ತಮಗೆ ಇನ್ನೊಮ್ಮೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾಹಿತಿ ನೀಡಿದಕ್ಕೆ ಧನ್ಯವಾದ ಹಾಗೂ ನಮಸ್ಕಾರ ಸರ್.
7: ಈ ಒಂದು ಅವಕಾಶಕ್ಕೆ ತಮಗೂ ಕೂಡ ಧನ್ಯವಾದಗಳನ್ನು ಹೇಳ್ತೀರಿ. ಧನ್ಯವಾದಗಳು ಸರ್.
5: ಇದುವರೆಗೆ ವೈಜ್ಞಾನಿಕ ಅಡಿಕೆ ತೋಟದ ನಿರ್ವಹಣೆ ಕುರಿತು ಕೃಷಿ ವಿಜ್ಞಾನ ಕೇಂದ್ರ ನವುಲೆ ಶಿವಮೊಗ್ಗದಲ್ಲಿ ತೋಟಗಾರಿಕೆ ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಭರತ್ ಕುಮಾರ್ ಎಂಇ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಡಾಕ್ಟರ್ ಎಸ್ಎಂ ಸುಧಾಕರ್. ಈಗ ಕೇಳಿ ಸಮತೋಲಿತ ರಸಗೊಬ್ಬರಗಳ ಬಳಕೆ ಈ ಕುರಿತು ಡಾಕ್ಟರ್ ಎಸ್ಎಂ ಸುಧಾಕರ್ ಅವರಿಂದ ಮಾಹಿತಿ.
8: ಆತ್ಮೀಯ ಕೇಳುಗರೆ, ಈಗ ಸಮತೋಲಿತ ರಸಗೊಬ್ಬರದ ಬಳಕೆ ಕುರಿತು ಮಾಹಿತಿ ತಿಳಿದುಕೊಳ್ಳೋಣ. ರೈತ ಬಾಂಧವರೇ, ಸಮತೋಲಿತ ರಸಗೊಬ್ಬರ ಬಳಕೆ ಕೃಷಿಯಲ್ಲಿ ಉತ್ಪಾದಕತೆ ಹೆಚ್ಚಿಸಲು ಅತ್ಯಂತ ಮುಖ್ಯವಾದ ಅಂಶವಾಗಿದೆ. ಬೆಳವಣಿಗೆಗೆ ಅಗತ್ಯವಾದ ಎಲ್ಲಾ ಪೋಷಕಾಂಶಗಳನ್ನು ಸರಿಯಾದ ಪ್ರಮಾಣದಲ್ಲಿ ನೀಡಿದಾಗ ಮಾತ್ರ ಉತ್ತಮ ಬೆಳವಣಿಗೆ, ಹೆಚ್ಚಿನ ಒಂದು ಮಣ್ಣಿನ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು. ಇನ್ನು ಸಮತೋಲಿತ ರಸಗೊಬ್ಬರ ಅಂತ ಅಂದ್ರೆ ಏನು ಅಂತ ಅರ್ಥ ಮಾಡಿಕೊಳ್ಳೋದಾದರೆ, ಸಮತೋಲಿತ ರಸಗೊಬ್ಬರ ಎಂದರೆ ಬೆಳೆಗಳಿಗೆ ಅಗತ್ಯವಾದ ಪ್ರಮುಖ ಪೋಷಕಾಂಶಗಳಾದ ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಷಿಯಂ ಮತ್ತು ಸೂಕ್ಷ್ಮ ಪೋಷಕಾಂಶಗಳನ್ನು ಸಮರ್ಪಕ ಪ್ರಮಾಣದಲ್ಲಿ ನೀಡುವ ವಿಧಾನ ಎಂದು ಅರ್ಥೈಸಿಕೊಳ್ಳಬಹುದು. ಇದು ಮಣ್ಣಿನ ಫಲವತ್ತತೆಯನ್ನ ಕಾಪಾಡುತ್ತದೆ. ಪೋಷಕಾಂಶಗಳ ಪಾತ್ರ: ನೈಟ್ರೋಜನ್ ಎಲೆಗಳ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ, ಫಾಸ್ಫರಸ್ ಬೇರುಗಳ ಬೆಳವಣಿಗೆ ಮತ್ತು ಹೂ ಬಿಡುವಿಕೆಗೆ ಮುಖ್ಯ ಒಂದು ಪಾತ್ರ ವಹಿಸುತ್ತದೆ, ಪೊಟ್ಯಾಷಿಯಂ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಮತ್ತು ಗುಣಮಟ್ಟ ಸುಧಾರಿಸುತ್ತದೆ. ಸೂಕ್ಷ್ಮ ಪೋಷಕಾಂಶಗಳು ಜಿಂಕ್, ಐರನ್, ಬೋರಾನ್ ಬೆಳೆಗಳ ಸಮಗ್ರ ಬೆಳವಣಿಗೆಗೆ ಅಗತ್ಯವಾಗಿರುತ್ತದೆ. ಇನ್ನು ಸಮತೋಲಿತ ಬಳಕೆಯ ಅಗತ್ಯತೆಗೆ ಬಂದರೆ, ಇದು ಮಣ್ಣಿನ ಪೋಷಕಾಂಶ ಸಮತೋಲನವನ್ನು ಕಾಪಾಡುತ್ತದೆ, ಹೆಚ್ಚಿನ ಮತ್ತು ಗುಣಮಟ್ಟದ ಉತ್ಪಾದನೆಯನ್ನು ಒದಗಿಸುತ್ತದೆ, ರಸಗೊಬ್ಬರ ವ್ಯರ್ಥವನ್ನು ಕಡಿಮೆ ಮಾಡುತ್ತದೆ, ಜೊತೆಗೆ ಪರಿಸರದಲ್ಲಿ ಹಾನಿಯನ್ನು ತಡೆಯುತ್ತದೆ. ಇನ್ನು ಬಳಕೆ ಮಾಡುವ ವಿಧಾನಕ್ಕೆ ಬಂದರೆ, ಮೊದಲು ಮಣ್ಣಿನ ಪರೀಕ್ಷೆ ಮಾಡಿ ಪೋಷಕಾಂಶಗಳ ಕೊರತೆ ತಿಳಿದುಕೊಳ್ಳಬೇಕು. ಸರಿಯಾದ ಶಿಫಾರಸಿನ ಪ್ರಮಾಣದಲ್ಲಿ ಮಾತ್ರ ರಸಗೊಬ್ಬರ ಬಳಸಬೇಕು. ಸಮಯಕ್ಕೆ ಬಳಸುವುದು, ಬೆಳೆ ಹಂತಗಳಿಗೆ ಅನುಗುಣವಾಗಿ ಬಳಸಬೇಕು. ಒಂದೇ ಬಾರಿ ಹಾಕುವ ಬದಲು ಹಂತ ಹಂತವಾಗಿ ನೀಡುವುದು ಸೂಕ್ತವಾಗಿರುತ್ತದೆ. ಇನ್ನು ಸಮತೋಲಿತ ರಸಗೊಬ್ಬರಗಳ ಬಳಕೆಯ ಪ್ರಯೋಜನಗಳಿಗೆ ಬಂದರೆ, ಬೆಳೆಯಲ್ಲಿ ಉತ್ತಮ ಬೆಳವಣಿಗೆ ಕಾಣಬಹುದು, ಮಣ್ಣಿನ ದೀರ್ಘಕಾಲೀನ ಫಲವತ್ತತೆಯನ್ನು ಕಾಪಾಡಿಕೊಳ್ಳುತ್ತದೆ, ವೆಚ್ಚ ಕಡಿಮೆ ಮತ್ತು ಲಾಭ ಹೆಚ್ಚು ಪಡೆಯಬಹುದು. ಇದು ಪರಿಸರ ಸ್ನೇಹಿ ಕೃಷಿಯಾಗಿದೆ. ಇನ್ನು ಜೈವಿಕ ಗೊಬ್ಬರಗಳ ಜೊತೆಗೆ ರಾಸಾಯನಿಕ ಗೊಬ್ಬರಗಳನ್ನು ಸಮತೋಲಿತವಾಗಿ ಬಳಸಿದಲ್ಲಿ, ಬೆಳೆ ಪರಿವರ್ತನೆ ಮಾಡಿದಲ್ಲಿ, ನೀರಾವರಿ ವ್ಯವಸ್ಥೆಯನ್ನು ಸರಿಯಾಗಿ ನಿರ್ವಹಿಸಿದಲ್ಲಿ, ಸಮತೋಲಿತ ರಸಗೊಬ್ಬರ ಬಳಕೆ ಕೃಷಿಯನ್ನು ಸ್ಥಿರತೆಯನ್ನು ತರುತ್ತದೆ. ಇದು ರೈತರ ಆದಾಯವನ್ನು ಹೆಚ್ಚಿಸುವುದರ ಜೊತೆಗೆ ಮಣ್ಣಿನ ಆರೋಗ್ಯವನ್ನು ಕಾಪಾಡುತ್ತದೆ. ಆದ್ದರಿಂದ ಪ್ರತಿಯೊಬ್ಬ ರೈತನು ಮಣ್ಣಿನ ಪರೀಕ್ಷೆಯ ಆಧಾರದಲ್ಲಿ ಸಮತೋಲಿತ ರಸಗೊಬ್ಬರ ಬಳಕೆಯನ್ನು ಅನುಸರಿಸುವುದು ಅತ್ಯಂತ ಅಗತ್ಯವಾಗಿರುತ್ತದೆ.
5: ಸಮತೋಲಿತ ರಸಗೊಬ್ಬರಗಳ ಬಳಕೆ ಕುರಿತು ಡಾಕ್ಟರ್ ಎಸ್ಎಂ ಸುಧಾಕರ್ ಅವರಿಂದ ಮಾಹಿತಿ ಕೇಳಿದಿರಿ. ಇಲ್ಲಿಗೆ ಇಂದಿನ ಕೃಷಿ ರಂಗ ಕಾರ್ಯಕ್ರಮ ಮುಗಿಯುತ್ತೆ. ಮತ್ತೆ ನಾಳೆ ಭೇಟಿಯಾಗೋಣ. ಮತ್ತೊಮ್ಮೆ ಎಲ್ರಿಗೂ ನಮಸ್ಕಾರಗಳು.

ಗುಡಿಯಿದ್ದಂತೆ. ಅವರ ಜೀವನಾನುಭವ ಕಿರಿಯರ ಬಾಳಿಗೆ ಅಮೃತವಿದ್ದಂತೆ. ಬದುಕಿಗೆ ದಾರಿ ತೋರುವ ಅವರು ಮನೆಯಲ್ಲಿರಬೇಕೇ ಹೊರತು ವೃದ್ಧಾಶ್ರಮಗಳಲ್ಲ. ಹಿರಿಯರನ್ನು ಗೌರವಿಸೋಣ, ಯಶಸ್ವಿ ಬದುಕನ್ನು ಕಟ್ಟಿಕೊಳ್ಳೋಣ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಜನಸಂಖ್ಯಾ ಸಂರಕ್ಷಣೆ ರಕ್ಷಣೆಗೆ ಅಕ್ರಮ ವಲಸೆ ನಿವಾರಣೆ ಅತ್ಯಗತ್ಯ. ಕೇಂದ್ರ ಸಚಿವ ಅಮಿತ್ ಶಾ. ಆತ್ಮನಿರ್ಭರ ಭಾರತ ಪರಿಕಲ್ಪನೆ ವಿಶ್ವದ ಅಭಿವೃದ್ಧಿಗೆ ಪೂರಕ, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅಭಿಮತ. ಪ್ರಮುಖ ಅಂಶಗಳ ಬೆಂಬಲದಿಂದಾಗಿ ದೇಶದ ಆರ್ಥಿಕತೆ ಬೆಳವಣಿಗೆ ಪಥದಲ್ಲಿ ಆರ್ಬಿಐ ವರದಿ. ರೈತರಿಗೆ ಪೂರೈಸಲು 174,000 ಕ್ವಿಂಟಲ್ ಬಿತ್ತನೆ ಬೀಜ ದಾಸ್ತಾನು ಸಂಗ್ರಹ, ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್. ಮ್ಯಾನ್ಮಾರ್ ಅಧ್ಯಕ್ಷ 5 ದಿನಗಳ ಭಾರತ ಭೇಟಿಗಾಗಿ ನಾಳೆ ಆಗಮನ. ಐಪಿಎಲ್ ಟಿ20 ಕ್ರಿಕೆಟ್ 2ನೇ ಅರ್ಹತಾ ಪಂದ್ಯದಲ್ಲಿ ಗುಜರಾತ್ ಟೈಟನ್ಸ್ ವಿರುದ್ದ ಟಾಸ್ ಗೆದ್ದ ರಾಜಸ್ಥಾನ್ ರಾಯಲ್ಸ್ ಬ್ಯಾಟಿಂಗ್ ಆಯ್ಕೆ. ವಾರ್ತೆಗಳ ವಿವರ. ದೇಶದ ಜನಸಂಖ್ಯಾ ಸಂರಚನೆಯನ್ನು ರಕ್ಷಿಸಿಕೊಳ್ಳುವಲ್ಲಿ ಗಡಿ ಭದ್ರತೆ ಮತ್ತು ಅಕ್ರಮ ವಲಸೆ ನಿವಾರಿಸುವುದು ಅತಿ ಮುಖ್ಯ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಅವರು ಗುಜರಾತ್ನ ಭುಜ್ನಲ್ಲಿ ಭಾರತ ಪಾಕಿಸ್ತಾನ ಗಡಿ ಉದ್ದಕ್ಕೂ ನಿರ್ಮಿಸಲಾದಂತಹ G7 ಮತ್ತು G13 ಗಡಿ ಔಟ್ಪೋಸ್ಟ್ಗಳನ್ನು ಇಂದು ಉದ್ಘಾಟಿಸಿದ ನಂತರ ಮಾತನಾಡಿದರು. ಗಡಿ ನಿರ್ವಹಣೆಯಲ್ಲಿ ಹೊಸದಾಗಿ 4 ಹಂತದ ರಕ್ಷಣಾ ವ್ಯವಸ್ಥೆ ಜಾರಿಗೆ ತರಲಾಗಿದೆ. ನುಸುಳುವಿಕೆಗೆ ಅವಕಾಶ ಇರದ ಸೋರಿಕೆ ರಹಿತ ಭದ್ರತಾ ಜಾಲ ರೂಪಿಸಲು ಅತ್ಯಾಧುನಿಕ ಬೇಲಿ, ಡ್ರೋನ್ ಮತ್ತು ರೆಡಾರ್ಗಳನ್ನು ಬಳಸಲಾಗುತ್ತಿದೆ ಎಂದು ಗೃಹ ಸಚಿವರು ತಿಳಿಸಿದ್ದಾರೆ. ಅಂತಾರಾಷ್ಟೀಯ ಗಡಿ ವಿಚಾರ ಪ್ರಸ್ತಾಪಿಸಿದ ಗೃಹ ಸಚಿವ ಅಮಿತ್ ಶಾ, ಪಶ್ಚಿಮ ಬಂಗಾಳದಲ್ಲಿ ಹೊಸ ಸರ್ಕಾರ ಅಧಿಕಾರಕ್ಕೆ ಬಂದಿರುವ ಹಿನ್ನೆಲೆಯಲ್ಲಿ ದೀರ್ಘಾವಧಿಯಿಂದ ನೆನೆಗೆ ಬುದ್ದಿಗೆ ಬಿದ್ದಿದ್ದಂತಹ ಅಂಶಗಳು ಕೊನೆಗೊಂಡಿವೆ. ಅಲ್ಲಿನ ರಾಜ್ಯ ಸರ್ಕಾರ ಗಡಿ ಬೇಲಿ ಹಾಕಲು 1 ವಾರದೊಳಗೆ ಅಗತ್ಯವಿರುವಂತಹ ಭೂಮಿಯನ್ನು ಒದಗಿಸಿದೆ ಎಂದು ಈ ಸಂದರ್ಭದಲ್ಲಿ ತಿಳಿಸಿದ್ದಾರೆ. ಗುಜರಾತ್ ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್, ಗೃಹ ಖಾತೆ ರಾಜ್ಯ ಸಚಿವರಾದಂತಹ ಹರ್ಷ ಸಾಂಗ್ವಿ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಆತ್ಮನಿರ್ಭರ ಭಾರತ ಪರಿಕಲ್ಪನೆಯು ಇಡೀ ವಿಶ್ವದ ಅಭಿವೃದ್ಧಿಗೆ ಪೂರಕವಾಗಿದೆ ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅಭಿಪ್ರಾಯಪಟ್ಟಿದ್ದಾರೆ. ಕರ್ನಾಟಕದ ದಾವಣಗೆರೆಯಲ್ಲಿಂದು UBDT ಇಂಜಿನಿಯರಿಂಗ್ ಕಾಲೇಜಿನ ಅಮೃತ ಮಹೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಡಿಜಿಟಲ್ ಇಂಡಿಯಾ, ಮೇಕ್ ಇನ್ ಇಂಡಿಯಾ, ಸ್ಟಾರ್ಟ್ಅಪ್ ಇಂಡಿಯಾ ಮತ್ತು ಸ್ಕಿಲ್ ಇಂಡಿಯಾದಂತಹ ಯೋಜನೆಗಳ ಮೂಲಕ ದೇಶದ ಯುವಶಕ್ತಿಗೆ ವ್ಯಾಪಕ ಅವಕಾಶಗಳನ್ನು ಕಲ್ಪಿಸಲಾಗಿದ್ದು ಭವಿಷ್ಯದಲ್ಲಿ ಭಾರತವು ಜಾಗತಿಕ ಮಟ್ಟದಲ್ಲಿ ಮುನ್ನಡೆ ಸಾಧಿಸಲಿದೆ ಎಂದು ಅವರು ಹೇಳಿದ್ದಾರೆ. ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವ ನೈತಿಕ ನಾಯಕತ್ವ ಗುಣ ಹೊಂದಿದ ದೇಶದ ನಿರ್ಮಾತೃಗಳನ್ನು ರೂಪಿಸುವ ಗುರುತರ ಜವಾಬ್ದಾರಿ ಇಂಜಿನಿಯರಿಂಗ್ ಸಂಸ್ಥೆಗಳ ಮೇಲಿದೆ ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಹೇಳಿದ್ದಾರೆ. ಕಾರ್ಯಕ್ರಮದಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್, ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷ ನಿರ್ಮಲಾನಂದನಾಥಾನಂದ ಸ್ವಾಮೀಜಿ, ಸಂಸದರು ಸೇರಿದಂತೆ ಇತರೆ ಗಣ್ಯರು ಉಪಸ್ಥಿತರಿದ್ದರು. ಪ್ರಸ್ತುತ ಹಣಕಾಸು ವರ್ಷದಲ್ಲಿ ಇಂಧನ ಬೆಲೆ ಏರಿಕೆ ನಡುವೆ ಪ್ರಮುಖ ಅಂಶಗಳ ಬೆಂಬಲದಿಂದಾಗಿ ದೇಶದ ಆರ್ಥಿಕತೆ ಬೆಳವಣಿಗೆ ಪಥದಲ್ಲಿ ಸಾಗಲಿದೆ ಎಂದು ಭಾರತೀಯ ರಿಸರ್ವ್ ಬ್ಯಾಂಕ್ ಆರ್ಬಿಐ ವಾರ್ಷಿಕ ವರದಿಯಲ್ಲಿ ತಿಳಿಸಲಾಗಿದೆ. ಮಾರ್ಚ್ 2026ಕ್ಕೆ ಮುಕ್ತಾಯಗೊಂಡ ಅವಧಿಯಲ್ಲಿ ಆರ್ಬಿಐನ ತಪಶೀಲು ಪತ್ರ ಶೇಕಡ 20.6% ಹೆಚ್ಚಳ ದಾಖಲಿಸಿದೆ. ದೇಶೀಯ ಬಂಡವಾಳ ಹೂಡಿಕೆ, ಚಿನ್ನ ಮತ್ತು ವಿದೇಶಿ ಬಂಡವಾಳ ಹೂಡಿಕೆಗಳಲ್ಲಿ ಉಂಟಾದ ಏರಿಕೆಯಿಂದಾಗಿ ಸ್ವತ್ತು ಪ್ರಮಾಣ ಹೆಚ್ಚಳ ಕಂಡಿದೆ. ಖಾತೆಗಳ ಮರು ಮೌಲ್ಯಮಾಪನ, ನೋಟುಗಳ ವಿತರಣೆ, ಠೇವಣಿ ಹಾಗೂ ಇತರ ಅಂಶಗಳಿಂದ ಹೊಣೆಗಾರಿಕೆ ವಿಭಾಗ ಹೆಚ್ಚಳ ದಾಖಲಿಸಿದೆ. ಕಳೆದ ವರ್ಷ ಮಾರ್ಚ್ 31ಕ್ಕೆ 879.58 ಮೆಟ್ರಿಕ್ ಟನ್ಗಳಷ್ಟಿದ್ದಂತಹ ಚಿನ್ನ ಸಂಗ್ರಹ ಪ್ರಸ್ತುತ 880.52 ಮೆಟ್ರಿಕ್ ಟನ್ಗಳಷ್ಟಿದೆ ಎಂದು ವರದಿಯಲ್ಲಿ ತಿಳಿಸಲಾಗಿದೆ. ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಅಪ್ರತಿಮ ಯಶೋಗಾಥೆಯಾಗಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಆಪರೇಷನ್ ಸಿಂಧೂರ್ ಕುರಿತಾದ ಸ್ಮರಣ ಸಂಚಿಕೆಯನ್ನು ಬಿಡುಗಡೆಗೊಳಿಸಿದ ಸಚಿವರು, ಭಾರತ ಇದುವರೆಗೆ ಮಾಡಿದ ಎಲ್ಲಾ ಯುದ್ದಗಳಿಗಿಂತ ಈ ಕಾರ್ಯಾಚರಣೆ ವಿಭಿನ್ನವಾಗಿದ್ದು 4 ದಿನಗಳ ಒಳಗೆ ಪಾಕಿಸ್ತಾನವನ್ನು ಕದನ ವಿರಾಮಕ್ಕಾಗಿ ಯಾಚಿಸುವಂತೆ ಮಾಡಿತು ಎಂದು ವಿವರಿಸಿದ್ದಾರೆ. ಸ್ಮರಣ ಸಂಚಿಕೆಯಲ್ಲಿ ವೀರ ಯೋಧರ ವೈಯಕ್ತಿಕ ಅನುಭವಗಳನ್ನು ಹಾಗೂ ನಾಯಕತ್ವ, ಧೈರ್ಯ, ಒತ್ತಡಗಳ ನಡುವೆ ಬದ್ದತೆಯ ಪ್ರದರ್ಶನ ಮೊದಲಾದ ಒಳನೋಟಗಳನ್ನು ಒಳಗೊಂಡಿದೆ. ದೇಶದ ಸಾರ್ವಭೌಮತ್ವ ಹಾಗೂ ಸುರಕ್ಷತೆಗಾಗಿ ಇದು ಅಪ್ರತಿಮ ಯಶೋಗಾಥೆಯಾಗಿದೆ ಎಂದು ಅವರು ತಿಳಿಸಿದ್ದಾರೆ. ದೇಶದ ಎಲ್ಲಾ ತೈಲ ಶುದ್ದೀಕರಣ ಘಟಕಗಳು ಗರಿಷ್ಠ ಮಟ್ಟದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಪೆಟ್ರೋಲ್, ಡೀಸೆಲ್ ಮತ್ತು ದ್ರವೀಕೃತ ಪೆಟ್ರೋಲಿಯಂ ಅನಿಲ ದಾಸ್ತಾನು ಸಾಕಷ್ಟು ಇದೆ ಎಂದು ಸರ್ಕಾರ ತಿಳಿಸಿದೆ. ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಸುಜಾತಾ ಶರ್ಮಾ ನವದೆಹಲಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಪ್ರತಿದಿನ 90,000 ಮೆಟ್ರಿಕ್ ಟನ್ಗಳಷ್ಟು ಎಲ್ಪಿಜಿ ಉತ್ಪಾದಿಸಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ಬಂದರು, ಹಡಗು ಮತ್ತು ಜಲಮಾರ್ಗ ಸಚಿವಾಲಯದ ನಿರ್ದೇಶಕ ಉಪೇಶ್ ಕುಮಾರ್ ಮಾತನಾಡಿ, 270,000 ಮೆಟ್ರಿಕ್ ಟನ್ ಕಚ್ಚಾ ತೈಲ ಹೊತ್ತು ತರುತ್ತಿರುವಂತಹ ನಿಸೋಸ್ ಕೆರೋಸ್ ಎನ್ನುವ ವ್ಯಾಪಾರಿ ಹಡಗು ಹರ್ಮುಜ್ ಜಲಸಂಧಿಯನ್ನು ದಾಟಿದ್ದು ಜೂನ್ 3ರಂದು ವಿಶಾಖಪಟ್ಟಣಂಗೆ ಆಗಮಿಸುವ ನಿರೀಕ್ಷೆ ಇದೆ ಎಂದು ಹೇಳಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ದೇಶದಲ್ಲಿ ಬಿತ್ತನೆ ಬೀಜ ಲಭ್ಯತೆ ಖಾತರಿಪಡಿಸಲು 174,000 ಕ್ವಿಂಟಲ್ ಬಿತ್ತನೆ ಬೀಜ ದಾಸ್ತಾನು ಇದೆ ಎಂದು ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿಂದು ಮುಂಗಾರು ಹಂಗಾಮಿನ ರಾಷ್ಟೀಯ ಸಮಾವೇಶದ ಎರಡನೇ ದಿನದ ಸಂದರ್ಭದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ದೇಶದ 976,000 ರೈತನ ಗುರುತಿನ ಚೀಟಿಗಳನ್ನು ರಚಿಸಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ದೇಶದಲ್ಲಿ ಆಹಾರ ಧಾನ್ಯ ಉತ್ಪಾದನೆ ಇದುವರೆಗಿನ ಅತ್ಯಂತ ಗರಿಷ್ಠ 376 ಮಿಲಿಯನ್ ಟನ್ಗಳಷ್ಟಾಗುವ ನಿರೀಕ್ಷೆ ಇದೆ ಎಂದು ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಹೇಳಿದ್ದಾರೆ. ಮ್ಯಾನ್ಮಾರ್ ಅಧ್ಯಕ್ಷ ಯು ಮಿನ್ ಔಂಗ್ ಹೆಂಗ್ 5 ದಿನಗಳ ಭಾರತ ಭೇಟಿಗಾಗಿ ನಾಳೆ ಆಗಮಿಸಲಿದ್ದಾರೆ. ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ನವದೆಹಲಿಯಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಈ ವಿಷಯವನ್ನು ಪ್ರಸ್ತಾಪಿಸಿದ್ದಾರೆ. ಮ್ಯಾನ್ಮಾರ್ ಅಧ್ಯಕ್ಷರು ಈ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿ ಮಾಡಿ ಉಭಯ ದೇಶಗಳ ಬಲವರ್ಧನೆ ಕುರಿತಂತೆ ವಿಚಾರ ವಿನಿಮಯ ನಡೆಸಲಿದ್ದಾರೆ. ಭಾರತ ಚೀನಾ ಗಡಿ ಕುರಿತು ಇತ್ತೀಚೆಗೆ ನಡೆದ ಸಲಹೆ ಮತ್ತು ಸಮನ್ವಯದ ಕಾರ್ಯಕಾರಿ ವ್ಯವಸ್ಥೆ ಸಭೆ ಬಗ್ಗೆ ಪ್ರಸ್ತಾಪಿಸಿದ ಜೈಸ್ವಾಲ್, ಚರ್ಚೆಗಳು ರಚನಾತ್ಮಕವಾಗಿದ್ದು ಉಭಯ ಪಕ್ಷಗಳು ಗಡಿ ನಿರ್ವಹಣೆ ಹಾಗೂ ಸಹಕಾರ ಕುರಿತಂತೆ ಚರ್ಚೆ ನಡೆಸಿದವು. ಭಾರತ ಗಡಿ ನದಿ ಕುರಿತಾದ ಮುಂದಿನ ಪರಿಣಿತರ ಸಭೆಯನ್ನು ಆದಷ್ಟು ಬೇಗ ಆಯೋಜಿಸುವ ಬಗ್ಗೆ ಒತ್ತಾಸೆ ನೀಡಿತು ಎಂದು ವಿವರವನ್ನು ನೀಡಿದರು. ಭಾರತ ಆಫ್ರಿಕಾಕ್ಕೆ ಮೊದಲ ಕಂತಿನ ವೈದ್ಯಕೀಯ ಸಾಮಗ್ರಿಗಳನ್ನು ಪೂರೈಸುತ್ತಿದ್ದು, ಉಗಾಂಡದಲ್ಲಿರುವಂತಹ ಭಾರತೀಯ ಐ ಕಮಿಷನರ್ ಸಿಡಿಸಿಎ ಕಚೇರಿಗೆ ಇಂದು ಅವುಗಳನ್ನು ಹಸ್ತಾಂತರಿಸಲಾಗಿದೆ ಎಂದು ಪ್ರಶ್ನೆಯೊಂದಕ್ಕೆ ಅವರು ಉತ್ತರ ನೀಡಿದ್ದಾರೆ. ಬಾಂಗ್ಲಾದೇಶಿ ಅಕ್ರಮ ವಲಸಿಗರ ಕುರಿತಂತೆ ಪ್ರತಿಕ್ರಿಯಿಸಿರುವ ಅವರು, ಭಾರತ 2,680 ಹೆಚ್ಚು ಪ್ರಕರಣಗಳನ್ನು ರಾಷ್ಟೀಯತೆಯ ಪರಿಶೀಲನೆಗಾಗಿ ಬಾಂಗ್ಲಾದೇಶಕ್ಕೆ ಹಸ್ತಾಂತರಿಸಿದೆ. ಪರಿಶೀಲನೆಯ ನಂತರ ಆ ವ್ಯಕ್ತಿಗಳನ್ನು ಬಾಂಗ್ಲಾದೇಶಕ್ಕೆ ಕಳುಹಿಸಲು ಸಾಧ್ಯವಾಗುತ್ತದೆ ಎಂದು ಹೇಳಿದ್ದಾರೆ. ಭಾರತ ಅಮೆರಿಕ ವಾಣಿಜ್ಯ ಸಂಬಂಧ ಕುರಿತಂತೆ ಪ್ರಸ್ತಾಪಿಸಿದ ಅವರು, ಅಮೆರಿಕದ ನಿಯೋಗವೊಂದು ಮುಂದಿನ ವಾರ ಭಾರತಕ್ಕೆ ಆಗಮಿಸುವ ನಿರೀಕ್ಷೆ ಇದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ತಿಳಿಸಿದ್ದಾರೆ. ನವದೆಹಲಿಯ ಇಂದಿರಾಗಾಂಧಿ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಲ್ಲಿ ವೈಮಾನಿಕ ಹಾರಾಟಗಳಿಗೆ ಅನುಕೂಲವಾಗುವ ಮುಂದಿನ ತಲೆಮಾರಿನ ಹವಾಮಾನ ಮತ್ತು ಮಂಜು ಮಾಹಿತಿ ವ್ಯವಸ್ಥೆ ಸ್ಕೈಕಾಸ್ಟ್ ಅನ್ನು ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಖಾತೆ ಸಚಿವ ಡಾ ಜಿತೇಂದ್ರ ಸಿಂಗ್ ಇಂದು ಉದ್ಘಾಟಿಸಿದರು. ಮಿಷನ್ ಮೌಸಮ್ ಉಪಕ್ರಮದಡಿ ಈ ವ್ಯವಸ್ಥೆ ಕಲ್ಪಿಸಲಾಗಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವ ಡಾ ಜಿತೇಂದ್ರ ಸಿಂಗ್, ಹವಾಮಾನ ಬದಲಾವಣೆಗಳ ಸಂದರ್ಭದಲ್ಲಿ ಅದರಲ್ಲೂ ವಿಶೇಷವಾಗಿ ಚಳಿಗಾಲದಲ್ಲಿ ತೀವ್ರ ಮಂಜು ಕವಿದ ವಾತಾವರಣದ ಸಂದರ್ಭದಲ್ಲಿ ಹಾರಾಟ ನಿರ್ವಹಿಸಲು ಈ ಮಾಹಿತಿ ನೆರವಾಗುತ್ತದೆ. ಈ ಹೊಸ ವ್ಯವಸ್ಥೆಯಿಂದ ವಿಮಾನ ಹಾರಾಟ ವಿಳಂಬ, ಬದಲಿ ಮಾರ್ಗ ಸೇರಿದಂತೆ ಪ್ರಯಾಣಿಕರಿಗೆ ಉಂಟಾಗುವ ಅನಾನುಕೂಲಗಳನ್ನು ತಡೆಗಟ್ಟಬಹುದಾಗಿದೆ ಎಂದು ತಿಳಿಸಿದ್ದಾರೆ. ಈ ನೂತನ ವ್ಯವಸ್ಥೆ ಗಾಳಿ ತೇವಾಂಶ ಮಂಜು ವಿನ್ಯಾಸ ಕುರಿತಂತೆ 3 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ನೈಜ ವೇಳೆ ಮಾಹಿತಿಯನ್ನು ನೀಡುತ್ತದೆ ಎಂದು ಸಚಿವ ಡಾ ಜಿತೇಂದ್ರ ಸಿಂಗ್ ಮಾಹಿತಿ ನೀಡಿದ್ದಾರೆ. ಚಂಡೀಗಢದ ಮಹಾರಾಜ ಯದುವೇಂದ್ರ ಸಿಂಗ್ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವಂತಹ ಐಪಿಎಲ್ ಟಿ20 ಕ್ರಿಕೆಟ್ನ ಎರಡನೇ ಅರ್ಹತಾ ಪಂದ್ಯದಲ್ಲಿ ಗುಜರಾತ್ ಟೈಟಾನ್ಸ್ ಮತ್ತು ರಾಜಸ್ಥಾನ್ ರಾಯಲ್ಸ್ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ರಾಜಸ್ಥಾನ ರಾಯಲ್ಸ್ ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿದೆ. ಎರಡೂ ತಂಡಗಳಿಗೆ ಈ ಪಂದ್ಯ ನಿರ್ಣಾಯಕವೆನಿಸಿದೆ. ಫೈನಲ್ಗೇರುವ ಮತ್ತೊಂದು ಅವಕಾಶಕ್ಕಾಗಿ ಗುಜರಾತ್ ಟೈಟಾನ್ಸ್ ಮೊದಲನೆಯ ಕ್ವಾಲಿಫೈನಲ್ನಲ್ಲಿ ರಾಜಸ್ಥಾನ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವಿರುದ್ದ ಸೋತು ಈ ಪಂದ್ಯ ಮೂಲಕ ಫೈನಲ್ಗೇರುವ ತವಕದಲ್ಲಿದೆ. ಎಲಿಮಿನೇಟರ್ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡವನ್ನು ಮಣಿಸಿ ಗೆಲುವಿನ ಭರವಸೆಯೊಂದಿಗೆ ರಾಜಸ್ಥಾನ್ ರಾಯಲ್ಸ್ ತಂಡ ಕಣಕ್ಕಿಳಿಯುತ್ತಿದೆ. ಈ ಪಂದ್ಯದಲ್ಲಿ ಗೆಲ್ಲುವ ತಂಡ ಇದೇ 31ರಂದು ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಫೈನಲ್ನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವಿರುದ್ದ ಐಪಿಎಲ್ 2026ರ ಟ್ರೋಫಿಗಾಗಿ ಸೆಣಸಾಟ ನಡೆಸಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜನಸಂಖ್ಯಾ ಸಂರಚನೆ ರಕ್ಷಣೆಗೆ ಅಕ್ರಮ ವಲಸೆ ನಿವಾರಣೆ ಅತ್ಯಗತ್ಯ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ. ಆತ್ಮನಿರ್ಭರ ಭಾರತ ಪರಿಕಲ್ಪನೆ, ವಿಶ್ವದ ಅಭಿವೃದ್ಧಿಗೆ ಭಾರತ ಪೂರಕ, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅಭಿಮತ. ಪ್ರಮುಖ ಅಂಶಗಳ ಬೆಂಬಲದಿಂದಾಗಿ ದೇಶದ ಆರ್ಥಿಕತೆ ಬೆಳವಣಿಗೆ ಪಥದಲ್ಲಿ, ಆರ್ಬಿಐ ವರದಿ. ರೈತರಿಗೆ ಪೂರೈಸಲು 174,000 ಕ್ವಿಂಟಲ್

0: ಸಿರಿಗಂಧ ಕಾರ್ಯಕ್ರಮದಲ್ಲಿ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಾ. 2006 ಬಿಡುಗಡೆಯಾದ ಹಠವಾದಿ ಚಿತ್ರದ ಗೀತೆಯನ್ನ ಇದೀಗ ಕೇಳೋಣ. ರವಿಚಂದ್ರನ್, ರಾಧಿಕಾ, ಚೇತನ್ ಇವರೆಲ್ಲ ಅಭಿನಯಿಸಿದಂತ ಈ ಚಿತ್ರ ಗೀತೆಯನ್ನ ಬರೆದು ಸಂಗೀತ ನೀಡಿದವರು ವಿ ರವಿಚಂದ್ರನ್, ಗೀತೆಯನ್ನು ಹಾಡಿದವರು ಉದಿತ್ ನಾರಾಯಣ್. ಉದಿತ್ ನಾರಾಯಣ್ ಹಾಗೂ
1: ಆಕಾಶವಾಣಿ ಕೇಳಿ ಶಿವಮೊಗ್ಗ ಚಿತ್ರಗೀತೆಗಳು. ದೇವರಲ್ಲಿದ್ದಾನೆ ಚಿತ್ರಗೀತೆ ಹಾಡಿದ್ದಾರೆ ಎಸ್ ಪಿ ಶೈಲಜಾ.

ಮುಳ್ಳೆಲ್ಲ ಹೂವಿನ ಹಾಗೆ ನಿನ್ನೊಡನೆ ನಡವಾಗ ಊರಿ ಬಿಸಿಲು ಹುಣ್ಣಿಮೆಯಂತೆ ಹೆಣ್ಣೆ ನೀ ನಗುವಾಗ ಹೆಣ್ಣೆ ನೀ ನಗುವಾಗ ಅಯ್ಯ ಥೈ ಥೈ ಥೈ ಥೈ ಬಂಗಾರಿ ಸೈ ಸೈ ಸೈ ಎನ್ನು ಸಿಂಗಾರಿ ಥೈ ಥೈ ಥೈ ಥೈ ಬಂಗಾರಿ

ಮೊದಲು ಮೊದಲು ನೆನಪಲಿ ಉಳಿಯುವ ಬಿಸಿ ಬಿಸಿ ಕಜ್ಜಾಯ ರುಚಿ ರುಚಿ ಕಜ್ಜಾಯ ಮಾಡಿಕೊಡಲೆ ನಾನು ಹಿಂದೆ ಎಂದು ತಿಂದು ಇಲ್ಲ ಮುಂದೆ ಎಂದು ಸಿಗೋದಿಲ್ಲ ಜನುಮ ಜನುಮದನು ನೆನಪಲಿ ಉಳಿಯುವ ಬಿಸಿ ಬಿಸಿ ಕಜ್ಜಾಯ

துண்டர கண்டரே.

ಅಡಿಯುವೆನು ಚಚ್ಚುವೆನು ಬಿಡದೆಲೆ ಅಯ್ಯಯ್ಯೋ ಅಮ್ಮಮ್ಮ ಎನ್ನುವಂತೆ ಮಾಡುವ ಬಿಸಿ ಬಿಸಿ ಕಜ್ಜಾಯ ರುಚಿ ರುಚಿ ಕಜ್ಜಾಯ ಮಾಡಿಕೊಡಲೆ ತಾನು ಹಿಂದೆ ಎಂದು ತಿಂದು ಎಲ್ಲ ಮುಂದೆ ಎಂದು ಸಿಗೋದಿಲ್ಲ ಜನುಮ ಜನುಮದನು ನೆನಪಲ್ಲಿ ಉಳಿಯುವ ಬಿಸಿ

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಈಗ ವೇಳೆ 8:30 ನಿಮಿಷಗಳಾಗಲಿವೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರ.

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಈಗ ಚಿತ್ರಗೀತೆಗಳು. ತಾಯೇ ಮಾಡಿರಲ ಚಿತ್ರಗೀತೆ ಹಾಡಿದ್ದಾರೆ ಎಸ್ ಜಾನಕಿ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

ಇದುವರೆಗೆ ಚಿತ್ರ ಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಈಗ ವೇಳೆ 8:45. ಇನ್ನು ಮುಂದೆ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ ಕೇಳುವಿರಿ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ಡಾಕ್ಟರ್ ಎಚ್ ಎಸ್ ವೆಂಕಟೇಶಮೂರ್ತಿಯವರ ರಚನೆಯನ್ನು ಕೇಳಿದಿರಿ. ಇದುವರೆಗೆ ಪ್ರತಿಮಾ ಆತ್ರೇಯ ಅವರು ಹಾಡಿದ ಭಾವಗೀತೆಗಳು ಪ್ರಸಾರವಾಯಿತು. ಆಕಾಶವಾಣಿ ಸಮಯ 9:30 ಇನ್ನು ಮುಂದೆ ಕರೆಂಟ್ ಅಫೇರ್ಸ್ ಕಾರ್ಯಕ್ರಮ ದೆಹಲಿ ಕೇಂದ್ರದಿಂದ.

0: ಈಗ ವೇಳೆ 10:31 ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ.
1: ನಾವೀಗ ಬಿತ್ತರಿಸಲಿರುವ ನಾಟಕ ಶಿಶಿರದಲ್ಲಿ ವಸಂತ. ರಚಿಸಿ ಬಾನುಲಿಗೆ ಅಳವಡಿಸಿದವರು ಎಂಎನ್ ರಾಣಿರತ್ನರಾವ್, ನಿರ್ಮಾಣ ಎಸ್ ಉಷಾಲತಾ. ಕೇಳಿ ನಾಟಕ ಶಿಶಿರದಲ್ಲಿ ವಸಂತ.
2: ನೀನು ವರ ಇವತ್ತು ಆರೋಗ್ಯ ಸರಿ ಮಾಡಿದ್ರು ತಟ್ಟಿ ಈ ಕಡೆ ತಗೊಂಬನ್ನಿ. ಸಮಯ ಆಗ್ತಾ ಬಂತು, ಸಮಯ ಆಗ್ತಾ ಬಂತು. ಓದು ಎಲ್ಲಿ

0: ಸಂಧ್ಯಾ ಬಾಮ್ಮ, ಪುರೋಹಿತರು ಕರೀತಿದ್ದಾರೆ. ಎಲ್ಲಿ ಕಾಣಿಸ್ತಿದ್ಯಾ ನೋಡೋಣ. ಆಹಾ, ಅಪ್ಸರ ಇದ್ದಾಗಿದೆಯಾ? ನನ್ ಕಣ್ಣೆ ತಾಕತ್ತೆ. ಇರು, ಕೆನ್ನೆ ಮೇಲೆ ಒಂದು ದೃಷ್ಟಿ ಒಟ್ಟಿಡ್ತೀನಿ. ಹಾ, ಈಗ ಸರಿಯಾಯ್ತು. ಬಾಮ್ಮ ಹೋಗೋಣ.
1: ಒಂದ್ ನಿಮಿಷ ಆತ್ಗೆ, ಈಗ ಬರ್ತೀನಿ, ತಡೀರಿ. ಅಯ್ಯೋ, ಎಲ್ಲಿಷ್ಟು ಬಿಟ್ಟು
0: ಏನ್ ಹುಡುಕ್ತಾ ಇದೀಯಾ ಸಂಧ್ಯಾ? ನೋಡು, ನಿನ್ನ ಜಿಎಸ್ ಬಾಕ್ಸ್ ನ ಬಳಿಯೆಲ್ಲ ಕೆಳಗ್ ಬೀಳ್ತಾ ಇದೆ ಈಗ ಅಷ್ಟೇ. ಅದ್ರಲ್ಲಿ ಏನ್ ಹುಡುಕ್ತಾ ಇದೀಯಾ? ಬೇಗ ಅದನ್ನ ಲಾಕ್ ಮಾಡಿ ಹೊರಟು.
1: ಬಂದೆ, ಒಂದ್ ನಿಮಿಷ.
0: ನಾನು ಹೆಲ್ಪ್ ಮಾಡ್ಲಾ? ಏನ್ ಬೇಕು ಹೇಳು ಸಂಧ್ಯಾ.
1: ನಿಮಗ್ ಗೊತ್ತಾಗಲ್ಲ ಅತ್ಗೆ, ನಾನೇ ಹುಡುಕ್ಬೇಕು. ಇರಿ ಒಂದೇ ನಿಮಿಷ.
0: ನನಗೆಲ್ಲ ಗೊತ್ತಾಗುತ್ತೆ ಸಂಧ್ಯಾ, ನಿನ್ ಮನಸ್ಸು ಅತ್ತೆಯವರಿಗಿಂತ ನನಗೆ ಚೆನ್ನಾಗ್ ಗೊತ್ತು. ಹುಡುಕಾಡ್ಬೇಡ, ನೀನ್ ಹುಡುಕ್ತಿರೋ ವಸ್ತು ಅಲ್ಲಿಲ್ಲ.
1: ಹಾ, ಇಲ್ವೇ? ಏನಾಯ್ತು, ಅದೇನ್ ಹೇಳಿ ನೋಡೋಣ.
0: ನನಗೆಲ್ಲ ಗೊತ್ತು ಸಂಧ್ಯಾ. ಸಂಧ್ಯಾ, ನೀನಿವತ್ತು ಅಶೋಕನ ಮಡದಿ ಹಾಕ್ಬೇಕಾದವಳು. ನಿನಗೆ ಆನಂದನ ನೆನಪ್ಯಾಕೆ ಸಂಧ್ಯಾ?
1: ಅತ್ತಿಗೆ,
0: ಹೌದು ಸಂಧ್ಯಾ, ನೀನು ಅವನನ್ನ ಮರಿಲೇಬೇಕು. ಇನ್ನು ಆ ಪತ್ರ ನಿನ್ನ ಒಡವೆ ಪಟ್ಟಿಯಲ್ಲಿರೋದು ಅಪಾಯ. ಅಕಸ್ಮಾತ್ ಅಶೋಕನ ಕಣ್ಣಿಗೆ ಬಿದ್ರೆ ಕಷ್ಟ. ಅದಕ್ಕೆ
1: ಅದಕ್ಕೆ ಏನ್ ಮಾಡಿದ್ರಿ ಅದನ್ನ ಹೇಳಿ ಅತ್ತಿಗೆ, ಹೇಳಿ.
0: ಆ ಪತ್ರ ಮತ್ತೆ ಇನ್ವಿಟೇಷನ್ ಕಾರ್ಡ್ ಎರಡನ್ನು ಸುಟ್ಬಿಟ್ಟೆ
1: ಅತ್ತಿಗೆ.
0: ಹೌದು ಸಂಧ್ಯಾ, ಅಳ್ಬೇಡ, ಅಳ್ಬೇಡಮ್ಮ, ನನ್ ಮಾತು ಕೇಳು.
1: ನೀವ್ ಯಾಕೆ ಹೀಗ್ ಮಾಡಿದ್ರಿ ಅತ್ತಿಗೆ? ನನ್ ಮನಸ್ಸನ್ನ ಒಡೆದ್ಬಿಟ್ರಿ, ಯಾಕೆ ಹೀಗ್ ಮಾಡಿದ್ರಿ ನೀವು?
0: ನೋಡು ಸಂಧ್ಯಾ, ಹೀಗೆ ಆವೇಶದಿಂದ ಉದ್ವೇಗದಿಂದ ಏನು ಪ್ರಯೋಜನ ಇಲ್ಲ. ನಿಧಾನವಾಗಿ ಕೇಳು. ಆನಂದನ ನೆನೆಸ್ಕೊಂಡು ಕೊರಗೋದ್ರಲ್ಲಿ ಅರ್ಥ ಇಲ್ಲ. ಅವನು ನಿನ್ನ ಬಾಳನಲ್ಲಿ ಬರ್ಲೇ ಇಲ್ಲ ಅಂತ ತಿಳ್ಕೊಂಡ್ಬಿಡು. ಇನ್ನು ನೀನು ಅಶೋಕನ ಹೆಂಡತಿ ತಿಳಿತಾ? ನೋಡು ಬಾ, ಸ್ವಲ್ಪ ಪೌಡರ್ ಹಚ್ತೀನಿ. ಹೊತ್ತು ಕೆನ್ನೆಯೆಲ್ಲ ಕರೆ ಅದಾಗಿದೆ, ಅಳುಬೇಟ.
1: ಆದ್ರೆ ಆದ್ರೆ ನನ್ನ ಆನಂದ,
0: ಅದು ಅದು ಮುಗಿದ ಅಧ್ಯಾಯ ಸಂಧ್ಯಾ. ಇವತ್ತಿನಿಂದ ಹೊಸ ಜೀವನ ಕೊಡಿಸು. ಅವನೊಡನೆ ಮದುವೆ ನಿಶ್ಚಯ ಆಗಿತ್ತು ಅನ್ನೋದನ್ನು ಮರೆತು ಬಿಡು. ಅದಕ್ಕೇನೆ ಆ ಲಗ್ನ ಪತ್ರಿಕೆ ಲೆಟರ್ ಎರಡನ್ನು ತೆಗೆದುಕೊಂಡಿದ್ದೀನಿ. ಈಗ ಬೇಗ ಬಾ, ಕಣ್ಣೊರೆಸ್ಕೋ, ಅಲ್ಲಿ ಎಲ್ಲರೂ ಕಾಯ್ತಾ ಇದ್ದಾರೆ.
2: ಸಂಧ್ಯಾ, ಸಂಧ್ಯಾ ಡಾರ್ಲಿಂಗ್, ಏನ್ ಮಾಡ್ತಾ ಇದೀಯ ನೀನು?
1: ಏನಿಲ್ಲ, ನೀವು ಇಲ್ಲಿ
2: ಯಾಕೆ ಬರಬಾರ್ದಾಗಿತ್ತ? ಇದು ನಿನ್ ರೂಮ್ ಅಂದ್ಮೇಲೆ ನಂದು ಆಯ್ತಲ್ವಾ?
1: ಬರಬಾರ್ದು ಅಂತೇನಿಲ್ಲ, ಒಂದ್ ನಿಮಿಷ ಕೂತ್ಕೊಳ್ಳಿ, ಕಾಫಿ ತರ್ತೀನಿ.
2: ಕಾಫಿ ಗೀಫಿ ಏನು ಬೇಡ ಸಂಧ್ಯಾ, ಕೂತ್ಕೋಬಾ, ನಿನ್ ಜೊತೆ ಮಾತನಾಡೋಣ ಅಂತ ಬಂದೆ.
1: ನನ್ ಜೊತೆ ಏನು? ಏನ್ ಮಾತು?
2: ಯಾಕೆ ಗಾಬರಿ ಆಗ್ತಾ ಇದೆಯಲ್ಲ, ಮಹಡಿ ಮೇಲೆ ಕೂತ್ಕೊಳ್ಳೋಣ, ಅಲ್ಲಿ ಗಾಳಿ ತುಂಬಾ ಚೆನ್ನಾಗಿ ಬೀಸುತ್ತೆ, ಹೊರಗಡೆ ವಾಕ್ ಹೋಗಿ ಬರಬಹುದಾಗಿತ್ತು. ಆದ್ರೆ ನಿನ್ನನ್ನು ಇನ್ನು ನಮ್ಮ ಮನೆಗೆ ಕಳಿಸೇ ಇಲ್ವಲ್ಲ, ಹಾಗಾಗಿ
1: ಇಲ್ಲೇ ಮಾತಾಡೋಣ. ಅಲ್ಲಿ ರೂಮ್ ಕಟ್ಟಿಸ್ತಿದಾರಲ್ಲ, ಕೆಲಸ ಪೂರ್ತಿ ಆಗಿಲ್ಲ, ಧೂಳು. ಈಗ ಮದ್ವೆ ಅಂತ ಬೇರೆ ಅಣ್ಣ ಆಳುಗಳನ್ನ ಬರಬೇಡಿ ಅಂದಿದ್ದಾನೆ. ಅದಕ್ಕೆ
2: ಅದಕ್ಕೇನಂತೆ, ಕುರ್ಚಿ ಹಾಕೊಂಡು ಕೂತ್ಕೊಂಡ್ರಾಯ್ತಪ್ಪ, ಗಾಳಿ ಎಷ್ಟು ಚೆನ್ನಾಗಿ ಬೀಸ್ತಾ ಇದೆ ನೋಡು. ನಮ್ ಭವಿಷ್ಯದ ಬಗ್ಗೆ ತುಂಬಾ ಮಾತನಾಡ್ಬೇಕು ಸಂಧ್ಯಾ, ನೀನ್ ಯಾವಾಗ್ಲೂ ಕೈಗೆ ಸಿಗೋದಿಲ್ಲ, ಓಡ್ಬಿಡ್ತೀಯ. ಇದೋ ನೋಡು, ಇಲ್ಲಿ ಎಷ್ಟು ತಂಪಾಗಿದೆ ಅಲ್ವಾ, ತಂಗಾಳಿ ಎಷ್ಟು ಚೆನ್ನಾಗಿ ಬೀಸ್ತಾ ಇದೆ.
1: ಹೌದು,
2: ಎಷ್ಟು ವಿಚಿತ್ರ ಅಲ್ವಾ ಸಂಧ್ಯಾ, ಕಳೆದ ತಿಂಗಳು ಇದೇ ಸಮಯಕ್ಕೆ ನನಗೆ ನಿನ್ನ ಬಗ್ಗೆ ಏನು ಗೊತ್ತೇ ಇರಲಿಲ್ಲ, ಆದ್ರೆ ಈಗ ನೀನು ನನ್ನ ಬಹಳ ಸಂಗಾತಿ, ಒಂದು ರೀತಿ ಸುಂದರ ಅನಿರೀಕ್ಷಿತ ಬಂಧನ ಅಲ್ವಾ?
1: ಹೌದು.
2: ಯಾಕೆ ನೀನೇನು ಮಾತೆ ಆಡ್ತಾ ಇಲ್ವಲ್ಲ? ನೋಡು ಸಂಧ್ಯಾ, ನೋಡಿದ್ರು ಅಸೂಯೆ ಪಟ್ಕೊಳ್ಳೋ ಅಂತ ಸಂಸಾರ ನಮ್ದಾಗಬೇಕು, ನಮ್ಮಿಬ್ಬರಲ್ಲಿ ಯಾವುದೇ ರೀತಿ ಭಿನ್ನಾಭಿಪ್ರಾಯಗಳು ಇರಬಾರ್ದು, ನನ್ನ ನೀನು ನಿನ್ನ ನಾನು ಅರ್ಥ ಮಾಡ್ಕೊಂಡು ಬಾಳ್ಬೇಕು, ಏನಂತಿ?
1: ಹೌದು
2: ಹೌದು ಅನ್ನೋ ಪದ ಬಿಟ್ರೆ ನೀನು ಇನ್ನೇನು ಬರೋದೇ ಇಲ್ವೇನು?
1: ಕತ್ಲಾಗ್ತಾ ಇದೆ, ಕೆಳಗೋಗೋಣವಾ?
2: ಭಯನಾ? ಅಲ್ಲಿ ನೋಡು ಸಂಧ್ಯಾ, ಸೂರ್ಯ ಮುಳುಗ್ತಾ ಇದ್ದಾನೆ. ಕೆಂಪು ಉಂಡೆ ತರ ಕಾಣಿಸ್ತಾ ಇದ್ದಾನಲ್ವಾ? ಈ ಕಡೆ ನೋಡಿದ್ರೆ ಚಂದ್ರೋದಯ. ಆಹಾ, ಎರಡು ಎಷ್ಟು ಚೆನ್ನಾಗಿದೆ ನೋಡೋದಕ್ಕೆ.
1: ಹಾ ಹೌದು, ತುಂಬಾ ಸುಂದರ ದೃಶ್ಯ. ಈ ಕಡೆ ಬನ್ನಿ, ಅಲ್ಲಿ ಅಪಾಯ. ಇನ್ನು ಗೋಡೆ ಕಟ್ಟಿಲ್ಲ, ಕೆಳಗೆ ನೋಡಿದ್ರೆ ತಲೆ ಸುತ್ತುತ್ತೆ.
2: ಹೆದರ್ಬೇಡ ಸಂಧ್ಯಾ, ಹೆದರ್ಬೇಡ, ನನಗೇನು ಆಗೋದಿಲ್ಲ. ನಾನಿನ್ನು ಸೂರ್ಯ ಚಂದ್ರನನ್ನೇ ನೋಡ್ತಾ ಇದ್ದೀನಿ.
1: ಬಿಡಿ, ತಮಾಷೆ ಸಾಕು. ಸೂರ್ಯ ಚಂದ್ರ ನನ್ ಮುಖದಲ್ಲಿಲ್ಲ.
2: ಯಾಕಿಲ್ಲ ಹೇಳು? ಇವೆರಡು ಕಣ್ಗಳಿದ್ದಾವಲ್ಲ, ಹೇಗ್ ಹೊಳಿತಾ ಇದೆ ಗೊತ್ತಾ? ಇದು ಸೂರ್ಯ, ಅದು ಚಂದ್ರ.
1: ಕೈ ಬಿಡಿ, ಯಾರಾದ್ರೂ ಬಂದಾರು.
2: ನೀನ್ ಕಣ್ಣು ಮುಚ್ಕೊಂಡ್ರೆ ಮಾತ್ರ ಅಮಾವಾಸ್ಯ ರಾತ್ರಿನೇ. ಸೂರ್ಯನೂ ಇಲ್ಲ, ಚಂದ್ರನೂ ಇಲ್ಲ.
1: ಕವಿಗಳಾಗ್ಬೇಡಿ ಸದ್ಯ, ಈ ಕೆಳಗೆ ಹೋಗೋಣವಾ?
2: ಇರು ಸಂಧ್ಯಾ, ನಮ್ಮ ಈ ಅಪೂರ್ವವಾದ ಇವತ್ತಿನ ಈ ಭೇಟಿ ಮತ್ತಾವತ್ತೂ ಸಿಕ್ಕೋದಿಲ್ಲ. ಈ ಸವಿ ನೆನಪಿಗಾಗಿ ನಾನು ನಿನ್ನೊಂದು ಪುಟ್ಟ ಉಡುಗೊರೆಯನ್ನ ಕೊಡ್ತಾ ಇದ್ದೀನಿ. ಇದ್ನೋಡು, ಚೆನ್ನಾಗಿದ್ಯಾ? ಈ ಉಂಗುರದ ಹರಳಿನ ಬಣ್ಣ ನಿನಗೆ ಇಷ್ಟವಾಯ್ತೇನು?
1: ತುಂಬಾ ಚೆನ್ನಾಗಿದೆ.
2: ನಾನೇ ಹಾಕ್ತೀನಿ, ಆ ಕೈ ಕೊಡಿ ಕಡೆ. ಆಹಾ, ಅಳತೆ ಎಷ್ಟು ಸರಿಯಾಗಿದೆ, ನಿನಗಿದು ತುಂಬಾ ಚೆನ್ನಾಗಿ ಕಾಣತ್ತೆ.
1: ಕೈ ಬಿಡಿ, ಯಾರಾದ್ರೂ.
2: ಯಾರು ಬರೋದಿಲ್ಲ ಡಾರ್ಲಿಂಗ್, ಹೆದರ್ಬೇಡ. ಈಗ ನಸುಗೆಂಪು ಆಕಾಶದ ಹಿನ್ನೆಲೆಯಲ್ಲಿ ನಿಂದೊಂದು ಫೋಟೋ ತೆಗಿತೀನಿ. ಹೀಗೆ ನಿಂತ್ಕೋ, ಹಾಗೆ ನಿಂತಿರೋ. ಆಹಾ, ನಿನ್ನ ಕೆನ್ನೆಯ ಕೆಂಪಿನೊಡನೆ ಆಕಾಶದ ಈ ಕೆಂಪು ಬಣ್ಣ ಸ್ಪರ್ಧೆ.
1: ಅಯ್ಯೋ, ಅಲ್ಲಿ ಬೀಳ್ತೀರಿ. ಅಯ್ಯೋ ಅಯ್ಯೋ
3: ಅಯ್ಯೋ ಸಂಧ್ಯಾ,
4: ಸಂಧ್ಯಾ, ಸಂಧ್ಯಾ, ಏನ್ ಮಾಡ್ತಿದ್ಯಾ? ಒಬ್ಬಳೆ ಕೂತ್ಕೊಂಡ್ರೆ ಬೇಜಾರಾಗುತ್ತೆ, ಇಲ್ಲಿ ಬಂದು ನನ್ನ ಅಡಿಗೆ ಮನೆಯಲ್ಲಿ ಸ್ವಲ್ಪ ಸಹಾಯ ಮಾಡು ಬಾಮ್ಮ. ಎಲ್ಲಿ ಹೋದ್ಲಿವ್ಳು ಸಂಧ್ಯಾ? ಎಲ್ಲಿಂತ ಕಾಣಿಸ್ತಿಲ್ವಲ್ಲ ಸಂಧ್ಯಾ, ಎಲ್ಲಿದ್ಯಾ? ಓಹ್, ಇಲ್ಲಿದ್ಯಾ. ಅಲ್ಲ ಕಣೆ, ಹೀಗೆ ಒಬ್ಳೆ ಕೂತ್ಕೋಬೇಡ್ವೆ, ನಿನ್ನ ನೋಡಕ್ಕಾಗಲ್ಲ.
1: ಏನ್ ಮಾಡ್ಲಿ ಅದಕ್ಕೆ, ನಾನೇನ್ ಮಾಡ್ಲಿ ಹೇಳಿ?
4: ಎಂಥ ದುರದೃಷ್ಟದೊಳಗ್ಬಿಟ್ಟಿ ನೀನು. ಮದ್ವೆ ಆಗಿ ಗಂಡನ ಮನೆ ಹೊಸಲು ತುಳಿಯೋಕ್ ಮುಂಚೆ ಅಶೋಕನ್ ಕಳ್ಕೊಂಡ್ಬಿಟ್ಟಿಲ್ಲೇ.
1: ನನ್ ತಪ್ಪ ಅತ್ಗೆ, ಎರಡೇ ದಿನ ಮುಂಚೆ ಅಶೋಕ ಸತ್ತಿದ್ರೆ ನನ್ನನ್ನು ವಿಧವೆ ಅಂತಿದ್ರ. ಮದ್ವೆ ಆಗಿ ಗಂಡನ ಮನೆಯ ದರ್ಶನ ಕೂಡ ಮಾಡ್ದಿದ್ ನನಗೆ ಕುಂಕುಮ ಯಾಕಿಲ್ಲ, ಬಳೆ ಯಾಕಿಲ್ಲ? ಹುಟ್ಟದಾಗಿಂದ ಧರಿಸಿದ್ದ ಈ ಬಳೆ ಕುಂಕುಮದ ಮೇಲೆ ಅಶೋಕನ ಅಧಿಕಾರ ಏನು? ಅದ್ಕೆ ನನ್ಗೆ ಯಾಕೆ ಶಿಕ್ಷೆ?
4: ತಪ್ಪಮ್ಮ, ತಪ್ಪು. ನನ್ ಕಂದ, ನೀನು ನಂಗೆ ಮಗಳಿಗಿಂತ ಹೆಚ್ಚು ಕಣೆ. ಸಂಧ್ಯಾ, ನೀನ್ ಅಳ್ಬೇಡಮ್ಮ. ಅತ್ತೆಯವರು ಹಳೆ ಕಾಲದವರು, ಕುಂಕುಮ ಇಡ್ಬೇಡ ಅಂತಾರೆ. ಅವ್ರ ಮಾತನ್ನ ನೀನು ಗಮನಿಸ್ಬೇಡ. ಅವರೆಲ್ಲ ನಾಳೆ ಊರಿಗೆ ಹೊರಟೋಗ್ತಾರೆ, ನಾನು ನಿನ್ನ ಕಾಲೇಜಿಗೆ ಸೇರಿಸ್ತೀನಿ, ಕುಂಕುಮಾನು ಇಟ್ಕೊಂಡು ಹೋಗುವಿ ಅಂತೆ. ಅಶೋಕ ಕಟ್ಟಿ ತಾಳಿ ಕಾಲುಂಗ್ರ ಎರಡನ್ನ ತೆಗೆದಿಡು ಸಾಕು ಕಣೆ. ಅದೇ ಮಧ್ಯಾಹ್ನ ನೀವು ಸಂಧ್ಯನ ಊರಿಗೆ ಕರ್ಕೊಂಡು ಹೋಗೋದ್ರ ಬಗ್ಗೆ ಹೇಳ್ತಾ ಇದ್ರಿ.
5: ಹೌದು, ಇನ್ನೇನ್ ಮಾಡೋದಮ್ಮ, ಕಷ್ಟನೋ ಸುಖನೋ ಅವಳು ಅವ್ರ ಮನೇಲಿ ಇರ್ಬೇಕಿತ್ತು, ಆದ್ರೆ ಅದಕ್ಕೂ ಹಠ ಮಾಡ್ತಾಳಲ್ಲ.
6: ಏನಂತ ಮಾತಾಡ್ತಿದ್ಯಾ ಅಮ್ಮ? ಇವಳೇ ಅಶೋಕ ನುಂಗ್ಕೊಂಡ್ಲು, ಕಾಲ್ಗುಣ ಚೆನ್ನಾಗಿಲ್ಲ ಅಂತ ಅವ್ರು ಆಡಿದ ಮಾತು ಗಂಡಸಾದ ನನಗೆ ಕೇಳೋಕಾಗ್ಲಿಲ್ಲ. ನೀನ್ ಅವಳನ್ನ ಅಲ್ಲಿ ಕಳಿಸ್ಬೇಕು ಅಂತೀಯಲ್ಲ, ಏನ್ ಅನ್ಕೊಂಡಿದ್ಯಾ? ಅವಳು ನಿನ್ನ ಮಗಳು, ನೆನ್ಪಿರ್ಲಿ.
5: ಹೌದು ಕಣು, ನನ್ ಮಗಳೇ, ನನ್ ಗೊತ್ತಿದೆ, ಅದಕ್ಕೆ ಇಷ್ಟು ಸಂಕಟ. ಆದ್ರೆ ಏನ್ ಮಾಡ್ಲು, ಊರವ್ರು ಏನಂತಾರೆ, ಮಗಳಿಗೆ ಹೀಗಾಯ್ತು, ಬೆಂಗಳೂರಲ್ಲೇ ಬಿಟ್ಟಿದ್ದಾರೆ ಅನ್ನೋಲ್ವೆ.
6: ಅನ್ಲೇ ಬಿಡಮ್ಮ, ಆಡೋರ್ ಬಾಯಿ ಮುಚ್ಚೋಕಾಗುತ್ತಾ? ಸುಶೀಲ ಎಲ್ಲ ಹೇಳಿದಾಳೆ ನಂಗೆ. ಸಂಧ್ಯಾ ಇಲ್ಲೇ ಇರ್ಲಿ, ಬರೋ ವರ್ಷ ಕಾಲೇಜಿಗೆ ಸೇರಿಸ್ತೀನಿ.
5: ಆಯ್ತಪ್ಪ ಆಯ್ತು, ಹಾಗೆ ಮಾಡು. ದೊಡ್ಡೋರು ಅನ್ನೋ ಗೌರವ ಇದ್ದಿದ್ರೆ ನನ್ ಮಾತಿಗೆ ಸ್ವಲ್ಪ ಬೆಲೆ ಇರ್ತಿತ್ತು.
6: ಬೆಲ್ಲಗ್ ಮಾತಾಡಮ್ಮ, ಸಂಧ್ಯ ಕೇಳಿಸಿದ್ರೆ ಕಷ್ಟ, ಈಗ ತಾನೇ ಮಲಗಿದಾಳೆ.
5: ಏನಾದ್ರೂ ಮಾಡ್ಕೊಳ್ಳಿ, ಇದೆಲ್ಲ ನೋಡೋಕೆ ನಾನಿನ್ನೂ ಬದುಕಿದೀನಲ್ಲ.
4: ಅತ್ತೆ, ಆಗಿರೋದನ್ನ ಅಳಿಸೋದಕ್ಕೆ ಯಾರಿಂದನೂ ಆಗೋದಿಲ್ಲ. ಇರೋದನ್ನ ಸರಿ ಮಾಡಿಕೊಂಡು ಇರೋ ಅಷ್ಟ ಕಾಲ ನಗನಗ್ತಾ ಬಾಳ್ಬೇಕು, ಅದೇ ಬಾಳಿನ ಸಾರ್ಥಕತೆ. ಏನೋ ಆಯ್ತು ಅಂತ ಕೊರಗ್ತಾ ಕೂತ್ರೆ ಏನೂ ಸುಖ ಇಲ್ಲ.
5: ಆದ್ರೆ ಸುಶೀಲ, ನಂಗವಳ ನೋಡೋಕ್ಕಾಗಲ್ಲ ಕಣೆ. ಏನ್ ಕರ್ಮವೋ ಕಾಣೆ, ಮಗಳಿಗೆ ಹೀಗಾಗಿರೋದನ್ನ ಹೇಗೆ ನೋಡ್ಕೊಂಡಿರೋದು? ಒಡಲಿಗೆ ಬೆಂಕಿ ಬಿದ್ದ ಹಾಗೆ ಆಗಿದೆ.
4: ಹೌದು ಅತ್ತೆ, ನಮ್ ಸಮಾಜ ಆಗಿದೆ. ಅದೇ ಅವತ್ತು ಇವಳು ಸತ್ತು ಅಶೋಕ ಬದುಕಿದ್ರೆ ಇಷ್ಟೊತ್ತಿಗೆ ಅವನ ಮದುವೆ ಆಗೋಗಿರ್ತಾ ಇತ್ತು.
5: ಹಾಗಂತ ಇವಳಿಗೂ ಮದುವೆ ಮಾಡೋಕ್ಕಾಗುತ್ತೆ? ಏನೋ ಇವಳು ಪಡ್ಕೊಂಬಂದಿರೋದು ಎಷ್ಟು
4: ಸಾಧ್ಯವಾದ್ರೆ ಅಂತಹ ಉದಾರಿ ಉದಾತ್ತ ಮನಸ್ಸಿನ ವಾಸಕ್ರೆ ಯಾಕೆ ಮದುವೆ ಮಾಡಬಾರ್ದು?
1: ಅದಕ್ಕೆ ನನಗೆ ಪುನಃ ಅದೇ ಕಾಲೇಜಿಗೆ ಹೋಗೋಕೆ ಒಂಥರ ಆಗುತ್ತೆ.
4: ಒಂಥರನೂ ಇಲ್ಲ, ಏನೂ ಇಲ್ಲ. ನೋಡು, ನೀನು ಮುಂದೆ ಓದ್ಬೇಕು, ಅದೇ ನಮ್ಮ ಆಸೆ. ಈ ಕಾಲೇಜು ಹತ್ರ ಇದೆಯೇ, ಚೆನ್ನಾಗಿದೆ ಅಂತ ಅಲ್ಲೇ ಹೋಗುವಂತಿರೋದು.
1: ಆದ್ರೆ ಕಳೆದ ವರ್ಷ ಇದೇ ಟೈಮಿಗೆ ಮದುವೆ ಅಂತ ಪಾರ್ಟಿ ಕೊಟ್ಟು ಈಗ
4: ನಾನು ನನಗೆ ಎಷ್ಟು ಸಲ ಹೇಳಿಲ್ಲ ಅಳಬೇಡ ಅಂತ. ಸಾಕು ಸಂಧ್ಯಾ, ಅತ್ತಿದ್ ಸಾಕು. ನೋಡು ಸಂಧ್ಯಾ, ನಾವು ದೂರ ದೂರಿಗೆ ಪ್ರಯಾಣ ಹೊರಟಿರ್ತೀವಿ. ದಾರಿಲಿ ಯಾರ್ಯಾರೋ ಸಿಗ್ತಾರೆ, ಆತ್ಮೀಯರಾಗ್ತಾರೆ. ಆದ್ರೆ ಅವ್ರು ಇಳಿಯೋ ಸ್ಥಳ ಬಂದಾಗ ಇಳಿದು ಹೋಗ್ತಾ ಇರ್ತಾರೆ. ಹಾಗೆ ಅಶೋಕನು.
1: ಆದ್ರೆ
4: ನನ್ನ ಮಾತು ಕೇಳು, ಅಶೋಕನು ನಿನಗೆ ಪರಿಚಿತನಾದ, ನಿನ್ ಜೊತೆ 4 ದಿನ ಇದ್ದ, ಅವನ್ ಕೆಲಸ ಮುಗಿತು ಹೋದ. ಹಾಗಂತ ನೀನು ಬೇಡದ ವಿಚಾರ ತಲೆಗೆ ಹಚ್ಕೋಬೇಡ. ನಿನ್ ಪಾಡಿಗೆ ನೀನು ಕಾಲೇಜಿಗೆ ಹೋಗು, ಚೆನ್ನಾಗಿ ಓದು. ಅತ್ತೆಯವ್ರ ಮಾತನ್ನು ತಲೆ ಹಚ್ಕೋಬೇಡ. ನಿನ್ ಸಪೋರ್ಟ್ಗೆ ನಾವಿದ್ದೀವಿ. ನೋಡು ಸಂಧ್ಯಾ, ಯಾರಿಗೆ ಯಾರು ಶಾಶ್ವತ ಅಲ್ಲ. ನಿನ್ ಕಾಲ್ ಮೇಲೆ ನೀನ್ ನಿಲ್ಲೋ ಹಾಗಾಗ್ಬೇಕು. ಅದಕ್ಕೆ ನಿನ್ನ ವಿದ್ಯೆ ಒಂದೇ ನಿನ್ನ ನೆರವಿಗೆ ಬರದು. ಚೆನ್ನಾಗಿ ಓದಿ ಸ್ವತಂತ್ರವಾಗಿ ಬದುಕೋ ಹಾಗೆ ಒಂದು ಕೆಲಸ ಮಾಡ್ಕೋ. ಮೊದಲು ನಿನ್ನಲ್ಲಿ ನಿನಗೆ ವಿಶ್ವಾಸ ಇರ್ಲಿ. ಆತ್ಮವಿಶ್ವಾಸ ಎಲ್ಲಕ್ಕಿಂತ ಮುಖ್ಯ.
1: ಆಗ್ಲಿ ಅತ್ಗೆ. ಸರಿ, ನಾನಿನ್ ಹೊರಡ್ತೀನಿ, ಬರ್ಲಾ ಅತ್ಗೆ.
4: ಎಲ್ಲ ರೆಡಿ ಮಾಡ್ಕೊಂಡ್ಯಾ? ಅಂದಾಗೆ ಮಧ್ಯಾಹ್ನ ಊಟಕ್ಕೆ ಬರ್ತೀಯಲ್ವಾ ಸಂಧ್ಯಾ? ಸಂಧ್ಯಾ, ಆದ್ರೆ ಹಣೆ ಕೆಟ್ಟಿಲ್ವಲ್ಲ?
1: ನಾನ್ ಮರೆದ್ರು ಈ ಸಮಾಜ ಮರೆಯೋಲ್ಲ ಅತ್ಗೆ. ಅದಕ್ಕೆ ಅದ್ಬೇಡ, ನಾನ್ ಬರ್ತೀನಿ.
4: ಸಂಧ್ಯಾ, ಇನ್ನೊಂದೇ ವರ್ಷ ಕಳೆದ್ರೆ ಬಿಎ ಆಗುತ್ತೆ, ಆಮೇಲೆ ಎಂಎ ಕೂಡ ಓದು. ಕಾಲೇಜಿನಲ್ಲಿ ಲೆಕ್ಚರರ್ ಪೋಸ್ಟ್ಗೆ ಟ್ರೈ ಮಾಡು.
1: ನಿಮ್ ಪ್ರೋತ್ಸಾಹ ಇಲ್ದಿದ್ರೆ ನಾನು ಓದೋದಿರ್ಲಿ, ಬೆಂಗಳೂರಲ್ಲಿ ಉಳ್ಕೊಳ್ಳೋದು ಸಾಧ್ಯ ಇರ್ತಿರ್ಲಿಲ್ಲ. ನೀವು ಯಾವ ಜನ್ಮದ ತಾಯಿನೋ ಏನೋ.
4: ಯಾವ ಜನ್ಮಕ್ಕೆ ಯಾಕೆ ಹೋಗ್ಬೇಕು? ಈಗಲೇ ನೀನ್ ನನಗ್ ಮಗಳಿದ್ದ ಹಾಗೆ ಅಲ್ವಾ?
1: ಅದ್ಕೆ ನಾನು ಓದ್ ಪೂರ್ತಿ ಮಾಡ್ಬೇಕು, ಕೆಲ್ಸಕ್ ಸೇರ್ಬೇಕು, ನಾನೇ ಸಂಪಾದಿಸ್ಬೇಕು. ನನ್ ಮೊಟ್ಟ ಮೊದಲ ಸಂಬಳ ಅದೆಷ್ಟೇ ಇರ್ಲಿ, ಅದರಲ್ಲಿ ನಾನು ಏನ್ ಕೊಳ್ತೀನಿ ಗೊತ್ತಾ ಅತ್ಗೆ? ಊಹೆ ಮಾಡ್ರಿ.
4: ನಂಗಂತೂ ಗೊತ್ತಾಗೋಲ್ಲಮ್ಮ, ನಿನಗಂತೂ ಪುಸ್ತಕಗಳು ಅಂದ್ರೆ ಪ್ರಾಣ. ಪುಸ್ತಕ ಕೊಂಡ್ಕೊಳ್ಬಹುದು.
1: ಅಲ್ಲ, ನೀವು ಸೋತ್ರಿ. ಮೊದಲನೇ ಸಂಬಳ ಪೂರ್ತಿ ನಿಮ್ಗೋಸ್ಕರ ಖರ್ಚು ಮಾಡ್ತೀನಿ.
4: ಹುಚ್ಚುಡುಗಿ, ಕೇಳಿಸ್ಕೊಂಡವರು ಯಾರಾದ್ರೂ ನಕ್ಕಾರು.
1: ನಗ್ಲಿ ಬಿಡಿ, ಅದರಲ್ಲಿ ನಿಮ್ಗೊಂದು ಒಳ್ಳೆ ಸೀರೆ, ಕಿವಿಗೆ ಓಲೆ, ಆಮೇಲೆ ಏನ್ ಮಾಡ್ಲಿ? ಒಂದೇ ಸಂಬಳ, ಮೊದಲನೇ ಸಂಬಳ ಮಾತ್ರ ನನಗೆ ಸಂತೋಷ ಕೊಡುತ್ತೆ. ಆಮೇಲೆ ಏನ್ ಮಾಡ್ಲಿ? ನಾನು ನನ್ ಸಂತೋಷಕ್ಕೆ ಅಂತ ಒಂದ್ ಮೊಳ ಹೂ ಮುಡಿಯೋ ಅಧಿಕಾರನೂ ಇಲ್ಲವಾಗಿದೆಯಲ್ಲ. ಯಾರಿಗಾಗ್ ದುಡಿಲಿ ಅದ್ಗೆ? ಯಾರಿಗಾಗ್ ದುಡಿಲಿ
4: ಸಂಧ್ಯಾ? ನನ್ನಮ್ಮ ಬೇಡ ಕಣೆ, ಒಳಬೇಡ ಕಣೆ. ನಿನಗೋಸ್ಕರ ನೀನ್ ಬದುಕು ಸಂಧ್ಯಾ, ನಮಗೋಸ್ಕರ ನೀನ್ ಇರ್ಬೇಕು. ಅರ್ಥವಿಲ್ಲದ ಈ ಕಂದಾಚಾರಗಳನ್ನ ಮುರಿದು ಮುಂದೆ ಬಾ, ಹೆದರ್ಬೇಡ. ನಿನ್ನಂಥ ಅದೆಷ್ಟೋ ಹೆಣ್ಣು ಮಕ್ಕಳಿಗೆ ಮಾದರಿಯಾಗು.
1: ಹೌದು ಅದ್ಗೆ, ಎಷ್ಟು ಸಲ ಹಾಗೆ ಅನ್ಕೋತೀನಿ, ಆದ್ರೆ ಧೈರ್ಯನೇ ಬರಲ್ಲ. ನೀವಂದ್ರಿ ನನ್ನಂತ ಹೆಣ್ಮಕ್ಳಿಗೆ ಮಾದರಿಯಾಗು ಅಂತ. ಆದ್ರೆ ನಾನ್ ಹಣೆ ಕುಂಕುಮ ಇಟ್ಕೊಂಡು ಹೊರಟ್ರೆ ನನ್ನ ಅಂತ ಹೆಣ್ಮಕ್ಳೆ ಆಡ್ಕೋತಾರೆ ಗೊತ್ತಾ ಅದ್ಗೆ? ಬಿಡಿ ಅದ್ಗೆ, ನನ್ನದು ಮುಗಿಯೋದು ಗೋಳು. ಬೋಳಾದ ಮರದ ಹಾಗೆ ನನ್ನ ಹಣೆ, ಎಲೆ ಉದುರಿದ ಮರ ವಸಂತದಲ್ಲಿ ಚಿಗುರುತ್ತೆ. ಆದ್ರೆ ನನ್ ಪಾಲಿನ ವಸಂತ ಮುಗ್ದೇ ಹೋಯ್ತು.
4: ಹಾಗನ್ಬಿಡ ಸಂಧ್ಯಾ, ನನ್ ದುಃಖ ಆಗುತ್ತೆ ಕಣೆ, ಹಾಗನ್ಬಿಡ. ನೋಡು, ನಾನು ಮದುವೆಯಾಗಿ ಈ ಮನೆಗೆ ಬಂದಾಗಿಂದ ನೀನು ನನ್ನ ಮಗಳೆಂತ ನನಗನ್ಸಿದೆ. ಇವತ್ತಿಗೂ ನೀನು ಅವತ್ತಿನ ಚಿಕ್ಕ ಮಗು ಹಾಗೆ ಕಾಣ್ತೀಯ ವಿನಃ ಬೇರೆ ಅಲ್ಲ. ನಿನ್ನ ಜೀವನ ಮುಗಿದೇ ಹೋಯ್ತು ಅಂತ ನೀನ್ ಹೇಳಿದ್ರೆ ನನ್ನ ಎದೆ ಒಡೆದೇ ಹೋಗುತ್ತೆ ಅಷ್ಟೇ. ಹಾಗೆಲ್ಲ ಮಾತಾಡ್ಬಿಡ, ಈಗ್ಲೂ ಅಷ್ಟೇ ಗಿರೀಶ ಗೀತರಿಗಿಂತ ನೀನೆ ಹೆಚ್ಚು ಅನ್ಸುತ್ತೆ ಕಣೆ.
1: ಅದೇ ನನ್ನ ಪುಣ್ಯಾರ್ತಿಗೆ, ನಿಮ್ ಪ್ರೀತಿನೂ ಇಲ್ಲ ಆಗಿದ್ದಿದ್ರೆ ಅಶೋಕನ ಹಿಂದೆನೆ ನಾನು ಹೋಗ್ತಿದ್ನೋ ಇಲ್ಲ.
4: ಹಾಗೆ ಮಾತಾಡ್ಬೇಡ ಈಗ, ಅದೆಲ್ಲ ಇರ್ಲಿ, ಇವತ್ತಿನ ಕತೆ ಹೇಳು. ಟಿಫನ್ ಏನ್ ಮಾಡ್ಲಿ, ಬೇಗ ಹೋಗ್ಬೇಕು ಅಂತ ಹೇಳ್ತಿದ್ದೆ ಅಲ್ಲ ನೀನು.
1: ಹೌದಲ್ಲ, ಮರ್ತಿದ್ದೆ. ಕನ್ನಡಕ್ಕೆ ಹೊಸ

0: ಲೆಕ್ಚರರ್ ಬರ್ತಿದಾರಂತೆ.
1: ಹಾಗಾದ್ರೆ ಬೇಗ ಆಗತ್ತೆ, ಉಪ್ಪಿಟ್ಟು ಮಾಡ್ಬಿಡ್ಲಾ?
0: ಹಾ ಹಾಗೆ ಆಗ್ಲಿ, ನಾನೀಗ ಸ್ನಾನಕ್ ಹೊರಟೆ.
2: ಏ ಸಂಧ್ಯಾ, ಹೊಸ ಪಂಡಿತರು ಹೇಗಿರ್ಬಹುದು? ಯಾರೋ ಆನಂದ ಮೂರ್ತಿಗಳಂತೆ. ಅವರ ಮೂತಿ ಹೇಗಿರುತ್ತೋ.
0: ಏ ಕನ್ನಡ ತುಂಬಾ ಓದಿದಾರಂತೆ ಕಣೆ, ಡಾಕ್ಟ್ರೇಟ್ ಸಿಕ್ಕಿದೆಯಂತೆ.
2: ಹೌದಾ?
0: ಹಾಗಿಲ್ಲ, ಸಿಲಿಯಾಗ ಅಡ್ಕೋಬಾರ್ದು ಗೊತ್ತಾ.
2: ಅವರು ಹೇಗಿದ್ರೇನೋ, ನಮಗ್ ಪಾಠ ಅರ್ಥ ಆದ್ರೆ ಸಾಕು.
0: ನೀನ್ ಬಿಡಮ್ಮ, ಪಾಠ ಕೇಳ್ತಿರ್ತೀಯೋ ಇಲ್ವೋ ಅಂತ ಅನುಮಾನ ಬರೋ ಹಾಗೆ ತಲೆ ತಗ್ಗಿಸ್ಕೊಂಡ್ ಕೂತಿರ್ತೀಯ.
2: ಪ್ರಿನ್ಸಿಪಲ್ರು ಪ್ರಿನ್ಸಿಪಲ್ ಹೌದಾ?
3: ಮೈ ಡಿಯರ್ ಫ್ರೆಂಡ್ಸ್, ಟುಡೇ ಆನ್ವರ್ಡ್ಸ್ ಯುವರ್ ಮೇಜರ್ ಕನ್ನಡ ಸಬ್ಜೆಕ್ಟ್ ವಿಲ್ ಬಿ ಹ್ಯಾಂಡಲ್ಡ್ ಬೈ ಡಾಕ್ಟರ್ ಆನಂದ ಮೂರ್ತಿ. ಮೀಟ್ ಡಾಕ್ಟರ್ ಆನಂದ ಮೂರ್ತಿ.
4: ವೆಲ್ಕಮ್ ಸರ್.
3: ಸೈಲೆನ್ಸ್ ಸೈಲೆನ್ಸ್. ಡಾಕ್ಟರ್ ಆನಂದ ಮೂರ್ತಿ, ದಿಸ್ ಈಸ್ ಫೈನಲ್ ಬಿ ಎ ಮೇಜರ್ ಕನ್ನಡ ಕ್ಲಾಸ್. ಕ್ಯಾರಿ ಆನ್, ಗುಡ್ ಲಕ್.
4: ಥ್ಯಾಂಕ್ ಯು ಸರ್. ಆತ್ಮೀಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ, ಈಗಾಗಲೇ ನನ್ನ ಪರಿಚಯ ನಿಮ್ಗೆ ಆಗಿದೆ. ನಿಮ್ಗೆ ಈ ವರ್ಷ ಕನ್ನಡದಲ್ಲಿ ಹೆಚ್ಚಿನ ಭಾಗವನ್ನ ನಾನು ತಗೊಳ್ತೇನೆ.
5: ಇಷ್ಟು ದಿವಸ ಲೆಕ್ಚರ್ ಹಿಂದೆ ಬಹಳ ಪಾಠಗಳು ಆಗೇ ಇಲ್ಲ ಸರ್.
4: ಆ ಬಗ್ಗೆ ನಿಮ್ಗೆ ಅಂಜಿಕೆ ಬೇಡ, ನಾನು ಎಲ್ಲ ಪಾಠಗಳನ್ನ ಖಂಡಿತ ಮುಗಿಸ್ತೀನಿ. ನಿಮ್ಗೆ ಕುವೆಂಪು ರಾಮಾಯಣ ದರ್ಶನಂನಲ್ಲಿರುವಂತಹ ಅಹಲ್ಯೆಯ ಶಾಪ ವಿಮೋಚನೆ, ಕುಮಾರ ವ್ಯಾಸ ಭಾರತದ ಉದ್ಯೋಗ ಪರ್ವ, ಇವೆರಡು ಮುಖ್ಯವಾದ ಕಾವ್ಯ ಭಾಗಗಳಾಗಿವೆ. ಇಲ್ಲಿ ಈ ಕಾವ್ಯಗಳಲ್ಲಿನ ಕವಿ ಸಮಯ
0: ನಾನು ನನ್ನ ಜೀವನದಲ್ಲಿ ಪುನಃ ಇವನನ್ನು ಕಾಣ್ತೇನೆ ಅಂತ ತಿಳಿದೇ ಇರಲಿಲ್ಲ. ಈಗ ನನ್ನ ಮುಂದೆ ಹೀಗೆ ಪ್ರತ್ಯಕ್ಷ ಆಗ್ಬಿಟ್ನಲ್ಲ, ಎಲ್ಲವನ್ನು ಮರೆತು ಓದಿ ಕೆಲ್ಸಕ್ ಸೇರ್ಬೇಕು ಅಂತ ಅನ್ಕೊಂಡಿದ್ ನನ್ ಗುರಿಯ ಬುಡಾನೇ ಇದ್ದ ಅಲ್ಗಡಿಸ್ತಿದ್ದಾನೆ. ಓ ದೇವ್ರೆ, ನನ್ ಮನಸ್ಸನ್ನು
4: ಸ್ಥಿರವಾಗಿ
0: ನಾನೆಲ್ಲವನ್ನೂ ಮರಿಬೇಕು, ಅಶೋಕನ ಜೊತೆ ಆನಂದನನ್ನು ಮರಿಬೇಕು. ಯಾರು ನನ್ ಪಾಲಿಗಿಲ್ಲ. ಆನಂದ ಬೇಡ, ಮಾತಾಡ್ಬೇಡ, ನಿಲ್ಸು ನಿಲ್ಸು. ಆನಂದ ಮಾತಾಡ್ಬೇಡ, ನಿಲ್ಸು. ನಿಲ್ಸು ಆನಂದ, ನಿಲ್ಸು. ಅದೆಷ್ಟು ಸಲ ಹೇಳಿದೆ ಹೇಳ್ತೀಯಾ, ನಂಗೂ ಕಿವಿ ಇದೆ, ಚೆನ್ನಾಗಿ ಕೇಳಿಸುತ್ತೆ.
4: ಏ ಮತ್ ನೀನು ಉತ್ತರನೇ ಕೊಡದೆ ಇದ್ರೆ ನಾನು ಏನ್ ಮಾಡ್ಲಿ ಹೇಳು?
0: ಇರು, ನಿನ್ ಮಾತಿಗೆ ಏನ್ ಹೇಳ್ಬೇಕು ಅಂತ ಯೋಚನೆ ಮಾಡಿ ಹೇಳ್ತೀನಿ.
4: ಅದ್ರಲ್ಲಿ ಏನಿದೆಯಾ ಯೋಚಿಸೋದು?
0: ಆ ನನ್ ಕಿವಿ ಬಿಡೋ, ಅಮ್ಮಂಗ್ ಹೇಳ್ತೀನಿ ಬಿಡೋ.
4: ಹ್ಞೂ ಅನ್ನೋವರ್ಗು ನಾನ್ ಬಿಡಲ್ಲ.
0: ಹ್ಞೂ ಅನ್ನಲ್ಲ, ಬಿಡೋ.
4: ಹಾಗಾದ್ರೆ ನಾನ್ ಬಿಡಲ್ಲ
0: ಅಂತೀನಿ ಬಿಡೋ. ಹ್ಞೂ ಹೋ ಹೋ, ನಿನ್ ಕಂಡ್ರೆ ನಂಗ್ ತುಂಬಾ ಇಷ್ಟ ಬಿಡೋ.
4: ಹಾಗ ಬಾ ದಾರಿಗೆ. ಈಗ ನೋಡು, ನಿನ್ನ ಬಿಡೋಕೆ ಆಗ್ತೆ ಲಕ್ಷ್ಮಿ, ಹೀಗೆ ಇರೋಣ ಅನ್ಸುತ್ತೆ.
0: ನಂಗೂ ಅಷ್ಟೇ, ಆದ್ರೆ ಯಾರಾದ್ರೂ ನೋಡ್ತಾರೆ, ಆಮೇಲೆ ದೊಡ್ಡ ಹಗರಣನೇ ಆಗ್ಬಿಡುತ್ತೆ. ನಮ್ಮಮ್ಮ
4: ಎಲ್ಲೇ ಎಲ್ಲೇ? ನಿಮ್ಮಮ್ಮ
0: ಮಹಾಶೂರ, ನಮ್ಮಮ್ಮ ಅಂತ ಅಂದಿದ್ದಕ್ಕೆ ಇಷ್ಟ ಹೆದರ್ತಿದ್ಯಾ? ನಮ್ಮಮ್ಮ ಬಂದ್ರೆ ಮುಗ್ದೇ ಹೋಯ್ತು ನಮ್ ಕತೆ.
4: ಯಾಕೆ ಹಾಗಾಡ್ತಾರೆ ನಿಮ್ಮಮ್ಮ?
0: ಹೇಗಾಡ್ತಾರೆ?
4: ನೀನ್ ಬರ್ತಿದ್ದ ಹಾಗೇನೆ ನಿನ್ ಹಿಂದೆ ಓಡ್ ಬರ್ತಾರೆ. ನಾನೇ ಹುಲಿನಾ? ನಿಮ್ಮ ತಿನ್ಬಿಡ್ತೀನ ನಾನು.
0: ಅದಕ್ಕಿಂತಲೂ ಡೇಂಜರ್ ಅಪ್ಪ ನೀನು. ನಿಮ್ಮಮ್ಮ ಏನ್ ಕಡಿಮೆ, ನಮ್ಮಮ್ಮನ ಅಂತೀಯ?
4: ಯಾಕೋ ನಮ್ಮಮ್ಮ ಏನ್ ಮಾಡಿದ್ರು ನಿಂಗೆ?
0: ಮತ್ತೇನೇನು, ಯಾವಾಗ ನೀನನ್ ನೋಡ್ಬೇಕು ಅಂತ ಬಂದ್ರು ಈ ಘಳಿಗೆ ಸರಿ ಇಲ್ಲ, ಶಕುನ ಸರಿ ಇಲ್ಲ, ಹಲ್ಲಿ ಕೂಗ್ತು, ಬೆಕ್ಕಡ್ಡ ಬಂತು ಅಂತೆಲ್ಲ ಶಕುನ ಹೇಳ್ತಾ ಕೊಡ್ತಾರೆ.
4: ಹೌದು ಸಂಧ್ಯಾ, ನಮ್ಮಮ್ಮಂಗೆ ಈ ಶಕುನಗಳಲ್ಲಿ ಬಹಳ ನಂಬಿಕೆ. ಸದ್ಯ ನಮ್ ಮದುವೆ ಒಂದ್ ನಡೆದ್ಬಿಟ್ರೆ ಸಾಕಪ್ಪ, ಅದಕ್ಕೇನಾರು ಅಡ್ಡಿ ಆದ್ರೆ ಕಷ್ಟ ನೋಡು.
0: ಹೌದೇನೋ ಆನಂದ, ಹಾಗೇನಾರು ಆದ್ರೆ ನಾನ್ ಸತ್ತೇ ಹೋಗ್ತೀನಿ, ನೀನನ್ ಬಿಟ್ಟಿರೋಕೆ ಆಗಲ್ಲ ನನ್ಗೆ.
4: ನಂಗೂ ಅಷ್ಟೇ ಸಂಧ್ಯಾ, ಚಿಕ್ಕ ವಯಸ್ಸಿನಿಂದ ನಾವಿಬ್ರು ಗಂಡ ಹೆಂಡತಿ ಅಂತ ಹಿರಿಯರು ತೀರ್ಮಾನಿಸಿ ಈಗ ಮನಸ್ಸುಗಳು ಒಂದಾದ್ಮೇಲೆ ಅಕಸ್ಮಾತ್ ಅಡ್ಡಿ ಬಂತು ಅಂದ್ರೆ ನಾನಂತೂ ಸುಮ್ಮನಿರಲ್ಲ ನೋಡು. ಹೇಗೂ ನನ್ನ ಎಮ್ಮೆ ಆಗುತ್ತೆ ಈ ವರ್ಷ. ಬೆಂಗಳೂರಿನಲ್ಲಿ ಒಂದು ಕೆಲಸ ನೋಡ್ತೀನಿ, ಇಬ್ರು ಮದುವೆ ಆಗೋಣ, ಸುಖವಾಗಿರೋಣಂತೆ.
0: ಅಮ್ಮ ಅಪ್ಪ ಒಪ್ಪದೆ ಆಮೇಲೆ ಜನ?
4: ನಿನಗೆ ಜನ ಬೇಕು, ನಾನ್ ಬೇಕು.
0: ನಂಗ್ ನೀನ್ ಬೇಕು, ನನ್ನ ಆನಂದನೇ ಬೇಕು, ನನ್ನ ಜೀವನವೇ ನೀನು.
4: ಏನೇ ಕಳ್ಳಿ, ಇಷ್ಟೊತ್ತು ಬಿಡೋ ಬಿಡೋ ಅಂತಿದ್ದೋಳು, ಈಗ ನೀನೆ
2: ಹೋಗೋ. ಏನೋ ಹೇಳೋಕೆ ಅಂತ ಭತ್ರ ಬಂದ್ರೆ.
4: ಹಾ, ಹಾಗಾದ್ರೆ ಯಾವಾಗ್ಲೂ ನಿನಗೆ ಏನಾದ್ರೂ ಹೇಳ್ಬೇಕು ಅಂತ ಅನ್ಸ್ತಿರ್ಲಪ್ಪ.
2: ಆನಂದ, ನಿಮ್ಮಅಮ್ಮ ಹೀಗ್ ಮಾಡಬಹುದು ಅಂತ ಅನ್ಸುತ್ತಾ ನಿನ್ಗೆ?
4: ಏ ಹುಚ್ಚಿ, ನನಗೆ ನಿನ್ ಕಂಡ್ರೆ ಎಷ್ಟು ಪ್ರೀತಿ ಅಂತ ತೋರ್ಸೋಕ್ ಆಗಂದೆ ಕಣೆ ಅಷ್ಟೇಯ.
2: ಆದ್ರೆ ನಂಗ್ ಭಯ ಆಗುತ್ತೆ ಕಣೋ.
4: ಏ ಪೆದ್ದು, ಏನೇನೋ ಯೋಚನೆ ಮಾಡ್ಬೇಡ. ಆ ಬ್ರಹ್ಮನೆ ಬಂದ್ರು ನಮ್ಮಿಬ್ರನ್ ಬೇರೆ ಮಾಡಕ್ ಆಗೋದೇ ಇಲ್ಲ.
2: ಹಾಗಾದ್ರೆ ಏನೇ ಆದ್ರೂ ನೀನು ನನ್ ಕೈ ಬಿಡೋಲ್ಲ ಅಲ್ವಾ?
4: ಖಂಡಿತ ಇಲ್ಲ. ನೀನ್ ಯಾಕೆ ಬೇಡವಾದನ್ನ ಸುಮ್ಮನೆ ಯೋಚನೆ ಮಾಡ್ತೀಯ?
2: ತೂ ಬಿಡೋ, ಯಾರಾದ್ರೂ ಬಂದ್ರೆ ಕಷ್ಟ.
4: ಆಹಾಹಾ, ಕೈ ಬಿಡ್ಬೇಡ ಅಂತೀಯ, ಈಗ ನೋಡಿದ್ರೆ ಬಿಡೋ ಅಂತೀಯ?
2: ಹೌದು ಕಣ, ಬಿಡ್ಬೇಡ. ಏನೇ ಆದ್ರೂ ನನ್ ಕೈ ಬಿಡ್ಬೇಡ, ಹಾಗಂತ ಪ್ರಾಮಿಸ್ ಮಾಡು.
6: ಸಂಧ್ಯಾ, ಏ ಸಂಧ್ಯಾ, ಏನೇ ಇದು ಅಳ್ತಿದ್ದೀಯಾ? ಯಾರೇ ಪ್ರಾಮಿಸ್ ಮಾಡ್ಬೇಕು, ಯಾರನ್ನೇ ಬಿಡ್ಬಾರ್ದು?
2: ಏನಿಲ್ಲ, ಏನೋ ಒಂಥರ ಆಯ್ತು ಕಣೆ. ಕ್ಲಾಸ್ ಮುಗೀತಾ? ನಂಗೆ ಯಾಕೋ ತಲೆನೋವು ಬಂದ್ಬಿಡ್ತು ಕಣೆ, ಅದಕ್ಕೆ ಪಾಠ ಕೇಳೋಕೆ ಆಗ್ಲಿಲ್ಲ.
6: ಹೌದಾ, ತುಂಬಾ ಚೆನ್ನಾಗಿ ಪಾಠ ಮಾಡ್ತಾರ ಕಣೆ. ಸರಿ ಸರಿ, ಬೇಗ ಬಾ, ನೆಕ್ಸ್ಟ್ ಕ್ಲಾಸ್ಗೆ ಹೊತ್ತಾಗುತ್ತೆ.
2: ನಂಗೆ ಆಗ್ತಿಲ್ಲ ಕಣೆ, ತುಂಬಾ ತಲೆನೋವು. ನಾನ್ ಮನೆಗೆ ಹೋಗ್ತೀನಿ.
6: ಹಾಗಾದ್ರೆ ನಾನ್ ಹೋಗ್ತೀನಮ್ಮ.
2: ಹಾ ಹೋಗು, ನಾಳೆ ನಿನ್ ನೋಟ್ಸ್ ಕೊಡು, ಮರಿಬೇಡ.
7: ಮರ್ತು ಬಿಡು, ಖಂಡಿತ ಮರ್ತು ಬಿಡು. ನೀನು
2: ಹೇಗಾಗುತ್ತೆ ಅತ್ತೆ, ಈ ಮಾತು ಹೇಳೋಕ್ ನಿಮ್ಗೆ ಹೇಗ್ ಮನ್ಸು ಬರುತ್ತೆ? ಆನಂದ ಇಲ್ಲಿ
7: ನೋಡು, ನನ್ ಮಗನ್ ಹೆಸರು ಹೇಳ್ಬೇಡ, ಹೋಗಿ ಬಿಡು ನೀನು.
2: ಏನಾಯ್ತತ್ತೆ, ಅದನ್ನಾದ್ರೂ ಹೇಳಿ.
7: ನನಗೆ ಏನು ಹೇಳೋದಕ್ಕೆ ಇಷ್ಟ ಇಲ್ಲ ಕಣೆ.
8: ಸಂಧ್ಯಾ, ಒಂದ್ ನಿಮಿಷ ಇರಮ್ಮ, ಏನಾಯ್ತು ಅಂತ ನಾನು ಕೇಳಿ ತಿಳ್ಕೊಳ್ತೀನಿ. ನೀ ಅಳ್ಬೇಡ. ನೋಡಿ ಶಾನ್ ಹುಗ್ರೆ, ಚಿಕ್ಕ ವಯಸ್ಸಿನಿಂದ್ಲೂ ನನ್ ಮಗಳು ನಿಮ್ ಮಗನನ್ನೇ ಮದುವೆ ಆಗ್ಬೇಕು ಅನ್ನೋ ಅಪೇಕ್ಷೆಯನ್ನ ನಾವೆರಡೂ ಕುಟುಂಬದವರು ಇಟ್ಕೊಂಡು ಆ ಮಕ್ಕಳನ್ನ ಹಾಗೆ ಬೆಳೆಸಿದ್ವಿ. ಈಗ ಈ ಹಂತದಲ್ಲಿ ಮರ್ತು ಬಿಡು ಅಂತಂದ್ರೆ ಅದ್ ಹೇಗ್ ಸಾಧ್ಯ?
9: ಮೂರ್ತಿಗಳೇ, ದಯವಿಟ್ ಕ್ಷಮಿಸಿ, ಈ ವಿಚಾರದಲ್ಲಿ ನಾನು ಅಸಹಾಯಕ. ನಿಮ್ ಮಗಳು ಈ ಮನೆಗೆ ಸೊಸೆಯಾಗಿ ಬಂದ್ರೆ ನೇಣ ಹಾಕೊಂಡು ಸಾಯ್ತೀನಿ ಅಂತ ಹಠ ಹಿಡಿದಿದ್ದಾಳೆ ನನ್ನ ಹೆಂಡತಿ.
8: ಹಾಗಂದ್ರೆ ಏನ್ ಸ್ವಾಮಿ, ಒಗಟು ಬಿಟ್ಟು ನೇರವಾಗಿ ಹೇಳಿ.
7: ಇನ್ನೇನಿದೆ ರೀ ಹೇಳೋಕೆ? ನಿಮ್ ಮಗಳ ಕೆಟ್ಟ ಅದೃಷ್ಟ ನನ್ನ ಮಗನ್ ಬೆನ್ ಹತ್ತಿದೆ. ಅವನ್ ಬರ್ತಿದ್ ಬಸ್ಸಿಗೆ ಆಕ್ಸಿಡೆಂಟ್ ಆಗಿ ಆಸ್ಪತ್ರೆ ಸೇರ್ಕೊಂಡಿದ್ದಾರೆ.
4: ಇಲ್ಲೇ ಇದ್ರಿ, ಕಣ್ಬಿಟ್ಟು ನೋಡು ಸಂಧ್ಯಾ.
2: ಓ ನೀವಾ? ಸರಿ ಸರ್, ತಲೆ ನೋಯ್ತಿತ್ತು ಅಂತ ಕ್ಲಾಸಿಗೆ ಹೋಗದೆ ವೇಟಿಂಗ್ ರೂಮಲ್ಲೇ ಉಳಿದ್ಬಿಟ್ಟೆ.
4: ತಲೆನೋವಿಗೆ ಯಾರಾದರೂ ಅಳ್ತಾರ ಹೇಳ. ಸಂಧ್ಯಾ, ನೀನ್ ನನ್ನನ್ನ ಸಾರಂತಿ ಯಾಕೆ ಕರೀತೀಯ? ನಾನು ನಿನ್ನ ಆನಂದ.
2: ನನ್ನ ಆನಂದ ಅಂದೇ ನನ್ನ ಆನಂದವೆಲ್ಲ ಮುಗಿದು ಹೋಯ್ತು. ಮರ್ತು ಬಿಡು ಅಂತ ನಿಮ್ ತಾಯಿ ನನ್ನನ್ನ ಹೊರದು ಬಿದ್ದ ದಿನಾನೇ ನನ್ನ ಸಂತೋಷ ಎಲ್ಲ ಮಣ್ಪಾಲಾಯ್ತು. ಆದ್ರೇನಂತೆ, ನೀವಾದ್ರೂ ಆನಂದವಾಗಿದ್ದೀರಲ್ಲ, ಫಾರಿನಿಗೆ ಹೋಗಿದ್ರಂತೆ, ಯಾವಾಗ ಬಂದ್ರಿ? ಹೆಂಡತಿ ಮಗು ಚೆನ್ನಾಗಿದ್ದಾರಾ?
4: ಸಂಧ್ಯಾ, ಏನಿದು ನಿಮ್ ಪ್ರಶ್ನೆಗಳೇ ಅರ್ಥ ಆಗ್ತಾ ಇಲ್ಲಲ್ಲ ನನಗೆ. ನಾನ್ ಎಲ್ಲೂ ಹೋಗೇ ಇಲ್ಲ, ಹೆಂಡತಿ ಮಗು ಅನ್ನೋಕೆ ಮದುವೆನೇ ಆಗಿಲ್ಲ. ನಿನ್ ವಿಚಾರ ಕೇಳೋಣ ಅಂತಾನೆ ಹುಡ್ಕೊಂಡ್ ಬಂದೆ. ಹೇಗಿದೆ ನಿನ್ ಸಂಸಾರ? ಯಜಮಾನ್ರು ಹೇಗಿದ್ದಾರೆ? ಮಕ್ಳೆಷ್ಟು? ಮದುವೆ ಆಗಿ ಮಕ್ಳಾದ್ಮೇಲೂ ನೀನ್ ಕಾಲೇಜಿಗೆ ಸೇರಿರೋದ್ ನೋಡಿ ತುಂಬಾ ಆಶ್ಚರ್ಯ ಆಯ್ತು.
2: ಏನು ಮಕ್ಳೇ, ಯಾರಿಗೆ? ಸುಳ್ಳು, ಬರೀ ಸುಳ್ಳು. ಅವತ್ತು ನಿಮ್ ತಾಯಿ ನಮ್ಮನ್ನೇ ಅನ್ಬಾರ್ದಿನೆಲ್ಲ ಅಂದು ಕಳ್ಸಿದ್ರು. ನಮ್ ತಂದೆ ನಿಮ್ ತಂದೆಯವ್ರ ಕಾಲ್ ಹಿಡ್ದು ಬೇಡ್ಕೊಂಡ್ರು. ನಾನ್ ನಿಮ್ಮನ್ ನೋಡ್ಲೂಬಾರ್ದು ಅಂತ ಕಡ್ಡಾಯವಾಗಿ ಹೇಳ್ಬಿಟ್ರು. ನಾನೇನಾದ್ರೂ ನಿಮ್ಮನ್ ಮದ್ವೆ ಆದ್ರೆ ನೇಣ್ ಹಾಕೊಳ್ತೀನಿ ಅಂತ ಹೇಳಿದ್ರು. ಹಾಗಾಗಿ ನಮ್ ತಂದೆ ಏನು ಮಾತಾಡೋಕಾಗ್ಲಿಲ್ಲ. ನನ್ನನ್ನ ಇಲ್ಲಿ ಕರ್ಕೊಂಡ್ ಬಂದು ಅಣ್ಣನ್ ಮನೇಲಿ ಬಿಟ್ರು. ಆಗ್ಲೇನೆ ನಿಮ್ ಮದ್ವೆ ಆಯ್ತು ಅಂತ ನಮ್ಮಅಮ್ಮ ಹೇಳಿದ್ದು.
4: ಇದು ಸುಳ್ಳು. ನಾನ್ ಮದ್ವೆ ಮಾಡ್ಕೊಳ್ಳೋದೆ ಬೇಡ ಅಂತ ಹೇಳಿ ತೀರ್ಮಾನ ಮಾಡಿ ಕೆಲ್ಸ ಸೇರಿದೆ. ಈ ವರ್ಷ ಇಲ್ಲಿ ಟ್ರಾನ್ಸ್ಫರ್ ಆಯ್ತು. ನಮ್ ತಂದೆ ತಾಯಿ ನೋಡಿ 4 ವರ್ಷ ಆಯ್ತು.
2: ನಾನು ನಿಮ್ ಹಾಗೆ ಮದ್ವೆ ಬೇಡ ಅಂತ ಹಠ ಮಾಡ್ದೆ. ಅದಕ್ಕೆ ನಮ್ಮಅಮ್ಮ ಸುಳ್ಳು ಹೇಳಿದ್ದಾರೆ. ಎಂಥ ಅನ್ಯಾಯವಾಗೋಯ್ತು.
4: ಸಂಧ್ಯಾ, ಅವಾಗಿನಿಂದ ಯಾಕೆ ನೀವು ಅಂತ ಮಾತಾಡ್ತಿದ್ದೆ? ನನ್ನನ್ನ ಆನಂದ ಅಂತ ಕರೆಯೋಕೆ ಇಷ್ಟ ಇಲ್ವಾ?
2: ಇಷ್ಟ ಇದೆ.
10: ಆದ್ರೆ ಆದ್ರೆ ಆ ಅಧಿಕಾರ ಕಳ್ಕೊಂಡ್ ಬಿಟ್ಟಿದ್ದೀನಿ.
4: ಏನ್ ಹಂಗಂದ್ರೆ?
10: ಯಾವ್ದನ್ನ ನಾನು ಪೂರ್ತಿ ಮರಿಬೇಕು ಅಂತ ಬಯಸ್ತಿದ್ದೀನೋ ಆ ವಿಚಾರ ನಿಮ್ಗೆ ಹೇಳಲಾರೆ?
4: ಇಲ್ಲ ಇಲ್ಲ, ನೀನ್ ಹೇಳಲೇಬೇಕು, ಇಲ್ಲಾದ್ರೆ ನಾನು ಬಿಡಲ್ಲ. ನೋಡು ನೋಡು, ನಮ್ ಚಿಕ್ಕಂದಿನ ಸ್ನೇಹದ ಮೇಲಾಣೆ.
10: ಆನಂದ್,
11: ನಮಸ್ಕಾರ.
4: ನಮಸ್ಕಾರ. ಒಳಗ್ ಬರಬಹುದಾ?
11: ಬನ್ನಿ. ಯಾರಂತ ಗೊತ್ತಾಗ್ಲಿಲ್ಲ.
4: ನಾನು ನಿಮ್ಮೂರ ಶಾನ್ ಭೋಗ್ರ ಮಗ ಆನಂದ್.
11: ಓ ಆನಂದ್, ಬನ್ನಿ ಬನ್ನಿ, ಚೆನ್ನಾಗಿದ್ದೀರಾ? ಕೂತ್ಕೊಳ್ಳಿ. ಏನ್ ಸಮಾಚಾರ?
4: ನೋಡಿ ವಿಶ್ವನಾಥ್, ನನಗೆ ಸುತ್ತು ಬಳಸಿ ಮಾತಾಡೋ ಅಭ್ಯಾಸ ಇಲ್ಲ. ನೇರವಾಗಿ ವಿಷಯಕ್ಕೆ ಬಂದ್ಬಿಡ್ತೇನೆ. ಹಿಂದೆ ನಿಮ್ ತಂಗಿ ಜೊತೆ ನನ್ನ ಮದುವೆ ನಿಶ್ಚಯ ಆಗಿತ್ತು. ಕಾರಣ ಏನೇ ಇರಲಿ, ಅದು ಮುರಿದು ಹೋಯ್ತು.
11: ಆದ್ರೆ
4: ಒಂದ್ ನಿಮಿಷ, ನಾನು ಪೂರ್ತಿ ಎಲ್ಲ ಹೇಳ್ಬಿಡ್ತೀನಿ. ನನ್ನ ತಾಯಿ ನನಗೂ ನಿಮ್ ತಾಯಿ ನಿಮಗೂ ಸುಳ್ಳು ಹೇಳಿದ್ರಿಂದ ನೀವು ಸಂಧ್ಯಾಗೆ ಬೇರೆ ಮದುವೆ ಮಾಡೋ ಹಾಗಾಯ್ತು. ಆದ್ರೆ ನಿಜವಾದ ಅರ್ಥದಲ್ಲಿ ಹೇಳೋದಾದ್ರೆ ಅದು ಮದುವೆನೇ ಅಲ್ಲ ಬಿಡಿ.
11: ನೀವೇನ್ ಹೇಳ್ತಿದ್ದೀರಾ? ಅಶೋಕ್ ಒಂದು
4: ಅಶೋಕನ್ ಜೊತೆ ಮದುವೆ ನಡೆದಿತ್ತು ಅಂತ ನೀವ್ ಹೇಳ್ತೀರಿ, ಆದ್ರೆ ನಾನ್ ಒಪ್ಪೋದಿಲ್ಲ. ಅದನ್ನ ಮದುವೆ ಅಂತಾನೆ ಒಪ್ಪೋಕ್ ಆಗೋಲ್ಲ ಬಿಡಿ. ಯಾಕೆಂದ್ರೆ ಸಂಧ್ಯನ್ ಜೊತೆ ನನ್ ಮದುವೆ ಬಹಳ ಹಿಂದೆನೆ ನಡೆದು ಹೋಗಿದೆ. ಈಗ ನಿಮ್ಮ ಸಂಧ್ಯನ ನನಗೆ ಕೊಟ್ಟು ಮದುವೆ ಮಾಡ್ಕೊಡಿ ಅಂತ ಕೇಳಕ್ ಬಂದಿದ್ದೀನಿ.
11: ಸುಶೀಲ, ನಾವು ಸಂಧ್ಯನ ವನವಾಸ ಮುಗಿತು, ಅವಳು ಬಹಳ ಕತ್ತಲೆ ಹರಿಯಿತು. ಆನಂದ್, ನಿಜಕ್ಕೂ ನೀವು ಮಹಾ ಉದಾತ್ತರು. ನೀವು
4: ಇಲ್ಲ, ಖಂಡಿತ ಇಲ್ಲ, ನಾನೊಬ್ಬ ಸ್ವಾರ್ಥಿ ಅಷ್ಟೇ. ನನ್ನ ಸಂಧ್ಯಾ ನನಗ್ ಬೇಕು.
10: ನಿಜವೇ? ನನಗೆಷ್ಟು ಸಂತೋಷ ಆಗ್ತಾ ಇದೆ. ಸಂಧ್ಯಾ, ಸಂಧ್ಯಾ, ಸಂಧ್ಯಾ, ಮಾಮ ಇಲ್ಲಿ ಬೇಗ ಬಾ. ಆನಂದ್, ತಗೊಳ್ಳಿ ತಗೊಳ್ಳಿ ಈ ಕುಂಕುಮ ಹೂವು, ಇವಳ ಹಣೆಗಿಟ್ಟು ಹೂ ಮುಡ್ಸಿ. ನೋಡಿದ್ಯಾ ಸಂಧ್ಯಾ, ನನ್ನ ಬಾಳೆಲ್ಲ ಶಿಶಿರುವೆ. ವಸಂತ ಕಾಲ ಮುಗ್ದೇ ಹೋಯ್ತು ಅಂತ ಹೇಳ್ತಾ ಇದೆಯಲ್ಲ, ಈಗ ನೋಡು ಶಿಶಿರದಲ್ಲಿ ವಸಂತ, ಶಿಶಿರದಲ್ಲಿ ವಸಂತ.
12: ಶಿಶಿರದಲ್ಲಿ ವಸಂತ ನಾಟಕ ಕೇಳಿದಿರಿ.
13: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರ.

0: ಮುಂದಿನ ಕಾರ್ಯಕ್ರಮ ಬಾನುಲಿ ವರದಿ ಇದೀಗ ಆರಂಭವಾಗುವುದು. ಆಕಾಶವಾಣಿ
1: ಈಗ ಕೇಳಿ ಭಾರತದ ಉಪರಾಷ್ಟ್ರಪತಿಗಳಾದ ಶ್ರೀ ಸಿಪಿ ರಾಧಾಕೃಷ್ಣನ್ ಅವರು ಭಾಗವಹಿಸಿದ ವಿಶ್ವವಿದ್ಯಾಲಯ ಬಿಡಿಟಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ದಾವಣಗೆರೆ 75 ವರ್ಷದ ಅಮೃತ ಮಹೋತ್ಸವದ ಉದ್ಘಾಟನಾ ಸಮಾರಂಭದ ಬಾನುಲಿ ವರದಿ.

0: ಶಾಸರ್ ಆನ್ ಬಿಹಾಫ್ ಆಫ್ ದಿ ಎಂಟೈರ್ ಸಿಟಿಜನ್ ಫ್ರಾಟರ್ನಿಟಿ ಆಫ್ ಕರ್ನಾಟಕ.
1: ಇದೇ ಸಂದರ್ಭದಲ್ಲಿ ಭಾರತದ ಉಪರಾಷ್ಟ್ರಪತಿಗಳಾದ ಸಿಪಿ ರಾಧಾಕೃಷ್ಣನ್ ಅವರಿಗೆ ಸನ್ಮಾನಿಸಲಾಯಿತು.